101.8 ಮೆಗಾಹರ್ಟ್ಸ್ ಕಂಪನಾಂಕಗಳ ಮೇಲೆ ಇದು ಆಕಾಶವಾಣಿ ವಿಜಯಪುರ ಕೇಂದ್ರ ನಿಲಯದ ಬೆಳಗಿನ ಪ್ರಸಾರ ಕಾರ್ಯವನ್ನು ಪ್ರಾರಂಭಿಸುತ್ತಿದ್ದೇವೆ. ಇಂದು ಬುಧವಾರ, ಸೆಪ್ಟೆಂಬರ್ 9 2026 ಇಸ್ವಿ. ಪ್ರಿಯ ಶ್ರೋತೃ ಬಾಂಧವರಿಗೆಲ್ಲ ಶುಭ ಮುಂಜಾವು. ಸಮಯ ಈಗ ಬೆಳಗಿನ 5:58

ಆಕಾಶವಾಣಿ ವಿಜಯಪುರ, ಸಮಯ ಈಗ 6 ಗಂಟೆ. ಇನ್ಮುಂದೆ ಕೇಳಿ ನಮ್ಮ ನಿಲಯದಿಂದ ಈ ದಿನ ಬಿತ್ತರಗೊಳ್ಳಲಿರುವ ಕಾರ್ಯಕ್ರಮಗಳ ಮುಖ್ಯಾಂಶಗಳನ್ನು. ಮೊದಲಿಗೆ 6:10 ನಿಲಯದಿಂದ ವಂದನಾ ಭಕ್ತಿಗೀತೆಗಳು, 6:30 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಕಾರ್ಯಕ್ರಮ ಚಿಂತನ, ರೈತರಿಗೆ ಸಲಹೆಗಳು 6:35, 6:40 ಜನಪದ ಸಂಗೀತ ಕಾರ್ಯಕ್ರಮ ಪ್ರಸಾರವಾಗಲಿದೆ.

ಇಂದು ಬೆಳಿಗ್ಗೆ 7:15 ಪ್ರಾಯೋಜಿತ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಲಾಕ್ ಜೊತೆ. ಪ್ರಾಯೋಜಕರು ಸೆಂಟರ್ ಫಾರ್ ಡೆವಲಪ್ಮೆಂಟ್ ಆಫ್ ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್ ಬೆಂಗಳೂರು. ಚಿತ್ರಗೀತೆಗಳನ್ನು ಈ ಬೆಳಿಗ್ಗೆ 7:45, 8:35 ಹಾಗೂ ಬೆಳಿಗ್ಗೆ 9:30 ಆಲಿಸಲಿದ್ದೀರಿ. ಇಂದು ಬೆಳಿಗ್ಗೆ 8:30 ಪ್ರಾಯೋಜಿತ ಕಾರ್ಯಕ್ರಮ ಆಯುಷ್ಮಾಣಿ ಪ್ರಸಾರವಾಗಲಿದೆ. ಪ್ರಾಯೋಜಕರು ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ. 9:00 ಚಜ್ಜಿ ರೊಟ್ಟಿ ಚೌಳಿಕಾಯಿ ಕಾರ್ಯಕ್ರಮದ ಮರುಪ್ರಸಾರ, ನಂತರ ಸ್ಪೆಷಲ್ ಮಿಕ್ಸ್ ಮಿಶ್ರ ಗೀತೆಗಳ ಕಾರ್ಯಕ್ರಮ.

ಮಧ್ಯಾಹ್ನ 12:05ಕ್ಕೆ ವನಿತಾ ವಿಹಾರ ಮಹಿಳಾ ಕಾರ್ಯಕ್ರಮದಲ್ಲಿ ಆತ್ಮಹತ್ಯಾ ನಿಯಂತ್ರಣದ ಕುರಿತು ಭಾಷಣ, ಮಂಗಳೂರಿನ ಬಲ್ಮಠದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಸಮಾಜಶಾಸ್ತ್ರ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಸುಮನಾ ಬಿ. ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ ಇದು. ನಂತರ 12:30ಕ್ಕೆ ಆರೋಗ್ಯ ಸಂಚಿಕೆ, ಕನ್ನಡಕಗಳ ಸೂಕ್ತ ಬಳಕೆ ಈ ಕುರಿತು ಡಾಕ್ಟರ್ ಶೈಲಜಾ ಎಸ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಜಾಂಪಣ್ಣ ಆಶಿಹಾಳ್. ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ಮಧ್ಯಾಹ್ನ 1:00ಗೆ ಪ್ರಗತಿ ಪಥ. ಇದರಲ್ಲಿ ಪ್ರಧಾನಮಂತ್ರಿ ಅಗ್ರಿ ಕ್ಲಿನಿಕ್ಸ್ ಹಾಗೂ ಅಗ್ರಿ ಬಿಸ್ನೆಸ್ ಈ ವಿಷಯ ಕುರಿತು ಮಾಹಿತಿ. ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ.

ಇಂದು ಸಂಜೆ 5 ಗಂಟೆಗೆ ನಮ್ಮ ನಿಲಯದಿಂದ ಕರೆಗೊಂದು ಗೀತೆ ನೇರ ಫೋನ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತಾವು ಕರೆ ಮಾಡಬೇಕಾದ ದೂರವಾಣಿ ಸಂಖ್ಯೆಗಳು 2703440 ಅಥವಾ 2703550 STD ಸಂಖ್ಯೆ 08352. 5:55 ಉದ್ಯೋಗ ವಾರ್ತೆ, 6:10 ಚಜ್ಜಿ ರೊಟ್ಟಿ ಚೌಳಿಕಾಯಿ ಕಾರ್ಯಕ್ರಮ ಪ್ರಸಾರವಾಗುವುದು. ರಸವಾರ್ತೆ 6:30 ಇಂದು ಸಂಜೆ 6:51 ಕಿಸಾನವಾಣಿ ಕಾರ್ಯಕ್ರಮ. ಇದರಲ್ಲಿ ದ್ರಾಕ್ಷಿಯಲ್ಲಿ ಅಕ್ಟೋಬರ್ ಚಾಟನೆಯ ಪ್ರಾಮುಖ್ಯತೆಗಳು, ಈ ವಿಷಯ ಕುರಿತು ತಿಳಗುಂದಿಯ ತೋಟಗಾರಿಕಾ ಸಂಶೋಧನಾ ಮತ್ತು ವಿಸ್ತರಣಾ ಕೇಂದ್ರದ ಹಣ್ಣು ವಿಜ್ಞಾನ ವಿಭಾಗದಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸುತ್ತಿರುವ ಡಾಕ್ಟರ್ ಬಸವರಾಜ್ ಪಳಶೆಟ್ಟಿ ಅವರೊಂದಿಗೆ ಸಂದರ್ಶನ ಪ್ರಸಾರವಾಗಲಿದೆ. ಸಂದರ್ಶಕರು ಸಿದ್ರಾ ಎನ್ ಸಾಳುಂಕೆ.

ಸಂಜೆ 7:45 ಚಿತ್ರಗೀತೆಗಳ ಕಾರ್ಯಕ್ರಮ, ರಾತ್ರಿ 8:00 ಸವಿ ನೆನಪು ಹಳೆಯ ಕನ್ನಡ ಚಿತ್ರಗೀತೆಗಳು. ಪುಷ್ಪಹಾರ್ ಹಿಂದಿ ಚಿತ್ರಗೀತೆಗಳನ್ನು ಈ ರಾತ್ರಿ 8:30 ಆಲಿಸುವಿರಿ. ಇಂದು ರಾತ್ರಿ 9:15 ಪ್ರಚಲಿತ ವಿದ್ಯಮಾನ, 9:30 ಕ್ರೀಡಾಲೋಕ. ಅಂತಾರಾಷ್ಟ್ರೀಯ ಅಥ್ಲೀಟ್, ಅನುಭವಿ ಅಥ್ಲೆಟಿಕ್ಸ್ ಕೋಚ್ ಹಾಗೂ ಅರ್ಜುನ ಪ್ರಶಸ್ತಿ ಪುರಸ್ಕೃತರಾದ ಎಸ್ ಡಿ ಈಶಾನ್ ಇವರ ಜೊತೆ ಸಂವಾದ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 10:00 ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಧನಂಜಯ್ ಹೆಗಡೆ ಅವರ ಗಾಯನ ಪ್ರಸಾರವಾಗಲಿದೆ. ರಾತ್ರಿ 10:30 ಗೀತಚಂದ್ರಿಕೆ ಮೆಲೋಡಿ ಟೈಮ್ಸ್ ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಕೇಳುವಿರಿ. ಇದುವರೆಗೆ ನಮ್ಮ ನಿಲಯದಿಂದ ಈ ದಿನ ಬಿತ್ತರಗೊಳ್ಳಲಿರುವ ಕಾರ್ಯಕ್ರಮಗಳ ಪರಿಚಯವನ್ನು ಮಾಡಿಕೊಂಡಿರಿ.

ವಂದನ ಭಕ್ತಿಗೀತೆಗಳ ಕಾರ್ಯಕ್ರಮ. ಕೇಳುವರೆ, ಆರಂಭದಲ್ಲಿ ಕೇಳಿ ಡಾಕ್ಟರ್ ರಾಜ್ಕುಮಾರ್ ಹಾಗೂ ಸಂಗಡಿಗರ ಸ್ವರದಲ್ಲಿ ಈ ಎರಡು ಗೀತೆಗಳನ್ನು.

0: ಡಾಕ್ಟರ್ ರಾಜ್ಕುಮಾರ್ ಅವರ ಸ್ವರದಲ್ಲಿ ಇದುವರೆಗೆ ಎರಡು ಭಕ್ತಿಗೀತೆಗಳನ್ನು ಕೇಳಿದ್ರಿ. ಕಾರ್ಯಕ್ರಮದ ಕೊನೆಯ ಭಕ್ತಿಗೀತೆ ಹಾಡಿದ್ದಾರೆ ವಿದುಷಿ ವಿದ್ಯಾಭೂಷಣ್.
1: ಬಡವರೊಳಗೆ ಎನ್ನಿಂದಾರು ಬಡವರಿಲ್ಲ, ಕೊಡುವರೊಳಗೆ ನಿನ್ನಿಂದಾರು ಕೊಡುವವರಿಲ್ಲ. ಬಡವರೊಳಗೆ ಎನ್ನಿಂದಾರೂ ಬಡವರಿಲ್ಲ, ಕೊಡುವರೊಳಗೆ ನಿನ್ನಿಂದ ಆರೂ ಕೊಡುವವರಿಲ್ಲ. ದೃಢ ಭಕ್ತಿ ನಿನ್ನಲ್ಲಿ ಎನಗೆ ಕಲ್ಪಿಸಿ ಬಿಡದೆ ಸಲಹೋ, ನಿನ್ನಲ್ಲಿ ಎನಗೆ ದೃಢಭಕ್ತಿ ಕಲ್ಪಿಸಿ ಬಿಡದೆ ಸಲಹೋ. ಶ್ರೀ ಪುರಂದರ ವಿಠಲ, ಶ್ರೀ ಪುರಂದರ ವಿಠಲ, ಸಲಹೋ ಶ್ರೀ ಪುರಂದರ ವಿಠಲ.

0: 6:30 ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹಪ್ರಸಾದಲ್ಲಿ ಕೆಲವೇ ಕ್ಷಣಗಳಲ್ಲಿ ಕೇಳಿ ಕಾರ್ಯಕ್ರಮ ಚಿಂತನ.
1: ಇದುವರೆಗೆ ಶುಭೋದಯ ಕರ್ನಾಟಕ ಭಕ್ತಿ ಸಂಗೀತ. ಆಕಾಶವಾಣಿ ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
2: ಆಕಾಶವಾಣಿ ಈಗ ಚಿಂತನ ತುರುವನೂರು ಮಲ್ಲಿಕಾರ್ಜುನ ಎಂವಿ ಅವರಿಂದ.
3: ಮಗು ಕೆಲವೊಮ್ಮೆ ಸೋಲುವುದನ್ನ ಕಲಿಯಬೇಕು, ಸೋಲನ್ನ ಒಪ್ಪಿಕೊಳ್ಳುವುದನ್ನು ಕಲಿಯಬೇಕು. ಆದರೆ ಇಂದಿನ ಸ್ಪರ್ಧಾತ್ಮಕ ಯುಗದಲ್ಲಿ ತನ್ನ ಮಗ ಮಗಳು ಸೋಲಲೇಬಾರದು ಎನ್ನುವ ಮನೋಸ್ಥಿತಿಯಲ್ಲಿ ಬೆಳೆಸುತ್ತಿರುವುದು ಅತ್ಯಂತ ಅಪಾಯಕಾರಿಯಾಗಿದೆ. ಸೋಲೆಂದು ವಿಜ್ಞಾನಿ ಸುಮ್ಮನಿದ್ದರೆ ಒಪ್ಪಿ ಸಿಗುತ್ತಿತ್ತೆ ವಿದ್ಯುತ್ತು ಟಿವಿ ಟೆಲಿಫೋನು. ಇರಲಿ ಸಾವಿರ ಸೋಲು, ಇದೇ ಕೊನೆಗೆ ವಿಜಯ ಸರಿ, ಸೋಲು ಗೆಲುವಿಗೆ ಹಾದಿ ಮುದ್ದುರಾಮ ಎನ್ನುವ ಕೆಸಿ ಶಿವಪ್ಪನವರ ಮಾತುಗಳು ಎಷ್ಟೊಂದು ಸತ್ಯವಾಗಿವೆ. ವಿಜ್ಞಾನಿ ಸೋಲನ್ನು ಸೋಲು ಎಂದು ಒಪ್ಪಿಕೊಂಡು ಸುಮ್ಮನಿರಬಾರದು, ಅದು ಗೆಲುವಿಗೆ ಮೆಟ್ಟಿಲೆಂದು ಭಾವಿಸಬೇಕು. ಅದೇ ರೀತಿ ಇಂದಿನ ಮಕ್ಕಳೂ ಸಹ ಯಾವುದಾದರೂ ವಿಷಯದಲ್ಲಿ ಯಾವುದಾದರೂ ಸ್ಪರ್ಧೆಯಲ್ಲಿ ಸೋತರೆ ಆ ಸೋಲನ್ನು ಒಪ್ಪಿಕೊಳ್ಳಬೇಕು. ಏಕೆಂದರೆ ಸೋಲೆ ಗೆಲುವಿನ ಮೆಟ್ಟಿಲು. ಆದರೆ ಇಂದು ಆಗುತ್ತಿರುವುದಾದರೂ ಏನು? ಸಣ್ಣ ಪುಟ್ಟ ಸೋಲುಗಳು ಮಕ್ಕಳಿಗೆ ಅತ್ಯಂತ ದೊಡ್ಡ ನಿರಾಸೆಯನ್ನು ತರುತ್ತಿವೆ. ಆದರೆ ಈ ನಿರಾಸೆ ದುರಂತದ ಅಂತ್ಯವನ್ನು ಕಾಣುತ್ತಿರುವುದು ಬೇಸರದ ಸಂಗತಿ. ಇಂದಿನ ಮಕ್ಕಳು ಆತ್ಮಹತ್ಯೆಯಂತಹ ಹೇಯ ಕೃತ್ಯಕ್ಕೆ ಏಕೆ ಮುಂದಾಗುತ್ತಿದ್ದಾರೆ ಎನ್ನುವುದನ್ನು ಒಮ್ಮೆ ಯೋಚಿಸಬೇಕು. ಬಾಲ್ಯದಿಂದಲೂ ತಮ್ಮ ಮಕ್ಕಳು ಎಲ್ಲೂ ಸೋಲಬಾರದು, ಅವರಿಗೆ ಎಲ್ಲೂ ನಿರಾಸೆಯಾಗಬಾರದು, ಅವರಿಗೆ ಕೇಳಿದ್ದನ್ನೆಲ್ಲ ಕೊಡಿಸಬೇಕು ಎನ್ನುವ ಮನೋಸ್ಥಿತಿಯನ್ನು ಹೊಂದಿದ ತಂದೆ ತಾಯಿಗಳು ಅವರಿಗೆ ಸ್ವಲ್ಪವೂ ಬೇಸರವಾಗದಂತೆ ನೋಡಿಕೊಳ್ಳುತ್ತಾರೆ. ಆದರೆ ಒಂದು ಹಂತದ ಶಿಕ್ಷಣವನ್ನು ಮುಗಿಸಿ ಉನ್ನತ ಶಿಕ್ಷಣಕ್ಕೆ ದೊಡ್ಡ ದೊಡ್ಡ ನಗರಗಳಿಗೆ ಹೋದ ಮಗು ಅಲ್ಲಿ ಸೋಲು ಗೆಲುವುಗಳನ್ನು ಕಾಣಬೇಕಾದ ಅನಿವಾರ್ಯತೆ ಇರುತ್ತದೆ. ಕ್ರೂರವಾಗಿರುವಂತಹ ಸಮಾಜವನ್ನ ಎದುರಿಸಬೇಕಾದ ಸಂದರ್ಭವೂ ಅಲ್ಲಿರುತ್ತದೆ. ಆ ಸಂದರ್ಭಗಳಲ್ಲಿ ಸಮಾಜವನ್ನ ಎದುರಿಸುವ, ಸಮಾಜದೊಂದಿಗೆ ಹೊಂದಿಕೊಂಡು ಬದುಕುವ ಕಲೆಗಾರಿಕೆ ಬೇಕು. ಇಲ್ಲದೇ ಇದ್ದರೆ ಸಣ್ಣ ಪುಟ್ಟ ನೋವುಗಳನ್ನ, ಚಿಕ್ಕ ಪುಟ್ಟ ಅವಮಾನಗಳನ್ನ ಆತ್ಮಹತ್ಯೆಯಂತಹ ಹೇಯ ಕೃತ್ಯದ ಜೊತೆಗೆ ಆತ್ಮಹತ್ಯೆಯಂತಹ ಕೆಲಸಕ್ಕೆ ಕೈ ಹಾಕುವ ಮೂಲಕ ಅಂತ್ಯವನ್ನ ಕಾಣಬೇಕಾಗುತ್ತದೆ. ಇಲ್ಲಿ ತಂದೆ ತಾಯಿಗಳ ಜವಾಬ್ದಾರಿಯ ಜೊತೆಗೆ ಶಿಕ್ಷಕರ ಜವಾಬ್ದಾರಿಯೂ ಮುಖ್ಯವಾಗಿರುತ್ತದೆ ಎಂಬುದನ್ನ ಅರಿಯಬೇಕು. ಏಕೆಂದರೆ ಮಗುವನ್ನ ಬೆಳೆಸುವ ಆರಂಭದ ಹಂತದಲ್ಲಿ ಪೋಷಕರು ಎಷ್ಟು ಮುಖ್ಯವೋ, ಮಗು ಶಾಲೆಗೆ ಹೋಗಲು ಪ್ರಾರಂಭಿಸಿದಾಗ ಅಷ್ಟೇ ಜವಾಬ್ದಾರಿಯನ್ನ ಶಿಕ್ಷಕರು ವಹಿಸಿಕೊಳ್ಳಬೇಕಾಗುತ್ತದೆ. ಹಾಗಾದರೆ ಮಗುವನ್ನ ಬೆಳೆಸುವ ಸಂದರ್ಭದಲ್ಲಿ ಶಿಕ್ಷಕರು ಪೋಷಕರು ಇಬ್ಬರೂ ಸಹ ಸಮಾನ ರೀತಿಯಲ್ಲಿ ಕೈಜೋಡಿಸಬೇಕು. ಹಾಗಾದರೆ ಮಗು ತಪ್ಪು ಮಾಡಿದಾಗ ತಿದ್ದುವ ಅಧಿಕಾರ ಪೋಷಕರಿಗೆ ಹೇಗೆ ಇದೆಯೋ ಅಷ್ಟೇ ಪ್ರಮಾಣದಲ್ಲಿ ಶಿಕ್ಷಕರಿಗೂ ಇರುತ್ತದೆ. ಹಾಗಾದರೆ ನಾವು ನೀವು ನಿರ್ಧರಿಸಬೇಕಾದ ಅಂಶವೇನೆಂದರೆ ಒಬ್ಬರ ತಪ್ಪನ್ನು ಮತ್ತೊಬ್ಬರ ಮೇಲೆ ಹೊರಿಸುವ ಬದಲು ಒಂದು ಮಗುವನ್ನ ಜೋಪಾನವಾಗಿ ಬೆಳೆಸುವ ಸಂದರ್ಭದಲ್ಲಿ ಎಲ್ಲರೂ ಸಹ ಕೈಜೋಡಿಸಬೇಕಾಗುತ್ತದೆ. ಮಕ್ಕಳನ್ನು ಬೆಳೆಸುವುದು ಒಂದು ಕಲೆ ಎನ್ನುವಂತಹ ಅರಿವು ಎಲ್ಲರಿಗೂ ಇರಬೇಕಾಗುತ್ತದೆ. ತ್ರಿಭುಜದ ರೀತಿಯಲ್ಲಿ ಮಕ್ಕಳನ್ನು ಬೆಳೆಸಬೇಕು. ಒಂದು ಭಾಗದಲ್ಲಿ ಮಕ್ಕಳಿದ್ದರೆ ಮತ್ತೊಂದು ಭಾಗದಲ್ಲಿ ಶಿಕ್ಷಕರು, ಮಗದೊಂದು ಭಾಗದಲ್ಲಿ ಪೋಷಕರು. ಈ ಮೂರೂ ಜನ ಕೈಜೋಡಿಸಿದಾಗ ಮಾತ್ರ ಮಗುವಿನ ಭವಿಷ್ಯ ಶ್ರೇಷ್ಠ ರೀತಿಯಲ್ಲಿ ರೂಪುಗೊಳ್ಳುತ್ತದೆ. ಇಂತಹ ಮಕ್ಕಳಿಂದಲೇ ಒಂದು ದೇಶ ಅಥವಾ ಜಗತ್ತು ಮುನ್ನಡೆಯುತ್ತಿದೆ ಎನ್ನುವ ಅರಿವು ಎಲ್ಲರಿಗೂ ಇದ್ದಾಗ ಮಾತ್ರ ನಾವು ನೀವು ನಿರೀಕ್ಷಿಸುತ್ತಿರುವ ಆರೋಗ್ಯಪೂರ್ಣ ಜಗತ್ತು, ಮುಂದಿನ ತಲೆಮಾರು ಸುಖವಾಗಿ ನೆಮ್ಮದಿಯಾಗಿ ಇರಲು ಸಾಧ್ಯ ಎನ್ನುವಂತಹ ಸತ್ಯವನ್ನ ನಾವು ನೀವು ಅರಿಯಬೇಕಾಗಿದೆ.
2: ಇದುವರೆಗೆ ತುರುವನೂರು ಮಲ್ಲಿಕಾರ್ಜುನ ಎಂವಿ ಅವರಿಂದ ಚಿಂತನ ಕೇಳಿದಿರಿ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ.

0: ನೀರು ಜೀವಜಲ ಸಮಸ್ತ ಜೀವಕೋಟಿಯ ಸಂಜೀವಿನಿ ನೀರು. ನೀರನ್ನು ಹಿತಮಿತವಾಗಿ ಬಳಸೋಣ. ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ.
1: ನೀರನ್ನು ಉಳಿಸಿ ಸಂರಕ್ಷಿಸೋಣ.

0: ಇದು ಆಕಾಶವಾಣಿ ವಿಜಯಪುರ ಕೇಂದ್ರ. ಸಮಯ ಈಗ 6:35. ರೈತರಿಗೆ ಸಲಹೆಗಳು.
1: ಆತ್ಮೀಯ ರೈತ ಬಂಧುವರಿಗೆಲ್ಲ ನಮಸ್ಕಾರಗಳು. ಹಣ್ಣಿನ ಬೆಳೆಗಳನ್ನು ಬೆಳೀತಾ ಇರುವಂಥವರಿಗೆ ಗಮನಿಸಬೇಕು, ಅಥವಾ ಹಣ್ಣಿನ ತೋಟ ಮಾಡುವಂಥ ವಿಚಾರದೊಳಗೆ ಆಸಕ್ತಿ ಇರುವಂಥವ್ರು ಗಮನಿಸಬೇಕು. ಹಣ್ಣಿನ ಗಿಡಗಳನ್ನು ನಾವು ಬಹಳ ಮುತುವರ್ಜಿಯಿಂದ ಒಳ್ಳೆ ರೀತಿಯಿಂದ ಬೆಳೆಸಬೇಕಾಗ್ತದೆ. ಬೆಳೆಸುವಂಥ ಸಂದರ್ಭದೊಳಗೆ ಸೂಕ್ತವಾದಂಥ ಆಕಾರ, ರೆಂಬೆ ಕೊಂಬೆಗಳಿಗೆ ನಿರ್ದಿಷ್ಟವಾದಂಥ ಒಂದು ಆಕೃತಿ ನಿರ್ದೇಶನ ಕೊಟ್ಟು ಬೆಳೆಸಬೇಕಾಗ್ತದೆ. ಮತ್ತು ಹೆಚ್ಚಾದಂಥ ರೆಂಬೆ ಕೊಂಬೆಗಳನ್ನು ನಾವು ಕಾಲಕಾಲಕ್ಕೆ ತೆಗಿಬೇಕಾಗ್ತದೆ. ಈ ಎರಡು ಕ್ರಿಯೆಗಳು ಬಹಳ ಮುಖ್ಯವಾದಂಥದ್ದು. ಒಂದು ರೂಪ ಕೊಡುವಂಥದ್ದು, ಇನ್ನೊಂದು ಚಟ್ನಿ ಮಾಡುವಂಥದ್ದು. ಒಂದಕ್ಕೆ ಟ್ರೈನಿಂಗ್ ಅಂಥೇಳಿ ಇಂಗ್ಲೀಷ್ನೊಳಗೆ ಕರೀತಾರೆ, ಇನ್ನೊಂದಕ್ಕೆ ಪ್ರೂನಿಂಗ್ ಅಂಥೇಳಿ ಕರೀತಾರೆ. ಟ್ರೈನಿಂಗ್ ಅಂತಂದ್ರೆ ನಿರ್ದಿಷ್ಟವಾದಂಥ ಒಂದು ರೂಪ ಕೊಡೋದು ಗಿಡಕ್ಕೆ ಅಥವಾ ಬಳ್ಳಿಗೆ. ಚಟ್ನಿ ಅಂತಂದ್ರೆ ಪ್ರೂನಿಂಗ್, ಹೆಚ್ಚಾದಂಥ ರೆಂಬೆ ಕೊಂಬೆಗಳನ್ನು ಕತ್ತರಿಸೋದು, ಒಣಗಿದಂಥದ್ದು ಸತ್ತಂಥ ಕೊಂಬೆಗಳನ್ನು ಕತ್ತರಿಸುವಂಥದ್ದಕ್ಕೆ ಚಟ್ನಿ ಅಂಥೇಳಿ ಕರೀತಾರೆ. ಇವು ಎರಡೂ ಬಹಳ ಅಗತ್ಯ. ತೋಟಗಳ ನಿರ್ವಹಣೆ ಒಳಗೆ ರೈತರು ಗಿಡದ ನಿರ್ವಹಣೆ ಮಾಡದೇ ಇರೋದರಿಂದ ಹೆಚ್ಚಿನ ಬೆಳವಣಿಗೆಯಾಗಿ ಇಳುವರಿ ಮೇಲೆ ಬಹಳಷ್ಟು ಪರಿಣಾಮ ಬೀರಬಹುದು. ಮತ್ತು ಕಡಿಮೆ ಅಂತರದೊಳಗೆ ಒತ್ತಾಗಿ ಬೆಳೆಯುವುದರಿಂದ ಸೂರ್ಯನ ಬೆಳಕು ಮತ್ತು ಗಾಳಿಯ ಕೊರತೆಯಿಂದ ಕಡಿಮೆ ಇಳುವರಿ ಮತ್ತು ಕೀಟ ರೋಗಗಳ ಬಾಧೆಗೆ ತುತ್ತಾಗುವುದು ಅನುಭವದಿಂದ ಕಂಡುಬಂದಂಥದ್ದು. ಆದ್ದರಿಂದ ಸೂಕ್ತವಾದಂಥ ರೂಪ ಕೊಡುವುದರಿಂದ ಮತ್ತು ಸೂಕ್ತವಾಗಿ ಚಟ್ನಿ ಮಾಡುವುದರಿಂದ ಹೆಚ್ಚಿನ ಗುಣಮಟ್ಟದ ಉತ್ತಮ ಇಳುವರಿಯನ್ನು ಪಡಿಬಹುದು. ಉದ್ದೇಶಗಳು ಏನು ಅಂತಂದ್ರೆ, ಈಗಾಗಲೇ ನಾವು ಹೇಳಿದಂಗೆ ಸೂರ್ಯನ ಬೆಳಕಿನ ಗರಿಷ್ಠ ಉಪಯೋಗ ಮಾಡಿಕೊಳ್ಳೋದು, ಬೇರೆ ಬೇರೆ ಬೇಸಾಯ ಕ್ರಮಗಳನ್ನು ತೋಟದೊಳಗೆ ಮಾಡಿಕೊಳ್ಳೋದಕ್ಕೆ ಅನುಕೂಲ ಕಲ್ಪಿಸಿಕೊಳ್ಳುವುದು, ಗರಿಷ್ಠ ಪ್ರಮಾಣದೊಳಗೆ ಗುಣಮಟ್ಟದ ಇಳುವರಿಯನ್ನು ಪಡಿಬಹುದು, ಕೀಟ ಮತ್ತು ರೋಗಗಳ ಬಾಧೆ ಕಡಿಮೆ ಮಾಡಿಕೊಳ್ಳುವುದು, ಆಕಾರ ನಿರ್ವಹಣೆ ಮಾಡೋದ್ರಿಂದ ಆರ್ಥಿಕ ಇಳುವರಿಯನ್ನು ಪಡಿಬಹುದು. ಆಕಾರದ ನಿರ್ವಹಣೆ ಮಾಡೋದ್ರಿಂದ ಆಗುವಂಥ ಉಪಯೋಗಗಳು ಅಂತಂದ್ರೆ ಬೇರು ಮತ್ತು ಕಾಂಡದ ಅನುಪಾತವನ್ನು ನಾವು ಕಾಪಾಡಿಕೊಳ್ಳಬಹುದು, ಗಟ್ಟಿಮುಟ್ಟಾದ ರೆಂಬೆಗಳನ್ನು ಪಡಿಬಹುದು, ದುರ್ಬಲ ಆಗುವುದನ್ನು ತಡೆಗಟ್ಟಬಹುದು, ನೇರವಾಗಿ ಬೆಳೆದಂಥ ಕವಲುಗಳನ್ನು ಮತ್ತು ಅಡ್ಡಾದಿಡ್ಡಿಯಾಗಿ ಬೆಳೆದಂಥ ರೆಂಬೆ ಕೊಂಬೆಗಳನ್ನು ಕತ್ತರಿಸುವುದು, ಆಕಾರದ ಮೇಲ್ಭಾಗವನ್ನು ಬಿಸಿಲಿಗೆ ಹರಡುವಂಗ ನಾವು ಮಾಡಬಹುದು, ಗಿಡದ ಬೆಳವಣಿಗೆ ಪ್ರತಿ ವರ್ಷ ಇಳುವರಿ ಬರುವಂಗ ನಿಯಂತ್ರಣ ಮಾಡಬಹುದು, ಹೆಚ್ಚು ಸಾಂದ್ರತೆ ಇರುವಂಥ ತೋಟಕ್ಕೆ ತಕ್ಕಂಗೆ ಗಿಡದ ಆಕಾರ ಮತ್ತು ಬೆಳವಣಿಗೆಯನ್ನು ನಾವು ನಿಯಂತ್ರಣ ಮಾಡಬಹುದು, ಹಳೆಯ ಮತ್ತು ಕಡಿಮೆ ಇಳುವರಿ ಕೊಡುವಂತಹ ಮರಗಳನ್ನು ಪುನಶ್ಚೇತನಗೊಳಿಸಬಹುದು. ಇತ್ತೀಚಿನ ಸಂಶೋಧನೆಯ ಫಲವಾಗಿ ಉಷ್ಣವಲಯದ ಹಣ್ಣುಗಳಲ್ಲಿ ಅಂತಂದ್ರೆ ನಮ್ಮ ಭಾಗದಲ್ಲಿ ಬೆಳೆಯುವಂತಹ ಹಣ್ಣುಗಳಲ್ಲಿ ಗಿಡಗಳಿಗೆ ಆಕಾರ ಕೊಡೋದ್ರಿಂದ ಹೆಚ್ಚಿನ ಇಳುವರಿ ಮತ್ತು ಉತ್ತಮ ಗುಣಮಟ್ಟದ ಫಸಲನ್ನು ಪಡಿಬಹುದು, ಮತ್ತು ಹೆಚ್ಚಿನ ಸಾಂದ್ರ ತೋಟಗಳನ್ನು ಮಾಡಬಹುದು ಅನ್ನುವಂಥದ್ದನ್ನ ಕಂಡುಕೊಳ್ಳಲಾಗಿದೆ. ಸಾಮಾನ್ಯವಾಗಿ ನಾವು ಬೆಳೆಯುವಂತಹ ಬೆಳೆಗಳಲ್ಲಿ ಅಂದ್ರೆ ಮಾವಿರಬಹುದು, ಪೇರಲೆ ಇರಬಹುದು, ದಾಳಿಂಬೆ ಇರಬಹುದು, ಲಿಂಬೆ ಇರಬಹುದು, ಇಂಥ ಗಿಡಗಳಲ್ಲಿ ಸಾಂದ್ರ ತೋಟಗಳನ್ನು ನಾವು ವಿಚಾರ ಮಾಡ್ತಾ ಇರಲಿಲ್ಲ. ಆದರೆ ಇತ್ತೀಚಿನ ದಿನಗಳಲ್ಲಿ ಈ ಬಗ್ಗೆ ಗಮನ ಹರಿಸಲಾಗ್ತಾ ಇದೆ. ಹೆಚ್ಚಿನ ಮಾಹಿತಿ ಬೇಕು ಅಂತಂದ್ರೆ ರೈತ ಬಾಂಧವರು ತಮ್ಮ ಸಮೀಪದ ಕೃಷಿ ತಜ್ಞರನ್ನು ಸಂಪರ್ಕ ಮಾಡಬಹುದು.
0: ರೈತರಿಗೆ ಸಲಹೆಗಳನ್ನು ಕೇಳಿದ್ರಿ.
2: ನೀವು ಕೂಡ ಸಾವಯವ ಮತ್ತು ನೈಸರ್ಗಿಕ ಕೃಷಿ ಮಾಡಬೇಕಾ?
3: ನಿಮಗೆ ಸಾವಯವ ಮತ್ತು ನೈಸರ್ಗಿಕ ಕೃಷಿ ಎಲ್ಲಾ ಕಚ್ಚಾ ವಸ್ತುಗಳು ಬೇಕಾ?
2: ಹಾಗಾದ್ರೆ ಬನ್ನಿ ಪುಣ್ಯಕೋಟಿ ಕೃಷಿ ಆಶ್ರಮ ಮನುಗುಳಿಯ ರೆಡ್ಡಿ ಫಾರ್ಮ್ ಹೌಸ್ಗೆ.
3: ಇಲ್ಲಿ ಎಲ್ಲ ತರಹದ ದೇಸಿ ಜವಾರಿ ಮತ್ತು ಗಿರ್ ಆಕಳಿನ ಗೋ ಆಧಾರಿತ ಗೋಮೂತ್ರ, ಗಂಜಲು, ಸಗಣಿ, ದೇಸಿ ಮಜ್ಜಿಗೆ,
2: ಸಂಪೂರ್ಣ ಸಾವಯವ ಬೆಲ್ಲ, ಜವಾರಿ ತುಪ್ಪ, ವಿಶೇಷವಾಗಿ ಪಂಚಗವ್ಯ, ಜೀವಾಮೃತ ಹಾಗೂ ಗೋಕೃಪಾಮೃತ ಎಲ್ಲವೂ ಸಿಗುತ್ತವೆ.
3: ಇಲ್ಲಿ ಎಲ್ಲಾ ಕಚ್ಚಾ ವಸ್ತುಗಳು ಸಂಪೂರ್ಣ ಮಾಹಿತಿಯೊಂದಿಗೆ ಹಾಗೂ ಯೋಗ್ಯ ದರದಲ್ಲಿ ಸಿಗುತ್ತವೆ.
2: ಆಸಕ್ತ ರೈತರು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿರಿ
3: ಶ್ರೀಮತಿ ಅಶ್ವಿನಿ ಚಂದ್ರಶೇಖರ್ ರೆಡ್ಡಿ. ಮೊಬೈಲ್ ಸಂಖ್ಯೆ 8904479100.
2: ಮತ್ತೊಮ್ಮೆ ಮೊಬೈಲ್ ಸಂಖ್ಯೆ 8904479100.
4: ಎಲ್ಲರಿಗೂ ಸಾಮಾಜಿಕ ಭದ್ರತೆ, ಅಟಲ್ ಪಿಂಚಣಿ ಯೋಜನೆ ಮೋದಿಜಿ ಅವರ ಸಂಕಲ್ಪ.
5: ಯೋಜನಾ ಉನ್ ನೌಜವಾನೋ ಕೆ ಲಿಯೆ ಹೈ ತಾಕಿ ಆಪ್ ಜಬ್ 60 ಸಾಲ್ ಕೆ ಹೋಂಗೆ ಆಪ್ಕೋ ಕಭಿ ಕಿಸೀ ಕೆ ಸಹಾರೆ ಕಿ ಜರೂರತ್ ನಾ ಪಡೆ, ಆಪ್ ಅಪ್ನಾ ಬುಢಾಪಾ ಭಿ ಗೌರವ ಕೆ ಸಾಥ್ ಬಿತಾ ಸಕೋ.
4: ಇಲ್ಲಿಯವರೆಗೆ 9,50,000,000 ಹೆಚ್ಚು ಫಲಾನುಭವಿಗಳು ಈ ಯೋಜನೆಗೆ ಸೇರಿದ್ದಾರೆ. ನೀವು 18-40 ವರ್ಷದೊಳಗಿದ್ದರೆ ಮಾಸಿಕ ಅಟಲ್ ಪಿಂಚಣಿ ಸೇರಿದಂತೆ 3 ಗ್ಯಾರಂಟಿ ಯೋಜನೆಗಳ ಕುರಿತು ನಿಮ್ಮ ಬ್ಯಾಂಕ್ ಶಾಖೆಯನ್ನು ಸಂಪರ್ಕಿಸಿ.
0: ಕೇಳುವರೀಗ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಬುರ್ರ ಕಥಾ ಕೇಳಲಿದ್ದೀರಿ. ಪ್ರಸ್ತುತಪಡಿಸುತ್ತಾರೆ ಬಳ್ಳಾರಿ ಜಿಲ್ಲೆ ಹಳೆದರೋಜಿಯ ಈರಮ್ಮ ಹಾಗೂ ಸಂಗಡಿ.

ಅಂದ್ರೆ ಏನಂದಂಗ, ಆಗ ಪಾಯಸ ಅಂದ್ರೆ ಏನಂದಂಗ, ಇದ್ರಾವ್ ಅಂದ್ರೆ ಏನಂದಂಗ, ಅರೇ ಚಾವಲ್ ಅಂದ್ರೆ ಇನ್ನ ಜೋಳ, ಆರೆ ಕೊಂಗಲ್ ಅಂದ್ರೆ ನವಣಿ, ಅರೆ ಇದ್ರಾವ್ ಅಂದ್ರೆ ಇನ್ನ ಬಾಂಧ ಮಾತ, ಅರೆ ಪಾಯಸ ಅಂದ್ರೆ

0: ಸ್ವಾಮಿ,
1: ಏಳು
0: ಮಂದಿ ಅಣ್ಣ ತಮ್ಮರು ದಂಡು ಕೋಟೆ ಕಾದ್ರ ಬಾದ್ರಿ ಗೆಲೆ ಹಾಕಿ ಇದ್ದಕ್ಕೆ ಹೋಗ್ಯಾರ. ಊರಾಗ ಒಬ್ಬರು ಗಂಡು ಮಕ್ಕಳು ಇಲ್ಲ, ಏಳು ಸಾವಿರ ಮಂದಿನ ಕರ್ಕೊಂಡು ಹೋಗ್ಯಾರ. ನಾವೇ ಹೆಣ್ಣು ಮಕ್ಕಳೇ ಇದ್ವಿ ಸ್ವಾಮಿ. ಆಡದು ಒಂಬತ್ತು ದಿನ, ನಮ್ಮ ಕುಲ ಸೂರ್ಯ ಕುಲ. ಆಗ ಒಂಬತ್ತು ದಿನದ ತೋಟ ಕಟ್ಟವರು, ಹದಿನೈದು ದಿನದಲ್ಲಿ ಗಂಗನ ಮಾಡವರು,

ಅರ್ಥಾಗದಲ್ಲ. ಚಾ ಚಾ ಬಂದ್ರೆ ಓಡಾಡ ಓಡಾಡ ಅಂದಂಗ ದುಃಖ ಮಾಡಿದ್ರೆ ಆ ತಾಯಿ ಏನಂತ ಮರ ಕೆಳಗಿಟ್ಟು.

ಕಣ್ಣಾಸರಾಗಿ ಕರ್ಕೊಂಡ್ ಬಂದು ನಿನ್ನ ಕರೆಯನಾಯನ ಮಾಡಲಿಕ್ಕೆ ಬಂದನ. ಸಂತೆ ಅರ್ಥ ಆಗಬಲ್ದು, ಮಾತಾಡಕ ಬಾಯಿಲ್ಲ, ಹೇಳಕ ಒಂಬತ್ತು ದಿನ ಮಗ ನಾನು, ನಡೆಯಕ್ ಕಾಲಿದ್ರೆ ಅವನು ಸುಟ್ಟು ಮನೆ ಮುಂದೆ ಬೂದಿ ಮಾಡ್ತಿದ್ದೆ. ಅಂದ್ರೆ ಅವನು ಕನ್ನಡಿಟ್ಟು ನೋಡ್ದ, ಇವನು ಒಂಬತ್ತು ದಿನ ಮಗ ಎಷ್ಟೊತ್ತಾಯ್ತು ನೋಡ್ದ, ತಾಯಿಗೆ ಎಷ್ಟು ಬುದ್ಧಿ ಹೇಳ್ತಾನ. ಪಾಮನ್ನೇ ಆಲೆ ಬಿಸಿಲು ಬಿಡುತ್ತೆ, ಕಳಗ ಕಾಲು ಸುಡುತ್ತವ, ನೀಡ್ತಾನ ಅಂದ್ರೆ ಎಷ್ಟು ಆಸೆ ಆಯ್ತು. ಆಗಿನವರ ಮಗ ಅಳೈತಾನ, ಅರೆ ಯಾಕೆ ಅಳೈತಾನ, ಮಲಯಾಳು ಬಾಯಾಗಿಡು, ಸ್ವಾಮಿ ಕುಡಿಬಲ್ಲ. ಆಗ ಕನ್ನಡಿಟ್ಟು ನೋಡಿ ಇವನು ತೊಟ್ಲದಾಗ ನಾನು

ಕೊಡಂಗಿಲ್ಲ, ಹೊರಗ ಬರಂಗಿಲ್ಲ ಅಂತ. ಆಗ ನಿಂಬೆಹಣ್ಣು ತಗೊಂಡು ಇಡಕ್ಕೆ ಬೂದಿ ತಗೊಂಡು ಮಂತ್ರಿಸಿ ಹೋಗೋದೋ ಗೊತ್ತಿಗೆ ಬಾಯಿ ಮುಚ್ಚಿ ಬಿಟ್ಟ.

ಮಾಡಿದ್ರಿ ಜಾತ್ರೆ ಸೂರ್ಯಲೋಕ? ಅರೆ ಧರ್ಮ ಕೊಡೋರಿ ಹೆಂಗ ಕೊಡ್ತಾರ ಭೂಮಿ ಮೇಲೆ? ಅರೆ ಮನ್ಯಾಗ ಕರ್ಕೊಂಡು ದಾನ ಮಾಡ್ತಾರ, ಹೊರಗ ಬಂದು ಧರ್ಮ ಕೊಡ್ತಾರ. ಅರೆ ಹೊರಗ ಬಂದು ಧರ್ಮ ಕೊಡು ಸ್ವಾಮಿ, ನಾವು ಬರಬಾರ್ದು ಸ್ವಾಮಿ. ಸೂರ್ಯ ವಂಶ ಸೂರ್ಯ ಮಕ ನೋಡಬಾರ್ದು ನಾವು ಗಂಗನ ಮಾಡೋ ತನಕ. ಅರೆ ಗಂಗಾ ಎತ್ತಾಯ್ತಾ, ನಾನು ಕೊಟ್ಟಿ ದೇವ್ರಿ ಎತ್ತಾಯ್ತಾ ಅಂತ ಬಾಕಲಿ ಕಡಿಗೆ ನೋಡಿದ್ರೆ ಬೇತಾಳಿ ಭೂತಾಳಿ ಎರಡು ಮಂತ್ರ ಬರೆದೋಗ್ಯಾನ. ತಾಳಿ ಕಟ್ಟಿದ ಗಂಗ ಕೆಬ್ಬನ ಕೋಲ್ ತಗೊಂಡು ಬರ್ದ ಹೊಡೆದ ಹೊತ್ತಿಗೆ ಆ ಹುಚ್ಚು.

ಕರ್ಮ ಕೊಡ್ತೇನಂದ. ಆಗ ಜೋಳ ಹಿಡ್ಕಂಡ ನಾಗಮ್ಮ ಮರ ಬಗ್ಸುವಾಗ ಜೋಳ ಮುಚ್ಕಂಡ ಮರದಾಗ ಅಕ್ಕಿ ಬ್ಯಾಳೆ ನಲಕಿ ಚೇಳ. ಸ್ವಾಮಿ ನಿನ್ನ ಜೋಳಿಗೆ ಅದ್ದಿದ್ದಂಗಲ್ಲ, ನನ್ನ ಮರದಾಗ ಉಳ್ಕಂಡಂಗಲ್ಲ, ಕಳಗಿ ಚೇಲಿದಲ್ಲ ಸ್ವಾಮಿ. ಅರೇ ಜೋಳ ಹಿಡ್ಕೋವಾಗ ಮರ ಬಗ್ಸಿಬಿಟ್ಟೆ, ಅರೇ ಕಳಗ ಚೆಲ್ಲು ಅದು, ಅರೇ ಅದೇನೈತಿ.

ಆಗಿ ಗೌರಮ್ಮ ಆಗಿ ನಮ್ಮ ಮಗನ ಇನ್ನ ಬರ ಬಬ್ಬಲ್ ಆಗಿರಡಿ ಮೂರು

ವಕೀಲ ಏನ್ರಿ 800 ಕೊಟ್ಟು ಓದಿಕೆಂತೀನಿ ಅಂದ್ರೆ ಹಿಂದೆ ಓದಿಕೆ ಅಂತ ಬರ್ಬೇಕು.

ಆಗಿರೇಡಿ, ಇಷ್ಟೊಂದು ಓದಿಕೊಂಡಿ ನಿನಗೆ ತಿಂಗಳಿಗೆ 500 ಸಂಬಳ ಕೊಡ್ತೀವಿ, ನಮ್ಮ ಆಜ್ಞೆಯಲ್ಲಿ ಇರ್ಬೇಕು, ನಮ್ಮ ಮಾತು ಕೇಳ್ಬೇಕಂದ. ಆ ಮಾತಿಗೆ ನಾಗರೆಡ್ಡಿ 12 ವಯಸ್ಸು ಹುಡುಗ ಏನಂತಾನ, ಸಬ್ ಇನ್ಸ್ಪೆಕ್ಟರ್ ಜಮೀನ್ದಾರ ವಕೀಲ, ಈಗ ನೀವು ಕೊಡೋ ಸಂಬಳಗೆ ನಿಮ್ಮ ಆಜ್ಞೆಯಲ್ಲಿ ನಡಿಬೇಕ, ನಿಮ್ಮ ಹೆಂಡ್ರಿಗೆ ನೀರು ಹಾಕಂದ್ರೆ ತಂದು ಹಾಕ್ಬೇಕ, ನಿಮ್ಗೆ ಹೇಳ ಕಳಸ ಮಾಡ್ಬೇಕ, ನಮ್ಮ

0: ಜಗತ್ತಿಗೆ ಏಯ್ ನಮಗೆ ಗೌರ್ಮೆಂಟ್ ಕೈ ಮುಗಿದ್ರೇನೆ ನಾವು ಸಂಬಳ ಕೊಡೋದು, ಕೈ ಮುಗಿದ್ರೆ ನಾವು ಸಂಬಳ ಕೊಡೋದು.
1: ಸಂಬಳ ಕೊಡ
0: ಇಲ್ಲ, ನಾನು ಕೈ ಮುಗಿದಲ್ಲ, ನೀವು ಸಂಬಳ ಕೊಟ್ರೆ ಕೊಡ್ರಿ, ಇಲ್ಲದ್ರಿಲ್ಲ. ನಾನು ಕೊಟ್ಟಿದ್ದೆ 800, ಇವಾಗ ನೀವು ಕೊಡೋ ಸಂಬಳ ಆಗ ಎಲ್ಲ ರೊಕ್ಕ ನಿಮ್ ಕಡೆಗೆ ಇರ್ರಿ.

ತಾಯಿ ಗೌರಮ್ಮ ತಂದೆ ಲಿಂಗನಗೌಡ ನೋಡ್ದ ಮಗನ 800 ಕೊಟ್ಟಿವಿ, ಆಗ ಓದಿಗೆ ಹಾಕಿವಿ, ಏನಪ್ಪ ಹೆಣ್ಣ ಬಳ್ಳಾರ್ಲಿದ್ದ ಬಂದೆ. ಹಾಯ ಸರ್ಕಾರ ಗೌರ್ಮೆಂಟ್ ಸಬ್ ಇನ್ಸ್ಪೆಕ್ಟರ್ ವಕೀಲ ಎನ್ನಿಲ್ಲ ಏನಂತಾರ, ಅರೆ ನಮ್ಮ ಕೈಯಾಗ ನಡಿಬೇಕು ನೀನು, ನಾವು ಕೈ ಮುಗಿದ್ರೆ ಸಂಬಳ ಕೊಡ್ತೀವಿ ಇಲ್ಲಿದ್ರಿಲ್ಲ ಅಂದ್ರು. ಯಪ್ಪ ಬೆಂಕಿ ಅಂತ ರೆಡ್ಡಿ ಕುಲ, ಒಬ್ಬನಿ ಒಬ್ಬ ಕೈ ಮುಗಿಬಾರ್ದು, ಒಬ್ಬನ ಕೈಯಾಗಿರ್ಬಾರ್ದು.

ಇದುವರೆಗೆ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಬಳ್ಳಾರಿ ಜಿಲ್ಲೆ ಹಳೆದರುಜಿಯ ಈರಮ್ಮ ಹಾಗೂ ಸಂಗಡಿಗರಿಂದ ಬುರ್ರ ಕಥ ಕೇಳಿದ್ರಿ. ಕೇಳುವರಿಗೆ ಸಮಯ 6:55 ನಿಮಿಷವಾಗುತ್ತಲಿದೆ. ಇನ್ನು ಮುಂದೆ ಸಂಸ್ಕೃತದಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

0: त्वम् इति इति वार्ताः
1: ಆಕಾಶವಾಣಿ ವಿಜಯಪುರ ಕೇಳುಗರೆ, ಇಂದು ಸಂಜೆ 5 ಗಂಟೆಗೆ ನಮ್ಮ ನಿಲಯದಿಂದ ಕರೆಗೊಂದು ಗೀತೆ ನೇರ ಫೋನ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತಾವು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಕರೆ ಮಾಡಬೇಕಾದ ದೂರವಾಣಿ ಸಂಖ್ಯೆಗಳು 2703440 ಅಥವಾ 2703550 ಎಷ್ಟಿ ಸಂಖ್ಯೆ 08352. 5:55 ಉದ್ಯೋಗ ವಾರ್ತೆಯ ಪ್ರಸಾರವಾಗಲಿದೆ. 6:51 ಇಂದಿನ ಕಿಸಾನವಾಣಿ ಕಾರ್ಯಕ್ರಮದಲ್ಲಿ ದ್ರಾಕ್ಷಿಯಲ್ಲಿ ಅಕ್ಟೋಬರ್ ಚಾಟನೆಯ ಪ್ರಾಮುಖ್ಯತೆಗಳು ಈ ವಿಷಯ ಕುರಿತು ತಿಳುಗುಂದಿಯ ತೋಟಗಾರಿಕಾ ಸಂಶೋಧನಾ ಮತ್ತು ವಿಸ್ತರಣಾ ಕೇಂದ್ರದ ಹಣ್ಣು ವಿಜ್ಞಾನ ವಿಭಾಗದಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸುತ್ತಿರುವ ಡಾಕ್ಟರ್ ಬಸವರಾಜ್ ಪಡಶೆಟ್ಟಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಸಿದ್ರ ಎನ್ ಸಾಳುಂಕೆ.
2: ನಿಮ್ಮ ಶಾಲೆ ಕಾಲೇಜುಗಳಲ್ಲಿ ಸಿಗುವ ಸೌಲಭ್ಯಗಳ ಬಗ್ಗೆ ಜನರಿಗೆ ತಿಳಿಸಬೇಕೇ?
3: ನಿಮ್ಮ ಅಂಗಡಿ ಸೂಪರ್ ಮಾರ್ಕೆಟ್ ಶೋರೂಮ್ಗಳ ವಿಶೇಷ ಸೌಲಭ್ಯಗಳ ಬಗ್ಗೆ ಜನರಿಗೆ ವಿವರ ನೀಡಬೇಕೇ?
2: ನಿಮ್ಮ ಸಭೆ ಸಮಾರಂಭಗಳ ವಿವರ ಎಲ್ಲರಿಗೂ ಹೇಳಬೇಕೇ?
4: ಇಂದೇ ವಿಜಯಪುರ ಆಕಾಶವಾಣಿಯಲ್ಲಿ ಜಾಹೀರಾತು ನೀಡಿ. ವಿವರಗಳಿಗೆ ಸಂಪರ್ಕಿಸಿ ಕಚೇರಿ ಅವಧಿಯಲ್ಲಿ. ದೂರವಾಣಿ ಸಂಖ್ಯೆ 2703411. ನಮ್ಮ ಮೇಲ್ ಐಡಿ vijayapuraakashavani@gmail.com.
1: ಕೇಳುವರೆ, ಈಗ ಸಮಯ 7:02. ಇನ್ನು ಮುಂದೆ ಬೆಂಗಳೂರು ಕೇಂದ್ರದಿಂದ ಕೆಲವು ಪ್ರಕಟಣೆಗಳು. ನಂತರ 7:05 ಪ್ರದೇಶ ಸಮಾಚಾರ ಕೇಳುವರೆ ಧಾರವಾಡ ಕೇಂದ್ರದ ಸಹಪ್ರಸಾರದಲ್ಲಿ.

0: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೇ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
1: ಕಷ್ಟದೊಳನ್ನವ ದುಡಿವನ ತ್ಯಾಗಿ ಸೃಷ್ಟಿ ನಿಯಮದೊಳಗವನೇ ಹೋಗಿ
2: ಕೃಷಿ ಮನುಷ್ಯ ಕುಲದ ಅನ್ನದ ಬಟ್ಟಲು.
3: ಕೃಷಿ ಎಂಬುದು ಬದುಕಿನ ಸಾಂಸ್ಕೃತಿಕ ಭಾಗ.
4: ತಾಳಿದವನು ಬಾಳಿಯಾನು ಎಂಬಂತೆ ಬಗ್ಗಿದವನು ಬದುಕುತ್ತಾನೆ ಎಂಬ ಮಾತಿಗೆ ಕೃಷಿ ಪುಷ್ಟಿ ನೀಡುತ್ತದೆ.
5: ಕೃಷಿ ಬಗ್ಗುವುದನ್ನು ಕಲಿಸುತ್ತದೆ.
6: ನಮ್ಮನ್ನು ಪೊರೆವ ಭೂಮಿ ತಾಯಿ ನಂಬಿದವರನ್ನು ಕೈಬಿಟ್ಟಿಲ್ಲ.

0: ಇಲ್ಲದವರಿಗೆ ಆಸರೆಯಾಗುವುದೇ ನಿಜವಾದ ಮಾನವ ಧರ್ಮ.
1: ನಮ್ಮ ಆಹಾರದ ಒಂದಂಶ,
0: ನಮ್ಮ ಸಮಯದ ಒಂದಂಶ,
1: ನಮ್ಮ ಆದಾಯದ ಒಂದಂಶ,
0: ನಮ್ಮ ಜ್ಞಾನದ ಒಂದಂಶವನ್ನು ಸಮಾಜದಲ್ಲಿ ಅಗತ್ಯ ಇರುವವರಿಗೆ ಮೀಸಲಿಡೋಣ.
1: ಆಗ ನಮ್ಮ ಬದುಕು ಪಾವನವಾಗುವುದು.
0: ಸಮಾಜ ನಮಗೆ ನೀಡಿದ್ದನ್ನು ಸಮಾಜಕ್ಕೆ ಹಿಂದಿರುಗಿಸೋಣ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಮುಖ್ಯಾಂಶಗಳು. ರಾಜ್ಯದಲ್ಲಿ ಎರಡನೇ ಹಂತದ ಬರ ಪರಿಶೀಲನೆ ಕಾರ್ಯ ಪ್ರಗತಿಯಲ್ಲಿ, ವೈಜ್ಞಾನಿಕ ಅಧ್ಯಯನದ ಬಳಿಕ ಬರ ತಾಲೂಕುಗಳ ಘೋಷಣೆ. ಜಾನುವಾರು ಮೇವಿನ ಕೊರತೆ ನೀಗಿಸಲು ರಾಜ್ಯಾದ್ಯಂತ 12,000 ಅಜೋಲಾ ಉತ್ಪಾದನಾ ಘಟಕಗಳ ಸ್ಥಾಪನೆ. ಇಂದು ಬೆಂಗಳೂರಿನಲ್ಲಿ ಕರ್ನಾಟಕ ನಗರ ಮೂಲಸೌಕರ್ಯ ಮತ್ತು ಹೂಡಿಕೆ ಶೃಂಗಸಭೆ. 9ನೇ ಸಾಲಿನ ರಾಷ್ಟೀಯ ಪೋಷಣ್ ಮಾಸಾಚರಣೆಗೆ ಇಂದು ಚಾಲನೆ. ಈಗ ವಾರ್ತೆಗಳ ವಿವರ. ರಾಜ್ಯದಲ್ಲಿ ಬರ ಪರಿಶೀಲನೆ ಕಾರ್ಯ ಪ್ರಗತಿಯಲ್ಲಿದೆ. ಎರಡನೇ ಹಂತದ ಪರಿಶೀಲನೆ ನಡೆಯುತ್ತಿದ್ದು, 25 ತಾಲೂಕುಗಳು ಬರಪೀಡಿತ ಪ್ರದೇಶಗಳೆಂದು ಘೋಷಣೆಗೆ ಅರ್ಹತೆ ಪಡೆದಿವೆ. ಶೀಘ್ರದಲ್ಲಿ ಘೋಷಣೆ ಮಾಡಲಾಗುವುದು ಎಂದು ಕಂದಾಯ ಖಾತೆ ಸಚಿವ ಹಾಗೂ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಹೇಳಿದರು. ಬೆಂಗಳೂರಿನಲ್ಲಿ ಮಾಹಿತಿ ನೀಡಿದ ಅವರು, ಮುಂಗಾರು ಹಾಗೂ ಹಿಂಗಾರು ಕಡಿಮೆ ಆಗುವವರೆಗೂ ಪರಿಶೀಲನೆ ಮುಂದುವರಿಯಲಿದೆ. ಉಪಗ್ರಹ ಆಧಾರಿತ ಚಿತ್ರಗಳನ್ನು ಪರಿಶೀಲಿಸಿ ಗ್ರೌಂಡ್ ಟ್ರೂಥಿಂಗ್ ಮಾಡಿ ವೈಜ್ಞಾನಿಕ ಅಧ್ಯಯನ ಕೈಗೊಳ್ಳಲಾಗುತ್ತಿದೆ ಎಂದರು. ಕಳೆದ ಬಾರಿ ಸುಮಾರು 200 ತಾಲೂಕುಗಳನ್ನು ಬರಪೀಡಿತ ಪ್ರದೇಶಗಳೆಂದು ಘೋಷಣೆ ಮಾಡಲಾಗಿತ್ತು. ಈ ಬಾರಿ 200ಕ್ಕೂ ಹೆಚ್ಚು ತಾಲೂಕುಗಳು ಬರಪೀಡಿತ ಪ್ರದೇಶಗಳೆಂದು ಘೋಷಿಸಲ್ಪಡುವ ಪರಿಸ್ಥಿತಿ ಇದೆ ಎಂದರು. ರಾಜ್ಯದಲ್ಲಿ ಜಾನುವಾರುಗಳಿಗೆ, ವಿಶೇಷವಾಗಿ ಹಾಲು ನೀಡುವ ದನ ಮತ್ತು ಕರುಗಳಿಗೆ ಸ್ಥಳೀಯವಾಗಿಯೇ ಪೌಷ್ಟಿಕ ಮೇವು ಒದಗಿಸುವ ಸಲುವಾಗಿ ಪಶುಪಾಲನಾ ಮತ್ತು ಪಶು ವೈದ್ಯಕೀಯ ಸೇವೆಗಳ ಇಲಾಖೆ ಅಜೋಲಾ ಉತ್ಪಾದನಾ ಘಟಕಗಳನ್ನು ಉತ್ತೇಜಿಸಲು ಮಹತ್ವದ ಯೋಜನೆ ಸಿದ್ದಪಡಿಸಿದೆ. ಯೋಜನೆಯಡಿ ರಾಜ್ಯದ ಎಲ್ಲ 31 ಜಿಲ್ಲೆಗಳ 240 ತಾಲೂಕುಗಳಲ್ಲಿ ಒಟ್ಟು 3,78,00,000 ರೂಪಾಯಿ ವೆಚ್ಚದಲ್ಲಿ 12,000 ಅಜೋಲಾ ಉತ್ಪಾದನಾ ಘಟಕಗಳನ್ನು ಸ್ಥಾಪಿಸಲು ಜಿಲ್ಲಾವಾರು ಭೌತಿಕ ಮತ್ತು ಆರ್ಥಿಕ ಗುರಿಯನ್ನು ನಿಗದಿಪಡಿಸಲಾಗಿದೆ. ಪ್ರತಿ ಘಟಕ ಸ್ಥಾಪನೆಗೆ ಅಂದಾಜು 3,150 ರೂಪಾಯಿ ವೆಚ್ಚವಾಗಲಿದೆ. ಮಳೆ ಅಭಾವ, ಹಸಿರು ಮೇವಿನ ಕೊರತೆ ಹಾಗೂ ವ್ಯತ್ಯಾಸದ ಸಂದರ್ಭಗಳಲ್ಲಿ ಪ್ರೋಟೀನ್, ಖನಿಜಾಂಶಗಳು ಸೇರಿದಂತೆ ಉತ್ತಮ ಪೌಷ್ಟಿಕಾಂಶಗಳನ್ನು ಹೊಂದಿರುವ ಅಜೋಲವನ್ನು ಪೂರಕ ಆಹಾರವಾಗಿ ಬಳಸಲಾಗುತ್ತದೆ. ಕರ್ನಾಟಕ ನಗರ ಮೂಲಸೌಕರ್ಯ ಮತ್ತು ಹೂಡಿಕೆ ಶೃಂಗಸಭೆ 2026 ಇಂದು ಬೆಳಗ್ಗೆ 10 ಗಂಟೆಗೆ ಬೆಂಗಳೂರು ಕಾನ್ರೇಡ್ ಹೋಟೆಲ್ ಸಭಾಂಗಣದಲ್ಲಿ ಆಯೋಜಿತವಾಗಿದೆ. ನಗರಗಳಲ್ಲಿ ಮೂಲಸೌಕರ್ಯಗಳ ಬೇಡಿಕೆ, ಹವಾಮಾನ ಬದಲಾವಣೆ ಸವಾಲುಗಳ ಕುರಿತು ಸಂವಾದ ನಡೆಯಲಿದೆ. ನೀರು, ತ್ಯಾಜ್ಯ ಮತ್ತು ವರ್ತುಳ ಆರ್ಥಿಕತೆ ಕುರಿತು ಗೋಷ್ಠಿ ನಡೆಯಲಿದ್ದು, ತ್ಯಾಜ್ಯ ನೀರು ಸಂಸ್ಕರಣೆ ಹಾಗೂ ಪುನರ್ಬಳಕೆ ಕುರಿತು ಚರ್ಚೆ ನಡೆಯಲಿದೆ. ಕೇಂದ್ರ ವಸತಿ ಮತ್ತು ನಗರ ವ್ಯವಹಾರಗಳ ಸಚಿವಾಲಯದ ಜಂಟಿ ಕಾರ್ಯದರ್ಶಿ ಪ್ರವೀರ್ ಕುಮಾರ್ ನೀತಿ ನಿರೂಪಣೆ ಕುರಿತು ಮಾತನಾಡಲಿದ್ದಾರೆ. ನಗರಾಭಿವೃದ್ಧಿ ಖಾತೆ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ಸೇರಿದಂತೆ ಗಣ್ಯರು, ಅಧಿಕಾರಿಗಳು ಪಾಲ್ಗೊಳ್ಳಲಿದ್ದಾರೆ. ಚಿತ್ರದುರ್ಗ ಜಿಲ್ಲೆಯಲ್ಲಿ ರಾಷ್ಟೀಯ ನೈಸರ್ಗಿಕ ಕೃಷಿ ಅಭಿಯಾನದಡಿ ರೈತರ ಅನುಕೂಲಕ್ಕಾಗಿ ಜೀವಾಮೃತ ತಯಾರಿಸುವ ಹೆಚ್ಚುವರಿ ಬಯೋಡೈಜೆಸ್ಟರ್ ಘಟಕಗಳನ್ನು ಸ್ಥಾಪಿಸಲು ಉದ್ದೇಶಿಸಲಾಗಿದೆ ಎಂದು ಕೃಷಿ ಇಲಾಖೆ ಜಂಟಿ ನಿರ್ದೇಶಕ ಡಾ ಬಿ ಮಂಜುನಾಥ್ ತಿಳಿಸಿದ್ದಾರೆ. ನಗರದ ಕೃಷಿ ತಂತ್ರಜ್ಞರ ಸಂಸ್ಥೆಯಲ್ಲಿ ಆಯೋಜಿತ ಜಿಲ್ಲಾ ಮಟ್ಟದ ನೈಸರ್ಗಿಕ ಕೃಷಿ ಕಾರ್ಯಾಗಾರದಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು. ಜಿಲ್ಲೆಯಲ್ಲಿ ಈಗಾಗಲೇ ಗುಚ್ಛ ಗ್ರಾಮಗಳನ್ನು ಆಯ್ಕೆ ಮಾಡಿ ರೈತರಿಗೆ ನೈಸರ್ಗಿಕ ಕೃಷಿ ಕುರಿತು ನಿರಂತರ ತರಬೇತಿ ನೀಡಿ ಜಾಗೃತಿ ಮೂಡಿಸಲಾಗುತ್ತಿದೆ ಎಂದರು. ಏಷ್ಯಾದ ಅತಿದೊಡ್ಡ ಬೆಂಗಳೂರು ಏರೋ ಇಂಡಿಯಾ ವೈಮಾನಿಕ ಪ್ರದರ್ಶನದ 16ನೇ ಆವೃತ್ತಿ 2027 ಫೆಬ್ರವರಿ 8-12 5 ದಿನಗಳ ಕಾಲ ಯಲಹಂಕ ವಾಯುಪಡೆ ನೆಲೆಯಲ್ಲಿ ನಡೆಯಲಿದೆ. ಪ್ರದರ್ಶಕರು ಮತ್ತು ವೀಕ್ಷಕರ ಅನುಕೂಲಕ್ಕಾಗಿ www.aeroindia.gov.in ಅಧಿಕೃತ ಜಾಲತಾಣವನ್ನು ಆರಂಭಿಸಲಾಗಿದೆ. ಪ್ರದರ್ಶನ ಮಳಿಗೆಗಳ ಕಾಯ್ದಿರಿಸುವಿಕೆ ಹಾಗೂ ನೋಂದಣಿ ಪ್ರಕ್ರಿಯೆ 3ನೇ ತಾರೀಖಿನಿಂದ ಆರಂಭವಾಗಿದೆ. ಏರೋ ಇಂಡಿಯಾ 2027 ಆತ್ಮನಿರ್ಭರ ಭಾರತ ಪರಿಕಲ್ಪನೆಗೆ ವೇಗ ನೀಡಲಿದೆ. ದೇಶದ ಬೆಳೆಯುತ್ತಿರುವ ರಕ್ಷಣಾ ಉತ್ಪಾದನಾ ಸಾಮರ್ಥ್ಯ, ಉದಯೋನ್ಮುಖ ತಂತ್ರಜ್ಞಾನಗಳು ಹಾಗೂ ನಾವೀನ್ಯತೆಯನ್ನು ಜಾಗತಿಕ

0: ಜಾಗತಿಕ ಮಟ್ಟದಲ್ಲಿ ಪ್ರದರ್ಶಿಸಲಿದೆ. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.

0: ಕೇಳುತ್ತಿದ್ದೀರಿ. ಪ್ರಧಾನಮಂತ್ರಿ ಕುಸುಮ್ ಸಿ ಯೋಜನೆಯಡಿ ಚಿಕ್ಕಬಳ್ಳಾಪುರ ಜಿಲ್ಲೆ ಹಿರಿಯಣ್ಣನಹಳ್ಳಿಯ ನಾರಾಯಣಸ್ವಾಮಿ ಅವರ 40 ಎಕರೆ ಜಮೀನು ಈಗ ಸಾವಿರಾರು ರೈತರ ಕೃಷಿ ಭೂಮಿಗೆ ವಿದ್ಯುತ್ ಪೂರೈಸಲು ನೆರವಾಗುತ್ತಿದೆ. ತಮ್ಮ ಜಮೀನನ್ನು ಸೌರ ಯೋಜನೆಗೆ ಗುತ್ತಿಗೆ ನೀಡುವ ಮೂಲಕ ಅವರು ಸ್ಥಿರ ಆದಾಯದ ಮೂಲವನ್ನು ಕಂಡುಕೊಂಡಿದ್ದಾರೆ. ಒಟ್ಟು 27 ಗ್ರಾಮಗಳ ಕೃಷಿ ಪಂಪ್ಸೆಟ್ಗಳಿಗೆ ಹಗಲಿನ ವೇಳೆ ವಿದ್ಯುತ್ ಪೂರೈಕೆ ಕೊಡುಗೆ ನೀಡುತ್ತಿರುವ ಅವರು ಪ್ರದೇಶ ಸಮಾಚಾರಕ್ಕಾಗಿ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ.
1: ನಾವು ಕೃಷಿಕರು, ಕೃಷಿ ಮಾಡಿಕೊಂಡು ಜೀವನ ಮಾಡಿಕೊಂಡು ಬಂದಿರೋ ಅಂತವರು, ನಮ್ಮ ಈ ಭಾಗದ ರೈತರು ಕರೆಂಟ್ಗೆ ಬಹಳ ಕಷ್ಟ ಅನುಭವಿಸ್ತಾ ಇದ್ರು. ಈ ಭಾಗದ ರೈತರು ದ್ರಾಕ್ಷಿ ಬೆಳೀತಾರೆ, ಹೂವ ಬೆಳೀತಾರೆ, ತರಕಾರಿ ಬೆಳೀತಾರೆ. ಒಂದು ದಿವಸ ನೀರು ಬಿಡ್ಲಿಲ್ಲ ಅಂದ್ರು ನಮ್ ತರಕಾರಿಗೆ ಹೂಗೆ ಬಹಳ ಕಷ್ಟ ಆಗ್ತಾ ಇತ್ತು. ಈ ಯೋಜನೆ ಮೆಗಾ ಅವರು ಬಟ್ಟು ಅಮೃತ ಅವರು ಎರಡೂ ಕಂಪ್ನಿ ಈಗ ನಮ್ಮ ಭಾರತ ದೇಶದಲ್ಲಿ ಅವರು ಮಾಡ್ತಾರೆ. ಲಾಭಕ್ಕೋಸ್ಕರವಾಗಲ್ಲ, ನಾನು ಕೃಷಿಕರು ರೈತರ ಪರವಾಗಿ ಅದು ವಿಚಾರ ಗೊತ್ತಾಗಿ 4 ಕಿಲೋಮೀಟರ್ ಅಲ್ಲಿ ನಮಗೆ ಈ ಕರೆಂಟ್ ಅಲ್ಲಿಗೆ ಹೋದ್ರೆ ನಮ್ಗೆ ಅವಕಾಶಗಳು ಸಿಗ್ತವೆ, ಒಳ್ಳೇದಾಗ್ತದೆ ಅಂತೇಳಿ ನಾನು ರೈತ ಆಗಿ ರೈತರಿಗೆ ಸಹಾಯ ಆಗ್ಲಿ ಅಂತೇಳಿ ನಾನು ಕೊಟ್ಟಿದ್ದೀನಿ ಲ್ಯಾಂಡ್. ಈಗ 27 ಹಳ್ಳಿಗೆ ಹೋಗ್ತಾ ಐತೆ ನಮ್ ಕರೆಂಟ್. ನಂದ್ರಲ್ಲಿ ಲೆಕ್ಕ ಇರೋದು 3,200 ಪಂಪ್ ಸೆಟ್ಟು, ಲೆಕ್ಕ ಇಲ್ದಿರ ಓಡಿಸ್ಕೊಂತಾ ಇರೋದು 6,000 ಪಂಪ್ ಸೆಟ್ಗೆ 14 ಮೆಗಾವಾಟ್ ಕರೆಂಟ್ ಇವತ್ತು ಉತ್ಪತ್ತಿ ಆಗ್ತಾ ಐತೆ 40 ಎಕರೆಯಲ್ಲಿ.
0: ಕೃಷ್ಣಾ ಮೇಲ್ದಂಡೆ ಯೋಜನೆ 3ರ ಅಡಿ 184 ಗ್ರಾಮಗಳ ಪೈಕಿ 87 ಗ್ರಾಮಗಳ ಭೂ ಸ್ವಾಧೀನ ಪ್ರಕ್ರಿಯೆಗೆ ಶೀಘ್ರವೇ ನೋಟಿಫಿಕೇಶನ್ ಹೊರಡಿಸಲಾಗುವುದು. ಕಾನೂನು ಪ್ರಕಾರ ಭೂ ಸ್ವಾಧೀನ ಪ್ರಕ್ರಿಯೆ ನಡೆಯಲಿದೆ ಎಂದು ಜಲಸಂಪನ್ಮೂಲ ಖಾತೆ ಸಚಿವ ಎನ್ ಚಲುವರಾಯಸ್ವಾಮಿ ಹೇಳಿದರು. ಬೆಂಗಳೂರಿನಲ್ಲಿ ಕೃಷ್ಣಾ ಭಾಗ್ಯ ಜಲ ನಿಗಮದ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಅವರು ಮಾತನಾಡಿದರು. ನಿಗಮ ವ್ಯಾಪ್ತಿಯ ವಿಜಯಪುರ, ಬಾಗಲಕೋಟೆ, ರಾಯಚೂರು ಸೇರಿದಂತೆ 7 ಜಿಲ್ಲೆ, 46 ತಾಲೂಕು, 33 ವಿಧಾನಸಭಾ ಕ್ಷೇತ್ರಗಳ ಸಿಬ್ಬಂದಿ ವಿವರ, ಕೆರೆ ತುಂಬಿಸುವ ಯೋಜನೆಗಳ ಕುರಿತು ಸಚಿವರು ಮಾಹಿತಿ ಪಡೆದರು. ಕೇಂದ್ರ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯ ಇಂದು 9ನೇ ರಾಷ್ಟೀಯ ಪೋಷಣ್ ಮಾಸಾಚರಣೆ 2026ಕ್ಕೆ ಚಾಲನೆ ನೀಡಲಿದೆ. 2047ರ ವೇಳೆಗೆ ವಿಕಸಿತ ಭಾರತದ ಅಡಿಪಾಯವಾಗಿ ಸುಪೋಷಿತ ಭಾರತ ನಿರ್ಮಿಸುವ ಗುರಿಯೊಂದಿಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಮಾರ್ಗದರ್ಶನದಲ್ಲಿ ಪೌಷ್ಟಿಕಾಂಶವನ್ನು ರಾಷ್ಟೀಯ ಅಭಿವೃದ್ಧಿ ಕಾರ್ಯಸೂಚಿಯ ಕೇಂದ್ರ ಸ್ಥಾನದಲ್ಲಿರಿಸಲು 2018ರಲ್ಲಿ ಪೋಷಣ್ ಅಭಿಯಾನವನ್ನು ಆರಂಭಿಸಲಾಯಿತು. ನಮ್ಮ ಅಂಗನವಾಡಿ ನಮ್ಮ ಜವಾಬ್ದಾರಿ ಎಂಬುದು 9ನೇ ರಾಷ್ಟೀಯ ಪೋಷಣ್ ಮಾಸಾಚರಣೆ ಧ್ಯೇಯವಾಕ್ಯವಾಗಿದೆ. ಬಾಗಲಕೋಟೆ ತಾಲೂಕು ಮುಡಪಲಜೀವಿ ಗ್ರಾಮದಲ್ಲಿ 65 ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲಾಗುತ್ತಿರುವ ಆಯುಷ್ಮಾನ್ ಆರೋಗ್ಯ ಕೇಂದ್ರದ ಕಟ್ಟಡ ಹಾಗೂ ಬಾಗಲಕೋಟೆ ನಗರದಲ್ಲಿ 1 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕೈಗೆತ್ತಿಕೊಂಡಿರುವ ರಸ್ತೆ ಮರು ಡಾಂಬರೀಕರಣ ಕಾಮಗಾರಿಗಳಿಗೆ ಶಾಸಕ ಉಮೇಶ್ ಮೇಟಿ ಚಾಲನೆ ನೀಡಿದರು. ಚಾಮರಾಜನಗರದ ಮಲೆ ಮಹದೇಶ್ವರ ವನ್ಯಜೀವಿಧಾಮದ ಹನೂರ್ ಬಫರ್ ವಲಯದ ಪಚ್ಚೆದೊಡ್ಡಿ ಶಾಖೆಯಲ್ಲಿ ನಾಡ ಬಂದೂಕಿನಿಂದ ಜಿಂಕೆ ಕೊಂದು ಬೇಟೆಗಾರರು ಪರಾರಿಯಾದ ಘಟನೆ ನಡೆದಿದೆ. ಅರಣ್ಯ ಗಸ್ತಿನ ವೇಳೆ ಗುಂಡಿನ ಶಬ್ದ ಕೇಳಿದೆ. ಕೂಂಬಿಂಗ್ ಸಂದರ್ಭ ಜಿಂಕೆ ಕಳೇಬರ ಪತ್ತೆಯಾಗಿದೆ. ವನ್ಯಜೀವಿ ಅಪರಾಧ ವರದಿ ದಾಖಲು ಮಾಡಲಾಗಿದೆ ಎಂದು ವನ್ಯಜೀವಿ ಧಾಮದ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಮಾಹಿತಿ ನೀಡಿದ್ದಾರೆ. ರಾಯಚೂರು ಜಿಲ್ಲೆಯಲ್ಲಿ ಆಯುಷ್ಮಾನ್ ಭಾರತ ಆರೋಗ್ಯ ಕರ್ನಾಟಕ ಯೋಜನೆಯಡಿ ನೋಂದಣಿಗೆ ಪ್ರಕ್ರಿಯೆಗೆ ವೇಗ ನೀಡಬೇಕು. ಇದರಿಂದ ಬಿಪಿಎಲ್ ಜಿಟಿ ಹೊಂದಿರುವ ಕುಟುಂಬಗಳಿಗೆ ಹೆಚ್ಚಿನ ಪ್ರಯೋಜನ ಸಿಗಲಿದ್ದು ಈ ಕುರಿತು ಜಾಗೃತಿ ಮೂಡಿಸಬೇಕು ಎಂದು ಸಂಪೂರ್ಣತ ಮಹತ್ವಾಕಾಂಕ್ಷಿ ಅಭಿಯಾನದ ಕೇಂದ್ರ ಪ್ರಭಾರಿ ಜಿಲ್ಲಾ ಉಸ್ತುವಾರಿ ಉಜ್ವಲ್ ಕುಮಾರ್ ಘೋಷ್ ಹೇಳಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದಲ್ಲಿ 2ನೇ ಹಂತದ ಬರ ಪರಿಶೀಲನೆ ಪ್ರಗತಿಯಲ್ಲಿ, ವೈಜ್ಞಾನಿಕ ಅಧ್ಯಯನದ ಬಳಿಕ ಬರ ತಾಲೂಕುಗಳ ಘೋಷಣೆ. ಜಾನುವಾರು ಮೇವಿನ ಕೊರತೆ ನೀಗಿಸಲು ರಾಜ್ಯಾದ್ಯಂತ 12,000 ಅಜೋಲಾ ಉತ್ಪಾದನಾ ಘಟಕಗಳ ಸ್ಥಾಪನೆ. ಇಂದು ಬೆಂಗಳೂರಿನಲ್ಲಿ ಕರ್ನಾಟಕ ನಗರ ಮೂಲಸೌಕರ್ಯ ಮತ್ತು ಹೂಡಿಕೆ ಶೃಂಗಸಭೆ. 9ನೇ ಸಾಲಿನ ರಾಷ್ಟೀಯ ಪೋಷಣ್ ಮಾಸಾಚರಣೆಗೆ ಇಂದು ಚಾಲನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಇಬ್ಬೆಳಗ್ಗೆ 7:35 ಕ್ಕೆ.

0: ಆಕಾಶವಾಣಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು
1: ಸಿಡ್ಯಾಕ್ ಸೆಂಟರ್ ಫಾರ್ ಡೆವಲಪ್ಮೆಂಟ್ ಆಫ್ ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್ ಭಾರತ ಸರ್ಕಾರದ ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್ ಅಂಡ್ ಇನ್ಫಾರ್ಮೇಶನ್ ಟೆಕ್ನಾಲಜಿ ಅಡಿಯಲ್ಲಿ ಕಾರ್ಯನಿರ್ವಹಿಸುವ ದೇಶದ ಪ್ರಮುಖ ಸಂಶೋಧನೆ ಮತ್ತು ತಂತ್ರಜ್ಞಾನ ಅಭಿವೃದ್ಧಿ ಸಂಸ್ಥೆ. 3 ದಶಕಗಳಿಗಿಂತ ಹೆಚ್ಚು ಕಾಲದಿಂದ ಸೂಪರ್ ಕಂಪ್ಯೂಟಿಂಗ್, ಸೈಬರ್ ಸೆಕ್ಯೂರಿಟಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಕ್ವಾಂಟಮ್ ಕಂಪ್ಯೂಟಿಂಗ್ ಹಾಗೂ ಹೈ ಪರ್ಫಾರ್ಮೆನ್ಸ್ ಕಂಪ್ಯೂಟಿಂಗ್, VLSI ಡಿಸೈನ್, ಇಂಟರ್ನೆಟ್ ಆಫ್ ಥಿಂಗ್ಸ್, AI ಸಿಸ್ಟಮ್ಸ್ ಹಾಗೂ ಕ್ವಾಂಟಮ್ ಟೆಕ್ನಾಲಜೀಸ್ ಕ್ಷೇತ್ರಗಳಲ್ಲಿ ಸಿಡ್ಯಾಕ್ ಬೆಂಗಳೂರು ಮಹತ್ವದ ಸಾಧನೆ ಮಾಡುತ್ತಿದೆ. ಭಾರತದ ಹೆಮ್ಮೆಯ ಪರಂ ಸೂಪರ್ ಕಂಪ್ಯೂಟರ್ಸ್ ಅಭಿವೃದ್ಧಿಯಲ್ಲಿ ಸಿಡ್ಯಾಕ್ ಬೆಂಗಳೂರು ಪ್ರಮುಖ ಪಾತ್ರ ವಹಿಸಿದೆ. ತಂತ್ರಜ್ಞಾನ ನಿರ್ಮಾಣದಿಂದ ಪ್ರತಿಭೆಗಳ ರೂಪಿಸುವವರೆಗೆ ಸಿಡ್ಯಾಕ್ ಬೆಂಗಳೂರು ಭಾರತದ ಡಿಜಿಟಲ್ ಭವಿಷ್ಯಕ್ಕೆ ಬಲವಾದ ಹೆಜ್ಜೆ ಇಡುತ್ತಿದೆ. ಇದು ಸಿಡ್ಯಾಕ್ ಬೆಂಗಳೂರಿನ ವಿಶೇಷ ಕಾರ್ಯಕ್ರಮ. ತಂತ್ರಜ್ಞಾನಕ್ಕೆ ದಿಕ್ಕು ನೀಡುತ್ತಾ ಪ್ರತಿಭೆಗಳಿಗೆ ಶಕ್ತಿ ತುಂಬುತ್ತಿರುವ ಸಂಸ್ಥೆ.
0: ಪೋಸ್ಟ್ ಕ್ವಾಂಟಮ್ ಕ್ರಿಪ್ಟೋಗ್ರಫಿ PQC ಈ ಕುರಿತಾಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ರಾಘವೇಂದ್ರ ಪಾಟೀಲ್, ಸೈಂಟಿಸ್ಟ್ ಎಫ್, ಪ್ರಧಾನ ಸಂಶೋಧಕರು ಪೋಸ್ಟ್ ಕ್ವಾಂಟಮ್ ಕ್ರಿಪ್ಟೋಗ್ರಫಿ ಸಿಡ್ಯಾಕ್ ಬೆಂಗಳೂರು. ಆತ್ಮೀಯ ಶ್ರೋತೃಗಳಿಗೆಲ್ಲ ಇಂದಿನ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಕೇಳುಗರೆ, ನಾವು ಪ್ರತಿದಿನ ಮೊಬೈಲ್ ಬಳಸ್ತೀವಿ, ಆನ್ಲೈನ್ ಬ್ಯಾಂಕಿಂಗ್ ಮಾಡ್ತೀವಿ, ವಾಟ್ಸಪ್ನಲ್ಲಿ ಮೆಸೇಜ್ ಕಳಿಸ್ತೀವಿ, ಆನ್ಲೈನ್ ಶಾಪಿಂಗ್ ಕೂಡ ಮಾಡ್ತಾ ಇದ್ದೀವಿ. ಇವೆಲ್ಲ ಮಾಡುವಾಗ ನಮ್ಮ ಪರ್ಸನಲ್ ಇನ್ಫಾರ್ಮೇಶನ್ ಮತ್ತು ಹಣ ಸುರಕ್ಷಿತವಾಗಿದೆಯಾ ಅನ್ನೋ ಡೌಟ್ ಬರುತ್ತಲ್ವಾ? ಮುಂದೆ ಬರುವ ಟೆಕ್ನಾಲಜಿ ಇಂದಿನ ಇಂಟರ್ನೆಟ್ ಸೆಕ್ಯೂರಿಟಿಗಿಂತ ಹೆಚ್ಚು ಪವರ್ಫುಲ್ ಆಗಿದ್ರೆ ಸುರಕ್ಷಿತ ಸಾಧ್ಯವಾಗಬಹುದು. ಈ ಬಗ್ಗೆ ಹೆಚ್ಚು ಮಾಹಿತಿ ನೀಡೋದಕ್ಕೆ ನಮ್ಮ ಜೊತೆಯಾಗಿದ್ದಾರೆ ರಾಘವೇಂದ್ರ ಪಾಟೀಲ್, ಸೈಂಟಿಸ್ಟ್ ಎಫ್, ಪ್ರಧಾನ ಸಂಶೋಧಕರು ಪೋಸ್ಟ್ ಕ್ವಾಂಟಮ್ ಕ್ರಿಪ್ಟೋಗ್ರಫಿ ಸಿಡ್ಯಾಕ್ ಬೆಂಗಳೂರು. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಹಿಂದೆ ಡಾಕ್ಟರ್ ಅಶ್ವಿಜಾ ಬಿ, ಕ್ವಾಂಟಮ್ ಕಂಪ್ಯೂಟಿಂಗ್ ಮಿಷನ್ ಡೈರೆಕ್ಟರ್, ಪೋಸ್ಟ್ ಕ್ವಾಂಟಮ್ ಕ್ರಿಪ್ಟೋಗ್ರಫಿ ಬಗ್ಗೆ ಸ್ವಲ್ಪ ತಿಳಿಸಿದ್ರು, ಆದ್ರೂ ಮತ್ತೊಮ್ಮೆ ಈ ಬಗ್ಗೆ ಸರಳವಾಗಿ ಹೇಳಬಹುದಾ?
2: ಪೋಸ್ಟ್ ಕ್ವಾಂಟಮ್ ಕ್ರಿಪ್ಟೋಗ್ರಫಿ, ನಾವು ಅದನ್ನ ರಹಸ್ಯ ಸಂಕೇತ ಶಾಸ್ತ್ರ ಅಂತಾನು ಹೇಳ್ಬೋದು ಇನ್ ಜನರಲ್. ಅದರಲ್ಲಿ 2 ಭಾಗಗಳಿವೆ, ಒಂದು ಸಾರ್ವತ್ರಿಕ ರಹಸ್ಯ ಸಂಖ್ಯಾಶಾಸ್ತ್ರ, ಇನ್ನೊಂದು ವೈಯಕ್ತಿಕ ರಹಸ್ಯ ಸಂಖ್ಯಾಶಾಸ್ತ್ರ ಅಂತೇಳಿ. ಸಾರ್ವತ್ರಿಕ ಸಂಖ್ಯಾಶಾಸ್ತ್ರ ಅಂತಂದ್ರೆ, ಒಂದು ಸರಳ ಉದಾಹರಣೆ ಕೊಡೋದಾದ್ರೆ, ನೀವು ಮನೆಯಲ್ಲಿ ಒಂದು ಲಾಕ್ ಇದೆ ಅಂತ ಇಟ್ಕೊಳ್ಳಿ, ಅದಕ್ಕೆ ನಾವು ಒಂದು ಕೀ ಕೊಟ್ಟಿರ್ತೇನೆ, ನೀವು ಬಂದು ಲಾಕ್ ಮಾಡಿ, ಬಟ್ ಆ ಲಾಕ್ ಅನ್ನ ತೆಗೆಯೋನು ನಾನೊಬ್ನೆ, ಅದು ಬೇರೆಯವ್ರ ಕಡೆಯಿಂದ ಆಗಲ್ಲ. ಇದಕ್ಕೇನಂತಾರೆ ಅಂತಂದ್ರೆ ಸಾರ್ವತ್ರಿಕ ರಹಸ್ಯ ಸಂಖ್ಯಾಶಾಸ್ತ್ರ ಅಥವಾ ಪಬ್ಲಿಕ್ ಕೀ ಕ್ರಿಪ್ಟೋಗ್ರಫಿ ಅಂತಾರೆ. ಇನ್ನೊಂದು ವೈಯಕ್ತಿಕ ರಹಸ್ಯ ಸಂಕೇತ ಶಾಸ್ತ್ರ, ಅದಕ್ಕೆ ಪ್ರೈವೇಟ್ ಕೀ ಕ್ರಿಪ್ಟೋಗ್ರಫಿ ಅಂತಾರೆ. ಈಗಿರುವಂತಹ ಪಬ್ಲಿಕ್ ಕೀ ಕ್ರಿಪ್ಟೋಗ್ರಫಿಯಲ್ಲಿ ಈ ಕ್ವಾಂಟಮ್ ಕಂಪ್ಯೂಟರ್ಸ್ ನಿಂದ ಅದು ಬ್ರೇಕ್ ಆಗುವಂತ ತುಂಬಾ ಚಾನ್ಸ್ ಇದೆ. ಸೊ ಈ ಸಾರ್ವತ್ರಿಕ ರಹಸ್ಯ ಸಂಕೇತ ಶಾಸ್ತ್ರ ಏನಿದೆಯಲ್ಲ, ಅದು ಈ ಬ್ಯಾಂಕಿಂಗ್ ಕ್ಷೇತ್ರಗಳಲ್ಲಿ ಅಥವಾ ಮೊಬೈಲ್ ಆ್ಯಪ್ಗಳಲ್ಲಿ ಎಲೆಕ್ಟ್ರಾನಿಕ್ ಕಮ್ಯುನಿಕೇಶನ್ ಎಲ್ಲೆಲ್ಲಿದೆಯೋ ಅಲ್ಲಿ ಎಲ್ಲ ಅದನ್ನ ಉಪಯೋಗಿಸ್ತಾರೆ. ಇದರಿಂದ ಏನಾಗತ್ತೆ ಅಂತಂದ್ರೆ, ನೀವು ಕಳಿಸುವಂತ ಎಲ್ಲಾ ಸಂದೇಶಗಳು ಬೇರೆಯವರು ಹ್ಯಾಕರ್ಸ್ ಅದನ್ನ ಡಿಕೋಡ್ ಮಾಡುವಂತ ಚಾನ್ಸಸ್ ಇರುತ್ತೆ. ಸೊ ಅದನ್ನ ತಡೆಗಟ್ಟಲು ಈ ಒಂದು ಕ್ವಾಂಟಮ್ ಯುಗದಲ್ಲಿಯೂ ಸಹ ನಮ್ಮ ಸಂದೇಶಗಳು, ನಮ್ಮ ಬ್ಯಾಂಕಿಂಗ್ ಟ್ರಾನ್ಸಾಕ್ಷನ್ಸ್ಗಳು ಸುರಕ್ಷಿತವಾಗಿರಲು ಈ ಪೋಸ್ಟ್ ಕ್ವಾಂಟಮ್ ಕ್ರಿಪ್ಟೋಗ್ರಫಿ ಅಂತೇಳಿ ಅನ್ವೇಷಣೆ ಆಗಿದೆ.
0: ಕ್ವಾಂಟಮ್ ಕಂಪ್ಯೂಟರ್ ಎಷ್ಟು ಪ್ರಬಲವಾಗಿದೆ ಹಾಗಾದ್ರೆ?
2: ಬೇಸಿಕಲಿ ಈಗ ನಾವೊಂದು ಕ್ಲಾಸಿಕಲ್ ಕಂಪ್ಯೂಟರ್ ಅಥವಾ ಈಗ ಬಳಸ್ತಿರುವಂತಹ ಒಂದು ಗಣಕಯಂತ್ರ ತಗೊಂಡ್ರೆ, ಅದರಲ್ಲಿ ಮೂಲ ತತ್ವ ಏನಿದೆ ಅಂತಂದ್ರೆ, ಅದನ್ನ ನಾವು ಕ್ಲಾಸಿಕಲ್ ಬಿಟ್ ಅಂತ ಹೇಳಿದ್ರೆ ಅದರ ಸ್ಥಿತಿ ಶೂನ್ಯ ಅಥವಾ 1 ಕ್ವಾಂಟಮ್ ಕಂಪ್ಯೂಟರ್ನ ಮೂಲ ಏನು ಒಂದು ಪ್ರಿನ್ಸಿಪಲ್ ಇದೆ, ಅದು ಫಿಸಿಕ್ಸ್ನ ಕ್ವಾಂಟಮ್ ಮೆಕ್ಯಾನಿಕ್ಸ್ ಮೇಲೆ ಆಧಾರಿತವಾಗಿದೆ. ಅಲ್ಲಿ ಒಂದು ಕ್ಯೂಬಿಟ್ ಅಂತ ಹೇಳಿ ಕರಿತೇವೆ. ಆ ಕ್ಯೂಬಿಟ್ ನಲ್ಲಿ ಅದು ಒಂದೇ ಸಮಯದಲ್ಲಿ ಶೂನ್ಯ ಮತ್ತು 1 ಸ್ಥಿತಿಯಲ್ಲೂ ಇರಬಹುದು. ಇನ್ನು ಕೆಲವು ಕ್ವಾಂಟಮ್ ಮೆಕ್ಯಾನಿಕ್ಸ್ ನ ಅನೇಕ ಪ್ರಿನ್ಸಿಪಲ್ ಗಳಿವೆ. ಪ್ರಿನ್ಸಿಪಲ್ ಆಫ್ ಸೂಪರ್ ಪೊಸಿಷನ್, ಆ ಪ್ರಿನ್ಸಿಪಲ್ ಆಫ್ ಸೂಪರ್ ಪೊಸಿಷನ್ ನಲ್ಲಿ ನೀವು ಅನೇಕ ರಹಸ್ಯಗಳನ್ನ ಏನಾದರೂ ಹುಡುಕುವ ಒಂದು ಪ್ರಯತ್ನ ಮಾಡಿದ್ರೆ, ಆ ರಹಸ್ಯಗಳನ್ನ ಲಕ್ಷಾಂತರ ಕೀಗಳಿವೆ ಅಂತ ಇಟ್ಕೊಳ್ಳಿ. ಆ ಕೀಗಳಲ್ಲಿ ನನ್ನ ಒಂದು ಕೀ ಇದೆ, ಅದು ಒಂದೇ ಕ್ಷಣದಲ್ಲಿ ಕೀಗಳನ್ನು ಹುಡುಕಬಹುದು ಮತ್ತೆ ಅದನ್ನ ಯಾವ್ದಿದೆ ಅಂತೇಳಿ ಕಂಡುಹಿಡಿಯುವಂತ ಒಂದು ಕ್ಷಮತೆ ಕ್ವಾಂಟಮ್ ಕಂಪ್ಯೂಟರ್ ನಲ್ಲಿದೆ. ಇದು ಒಂದು ಈಗಿರುವಂತ ಗಣಕಯಂತ್ರಕ್ಕೂ ಕ್ವಾಂಟಮ್ ಕಂಪ್ಯೂಟರ್ಗೂ ಇರುವಂತ ಮೂಲಭೂತ ವ್ಯತ್ಯಾಸ ಅಂತ ಹೇಳ್ಬೋದು.
0: ನಿಮ್ಮ ಮಾತನ್ನ ಕೇಳ್ತಾ ಇದ್ರೆ ನಮ್ಮ ಕೇಳುಗರಿಗೆ ಕಾಡುವ ಪ್ರಶ್ನೆ ಏನು ಅಂತಂದ್ರೆ, ನನ್ನ ಬಳಿ ಇರುವ ಮೊಬೈಲ್ ಲ್ಯಾಪ್ಟಾಪ್ ಬದಲಾಯಿಸಬೇಕಾ, ಹಾಗಾದ್ರೆ ಕ್ವಾಂಟಮ್ ಕಂಪ್ಯೂಟರ್ಸ್ ಬೇಕಾಗುತ್ತಾ ಈ ರೀತಿಯಲ್ಲಿ ಸುರಕ್ಷಿತವಾಗಿ ನಮ್ಮ ಎಲ್ಲಾ ಇನ್ಫಾರ್ಮೇಶನ್ ನ ಇಡೋದಿಕ್ಕೆ?
2: ಇಲ್ಲ, ಖಂಡಿತವಾಗಿ ಇಲ್ಲ. ನಿಮ್ಮಲ್ಲಿರುವಂತ ಈಗಿರುವಂತ ಏನು ಗಣಕಯಂತ್ರ ಇದೆ, ಮೊಬೈಲ್ ಇದೆ ಅಥವಾ ಬೇರೆ ಯಾವ್ದಾದ್ರು ಒಂದು ಎಲೆಕ್ಟ್ರಾನಿಕ್ ಡಿವೈಸ್ ನೀವು ಯಾವ್ದನ್ನ ಉಪಯೋಗಿಸಿ ಕಮ್ಯುನಿಕೇಟ್ ಮಾಡ್ತಿರಲ್ಲ, ಅದನ್ನ ನೀವು ಬದಲಾಯಿಸುವಂತ ಅಗತ್ಯ ಇಲ್ಲ. ಕೇವಲ ಒಂದು ಸಾಫ್ಟ್ವೇರ್ ಅಪ್ಡೇಟ್ ಗಳ ಮೂಲಕ ನೀವು ಈಗಿರುವಂತಹ ಕ್ರಿಪ್ಟೋಗ್ರಫಿ ಇದೆ, ಕ್ಲಾಸಿಕಲ್ ಕ್ರಿಪ್ಟೋಗ್ರಫಿ, ಅದನ್ನ ನೀವು ಪೋಸ್ಟ್ ಕ್ವಾಂಟಮ್ ಕ್ರಿಪ್ಟೋಗ್ರಫಿಗೆ ಅಪ್ಗ್ರೇಡ್ ಮಾಡುವಂತ ಎಲ್ಲಾ ಸಾಧ್ಯತೆಗಳು ಇವೆ.
0: ಹಾಗಾದ್ರೆ ಪಿ

0: ಸಿ ಸಾಕಷ್ಟು ಸೆಕ್ಯೂರಿಟಿಯನ್ನ ಕೊಡುತ್ತೆ ಅನ್ನೋದಕ್ಕೆ ಒಂದು ಸರಳ ಉದಾಹರಣೆಯನ್ನ ಕೊಡಬಹುದಾ?
1: ಈಗಿರುವಂತಹ ಒಂದು ಪಬ್ಲಿಕ್ ಕೀ ಕ್ರಿಪ್ಟೋಗ್ರಫಿ ಏನಿದೆ, ಒಂದು ಮೂಲಭೂತವಾದಂತಹ RSA ಸಿಸ್ಟಮ್ ಅಂತ ಕರಿತೇವೆ. ಸೊ ಈ RSA ಸಿಸ್ಟಮ್ನ ಒಂದು ಮುಖ್ಯವಾದಂತ ಏನು ಸುರಕ್ಷತೆ ಇದೆ, ಅದು ಅವಿಭಾಜಿಕ ಸಂಖ್ಯೆಗಳ ಮೇಲೆ ಆಧಾರಿತವಾಗಿದೆ. ನೀವು ಎರಡು ದೊಡ್ಡದಾದಂತ 200 ಅಥವಾ 250 ಡಿಜಿಟ್ ಇರುವಂತ ಎರಡು ಸಂಖ್ಯೆಗಳನ್ನ ತಗೊಂಡು ನೀವು ಗುಣಿಸಿದಾಗ ಆ ಬರುವಂತ ಸಂಖ್ಯೆ ಏನಿದೆ ಅದು ನನ್ನ ಒಂದು ಸೀಕ್ರೆಟ್ ಆಗಿರುತ್ತೆ. ನೀವು ಆ ಒಂದು ಸಂಖ್ಯೆಯನ್ನ ಒಡೆದು ಅದಕ್ಕೇನ ಅಂತಾರೆ ಅಂತಂದ್ರೆ ಫ್ಯಾಕ್ಟರೈಸೇಷನ್ ಅಂತಾರೆ. ಆ ಫ್ಯಾಕ್ಟರೈಸೇಷನ್ ನಿಮ್ಮಲ್ಲಿ ಸಾಧ್ಯ ಆದಾಗ ಅದರ ಸುರಕ್ಷತೆ ಸಂಪೂರ್ಣವಾಗಿ ನೆಲಕಚ್ಚತ್ತೆ. ಒಂದು ಪ್ರಬಲವಾದ ಕ್ವಾಂಟಮ್ ಕಂಪ್ಯೂಟರ್ ಇದ್ರೆ ಇದನ್ನ ಬಹಳ ಸರಳವಾಗಿ ಮಾಡಬಹುದು. ಈಗಿರುವಂತ ಕಂಪ್ಯೂಟರ್ ಗಳಲ್ಲಿ ನೀವು ಲಕ್ಷಾಂತರ ವರ್ಷಗಳನ್ನು ವ್ಯಯಿಸಿದ್ರು ಅದು ಸಾಧ್ಯವಿಲ್ಲ. ಪೋಸ್ಟ್ ಕ್ವಾಂಟಮ್ ಕ್ರಿಪ್ಟೋಗ್ರಫಿ ಏನು ಹೊಸ ಸಂಶೋಧನೆ ಗಣಿತ ತಜ್ಞರು ಮಾಡಿದರೆ ಈ ರಹಸ್ಯವನ್ನು ಕಂಡುಹಿಡಿಯೋದು ಬಹಳ ಕಷ್ಟ ಆಗತ್ತೆ. ಸೊ ಈ ಒಂದು ಏನ್ ಗಣಿತ ಇದೆಯಲ್ಲ, ಆ ಗಣಿತ ಲ್ಯಾಟಿಸ್ ಬೇಸ್ಡ್ ಅಥವಾ ಕೋಡ್ ಬೇಸ್ಡ್ ಅಥವಾ ಹ್ಯಾಶ್ ಬೇಸ್ಡ್ ಕ್ರಿಪ್ಟೋಗ್ರಫಿ ಅಂತ ಹೇಳಿ ಕರೀತಾರೆ. ಸೊ ಇದು ಕ್ವಾಂಟಮ್ ಕಂಪ್ಯೂಟರ್ ಬಂದ್ರು ಅಥವಾ ಈಗಿರುವಂತ ಕಂಪ್ಯೂಟರ್ ನಲ್ಲಿಯೂ ಲಕ್ಷಾಂತರ ವರ್ಷಗಳು ಬೇಕಾಗತ್ತೆ.
0: ಇನ್ನೂ ಸರಳವಾಗಿ ಹೇಳಬೇಕು ಅಂತ ಹೇಳಿದ್ರೆ PQC ಅನ್ನೋದು ಒಂದು ಭೂಲ್ಬುಲಯ್ಯ ಅಥವಾ ಚಕ್ರವ್ಯೂಹ ಅಂತ ಅನ್ಕೊಳ್ಬಹುದು. ಈ ಚಕ್ರವ್ಯೂಹದಲ್ಲಿ ಹೋಗಿ ಅದನ್ನ ಹುಡುಕೋ ಅಷ್ಟು ಸಾಮರ್ಥ್ಯ ಯಾವ ಕಂಪ್ಯೂಟರ್ಸ್ಗೂ ಇರಬಾರದು ಅನ್ನೋ ರೀತಿಯಲ್ಲಿ ಕಷ್ಟವಾಗುವಂತೆ ಒಂದು ತಂತ್ರಜ್ಞಾನವನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ನಮ್ಮ ಡಾಟಾಗೆ ಮತ್ತೊಂದು ಬಲವಾದ ಸೆಕ್ಯೂರಿಟಿ ಲೇಯರ್ ಸಿಗುತ್ತೆ ಅಂತ ಸೈಂಟಿಸ್ಟ್ ಹೇಳ್ತಾ ಇದ್ರೆ. ಈಗ ನಾವು ಬಳಸ್ತಾ ಇರುವಂತದ್ದು ಸಾಮಾನ್ಯ ಕಂಪ್ಯೂಟರ್ಸ್, ಕ್ವಾಂಟಮ್ ಕಂಪ್ಯೂಟರ್ಸ್ ಅಥವಾ ಸೂಪರ್ ಕಂಪ್ಯೂಟರ್ಸ್ ಪ್ರತಿಯೊಬ್ಬರ ಕೈಗೆ ಸಿಗುವುದು ಇನ್ನೂ ತುಂಬಾ ದೂರದಲ್ಲಿದೆ ಅಂತ ಅನ್ಸುತ್ತೆ. ಆದ್ರೂ ಈಗಲೇ ಇಷ್ಟೊಂದು ಪ್ರಿಪರೇಷನ್ ಯಾಕೆ?
1: ಒಂದು ಯಾವುದೇ ಒಂದು ಸಂದೇಶ ಇದ್ರೆ ಅದಕ್ಕೆ ಒಂದು ಟೈಮ್ ವ್ಯಾಲ್ಯೂ ಅಂತ ಇರುತ್ತೆ. ಆ ಟೈಮ್ ವ್ಯಾಲ್ಯೂ ಮೇಲೆ ನಿಮ್ಮ ಸಂದೇಶದ ಸುರಕ್ಷತೆ ನಿರ್ಭರ ಆಗಿರುತ್ತೆ. ನೀವೇನೋ ಒಂದು ಸಂದೇಶ ಕಳಿಸಿರ್ತೀರ, ಆ ಸಂದೇಶನ ನೀವು ಅದನ್ನ ಸುಮಾರು ಒಂದು 10 ವರ್ಷಗಳ ವರ್ಗ ಆದ್ರೂ ಬೇರೆಯವ್ರಿಗೆ ಸಿಗಬಾರದು, ಅದನ್ನ ಸೇ ಇನ್ನೂ ಸುರಕ್ಷಿತವಾಗಿರ್ಬೇಕು ಅಂತ ಅನ್ನೋ ಒಂದು ವಿಷಯ ಇತ್ತಂತಂದ್ರೆ ಹಾರ್ವೆಸ್ಟ್ ನೋ ಡಿಕ್ರಿಪ್ಟ್ ಲೇಟರ್ ಅನ್ನೋ ಒಂದು ಪ್ರಿನ್ಸಿಪಲ್ ಇದೆ. ಅಂತಂದ್ರೆ ಈಗ ನಾವು ಎಲ್ಲ ಕಳಿಸುವಂತ ಸಂದೇಶಗಳು ತರಂಗಾಂತರಗಳ ಮೂಲಕ ಹೋಗುತ್ತೆ. ಆ ತರಂಗಾಂತರಗಳನ್ನ ಕ್ರೂಢೀಕರಿಸಿ ಇಡುವಂತ ಕೆಲವು ಯಂತ್ರಗಳಿವೆ. ಪ್ರಬಲವಾದ ಕ್ವಾಂಟಮ್ ಕಂಪ್ಯೂಟರ್ಗಳು ಬರುತ್ತೆ, ಅವಾಗ ಆ ತರಂಗಾಂತರಗಳನ್ನ ಅವರು ಡಿಕೋಡ್ ಮಾಡಿ ನಿಮ್ಮ ಸಂದೇಶ ಏನಿತ್ತು ಅಂತ ಓದುವಂತ ಎಲ್ಲಾ ಸಾಧ್ಯತೆಗಳು ಇರುತ್ತೆ.
0: ಸೊ ಆ ಮುಂದಾಲೋಚನೆ ಇಟ್ಕೊಂಡು ಈಗ್ಲಿಂದನೇ ನಾವು ಸುರಕ್ಷಿತವಾದ ಒಂದು ತಂತ್ರಜ್ಞಾನವನ್ನ ಹುಡ್ಕೊಳ್ಬೇಕು. ಮುಂದೆ ಅದು ಡೀಟೇಲ್ಸ್ ಲೀಕ್ ಆದಾಗ ಅದನ್ನ ತಡೆಯೋದು ತುಂಬಾ ಕಷ್ಟ ಆಗುತ್ತೆ ಅಂತ ಹೇಳ್ತಿದ್ದೀರಾ.
1: ಬಹುಶಃ ಇನ್ನೊಂದು 4-5 ವರ್ಷದಲ್ಲಿ ನಿಮ್ಗೆ ಅತ್ಯಂತ ಪ್ರಬಲವಾದ ಒಂದು ಕ್ವಾಂಟಮ್ ಕಂಪ್ಯೂಟರ್ ಬರಬಹುದು. ಆ ಕಂಪ್ಯೂಟರ್ ಬಂದಾಗ ಈಗಿರುವಂತ ಎಲ್ಲಾ ಸುರಕ್ಷಿತ ಕ್ರಮಗಳಿವೆ ಅವು ಬ್ರೇಕ್ ಡೌನ್ ಆಗುವಂತ ಎಲ್ಲಾ ಸಾಧ್ಯತೆಗಳಿವೆ. ಸೊ ಈಗ ನಮ್ಮ ಪ್ರಯತ್ನ ಈಗಿಂದನೇ ಇರಬೇಕು ಮತ್ತೆ ಅದ್ರ ಬಗ್ಗೆ ಒಂದು ಜನರಲ್ಲಿನ
0: ಜಾಗೃತಿ ಇರಬೇಕು.
1: ಇದು ಕೇವಲ ಮೊಬೈಲ್ ಅಥವಾ ಬ್ಯಾಂಕಿಂಗ್ ಟ್ರಾನ್ಸಾಕ್ಷನ್ ಅಲ್ಲ, ಕಾರ್ ಅನ್ನು ತಗೊಳ್ಳಿ ಅಥವಾ ಯಾವ್ದಾದ್ರು ವೆಹಿಕಲ್ ತಗೊಳ್ಳಿ, ಅದು ಸುರಕ್ಷಿತವಾಗಿರಲಿಲ್ಲ ಅಂತಂದ್ರೆ ಅವುಗಳನ್ನ ಹ್ಯಾಕರ್ಸ್ ಗಳನ್ನ ಕಾರ್ಗಳನ್ನ ಓಪನ್ ಮಾಡಬಹುದು. ನೀವು ಸುರಕ್ಷಿತವಾಗಿಡ್ಬೇಕಂತಂದ್ರೆ ನಿಮಗೆ ಪೋಸ್ಟ್ ಕ್ವಾಂಟಮ್ ಕ್ರಿಪ್ಟೋಗ್ರಫಿ ಅಗತ್ಯ ಆಗಿರುತ್ತೆ.
0: ಒಟ್ಟಾರೆ ಹೇಳಬೇಕು ಅಂತಂದ್ರೆ ನಾವು ಎಲ್ಲಿ ಎಲ್ಲಿ ನಮ್ಮ ಡೀಟೇಲ್ಸ್ ಅಥವಾ ಮಾಹಿತಿಗಳು ಎಲ್ಲಿ ಸೋರೋಗ್ಬಾರ್ದು ಅನ್ನೋದು ನಮಗೆ ಇರುತ್ತೋ ಅಲ್ಲಿ PQC ತುಂಬಾನೇ ಮುಖ್ಯ ಅಂತ
1: ಹೇಳ್ತಾ
0: ಇದ್ದೀರಾ. ಇನ್ನು ನಿಮ್ಮ ಮಾತನ್ನ ಕೇಳ್ತಾ ಇದ್ರೆ ಇನ್ನೊಂದು ಪ್ರಶ್ನೆ ನನಗೆ ಕಾಡ್ತಾ ಇದೆ. ಈಗ ನಮ್ಮ ಮೊಬೈಲ್ ಮತ್ತು ಸಾಫ್ಟ್ವೇರ್ ಅಪ್ಡೇಟ್ಸ್ ಗಳನ್ನ ನಾವು ನೋಡ್ತೇವೆ, ಇದಕ್ಕೂ ಏನಾದ್ರೂ ಸಂಬಂಧ ಇದೆಯಾ?
1: ಖಂಡಿತ ಮೇಡಮ್. ಈಗ ನೀವು ಒಂದು ವಿಂಡೋಸ್ ನಲ್ಲಿ ಮೊಬೈಲ್ ಅಲ್ಲಿ ಸಾಫ್ಟ್ವೇರ್ ಅಪ್ಡೇಟ್ ಮಾಡಬೇಕಂತಂದ್ರೆ, ಅಂದ್ರೆ ಆಂಡ್ರಾಯ್ಡ್ ಮೊಬೈಲ್ಸ್ ಯೂಸ್ ಮಾಡ್ತಾ ಇದ್ರೆ ಅಂದಿಟ್ಬಿಟ್ಟು ನಿಮ್ಗೆ ಒಂದು ಸಾಫ್ಟ್ವೇರ್ ಅಪ್ಡೇಟ್ ಕಳಿಸ್ತಾರೆ, ಅದ್ರ ಹಿಂದೆ ಕ್ರಿಪ್ಟೋಗ್ರಫಿ ವರ್ಕ್ ಮಾಡುತ್ತೆ. ಸೊ ನಿಮ್ ಸಾಫ್ಟ್ವೇರ್ ಅಪ್ಡೇಟ್ಸ್ ಸುರಕ್ಷಿತವಾಗಿರ್ಬೇಕಂತಂದ್ರೆ ಬೇರೆ ಹ್ಯಾಕರ್ಸ್ ಅಥವಾ ವೈರಸ್ ಇನ್ಫೆಕ್ಟ್ ಆಗಬಾರ್ದಂತಂದ್ರೆ ನಿಮ್ಮ ಸಿಸ್ಟಮ್ ಗಳನ್ನ ಪೋಸ್ಟ್ ಕ್ವಾಂಟಮ್ ಕ್ರಿಪ್ಟೋಗ್ರಫಿಗೆ ನೀವು ಅಪ್ಡೇಟ್ ಮಾಡ್ಕೋಬೇಕಾಗುತ್ತೆ.
0: ಇನ್ನು ಸಿಡ್ಯಾಕ್ ಬೆಂಗಳೂರು ಈ ಕ್ಷೇತ್ರದಲ್ಲಿ ಯಾವ ರೀತಿ ಕೆಲಸವನ್ನ ಮಾಡ್ತಾ ಇದೆ ಸರ್?
1: ಅನೇಕ ಅಕಾಡೆಮಿಕ್ ಇನ್ಸ್ಟಿಟ್ಯೂಷನ್ ಗಳ ಜೊತೆಗೆ ಒಗ್ಗೂಡಿಕೊಂಡು ಕೆಲಸ ಮಾಡ್ತಾ ಇದ್ದೇವೆ. ಈಗ ಸಾಫ್ಟ್ವೇರ್ ಅಪ್ಗ್ರೇಡ್ ಏನಿದೆ ಅದು ಸಾಮಾನ್ಯ ಜನರಿಗಾಗತ್ತೆ. ಈಗ ದೊಡ್ಡ ದೊಡ್ಡ ಕಾರ್ಪೊರೇಟ್ ಸಂಸ್ಥೆಗಳು ಅಥವಾ ರಾಷ್ಟ್ರೀಯ ಸುರಕ್ಷತಾ ಸಂಸ್ಥೆಗಳೇನಿವೆ ಅವರು ತಮ್ಮ ಹಾರ್ಡ್ವೇರ್ ಅನ್ನು ಸಹ ಅಪ್ಗ್ರೇಡ್ ಮಾಡಬೇಕಾಗತ್ತೆ. ಅಲ್ಗೊರಿದಮ್ಗಳ ಕಾರ್ಯಕ್ಷಮತೆಯನ್ನ ಹೆಚ್ಚಿಸಲು ಒಂದು FPGA ಅಂತೇಳಿ ಒಂದು ವಿಶೇಷವಾದಂತ ಸಾಧನ, ಅಲ್ಲಿ ಸಹ ಅದನ್ನ ನಾವು ಕಾರ್ಯಾನುತಗೊಳಿಸ್ತಾ ಇದ್ದೇವೆ ಮೈಟಿಯ ಒಂದು ಧನ ಸಹಾಯದಿಂದ. ಆಮೇಲೆ ಚಿಕ್ಕ ಚಿಕ್ಕ ಡಿವೈಸ್ ಗಳಿರುತ್ತೆ ಅದಕ್ಕೆ ಮೈಕ್ರೋ ಕಂಟ್ರೋಲರ್ಸ್ ಅಂತಾರೆ, ಅಲ್ಲಿ ಸಹ ನಾವು ಅದನ್ನ ಇಂಪ್ಲಿಮೆಂಟ್ ಮಾಡ್ತಾ ಇದ್ದೇವೆ. ಅದಲ್ಲದೆ ಇಲ್ಲಿ ಸಾಕಷ್ಟು ಸಂಶೋಧನೆ ನಡೀತಾ ಇದೆ. ಈಗ ಬರ್ತಾ ಇರುವಂತ ಈ ಪೋಸ್ಟ್ ಕ್ವಾಂಟಮ್ ಅಲ್ಗೊರಿದಮ್ಸ್ ಅವುಗಳು ಎಷ್ಟು ಸುರಕ್ಷಿತವಾಗಿದೆ ಅದನ್ನ ಅನಲೈಸ್ ಮಾಡುವಂತಹ ಒಂದು ಕಾರ್ಯವನ್ನು ಸಹ ನಾವು ಸಿಡ್ಯಾಕ್ ಬೆಂಗಳೂರಲ್ಲಿ ಮಾಡ್ತಾ ಇದ್ದೇವೆ.
0: ಸೈಂಟಿಸ್ಟ್ ರಾಘವೇಂದ್ರ ಪಾಟೀಲ್ ಅವರು ಹೇಳಿದ ಹಾಗೆ ಬರೀ ಇದು ದೊಡ್ಡ ದೊಡ್ಡ ಸಂಸ್ಥೆಗಳಿಗೆ ಮಾತ್ರ ಅಲ್ಲ, ಆರೋಗ್ಯ ಸಂಸ್ಥೆ ಆಗಿರಬಹುದು ಅಥವಾ ಡಿಫೆನ್ಸ್ ಆಗಿರಬಹುದು ಅಥವಾ ಬೇರೆ IoT ಸಂಸ್ಥೆಗಳಿಗೆ ಕ್ಲೌಡ್ ಕಂಪ್ಯೂಟಿಂಗ್ ಮಾತ್ರ ಅಲ್ಲ, ಪ್ರತಿ ಒಬ್ಬರಿಗೂ ಇದರ ಉಪಯೋಗ ಖಂಡಿತ ಬರುತ್ತೆ. ಯಾಕೆ ಅಂತಂದ್ರೆ ಪ್ರತಿಯೊಬ್ಬರು ಮೊಬೈಲ್ ನಲ್ಲಿ ನಾವು ಟ್ರಾನ್ಸಾಕ್ಷನ್ ಮಾಡ್ತಾ ಇದೀವಿ, ಹಾಗಾಗಿ

0: ಈ ಸಿಡಾಕ್ ಪ್ರತಿಯೊಬ್ಬರಿಗೂ ಕೆಲಸ ಮಾಡ್ತಾ ಇದೆ ಅನ್ನೋದನ್ನ ಈ ರೀತಿಯಾಗಿ ಅವರು ಹೇಳ್ತಾ ಇದ್ದಾರೆ. ಕಾರ್ಯಕ್ರಮದ ಕೊನೆಗೆ ಬಂದಿದ್ದೀವಿ. ಕ್ವಾಂಟಮ್ ಯುಗದ ಬಗ್ಗೆ ನಮ್ಮ ಕೇಳುಗರಿಗೆ ನಿಮ್ಮ ಸಂದೇಶವೇನು?
1: ಯಾವ ರೀತಿ ಟೆಕ್ನಾಲಜಿ ಚೇಂಜ್ ಆಗುತ್ತೆ ಅದಕ್ಕೆ ತಕ್ಕಂತೆ ನಾವು ಸೆಕ್ಯೂರಿಟಿನ ಅಪ್ಗ್ರೇಡ್ ಮಾಡ್ಕೊಳ್ಬೇಕಾಗತ್ತೆ. ಈ ಕ್ವಾಂಟಮ್ ಕಂಪ್ಯೂಟಿಂಗ್ ಏನಿದೆ ಹೆಲ್ತ್ ಕೇರ್ ಸೇರಿದಂತೆ ಅನೇಕ ಕ್ಷೇತ್ರಗಳಲ್ಲಿ ಹೊಸ ಅವಕಾಶವನ್ನು ತಂದುಕೊಡ್ತಾ ಇದೆ. ಅದೇ ಸಮಯದಲ್ಲಿ ನಮ್ಮ ಈ ಡಿಜಿಟಲ್ ಸೊಸೈಟಿಯ ಸೆಕ್ಯೂರಿಟಿಯನ್ನು ಇನ್ನಷ್ಟು ಬಲಪಡಿಸುವಂತ ಅಗತ್ಯ ಇದೆ. ನಮ್ಮ ಒಂದು ಬ್ಯಾಂಕಿಂಗ್ ಟ್ರಾನ್ಸಾಕ್ಷನ್ ಆಯಿತು, ಮೊಬೈಲ್ನಲ್ಲಿ ಮೆಸೇಜ್ ಕಳಿಸೋದಾಯಿತು, UPI ಟ್ರಾನ್ಸಾಕ್ಷನ್ ಆಯಿತು, ಭವಿಷ್ಯದ ಏನು ಆಟೋನಮಸ್ ವೆಹಿಕಲ್ಸ್ ಇವೆ ಅವುಗಳ ಒಂದು ಸುರಕ್ಷತೆಗಾಗಿ ವಿಚಾರ ಮಾಡಿದಾಗ ನಮ್ಮ ಈ ಸಂಪೂರ್ಣ ಡಿಜಿಟಲ್ ವರ್ಲ್ಡ್ ಏನಿದೆ ಅದು ಸುರಕ್ಷಿತವಾಗಿರಬೇಕಂತಂದ್ರೆ ಪೋಸ್ಟ್ ಕ್ವಾಂಟಮ್ ಕ್ರಿಪ್ಟೋಗ್ರಫಿ ತುಂಬಾ ಅಗತ್ಯ ಆದಂತ ಒಂದು ಸಾಧನ ಆಗಿದೆ. ಇದು ಒಂಥರ ಸೆಕ್ಯೂರಿಟಿ ಶೀಲ್ಡ್ ಆಗಿ ಕೆಲಸ ಮಾಡುತ್ತೆ ಅಂತ ಹೇಳ್ಬೋದು.
0: ಪ್ರಿಯ ಶ್ರೋತೃಗಳೇ, ಇಂದು ನಾವು ಕೇಳಿದ ವಿಷಯ ಸ್ವಲ್ಪ ಟೆಕ್ನಿಕಲ್ ಅಂತ ಅನಿಸ್ಬಹುದು, ಆದ್ರೆ ಅದರ ಉದ್ದೇಶ ಮಾತ್ರ ತುಂಬಾ ಸರಳವಾಗಿದೆ. ಅದೇನಂದ್ರೆ ನಮ್ಮ ಇಂದಿನ ಡಿಜಿಟಲ್ ಜೀವನವನ್ನ ನಾಳೆಯ ಟೆಕ್ನಾಲಜಿಗೂ ಸುರಕ್ಷಿತವಾಗಿ ಇಡಬೇಕು ಅನ್ನೋದಾದ್ರೆ ಖಂಡಿತ ನಾವು PQC ಬಳಸಬೇಕು. ಟೆಕ್ನಾಲಜಿ ಮುಂದಕ್ಕೆ ಹೋಗ್ತಿದ್ದಂಗೆ ನಮ್ಮ ಸೆಕ್ಯೂರಿಟಿ ಕೂಡ ಅದರ ಜೊತೆಯಲ್ಲಿ ಮುಂದೆ ಹೋಗ್ಬೇಕು. ಇದೇ ಪೋಸ್ಟ್ ಕ್ವಾಂಟಮ್ ಕ್ರಿಪ್ಟೋಗ್ರಫಿ PQC ಮಹತ್ವ. ಇನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ಇಷ್ಟೆಲ್ಲ ಮಾಹಿತಿಯನ್ನ ತಿಳಿಸಿದ ರಾಘವೇಂದ್ರ ಪಾಟೀಲ್ ಸೈಂಟಿಸ್ಟ್ F ಅವರಿಗೆ ಧನ್ಯವಾದಗಳು. ನಮಸ್ಕಾರ.
1: ತುಂಬಾ ಧನ್ಯವಾದಗಳು.
2: ಪೋಸ್ಟ್ ಕ್ವಾಂಟಮ್ ಕ್ರಿಪ್ಟೋಗ್ರಫಿ PQC ಈ ಕುರಿತಾಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದವರು ರಾಘವೇಂದ್ರ ಪಾಟೀಲ್ ಸೈಂಟಿಸ್ಟ್ F ಪ್ರಧಾನ ಸಂಶೋಧಕರು ಪೋಸ್ಟ್ ಕ್ವಾಂಟಮ್ ಕ್ರಿಪ್ಟೋಗ್ರಫಿ ಸಿಡ್ಯಾಕ್ ಬೆಂಗಳೂರು. ಇವರೊಂದಿಗೆ ನಿರ್ಮಲಾ S.
3: ತಂತ್ರಜ್ಞಾನ ತರಂಗ ಸಿಡಾಕ್ ಜೊತೆ ಈ ಜರ್ನಿಯಲ್ಲಿ ನಮ್ಮ ಜೊತೆ ಸೇರಿಕೊಳ್ಳಿ. ಕಲಿಯಲು ಆಸಕ್ತಿ ಹೊಂದಿರುವ ವಿದ್ಯಾರ್ಥಿಗಳು ಸಿಡಾಕ್ ಬೆಂಗಳೂರಿಗೆ ಬಂದು ಕಲಿಯಬಹುದು. ಪ್ರತಿಭಾವಂತರು ನಮ್ಮ ಸಂಸ್ಥೆಗೆ ಅರ್ಜಿ ಸಲ್ಲಿಸಿ ಸೇರಬಹುದು. ನೀವು www.cdac.in ನಲ್ಲಿ ಅರ್ಜಿ ಸಲ್ಲಿಸಬಹುದು. ಹಾಗೆಯೇ ಸ್ಟಾರ್ಟ್ಅಪ್ಗಳು, ಸಾಫ್ಟ್ವೇರ್ ಕಂಪನಿಗಳು ಮತ್ತು ವಿದ್ಯಾಸಂಸ್ಥೆಗಳು ಸಂಶೋಧನೆ ಹಾಗೂ ವಿವಿಧ ಚಟುವಟಿಕೆಗಳಲ್ಲಿ ಸಿಡಾಕ್ ಬೆಂಗಳೂರಿನೊಂದಿಗೆ ಭಾಗವಹಿಸಬಹುದು. ಇದರ ಜೊತೆಗೆ ACTS ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್ ಟ್ರೈನಿಂಗ್ ಸ್ಕೂಲ್ ಮೂಲಕ ಭವಿಷ್ಯದ ತಂತ್ರಜ್ಞಾನ ತಜ್ಞರನ್ನು ರೂಪಿಸಲಾಗುತ್ತಿದೆ. ಸಿಡಾಕ್ ಬೆಂಗಳೂರಿನ ಪ್ರಮುಖ ಪೋಸ್ಟ್ ಗ್ರಾಜುಯೇಟ್ ಸರ್ಟಿಫಿಕೇಟ್ ಪ್ರೋಗ್ರಾಮ್ಸ್ PG ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್, PG ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಎಂಬೆಡೆಡ್ ಸಿಸ್ಟಮ್ಸ್ ಡಿಸೈನ್, PG ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಬಿಗ್ ಡೇಟಾ ಅನಾಲಿಟಿಕ್ಸ್, PG ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ IT ಇನ್ಫ್ರಾಸ್ಟ್ರಕ್ಚರ್ ಸಿಸ್ಟಮ್ಸ್ ಅಂಡ್ ಸೆಕ್ಯೂರಿಟಿ, PG ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಈ ಕೋರ್ಸ್ಗಳಿಗೆ ಪ್ಲೇಸ್ಮೆಂಟ್ ಸಪೋರ್ಟ್ ಅನ್ನು ಕೊಡಲಾಗುತ್ತದೆ ಹಾಗೂ ಹೈ ಪರ್ಫಾರ್ಮೆನ್ಸ್ ಕಂಪ್ಯೂಟಿಂಗ್, ಮಿಷಿನ್ ಲರ್ನಿಂಗ್ ಮತ್ತು ಸೈಬರ್ ಸೆಕ್ಯೂರಿಟಿ ಕ್ಷೇತ್ರಗಳಲ್ಲಿ ಅಡ್ವಾನ್ಸ್ಡ್ ಕೋರ್ಸ್ ಕೂಡ ಲಭ್ಯವಿದೆ. ಪ್ರಾಕ್ಟಿಕಲ್ ಲರ್ನಿಂಗ್, ಕೈಗಾರಿಕಾ ಅವಶ್ಯಕತೆಗಳಿಗೆ ಹೊಂದಾಣಿಕೆ ಹಾಗೂ ಉತ್ತಮ ಉದ್ಯೋಗಾವಕಾಶಗಳ ಮೂಲಕ ACTS ಸಾವಿರಾರು ವಿದ್ಯಾರ್ಥಿಗಳ ಭವಿಷ್ಯ ರೂಪಿಸುತ್ತಿದೆ. ನಿಮ್ಮ ಪ್ರಶ್ನೆಗಳನ್ನು ಇಮೇಲ್ ಐಡಿಗೆ ಕಳುಹಿಸಿ tp-blr@cdac.in ಅಥವಾ ಈ ನಂಬರ್ಗೆ ವಾಟ್ಸ್ಆಪ್ ಮಾಡಿ 8050555639. ನಿಮ್ಮ ಪ್ರಶ್ನೆಗಳು ನಿಮಗೆ ಮಾತ್ರ ಅಲ್ಲ ಬೇರೆಯವರಿಗೂ ಉಪಯೋಗವಾಗಬಹುದು. ಒಂದು ನೀರಿನ ಹನಿ ಅಲೆಯನ್ನು ಸೃಷ್ಟಿಸುತ್ತದೆ, ಅಲೆಯು ಒಂದು ತರಂಗವಾಗುತ್ತದೆ, ತರಂಗವು ತೀರವನ್ನೇ ಬದಲಾಯಿಸಬಹುದು. ಒಟ್ಟಿಗೆ ಕಲಿಯೋಣ, ಒಟ್ಟಿಗೆ ಬೆಳೆಯೋಣ ಮತ್ತು ತಂತ್ರಜ್ಞಾನ ತರಂಗದ ಒಟ್ಟಿಗೆ ಮುಂದೆ ಸಾಗೋಣ. ಧನ್ಯವಾದಗಳು.
2: ಇದುವರೆಗೂ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ವಾಣಿಜ್ಯ ಪ್ರಸಾರ ಕೇಂದ್ರದ ಕೊಡುಗೆ.

0: ಇದು ಆಕಾಶವಾಣಿ ವಿಜಯಪುರ ಕೇಂದ್ರ.
1: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
2: ಸಾಯಿ ಬಾಲ್.
3: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
4: ನಿಮ್ಮ ಶಾಲೆ ಕಾಲೇಜುಗಳಲ್ಲಿ ಸಿಗುವ ಸೌಲಭ್ಯಗಳ ಬಗ್ಗೆ ಜನರಿಗೆ ತಿಳಿಸಬೇಕೆ? ನಿಮ್ಮ ಅಂಗಡಿ ಸೂಪರ್ ಮಾರ್ಕೆಟ್ ಶೋರೂಮ್ಗಳ ವಿಶೇಷ ಸೌಲಭ್ಯಗಳ ಬಗ್ಗೆ ಜನರಿಗೆ ವಿವರ ನೀಡಬೇಕೆ?
5: ನಿಮ್ಮ

0: ಸಭೆ ಸಮಾರಂಭಗಳ ವಿವರ ಎಲ್ಲರಿಗೂ ಹೇಳಬೇಕೇ?
1: ಎಂದೇ ವಿಜಯಪುರ ಆಕಾಶವಾಣಿಯಲ್ಲಿ ಜಾಹೀರಾತು ನೀಡಿ. ವಿವರಗಳಿಗೆ ಸಂಪರ್ಕಿಸಿ ಕಚೇರಿಯ ಅವಧಿಯಲ್ಲಿ. ದೂರವಾಣಿ ಸಂಖ್ಯೆ 270311. ನಮ್ಮ ಮೇಲ್ ಐಡಿ ವಿಜಯಪುರ ಆಕಾಶವಾಣಿ @gmail.com.
2: ಕೇಳಿದ್ರಿ, ಇಂದು ಬೆಳಿಗ್ಗೆ 8:30 ಪ್ರಾಯೋಜಿತ ಕಾರ್ಯಕ್ರಮ ಆಯುಷ್ವಾಣಿ ಪ್ರಸಾರವಾಗಲಿದೆ. ಇದರಲ್ಲಿ ವೀಳ್ಯದೆಲೆ ಮತ್ತು ಮುಟ್ಟಿದರೆ ಮುನಿ ಈ ಗಿಡಗಳ ಔಷಧೀಯ ಗುಣಗಳ ಬಗ್ಗೆ ಮಾಹಿತಿ ಇದೆ. ಭಾಗವಹಿಸುತ್ತಾರೆ ಡಾಕ್ಟರ್ ಗಾಯತ್ರಿ. 9:00 ಚಜ್ಜಿ ರೊಟ್ಟಿ ಚೌಳಿಕಾಯಿ ಕಾರ್ಯಕ್ರಮದ ಮರುಪ್ರಸಾರ. 9:30 ಚಿತ್ರಗೀತೆಗಳನ್ನು ಆಲಿಸುವಿರಿ. ಇಂದು ಮಧ್ಯಾಹ್ನ 12:05 ವನಿತಾ ವಿಹಾರದಲ್ಲಿ ಆತ್ಮಹತ್ಯಾ ನಿಯಂತ್ರಣದ ಕುರಿತು ಭಾಷಣ. ಮಂಗಳೂರಿನ ಬಲ್ಮಠದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಸಮಾಜಶಾಸ್ತ್ರ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಸುಮನಾ ಬಿ. 12:30 ಆರೋಗ್ಯ ಸಂಚಿಕೆ. ಇದರಲ್ಲಿ ಕನ್ನಡಕಗಳ ಸೂಕ್ತ ಬಳಕೆ ಕುರಿತು ಡಾಕ್ಟರ್ ಶೈಲಜಾ ಎಸ್ ಅವರೊಂದಿಗೆ ಸಂದರ್ಶನ ಪ್ರಸಾರವಾಗಲಿದೆ. ಸಂದರ್ಶಕರು ಜಾಂಪಣ್ಣ ಆಶಿಹಾಳ್. 1:00 ಮಧ್ಯಾಹ್ನ ಪ್ರಗತಿ ಪಥ. ಇದರಲ್ಲಿ ಪ್ರಧಾನಮಂತ್ರಿ ಅಗ್ರಿ ಕ್ಲಿನಿಕ್ಸ್ ಹಾಗೂ ಅಗ್ರಿ ಬಿಸ್ನೆಸ್ ಈ ಕುರಿತು ಮಾಹಿತಿ ಮಾಡಿಕೊಳ್ಳುತ್ತಾರೆ ಮಂಜುಳಾ ಸುಬ್ರಹ್ಮಣ್ಯ. ಇಂದು ಸಂಜೆ 5:00 ನಿಲಯದಿಂದ ಕರೆಗೊಂದು ಗೀತೆ ನೇರ ಫೋನಿನ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ತಾವು ಕರೆ ಮಾಡಬೇಕಾದ ದೂರವಾಣಿ ಸಂಖ್ಯೆಗಳು 270340 ಅಥವಾ 270350 ಎಸ್ಟಿಡಿ ಸಂಖ್ಯೆ 08352. 6:51 ಕಿಸಾನ್ವಾಣಿ ಕಾರ್ಯಕ್ರಮದಲ್ಲಿ ದ್ರಾಕ್ಷಿಯಲ್ಲಿ ಅಕ್ಟೋಬರ್ ಚಾಟನೆಯ ಪ್ರಾಮುಖ್ಯತೆಗಳು ಈ ವಿಷಯ ಕುರಿತು ತಿಳಗುಂದಿಯ ತೋಟಗಾರಿಕಾ ಸಂಶೋಧನಾ ಹಾಗೂ ವಿಸ್ತರಣಾ ಕೇಂದ್ರದ ಹಣ್ಣು ವಿಜ್ಞಾನ ವಿಭಾಗದಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸುತ್ತಿರುವ ಡಾಕ್ಟರ್ ಬಸವರಾಜ್ ಪಳಶೆಟ್ಟಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಸಿದ್ರಾ ಎನ್ ಸಾಳುಂಕೆ.

ರಾತ್ರಿ 9:30 ಕ್ರೀಡಾ ಲೋಕ ಕಾರ್ಯಕ್ರಮದಲ್ಲಿ ಅಂತಾರಾಷ್ಟ್ರೀಯ ಅಥ್ಲೀಟ್, ಅನುಭವಿ ಅಥ್ಲೆಟಿಕ್ಸ್ ಕೋಚ್ ಹಾಗೂ ಅರ್ಜುನ ಪ್ರಶಸ್ತಿ ಪುರಸ್ಕೃತರಾದ ಎಸ್ ಡಿ ಈಶಾನ್ ಅವರ ಜೊತೆ ಸಂವಾದವಿದೆ. ಕೇಳುವರೆ, ಇದುವರೆಗೆ ನಿಲಯದ ಕೆಲವು ಕಾರ್ಯಕ್ರಮಗಳ ಮುಖ್ಯಾಂಶಗಳನ್ನು ಕೇಳಿದಿರಿ. ಸಮಯ ಈಗ 7:34 ಇನ್ನು ಮುಂದೆ ಬೆಂಗಳೂರು ಕೇಂದ್ರದಿಂದ ಒಂದು ಪ್ರಕಟಣೆ, ನಂತರ 7:35 ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳು.

ಆಕಾಶವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಎಚ್ ಚೇತನ ರಾಜೇಂದ್ರ. ಮುಖ್ಯಾಂಶಗಳು: ಫಿನ್ಟೆಕ್ ಕ್ಷೇತ್ರದಲ್ಲಿ ಭಾರತ ಅಸಾಮಾನ್ಯ ಪ್ರಗತಿ, ಯುಪಿಐ ಯಶಸ್ಸಿನ ಸಾರಥಿ ಪ್ರಧಾನಿ ನರೇಂದ್ರ ಮೋದಿ ಶ್ಲಾಘನೆ. ವಾರಾಣಸಿಯಲ್ಲಿ ಇಂದು 9ನೇ ರಾಷ್ಟೀಯ ಪೋಷಣ್ ಮಾಸಾಚರಣೆಗೆ ಚಾಲನೆ. ಶ್ರೀಲಂಕಾದ ಸಂಕಷ್ಟದ ಸಮಯದಲ್ಲಿ ಭಾರತದಿಂದ ಸದಾ ಬೆಂಬಲ, ರಕ್ಷಣಾ ಸಚಿವ

0: ರಾಜನಾಥ್ ಸಿಂಗ್. ಭಾರತ ಕುವೈತ್ 8ನೇ ವಿದೇಶಾಂಗ ಕಚೇರಿ ಸಮಾಲೋಚನಾ ಸಭೆ ಸಂಪನ್ನ. ವಿಶ್ವ ಬಿಲ್ಲುಗಾರಿಕೆ ಪ್ಯಾರಾ ಸರಣಿ, ವಿವಿಧ ಪದಕ ಪಂದ್ಯಗಳಲ್ಲಿ ಇಂದು ಭಾರತೀಯ ಬಿಲ್ಲುಗಾರರು ಕಣದಲ್ಲಿ. ವಾರ್ತೆಗಳ ವಿವರ. ಭಾರತದ ಫಿನ್ಟೆಕ್ ಕ್ಷೇತ್ರ ಅಭೂತಪೂರ್ವ ಪ್ರಗತಿ ಸಾಧಿಸಿದ್ದು, ದೇಶದ ಏಕೀಕೃತ ಪಾವತಿ ವ್ಯವಸ್ಥೆ ಯುಪಿಐ ಈ ಯಶಸ್ಸಿನ ಸಾರಥಿಯಾಗಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಶ್ಲಾಘಿಸಿದ್ದಾರೆ. ಮುಂಬೈನಲ್ಲಿ ನಿನ್ನೆ ಜಾಗತಿಕ ಫಿನ್ಟೆಕ್ ಉತ್ಸವ 2026 ಉದ್ಘಾಟಿಸಿ ಮಾತನಾಡಿದ ಅವರು, ಡಿಜಿಟಲ್ ಕ್ಷೇತ್ರದಲ್ಲಿ ಭಾರತ ಸಾಧಿಸಿರುವ ಈ ಪರಿವರ್ತನೆ ಅಗಾಧವಾಗಿದ್ದು, ಜಗತ್ತಿನಲ್ಲಿ ಫಿನ್ಟೆಕ್ ಕುರಿತ ಚರ್ಚೆಯಲ್ಲಿ ಯುಪಿಐ ಪ್ರಸ್ತಾಪವಿಲ್ಲದೆ ಅದು ಅಪೂರ್ಣವಾಗಲಿದೆ ಎಂದರು. ತಂತ್ರಜ್ಞಾನದ ಮೂಲಕ ಸಾರ್ವಜನಿಕರನ್ನು ಸಶಕ್ತಗೊಳಿಸುವ ಕುರಿತು ಮಾತನಾಡಿದ ಪ್ರಧಾನಿ, ಸಾಂಪ್ರದಾಯಿಕ ಬ್ಯಾಂಕಿಂಗ್ ವ್ಯವಸ್ಥೆ ತಲುಪಲು ಸಾಧ್ಯವಾಗದ ಗ್ರಾಮೀಣ ಹಾಗೂ ದೂರದ ಪ್ರದೇಶಗಳಿಗೆ ತಲುಪಿ ಜನಸಾಮಾನ್ಯರನ್ನು ಆರ್ಥಿಕವಾಗಿ ಮುಖ್ಯವಾಹಿನಿಗೆ ತರಲು ಯುಪಿಐ ಪ್ರಮುಖ ಪಾತ್ರ ವಹಿಸುತ್ತಿದೆ ಎಂದರು. ಆಗಸ್ಟ್ ತಿಂಗಳೊಂದರಲ್ಲೇ 24 ಶತಕೋಟಿಗೂ ಅಧಿಕ ಯುಪಿಐ ವಹಿವಾಟುಗಳು ನಡೆದಿರುವುದನ್ನು ಈ ವೇಳೆ ಅವರು ಪ್ರಸ್ತಾಪಿಸಿದರು. ಯುಪಿಐ ಸಾಧಿಸಿರುವ ಈ ಕ್ರಾಂತಿಕಾರಿ ಬದಲಾವಣೆಯನ್ನು ಕಂಡು ಫ್ರಾನ್ಸ್ ಅಧ್ಯಕ್ಷ ಎಮ್ಯಾನ್ಯುಯಲ್ ಮ್ಯಾಕ್ರಾನ್, ಯುಪಿಐ ಕೇವಲ ತಾಂತ್ರಿಕ ಪ್ರಗತಿಯಲ್ಲ, ಅದೊಂದು ಇಡೀ ನಾಗರಿಕತೆಯ ಯಶೋಗಾಥೆ ಎಂದು ಬಣ್ಣಿಸಿರುವುದನ್ನು ಪ್ರಧಾನಿ ನರೇಂದ್ರ ಮೋದಿ ಸ್ಮರಿಸಿದರು.
1: ಭಾರತ್ ಕಿ ಫಿನ್ಟೆಕ್ ಸ್ಟೋರಿ ಅದ್ಭುತ ರಹಿ ಹೈ ಔರ್ ಇಸ್ಕಾ ಏಕ್ ಬಡಾ ಚಾಂಪಿಯನ್ ಹೈ ಹಮಾರಾ ಯುಪಿಐ. ಮೈನೆ ಪಿಛ್ಲೆ ಸಾಲ್ ಭಿ ಇಸ್ಕಿ ಚರ್ಚಾ ಕಿ ಥಿ, ಲೇಕಿನ್ ಯೇ ಇತ್ನಿ ಬಡಿ ಟ್ರಾನ್ಸ್ಫಾರ್ಮೇಶನ್ ಹೈ ಕಿ ಜಬ್ ಬಿ ಫಿನ್ಟೆಕ್ ಕಿ ಚರ್ಚಾ ಹೋಗಿ ತೋ ವೋ ಯುಪಿಐ ಕೆ ಬಿನಾ ಅಧೂರಿ ಹೀ ಹೋಗಿ.
0: ಕೇಂದ್ರ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯದ ವತಿಯಿಂದ 9ನೇ ರಾಷ್ಟೀಯ ಪೋಷಣ್ ಮಾಸಾಚರಣೆ 2026ಕ್ಕೆ ಇಂದು ಉತ್ತರ ಪ್ರದೇಶದ ವಾರಾಣಸಿಯಲ್ಲಿ ಅಧಿಕೃತವಾಗಿ ಚಾಲನೆ ದೊರೆಯಲಿದೆ. ಈ ಅಭಿಯಾನವನ್ನು ಕೇಂದ್ರ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವೆ ಅನ್ನಪೂರ್ಣ ದೇವಿ ಉದ್ಘಾಟಿಸಲಿದ್ದಾರೆ. ಈ ವೇಳೆ ಉತ್ತರ ಪ್ರದೇಶ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಉಪಸ್ಥಿತರಿರಲಿದ್ದಾರೆ. ಸೆಪ್ಟೆಂಬರ್ ತಿಂಗಳ ಪೂರ್ತಿ ನಡೆಯಲಿರುವ ಈ ಬೃಹತ್ ಜಾಗೃತಿ ಅಭಿಯಾನ ಸಾರ್ವಜನಿಕರು ಹಾಗೂ ಸಮುದಾಯಗಳ ಸಕ್ರಿಯ ಭಾಗವಹಿಸುವಿಕೆಯೊಂದಿಗೆ ದೇಶಾದ್ಯಂತ ಇರುವ ಅಂಗನವಾಡಿ ಕೇಂದ್ರಗಳು, ಶಾಲೆ, ಪಂಚಾಯಿತಿ ಮತ್ತು ಮನೆ ಮನೆಗಳನ್ನು ತಲುಪಲಿದೆ. ಅಪೌಷ್ಟಿಕತೆ ಮುಕ್ತ ಭಾರತ ನಿರ್ಮಾಣದ ದೃಷ್ಟಿಯಿಂದ ಜನರಲ್ಲಿ ಜಾಗೃತಿ ಮೂಡಿಸಲು ರೂಪಿಸಲಾದ ಈ ಅಭಿಯಾನವನ್ನು ಈ ಬಾರಿ ನಮ್ಮ ಅಂಗನವಾಡಿ ನಮ್ಮ ಜವಾಬ್ದಾರಿ ಎಂಬ ಘೋಷವಾಕ್ಯದೊಂದಿಗೆ ಕಾರ್ಯಗತಗೊಳಿಸಲಾಗುತ್ತಿದೆ. ಪ್ರಧಾನಮಂತ್ರಿಗಳ ವಸ್ತು ಸಂಗ್ರಹಾಲಯ ಮತ್ತು ಗ್ರಂಥಾಲಯದ ಅಧೀನದಲ್ಲಿರುವ ಪ್ರಮುಖ ಸಾರ್ವಜನಿಕ ಸಂಪರ್ಕ ಕೇಂದ್ರವಾದ ನವೀಕೃತ ನೆಹರು ತಾರಾಲಯವನ್ನು ನವದೆಹಲಿಯಲ್ಲಿ ನಿನ್ನೆ ಉದ್ಘಾಟಿಸಲಾಯಿತು. ನವೀಕರಿಸಲಾದ ತಾರಾಲಯ ವಿಜ್ಞಾನ ಸಂವಹನವನ್ನು ಬಲಪಡಿಸುವುದು, ಖಗೋಳ ವಿಜ್ಞಾನದ ಕುರಿತು ಅರಿವು ಮೂಡಿಸುವುದು ಹಾಗೂ ಸಾರ್ವಜನಿಕರ ಪಾಲ್ಗೊಳ್ಳುವಿಕೆಯನ್ನು ಹೆಚ್ಚಿಸುವ ಉದ್ದೇಶ ಹೊಂದಿದೆ. ಈ ಸಂದರ್ಭದಲ್ಲಿ ಮಾತನಾಡಿದ ಸಂಸ್ಥೆಯ ನಿರ್ದೇಶಕರಾದ ಅಶ್ವಾನಿ ಲೋಹಾನಿ, ವೈಜ್ಞಾನಿಕ ಮನೋಭಾವ ಬೆಳೆಸಲು ಹಾಗೂ ವಿದ್ಯಾರ್ಥಿಗಳು, ಯುವಜನರು ಮತ್ತು ಸಾರ್ವಜನಿಕರಲ್ಲಿ ಕುತೂಹಲ ಮೂಡಿಸಲು ತಾರಾಲಯದಲ್ಲಿ ಅತ್ಯಾಧುನಿಕ ಸೌಲಭ್ಯವನ್ನು ಕಲ್ಪಿಸಲಾಗಿದೆ ಎಂದು ತಿಳಿಸಿದ್ದಾರೆ. ಶ್ರೀಲಂಕಾ ಯಾವುದೇ ರೀತಿಯ ಬಿಕ್ಕಟ್ಟು ಎದುರಿಸಿದಾಗಲೂ ಭಾರತ ಸದಾ ಅದರ ಬೆನ್ನೆಲುಬಾಗಿ ನಿಂತಿದೆ ಎಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಪ್ರತಿಪಾದಿಸಿದ್ದಾರೆ. 3 ದಿನಗಳ ಅಧಿಕೃತ ಪ್ರವಾಸದ ಭಾಗವಾಗಿ ನಿನ್ನೆ ಶ್ರೀಲಂಕಾದ ಕೊಲಂಬೋಗೆ ಭೇಟಿ ನೀಡಿದ ಅವರು ಭಾರತೀಯ ಸಮುದಾಯದವರನ್ನು ಉದ್ದೇಶಿಸಿ ಮಾತನಾಡಿದರು. ಉಭಯ ದೇಶಗಳ ನಡುವಿನ ಸಂಬಂಧವು ಹಂಚಿಕೆಯ ಇತಿಹಾಸ, ಸಂಸ್ಕೃತಿ ಮತ್ತು ನಂಬಿಕೆಯ ಬಲವಾದ ಅಡಿಪಾಯದ ಮೇಲೆ ನಿರ್ಮಾಣವಾಗಿದೆ ಎಂದು ಬಣ್ಣಿಸಿದರು. ಶ್ರೀಲಂಕಾದ ಉನ್ನತ ನಾಯಕರೊಂದಿಗೆ ದ್ವಿಪಕ್ಷೀಯ ಸಮಾಲೋಚನೆ ನಡೆಸಲಿರುವ ಸಚಿವ ರಾಜನಾಥ್ ಸಿಂಗ್ ಭಾರತ ಮತ್ತು ಶ್ರೀಲಂಕಾ ನಡುವಿನ ನಿಕಟ ಸಾಂಸ್ಕೃತಿಕ ಹಾಗೂ ನಾಗರಿಕತೆಯ ಬಾಂಧವ್ಯವೇ ದ್ವಿಪಕ್ಷೀಯ ಸಂಬಂಧಗಳ ಸದೃಢ ಬೆಳವಣಿಗೆಗೆ ಪ್ರಮುಖ ಕಾರಣವಾಗಿದೆ ಎಂದು ಹೇಳಿದ್ದಾರೆ. ಈ ಪ್ರವಾಸವು ಉಭಯ ದೇಶಗಳ ರಕ್ಷಣೆ ಹಾಗೂ ಪ್ರಾದೇಶಿಕ ಕಡಲ ಭದ್ರತಾ ಸಹಕಾರವನ್ನು ಮತ್ತಷ್ಟು ವೃದ್ಧಿಸಲಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15 ಕ್ಕೆ.

0: ಭಾರತ ಮತ್ತು ಕುವೈತ್ ವಿವಿಧ ಕ್ಷೇತ್ರಗಳಲ್ಲಿ ತಮ್ಮ ಕಾರ್ಯತಂತ್ರದ ಪಾಲುದಾರಿಕೆಯನ್ನು ಮತ್ತಷ್ಟು ಬಲಪಡಿಸಲು ಒಪ್ಪಿಕೊಂಡಿವೆ. ಭಾರತ ಮತ್ತು ಕುವೈತ್ ನಡುವಿನ 8ನೇ ವಿದೇಶಾಂಗ ಕಚೇರಿ ಸಮಾಲೋಚನಾ ಸಭೆ ನಿನ್ನೆ ಕುವೈತ್ನಲ್ಲಿ ನಡೆಯಿತು. ಸಭೆಯ ಸಹ ಅಧ್ಯಕ್ಷತೆಯನ್ನು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದ ಹೆಚ್ಚುವರಿ ಕಾರ್ಯದರ್ಶಿ ಅಸೀಂ ಮಹಾಜನ್ ಮತ್ತು ಕುವೈತ್ ವಿದೇಶಾಂಗ ಸಚಿವಾಲಯದ ಏಷ್ಯಾ ವ್ಯವಹಾರಗಳ ಸಹಾಯಕ ವಿದೇಶಾಂಗ ಸಚಿವ ನವಾಫ್ ಅಬ್ದುಲ್ಲಾತೀಫ್ ಸುಲೈಮಾನ್ ಅಲ್ ಅಹ್ಮದ್ ವಹಿಸಿದ್ದರು. ಸಭೆಯಲ್ಲಿ ರಾಜಕೀಯ ಬಾಂಧವ್ಯ, ವ್ಯಾಪಾರ, ಹೂಡಿಕೆ, ರಕ್ಷಣಾ, ಭದ್ರತೆ, ಇಂಧನ, ಸಹಕಾರ, ತಂತ್ರಜ್ಞಾನ, ಕೃಷಿ, ಆರೋಗ್ಯ, ಸಂಸ್ಕೃತಿ ಹಾಗೂ ಜನರಿಂದ ಜನರ ನಡುವಿನ ಬಾಂಧವ್ಯ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ಕಾರ್ಯತಂತ್ರದ ಪಾಲುದಾರಿಕೆಯನ್ನು ಮತ್ತಷ್ಟು ಬಲಪಡಿಸುವ ಮಾರ್ಗಗಳ ಕುರಿತು ಉಭಯ ದೇಶಗಳು ಚರ್ಚಿಸಿದವು. ನೌಕಾಪಡೆಯ ಮುಖ್ಯಸ್ಥ ಅಡ್ಮಿರಲ್ ಕೃಷ್ಣ ಸ್ವಾಮಿನಾಥನ್ ಇಂದಿನಿಂದ ಆಸ್ಟ್ರೇಲಿಯಾ ಮತ್ತು ನ್ಯೂಜಿಲೆಂಡ್ಗೆ ಅಧಿಕೃತ ಪ್ರವಾಸ ಕೈಗೊಳ್ಳಲಿದ್ದಾರೆ. ಪ್ರವಾಸದ ವೇಳೆ ಅಡ್ಮಿರಲ್ ಸ್ವಾಮಿನಾಥನ್ ರಾಯಲ್ ಆಸ್ಟ್ರೇಲಿಯಾ ನೌಕಾಪಡೆಯ ಹಿರಿಯ ಅಧಿಕಾರಿಗಳೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ಆಸ್ಟ್ರೇಲಿಯಾದ ಹಿರಿಯ ರಕ್ಷಣಾ ಅಧಿಕಾರಿಗಳೊಂದಿಗೂ ಚರ್ಚೆ ನಡೆಸಲಿದ್ದಾರೆ. ಅವರು ಪ್ರಮುಖ ಕಾರ್ಯಾಚರಣೆ ಮತ್ತು ತರಬೇತಿ ಕೇಂದ್ರಗಳಿಗೆ ಭೇಟಿ ನೀಡಲಿದ್ದು ರಾಯಲ್ ನ್ಯೂಜಿಲೆಂಡ್ ನೌಕಾಪಡೆಯ ಸಿಬ್ಬಂದಿ ಹಾಗೂ ವೃತ್ತಿಪರ ಸೇನಾ ಶಿಕ್ಷಣ ಪಡೆಯುತ್ತಿರುವ ಅಧಿಕಾರಿಗಳೊಂದಿಗೆ ಸಂವಾದ ನಡೆಸಲಿದ್ದಾರೆ. ಅಮೆರಿಕ ಮತ್ತು ಇರಾನ್ ನಡುವಿನ ಪರಸ್ಪರ ದಾಳಿಯಿಂದ ಪಶ್ಚಿಮ ಏಷ್ಯಾದ್ಯಂತ ಉದ್ವಿಗ್ನತೆ ತೀವ್ರಗೊಂಡಿದ್ದು ಸಂಘರ್ಷ ಮತ್ತಷ್ಟು ವಿಸ್ತರಿಸುವ ಆತಂಕ ಎದುರಾಗಿದೆ. ಕಳೆದ ಎರಡು ದಿನಗಳಲ್ಲಿ ಅಮೆರಿಕದ ಯುದ್ಧ ನೌಕೆಯ ಮೇಲೆ ಇರಾನ್ನ ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ ಕೋರ್ ಐಆರ್ಜಿಸಿ ದಾಳಿ ನಡೆಸಿದೆ. ಇದಕ್ಕೆ ಪ್ರತಿಯಾಗಿ ಇರಾನ್ನ 5 ಕಚ್ಚಾ ತೈಲ ಸಾಗಣೆ ಹಡಗುಗಳನ್ನು ಅಮೆರಿಕದ ಸೇನೆ ನಾಶಪಡಿಸಿದೆ ಎಂದು ಅಮೆರಿಕ ತಿಳಿಸಿದೆ. ಪ್ರತೀಕಾರವಾಗಿ ಇರಾನ್ ಜೋರ್ಡಾನ್ನಲ್ಲಿರುವ ಅಮೆರಿಕದ ನೆಲೆಗಳತ್ತ ಕ್ಷಿಪಣಿ ದಾಳಿ ನಡೆಸಿದೆ. ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಸಹಾಯಕಿಯರ ಗೌರವಧನವನ್ನು ಹೆಚ್ಚಿಸಿ ಉತ್ತರ ಪ್ರದೇಶ ಸರ್ಕಾರ ಆದೇಶ ಹೊರಡಿಸಿದೆ. ಆದೇಶದ ಪ್ರಕಾರ ಅಂಗನವಾಡಿ ಕಾರ್ಯಕರ್ತೆಯರ ರಾಜ್ಯದ ಪಾಲಿನ ಗೌರವಧನವನ್ನು ತಿಂಗಳಿಗೆ ಹೆಚ್ಚುವರಿಯಾಗಿ 4,000 ರೂಪಾಯಿ ಹಾಗೂ ಸಹಾಯಕಿಯರ ರಾಜ್ಯದ ಮೇಲೆ ಪಾಲಿನ ಗೌರವಧನವನ್ನು ತಿಂಗಳಿಗೆ 2,000 ರೂಪಾಯಿ ಹೆಚ್ಚಿಸಲಾಗಿದೆ. ಈ ಪರಿಷ್ಕರಣೆಯ ಬಳಿಕ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಒಟ್ಟು 12,000 ರೂಪಾಯಿ ಗೌರವಧನ ದೊರೆಯಲಿದೆ. ಕೇಂದ್ರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವ ನಿತಿನ್ ಗಡ್ಕರಿ ಗೋವಾದ ಪೋರ್ವರಿಮ್ ಎಲಿವೇಟೆಡ್ ಕಾರಿಡಾರ್ ಅನ್ನು ಇಂದು ಉದ್ಘಾಟಿಸಲಿದ್ದಾರೆ. ರಾಷ್ಟೀಯ ಹೆದ್ದಾರಿ 66ರಲ್ಲಿ ನಿರ್ಮಿಸಲಾಗಿರುವ ಷಟ್ ಪಥಗಳ ಈ ಕಾರಿಡಾರ್ 5 ಕಿಲೋಮೀಟರ್ಗೂ ಹೆಚ್ಚು ಉದ್ದವಿದೆ. ಸುಮಾರು 641 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲಾಗಿರುವ ಈ ಯೋಜನೆಯಿಂದ ಸಂಚಾರ ದಟ್ಟಣೆ ಕಡಿಮೆಯಾಗಲಿದ್ದು ಪಣಜಿ ಮತ್ತು ರಾಜ್ಯದ ಉತ್ತರ ಭಾಗದ ನಡುವಿನ ಸಂಪರ್ಕ ಮತ್ತಷ್ಟು ಸುಧಾರಿಸುವ ನಿರೀಕ್ಷೆ ಇದೆ. ಅಹಮದಾಬಾದ್ನಲ್ಲಿ ನಡೆಯುತ್ತಿರುವ ವಿಶ್ವ ಪ್ಯಾರಾ ಬಿಲ್ಲುಗಾರಿಕೆ ಸರಣಿಯಲ್ಲಿ ಭಾರತೀಯ ಪ್ಯಾರಾ ಬಿಲ್ಲುಗಾರರು ಇಂದು ಹಲವು ಪದಕಗಳ ನಿರೀಕ್ಷೆಯಲ್ಲಿದ್ದಾರೆ. ವಿವಿಧ ವಿಭಾಗಗಳ ಚಿನ್ನ ಮತ್ತು ಕಂಚಿನ ಪದಕ ಪಂದ್ಯಗಳಲ್ಲಿ ಭಾರತೀಯ ಬಿಲ್ಲುಗಾರರು ಸ್ಪರ್ಧಿಸಲಿದ್ದಾರೆ. ಪ್ಯಾರಾ ರೀಕರ್ವ್ ಮಿಶ್ರ ತಂಡದ ಚಿನ್ನದ ಪದಕದ ಪಂದ್ಯದಲ್ಲಿ ಭಾರತದ ಭಾವನಾ ಮತ್ತು ಹರ್ವಿಂದರ್ ಸಿಂಗ್ ಜೋಡಿ ಪ್ಯಾರಾ ಕಾಂಪೌಂಡ್ ಮಹಿಳೆಯರ ವೈಯಕ್ತಿಕ ವಿಭಾಗದ ಫೈನಲ್ನಲ್ಲಿ ಭಾರತದ ಶೀತಲ್ ದೇವಿ ಸ್ಪರ್ಧಿಸುತ್ತಿದ್ದರೆ ಪ್ಯಾರಾ ಕಾಂಪೌಂಡ್ ಮಿಶ್ರ ತಂಡದ ಕಂಚಿನ ಪದಕದ ಪಂದ್ಯದಲ್ಲಿ ಶೀತಲ್ ದೇವಿ ಹಾಗೂ ಟೋಮನ್ ಕುಮಾರ್ ಜೋಡಿ ಕಣಕ್ಕಿಳಿಯಲಿದೆ. ಪ್ಯಾರಾ ರೀಕರ್ವ್ ಮಹಿಳೆಯರ ಕಂಚಿನ ಪದಕದ ಪಂದ್ಯದಲ್ಲಿ ಭಾರತಕ್ಕೆ ಪದಕ ಖಚಿತವಾಗಿದೆ. ರಾಜಶ್ರೀ ಧನ್ರಾಜ್ ರಾಥೋಡ್ ಭಾರತದವರೇ ಆದ ಭಾವನಾ ಅವರನ್ನು ಎದುರಿಸಲಿದ್ದಾರೆ. ಪ್ಯಾರಾ ಕಾಂಪೌಂಡ್ ಮಹಿಳೆಯರ ಕಂಚಿನ ಪದಕದ ಪಂದ್ಯದಲ್ಲಿ ಭಾರತದ ಸರಿತಾ ಹಾಗೂ ಪ್ಯಾರಾ ಕಾಂಪೌಂಡ್ ಪುರುಷರ ಕಂಚಿನ ಪದಕದಲ್ಲಿ ಟೋಮನ್ ಕುಮಾರ್ ಕಣದಲ್ಲಿದ್ದಾರೆ. 2026ರ ಏಷ್ಯನ್ ಗೇಮ್ಸ್ಗೆ ತೆರಳಲಿರುವ ಭಾರತೀಯ ತಂಡಕ್ಕೆ ನವದೆಹಲಿಯಲ್ಲಿ ನಿನ್ನೆ ಅದ್ದೂರಿ ಬೀಳ್ಕೊಡುಗೆ ನೀಡಲಾಯಿತು. ಕೇಂದ್ರ ಯುವ ವ್ಯವಹಾರ ಮತ್ತು ಕ್ರೀಡಾ ಸಚಿವ ಡಾ ಮನ್ಸುಖ್ ಮಾಂಡವಿಯ ಅವರ ಸಮ್ಮುಖದಲ್ಲಿ ನಡೆದ ಸಮಾರಂಭದಲ್ಲಿ ಭಾರತೀಯ ಒಲಿಂಪಿಕ್ ಸಂಸ್ಥೆಯ ಅಧ್ಯಕ್ಷೆ ಪಿಟಿ ಉಷಾ, ಕ್ರೀಡಾ ಕಾರ್ಯದರ್ಶಿ ಹರಿರಂಜನ್ ರಾವ್ ಹಾಗೂ ತಂಡದ ಮುಖ್ಯಸ್ಥ ಸಹದೇವ್ ಯಾದವ್ ಉಪಸ್ಥಿತರಿದ್ದರು. ಫಿನ್ಟೆಕ್ ಕ್ಷೇತ್ರದಲ್ಲಿ ಭಾರತ ಅಸಾಮಾನ್ಯ ಪ್ರಗತಿ, ಯುಪಿಐ ಯಶಸ್ಸಿನ ಸಾರಥಿ, ಪ್ರಧಾನಿ ನರೇಂದ್ರ ಮೋದಿ ಶ್ಲಾಘನೆ. ವಾರಣಾಸಿಯಲ್ಲಿ ಇಂದು 9ನೇ ರಾಷ್ಟೀಯ ಪೋಷಣ್ ಮಾಸಾಚರಣೆಗೆ ಚಾಲನೆ. ಶ್ರೀಲಂಕಾದ ಸಂಕಷ್ಟದ ಸಮಯದಲ್ಲಿ ಭಾರತದಿಂದ ಸದಾ ಬೆಂಬಲ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್. ಭಾರತ ಕುವೈತ್ 8ನೇ ವಿದೇಶಾಂಗ ಕಚೇರಿ ಸಮಾಲೋಚನಾ ಸಭೆ ಸಂಪನ್ನ. ವಿಶ್ವ ಬಿಲ್ಲುಗಾರಿಕೆ ಪ್ಯಾರಾ ಸರಣಿ ವಿವಿಧ ಪದಕ ಪಂದ್ಯಗಳಲ್ಲಿ ಇಂದು ಭಾರತೀಯ ಬಿಲ್ಲುಗಾರರು ಕಣದಲ್ಲಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 12ಕ್ಕೆ.
1: ಆಕಾಶವಾಣಿ ಬೆಂಗಳೂರು ತರಂಗ.

ಆಕಾಶವಾಣಿ ವಿಜಯಪುರ, ಸಮಯ 7:45. ಈಗ ಚಿತ್ರಗೀತೆಗಳ ಕಾರ್ಯಕ್ರಮ ಕೇಳುವರೆ. ಆರಂಭದಲ್ಲಿ ವರ್ಷ ಚಿತ್ರದ ಗೀತೆಯನ್ನು ಕೇಳಿ ಹಾಡಿದ್ದಾರೆ ಹರಿಹರನ್ ಮತ್ತು ಶ್ರೇಯಾ ಘೋಷಾಲ್.

0: ಮುಖದಲ್ಲಿ ಮೊಡವೆಯಾ ಸಾಯಿ ಬಾಲ್, ಕಜ್ಜಿ ಹುಳ್ಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
1: ಸಾಯಿ ಬಾಲ್.
2: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.

ಜಾಣ ಚಿತ್ರದ ಗೀತೆಯನ್ನು ಇದುವರೆಗೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಲತಾ ಹಂಸಲೇಖ ಇವರ ಸ್ವರದಲ್ಲಿ ಕೇಳಿದಿರಿ. ಈಗ ಕಾರ್ಯಕ್ರಮದ ಕೊನೆಯ ಗೀತೆ ಹೇ ಸರಸು ಚಿತ್ರದ್ದು.

ಇದುವರೆಗೆ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಕೇಳಿದ್ರಿ. ಇದು ಆಕಾಶವಾಣಿ ವಿಜಯಪುರ ಕೇಂದ್ರ. ಸಮಯ ಈಗ 8 ಗಂಟೆ ಆಗುತ್ತಲಿದೆ. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಕ್ರಮವಾಗಿ ಕೇಳಿ ಹಿಂದಿ ಹಾಗೂ ಇಂಗ್ಲಿಷ್ನಲ್ಲಿ ವಾರ್ತೆಗಳನ್ನು.

0: ಔಷಧಿಯ ಎಲೆ ತಾಂಬೂಲ ಪತ್ರ ಅಥವಾ ವೀಳ್ಯದೆಲೆ. ಸಂಸ್ಕೃತದಲ್ಲಿ ನಾಗವಲ್ಲಿ ಅಂತ ಕರೆದಿದ್ದಾರೆ. ದೇವರ ಪೂಜೆಗೆ ಪ್ರಥಮ ಪ್ರಾಶಸ್ತ್ಯವಿರುವ ಈ ವೀಳ್ಯದೆಲೆಯನ್ನು ಅಲಂಕಾರಿಕ ಸಸ್ಯವಾಗಿಯೂ ಮನೆಯ ಎದುರುಗಡೆ ಬೆಳೆಯುವುದನ್ನ ನೋಡ್ತೇವೆ. ಆಹಾರ ಸೇವನೆಯ ನಂತರ ತಾಂಬೂಲ ಸೇವನೆಯಿಂದ ಬಾಯಿಯ ದುರ್ಗಂಧ ದೂರವಾಗಿ ತಿಂದ ಆಹಾರ ಚೆನ್ನಾಗಿ ಜೀರ್ಣವಾಗುತ್ತದೆ. ಈ ವೀಳ್ಯದೆಲೆಯ ತಂಬುಳಿ ಸೇವಿಸುವುದರಿಂದ ಅಜೀರ್ಣ, ಹೊಟ್ಟೆ ಉಬ್ಬರಿಸುವಿಕೆ, ವಾಕರಿಕೆ ಇವೆಲ್ಲ ಗುಣವಾಗುತ್ತದೆ. ಬಾಯಿ ರುಚಿಯನ್ನು ಇದು ಹೆಚ್ಚಿಸುತ್ತದೆ. ಕೆಮ್ಮು, ಕಫ, ಗಂಟಲು ನೋವು ಸಹ ಕಡಿಮೆಯಾಗಿ ಬಾಯಿ ಹುಣ್ಣು ವಾಸಿಯಾಗುತ್ತದೆ. ಒಸಡುಗಳ ಊತ ಅಥವಾ ಜಿಂಜವೈಟಿಸ್ ಅನ್ನು ಶೀಘ್ರವಾಗಿ ಗುಣಪಡಿಸುವ ಶಕ್ತಿ ಈ ವೀಳ್ಯದೆಲೆಗಿದೆ. ಇನ್ನು ಎರಡನೆಯ ಔಷಧೀಯ ಗಿಡ ನಿಮಗೆಲ್ಲ ಅಚ್ಚರಿ ಎನಿಸಬಹುದು. ಹೌದು, ನಾಚಿಕೆ ಮುಳ್ಳಿನ ಗಿಡ, ಅಂದರೆ ಮುಟ್ಟಿದರೆ ಮುನಿಗಿಡ. ಇದನ್ನ ಸಂಸ್ಕೃತದಲ್ಲಿ ಲಜ್ಜಾಲು ಎನ್ನುತ್ತಾರೆ. ಇದರ ಲ್ಯಾಟಿನ್ ಹೆಸರು ಮೈಮೋಸಾ ಪುಡಿಕ. ಸಾಮಾನ್ಯವಾಗಿ ಎಲ್ಲರೂ ಇದನ್ನು ಅಸಾಮಾನ್ಯವಾಗಿ ಹಬ್ಬುವ ಮುಳ್ಳಿನಿಂದ ಕೂಡಿದ ಕಳೆಗಿಡವಾಗಿಯೇ ಕಾಣೋದು. ಇದು ಔಷಧೀಯ ಗುಣಗಳ ಆಗರ. ಇದರ ಪ್ರಮುಖ ಗುಣವೇ ರಕ್ತಸಂಧಾನೀಯ ಗುಣ, ಅಂದರೆ ರಕ್ತಸ್ರಾವವನ್ನ ತಡೆಗಟ್ಟುವಂತಹದ್ದು. ಸ್ತ್ರೀಯರಲ್ಲಿ ಅಧಿಕ ಋತುಸ್ರಾವ ಅಥವಾ ಮೆನೋರೇಜಿಯ ಇದ್ದಾಗ ನಾಚಿಕೆ ಮುಳ್ಳಿನ ಗಿಡದ ಚಿಗುರನ್ನು ಹೂ ಸಮೇತ ಕಿತ್ತು ಚೆನ್ನಾಗಿ ತೊಳೆದು ಬಾಡಿಸಿ ತಂಬುಳಿ ತಯಾರಿಸಿ ಸೇವಿಸಿದರೆ ರಕ್ತಸ್ರಾವ ಗಣನೀಯವಾಗಿ ಕಡಿಮೆಯಾಗುತ್ತದೆ. ರಕ್ತಾಶ್ರಸ್ ಅಥವಾ ರಕ್ತಸ್ರಾವವಾಗುತ್ತಿರುವ ಮೂಲವ್ಯಾಧಿ ಉಂಟಾದರೆ ಮೊದಲ ಮನೆ ಮದ್ದಾಗಿ ನಾಚಿಕೆ ಮುಳ್ಳಿನ ತಂಬುಳಿ ರಕ್ತಸ್ರಾವವನ್ನು ಹತೋಟಿಗೆ ತರುತ್ತದೆ. ಅತಿಸಾರ, ಭೇದಿ ಉಂಟಾದಾಗಲೂ ಈ ತಂಬುಳಿ ತುಂಬ ಉಪಕಾರಿ. ತದನಂತರ ವೈದ್ಯರನ್ನ ಕಾಣುವುದು ಸಹ ಅಷ್ಟೇ ಮುಖ್ಯವಾದ ವಿಷಯವಾಗಿದೆ. ನಿಮಗೆ ತಂಬುಳಿ ತಯಾರಿಸುವ ಸಾಮಾನ್ಯ ವಿಧಾನ ಹೇಳಬೇಕೆಂದರೆ, ಔಷಧೀಯ ಎಲೆ ಅಥವಾ ಸೊಪ್ಪನ್ನು ಶುಚಿಯಾಗಿ ತೊಳೆದು ತುಪ್ಪದಲ್ಲಿ ಲಘುವಾಗಿ ಬಾಡಿಸಿ ಸ್ವಲ್ಪ ತೆಂಗಿನ ತುರಿ, ಜೀರಿಗೆ, ಹಸಿಮೆಣಸು ಅಥವಾ ಕಾಳು ಮೆಣಸು ಸೇರಿಸಿ ನುಣ್ಣಗೆ ರುಬ್ಬಿ ಒಂದು ಬಟ್ಟಲು ಮಜ್ಜಿಗೆ ಸೇರಿಸಿ ರುಚಿಗೆ ತಕ್ಕಷ್ಟು ಸೈಂಧವ ಲವಣವನ್ನು ಸೇರಿಸಬೇಕು. ಕೊನೆಯಲ್ಲಿ ಒಣಮೆಣಸು, ಸಾಸಿವೆ ಹಾಗೂ ಕರಿಬೇವಿನ ಒಗ್ಗರಣೆ ಕೊಟ್ಟರೆ ಅತ್ಯಂತ ರುಚಿಕರ, ಆರೋಗ್ಯಕರ ತಂಬುಳಿ ಸಿದ್ಧವಾಗುತ್ತದೆ. ಈ ರೀತಿಯಾಗಿ ಔಷಧೀಯ ಸಸ್ಯಗಳನ್ನು ಆಹಾರವಾಗಿ ಸೇವಿಸುವುದರಿಂದ ನಮ್ಮ ಹಲವಾರು ಆರೋಗ್ಯ ಸಮಸ್ಯೆಗಳು ಪರಿಹಾರವಾಗುತ್ತವೆ. ನಮಸ್ಕಾರ.
1: ಆಯುಷ್ ವಾಣಿ ಪ್ರಾಯೋಜಿತ ಕಾರ್ಯಕ್ರಮ ಕೇಳಿದಿರಿ. ವೀಳ್ಯದೆಲೆ ಮತ್ತು ಮುಟ್ಟಿದರೆ ಮುನಿ ಸಸ್ಯಗಳ ಔಷಧೀಯ ಗುಣಗಳನ್ನು ತಿಳಿಸಿದವರು ಡಾಕ್ಟರ್ ಗಾಯತ್ರಿ. ವೈದ್ಯಾಧಿಕಾರಿಗಳು ಸರ್ಕಾರಿ ಆಯುರ್ವೇದ ಚಿಕಿತ್ಸಾಲಯ, ನಾರ್ವೆ ಗ್ರಾಮ, ಕೊಪ್ಪ ತಾಲೂಕು, ಚಿಕ್ಕಮಗಳೂರು ಜಿಲ್ಲೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ವಾಣಿಜ್ಯ ಪ್ರಸಾರ ಕೇಂದ್ರದ ಕೊಡುಗೆ.

0: ಆಕಾಶವಾಣಿ ಬೆಂಗಳೂರು.
1: ಇದು ಆಕಾಶವಾಣಿ ವಿಜಯಪುರ ಕೇಂದ್ರ. ಸಮಯ ಈಗ 8:35. ಈಗ ಚಿತ್ರಗೀತೆಗಳ ಕಾರ್ಯಕ್ರಮ ಆರಂಭದಲ್ಲಿ ಹೊಸ ಲವ್ ಸ್ಟೋರಿ ಚಿತ್ರದ ಗೀತೆ ಧ್ವನಿಯಾಗಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಮಂಜುಳಾ ಗುರುರಾಜ್.

0: ವಿಷಯವಿರುವುದೇ.
1: ಕೆಲವರು ಈಗ ಮುಂದಿನ ಗೀತೆ ಸರ್ಕಲ್ ಇನ್ಸ್ಪೆಕ್ಟರ್ ಚಿತ್ರದ ಗೀತೆ. ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಎಲ್ ಎನ್ ಶಾಸ್ತ್ರಿ.

ಬಡವಾ ಹೇಳಬಾರದು, ಪ್ರಶ್ನೆ ಕೇಳಬಾರದು, ಪ್ರಜೆಗಳೆಲ್ಲ ರಾಜರಾದರೆ ಕೂಲಿನಾಲಿಯಾರು, ಕೋತಿನಾಯಿ ಸಿಂಹ.

0: ಕೇಳಿದ್ರಿ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಇದುವರೆಗೆ ಕೇಳಿದ್ರಿ. ಮತ್ತೆ ಚಿತ್ರಗೀತೆಗಳನ್ನು ಈ ಬೆಳಿಗ್ಗೆ 9:30 ಆಲಿಸುವಿರಿ. ಸಮಯ ಈಗ 9:00. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ.
1: ಆಕಾಶವಾಣಿ ವಿಜಯಪುರ. ಇದೀಗ ಕೇಳಿ ಕಾರ್ಯಕ್ರಮ ಛಜ್ಜಿ ರೊಟ್ಟಿ ಚವಳಿಕಾಯಿ.
2: ಏನಪ್ಪ ರಾಗಣ್ಣ, ಏನು ತಲೆ ಬಗ್ಗಿಸ್ಕೊಂಡು ಕುಂತಿದ್ದಿ? ಎಟೋತನೈತಿ ನೋಡ್ಲಾಗತ್ತೀನಿ ಮೊಬೈಲ್ದಾಗ ಅಂತದ್ ಏನು ನೋಡ್ಲಿಕತ್ತಿ ಅಂತೀನಿ.
3: ಏನಿಲ್ರಿ ಸರ, ಒಂದು ಲಿಂಕ್ ಬಂದಿತ್ತು ನನಗ, ಅದ್ರ ಮ್ಯಾಗ ಕ್ಲಿಕ್ ಮಾಡಿದೆ ರೀ. ಕ್ಲಿಕ್ ಮಾಡೋಣ, ಅದು ಏನ್ ಬಂತಂದ್ರಿ, ಸ್ಪಿನ್ ಅಂತದ್ದು ಒಂದು ಚಕ್ರ ಬಂದಾಗ ಬಂತ್ರಿ, ಅದ್ರ ನಡು ಓತಿದೆ ರೀ. ಒಮ್ಮೆ 40 ಲಕ್ಷದ ಕಾರ್ ಹತ್ತಿಬಿಡ್ತೀರಿ ನನಗ. ಅದಕ್ಕೆ ಈಗ 40 ಲಕ್ಷದ ಕಾರ್ ಹತ್ತಿತ್ರಿ, ಅದೆಲ್ಲ ನಮ್ದು ಮಾಹಿತಿ ಹೆಸರು ಗೆಸರು ಎಲ್ಲ ಕೇಳಿದ್ರಿ, ಅದನ್ನೇ ತುಂಬಲಕತ್ತಿ ನೋಡ್ರಿ. ಈಗ
2: ಹಂಗೆಲ್ಲ ಮಾಹಿತಿ ಹಂಚ್ಕೋಬಾರ್ದು. ಅದು 40 ಲಕ್ಷದ ಕಾರ್ ನಿನಗೆ ಯಾಕೆ ಅವ್ರು ಕೊಡ್ತಾರ?
3: 40 ಲಕ್ಷದ ಕಾರ್ 4 ಲಕ್ಷ ಕೊಡ್ಲಕತ್ತಾರಿ, ಮತ್ ಹೆಂಗ್ರಿ ನನಗೆ ಬಹುಮಾನ ಹತ್ತದ್ರಿ?
2: ಇಲ್ಲ, ಅವು ಬಹುಮಾನ ಅಂತೇಳಿ ಹೇಳ್ತಾರ, ಮೋಸದಿರ್ತೈತಿ. 4 ಲಕ್ಷ ಕಟ್ಕೊಂಡಿಂದ ಮತ್ತ ಅದ್ರದ್ದು ಫೀ ಐತಿ, ಇದ್ರದ್ದು ಫೀ ಐತಿ ಅಂತ ಹೇಳಿ ರೊಕ್ಕ ನೀ ಎಲ್ಲಿವರೆಗೆ ಕಟ್ತಿ?

0: ಅಲ್ಲಿವರೆಗೂ ಕಟ್ಟಿಸ್ಕೋತಾನೆ ಹೋತಾರೆ ಅವರು, ಹೊರತಾಗಿ ನಿನಗವರು ಕಾರ್ ಕೊಡಂಗಿಲ್ಲ. ಈಗ ಜೀವನದಾಗ ನಾವು ದುಡ್ದಿದ್ದಕ್ಕೆ ನಮಗೆ ಪಗಾರ ಕೊಡಬೇಕಾದ್ರೆ ಎಷ್ಟೋ ತೊಂದರೆ ಅದ. ಅಂಥದ್ರಾಗ ನಿನಗೆ ಪುಕ್ಷಟ್ಟೆ 40 ಲಕ್ಷದ ಕಾರ್ ಯಾಕೆ ಕೊಡ್ತಾರ?
1: ಪುಕ್ಷಟ್ಟೆ ಯಾಕ್ರಿ, ಲಾಟ್ರಿ ಹತ್ತಿದ್ರೆ ನನಗೆ?
0: ಅವೆಲ್ಲ ಲಾಟ್ರಿ ಮೋಸದಿರ್ತಾವ, ಅವೆಲ್ಲ ನಿಮ್ಮ ಮಾಹಿತಿ ಹಂಗೆ ಹಂಚ್ಕೋಬಾರ್ದು. ನಿನ್ನ ಡಾಟಾ ಎಲ್ಲ ಪ್ರೊಟೆಕ್ಷನ್ ಆಗಿ ಪ್ರೊಟೆಕ್ಟಿವ್ ಆಗಿ ಇಟ್ಕೋಬೇಕು.
1: ಡಾಟಾ ಏನ್ರಿ ಡಾಟಾ ಅಂದ್ರೆ?
0: ಡಾಟಾ ಅಂದ್ರ ನಮ್ಮ ವೈಯಕ್ತಿಕ ಮಾಹಿತಿಗಳು, ಅಂದ್ರ ನಮ್ಮ ಪ್ಯಾನ್ ಕಾರ್ಡ್ ಮಾಹಿತಿ, ಆಧಾರ್ ಕಾರ್ಡ್ ಮಾಹಿತಿ, ಎಟಿಎಂ ಪಿನ್ ಕಾರ್ಡ್ ಮಾಹಿತಿ, ಇವೆಲ್ಲಾನು ನಾವು ಗುಪ್ತಾಗಿ ಇಟ್ಕೋಬೇಕು. ಕೆಲವೊಂದು ಮಾಹಿತಿ ಯಾರಿಗೂ ಹೇಳಬಾರದು ನಾವು.
1: ಗುಪ್ತಾಗ ಅಂದ್ರೆ ಹೆಂಗ್ ಇಟ್ಕೋಬೇಕ್ರಿ?
0: ಈಗ ಎಟಿಎಂ ಮಾಹಿತಿ ಅಂದಾಗ ಎಟಿಎಂ ಮ್ಯಾಗ 12 ಸಂಖ್ಯೆ ಇರ್ತಾವ, ಅವು ಯಾರಿಗೂ ಹೇಳಬೇಡ್ರಿ ಅಂತ ಇರ್ತದ. ನೀವು ಒಂದು ವೇಳೆ 12 ಸಂಖ್ಯೆ ಹೇಳಿದ್ರು ಅದ್ರ ಪಿನ್ ಹೇಳಬಾರ್ದು. ಆಮೇಲೆ ಹಿಂದೆ CVV ನಂಬರ್ ಅಂತ 3 ಅಂಕಿ ಇರ್ತಾವ, ಅವನ್ನ ಕೇಳಿದ್ರೆ ಅವನ್ನ ಹೇಳಬಾರ್ದು. ಅವನ್ ನೀವು ಹೇಳಿದ್ರೆ ಅಂದ್ರೆ ಆನ್ಲೈನ್ ಮುಖಾಂತರ ಅವರು ನಿಮ್ಮ ಅಕೌಂಟ್ನಾಗಿದ್ದ ಎಲ್ಲ ದುಡ್ಡನ್ನು ಅವ್ರು ಕಬಳಿಸಿಬಿಡ್ತಾರೆ.
1: ಬರೀ ಎಟಿಎಂ ಕಾರ್ಡ್ ನಂಬರ್ ಹೇಳಿದ್ರೆ ತೊಗೊಂಡ್ಬಿಡ್ತಾರ್ರಿ?
0: ಹೌದು, ಮತ್ತು ಈಗ ಆನ್ಲೈನ್ದಾಗ ಎಟಿಎಮ್ದು ನಾವು ಏನಾರು ಪರ್ಚೇಸ್ ಮಾಡಿದ್ರೆ ಎಟಿಎಂ ಕಾರ್ಡ್ ನಂಬರು ಮತ್ತು ಈ CVV ನಂಬರ್ ಹೊಡೆದ್ರಾಯ್ತು, ನಮಗೆ ಪರ್ಚೇಸ್ ಮಾಡ್ಲಿಕ್ಕೆ ನಾವು ದುಡ್ಡು ಕಟ್ಲಿಕ್ಕೆ ಬರ್ತದೆ. ಅವರು ಅದೇ ರೀತಿ ಪರ್ಚೇಸ್ ಆದರೂ ಮಾಡ್ತಾರೆ ಅಥವಾ ತಮ್ಮ ಅಕೌಂಟಿಗೆ ಟ್ರಾನ್ಸ್ಫರ್ ಆದರೂ ಮಾಡ್ಕೊಳ್ತಾರೆ. ಈ ರೀತಿ ಮೋಸದ್ದು ಆಗ್ತಾವೆ. ಅದಕ್ಕೆ ನಮ್ಮ ಆಧಾರ್ ಕಾರ್ಡದ್ದು ಮಾಹಿತಿನೂ ಯಾರಿಗೆ ಹೇಳಬಾರ್ದು. ಆಮೇಲೆ ಬ್ಯಾಂಕ್ ಡೀಟೇಲ್ಸ್ ಹೇಳಬಾರ್ದು, ಅಕೌಂಟ್ ನಂಬರು, ಎಟಿಎಂ ಪಿನ್ ನಂಬರು.
1: ಈಗ ಹೆಂಗ್ ಇಟ್ಕೋಬೇಕ್ರಿ ಎಟಿಎಂ ಪಿನ್ ನಂಬರ್? ಅದೆಲ್ಲ ಯಾರಿಗೆ ಗೊತ್ತಲಾರ್ದಂಗ?
0: ಎಟಿಎಂ ಪಿನ್ ನಂಬರ್ ಸೀರಿಯಲ್ ಆಗಿ ಇಟ್ಕೋಬಾರ್ದು, ಡೇಟ್ ಆಫ್ ಬರ್ತ್ ಇದ್ದಿದ್ದು ಇಟ್ಕೋಬಾರ್ದು, ಮತ್ತು ನಮ್ಮ ಬೈಕಿನ ನಂಬರು, ಕಾರ್ ನಂಬರು ಇಂಥವೆಲ್ಲ ಇಟ್ಕೋಬಾರ್ದು. ಸರಳ ಇದ್ದು ಸೀರಿಯಲ್ಲು ಅಥವಾ 00000 ಈ ಥರ ಯಾವುದೂ ಇಟ್ಕೋಬಾರ್ದು. ನೋಡೋನಿಗೆ ಅಥವಾ ಕಲ್ಪನೆ ಮಾಡ್ಕೊಳಿಕ್ ಆಗ್ಲಾರ್ದಂಗೆ ನಂಬರ್ಗಳು ಇರಬೇಕು.
1: ಮತ್ತು ನನಗ ನೆನಪು ಹೋಯ್ತು ಅಂದ್ರೆ ಹೆಂಗ್ರಿ?
0: ಅದು ಎಲ್ಲಿ ಬರೆದೂ ಇಟ್ಕೋಬಾರ್ದು, ನಿನಗೆ ನೆನಪಿರಬೇಕು. ಆದರೂ ಆ ಥರ ಒಂದು ಬೇರೆ ನಂಬರ್ ಇಟ್ಕೋಬೇಕು. ಹಂಗೆ ಏನಾದರೂ ನಿನ್ಗೆ ನೆನಪು ಹೋಯಿತು ಅಂದರೆ ಹೊಸದಾಗಿ ಪಿನ್ ಸೆಟ್ ಮಾಡ್ಲಿಕ್ಕೆ ಬರ್ತದೆ, ಮೊಬೈಲಿಗೆ OTP ಬರ್ತದೆ, ಅದನ್ನು ಹಾಕಿಬಿಟ್ಟು ನೀ ಮತ್ತೆ ಪಿನ್ ಸೆಟ್ ಮಾಡ್ಕೋಬೇಕು. ಮತ್ತು ಆಗಾಗ ನಾವು ಚೇಂಜ್ ಮಾಡ್ಕೋತಿರ್ಬೇಕು. ಮತ್ತು ಫೋನ್ ಪಾಸ್ವರ್ಡ್ ಆಗಲಿ, ನಮ್ಮದು ನೆಟ್ ಬ್ಯಾಂಕಿಂಗ್ ಪಾಸ್ವರ್ಡ್ ಆಗಲಿ, ಪ್ರತಿ ಒಂದು 3 ತಿಂಗಳಿಗೆ 6 ತಿಂಗಳಿಗೆ ನಾವು ಬದಲಾಯಿಸ್ಕೋತಿರ್ಬೇಕು. ಮತ್ತು ಕನಿಷ್ಠ ಒಂದು 8 ರಿಂದ 10 12 ಅಂಕಿಗಳನ್ನು, ಬರೀ ಕೇವಲ ಅಂಕಿ ಅಷ್ಟೇ ಅಲ್ಲ, ಅಂಕಿ ಮತ್ತು ಅಕ್ಷರ ಮತ್ತು ಸ್ಪೆಷಲ್ ಕ್ಯಾರೆಕ್ಟರ್ ಅಂತೇಳಿ ಇರ್ತಾವೆ. ಅಂದ್ರೆ ಆ್ಯಂಡ್ ಚಿಹ್ನೆ, ಆಮೇಲೆ ಬಾರ್ ಚಿಹ್ನೆ ಅಥವಾ ಸ್ಟಾರ್ ಚಿಹ್ನೆ ಅಥವಾ ಬ್ರಕೆಟು, ಇಂಥವು ಬೇರೆ ಬೇರೆ ಇರ್ತಾವಲ್ಲ, ಅಟ್ ದಿ ರೇಟು, ಇವೆಲ್ಲನೂ ಬಳಸ್ಕೊಂಡು ಒಂದು ರೀತಿ ವಿಭಿನ್ನವಾದ, ಅಂದ್ರೆ ಯಾರಿಗೂ ಕಲ್ಪನೆ ಮಾಡ್ಲಿಕ್ಕೆ ಆಗ್ಲಾರದಂಥದ್ದು ಒಂದು ಪಾಸ್ವರ್ಡ್ ಅದು ನಾವು ಮಾಡಿ ಇಟ್ಕೋಬೇಕು.
1: ಭಾಳ ಚಲೋ ಹೇಳಿದ್ರಿ ಸರ್. ನಾ ಏನ್ ಮಾಡಿದ್ನೆ ಅಂದ್ರೆ ಎಟಿಎಂ ಮ್ಯಾಗೆ ನನ್ನ ಪಿನ್ ಬರೆದ್ಬಿಟ್ಟಿನಿ.
0: ಹಂಗೆ ಮಾಡಬಾರ್ದು. ಎಟಿಎಂ ಮ್ಯಾಗ ಅಷ್ಟೇ ಅಲ್ಲ, ಪಾಸ್ಬುಕ್ನಾಗ ಬರೀಬಾರ್ದು ಅಥವಾ ಯಾವ್ದಾರ ನಾವು ಡೈರಿಯಾಗಿ ಬರೀಬಾರ್ದು. ನಮ್ಮನಿಗೆ ನೆನಪು ಉಳಿಬೇಕು, ಆದರೂ ಅದು ಬೇರೆದವ್ರಿಗೆ ಕಲ್ಪನೆ ಮಾಡ್ಲಿಕ್ಕೆ ಆಗಬಾರ್ದು. ಆ ಥರ ಇಟ್ಕೋಬೇಕು. ಮತ್ತು ಪ್ರತಿ ಸಲ ನಾವು ಬದಲಾಯಿಸ್ಕೋತ ಹೋಗ್ಬೇಕು.
1: ಚಲೋ ಮಾಹಿತಿ ಹೇಳಿದ್ರಿ ಸರ್. ಇನ್ನು ಮ್ಯಾಲಿಂದ ನಾನು ಹಂಗೆ ಮಾಡ್ತೀನಿ ರೀ.
0: ಆಯ್ತಪ್ಪ, ಹಿಂಗೆ ಜಾಕಿಯಾಗಿರು. ಮತ್ತು ಈ ಮಾಹಿತಿನ ನಿಮ್ಮ ಗೆಳೆಯರಿಗೆಲ್ಲ ತಿಳಿಸು.
1: ಏ ಆಯ್ತು ರೀ, ನಾ ನೀವು ಇಂಥ ಮಾಹಿತಿ ಬಿಡ್ತೀನಿ ಏನ್ರಿ ನಾ ನೋಡ್ರಿ, ಹ್ಯಾಂಗ ರೇಡಿಯೋಕ್ಕಿನ್ನ ಫಾಸ್ಟ್ ಹಬ್ಬಿಸ್ತೀನಿ ರೀ ಎಲ್ಲ ಕಡೆ.
0: ಬಾ ಆಯ್ತು, ಒಂದು ಕಪ್ ಚಾಗಿ ಕುಡ್ದು ಹೋಗೋಣ.
1: ನಡ್ರಿ ಕುಡಿಯಾಮ ನಡ್ರಿ.
2: ಇದುವರೆಗೆ ವಿಶೇಷ ಕಾರ್ಯಕ್ರಮ ಚಜ್ಜಿ ರೊಟ್ಟಿ ಚವಳಿಕಾಯಿ ಕೇಳಿದಿರಿ.
3: ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು ರೇವಣಸಿದ್ಧ ಚಾಂದ್ ಕವಟೆ ಹಾಗೂ ಮುತ್ತುರಾಜ್ ಯಲಗಟ್ಟಿ.
0: ಬನ್ನಿ ಈಗೊಂದು ನೀತಿ ಕಥೆಯನ್ನ ಕೇಳೋಣ.

ಶ್ರೋತೃಗಳೇ ನಮಸ್ಕಾರ. ಇವತ್ತಿನ ನೀತಿ ಕಥೆಗೆ ಸ್ವಾಗತ, ಸುಸ್ವಾಗತ. ಒಂದು ಮರದಲ್ಲಿ ಒಂದು ಪಕ್ಷಿ ಗೂಡು ಕಟ್ಕೊಂಡು ಆರಾಮಾಗಿ ಜೀವನ ಸಾಗಿಸ್ತಾ ಇತ್ತು. ಹೀಗಿರುವಾಗ ಒಂದಿನ ಬಿರುಗಾಳಿ, ಗುಡುಗು, ಮಿಂಚಿನಿಂದ ಕೂಡಿದ ಭಾರಿ ಜೋರಾದ ಮಳೆ ಸುರಿಯಲಾರಂಭಿಸಿತು. ಹಕ್ಕಿ ತನ್ನ ಗೂಡಿನಿಂದ ಇಣುಕಿ ಹೊರ ನೋಡುವಾಗ ಅದೇ ಮರದ ಮೇಲೆ ಕೋತಿಗಳು ಮಳೆಯಲ್ಲಿ ನೆನೆದು ಚಳಿಯಿಂದ ಚಡಪಡಿಸ್ತಾ ಇದ್ವು. ಅಷ್ಟರಲ್ಲಿ ಸ್ವಲ್ಪ ಮಟ್ಟಿಗೆ ಮಳೆ ನಿಂತೋಯ್ತು. ಪಕ್ಷಿಗೆ ಅಯ್ಯೋ ಪಾಪ ಅನಿಸಿ ಕೋತಿಗಳಿಗೆ, ನನ್ನ ಗೂಡು ಚಿಕ್ಕದು, ಇಲ್ಲವಾದ್ರೆ ನಿಮ್ಮನ್ನ ಇಲ್ಲಿ ಒಳಗೆ ಕರೆದು ಕೂರಿಸ್ತಿದ್ದೆ. ಇನ್ನೊಂದು ಮಳೆ ಬರುವಷ್ಟರಲ್ಲಿ ನೀವು ಕೂಡ ಒಂದು ಗೂಡನ್ನ ಕಟ್ಕೊಳ್ಳಿ, ಆಗ ಬಿಸಿಲು ಚಳಿಯಿಂದ ತಪ್ಪಿಸ್ಕೊಳ್ಬಹುದು ಅಂತ ಹೇಳ್ತು. ಕೋತಿಗಳಿಗೆ ಈ ಪಕ್ಷಿಯ ಬುದ್ಧಿ ಮಾತು ಹಿಡಿಸ್ಲಿಲ್ಲ. ಚೋಟುದ್ದದ ಪಕ್ಷಿ ನೀನು, ನಮ್ಗೆ ಬುದ್ಧಿ ಹೇಳ್ತೀಯಾ, ತಾಳು ಮಾಡ್ತೀವಿ ಅಂತ ಕೋತಿಗಳೆಲ್ಲ ಬಂದು ಪಕ್ಷಿಯ ಗೂಡನ್ನ ಕೆಡಿಸಿ ಚೆಲ್ಲಾಪಿಲ್ಲಿ ಮಾಡಿಬಿಟ್ವು.

ಹಾರಲು ಬಾರದ ಗೂಡಿನಲ್ಲಿದ್ದ ಪಕ್ಷಿಯ ಪುಟ್ಟ ಪುಟ್ಟ ಮರಿಗಳು ನೆಲಕ್ಕುರುಳಿದವು. ಹೀಗೆ ಪಕ್ಷಿಯ ಗೂಡು ಮರಿಗಳು ಎಲ್ಲವೂ ಬೀದಿ ಪಾಲಾದವು. ಇದರಿಂದ ತಿಳಿದು ಬರೋ ನೀತಿ ಅಂದ್ರೆ, ನಾವು ಕೂಡ ಬದುಕಿನಲ್ಲಿ ಮೂರ್ಖರ ಸಹವಾಸ ಮಾಡೋದಾಗ್ಲಿ, ಮೂರ್ಖರಿಗೆ ಬುದ್ಧಿ ಹೇಳೋದಾಗ್ಲಿ ಮಾಡಿದ್ರೆ, ಆ ಮೂರ್ಖರು ತಮ್ಮ ಮೂರ್ಖತನದಿಂದ ನಮ್ಗೆ ಕೆಡುಕನ್ನುಂಟು ಮಾಡ್ತಾರೆ. ಅದಕ್ಕೆ ತಿಳಿದವ್ರು ಹೇಳ್ತಾರೆ, ದುಷ್ಟರನ್ನ ಕಂಡ್ರೆ ದೂರ ಇರಬೇಕು ಅಂತ. ಸಾರ ಸಜ್ಜನರ ಸಂಘ ಹೆಜ್ಜೇನು ಸವಿದಂತೆ ಅಂತ ಹೇಳ್ತಾರೆ. ಹಾಗೇನೆ ದುರ್ಜನರ ಸಂಘ ನಮ್ಗೆ ಕೆಡುಕನ್ನ ಉಂಟು ಮಾಡ್ತದೆ ಅಂತ. ಶ್ರೋತೃಗಳೇ, ಕೇಳಿದ್ರಲ್ಲ ಇವತ್ತಿನ ನೀತಿ ಕಥೆಯನ್ನ. ಮತ್ತೊಂದು ಕಥೆಯೊಂದಿಗೆ ನಿಮ್ಮನ್ನ ಭೇಟಿ ಮಾಡ್ತೀನಿ. ಅಲ್ಲಿಯವರೆಗೆ ನಮಸ್ಕಾರ.

0: ನೀತಿ ಕಥೆಯನ್ನ ನಮ್ಮೊಂದಿಗೆ ಹಂಚಿಕೊಂಡವರು ಸುಮಾ ಕೆರೂರ್.
1: ಕಾರ್ಯಕ್ರಮ ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಪ್ರಸಾರವಾಯಿತು.
0: ನಿಮ್ಮ ಶಾಲೆ ಕಾಲೇಜುಗಳಲ್ಲಿ ಸಿಗುವ ಸೌಲಭ್ಯಗಳ ಬಗ್ಗೆ ಜನರಿಗೆ ತಿಳಿಸಬೇಕೇ?
2: ನಿಮ್ಮ ಅಂಗಡಿ, ಸೂಪರ್ ಮಾರ್ಕೆಟ್, ಶೋರೂಮ್ಗಳ ವಿಶೇಷ ಸೌಲಭ್ಯಗಳ ಬಗ್ಗೆ ಜನರಿಗೆ ವಿವರ ನೀಡಬೇಕೇ?
0: ನಿಮ್ಮ ಸಭೆ ಸಮಾರಂಭಗಳ ವಿವರ ಎಲ್ಲರಿಗೂ ಹೇಳಬೇಕೇ?
3: ಇಂದೇ ವಿಜಯಪುರ ಆಕಾಶವಾಣಿಯಲ್ಲಿ ಜಾಹೀರಾತು ನೀಡಿ. ವಿವರಗಳಿಗೆ ಸಂಪರ್ಕಿಸಿ ಕಚೇರಿಯ ಅವಧಿಯಲ್ಲಿ. ದೂರವಾಣಿ ಸಂಖ್ಯೆ 270311. ನಮ್ಮ ಮೇಲ್ ಐಡಿ vijayapuraakashavani@gmail.com.
4: ಕೆಳಗರು ಈಗ ಸ್ಪೆಷಲ್ ಮಿಕ್ಸ್ ಮಿಶ್ರ ಗೀತೆಗಳ ಕಾರ್ಯಕ್ರಮ. ಆರಂಭದಲ್ಲಿ ಒಂದು ಭಕ್ತಿಗೀತೆಯನ್ನು ಆಲಿಸಿ ಹಾಡಿದ್ದಾರೆ ವಿದುಷಿ ವಿದ್ಯಾಭೂಷಣ್ ಹಾಗೂ ರತ್ನಮಾಲಾ ಪ್ರಕಾಶ್.

0: ಕೇಳಿದ್ರೆ ಇದುವರೆಗೆ ಸ್ಪೆಷಲ್ ಮಿಕ್ಸ್ ಮಿಶ್ರ ಗೀತೆಗಳ ಕಾರ್ಯಕ್ರಮವನ್ನು ಕೇಳಿದ್ರಿ. ಸಮಯ ಈಗ 9:30.
1: ನಿಮ್ಮ ಶಾಲೆ ಕಾಲೇಜುಗಳಲ್ಲಿ ಸಿಗುವ ಸೌಲಭ್ಯಗಳ ಬಗ್ಗೆ ಜನರಿಗೆ ತಿಳಿಸಬೇಕೇ?
2: ನಿಮ್ಮ ಅಂಗಡಿ ಸೂಪರ್ ಮಾರ್ಕೆಟ್ ಶೋರೂಮ್ಗಳ ವಿಶೇಷ ಸೌಲಭ್ಯಗಳ ಬಗ್ಗೆ ಜನರಿಗೆ ವಿವರ ನೀಡಬೇಕೇ?
1: ನಿಮ್ಮ ಸಭೆ ಸಮಾರಂಭಗಳ ವಿವರ ಎಲ್ಲರಿಗೂ ಹೇಳಬೇಕೇ?
3: ಇಂದೇ ವಿಜಯಪುರ ಆಕಾಶವಾಣಿಯಲ್ಲಿ ಜಾಹೀರಾತು ನೀಡಿ. ವಿವರಗಳಿಗೆ ಸಂಪರ್ಕಿಸಿ ಕಚೇರಿಯ ಅವಧಿಯಲ್ಲಿ. ದೂರವಾಣಿ ಸಂಖ್ಯೆ 270311. ನಮ್ಮ ಮೇಲ್ ಐಡಿ ವಿಜಯಪುರ ಆಕಾಶವಾಣಿ @gmail.com.
0: ಕೆಳಗುರಿಗ ಚಿತ್ರಗೀತೆಗಳ ಕಾರ್ಯಕ್ರಮ ಆರಂಭದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ಹಾಡಿರುವ ಗುರಿ ಚಿತ್ರದ ಗೀತೆ.

0: ಕಡಿಮೆ ಬಡ್ಡಿಯಲ್ಲಿ ಲೋನ್ ಬೇಕಾ?
1: ಅದು ಕೂಡ ಆಪ್ ನಿಂದ. ಸಿಕ್ಬಿದ್ರು.
2: ಅಪರಿಚಿತ ಆಪ್ ನಿಂದ ಬಚಾವ್ ಆಗಿ.
3: RBI ಹೇಳುತ್ತೆ,
2: ಜಾಣರಾಗಿರಿ, ಜಾಗರೂಕರಾಗಿರಿ.
4: ಗೂಗ್ಲಿ ಚಿತ್ರದ ಗೀತೆ ಹಾಡಿದ್ದಾರೆ ಸುಲ್ ನಿಗಮ್.

ಗೋಪಿಕೃಷ್ಣ ಚಿತ್ರದ ಗೀತೆಯನ್ನು ಐದುವರೆಗೆ ಮನು ಹಾಗೂ ಚಿತ್ರ ಇವರ ಸ್ವರದಲ್ಲಿ ಕೇಳಿದಿರಿ. ಕಾರ್ಯಕ್ರಮ ಕೊನೆಯಲ್ಲಿ ಶ್ರೀರಾಮ್ ಚಿತ್ರದ ಗೀತೆ ಹಾಡಿದ್ದಾರೆ ಸುರೇಶ್ ವಾಡ್ಕರ್ ಮತ್ತು ಕವಿತಾ ಕೃಷ್ಣಮೂರ್ತಿ.

ಕೇಳುವರಿ, ಇದುವರೆಗೆ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಕೇಳಿದ್ರಿ. ಇದು ಆಕಾಶವಾಣಿ ವಿಜಯಪುರ ಕೇಂದ್ರ. ಸಮಯ ಈಗ 10 ಗಂಟೆ ಆಗುತ್ತಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಕಾರ್ಯಕ್ರಮಗಳು ಮುಂದುವರಿಯುತ್ತವೆ.

0: ಗಾನಗಂಗೆ ಕಾರ್ಯಕ್ರಮವನ್ನು ನೀವು ಕೇಳ್ತಾ ಇರೋ ಈಗ ಸಮಯ ಸರಿಯಾಗಿ 10 ಗಂಟೆ. ಈಗ ಕೆಲವು ಜಾಹೀರಾತುಗಳು, ನಂತರ ಗಾನಗಂಗೆ ಕಾರ್ಯಕ್ರಮ ಮುಂದುವರಿಯುವುದು.
1: ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ದಿನನಿತ್ಯ ಮನರಂಜಿಸುವ ಚಿತ್ರಗೀತೆಗಳ ರಸದೌತಣ.
0: ಬೆಳಗ್ಗೆ 9:05 ನವನವೀನ ಗೀತೆಗಳ ಧಾರೆ ಗೀತ ಪಲ್ಲವ.
1: ಒಂಬತ್ತು ಗಂಟೆ 30 ನಿಮಿಷಕ್ಕೆ ಮಾಹಿತಿಯೊಂದಿಗೆ ಗಾನ ಸುಧೆ ಹರಿಸುವ ಗಾನಗಂಗೆ.
2: ಗಂಗೆ ಬಾರೆ ತುಂಗೆ ಬಾರೆ ಬಾರೆ ನೀರೆ.
1: 10:30 ಮಧುರವಾದ ಹಳೆಯ ಹಿಂದಿ ಚಿತ್ರಗೀತೆಗಳ ಮೆಲುಕು ಸುನಹರಿ ಪಲ್.
3: ಮೇರಿ ಭೀಗಿ ಭೀಗಿ ಸೀ ಪಲಕೋ ಪೆ ರಹ ಗಯೆ ಜೈಸೆ ಮೇರೆ ಸಪನೆ ಬಿಖರ ಕೆ.
1: 11 ಗಂಟೆಗೆ ಮತ್ತೆ ಮತ್ತೆ ಕೇಳಬೇಕೆನಿಸುವ ಹಳೆಯ ಕನ್ನಡ ಚಿತ್ರಗೀತೆಗಳ ಸವಿ ಸವಿಯಾದ ನೆನಪು ಸವಿ ನೆನಪು.
2: ಮೌನವೇ ಆಭರಣ ಮುಗುಳ್ನಗೆ ಶಶಿಕಿರಣ.
1: 5:30 ಗಿರ್ಮಿಟ್ ಕಾರ್ಯಕ್ರಮದಲ್ಲಿ ಹೊಸ ಕನ್ನಡ ಚಿತ್ರಗೀತೆಗಳ ರಸದೌತಣ.
0: ರಾತ್ರಿ 7:45 ಮಾಹಿತಿಯೊಂದಿಗೆ ಮನಸ್ಸಿಗೆ ಮುದ ನೀಡುವ ಹಾಡುಗಳ ಸಮ್ಮಿಲನ ಸಿರಿಗಂಧ.

ಈ ಎಲ್ಲ ಚಿತ್ರಗೀತೆಗಳ ಕಾರ್ಯಕ್ರಮ ನಿಮ್ಮ ಮೆಚ್ಚಿನ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿ 490.1 ಮೀಟರ್ ಅಂದರೆ 612 ಕಿಲೋಹರ್ಟ್ಸ್ ಹಾಗೂ DRM ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ

0: ಸಂಪಾದನೆ ನವಿರಾದ ಕಾವ್ಯ,
1: ಮನದಾಳವನ್ನು ತಟ್ಟುವ ಸಂಗೀತ,
2: ದಿಲ್ ತಡಪು ತಡಪ್ತೆ ಕಹೆ
0: ಮತ್ತೆ ಮತ್ತೆ ಕೇಳಬೇಕೆನ್ನುವ ಹಿಂದಿ ಚಿತ್ರಗೀತೆಗಳ ಪ್ರಸಾರ ಸುನಹರಿ ಪಲ್ನಲ್ಲಿ.
2: ಪಲ್ ಪಲ್ ದಿಲ್
1: ಹೃದಯಗಳು ಮಿಡಿಯುವ ಹಿಂದಿ ಚಿತ್ರಗೀತೆಗಳು ತಪ್ಪದೇ ಕೇಳಿ
0: ಸುನಹರಿ ಪಲ್,
1: ಪ್ರತಿದಿನ ಬೆಳಿಗ್ಗೆ 10:30 ಆಕಾಶವಾಣಿ
0: ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿಯಲ್ಲಿ.

0: ನಿಮ್ಮ ಭಾವನೆಗಳಿಗೆ ಸ್ಪಂದಿಸುವ ಹಳೆಯ ನೆನಪುಗಳನ್ನ ಮೆಲುಕು ಹಾಕುವಂತೆ ಮಾಡುವ ಮಧುರ ಗೀತೆಗಳ ಗುಚ್ಛ ಸವಿನೆನಪು.
1: ಅರ್ಥಪೂರ್ಣ ಸಾಹಿತ್ಯ, ಸುಮಧುರ ರಾಗ ಸಂಯೋಜನೆ, ಜನಪ್ರಿಯ ಗಾಯಕರ ಗಾನ ಸುದಿಯಲ್ಲಿ ಮೂಡಿ ಬರುವ ಗೀತೆಗಳ ಸಂಗಮ ಸವಿನೆನಪು.
2: ತಪ್ಪದೇ ಕೇಳಿ ಪ್ರತಿದಿನ ಬೆಳಗ್ಗೆ 11 ಗಂಟೆಗೆ ನಿಮ್ಮ ಮೆಚ್ಚಿನ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿಯಲ್ಲಿ.

0: ಸ್ವಾಮಿ, ಹೊಸ ರಾಗ ಹೊಸ ತಾಳ.
1: ರಾಜಲೇ ಸಂಜಾನು ಈ ರಾಜನ್ನೇ ಕುಯ್ನು,
0: ಹೊಸ ಶೈಲಿ ಹೊಸ ಮಟ್ಟು. ನವಪೀಳಿಗೆಯ ಮನ ಗೆದ್ದ ಹೊಸ ಚಿತ್ರಗೀತೆಗಳನ್ನು ಕೇಳಲು ಟ್ಯೂನ್ ಮಾಡಿ. ಮೀಟರ್ಗಳು ಅಂದರೆ 612 ಕಿಲೋ ಹರ್ಟ್ಸ್ ಗಳ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯ ವಾಹಿನಿಯನ್ನು ಪ್ರತಿದಿನ ಸಂಜೆ 5:30 ಕ್ಕೆ ಕಿರ್ಮಿಟ್.

ಕೇಳ್ತಾ ಇದ್ದೀರಾ ಗಾನಗಂಗೆ ಕಾರ್ಯಕ್ರಮ. ನನಗೆ ಸಮಯ 10:05. ನಗೋದ್ರ ಬಗ್ಗೆ ಹಲವಾರು ಬಗೆಗಳನ್ನು ನಾವು ಕಾಣ್ತೀವಿ, ಹಾಗೆಯೇ ಎಲ್ಲರೂ ಸಹ ಒಂದೊಂದು ಬಗೆಯಾದಂತಹ ನಗುವನ್ನು ನಗ್ತಾರೆ. ಒಟ್ಟಾರೆ ಸಂತೋಷದಿಂದ ಇರಬೇಕು ಅನ್ನೋದೇ ಎಲ್ಲರ ಜೀವನದ ಒಂದು ಮುಖ್ಯ ಗುರಿಯಾಗಿರುತ್ತೆ ಅಲ್ವಾ. ಆದರೆ ನಗರಗಳಲ್ಲಿ ಹೆಚ್ಚಿನ ಜನರಲ್ಲಿ ಪುರುಸೊತ್ತೇ ಇಲ್ಲ, ಆದರೆ ಎಲ್ರಿ ನಗೋದು ಅಂತ ಕೇಳ್ತಾರೆ. ಹಾಗಂತ ನಗು ಆಸೆ ಎಲ್ರಿಗೂ ಇಲ್ಲ ಅಂತ ಅಲ್ಲ, ಪ್ರತಿನಿತ್ಯದ ತಮ್ಮ ಯಾಂತ್ರಿಕ ಬದುಕಿನಿಂದ ಕೊಂಚ ಹೊತ್ತಿನ ಬಿಡುಗಡೆಯನ್ನು ಸಹ ಎಲ್ಲರೂ ಬಯಸ್ತಾರೆ. ಆದರೆ ಬೆಳಗಾದರೆ ಅದೇ ಅವಸರ, ಅದೇ ಗಡಿಬಿಡಿ, ಅದೇ ಬ್ರೆಡ್ಡು, ಅದೇ ಬಟರ್ ಜಾಮು, ಅದೇ ತಿಂಡಿ, ಆಫೀಸ್ಗೆ ಹೋಗುವಾಗಲೂ ಬರುವಾಗಲೂ ಅದೇ ಟ್ರಾಫಿಕ್ ಜಾಮು, ಇನ್ನು ಮನೆಗೆ ಬಂದ ಮೇಲಂತೂ ಅದೇ ಮಕ್ಕಳು, ಅದೇ ಹೆಂಡತಿ ಅಥವಾ ಅದೇ ಗಂಡನ್ನು ನೋಡೋದು, ಅದೇ ಕಿರಿಕಿರಿ, ಹೀಗೆ ದಿನನಿತ್ಯ ಸಹ ಅದೇ ಒಂದು ರುಟೀನ್ ಆದಂಥ ಕೆಲಸಗಳನ್ನು ಮಾಡ್ತಾ ತುಂಬಾ ಬೇಜಾರಲ್ಲಿ ಕಳೆಯುವಂತಹ ದಿವಸಗಳು ಅದೆಷ್ಟೋ ಕಳೆದಿದ್ದೀವಿ. ಅಂತ ಒಂದು ಸಮಯದಲ್ಲಿ ಒಂದು ಚಿಕ್ಕ ನಗುವನ್ನು ಹೊಮ್ಮಿಸುವಂತಹ ಒಂದು ವಾತಾವರಣವನ್ನು ಸೃಷ್ಟಿ ಮಾಡಿದಾಗ ಆ ಒಂದು ಸಂತೋಷ, ಆ ಒಂದು ನೆಮ್ಮದಿ ಎಲ್ಲರೂ ಸಹ ಆರೋಗ್ಯಕ್ಕೆ ಒಳ್ಳೆಯದು ಅಂತಲೇ ಹೇಳ್ಬೋದು.

ಸಮಯ ಆಗ್ತಾ ಇದೆ 10:11:30. ಸ್ನೇಹಿತರೆ, ನಗು ಅನ್ನೋದು ಒಂದೇ ಒಂದು ಚಿಕ್ಕ ಒಂದು ಪದ, ಆದರೆ ಅದರ ತಾಕತ್ತು ಮಾತ್ರ ಹಿಮಾಲಯದಷ್ಟು ದೊಡ್ಡದು ಅಂತ

ಇರ್ಬೋದು. ಹಾಗಾಗಿ ಬೆಳಿಗ್ಗೆ ಎದ್ದ ತಕ್ಷಣ ನಾವೆಲ್ಲರೂ ಸಹ ಮೊಬೈಲ್ನ ನೋಡ್ತೀವಿ, ಮೊಬೈಲ್ ನೋಟಿಫಿಕೇಶನ್ ನೋಡಿ ಮುಖವನ್ನು ಸೀರಿಯಸ್ ಆಗಿ ಮಾಡ್ಕೊಳ್ತೀವಿ. ಅದರ ಬದಲಿಗೆ ಕನ್ನಡಿ ಮುಂದೆ ನಿಂತು ಒಂದು ಕ್ಯೂಟ್ ಆಗಿರುವಂತಹ ಸ್ಮೈಲ್ ಕೊಟ್ಟು ನೋಡಿ ದಿನನೇ ಚೇಂಜ್ ಆಗುತ್ತೆ ಅಂತ ಹೇಳ್ಬೋದು. ಹಾಗಾಗಿ ಈ ನಗು ಅನ್ನೋದು ನಮಗೆ ನಾವೇ ಕೊಟ್ಟುಕೊಳ್ಳುವ ಅತ್ಯಂತ ಅಗ್ಗದ ಆದರೆ ಅಮೂಲ್ಯವಾದ ಮೆಡಿಸನ್ ಅಂತ ಹೇಳ್ಬೋದು. ನೀವು ನಕ್ಕಾಗ ನಿಮ್ಮ ದೇಹದಲ್ಲಿ ಎಂಡೋರ್ಫಿನ್ ಅನ್ನೋ ಹ್ಯಾಪಿ ಹಾರ್ಮೋನ್ ರಿಲೀಸ್ ಆಗುತ್ತಂತೆ. ಅಂದರೆ ಖರ್ಚಿಲ್ಲದೆ ಸಿಗೋ ಹ್ಯಾಪಿನೆಸ್ ಟಾನಿಕ್ ಇದು ಅಂತ ತಜ್ಞರು ಹೇಳ್ತಾರೆ. ಅಲ್ಲದೆ ಇಡೀ ದಿನ ಕೆಲಸದ ಒತ್ತಡ, ಟ್ರಾಫಿಕ್, ಕಿರಿಕಿರಿ, ಡೆಡ್ಲೈನ್ಗಳ ಚಿಂತೆ ಎಲ್ಲದಕ್ಕೂ ಒಂದೇ ಒಂದು ಮಾಂತ್ರಿಕ ಪರಿಹಾರ ಅಂತಂದರೆ ಮುಖದಲ್ಲೊಂದು ಸಣ್ಣ ಮೊಗಳು ನಗೆ. ನೀವು ಗಮನಿಸಿ, ನೀವು ಯಾರನ್ನಾದರೂ ನೋಡಿ ನಕ್ಕರೆ ಅವರು ಖಂಡಿತ ವಾಪಸ್ ನಗ್ತಾರೆ. ಅಂದರೆ ನಗು ಅನ್ನೋದು ಒಬ್ಬರಿಗೊಬ್ಬರಿಗೆ ಹರಡುವ ಅತ್ಯಂತ ಸುಂದರವಾದ ವೈರಸ್ ಅಂತಲೇ ಹೇಳ್ಬೋದು.

ಮಗಳು ನಗೆ. ನೀವು ಗಮನಿಸಿ, ನೀವು ಯಾರನ್ನಾದರೂ ನೋಡಿ ನಕ್ಕರೆ ಅವರು ಖಂಡಿತ ವಾಪಸ್ ನಗ್ತಾರೆ. ಅಂದರೆ ನಗು ಅನ್ನೋದು ಒಬ್ಬರಿಗೊಬ್ಬರಿಗೆ ಹರಡುವ ಅತ್ಯಂತ ಸುಂದರವಾದ ವೈರಸ್ ಅಂತಲೇ ಹೇಳ್ಬೋದು.

ಕೇಳ್ತಾ ಇದ್ದೀರಾ ಅಂಗಾನಂಗಂಗೆ ಕಾರ್ಯಕ್ರಮವನ್ನು. ಈಗ ಸಮಯ 10:20. ನಗುವಿನ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಕೆಲವೊಬ್ಬರನ್ನ ನಾವು ಗಮನಿಸಿದಾಗ ಮಾತುಗಳಿಂದಲೇ ಜನರನ್ನ ನಗಿಸುವಂಥವ್ರು ಕೆಲವೊಬ್ಬರು ನಾವು ನೋಡ್ತೀವಿ. ಈಗ ಉದಾಹರಣೆಗೆ ಸ್ಟ್ಯಾಂಡಪ್ ಕಾಮಿಡಿ ಆಗಿರ್ಬೋದು, ಕೆಲವೊಂದು ಕಾಮಿಡಿ ಶೋಗಳಾಗಿರ್ಬೋದು, ಎಲ್ಲವೂ ಸಹ ಮನುಷ್ಯರನ್ನ ಜನರನ್ನ ನಗಿಸ್ಬೇಕು ಅನ್ನೋ ಒಂದು ಉದ್ದೇಶದಿಂದ ಕಾರ್ಯಕ್ರಮಗಳನ್ನು ಮಾಡ್ತಾರೆ. ಮಾತುಗಳಿಂದರೆ ಜನರನ್ನ ನಗಿಸ್ಬೋದು, ಆದರೆ ನಮ್ಮ ಮಾತುಗಳು ಯಾರನ್ನ ನೋಯಿಸಿದ ತಿಳಿಹಾಸ್ಯವನ್ನು ಒಳಗೊಂಡಿರುವಂತಹ ತೂಕದ ನುಡಿಗಳಾಗಿರ್ಬೇಕು. ಏನು ಹೇಳ್ತೀರಾ ಅಲ್ವಾ? ಹೇಗೆ ಜಡನಿಗೊಂದು ಬಲೆ, ಸಾಗರಕ್ಕೆ ಅಲೆ, ಇರ್ಲೊಂದು ನೆಲೆ, ಮನೆಗೊಂದು ಒಲೆ, ಊಟಕ್ಕೊಂದು ಎಲೆ, ಶರೀರಕ್ಕೆ ತಲೆ, ಜೀವನದಲ್ಲೊಂದು ಕಲೆ ಮುಖ್ಯವೋ, ಹಾಗೆ ನಮ್ಮ ಮಾತಿಗೊಂದು ಬೆಲೆ ಕೂಡ ಅಷ್ಟೇ ಮುಖ್ಯ ಆಗುತ್ತೆ. ಇಲ್ಲಿ ಎಲ್ರಿಗೂ ಸಹ ಮಾತನಾಡಲು ಬರುತ್ತೆ, ಆದರೆ ಕೆಲವರಿಗಷ್ಟೇ ಚೆನ್ನಾಗಿ ಮಾತನಾಡಲು ಬರುತ್ತೆ. ಇನ್ನು ಹಾಸ್ಯದೊಂದಿಗೆ ಮಾತನಾಡುವಂತಹ ಕಲೆ ಕೆಲವರಿಗಷ್ಟೇ ಸಾಧ್ಯ ಅಂತ ಹೇಳಬಹುದು.

ಸ್ನೇಹಿತರೆ, ನಗು ಅನ್ನೋದು ದೇವರಿಗೆ ಮನುಷ್ಯರಿಗೆ ಮಾತ್ರ ಕೊಟ್ಟಂತಹ ಒಂದು ವರ ಅಂತ ಹೇಳ್ಬೋದು. ಆದುದರಿಂದ ಜೀವಮಾನ ಇಡೀ ಸಿರಿಮಿರಿ ಅಂತ ಇರೋದನ್ನ ಬಿಟ್ಟು ನಿಮ್ಮ ನಗು ಯಾರೋ ಒಬ್ಬರ ಬೇಸರದ ದಿನವನ್ನ ಬೆಳಕಾಕಿಸಬಹುದು ಅಂತ ನಂಬಿಕೊಂಡು ಇಂದು ರಸ್ತೆಯಲ್ಲಿ ಹೋಗುವಾಗ ಸಿಗೋ ಪರಿಚಿತರಿಗಾಗಲಿ ಅಪರಿಚಿತರಿಗಾಗಲಿ ಹೃದಯಪೂರ್ವಕವಾದ ಒಂದು ಕಿರುನಗೆ ನೀಡಿ ನೋಡಿ, ನಮಗೆ ಮನಸ್ಸಿಗೆ ಎಷ್ಟೊಂದು ನೆಮ್ಮದಿ ಸಿಗುತ್ತೆ. ಹಾಗಾದ್ರೆ ತಡೆಯಾಕೆ ನಿಮ್ಮ ಮುಖದಲ್ಲಿ ಆ ಸುಂದರವಾದ ನಗು ಹಾಗೆ ಇರಲಿ. ಈಗ ನಿಮಗಾಗಿ ಬರ್ತಾ ಇದೆ ನಗುವಿನ ಸಿಹಿಯಾದ ಒಂದು ಸೂಪರ್ ಹಿಟ್ ಹಾಡು. ಕೇಳ್ತಾ ಇರಿ, ನಗ್ತಾ ಇರಿ. ಇದು ಗಾನಗಂಗೆ ಕಾರ್ಯಕ್ರಮ. ಕೇಳ್ತಾ ಇರಿ ಆಕಾಶವಾಣಿ ಬೆಂಗಳೂರು ಕೇಂದ್ರವನ್ನು.

0: ಇದುವರೆಗೆ ಗಾನಗಂಗೆ ಕಾರ್ಯಕ್ರಮವನ್ನ ಕೇಳ್ತಾ ಇದ್ರಿ. ಇದು ಆಕಾಶವಾಣಿ ಬೆಂಗಳೂರು, ತರಂಗಾಂತರ 490.1 ಮೀಟರ್, ಅಂದರೆ 612 ಕಿಲೋಹರ್ಟ್ಸ್. ಈಗ ಸುನೇರೆ ಪಲ್, ಹಳೆಯ ಹಿಂದಿ ಚಿತ್ರಗೀತೆಗಳು. ಪ್ರಾರಂಭದಲ್ಲಿದೆ ಪ್ರೇಮ್ನಗರ್ ಚಿತ್ರಕ್ಕೆಂದು ಕಿಶೋರ್ ಕುಮಾರ್ ಅವರು ಹಾಡಿರುವ ಗೀತೆ. ಆನಂದ್ ಬಕ್ಷಿ ಅವರ ಸಾಹಿತ್ಯಕ್ಕೆ ಎಸ್ ಟಿ ಬರ್ಮನ್ ಅವರ ಸಂಗೀತವಿದೆ. ಇದಾದ ನಂತರ ಸುನೀರೆ ಪಲ್ ಕಾರ್ಯಕ್ರಮದಲ್ಲಿ ಹವಾಸ್ ಚಿತ್ರದ ಗೀತೆ ಪ್ರಸಾರ ಆಗುತ್ತೆ. ಕಿಶೋರ್ ಕುಮಾರ್ ಅವರು ಈ ಗೀತೆಗೆ ಧ್ವನಿಯಾಗಿದ್ದಾರೆ. ಸಾಮನ್ ಕುಮಾರ್ ಅವರ ಸಾಹಿತ್ಯವಿದೆ. ಉಷಾ ಖನ್ನಾ ಅವರ ಸಂಗೀತ.
1: ಲಾಲ್ ರಂಗ್ ಕಬ್ ಮುಝೇ

ಸುನೇರೆ ಪಲ್ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಕಿಶೋರ್ ಕುಮಾರ್ ಅವರು ಹಾಡಿರುವಂತಹ ಇಮ್ತಿಹಾನ್ ಚಿತ್ರದ ಗೀತೆ. ಮೊಜ್ರು ಅವರ ಸಾಹಿತ್ಯವಿದೆ, ಲಕ್ಷ್ಮೀಕಾಂತ್ ಪ್ಯಾರಲಾಲ್ ಅವರ ಸಂಗೀತ.

ಸುನೇರೆ ಪಲ್ ಹಳೆಯ ಹಿಂದಿ ಚಿತ್ರಗೀತೆಗಳನ್ನು ಕೇಳುತ್ತಿದ್ದೀರಿ. ಆಕಾಶವಾಣಿ ಬೆಂಗಳೂರು.

ಈಗ ಸವಿನೆನಪು ಹಳೆಯ ಕನ್ನಡ ಚಿತ್ರಗೀತೆಗಳು. ಪ್ರಾರಂಭದಲ್ಲಿದೆ ಎರಡು ಕನಸು ಚಿತ್ರದಿಂದ ಆಯ್ದಂತಹ ಗೀತೆಗಳು. ಗೀತೆಗಳನ್ನು ಹಾಡಿದ್ದಾರೆ ಎಸ್ ಜಾನಕಿ ಹಾಗೂ ಪಿ ಶ್ರೀನಿವಾಸ್. ಜಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ರಾಜನ್ ನಾಗೇಂದ್ರ ಅವರ ಸಂಗೀತವಿದೆ.

ಇನ್ನು ಮುಂದೆ ಶ್ರೀ ಶ್ರೀನಿವಾಸ ಕಲ್ಯಾಣ ಚಿತ್ರದ ಗೀತೆಗಳನ್ನು ಕೇಳುವರಿ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಎಸ್ ಜಾನಕಿ ಅವರು ಗೀತೆಗಳನ್ನು ಹಾಡಿದ್ದಾರೆ. ಜಿ ಉದಯಶಂಕರ್ ಅವರ ಸಾಹಿತ್ಯವಿದೆ, ರಾಜನ್ ನಾಗೇಂದ್ರ ಅವರ ಸಂಗೀತ.

ಇನ್ನು ಮುಂದೆ ಉಪಾಸನೆ ಚಿತ್ರದ ಗೀತೆಗಳನ್ನು ಕೇಳುವರಿ. ವಾಣಿ ಜಯರಾಮ್, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಬಿ ಕೆ ಸುಮಿತ್ರಾ ಅವರು ಗೀತೆಗಳನ್ನು ಹಾಡಿದ್ದಾರೆ. ಚಿ ಉದಯಶಂಕರ್ ಅವರ ಸಾಹಿತ್ಯವಿದೆ, ವಿಜಯ ಭಾಸ್ಕರ್ ಅವರ ಸಂಗೀತ.

0: ಧನ್ಯನಾಗು ಜಗಮಾನ್ಯನಾಗು ಧನ ಸೌಭಾಗ್ಯ ಕೊಡುವ ಪರತರ ಹರಿ ವಿಠಲ.
1: ಭಕ್ತ ಕುಬಾರ ಚಿತ್ರದಿಂದ ಇದ್ದ ಹಾಡುಗಳನ್ನ ಕೇಳ್ತಾ ಇದ್ರಿ. ಗೀತೆಗಳಿಗೆ ಧನಿಯಾಗಿದ್ದವರು ಪಿ ಬಿ ಶ್ರೀನಿವಾಸ್.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಆರತಿ ದೇವಶಿಖಾಮಣಿ. ನಗರೀಕರಣ ಹಾಗೂ ಹೆಚ್ಚುತ್ತಿರುವ ಸಂಚಾರದ ಅಗತ್ಯಗಳಿಗೆ ತಕ್ಕಂತೆ ಸಾರ್ವಜನಿಕ ಸಾರಿಗೆ ವ್ಯವಸ್ಥೆಯನ್ನು ಬಲಪಡಿಸಿ ಸಮಗ್ರ ಸಾರಿಗೆ ವ್ಯವಸ್ಥೆ ರೂಪಿಸಲು ಟ್ರಾನ್ಸಿಟ್ ಓರಿಯೆಂಟೆಡ್ ಡೆವಲಪ್ಮೆಂಟ್ ಟಿಒಡಿ ನೀತಿಯನ್ನು ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸುವಂತೆ ನಗರಾಭಿವೃದ್ದಿ ಖಾತೆ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ವಿಧಾನಸೌಧದಲ್ಲಿ ನಗರ ಭೂಸಾರಿಗೆ ನಿರ್ದೇಶನಾಲಯದ ಅಧಿಕಾರಿಗಳೊಂದಿಗೆ ನಡೆದ ಸಭೆಯಲ್ಲಿ ಮೆಟ್ರೋ ಬಸ್ ರೈಲು ಸೇರಿದಂತೆ ವಿವಿಧ ಸಾರ್ವಜನಿಕ ಸಾರಿಗೆ ವ್ಯವಸ್ಥೆಗಳ ನಡುವೆ ಉತ್ತಮ ಸಂಪರ್ಕ ಕಲ್ಪಿಸುವ ಕುರಿತು ಚರ್ಚಿಸಿದರು. ಸಾರ್ವಜನಿಕ ಸಾರಿಗೆಗೆ ಸುಲಭ ಪ್ರವೇಶ, ಸುರಕ್ಷಿತ ಹಾಗೂ ಪರಿಸರ ಸ್ನೇಹಿ ಸಂಚಾರಕ್ಕೆ ಆದ್ಯತೆ ನೀಡುವುದರ ಜೊತೆಗೆ ಖಾಸಗಿ ವಾಹನಗಳ ಮೇಲಿನ ಅವಲಂಬನೆ ಕಡಿಮೆ ಮಾಡುವ ನಿಟ್ಟನಲ್ಲಿ ಕ್ರಮ ಕೈಗೊಳ್ಳುವಂತೆ ಸಚಿವರು ಸೂಚಿಸಿದರು. ಆಹಾರ ನಾಗರಿಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಇಲಾಖೆಯಿಂದ ಪ್ರತಿ 5 ವರ್ಷಗಳಿಗೊಮ್ಮೆ ಪಡಿತರ ಚೀಟಿದಾರರ ಇ ಕೆವೈಸಿ ಮಾಡಿಸುವುದನ್ನು ಕಡ್ಡಾಯಗೊಳಿಸಿದ್ದು, ಬಳ್ಳಾರಿ ಜಿಲ್ಲೆಯಲ್ಲಿ 5 ವರ್ಷಗಳ ಹಿಂದೆ ಇ ಕೆವೈಸಿ ಮಾಡಿಸಿದ್ದ 600,000 ತಿಂಗಳ ಅಂತ್ಯದೊಳಗೆ ಮರು ಇ ಕೆವೈಸಿ ದೃಢೀಕರಿಸುವಂತೆ ಸೂಚಿಸಲಾಗಿದೆ. ಇದುವರೆಗೆ 19,012 ಪಡಿತರ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಇಲಾಖೆಯ ಅಧೀಕ್ಷಕರಾದ ಕೆಆರ್ ದೇವರಾಜ್ ತಿಳಿಸಿದ್ದಾರೆ. ಹೊಂದಿರುವ ನಾಡಿನ ಕಲೆಗಳನ್ನು ಜೀವನದಲ್ಲಿ ಮೈಗೂಡಿಸಿಕೊಳ್ಳಲು ಪಾಲಕರು ಪೋಷಕರು ಪ್ರೋತ್ಸಾಹಿಸಬೇಕು ಎಂದು ಸಮಾಜ ಕಲ್ಯಾಣ ಇಲಾಖೆ ಜಂಟಿ ನಿರ್ದೇಶಕರಾದ ಗಂಗಾಧರ್ ದೊಡ್ಮನಿ ಹೇಳಿದ್ದಾರೆ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹಾಗೂ ಸಮಾಜ ಕಲ್ಯಾಣ ಇಲಾಖೆ ಸಹಯೋಗದಲ್ಲಿ ವಿಶೇಷ ಘಟಕ ಯೋಜನೆಯಡಿ ಧಾರವಾಡದ ದೊಡ್ಡ ನಾಯಕನಕೊಪ್ಪದಲ್ಲಿ ಡಾ ಬಿಆರ್ ಅಂಬೇಡ್ಕರ್ ಸರ್ಕಾರಿ ಮೆಟ್ರಿಕ್ ನಂತರದ ಬಾಲಕರ ವಿದ್ಯಾರ್ಥಿ ವಸತಿ ನಿಲಯದಲ್ಲಿ ಆಯೋಜಿಸಲಾದ ಜಾನಪದ ನೃತ್ಯ ಕಲಾ ತರಬೇತಿ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡಿದರು. ಧಾರವಾಡ ತಾಲೂಕು ಸಮಾಜ ಕಲ್ಯಾಣ ಇಲಾಖೆಯ ಸಹಾಯಕ ನಿರ್ದೇಶಕರಾದ ಗೀತಾ ಎಸ್ ಕುಂಚನೂರ್ ಮಾತನಾಡಿ, ಜೀವನದಲ್ಲಿ ವೃತ್ತಿ ಅಥವಾ ಪ್ರವೃತ್ತಿಯಾಗಿ ಸ್ವೀಕರಿಸುವ ಮೂಲಕ ಕಲೆಯನ್ನು ಆರಾಧಿಸಬೇಕು ಎಂದರು. ದೊಡ್ಡನಾಯಕನ ಕೊಪ್ಪದ ಸರ್ಕಾರಿ ಮೆಟ್ರಿಕ್ ನಂತರದ ಬಾಲಕರ ವಿದ್ಯಾರ್ಥಿ ವಸತಿ ನಿಲಯ 4 ಪಾಲಕರಾದ ಮಂಜುನಾಥ ಲಮಾಣಿ ಮಾತನಾಡಿ, ಮಕ್ಕಳು ಮೊಬೈಲ್ ಗೀಳಿನಿಂದ ಹೊರಬಂದು ತಮ್ಮಲ್ಲಿ ಅಡಗಿರುವ ಕಲೆಯನ್ನು ಗುರುತಿಸಿ ಅವರಿಗೆ ವೇದಿಕೆ ಕಲ್ಪಿಸುತ್ತಿರುವ ಶಿಬಿರದ ಸದ್ವಿನಿಯೋಗ ಪಡೆದುಕೊಳ್ಳುವಂತೆ ಮನವಿ ಮಾಡಿದರು. ಜಾನಪದ ನೃತ್ಯ ತರಬೇತುದಾರರಾದ ಡಾ ಪ್ರಕಾಶ್ ಮಲ್ಲಿಗ್ವಾಡ್, ಅಳಿವಿನ ಅಂಚಿನಲ್ಲಿರುವ ಜಾನಪದ ಕಲೆಗಳನ್ನು ಪ್ರೋತ್ಸಾಹಿಸುವ ಮೂಲಕ ನಾಡಿನ ಸಂಸ್ಕೃತಿಯನ್ನು ಉಳಿಸಲು ಸದಾ ಕಂಕಣಬದ್ದವಾಗಿರುವ ಕನ್ನಡ ಮತ್ತು ಸಂಸ್ಕೃತಿ ಆಯೋಜಿಸಿರುವ ತರಬೇತಿ ಕಾರ್ಯಾಗಾರದ ಸದುಪಯೋಗ ಪಡಿಸಿಕೊಳ್ಳುವಂತೆ ವಿದ್ಯಾರ್ಥಿಗಳಿಗೆ ಕೋರಿದರು. ಇದಕ್ಕೂ ಮುನ್ನ ಪ್ರಾಸ್ತಾವಿಕ ನುಡಿಗಳನ್ನಾಡಿದ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಾಯಕ ನಿರ್ದೇಶಕರಾದ ಕುಮಾರ್ ಬೆಕ್ಕೇರಿ 6 ತಿಂಗಳ ಕಾಲ ನಡೆಯುವ ಜಾನಪದ ನೃತ್ಯ ಕಲಾ ತರಬೇತಿಯ ಧ್ಯೇಯೋದ್ದೇಶಗಳನ್ನು ವಿವರಿಸಿದರು.

0: ಸಂಗೀತ ಕೇವಲ ಕಲೆಯಾಗಿರದೆ ಮಕ್ಕಳಿಗೆ ಸಂಸ್ಕಾರವನ್ನು ಕಲಿಸಿಕೊಡುತ್ತದೆ. ಭಾರತೀಯ ಕಲೆ ಹಾಗೂ ಕ್ರೀಡೆಗಳು ಮಕ್ಕಳ ದೈಹಿಕ ಹಾಗೂ ಮಾನಸಿಕ ಬೆಳವಣಿಗೆಗೆ ಪೂರಕವಾಗಿ ಸಹಕಾರಿಯಾಗಿವೆ. ಆದ್ದರಿಂದ ಮಕ್ಕಳಿಗೆ ಪಠ್ಯದೊಂದಿಗೆ ಪಠ್ಯೇತರ ಚಟುವಟಿಕೆಗಳಲ್ಲೂ ಪಾಲ್ಗೊಳ್ಳಲು ಪಾಲಕರು ಪ್ರೋತ್ಸಾಹಿಸಬೇಕು ಎಂದು ಧಾರವಾಡ ತಾಲೂಕು ಸಮಾಜ ಕಲ್ಯಾಣ ಇಲಾಖೆಯ ಸಹಾಯಕ ನಿರ್ದೇಶಕರಾದ ಗೀತಾ ಎಸ್ ಕುಂಚನೂರ್ ಕರೆ ನೀಡಿದ್ದಾರೆ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹಾಗೂ ಸಮಾಜ ಕಲ್ಯಾಣ ಇಲಾಖೆ ಸಹಯೋಗದಲ್ಲಿ ಗಿರಿಜನ ಉಪಯೋಜನೆಯಡಿ ಧಾರವಾಡದ ಸರ್ಕಾರಿ ಮೆಟ್ರಿಕ್ ಪೂರ್ವ ಬಾಲಕಿಯರ ವಸತಿ ನಿಲಯದಲ್ಲಿ ಆಯೋಜಿಸಲಾದ ಸಂಗೀತ ಕಲಾ ತರಬೇತಿ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡಿದರು. ಸರ್ಕಾರಿ ಮೆಟ್ರಿಕ್ ಪೂರ್ವ ಬಾಲಕಿಯರ ವಸತಿ ನಿಲಯದ ಪಾಲಕರಾದ ಶ್ವೇತಾ ವಡಗಾವೆ ಮಾತನಾಡಿ, ವಿದ್ಯಾರ್ಥಿಗಳು ಸಂಗೀತವನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವ ಮೂಲಕ ನೆಮ್ಮದಿಯ ಬದುಕು ಸಾಗಿಸುವಂತೆ ಮನವಿ ಮಾಡಿದರು. ಇದಕ್ಕೂ ಮುನ್ನ ಪ್ರಾಸ್ತಾವಿಕ ನುಡಿಗಳನ್ನಾಡಿದ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕರಾದ ಕುಮಾರ್ ಬೆಕ್ಕೇರಿ, ನಮ್ಮ ನಾಡಿನ ಸಂಸ್ಕೃತಿಯ ಪ್ರತೀಕಗಳಾದ ಸಂಗೀತ, ಸಾಹಿತ್ಯ, ನೃತ್ಯ, ನಾಟಕ, ಚಿತ್ರಕಲೆ, ಶಿಲ್ಪಕಲೆಗಳು ವ್ಯಕ್ತಿಯ ವ್ಯಕ್ತಿತ್ವ ವಿಕಸನದಲ್ಲಿ ಪ್ರಮುಖ ಪಾತ್ರ ವಹಿಸುತ್ತವೆ. ಆದ್ದರಿಂದ ಈ ಕಲೆಗಳನ್ನು ನಮ್ಮ ಯುವ ಪೀಳಿಗೆ ಕಲಿಯುವ ಮೂಲಕ ನಾಡಿನ ಸಂಸ್ಕೃತಿಯನ್ನು ಉಳಿಸುವ ನಿಟ್ಟನಲ್ಲಿ ಕಾರ್ಯೋನ್ಮುಖರಾಗಬೇಕು ಎಂದರು. ಧಾರವಾಡದ ಡಾ ಮಲ್ಲಿಕಾರ್ಜುನ್ ಮನ್ಸೂರ್ ರಾಷ್ಟೀಯ ಸ್ಮಾರಕ ಟ್ರಸ್ಟ್ ವತಿಯಿಂದ ಪದ್ಮವಿಭೂಷಣ ಡಾ ಮಲ್ಲಿಕಾರ್ಜುನ್ ಮನ್ಸೂರ್ ಅವರ 34ನೇ ಪುಣ್ಯಸ್ಮರಣೆ ಅಂಗವಾಗಿ ಇದೇ ತಿಂಗಳ 12ರಂದು ಬೆಳಗ್ಗೆ 9:30ಕ್ಕೆ ಡಾ ಮಲ್ಲಿಕಾರ್ಜುನ್ ಮನ್ಸೂರ್ ಸ್ಮಾರಕ ಭವನದಲ್ಲಿ ಪೂಜೆ ಹಾಗೂ ಪಂಡಿತ್ ರಾಜಶೇಖರ್ ಮನ್ಸೂರ್ ಅವರ ಶಿಷ್ಯ ಬಳಗದಿಂದ ಸಂಗೀತ ಕಾರ್ಯಕ್ರಮ ಆಯೋಜಿಸಲಾಗಿದೆ. ಅಂದು ಸಂಜೆ 5:30ಕ್ಕೆ ಧಾರವಾಡದ ಕರ್ನಾಟಕ ಕುಲಪುರೋಹಿತ ಆಲೂರು ವೆಂಕಟರಾವ್ ಸಾಂಸ್ಕೃತಿಕ ಭವನದಲ್ಲಿ ಅಂಕುಶ್ ನಾಯಕ್ ಅವರ ಸಿತಾರವಾದನ ಹಾಗೂ ಅರ್ಣವ್ ಭುವ ಅವರ ಸಂಗೀತ ಕಾರ್ಯಕ್ರಮ ಏರ್ಪಡಿಸಲಾಗಿದೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 1:10ಕ್ಕೆ.
1: ಆಕಾಶವಾಣಿ

0: ಇಂದಿನ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಸ್ವಾಗತ ಕೇಳುಗರೆ. ಇಂದಿನ ನಮ್ಮ ಕಾರ್ಯಕ್ರಮದಲ್ಲಿ ಆತ್ಮಹತ್ಯಾ ನಿಯಂತ್ರಣದ ಕುರಿತು ಮಂಗಳೂರಿನ ಬಲ್ಮಠದ ಸರಕಾರಿ ಪ್ರಥಮ ದರ್ಜೆ ಮಹಿಳಾ ಕಾಲೇಜಿನ ಸಮಾಜಶಾಸ್ತ್ರ ವಿಭಾಗದಲ್ಲಿ ಮುಖ್ಯಸ್ಥರಾಗಿರುವ ಡಾ ಸುಮನಾ ಬಿ ಅವರಿಂದ ಭಾಷಣ.
1: ಜೀವನದ ಹಾದಿಯಲ್ಲಿ ಪ್ರತಿಯೊಬ್ಬರೂ ಒಂದಲ್ಲೊಂದು ಹಂತದಲ್ಲಿ ಸಂಕಷ್ಟಗಳನ್ನು ಅನುಭವಿಸುತ್ತಾರೆ. ಕೆಲವೊಮ್ಮೆ ಬದುಕು ಅಸಹನೀಯವಾದಂತಾಗುತ್ತದೆ. ಈ ಬದುಕು ಬಗ್ಗೆ ಎಂಬ ಪ್ರಶ್ನೆ ಮನಸ್ಸನ್ನು ಕಾಡುತ್ತದೆ. ಇಂತಹ ಆಲೋಚನೆಗಳು ಕ್ಷಣಿಕ, ಆದರೆ ದುರದೃಷ್ಟವಶಾತ್ ಅನೇಕರು ಈ ಕ್ಷಣಿಕ ಯೋಚನೆಗೆ ಶರಣಾಗಿ ಆತ್ಮಹತ್ಯೆಯ ಮಾರ್ಗವನ್ನು ಆರಿಸುತ್ತಾರೆ. ಜೀವನದಲ್ಲಿ ನೋವು, ಒತ್ತಡ, ನಿರಾಸೆ ಬರುವುದು ಸಹಜ, ಆದರೆ ಅದು ನಿಮ್ಮ ಬದುಕಿನ ಅಸ್ತಿತ್ವದ ಅರ್ಥವನ್ನು ಕಸಬಾರದು. ಆದರೆ ಇಂದು ಜೀವನದ ಒಂದಿಷ್ಟು ಆಸೆ ಆಕಾಂಕ್ಷೆಗಳು ಈಡೇರಿಲ್ಲವೆಂದು ಕೊರಗಿನಿಂದ ಜನರು ಆತ್ಮಹತ್ಯೆಗೆ ಶರಣಾಗುವುದನ್ನು ನಾವು ಗಮನಿಸಬಹುದು. ಇಂದಿನ ಸಮಾಜದಲ್ಲಿ ವಿಶೇಷವಾಗಿ ಯುವ ಜನರಲ್ಲಿ ಆತ್ಮಹತ್ಯೆ ಪ್ರಮಾಣ ಹೆಚ್ಚುತ್ತಿರುವುದು ಅತ್ಯಂತ ಕಳಕಳಿಯ ವಿಷಯ. ಆತ್ಮಹತ್ಯೆ ಎಂಬುದು ಸಮಾಜದ ಅತ್ಯಂತ ಗಂಭೀರ ಸಮಸ್ಯೆಗಳಲ್ಲೊಂದಾಗಿದೆ. ವಿಶ್ವ ಆರೋಗ್ಯ ಸಂಸ್ಥೆ 2023 ವರದಿಯ ಪ್ರಕಾರ ಪ್ರತಿ ವರ್ಷ ಸುಮಾರು 7 ಲಕ್ಷಕ್ಕೂ ಹೆಚ್ಚು ಜನರು ಆತ್ಮಹತ್ಯೆಗೆ ಶರಣಾಗುತ್ತಾರೆ. ಭಾರತದಲ್ಲಿಯೇ ನ್ಯಾಷನಲ್ ಕ್ರೈಂ ರೆಕಾರ್ಡ್ಸ್ ಬ್ಯೂರೋ 2022 ಅಂಕಿಅಂಶಗಳ ಪ್ರಕಾರ 1,64,033 ಮಂದಿ ಆತ್ಮಹತ್ಯೆಗೆ ಒಳಗಾಗಿರುವುದು ವರದಿಯಾಗಿದೆ. ಭಾರತದಲ್ಲೂ ವಿದ್ಯಾರ್ಥಿ ಆತ್ಮಹತ್ಯೆಗಳ ಪ್ರಮಾಣ ಹೆಚ್ಚುತ್ತಿದ್ದು 2022 13,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಈ ಆತ್ಮಹತ್ಯೆಯ ಕುರಿತಾಗಿ ಪ್ರಖ್ಯಾತ ಸಮಾಜಶಾಸ್ತ್ರಜ್ಞರಾದ ಇಮಾಯಿಲ್ ಡರ್ಕೀಮ್ನ ಸಮಾಜಶಾಸ್ತ್ರೀಯ ದೃಷ್ಟಿಕೋನವನ್ನು ನಾವು ಗಮನಿಸೋಣ. ಇಂದಿನ ಸಮಾಜದಲ್ಲಿ ವಿಶೇಷವಾಗಿ ಯುವಕರಲ್ಲಿ ಆತ್ಮಹತ್ಯೆಯ ಪ್ರಮಾಣ ಹೆಚ್ಚುತ್ತಿರುವುದು ಅತ್ಯಂತ ಗಂಭೀರ ಸಾಮಾಜಿಕ ಸಮಸ್ಯೆ. ಪತ್ರಿಕೆಗಳಲ್ಲಿ ಪ್ರತಿದಿನ ಕಾಣುವ ಸುದ್ದಿಗಳು ನಮ್ಮನ್ನು ಕಳವಳಗೊಳಿಸುತ್ತದೆ. ಯುವಕರ ಕನಸುಗಳು, ಅವರ ಭವಿಷ್ಯ, ಅವರ ಬದುಕಿನ ಅರ್ಥವೇ ಏಕಾಏಕಿ ಕೊನೆಗೊಳ್ಳುವುದೇಕೆ ಎಂಬ ಪ್ರಶ್ನೆ

ತಲೆದೋರುತ್ತದೆ. ಆದರೆ ಈ ಪ್ರಶ್ನೆಗೆ ಉತ್ತರ ಹುಡುಕುವ ಮೊದಲು ಆತ್ಮಹತ್ಯೆಯ ಬೇರೆ ಬೇರೆ ರೂಪಗಳು ಮತ್ತು ಅದರ ಸಾಮಾಜಿಕ ಕಾರಣಗಳನ್ನು ತಿಳಿದುಕೊಳ್ಳುವುದು ಅತಿ ಅಗತ್ಯ. ಈ ದಿಕ್ಕಿನಲ್ಲಿ ಫ್ರೆಂಚ್ ಸಮಾಜಶಾಸ್ತ್ರಜ್ಞರಾದ ಇಮಾಯಿಲ್ ಡರ್ಕೀಮ್ ನೀಡಿದ ಆತ್ಮಹತ್ಯೆಯ ಸಿದ್ಧಾಂತ ಅತ್ಯಂತ ಮಹತ್ವದ್ದು. ಅವರು 1897 ಬರೆದ ಸೂಸೈಡ್ ಎಂಬ ಕೃತಿ ಇಂದಿಗೂ ಪ್ರಸ್ತುತತೆಯನ್ನು ಪಡೆದಿದ್ದು ಆತ್ಮಹತ್ಯೆಯ ಸಮಾಜಶಾಸ್ತ್ರೀಯ ವಿಶ್ಲೇಷಣೆಗೆ ದಾರಿ ತೋರಿಸುವ ಗ್ರಂಥವಾಗಿದೆ. ಡರ್ಕೀಮ್ ಅವರ ಪ್ರಕಾರ ಆತ್ಮಹತ್ಯೆ ಎನ್ನುವುದು ಕೇವಲ ವ್ಯಕ್ತಿಯ ವೈಯಕ್ತಿಕ ನಿರ್ಧಾರವಲ್ಲ, ಬದಲಿಗೆ ಅದು ಸಮಾಜದ ರಚನೆ, ಅಲ್ಲಿ ಸದಸ್ಯರ ನಡುವೆ ಇರುವಂತಹ ಐಕ್ಯಮತ ಆರ್ ಇಂಟಿಗ್ರೇಷನ್ ಮತ್ತು ನಿಯಂತ್ರಣ ಮಟ್ಟವನ್ನು ಅದು ತೋರಿಸುತ್ತದೆ. ಅವರು ಆತ್ಮಹತ್ಯೆ ಎಂಬುದು ಒಂದು ಸಾಮಾಜಿಕ ಸತ್ಯ ಸಂಗತಿ ಎಂದು ಪರಿಗಣಿಸಿದ್ದಾರೆ. ಅಂದರೆ ಆತ್ಮಹತ್ಯೆಯ ಕಾರಣವನ್ನು ಕೇವಲ ವೈಯಕ್ತಿಕ ಮನೋವೈಜ್ಞಾನಿಕ ಕಾರಣಗಳಲ್ಲದೆ ಸಮಾಜದಲ್ಲಿರುವ ಬಾಂಧವ್ಯಗಳು ಮತ್ತು ನಿಯಮಗಳು ಹೇಗಿವೆ ಎಂಬುದರ ಆಧಾರದ ಮೇಲೆ ನಾವು ನೋಡಬೇಕಾಗುತ್ತೆ. ಈ ಹಿನ್ನೆಲೆಯಲ್ಲಿ ಆತ್ಮಹತ್ಯೆಯನ್ನು ಅವರು 4 ರೀತಿಯಾಗಿ ವರ್ಗೀಕರಿಸಿದ್ದಾರೆ. ಪ್ರತಿಯೊಂದು ಆತ್ಮಹತ್ಯೆಯು ಸಮಾಜದಲ್ಲಿನ ವಿಶೇಷ ಪರಿಸ್ಥಿತಿಗಳನ್ನು ಅದು ಪ್ರತಿಬಿಂಬಿಸುತ್ತದೆ. ಇವತ್ತಿನ ಕಾಲಘಟ್ಟದಲ್ಲಿಯೂ ಈ ಪ್ರಕಾರಗಳನ್ನು ನಾವು ಅರ್ಥ ಮಾಡಿಕೊಳ್ಳಬಹುದು. ಮೊದಲನೇದು ಸ್ವಹಿತ ಆತ್ಮಹತ್ಯೆ ಆರ್ ಈಗೋಯಿಸ್ಟಿಕ್ ಸುಯಿಸೈಡ್. ಸಮಾಜದಲ್ಲಿ ಐಕ್ಯಮತ್ಯ, ಸಹಕಾರ, ಬೆಂಬಲ ಅಂದರೆ ಸೋಷಲ್ ಇಂಟಿಗ್ರೇಷನ್ ಎಂಬುದು ಕಡಿಮೆಯಾದಾಗ ವ್ಯಕ್ತಿ ತನ್ನನ್ನು ಸಮಾಜದಿಂದ ದೂರವಿರುವಂತೆ ಭಾವಿಸುತ್ತಾನೆ. ಅಂದರೆ ಕುಟುಂಬ, ಸ್ನೇಹಿತರು, ಧಾರ್ಮಿಕ ಸಂಘಟನೆಗಳು ಅಥವಾ ಸಮುದಾಯದೊಂದಿಗೆ ಇರುವ ಬಾಂಧವ್ಯ ಸಡಿಲವಾದಾಗ ವ್ಯಕ್ತಿ ಏಕಾಂಗಿತನವನ್ನು ಅನುಭವಿಸುತ್ತಾನೆ. ಡರ್ಕೀಮ್ ಅವರ ಪ್ರಕಾರ ಇಂತಹ ಸಂದರ್ಭಗಳಲ್ಲಿ ವ್ಯಕ್ತಿಗೆ ತನ್ನ ಜೀವನ ಅರ್ಥಹೀನವೆಂದು ತೋರುತ್ತದೆ ಮತ್ತು ಆತ್ಮಹತ್ಯೆ ಮಾಡುವ ಪ್ರವೃತ್ತಿ ಹೆಚ್ಚಾಗುತ್ತದೆ. ಉದಾಹರಣೆಗೆ, ವೃದ್ಧಾಪ್ಯದಲ್ಲಿ ಮಕ್ಕಳಿಂದ ಬೆಂಬಲವಿಲ್ಲದವರು, ಆಶ್ರಯವಿಲ್ಲದವರು, ಸಮಾಜದಿಂದ ಬೇರ್ಪಡಿಸಿಕೊಂಡಂತೆ ಭಾವಿಸಿ ಏಕಾಂಗಿತನದಿಂದ ಆತ್ಮಹತ್ಯೆಗೆ ಒಳಗಾಗಬಹುದು. ಇಂದಿನ ಡಿಜಿಟಲ್ ಯುಗದಲ್ಲಿ ಯುವಜನರ ಪರಿಸ್ಥಿತಿಯನ್ನು ಈಗ ನಾವು ಗಮನಿಸೋಣ. ಇಂದಿನ ಯುವಜನರು ಸಾಮಾಜಿಕ ಜಾಲತಾಣಗಳಲ್ಲಿ ಸಾವಿರಾರು ಮಿತ್ರರಿದ್ದರೂ ವಾಸ್ತವಿಕ ಜೀವನದಲ್ಲಿ ಭಾವನಾತ್ಮಕ ಬೆಂಬಲದ ಕೊರತೆಯಿಂದ ಏಕಾಂಗಿಯಾಗುತ್ತಾರೆ. ಅತಿಯ ಆನ್ಲೈನ್ ಅವಲಂಬನೆ ಅವರ ನಿಜವಾದ ಕುಟುಂಬ ಸ್ನೇಹ ಸಂಬಂಧಗಳನ್ನು ದುರ್ಬಲಗೊಳಿಸುತ್ತದೆ. ಸಾಮಾಜಿಕ ಹೋಲಿಕೆ, ಇತರರ ಫೋಟೋಗಳು, ಯಶಸ್ಸು, ಜೀವನ ಶೈಲಿ ತಮ್ಮ ಜೀವನ ನಿಷ್ಫಲ ಎಂದು ಭಾವಿಸಿ ಖಿನ್ನತೆಗೆ ಒಳಗಾಗುತ್ತಾರೆ. ಆನ್ಲೈನ್ನಲ್ಲಿ ಲೈಕ್ಸ್ ಅಥವಾ ಮೆಚ್ಚುಗೆ ಸಿಗದಿದ್ದರೆ ತಮ್ಮ ಅಸ್ತಿತ್ವವೇ ಮೌಲ್ಯವಿಲ್ಲದಂತಾರೆ ಎಂದು ಭಾವಿಸುವರು. ಸೈಬರ್ ಬುಲಿಂಗ್ ಇಂದ ಅಥವಾ ಆನ್ಲೈನ್ ಹಾಸ್ಯ ಅಪಮಾನದಿಂದ ಅವರು ಒಂಟಿತನ ಅವರಲ್ಲಿ ಹೆಚ್ಚಾಗಿ ಆತ್ಮಹತ್ಯಾ ಪ್ರವೃತ್ತಿಗೆ ಅದು ದಾರಿ ಮಾಡಬಹುದು. ಹೀಗಾಗಿ ಡರ್ಕೀಮ್ ಅವರು ಹೇಳಿದ ಸಾಮಾಜಿಕ ಐಕ್ಯಮತ್ಯದ ಕೊರತೆ ಎಂಬ ಅಂಶ ಇಂದಿನ ಯುವಕರಲ್ಲಿ ಡಿಜಿಟಲ್ ಜೀವನದ ಮೂಲಕ ಹೊಸ ರೂಪದಲ್ಲಿ ಅದು ಕಾಣಿಸುತ್ತಿದೆ. ಕುಟುಂಬ, ನಿಜವಾದ ಸ್ನೇಹಿತರ ಸಹಕಾರ, ಸಮುದಾಯದ ಬೆಂಬಲ ಇಲ್ಲದಾಗ ಮತ್ತು ಆನ್ಲೈನ್ ಸಂಬಂಧಗಳ ಮೇಲೆ ಮಾತ್ರ ನಂಬಿಕೆ ಇಟ್ಟಾಗ ಈ ಯುವ ಮನಸ್ಸುಗಳು ಬೇಸರ, ಖಿನ್ನತೆ, ಏಕಾಂಗಿತನದಿಂದ ಆತ್ಮಹತ್ಯೆಯ ಆಲೋಚನೆಗಳಿಗೆ ತುತ್ತಾಗುವ ಸಾಧ್ಯತೆ ಹೆಚ್ಚಾಗುತ್ತದೆ. ಎರಡನೇ ಪ್ರಕಾರದ ಆತ್ಮಹತ್ಯೆ ಅವರು ವರ್ಗೀಕರಿಸಿರುವಂಥದ್ದು ಪರಹಿತ ಆತ್ಮಹತ್ಯೆ, ಆಲ್ಟ್ರೂಸ್ಟಿಕ್ ಸುಸೈಡ್. ಇಲ್ಲಿ ಸಮಾಜದಲ್ಲಿ ಐಕ್ಯತೆ ಅಥವಾ ಇಂಟಿಗ್ರೇಷನ್ ಎಂಬುದು ಅತಿಯಾಗಿ ಬಲವಾದಾಗ ವ್ಯಕ್ತಿ ತನ್ನ ಸ್ವಂತ ಬದುಕಿಗಿಂತಲೂ ಸಮುದಾಯದ ಹಿತಕ್ಕೆ ಅವನು ಹೆಚ್ಚು ಪ್ರಾಮುಖ್ಯತೆ ನೀಡುತ್ತಾನೆ. ಡರ್ಕೀಮ್ ಅವರ ಪ್ರಕಾರ ಇಂತಹ ಸಂದರ್ಭದಲ್ಲಿ ವ್ಯಕ್ತಿಯ ವೈಯಕ್ತಿಕ ಅಸ್ತಿತ್ವವು ಅರ್ಥಹೀನವಾಗಿ ಬಿಡುತ್ತದೆ ಮತ್ತು ತನ್ನ ಜೀವಿತವನ್ನೇ ಸಮುದಾಯದ ಅಥವಾ ಸಮೂಹದ ಒತ್ತಾಯಗಳಿಗೆ ಅಥವಾ ಮೌಲ್ಯಗಳಿಗೆ ತ್ಯಜಿಸುವಂತಹ ಮನೋಭಾವವನ್ನು ಬೆಳೆಸಿಕೊಳ್ಳುತ್ತಾನೆ. ಇದನ್ನೇ ಅವರು ಪರಹಿತ ಆತ್ಮಹತ್ಯೆ ಆರ್ ಆಲ್ಟ್ರಿಸ್ಟಿಕ್ ಸುಸೈಡ್ ಎಂದು ವರ್ಗೀಕರಿಸಿರುತ್ತಾರೆ. ಇಲ್ಲಿ ಉದಾಹರಣೆ ಕೊಡುವುದಿದ್ರೆ, ಎಲ್ಟಿಟಿಇ ಸಂಘಟನೆಯ ಸದಸ್ಯರು ಹಿಂದೆ ಪೊಲೀಸರ ಕೈಗೆ ಸಿಕ್ಕಿಬೀಳುತ್ತೇವೆ ಎಂದು ಗೊತ್ತಾದಾಗ ತಮ್ಮ ಗುಂಪಿನ ಮಾಹಿತಿಯನ್ನು ಹೊರಹೋಗದಂತೆ ತಡೆಯುವ ಸಲುವಾಗಿ ತಕ್ಷಣವೇ ಸೈನೈಡ್ ಕ್ಯಾಪ್ಸ್ಯೂಲ್ ಸೇವಿಸಿ ಆತ್ಮಹತ್ಯೆ ಮಾಡಿಕೊಳ್ಳುತ್ತಿದ್ದರು. ಡರ್ಕೀಮರ ದೃಷ್ಟಿಯಲ್ಲಿ ಇದು ಅತಿಯಾದ ಐಕ್ಯತೆಯ ಒಂದು ಉದಾಹರಣೆಯಾಗಿದ್ದು ಇಲ್ಲಿ ವ್ಯಕ್ತಿಯ ಬದುಕಿಗಿಂತ ಸಮುದಾಯದ ಮೌಲ್ಯ ಮತ್ತು ನಿಷ್ಠೆ ಮೇಲುಗೈಯನ್ನು ಸಾಧಿಸುತ್ತದೆ ಮತ್ತು ಆತನು ತನ್ನ ಜೀವಿತವನ್ನೇ ಸಮುದಾಯಕ್ಕಾಗಿ ತ್ಯಜಿಸುವ ಸ್ಥಿತಿಗೆ ಅವನು ತಲುಪುತ್ತಾನೆ. ಮೂರನೇ ಪ್ರಕಾರ, ನಿರಾಶಾದಾಯಕ ಆತ್ಮಹತ್ಯೆ ಆರ್ ಅನಾಮಿಕ್ ಸುಸೈಡ್. ಇಂದಿನ ಕಾಲದಲ್ಲಿ ಮೊಬೈಲ್ ಅಡಿಕ್ಷನ್, ಗೇಮಿಂಗ್ ಅಡಿಕ್ಷನ್ ಹಾಗೂ ಆನ್ಲೈನ್ ಜೂಜಾಟಗಳ ಪ್ರಭಾವದಿಂದ ಉಂಟಾಗುವಂತಹ ಆತ್ಮಹತ್ಯೆಗಳು ಹಿಂದೆ ಡರ್ಕೀಮ್ ಅವರು ಹೇಳಿದಂತ ನಿರಾಶಾದಾಯಕ ಆತ್ಮಹತ್ಯೆಗೆ ಒಂದು ಉತ್ತಮ ಉದಾಹರಣೆಗಳೆನ್ನಬಹುದು. ಸಮಾಜದ ಹಳೆಯ ಮೌಲ್ಯಗಳು ಕುಸಿದು ಹೊಸ ತಂತ್ರಜ್ಞಾನ ಬಳಕೆ ಸಂಬಂಧಿಸಿದ ನೈತಿಕ ನಿಯಮಗಳು ಇನ್ನೂ ಸ್ಪಷ್ಟವಾಗಿಲ್ಲದ ಕಾರಣ ಅನೇಕರು ತಮ್ಮ ಬದುಕನ್ನು ಸರಿಯಾದ ರೀತಿಯಲ್ಲಿ ನಿಯಂತ್ರಿಸದೆ ಹೆಚ್ಚು ಅಸ್ಥಿರಗೊಳಿಸಿರುತ್ತಾರೆ.

ಮೊಬೈಲ್ ಬಳಕೆ ಅತಿಯಾದ ತೊಡಗುವಿಕೆಯಿಂದಾಗಿ ವಿದ್ಯಾರ್ಥಿಗಳು ಅಧ್ಯಯನದಲ್ಲಿ ಹಿಂದುಳಿದು ನಿರಾಶೆಯಿಂದ ಆತ್ಮಹತ್ಯೆಗೆ ದಾರಿ ಮಾಡಿಕೊಳ್ಳುವುದು, ಹಾಗೆಯೇ ಆನ್ಲೈನ್ ಗೇಮಿಂಗ್ನಲ್ಲಿ ಸೋತು ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿದ ಯುವಕರು ಆತ್ಮಹತ್ಯೆ ಮಾಡಿಕೊಳ್ಳುವುದು, ಆನ್ಲೈನ್ ಜೂಜಾಟ ಅಥವಾ ತಕ್ಷಣದ ಶ್ರೀಮಂತಿಕೆಯ ಕನಸಿನಿಂದ ಸಾಲದ ಬಲಿ ಬೀಳುವುದು, ಆ ಬಳಿಕ ದಾರಿಯಿಲ್ಲದೆ ಆತ್ಮಹತ್ಯೆ ಮಾಡಿಕೊಳ್ಳುವುದು ಇದಕ್ಕೆ ಉತ್ತಮ ನಿದರ್ಶನಗಳು. ಡರ್ಕಿ ಮರ 19ನೇ ಶತಮಾನದಲ್ಲಿ ಫ್ರಾನ್ಸ್ನ ಆರ್ಥಿಕ ಬದಲಾವಣೆಯ ಸಂದರ್ಭವನ್ನು ಉದಾಹರಿಸಿದಂತೆ ಇಂದಿನ ಡಿಜಿಟಲ್ ಯುಗದಲ್ಲಿ ಮೊಬೈಲ್ ಮತ್ತು ತಂತ್ರಜ್ಞಾನ ಎಡಿಕ್ಷನ್ ಸಮಾಜದ ಮೌಲ್ಯಗಳಲ್ಲಿ ಉಂಟಾದ ಬದಲಾವಣೆಯಿಂದ ಜನರು ದಿಕ್ಕು ತೋಚದ ಸ್ಥಿತಿಗೆ ತಲುಪುತ್ತಿರುವುದನ್ನು ನಾವು ನೋಡಬಹುದು. ಹೀಗಾಗಿ ಮೊಬೈಲ್ ಅನ್ನು ಪರಿಣಾಮಕಾರಿಯಾಗಿ ಬಳಸುವುದು, ಅಂದರೆ ಅಧ್ಯಯನ, ಉದ್ಯೋಗ, ಆರೋಗ್ಯ, ಮಾಹಿತಿ ಸಂಗ್ರಹಣೆ ಮುಂತಾದ ಉದ್ದೇಶಗಳಿಗೆ ಬಳಸಿದರೆ ಅದು ವ್ಯಕ್ತಿಯ ಬದುಕಿಗೆ ಶ್ರೇಯಸ್ಕರ, ಆದರೆ ನಿಯಂತ್ರಣವಿಲ್ಲದೆ ಬಳಸಿದರೆ ಅದು ನಿರಾಶಾದಾಯಕ ಆತ್ಮಹತ್ಯೆಯ ಸ್ಥಿತಿಗೆ ಒಯ್ಯಬಹುದಾದ ಅಪಾಯವನ್ನು ಅದು ತರುತ್ತದೆ. ಈಗ 4ನೇ ಪ್ರಕಾರ, ಮಾರಣಾಂತಿಕ ಆತ್ಮಹತ್ಯೆ, ಆರ್ ಇಟ್ ಇಸ್ ಕಾಲ್ಡ್ ಆಸ್ ಫ್ಯಾಟಿಸ್ಟಿಕ್ ಸುಯಿಸೈಡ್, ಅಂದರೆ ಅತಿಯಾದ ನಿಯಂತ್ರಣ, ಅಂದರೆ ಎಕ್ಸೆಸಿವ್ ರೆಗ್ಯುಲೇಷನ್ ಇರುವಂತಹ ಸಂದರ್ಭದಲ್ಲಿ ವ್ಯಕ್ತಿಗೆ

ಮುಂತಾದ ಉದ್ದೇಶಗಳಿಗೆ ಬಳಸಿದರೆ ಅದು ವ್ಯಕ್ತಿಯ ಬದುಕಿಗೆ ಶ್ರೇಯಸ್ಕರ. ಆದರೆ ನಿಯಂತ್ರಣವಿಲ್ಲದೆ ಬಳಸಿದರೆ ಅದು ನಿರಾಶಾದಾಯಕ ಆತ್ಮಹತ್ಯೆಯ ಸ್ಥಿತಿಗೆ ಒಯ್ಯಬಹುದಾದ ಅಪಾಯವನ್ನು ಅದು ತರುತ್ತದೆ. ಈಗ ನಾಲ್ಕನೇ ಪ್ರಕಾರ, ಮಾರಣಾಂತಿಕ ಆತ್ಮಹತ್ಯೆ, ಆರ್ ಇಟ್ ಇಸ್ ಕಾಲ್ಡ್ ಆಸ್ ಫ್ಯಾಟಿಸ್ಟಿಕ್ ಸುಯಿಸೈಡ್. ಅಂದರೆ ಅತಿಯಾದ ನಿಯಂತ್ರಣ, ಅಂದರೆ ಎಕ್ಸೆಸಿವ್ ರೆಗ್ಯುಲೇಷನ್ ಇರುವಂಥ ಸಂದರ್ಭದಲ್ಲಿ ವ್ಯಕ್ತಿಗೆ ತನ್ನ ಜೀವನದ ಮೇಲೆ ಯಾವುದೇ ಸ್ವಾತಂತ್ರ್ಯವಿಲ್ಲವೆಂಬ ಭಾವನೆ ಇಲ್ಲಿ ಮೂಡುತ್ತದೆ ಮತ್ತು ತನ್ನ ಭವಿಷ್ಯ ಸಂಪೂರ್ಣ ನಿರಾಶಾದಾಯಕವೆಂದು ತೋರುತ್ತದೆ. ಡರ್ಕೀಮ್ ಇದನ್ನು ಮಾರಣಾಂತಿಕ ಅಥವಾ ಫ್ಯಾಟಲಿಸ್ಟಿಕ್ಸ್ ಆತ್ಮಹತ್ಯೆ ಎಂದಿದ್ದಾರೆ. ಇಂತಹ ಸ್ಥಿತಿಯಲ್ಲಿ ವ್ಯಕ್ತಿ, ನನ್ನ ಬದುಕು ಸಂಪೂರ್ಣವಾಗಿ ಬೇರೆಯವರ ನಿಯಂತ್ರಣದಲ್ಲಿದೆ, ನಾನು ಬದಲಾವಣೆ ಮಾಡಲು ಸಾಧ್ಯವಿಲ್ಲ ಎಂಬ ನಿಸ್ಸಹಾಯ ಭಾವನೆಯಲ್ಲಿ ಮುಳುಗುತ್ತಾನೆ. ಉದಾಹರಣೆ, ಹಳೆಯ ಕಾಲದಲ್ಲಿ ದಾಸ್ಯದಲ್ಲಿರಬಹುದು, ತೀವ್ರ ಶೋಷಣೆಗೆ ಒಳಗಾದ ಕೈದಿಗಳು ಅಥವಾ ಗೃಹಹಿಂಸೆಗೆ ಒಳಗಾಗಿ ದಿನನಿತ್ಯವೂ ಕಠಿಣ ನಿಯಂತ್ರಣದಲ್ಲಿರುವವರು ತಮ್ಮ ಬದುಕನ್ನು ಅರ್ಥಹೀನವೆಂದು ಭಾವಿಸಿ ಆತ್ಮಹತ್ಯೆ ಮಾಡಿಕೊಳ್ಳಬಹುದು. ಅತಿಯಾದ ನಿಯಂತ್ರಣದಿಂದ ವ್ಯಕ್ತಿಯ ಆಕಾಂಕ್ಷೆಗಳು, ಸ್ವಾತಂತ್ರ್ಯ, ಭವಿಷ್ಯದ ಕನಸುಗಳು ಎಲ್ಲವೂ ಕುಂಠಿತವಾಗುತ್ತವೆ. ಪರಿಣಾಮವಾಗಿ ಬದುಕು ಬದಲಾಗುವ ಸಾಧ್ಯತೆಯೇ ಇಲ್ಲವೆಂದು ಕಂಡಾಗ ಆತ್ಮಹತ್ಯೆ ಅವನಿಗೆ ಏಕೈಕ ಮಾರ್ಗವೆಂದು ತೋರುತ್ತದೆ. ಇಂದಿನ ಕಾಲದಲ್ಲಿ ಅನೇಕ ಯುವಕರು ತಮ್ಮ ಆಸಕ್ತಿಗಳು, ಕನಸುಗಳು, ಸಾಮರ್ಥ್ಯಗಳನ್ನು ಬದಿಗಿರಿಸಿ ಕೆಲವೊಮ್ಮೆ ಪೋಷಕರ ಒತ್ತಾಯದ ಮೇರೆಗೆ ಒಂದು ನಿರ್ದಿಷ್ಟ ವಿದ್ಯಾವಿಭಾಗ, ಅಂದರೆ ಇಂಜಿನಿಯರಿಂಗ್, ಮೆಡಿಕಲ್, ಕಾನೂನು ಅಥವಾ ಇತರ ಉದ್ಯೋಗಗಳನ್ನು ಆರಿಸಬೇಕಾಗುತ್ತದೆ. ತಮ್ಮ ಆಸಕ್ತಿ ಕಲೆಯಲ್ಲಿ, ಕ್ರೀಡೆಯಲ್ಲಿ ಅಥವಾ ಬೇರೆ ಕ್ಷೇತ್ರದಲ್ಲಿ ಇದ್ದರೂ ಪೋಷಕರ ನಿಯಂತ್ರಣದಿಂದಾಗಿ ತಮ್ಮ ಇಚ್ಛೆಯನ್ನು ಪೂರೈಸಲು ಅವಕಾಶವೇ ಸಿಗುವುದಿಲ್ಲ. ಈ ರೀತಿಯ ನಿರಂತರ ನಿಯಂತ್ರಣವು ಯುವಕರ ನಿರಾಶೆ, ದಿಕ್ಕು ತೋಚದ ಸ್ಥಿತಿ, ಬದುಕಿಗೆ ಅರ್ಥವಿಲ್ಲವೆಂಬ ಭಾವನೆಗಳನ್ನು ಹುಟ್ಟಿಸುತ್ತವೆ. ಕೆಲ ಸಂದರ್ಭಗಳಲ್ಲಿ ಅವರ ಮನಸ್ಸಿನಲ್ಲಿ ಆತ್ಮಹತ್ಯಾ ಆಲೋಚನೆಗಳು ಬೆಳೆದು ಬರುವುದು ಕಂಡುಬರುತ್ತದೆ. ಏಕೆಂದರೆ ಅತಿಯಾದ ಸಾಮಾಜಿಕ ನಿಯಂತ್ರಣ ವ್ಯಕ್ತಿಯ ಬದುಕನ್ನು ಕಟ್ಟಿಹಾಕುತ್ತದೆ, ಅವನ ಸ್ವಾತಂತ್ರ್ಯವನ್ನು ಅದು ನಾಶ ಮಾಡುತ್ತದೆ. ಬದುಕಿನ ಮೇಲೆ ತನ್ನದೇ ಆದ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಅವಕಾಶವಿಲ್ಲವೆಂದು ಭಾವನೆ ಮೂಡಿದಾಗ ಆತನ ಬದುಕು ಮೀನಿಂಗ್ಲೆಸ್ ಎಂದುಕೊಂಡು ಜೀವತ್ಯಾಗ ಮಾಡುವಂತಹ ಪರಿಸ್ಥಿತಿಗೆ ಅವನು ತಲುಪಬಹುದು. ಯುವಕರಲ್ಲಿ ಆತ್ಮಹತ್ಯೆ ಏಕೆ ಹೆಚ್ಚುತ್ತಿದೆ? ಆತ್ಮಹತ್ಯೆಗೆ ಒಂದೇ ಕಾರಣವಿಲ್ಲ. ಸಾಮಾನ್ಯವಾಗಿ ಒಂದು ಪ್ರಚೋದಕ ಅಥವಾ ಟ್ರಿಗರ್ ಅಂಶದ ಜೊತೆಗೆ ಇತರೆ ಮನೋವೈಜ್ಞಾನಿಕ, ಸಾಮಾಜಿಕ, ಆರ್ಥಿಕ, ದೈಹಿಕ ಅಂಶಗಳು ಕೂಡಿಬಂದಾಗ ವ್ಯಕ್ತಿ ಅಂತಿಮವಾಗಿ ಆತ್ಮಹತ್ಯೆಯ ಕಡೆಗೆ ಒಯ್ಯಲ್ಪಡುತ್ತಾನೆ. ಉದಾಹರಣೆಗೆ, ತೀವ್ರವಾದ ಅವಮಾನ ಅಥವಾ ವೈಫಲ್ಯ ಅನುಭವಿಸಿದ ವ್ಯಕ್ತಿಗೆ ಅದಕ್ಕೆ ಬೆಂಬಲದ ಕೊರತೆ, ಕುಟುಂಬದಲ್ಲಿ ಒತ್ತಡ, ಆರ್ಥಿಕ ತೊಂದರೆ ಅಥವಾ ಮಾನಸಿಕ ಅಸ್ವಸ್ಥತೆಗಳಂತಹ ಅಂಶಗಳು ಸೇರಿಕೊಂಡರೆ ಆತ್ಮಹತ್ಯೆಯ ಅಪಾಯ ಹೆಚ್ಚಾಗುತ್ತದೆ. ಅಂದರೆ ಇದು ಒಂದೇ ಕಾರಣದಿಂದಾಗುವ ಕ್ರಿಯೆಯಲ್ಲ, ಬದಲಿಗೆ ಹಲವಾರು ಅಂಶಗಳ ಸಮಯೋಚಿತ ಸಂಯೋಜನೆ ಇದಕ್ಕೆ ಕಾರಣವಾಗುತ್ತದೆ. ಹೀಗಾಗಿ ಆತ್ಮಹತ್ಯೆಯನ್ನು ತಡೆಗಟ್ಟಲು ಕೇವಲ ಒಂದು ಕಾರಣವನ್ನು ಮಾತ್ರ ನೋಡದೆ ವ್ಯಕ್ತಿಯ ಸಂಪೂರ್ಣ ಜೀವನ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳುವುದು ಇಲ್ಲಿ ಅತ್ಯಂತ ಮುಖ್ಯ. ಮನೋವೈಜ್ಞಾನಿಕ ಕಾರಣಗಳು: ಅವಮಾನ, ಆತಂಕ, ನಿರಾಶೆ, ಅರ್ಥಹೀನತೆ, ಅತಿಯಾದ ಆತ್ಮವಿಮರ್ಶೆ ಮತ್ತು ಮಾದಕ ವಸ್ತುಗಳ ಬಳಕೆ, ಇವೆಲ್ಲವೂ ಆತ್ಮಹತ್ಯೆಯ ಪ್ರಮುಖ ಮಾನಸಿಕ ಅಂಶಗಳಾಗಿವೆ. ಇದರ ಜೊತೆಗೆ ಕೆಲವು ಗಂಭೀರ ಮಾನಸ ಆರೋಗ್ಯ ಸಮಸ್ಯೆಗಳಾದ ಸಿಜೋಫ್ರಿನಿಯಾ, ಬೈಪೋಲಾರ್ ಡಿಸಾರ್ಡರ್, ತೀವ್ರತರದ ಖಿನ್ನತೆಯಿಂದ ಬಳಲುವಂತಹ ವ್ಯಕ್ತಿಗಳ ಆಲೋಚನೆ, ಭಾವನೆ ಮತ್ತು ನಡವಳಿಕೆಯನ್ನು ತೀವ್ರವಾಗಿ ಇದು ಪರಿಣಾಮಗೊಳಿಸಬಹುದು. ಇಂತಹ ಪರಿಸ್ಥಿತಿಯಲ್ಲಿ ವ್ಯಕ್ತಿ ತನ್ನ ಜೀವನದ ಮೇಲೆ ಹಿಡಿತವನ್ನು ಕಳೆದುಕೊಂಡಂತೆ ಭಾವಿಸಿ ಆತ್ಮಹತ್ಯೆಗೆ ಒಯ್ಯುವ ಸಾಧ್ಯತೆಗಳು ಹೆಚ್ಚಾಗುತ್ತದೆ. ಅಂದರೆ ಆತ್ಮಹತ್ಯೆ ಕೇವಲ ತಾತ್ಕಾಲಿಕ ದುಃಖ ಅಥವಾ ಒತ್ತಡದಿಂದ ಮಾತ್ರವಲ್ಲ, ಕೆಲವೊಮ್ಮೆ ಗಂಭೀರ ಮಾನಸಿಕ ಆರೋಗ್ಯ ಸಮಸ್ಯೆಗಳ ಪರಿಣಾಮವಾಗಿಯೂ ಸಂಭವಿಸುತ್ತದೆ ಎಂಬುದನ್ನು ನಾವು ಅರಿತುಕೊಳ್ಳುವುದು ಇಲ್ಲಿ ಅತಿ ಮುಖ್ಯ. ಸಾಮಾಜಿಕ ಮತ್ತು ಕೌಟುಂಬಿಕ ಕಾರಣಗಳು: ಕುಟುಂಬದಲ್ಲಿನ ಘರ್ಷಣೆ, ಪೋಷಕರ ನಿರ್ಲಕ್ಷ್ಯ, ಪ್ರೇಮ ವೈಫಲ್ಯ, ಶೈಕ್ಷಣಿಕ ಒತ್ತಡ, ಉದ್ಯೋಗದ ಅನಿಶ್ಚಿತತೆ, ಬುಲ್ಲಿಂಗ್ ಅಥವಾ ಸೈಬರ್ ಬುಲ್ಲಿಂಗ್, ಇವು ಯುವಕರ ಮನಸ್ಸಿನಲ್ಲಿ ಆಳವಾದ ನೋವು ಮತ್ತು ಏಕಾಂತವನ್ನು ಉಂಟುಮಾಡುತ್ತದೆ. ಕೆಲವೊಮ್ಮೆ ತಕ್ಷಣದ ಪ್ರೇರಕಗಳು, ಅಂದರೆ ಅವಮಾನ, ಪರೀಕ್ಷಾ ವೈಫಲ್ಯ, ಮದ್ಯಪಾನದ ಪ್ರಭಾವ, ಆತ್ಮಹತ್ಯೆಗೆ ಉಪಯೋಗಿಸಬಹುದಾದ ಸಾಧನಗಳ ಲಭ್ಯತೆ, ಇವೆಲ್ಲ ತಕ್ಷಣದ ಆಘಾತಕ್ಕೆ ಕಾರಣಗಳಾಗಬಹುದು ಅಥವಾ ಪ್ರೇರಕಗಳಾಗಿ ಅದು ಕಾರಣೀಭೂತವಾಗಬಹುದು. ಹಾಗೆಯೇ ಮಾಧ್ಯಮ ಮತ್ತು ಸಂಸ್ಕೃತಿಯ ಪ್ರಭಾವ: ಮಾಧ್ಯಮವು, ಅಂದರೆ ಟೆಲಿವಿಷನ್, ಪತ್ರಿಕೆ, ಸಾಮಾಜಿಕ ಮಾಧ್ಯಮ, ಸಿನಿಮಾ ಮುಂತಾದವುಗಳು ಸಮಾಜದಲ್ಲಿ ವ್ಯಕ್ತಿಯ ವರ್ತನೆ ಹಾಗೂ ಆಲೋಚನೆಗಳನ್ನು ಆಳವಾಗಿ ಪ್ರಭಾವಿಸುತ್ತದೆ. ಆತ್ಮಹತ್ಯೆಯ ಘಟನೆಗಳನ್ನು ಸಂಚಲನಕಾರಿಯಾಗಿ ಅಥವಾ ಸೆನ್ಸೇಷನಲ್ ಆಗಿ ವರದಿ ಮಾಡಿದಾಗ ಅದು ವಿಶೇಷವಾಗಿ ಯುವಕರ ಮೇಲೆ ಗಂಭೀರ ಪರಿಣಾಮ ಬೀರುತ್ತದೆ. ಅದಲ್ಲದೆ ಅವರಲ್ಲಿ ಅನುಕರಣಾತ್ಮಕ ಪ್ರವೃತ್ತಿಯನ್ನು ಅದು ಬೆಳೆಸಬಹುದು, ಅಂದರೆ ಇಮಿಟೇಟಿವ್ ಟೆಂಡೆನ್ಸಿ. ಮಾಧ್ಯಮಗಳಲ್ಲಿ ಉದಾಹರಣೆ, ಪ್ರಸಿದ್ಧ ವ್ಯಕ್ತಿಯೊಬ್ಬನು ಅಥವಾ ತನ್ನಂತೆ ಸಾಮಾನ್ಯ ಯುವಕ ಅಥವಾ ಯುವ

ಯುವತಿಯೊಬ್ಬಳು ಆತ್ಮಹತ್ಯೆ ಮಾಡಿಕೊಂಡಿದ್ದರೆ ಅದನ್ನು ನೋಡಿ ಯುವಕರು ತಮ್ಮ ಸಮಸ್ಯೆಗಳಿಗೂ ಇದೇ ಪರಿಹಾರವಿರಬಹುದು ಎಂದು ತಪ್ಪಾಗಿ ಅರ್ಥ ಮಾಡಿಕೊಳ್ಳಬಹುದು. ಇದನ್ನೇ ವರ್ದರ್ ಇಫೆಕ್ಟ್ ಎಂದು ಕರೆಯಲಾಗುತ್ತದೆ. ಅಂದರೆ ಒಂದು ಪ್ರಸಿದ್ಧ ಆತ್ಮಹತ್ಯೆಯ ವರದಿಯ ಬಳಿಕ ಅದರ ಅನುಕರಣೆ ಹೆಚ್ಚಾಗುವುದು. ಸಿನಿಮಾಗಳಲ್ಲಿ ಅಥವಾ ಧಾರಾವಾಹಿಗಳಲ್ಲಿ ಆತ್ಮಹತ್ಯೆಯನ್ನು ತೀವ್ರ ಭಾವನಾತ್ಮಕ ಅಥವಾ ತ್ಯಾಗದ ಸಂಕೇತವಾಗಿ ತೋರಿಸಿದಾಗ ಅದು ಯುವಕರ ಮನಸ್ಸಿನಲ್ಲಿ ಆತ್ಮಹತ್ಯೆಯ ಬಗ್ಗೆ ತಪ್ಪು ಕಲ್ಪನೆ ಮೂಡಿಸುತ್ತದೆ. ಜೀವ ಮುಗಿಸುವುದು ನನ್ನ ನೋವಿನ ಪರಿಹಾರ ಎಂಬ ಚಿಂತನೆ ಅಲ್ಲಿ ಬಲವಾಗಬಹುದು. ಸಾಮಾಜಿಕ ಮಾಧ್ಯಮದ ಪ್ರಭಾವ. ಇತ್ತೀಚೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಮುಂತಾದ ಮಾಧ್ಯಮಗಳಲ್ಲಿ ಆತ್ಮಹತ್ಯೆಯ ನೇರ ಪ್ರಸಾರ ಮಾಡಿದ ಘಟನೆಗಳು ಕೂಡ ಕಂಡುಬಂದಿವೆ. ಇದರಿಂದ ಇತರರ ಮನಸ್ಸಿನಲ್ಲಿ ಕುತೂಹಲ ಹಾಗೂ ಅನುಕರಣಾತ್ಮಕ ಪ್ರವೃತ್ತಿ ಹೆಚ್ಚುತ್ತದೆ. ಸಂಚಲನಕಾರಿ ವರದಿ, ಭಾವನಾತ್ಮಕ ಚಿತ್ರಣ ಮತ್ತು ಅನುಕರಣಾತ್ಮಕ ಪ್ರವೃತ್ತಿ ಇವೆಲ್ಲವೂ ಯುವಕರನ್ನು ಆತ್ಮಹತ್ಯೆಯ ಕಡೆಗೆ ಒಯ್ಯುವ ಅಪಾಯವನ್ನು ಈಗ ಹೆಚ್ಚಿಸ್ತಾ ಇದೆ. ಅದರ ಬದಲು ಮಾಧ್ಯಮಗಳು ಜಾಗೃತಿ ಮೂಡಿ ವರದಿಯನ್ನು ಮಾಡಬೇಕು. ಬದುಕಿನ ಮೌಲ್ಯ, ಮನೋವೈಜ್ಞಾನಿಕ ಸಹಾಯ, ಹೆಲ್ಪ್ಲೈನ್ ನಂಬರ್ಗಳು, ಸಮಸ್ಯೆಗೆ ಪರಿಹಾರಗಳ ಬಗ್ಗೆ ಜನರಿಗೆ ಹೆಚ್ಚು ತಿಳಿಸಬೇಕಾಗುತ್ತೆ. ಈಗ ಆತ್ಮಹತ್ಯೆಯ ಎಚ್ಚರಿಕೆ ಸಂಕೇತಗಳನ್ನು ನಾವು ಗಮನಿಸೋಣ. ಆತ್ಮಹತ್ಯೆ ಎಂದರೆ ತಕ್ಷಣದ ನಿರ್ಧಾರದಿಂದ ಸಂಭವಿಸುವುದಿಲ್ಲ. ಬಹುತೇಕ ಸಂದರ್ಭಗಳಲ್ಲಿ ವ್ಯಕ್ತಿ ತನ್ನ ಮನೋಭಾವ, ವರ್ತನೆ ಮತ್ತು ಮಾತುಗಳಲ್ಲಿ ಕೆಲವು ಎಚ್ಚರಿಕೆ ಸಂಕೇತಗಳನ್ನು ತೋರಿಸುತ್ತಾನೆ. ಈ ಲಕ್ಷಣಗಳನ್ನು ಕುಟುಂಬದವರು, ಸ್ನೇಹಿತರು, ಶಿಕ್ಷಕರು ಅಥವಾ ಸಹೋದ್ಯೋಗಿಗಳು ಗಮನಿಸಿದರೆ ಮುಂಚಿತವಾಗಿ ನೆರವು ನೀಡುವ ಅವಕಾಶ ಸಿಗುತ್ತದೆ. ಇವುಗಳನ್ನು ಸರಿಯಾಗಿ ಗುರುತಿಸುವುದು ಮಾತ್ರವಲ್ಲ, ಅವನ್ನು ಗಂಭೀರವಾಗಿ ತೆಗೆದುಕೊಳ್ಳುವುದು ಇಲ್ಲಿ ಅತಿ ಮುಖ್ಯ. ಆತ್ಮಹತ್ಯೆಗೆ ಮುಂದಾಗುವ ವ್ಯಕ್ತಿಯ ಮನಸ್ಸಿನಲ್ಲಿ ಹಲವು ಬದಲಾವಣೆಗಳು ಇರುತ್ತವೆ. ಅವು ಮಾತು, ವರ್ತನೆ ಮತ್ತು ಜೀವನ ಶೈಲಿಯಲ್ಲಿ ಸ್ಪಷ್ಟವಾಗಿ ಕಾಣಬಹುದು. ಇಲ್ಲಿ ಕೆಲವು ಪ್ರಮುಖ ಸಂಕೇತಗಳನ್ನು ಇಲ್ಲಿ ನಾವು ತಿಳಿಸ್ತಾ ಇದ್ದೇವೆ. ಒಂದು, ನಾನು ಇದೇ ಹೋದರೆ ಒಳ್ಳೆಯದು ಎಂಬ ಮಾತುಗಳು, ಬದುಕಿನ ಬಗ್ಗೆ ನಿರಾಶೆಯ ನೋಟ, ಬದುಕಿಗೆ ಅರ್ಥವಿಲ್ಲ ಎಂಬ ಭಾವನೆ ವ್ಯಕ್ತಪಡಿಸುವುದು, ಹಾಗೆಯೇ ಏಕಾಂತ, ಆಸಕ್ತಿ ಕುಗ್ಗುವುದು, ನಿದ್ರೆ ಆಹಾರದಲ್ಲಿ ಬದಲಾವಣೆ, ಜನರಿಂದ ದೂರವಾಗುವುದು, ಇಷ್ಟವಿದ್ದ ವಿಷಯಗಳ ಮೇಲೆ ಆಸಕ್ತಿಯನ್ನು ಕಳೆದುಕೊಳ್ಳುವುದು, ಅತಿಯಾದ ನಿದ್ರೆ ಅಥವಾ ನಿದ್ರೆ ಬರದಿರುವುದು, ಆಹಾರದ ಅಭ್ಯಾಸದಲ್ಲಿ ಏರುಪೇರು, ಈ ಲಕ್ಷಣಗಳು ಕೂಡ ಪ್ರಮುಖ ಸಂಕೇತಗಳು. ಹಾಗೆಯೇ ಕೆಲವರು ತುರ್ತು ಸಿದ್ಧತೆಗಳನ್ನು ಮಾಡಿಕೊಳ್ಳುವಂಥದ್ದು, ಅಂದರೆ ಅಕಸ್ಮಾತ್ ತನ್ನ ವಸ್ತುಗಳನ್ನು ಹಂಚುವುದು, ಆಸ್ತಿಪಾಸ್ತಿ ಕುರಿತು ನಿರ್ಧಾರ ಮಾಡುವಂಥದ್ದು, ವಿದಾಯ ಸಂದೇಶಗಳನ್ನು ಬರೆಯುವುದು ಅಥವಾ ಹೇಳುವುದು, ಹೀಗೆ. ಹಾಗೆಯೇ ಹಿಂದೆ ಮಾಡಿದ ಆತ್ಮಹತ್ಯೆಯ ಪ್ರಯತ್ನಗಳು, ಹಿಂದೆ ಯಾರಾದರೂ ಆತ್ಮಹತ್ಯೆಗೆ ಯತ್ನಿಸಿದವರಲ್ಲಿ ಮರುಪ್ರಯತ್ನ ಮಾಡುವಂಥ ಸಾಧ್ಯತೆ, ಬಹಳಷ್ಟು ಸಾಧ್ಯತೆ ಹೆಚ್ಚಿರುತ್ತದೆ. ಹಾಗೆಯೇ ಮದ್ಯಪಾನ ಅಥವಾ ಮಾದಕ ವಸ್ತುಗಳ ಬಳಕೆ ಹೆಚ್ಚಾಗುವುದು, ತಮ್ಮ ನೋವನ್ನು ಮರೆಸಿಕೊಳ್ಳಲು ಅತಿಯಾದ ಪ್ರಮಾಣದಲ್ಲಿ ಮದ್ಯ ಅಥವಾ ಡ್ರಗ್ಸ್ ಅನ್ನು ಸೇವಿಸುವುದು, ಹಾಗೆಯೇ ಮನೋಭಾವದಲ್ಲಿನ ಬದಲಾವಣೆ, ದಿನಗಳವರೆಗೆ ಖಿನ್ನತೆಯಲ್ಲಿ ಇದ್ದವರು ಹಠಾತ್ ಉಲ್ಲಾಸದ ವರ್ತಿಸುವುದು, ಇದು ಆತ್ಮಹತ್ಯೆ ಮಾಡುವ ನಿರ್ಧಾರ ಕೈಗೊಂಡಿರುವ ಒಂದು ಸೂಚಕವಾಗಿರಬಹುದು. ಹಾಗೆಯೇ ಅತಿಯಾದ ಅಪಾಯಕಾರಿ ವರ್ತನೆಗಳು, ಅಂದರೆ ನಿರ್ಲಕ್ಷ್ಯದಿಂದ ವಾಹನ ಓಡಿಸುವುದು, ನಿರ್ತಕ ಜಗಳಗಳಿಗೆ ಒಳಗಾಗುವುದು, ಜೀವಕ್ಕೆ ಅಪಾಯ ಉಂಟು ಮಾಡುವಂಥ ಸಾಹಸಗಳಲ್ಲಿ ತೊಡಗುವುದು, ಹಾಗೂ ನನಗೆ ಯಾರೂ ಬೇಕಿಲ್ಲ, ನಾನು ಒಂಟಿ ಎಂಬ ಭಾವನೆಗಳು, ತನ್ನ ಉಪಸ್ಥಿತಿ ಕುಟುಂಬಕ್ಕೂ ಸಮಾಜಕ್ಕೂ ಉಪಯೋಗವಿಲ್ಲ ಎನ್ನುವಂಥ ನಿರಾಶಾ ಭಾವನೆಯನ್ನು ವ್ಯಕ್ತಪಡಿಸುವುದು. ಹಾಗೆಯೇ ಒಬ್ಬ ವ್ಯಕ್ತಿ ಆತ್ಮಹತ್ಯೆಗೆ ಯತ್ನಿಸಿ ಅದು ವಿಫಲವಾದರೂ ಅದನ್ನು ನಾವು ಎಚ್ಚರಿಕೆಯ ಸಂಕೇತವಾಗಿ ನೋಡಬೇಕು. ಇಂಥ ಸಂದರ್ಭದಲ್ಲಿ ಇವನು ಬದುಕಲು ಇಚ್ಛಿಸುತ್ತಾನೆ ಎಂದು ನಿರ್ಲಕ್ಷ್ಯ ಮಾಡದೆ ಇದು ಗಂಭೀರ ಸಹಾಯದ ಅವಶ್ಯಕತೆ ಇರುವ ಕ್ಷಣವೆಂದು ಅರ್ಥ ಮಾಡಿಕೊಳ್ಳುವುದು ಅಗತ್ಯ. ಅಂದರೆ ಇಂತಹ ವ್ಯಕ್ತಿಗೆ ತಕ್ಷಣವೇ ಮಾನಸಿಕ ಆರೋಗ್ಯ ಸಲಹೆಗಾರರ, ಕುಟುಂಬದ ಬೆಂಬಲ, ಸ್ನೇಹಿತರ ನೆರವು ಮತ್ತು ಅಗತ್ಯವಿದ್ದಲ್ಲಿ ವೈದ್ಯಕೀಯ ಚಿಕಿತ್ಸೆ ದೊರಕುವಂತೆ ನೋಡಿಕೊಳ್ಳಬೇಕು. ಆತ್ಮಹತ್ಯೆ ಯತ್ನವೇ ಮಾಡಿದರೆಂದು ಸಮಾಜದಿಂದ ದೂರವಿಟ್ಟು ಹಾಸ್ಯಾಸ್ಪದವಾಗಿ ನೋಡಬಾರದು. ಬದಲಿಗೆ ಅವರನ್ನು ಜೀವನದತ್ತ ಮತ್ತೆ ಕರೆತರುವಂತ ಹಂತ ಎಂದು ಪರಿಸಿ ನಾವೆಲ್ಲರೂ ಕಾರ್ಯೋನ್ಮುಖರಾಗಬೇಕು. ಈ ಸಂಕೇತಗಳನ್ನು ಕಾಲಕಾಲಕ್ಕೆ ಸರಿಯಾಗಿ ಗುರುತಿಸಿ ಸಹಾಯ ಒದಗಿಸುವುದು ಆತ್ಮಹತ್ಯೆಯನ್ನು ತಡೆಗಟ್ಟುವ ಒಂದು ಪ್ರಮುಖ ಹಂತ. ಹಾಗೆಯೇ ಆತ್ಮಹತ್ಯೆ ತಡೆಗಟ್ಟುವ ಕೆಲವು ಮಾರ್ಗಗಳು. ಆತ್ಮಹತ್ಯೆ ತಡೆಯುವುದು ಕೇವಲ ವ್ಯಕ್ತಿಯ ಜವಾಬ್ದಾರಿಯಲ್ಲ, ಬದಲಿಗೆ ಅದು ಕುಟುಂಬ, ಸ್ನೇಹಿತರು, ಶಿಕ್ಷಣ ಸಂಸ್ಥೆಗಳು, ಸಮಾಜ ಮತ್ತು ಮಾಧ್ಯಮಗಳ ಸಹಕಾರದ ಪ್ರಯತ್ನ. ಈ ಕೆಲವು ಮಾರ್ಗಗಳು ಇದರಲ್ಲಿ ಬಹಳಷ್ಟು ಮುಖ್ಯವಾದವು. ಮೊದಲನೇದು, ಮಾತಾಡಿ, ಕೇಳಿ, ಹಂಚಿಕೊಳ್ಳಿ. ಅಂದರೆ ಆತ್ಮಹತ್ಯೆಯ ಅಂಚಿನಲ್ಲಿ ನಿಂತಿರುವ ವ್ಯಕ್ತಿ ಸಾಮಾನ್ಯವಾಗಿ ಯಾರೂ ನನ್ನನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ ಎಂದು ಭಾವಿಸ್ತಾನೆ. ಇಂತಹ ಸಂದರ್ಭಗಳಲ್ಲಿ ತೀರ್ಪಿಲ್ಲದ ಸಂಭಾಷಣೆ, ಅಂದರೆ ನಾನ್ ಜಜ್ಮೆಂಟಲ್ ಕಾನ್ವರ್ಸೇಷನ್ ಇಲ್ಲಿ ಬಹಳಷ್ಟು ಮುಖ್ಯ. ಹಾಗೆಯೇ ವ್ಯಕ್ತಿಯ ಮಾತುಗಳನ್ನು ಮಧ್ಯೆ ತಡೆಯದೆ ಆಲಿಸುವುದು, ಸಹಾನುಭೂತಿಯಿಂದ ವರ್ತಿಸುವುದು, ತನ್ನ ಸಮಸ್ಯೆಗಳನ್ನು ಹಂಚಿಕೊಳ್ಳಲು ಪ್ರೇರೇಪಿಸುವುದು ಆತ್ಮಹತ್ಯೆಯ ಆಲೋಚನೆಗಳನ್ನು ಕಡಿಮೆ ಮಾಡುತ್ತದೆ. ಹಾಗೆಯೇ ಕೆಲವೆಲ್ಲ ಸುರಕ್ಷತಾ ಯೋಜನೆಗಳು.

0: ತುರ್ತು ಪರಿಸ್ಥಿತಿಯಲ್ಲಿ ಸಂಪರ್ಕಿಸಬಹುದಾದ ನಂಬಿಕೆಯ ಸ್ನೇಹಿತರು, ಕುಟುಂಬದವರು, ಕೌನ್ಸಿಲರ್ಗಳು ಅಥವಾ ಸಹಾಯವಾಣಿ ಸಂಖ್ಯೆಯ ಪಟ್ಟಿಯನ್ನು ಹೊಂದಿರುವುದು ತುಂಬಾನೇ ಸಹಾಯಕವಾಗುತ್ತದೆ. ಆತಂಕ ಅಥವಾ ಖಿನ್ನತೆ ಹೆಚ್ಚಾದಾಗ ಈ ಸಂಪರ್ಕಗಳನ್ನು ಬಳಸುವುದು ತಕ್ಷಣದ ನೆರವನ್ನು ಒದಗಿಸುತ್ತದೆ. ಹಾಗೆಯೇ ಆತ್ಮಹತ್ಯೆಗೆ ಬಳಸಬಹುದಾದ ಸಾಧನಗಳನ್ನು ನಾವು ಗೌಪ್ಯವಾಗಿಡುವುದು ಅಥವಾ ಅಪ್ರಾಪ್ಯವಾಗಿಡುವುದು ಅಂದರೆ ಅದನ್ನು ತಪ್ಪಿಸಿಡುವುದು ಅಂತ ಅರ್ಥ. ಆತ್ಮಹತ್ಯೆಗೆ ಬಳಸಬಹುದಾದ ವಿಷ, ಔಷಧಿ, ತೀವ್ರವಾದ ಸಾಮಗ್ರಿಗಳು ಅಥವಾ ಆಯುಧಗಳು ಮುಂತಾದವುಗಳನ್ನು ಸುಲಭವಾಗಿ ಲಭ್ಯವಾಗದಂತೆ ನೋಡಿಕೊಳ್ಳುವುದು ಕೂಡ ಅತಿ ಅಗತ್ಯ. ಮನೆಗಳಲ್ಲಿ ಇವು ಸುರಕ್ಷಿತ ಸ್ಥಳಗಳಲ್ಲಿ ಇರಬೇಕಾಗುತ್ತೆ. ಹಾಗೆಯೇ ವೃತ್ತಿಪರ ನೆರವು ಆತ್ಮಹತ್ಯೆಯನ್ನು ತಡೆಗಟ್ಟಲು ಮನೋವೈದ್ಯರು, ಸಮಾಲೋಚಕರು ನೀಡುವ ಸಹಾಯ ಅತ್ಯಂತ ಪರಿಣಾಮಕಾರಿ. ಅಲ್ಲಿ ಔಷಧೋಪಚಾರ, ಸಮಾಲೋಚನೆ, ಕೌನ್ಸಿಲಿಂಗ್ ಮತ್ತು ಬೆಂಬಲ ಗುಂಪುಗಳ ಮೂಲಕ ವ್ಯಕ್ತಿಯ ಮನೋವೇದನೆಯನ್ನು ನಾವು ಕಡಿಮೆ ಮಾಡಬಹುದು. ಇಲ್ಲಿ ಈಗ ಮುಖ್ಯವಾಗಿ ಶಿಕ್ಷಣ ಸಂಸ್ಥೆಗಳ ಪಾತ್ರ. ಶಾಲಾ ಕಾಲೇಜುಗಳಲ್ಲಿ ಕೌನ್ಸಿಲಿಂಗ್ ಸೆಲ್ಗಳು, ಪಿಯರ್ ಸಪೋರ್ಟ್ ಕ್ಲಬ್ಗಳು, ಇದರ ಸ್ಥಾಪನೆ ಇಲ್ಲಿ ಅಗತ್ಯ. ಬುಲಿಯಿಂಗ್ ವಿರುದ್ಧ ಶೂನ್ಯ ಸಹನೆ ನೀತಿಯನ್ನು ಜಾರಿಗೊಳಿಸುವುದು ವಿದ್ಯಾರ್ಥಿಗಳ ಮಾನಸಿಕ ಆರೋಗ್ಯಕ್ಕೆ ಸಹಾಯಕ. ಶಾಲೆ ಮತ್ತು ಕಾಲೇಜುಗಳಲ್ಲಿ ಬುಲಿಯಿಂಗ್ಗಿಂದಾಗಿ ವಿದ್ಯಾರ್ಥಿಗಳ ಮಾನಸಿಕ ಆರೋಗ್ಯಕ್ಕೆ ದೊಡ್ಡ ಅಡ್ಡಿಪಡಿಕೆಯಾಗುತ್ತದೆ. ಸಾಮಾನ್ಯವಾಗಿ ಸ್ನೇಹಿತರು, ಸಹಪಾಠಿಗಳು ತಮಾಷೆ ಮಾಡುವುದರಿಂದ ಆರಂಭವಾದರೂ ಅದು ಹೀಗೇ ಮುಂದುವರೆದರೆ ಬುಲಿಯಿಂಗ್ ರೂಪವನ್ನು ಪಡೆಯುತ್ತದೆ. ಇದು ವಿದ್ಯಾರ್ಥಿಗಳಲ್ಲಿ ಭಯ, ಆತಂಕ, ಖಿನ್ನತೆ, ಆತ್ಮವಿಶ್ವಾಸದ ಕೊರತೆ ಮುಂತಾದ ಗಂಭೀರ ಪರಿಣಾಮಗಳನ್ನು ಉಂಟುಮಾಡುತ್ತದೆ. ಬುಲಿಯಿಂಗ್ ಇದರ ವಿಶೇಷತೆ ಏನೆಂದರೆ ಬಲಿಯಾದವರು ಸಾಮಾನ್ಯವಾಗಿ ತಮ್ಮ ಸ್ವಂತ ಸಹಪಾಠಿಗಳಿಂದಲೇ ಹಿಂಸೆಯನ್ನು ಅನುಭವಿಸಿರುತ್ತಾರೆ. ಇದರಿಂದ ಅವರ ಮನಸ್ಸಿನಲ್ಲಿ ನಾನು ಒಂಟಿ, ನನ್ನನ್ನು ಯಾರೂ ಒಪ್ಪುವುದಿಲ್ಲ ಎಂಬ ಭಾವನೆಗಳು ಗಾಢವಾಗುತ್ತದೆ. ವಿಶೇಷವಾಗಿ ಸಂವೇದನಾಶೀಲ ಮನಸ್ಸಿನ ವಿದ್ಯಾರ್ಥಿಗಳು ಬುಲಿಯಿಂಗ್ಗೆ ಒಳಗಾದಾಗ ತೀವ್ರ ಮಾನಸಿಕ ನೋವನ್ನು ಅನುಭವಿಸುತ್ತಾರೆ. ಒಂದು ಕಾಲೇಜಿನಲ್ಲಿ ಈಗ ಹೊಸದಾಗಿ ಸೇರ್ಪಡೆಯಾದ ಒಂದು ವಿದ್ಯಾರ್ಥಿಯೊಬ್ಬನು ಒಂದು ವೇಳೆ ತುಂಬಾ ಅಂತರ್ಮುಖಿ ಅಥವಾ ಇಂಟ್ರೋವರ್ಟ್ ಸ್ವಭಾವದವನಾಗಿದ್ದಾನೆ ಎಂದು ಊಹಿಸೋಣ. ಅವನ ಉಡುಪು, ಮಾತನಾಡುವ ಶೈಲಿ ಅಥವಾ ದೇಹದಾಕಾರದ ಮೇಲೆ ಸಹಪಾಠಿಗಳು ತಮಾಷೆ ಮಾಡತೊಡಗಿದರೆ ಅವನು ನಿಧಾನವಾಗಿ ತರಗತಿಯಲ್ಲಿ ಇತರರೊಂದಿಗೆ ಮಾತನಾಡಲು ಹೆದರಬಹುದು. ನಂತರ ಸ್ನೇಹಿತರ ಜೊತೆಗೂಡುವುದನ್ನು ಕೂಡ ತಪ್ಪಿಸಬಹುದು. ಕೆಲ ದಿನಗಳ ನಂತರ ಅವನಿಗೆ ಕಾಲೇಜು ಹೋಗುವುದೇ ಭಯಾನಕವಾಗಿ ತೋರುವಂತಹ ಪರಿಸ್ಥಿತಿ ಉಂಟಾಗಬಹುದು. ಇಂತಹ ಪರಿಸ್ಥಿತಿಯು ಖಿನ್ನತೆಗೆ, ಆತ್ಮಹೀನ ಭಾವನೆಗೆ ಇಲ್ಲವೇ ಆತ್ಮಹತ್ಯಾ ಆಲೋಚನೆಗಳಿಗೆ ಕಾರಣವಾಗುವ ಸಾಧ್ಯತೆ ಹೆಚ್ಚಿದೆ. ಆದ್ದರಿಂದ ಶಾಲಾ ಮತ್ತು ಕಾಲೇಜುಗಳಲ್ಲಿ ಬುಲಿಯಿಂಗ್ ವಿರುದ್ಧ ಶೂನ್ಯ ಸಹನೆ ನೀತಿ ಅಂದರೆ ಜೀರೋ ಟಾಲರೆನ್ಸ್ ಪಾಲಿಸಿಯನ್ನು ಜಾರಿಗೊಳಿಸುವುದು ಅತ್ಯಂತ ಮುಖ್ಯ. ಶಿಕ್ಷಕರು, ಆಡಳಿತ ವರ್ಗದವರು ಮತ್ತು ಸಹಪಾಠಿಗಳು ಒಟ್ಟಾಗಿ ಬುಲಿಯಿಂಗ್ ಅನ್ನು ತಡೆಗಟ್ಟಿದರೆ ವಿದ್ಯಾರ್ಥಿಗಳಲ್ಲಿ ಭದ್ರತೆ, ಆತ್ಮವಿಶ್ವಾಸ ಮತ್ತು ಮಾನಸಿಕ ಆರೋಗ್ಯವನ್ನು ಕಾಪಾಡಬಹುದು. ಶಿಕ್ಷಕರು ವಿದ್ಯಾರ್ಥಿಗಳಲ್ಲಿನ ಆತ್ಮಹತ್ಯೆಯ ಎಚ್ಚರಿಕೆಯ ಸಂಕೇತಗಳನ್ನು ಗುರುತಿಸಲು ತರಬೇತಿಯನ್ನು ಸಹ ಪಡೆಯಬೇಕಾಗುತ್ತೆ. ಹಾಗೆಯೇ ಮಾಧ್ಯಮದ ಜವಾಬ್ದಾರಿ. ಆತ್ಮಹತ್ಯೆಯ ಕುರಿತು ಮಾಡುವಾಗ ಮಾಧ್ಯಮಗಳು ಅದನ್ನು ಸಂಚಲನಕಾರಿ ರೀತಿಯಲ್ಲಿ ನೀಡಬಾರದು. ಬದಲಿಗೆ ಸಹಾಯವಾಣಿ ಸಂಖ್ಯೆಗಳು, ಕೌನ್ಸಿಲಿಂಗ್ ಕೇಂದ್ರಗಳ ಮಾಹಿತಿ ನೀಡಬೇಕಾಗುತ್ತೆ. ಆತ್ಮಹತ್ಯೆ ಮಾಡಿದವರ ಚಿತ್ರ, ವಿಧಾನ ಅಥವಾ ವ್ಯಕ್ತಿಗತ ವಿವರಗಳನ್ನು ಹೆಚ್ಚಾಗಿ ಪ್ರಚಾರ ಮಾಡುವುದು ಇತರರಲ್ಲಿ ಅನುಕರಣಾತ್ಮಕ ಪ್ರಭಾವವನ್ನು ಉಂಟು ಮಾಡಬಹುದು. ಹಾಗಾಗಿ ಇದನ್ನು ನಾವು ತಪ್ಪಿಸಬೇಕಾಗುತ್ತೆ. ಈಗ ಮಕ್ಕಳ ಮೇಲೆ ಆತ್ಮಹತ್ಯೆ ಪ್ರಭಾವ ಹೇಗಿರ್ತದೆ? ಮಕ್ಕಳ ಮನಸ್ಸುಗಳು ಅತಿ ಸೂಕ್ಷ್ಮವಾಗಿರ್ತದೆ. ಅವರು ಕುಟುಂಬದಲ್ಲಿ ಅಥವಾ ಸಮುದಾಯದಲ್ಲಿ ಆತ್ಮಹತ್ಯೆಯ ಘಟನೆಗಳನ್ನು ನೋಡಿದಾಗ ಅವುಗಳು ಅವರ ಮನೋವೈಜ್ಞಾನಿಕ ಬೆಳವಣಿಗೆಯಲ್ಲಿ ಹಲವು ಅಡೆತಡೆಗಳನ್ನು ಉಂಟು ಮಾಡುತ್ತವೆ. ಒಂದು ರೀತಿ ಭಾವನಾತ್ಮಕ ಪ್ರಭಾವ ಅಂದರೆ ಆತ್ಮಹತ್ಯೆ ಒಂದು ಕುಟುಂಬದಲ್ಲಿ ಸಂಭವಿಸಿದಾಗ ಮಕ್ಕಳು ಅತಿಯಾಗಿ ದಿಕ್ಕು ತೋಚದಂತಹ ಪರಿಸ್ಥಿತಿ ಮತ್ತು ಆತಂಕ ಒಳಗಾಗುತ್ತಾರೆ. ಪೋಷಕರಲ್ಲೊಬ್ಬರು ಆತ್ಮಹತ್ಯೆ ಮಾಡಿದರೆ ಮಕ್ಕಳಲ್ಲಿ ಭವಿಷ್ಯದ ಬಗ್ಗೆ ನಂಬಿಕೆ ಕುಗ್ಗಿ ಹೋಗ್ತದೆ. ಹಾಗೆಯೇ ಸಾಮಾಜಿಕ ಪ್ರಭಾವ. ಸಮಾಜದಲ್ಲಿ ಆತ್ಮಹತ್ಯೆಯನ್ನು ಅನೇಕರು ನಿಂದನೆಯಷ್ಟೆಯಿಂದ ನೋಡುವುದರಿಂದ ಮಕ್ಕಳು ಸಾಮಾಜಿಕ ಕಳಂಕವನ್ನು ಎದುರಿಸಬೇಕಾಗುತ್ತದೆ. ನಿನ್ನ ತಂದೆ ಅಥವಾ ತಾಯಿ ಹೀಗೆ ಮಾಡಿದರು ಎಂಬ ಮಾತುಗಳು ಅವರ ಸ್ವಾಭಿಮಾನವನ್ನು ಕುಗ್ಗಿಸುತ್ತದೆ. ಹಾಗೆಯೇ ಶೈಕ್ಷಿಕ ಪ್ರಭಾವ. ಮನೋವೈಜ್ಞಾನಿಕ ಒತ್ತಡದಿಂದಾಗಿ ಮಕ್ಕಳ ಅಧ್ಯಯನದಲ್ಲಿ ಆಸಕ್ತಿ ಕಡಿಮೆಯಾಗುತ್ತದೆ. ಅನೇಕರು ಶಾಲೆಯನ್ನು ಬಿಟ್ಟು ಬಿಡುತ್ತಾರೆ ಅಥವಾ ಅವರ ಶೈಕ್ಷಣಿಕ ಸಾಧನೆ ಕುಸಿಯುತ್ತದೆ. ಹಾಗೆಯೇ ಅನುಕರಣಾ ಅಪಾಯ. ಸಂಶೋಧನೆಗಳ ಪ್ರಕಾರ ಆತ್ಮಹತ್ಯೆಯನ್ನು ನೋಡಿದ ಮಕ್ಕಳಲ್ಲಿ ಅದನ್ನೇ ಪರಿಹಾರವೆಂದು ತಪ್ಪಾಗಿ ಭಾವಿಸುವಂತಹ ಪ್ರವೃತ್ತಿಯೂ ಸಹ ಕಂಡುಬರುತ್ತದೆ. ಇದನ್ನೇ ಕಾಪಿ ಕ್ಯಾಟ್ ಸ್ಲೈಡ್ ಎಂದು ಕರೆಯಲಾಗುತ್ತದೆ. ಆದ್ದರಿಂದ ನಮ್ಮ ಹತ್ತಿರದವರಲ್ಲೇ ಆತ್ಮಹತ್ಯೆ ಯೋಚನೆಗಳಿಂದ ಹೋರಾಡುತ್ತಿರುವವರನ್ನು ಗುರುತಿಸೋಣ. ಅವರ ನೋವನ್ನು ಅರ್ಥ ಮಾಡಿಕೊಳ್ಳೋಣ. ಅವರೊಂದಿಗೆ ಸ್ನೇಹಪೂರ್ವವಾಗಿ ಮಾತನಾಡೋಣ ಹಾಗೂ ಬೆಂಬಲಿಸೋಣ. ಪ್ರತಿ ಜೀವವನ್ನು ಉಳಿಸಲು ಕೈಜೋಡಿಸುವಂತಹ ಒಂದು ಸಂಕಲ್ಪವನ್ನು ಸಹ ಮಾಡೋಣ.
1: ಇದುವರೆಗೆ ಮಂಗಳೂರಿನ ಬಲ್ಮಠದ ಸರಕಾರಿ ಪ್ರಥಮ ದರ್ಜೆ ಮಹಿಳಾ ಕಾಲೇಜು ಇಲ್ಲಿನ ಸಮಾಜಶಾಸ್ತ್ರ ವಿಭಾಗದ ಮುಖ್ಯಸ್ಥರಾಗಿರುವ ಡಾ ಸುಮನಾ ಬಿ ಅವರಿಂದ ಆತ್ಮಹತ್ಯೆ ನಿಯಂತ್ರಣದ ಕುರಿತು ಭಾಷಣ.

0: ಸಮಯ 12:30. ಇದು ಆಕಾಶವಾಣಿ ಬೆಂಗಳೂರು.
1: ಹತ್ತು ಲಕ್ಷ ಲಾಟ್ರಿ ನನ್ಗೆ
2: ಸಿಕ್ಕಿಬಿದ್ರು.
3: ನಕಲಿ ಆಫರ್ಗಳ ಬಗ್ಗೆ ಎಚ್ಚರ.
4: RBI ಹೇಳುತ್ತೆ,
3: ಜಾಣರಾಗಿರಿ, ಜಾಗರೂಕರಾಗಿರಿ.
0: ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ, ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.
5: ವಂದೇ ಮಾತರಂ 150 ಸಂಭ್ರಮ, ಆಕಾಶವಾಣಿಗೆ 90 ಸಂಭ್ರಮ. ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ, ವೀರಯೋಧರು, ರಕ್ಷಣಾ ಸೇವೆಯ ತಾರೆಗಳು.
6: ಪ್ರತಿ 30 ನಿಮಿಷಗಳವರೆಗೆ ಆಕಾಶವಾಣಿ ಮುಖ್ಯವಾಹಿನಿಯಲ್ಲಿ,
5: ಆಕಾಶವಾಣಿ ಎಫ್ಎಂ ರೈನ್ಬೋದಲ್ಲಿ 1:30, ವಿವಿಧ ಭಾರತಿಯಲ್ಲಿ 6:02 ಕೇಳಿ ವೀರಯೋಧರು, ರಕ್ಷಣಾ ಸೇವೆಯ ತಾರೆಗಳು.

0: ಕೇಳುಗರೇ ಗಮನಿಸಿ, ಇದೇ ಶುಕ್ರವಾರ 11 ಸಂಜೆ 6:50 ಹಲೋ ಕೃಷಿರಂಗ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ನೇರ ಫೋನ್ಇನ್ ಕಾರ್ಯಕ್ರಮ ಪ್ರಸಾರವಾಗ್ತಾ ಇದೆ. ವಿಷಯ ಸಾಕು ಪ್ರಾಣಿಗಳಲ್ಲಿ ಕಂಡುಬರುವ ಪ್ರಮುಖ ರೋಗಗಳು ಮತ್ತು ಲಸಿಕಾ ಕಾರ್ಯಕ್ರಮ. ಭಾಗವಹಿಸುವ ಸಂಪನ್ಮೂಲ ವ್ಯಕ್ತಿಗಳು ಪಶು ಸಂಗೋಪನೆ ಮತ್ತು ಪಶು ವೈದ್ಯಕೀಯ ಇಲಾಖೆಯ ನಿರ್ದೇಶಕರಾದ ಡಾ ಶ್ರೀನಿವಾಸ್ ಅವರು. ಕರೆ ಮಾಡಬೇಕಾದ ದೂರವಾಣಿ ಸಂಖ್ಯೆಗಳು 2237-0477 ಅಥವಾ 2237-0488. ಎಸ್ಟಿಡಿ ಕೋಡ್ ಸಂಖ್ಯೆ 0800. ಗಮನಿಸಿ, ಇದೇ ಶುಕ್ರವಾರ ಸೆಪ್ಟೆಂಬರ್ 11 ಸಂಜೆ 6:50 ಹಲೋ ಕೃಷಿರಂಗ ಕಾರ್ಯಕ್ರಮದ ವಿಷಯ ಸಾಕು ಪ್ರಾಣಿಗಳಲ್ಲಿ ಕಂಡುಬರುವ ಪ್ರಮುಖ ರೋಗಗಳು ಮತ್ತು ಲಸಿಕಾ ಕಾರ್ಯಕ್ರಮ. ಗಮನಿಸಿ, ರಾಜ್ಯವ್ಯಾಪಿ ಪ್ರಸಾರವಾಗಲಿದೆ ಈ ಪ್ರಾಯೋಜಿತ ನೇರ ಫೋನ್ಇನ್ ಕಾರ್ಯಕ್ರಮ.
1: ರಾಜ್ಯವ್ಯಾಪಿ ಪ್ರಸಾರವಾಗುವ ಹಲೋ ಕೃಷಿರಂಗ ನೇರ ಫೋನ್ಇನ್ ಕಾರ್ಯಕ್ರಮದ ಪ್ರಾಯೋಜಕರು ರಾಜ್ಯ ಕೃಷಿ ಇಲಾಖೆ.
2: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದೆಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.

0: ಪರಿಚಯಿಸೋ.
1: ಕೃಷಿ ಸಾಧಕರನ್ನು ಪರಿಚಯಿಸಿ ಸಂಭ್ರಮಿಸುವ ಕೃಷಿ ಚಾವಡಿ ರೈತರತ್ನ. ಎತ್ತು ಹೊಗೆ ಉಗುಳಲ್ಲ, ಟ್ರ್ಯಾಕ್ಟರ್ ಸಗಣಿ ಹಾಕಲ್ಲ, ಪರಿಸರ ಕೆಡಿಸೋಲ್ಲ. ಉಳಿಮೆಯೇ ಇಲ್ಲದ ಸಹಜ ಕೃಷಿಯನ್ನು ನೀವು ಕಂಡಿದ್ದೀರಾ? ನೈಸರ್ಗಿಕ ಕೃಷಿ, ಶೂನ್ಯ ಬಂಡವಾಳ ಕೃಷಿ, ಈ ಬಗ್ಗೆ ತಿಳಿಯಲು ಮರೆಯದೆ ವೀಕ್ಷಿಸಿ ನಿಮ್ಮ ನೆಚ್ಚಿನ ಚಂದನ ವಾಹಿನಿಯಲ್ಲಿ ರೈತರತ್ನ ಹೀರೋಸ್ ಆಫ್ ದ ನೇಷನ್.
2: ಕೇಳುಗರೆ, ಮಕ್ಕಳಲ್ಲಿ ಕ್ಯಾನ್ಸರ್ ಜಾಗೃತಿ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ

ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 9:05 ಹಾಗೂ ಸಂಜೆ 6:15 ಎಫ್ಎಂ ರೈನ್ಬೋ 101.3 ಮೆಗಾ ಹರ್ಟ್ಸ್ ನಲ್ಲಿ, ಬೆಳಗ್ಗೆ 8:45 ಹಾಗೂ ಸಂಜೆ 6:00 ವಿವಿಧ ಭಾರತಿ 102.9 ಎಫ್ಎಂ ನಲ್ಲಿ, ಬೆಳಗ್ಗೆ 9:30 ಹಾಗೂ ರಾತ್ರಿ 7:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಕರ್ನಾಟಕ ಚಾಪ್ಟರ್.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಕಾರ್ಯಕ್ರಮ ಆರೋಗ್ಯ ಸಂಚಿಕೆ. ಕನ್ನಡಕಗಳ ಸೂಕ್ತ ಬಳಕೆ ಕುರಿತಾಗಿ ಡಾ ಶೈಲಜಾ ಎಸ್ ಅವರೊಂದಿಗೆ ಸಂದರ್ಶನ. ಇವರೊಂದಿಗೆ ಚಾಂಪಣ್ಣ ಆಶಿಹಾಳ್. ಕೇಳಿ ಕಾರ್ಯಕ್ರಮ ಆರೋಗ್ಯ ಸಂಚಿಕೆ.
1: ಆರೋಗ್ಯ ಸಂಚಿಕೆ ಕಾರ್ಯಕ್ರಮದ ನಮ್ಮ ಕೇಳುಗರಿಗೆ ನಮಸ್ಕಾರ. ಇಂದು ನಮ್ಮ ಜೊತೆಗೆ ನೇತ್ರ ತಜ್ಞರಾದ ಶೈಲಜಾ ಎಸ್ ಅವರಿದ್ದಾರೆ. ಮೇಡಮ್ ನಮಸ್ಕಾರ.
2: ನಮಸ್ಕಾರ ಸರ್.
1: ಈಗ ಪ್ರಮುಖವಾಗಿ ನಮಗೆ ನೋಡಲಿಕ್ಕೆ ದೃಷ್ಟಿ ಬೇಕು ಅಂತ ಹೇಳ್ತೀವಿ, ಆ ದೃಷ್ಟಿ ಇನ್ನೂ ಸ್ವಲ್ಪ ಚೆನ್ನಾಗಿ ಕಾಣಬೇಕು ಅಂತಂದಾಗ ಕನ್ನಡಕಗಳನ್ನು ಬಳಸ್ತೀವಿ. ಕನ್ನಡಕಗಳು ಹೇಗೆ ಅಂತಂದರೆ ಅದನ್ನು ಒಂದು ಸ್ಟೈಲ್ ಆಗಿಯೂ ಕಾಣಿಸ್ಬೇಕು, ದೃಷ್ಟಿ ಚೆನ್ನಾಗಿರೋದು ಒಂದು ಕಡೆ ಆದರೆ ನೋಡಲಿಕ್ಕೆ ನಾನು ಚೆನ್ನಾಗಿ ಕಾಣಬೇಕು ಅಂತ ಕೂಡ ಅದನ್ನು ಚೆನ್ನಾಗಿ ಸೆಲೆಕ್ಟ್ ಮಾಡ್ತಾರೆ ಬೇರೆ ಬೇರೆ. ಈ ಕನ್ನಡಕಗಳ ಅವಶ್ಯಕತೆ ಅಂತ ಅನ್ನೋದು ಅಷ್ಟು ಇದೆಯಾ ಮೇಡಮ್? ಎಷ್ಟೋ ಸಲ ಕನ್ನಡಕ ಬಳಸೋದನ್ನು ಹೇಳಿರ್ತಾರೆ ಅವರಿಗೆ, ಬಟ್ ಅವರು ಎಲ್ಲೋ ಅದನ್ನು ಬ್ಯಾಗಲ್ಲಿ ಬಿಸಾಕಿರ್ತಾರೆ, ಬಳಸಲ್ಲ.
2: ಹೌದು,
1: ಇದರ ಮಹತ್ವದ ಬಗ್ಗೆ ಮಾತಾಡಿ ಮೇಡಮ್.
2: ಸರ್, ಮುಂಚೆ ಗ್ಲಾಸಸ್ ಅಂತಂದರೆ, ಈಗ ನಾ ಸ್ಕೂಲ್ಗೆ ಹೋಗ್ಬೇಕಾದ್ರೆ ನಮ್ಮ ಕ್ಲಾಸಲ್ಲಿ ಇಲ್ಲ ಸ್ಕೂಲಲ್ಲೆಲ್ಲ ಸೇರಿಸಿ ಒಬ್ರಿಗೋ ಇಬ್ರಿಗೋ ಇರ್ತಾ ಇತ್ತು ಗ್ಲಾಸಸ್ಸು. ಬಟ್ ಈಗ ಏನಾಗ್ತಿದೆ ಅಂತಂದರೆ, ಒಂದೇ ಕ್ಲಾಸ್ ರೂಮಲ್ಲಿ ಇವಾಗ ಸುಮಾರು ಮಕ್ಕಳಿಗೆ ಗ್ಲಾಸಸ್ ಬಂದ್ಬಿಟ್ಟಿದೆ. ಸೊ ಈಗ ಮಕ್ಕಳಲ್ಲೂ ಗ್ಲಾಸಸ್ ಬರ್ತಿದೆ. ಕಂಪ್ಯೂಟರ್ ಯೂಸ್ ಮಾಡೋರಿಗೆ ಅವ್ರಿಗೆ ಇಂಟರ್ಮೀಡಿಯೇಟ್ ವಿಷನ್ ಅಂತ ಹೇಳ್ತೀವಿ, ಪ್ರೆಸ್ಬಯೋಪಿ ಅಂತ ಏನು ಹೇಳ್ತೀವಿ. ಸೊ ಅವರಲ್ಲೂ ಗ್ಲಾಸಸ್ ಬಳಕೆ ಈಗ ಜಾಸ್ತಿ ಆಗಿದೆ. ಈಗ ನಮ್ಮದು ರಿಟೈರ್ಮೆಂಟ್ ಏಜ್ ಆಗಲಿ ಅಥವಾ ಪೋಸ್ಟ್ ರಿಟೈರ್ಮೆಂಟ್ ಏಜ್ನು ಮತ್ತು ಕೆಟ್ರಾಕ್ ಸರ್ಜರಿನೂ ಹಾಕ್ತಾ ಇರೋದ್ರಿಂದ, ಸೊ ವಯಸ್ಸಾಗಿರೋರಲ್ಲೂ ಈಗ ಗ್ಲಾಸಸ್ದು ಸೆಲೆಕ್ಷನ್ಸು ಜಾಸ್ತಿ ಬರ್ತಿದೆ. ಸೊ ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾಗಿರೋವ್ರಿಗೆ ಎಲ್ಲರಿಗೂ ಗ್ಲಾಸಸ್ ಈಗ ಬೇಕಾಗಿ ಬರ್ತಿದೆ. ಅದರಲ್ಲೂ ಅವ್ರಿಗೆ ಏನು ಯಾವ ರೀತಿ ದೃಷ್ಟಿ ಬೇಕೋ ಆ ರೀತಿ ಗ್ಲಾಸಸ್ನ ನಾವು ಕೊಡಬೇಕಾಗುತ್ತೆ.
1: ಅಂದರೆ ಮಕ್ಕಳಿಗೆ ಈ ಕನ್ನಡಕಗಳ ಒಂದು ಬಳಕೆ ಆಗಬೇಕು ಅಥವಾ ಇವರಿಗೆ ಸ್ಪೆಕ್ಸ್ ಅನ್ನ ಕೊಟ್ಟರೆ ಮಾತ್ರ ಅಥವಾ ಅವ್ರಿಗೆ ಚಿಕಿತ್ಸೆ ಮಾಡಿ ಅವಶ್ಯಕತೆ ಇದೆ ಅಂತ ನೀವು ವೈದ್ಯರು ಹೇಳೋವರೆಗೂ ಗೊತ್ತಾಗಲ್ಲ. ಆದರೆ ಮಕ್ಕಳಿಗೆ ಅವರಿಗೆ ಈ ದೋಷ ಇದೆ ಅಂತನ್ನೋದನ್ನು ಕಂಡುಹಿಡಿಯೋದು ತುಂಬ ಕಷ್ಟ ಆಗಿರ್ತದೆ. ಅದು ಒಂದು ಶಿಕ್ಷಕರು ಮಾಡಬೇಕು, ಇಲ್ಲಾಂದರೆ ಮನೆಯಲ್ಲಿ ಪಾಲಕರು ಮಾಡಬೇಕು. ಇದರಲ್ಲಿ ಸ್ವಲ್ಪ ಅದೇನು ಚಿಕ್ಕವನು ಇನ್ನೂ ಅದೆಲ್ಲ ಸಮಸ್ಯೆ ಇರಲಿಕ್ಕಿಲ್ಲ ಅಂತಕೊಂಡು ತಾತ್ಸಾರ ಭಾವನೆ ಕೂಡ ಇರುತ್ತೆ. ಹಾಗಾಗಿ ಈ ದೃಷ್ಟಿ ದೋಷ ಇದ್ದವರಿಗೆ ಕನ್ನಡಕಗಳನ್ನು ಕೊಟ್ಟು ಸರಿಪಡಿಸಬೇಕು, ಅದರ ಎಷ್ಟು ಮಹತ್ವ ಇದೆ ಅದನ್ನು ಯಾರು ಗುರುತಿಸಬೇಕು?
2: ಸರ್, ಆ್ಯಕ್ಚುಲಿ ಪೇರೆಂಟ್ಸ್ ಆರ್ ಫಸ್ಟ್, ನೆಕ್ಸ್ಟ್ ಈಸ್ ಟೀಚರ್ಸ್. ಮಕ್ಕಳಲ್ಲಿ ದೊಡ್ಡವ್ರಿಗೆ ಚೆನ್ನಾಗಿ ಕಾಣ್ತಿರೋರಿಗೆ ನನಗೆ ಕಾಣ್ತಿಲ್ಲ ಅಂತ ಹೇಳಕ್ಕೆ ಬರುತ್ತೆ, ಇಲ್ಲ ಅವ್ರು ಅಟ್ಲೀಸ್ಟ್ ಯಾರ ಜೊತೆ ಆದರೂ ಕಂಪೇರ್ ಮಾಡ್ತಾರೆ ಸ್ವಲ್ಪ ವಯಸ್ಸಾದ್ಮೇಲೆ ಇರೋರಿಗೆ. ಬಟ್ ಮಕ್ಕಳಲ್ಲಿ ಅವ್ರು ಹೇಳಿಕ್ಕೆ ಬರಲ್ಲ, ಅವ್ರಿಗೆ ಸ್ಕೂಲ್ ಪರ್ಫಾರ್ಮೆನ್ಸ್ ಕಮ್ಮಿ ಆಗ್ತಿರುತ್ತೆ, ಬೋರ್ಡಲ್ಲಿ ಕಾಣೋದಿಲ್ಲ, ಅವ್ರಿಗೆ ಕಾಣ್ತಿಲ್ಲ ಬೇರೆಯವ್ರಿಗೆ ಮಕ್ಕಳು ಕಾಣ್ತಿದೆ ಅನ್ನೋದನ್ನು ಅವ್ರಿಗೆ ಗೊತ್ತಾಗೋದಿಲ್ಲ. ಬಟ್ ಏನಾಗುತ್ತೆ ಅಂದರೆ ಎಲ್ಲರೂ ಬೈತಿರ್ತಾರೆ, ಅವ್ರನ್ನ ಸ್ಕ್ವೀಸ್ ಮಾಡ್ತಿದ್ದಾರೆ, ಕಣ್ಣು ಉಜ್ತಾ ಇದ್ದಾರೆ, ಹತ್ರ ಹೋಗಿ ನೋಡ್ತಾರೆ ಅಂತ. ಮಕ್ಕಳನ್ನ ಬೈಯೋದೇ ಇರುತ್ತೆ ಹೊರತು ಅವ್ರನ್ನ ಯಾಕೆ ಏನು ಅಂತ ಅಲ್ಲಿ ಡಿಲೇ ಆಗೋಗ್ಬಿಡುತ್ತೆ ತಿಳ್ಕೊಳ್ಳೋದು. ಅದಕ್ಕೆ ಅಂತಲೇ ಸ್ಕೂಲ್ದು ಸ್ಕ್ರೀನಿಂಗ್ ಪ್ರೋಗ್ರಾಮ್ಸ್ ಅಂತ ಇದೆ. ಆ್ಯಕ್ಚುಲಿ ಐ ಚೆಕಪ್ಸು ಚಿಕ್ಕ ಮಕ್ಕಳಿಗೆ ಹಾಕಬೇಕು, ಇಲ್ಲ ಪೇರೆಂಟ್ಸು ಅವರು ರೆಗ್ಯುಲರ್ ಆಗಿ ಅವ್ರನ್ನ ಐ ಚೆಕಪ್ ಅಂತ ಮಾಡಿಸ್ಬೇಕಾಗುತ್ತೆ, ಆವಾಗ ಮಾತ್ರನೇ ಕಂಡುಹಿಡಿಲಿಕ್ಕೆ ಬರುತ್ತೆ.
1: ಈ ಪೇರೆಂಟ್ಸ್ಗಳು ಏನಂದ್ರೆ ವೈದ್ಯರ ಕಡೆ ಕರ್ಕೊಂಡು ಹೋದಾಗ ಅಷ್ಟೇ ಗೊತ್ತಾಗುತ್ತೆ, ಅದೇ ಸ್ಕೂಲ್ಗಳಲ್ಲಿ ಏನಾದರೂ ಒಂದು ಚೆಕಪ್ ಕ್ಯಾಂಪ್ ಅಂತ ಇಟ್ಬಿಟ್ರೆ ಅದನ್ನು ಸಂಪೂರ್ಣವಾಗಿ ಬಹಳಷ್ಟು ಹುಡುಗರಿಗೆ ಯಾರಿಗೆ ಸಮಸ್ಯೆ ಇದೆ ಅಂತ ಅನ್ನೋದು ಗೊತ್ತಾಗುತ್ತೆ. ಮತ್ತು ಒಂದು ಹಂತಕ್ಕೆ ಇಷ್ಟೆಲ್ಲ ಮಕ್ಕಳಲ್ಲಿ ಕೆಲವೇ ಮಕ್ಕಳಿಗೆ ಒಂದು ಸಮಸ್ಯೆ ಇದ್ರೂ ಇರ್ಬೋದು ಅಥವಾ ಸಮಸ್ಯೆ ಜಾಸ್ತಿ ಇದ್ರೂ ಇರ್ಬೋದು. ಈಗ ಮೇಡಮ್, ಈ ಕನ್ನಡಕಗಳನ್ನು ಸ್ಟಾರ್ಟಿಂಗ್ನಲ್ಲಿ ಕೊಡ್ತಾರಲ್ಲ, ಈಗ ನೀವು ತಗೊಳ್ಳಿ ಅಂತ ಹೇಳ್ತೀರಿ, ಅದು ನಂಬರ್ ಸ್ವಲ್ಪ ಜಾಸ್ತಿ ಇದೆ ಅಂತ ಭಯ ಆಗ್ಬಿಡುತ್ತದೆ ತಂದೆ ತಾಯಿಗಳಿಗೆ, ಹೌದು ಇಷ್ಟಿದೆಯಾ, ಪ್ರಾಬ್ಲಮ್ ಇದೆಯಾ ಅಂತಂತೇಳಿ. ಅದು ಏನಾದರೂ ಬದಲಾವಣೆ ಆಗುತ್ತಾ, ಯಾಕಂದರೆ ಮಕ್ಕಳ ಒಂದು ಬೆಳವಣಿಗೆ ವಯಸ್ಸಿನ ತಕ್ಕಂಗೆ ಹೆಚ್ಚು ಕಡಿಮೆ ಆಗ್ತಿರ್ತದೆ ಅಂತ ಹೇಳ್ತಾರೆ, ಅದು ಹೇಗೆ?
2: ಸರ್, ನಾವು ಹುಟ್ಟಿದಾಗ ಕಣ್ಣು ಚಿಕ್ಕದಾಗಿರುತ್ತೆ, ಸೊ ಅವರು ಚಿಕ್ಕ ಕಣ್ಣು ಹೈಪರ್ ಮೆಟ್ರೋಪ್ ಅಂತ ಹೇಳ್ತೀವಿ. ಅದು ಬೆಳೀತಾ ಬೆಳೀತಾ 18-20 ಇಯರ್ಸ್ಗೆ ಅದು ನಾರ್ಮಲ್ ಸೈಜ್ಗೆ ಬರಬೇಕು ಕಣ್ಣು, ಐಬಾಲ್. ಕೆಲವೊಂದು ಮಕ್ಕಳಿಗೆ ಏನಾಗುತ್ತೆ ಅಂದರೆ ಚಿಕ್ಕ ಕಣ್ಣು ಚಿಕ್ಕ ಕಣ್ಣಾಗೆ ಉಳ್ಕೊಳ್ಳುತ್ತೆ, ಬೆಳವಣಿಗೆ ಅಷ್ಟೊಂದು ಆಗೋದಿಲ್ಲ, ಇವ್ರಿಗೆಲ್ಲ ಪ್ಲಸ್ ನಂಬರ್ ಬೇಕಾಗುತ್ತೆ ಗ್ಲಾಸಸ್. ಮೈನಸ್ ನಂಬರ್ ಏನು ಅಂತಂದರೆ ಅವ್ರದ್ದು ಗ್ರೋತ್ ಇನ್ನೂ ಫಾಸ್ಟ್. ಈಗ ನಮ್ಮ

0: ಮಕ್ಕಳಲ್ಲಿ ನೋಡಿರ್ತೀವಿ ಸ್ವಲ್ಪ ಜನ ತುಂಬಾ ಉದ್ದ ಇರ್ತಾರೆ. ಅದೇ ರೀತಿ ಐಬಾಲ್ ಗ್ರೋನು ಆಗ್ಬೇಕಾದ್ರೆ ಅದು ಅವ್ರಿಗೆ ಫಾಸ್ಟ್ ಗ್ರೋತ್ ಆಗುತ್ತೆ. ಸೊ ಅವರು ಈ ನಾರ್ಮಲ್ನ ದಾಟಿ ಮೈನಸ್ಗೆ ಹೋಗ್ಬಿಡ್ತಾರೆ ದೊಡ್ಡ ಕಣ್ಣು ಅಂತ. ಅದ್ ಯಾಕೆ ಅಷ್ಟು ಗ್ರೋತ್ ಫಾಸ್ಟ್ ಆಗುತ್ತೆ ಅಂದ್ರೆ, ನಾವು ಜಾಸ್ತಿ ನಿಯರ್ ವರ್ಕ್ ಮಾಡಿದ್ರೆ, ಅದು ಇವಾಗ ಮೊಬೈಲ್ ಮಕ್ಕಳಲ್ಲಿ, ಯಾಕೆ ನಾವು ಮಕ್ಕಳಿಗೆ ಮೊಬೈಲ್ ಕೊಡಬೇಡಿ ಅಂತ ಹೇಳ್ತೀವಿ ಅಂದ್ರೆ, ಮೊಬೈಲ್ ನೋಡ್ತಾ ಇದ್ರೆ ಅದು ಬಂದು ನಿಯರ್ ವಿಷನ್, ಅದು ಪೆರಿಫರಲ್ ರೆಟಿನಾನ ಸ್ಟಿಮ್ಯುಲೇಟ್ ಮಾಡಿ ಐಬಾಲ್ ಗ್ರೋ ಆಗಬೇಕು ಅಂತ ಅದು ಸ್ಟಿಮ್ಯುಲೇಟ್ ಮಾಡುತ್ತೆ. ಇವರೆಲ್ಲ ಗ್ರೋಯಿಂಗ್ ಏಜು, ನಾವು ಗ್ರೋ ಆಗೋದಿಲ್ಲ. ಸೊ ನಾವು ಫೋನ್ ಯೂಸ್ ಮಾಡಿದ್ರೆ ನಮ್ಗೇನು ಗ್ರೋತ್ ಆಗೋದಿಲ್ಲ, ನಮ್ಮ ನಂಬರ್ ಜಾಸ್ತಿ ಆಗಲ್ಲ. ಬಟ್ ಮಕ್ಕಳಲ್ಲಿ ಏನಾಗುತ್ತೆ ಅಂದ್ರೆ ಐಬಾಲ್ ಗ್ರೋ ಜಾಸ್ತಿ ಆಗೋದ್ರಿಂದ ಅವ್ರ ನಂಬರ್ ಜಾಸ್ತಿ ಆಗ್ತಾ ಹೋಗುತ್ತೆ. ಅದಕ್ಕೆ ಅವ್ರಿಗೆ ಇವತ್ತಿದ್ದ ನಂಬರ್ ಇನ್ನೊಂದು 6 ತಿಂಗಳಿಗೆ ವರ್ಷಕ್ಕೆ ಚೇಂಜ್ ಆಗುತ್ತೆ.
1: ಓಕೆ ಓಕೆ, ಅಂದ್ರೆ ಕಣ್ಣು ಸ್ವಲ್ಪ ದೊಡ್ಡ ದೊಡ್ಡದು
0: ಗ್ರೋಯಿಂಗ್ ಏಜ್.
1: ಎಷ್ಟೋ ಸಲ ಈಗ ಆ ಕೊಟ್ಟಿರೋ ಗ್ಲಾಸ್ ಇಂದ ದೊಡ್ಡ ಕಣ್ಣು ಕಾಣಿಸುತ್ತೆ ಒಂದಾದ್ರೆ, ಈ ರೀತಿ ಕೂಡ ಕಣ್ಣಿನ ಒಂದು ಬೆಳವಣಿಗೆ ಜಾಸ್ತಿ ಆಗಿನೂ ಕೂಡ ಸಮಸ್ಯೆ ಆಗುತ್ತೆ ಅಂತ ಅನ್ಕೋಬೇಕು. ಈಗ ಇದನ್ನ ನಾವು ನಿಲ್ಲಿಸಬೇಕು ಅಂತಂದ್ರೆ ಸೂಕ್ತವಾದಂತಹ ಕನ್ನಡಕಗಳ ಬಳಕೆ ಆಗಬೇಕಾಗತ್ತೆ. ಇದನ್ನ ಬಳಕೆ ಮಾಡುವಲ್ಲಿ ಬಹಳ ಜನ ಎಡುತ್ತಾರೆ. ಸುಮ್ ಸುಮ್ಮನೆ ಎಲ್ಲೋ ಒಂದ್ ಕಡೆ ಒಂದು ಕಣ್ಣಿನ ಒಂದು ಅಂಗಡಿ ಕಾಣಿಸ್ತಂದ್ರೆ ಹೋಗೋದು ತಗೊಳ್ಳೋದು ಬರೋದು ಎಲ್ಲ ಮಾಡ್ತಿರ್ತಾರೆ. ಅದೇನು ಬಿಡೋದು ದೊಡ್ಡ ವಿಷಯ ಅಂತಂತೇಳಿ ಅಲ್ಲಿ ಒಂದು ಏನೋ ಕಂಪ್ಯೂಟರ್ ಇಟ್ಟಿರ್ತಾರೆ, ಅಲ್ಲಿ ಹೋಗಿ ಚೆಕ್ ಮಾಡಿಸ್ಕೊಂಡು ತಗೊಂಡು ನಡೀತಾ ಇರ್ತದೆ ಗಾಡಿ. ಹೇಗೆ ಈ ರೀತಿ ಮಾಡಿಸ್ಕೊಳ್ಳೋದು ಎಷ್ಟು ಸೂಕ್ತ, ಮತ್ತೆ ಅಲ್ಲಿ ಅನೇಕ ಸಮಸ್ಯೆಗಳು ಕೂಡ ಆಗ್ಬೋದು ಅದರಿಂದ ಅವರಿಗೆ.
0: ಹೌದು ನೋಡಿ, ಏನಾಗುತ್ತೆ ಅಂದ್ರೆ ಮಕ್ಕಳಲ್ಲಿ ಅಕಾಮಡೇಷನ್ ಜಾಸ್ತಿ ಇರುತ್ತೆ. ಸೊ ಮೆಷಿನ್ ರೀಡಿಂಗು ಕೆಲವೊಂದ್ಸತಿ ಓವರ್ ಕರೆಕ್ಟ್ ಮಾಡುತ್ತೆ, ಇಲ್ಲ ಅಂಡರ್ ಕರೆಕ್ಟ್ ಮಾಡುತ್ತೆ. ಯಾಕೆಂದ್ರೆ ಅದು ಟೋಟಲ್ ಐಬಾಲ್ ಪವರ್ ತಗೊಳತ್ತೆ, ಇರೋ ಗ್ಲಾಸ್ ಪವರ್ ಜೊತೆಗೆ ಅದು ಎಷ್ಟು ಸ್ಟ್ರೈನ್ ಆಗ್ತಿದೆ ಅದನ್ನು ಲೆಕ್ಕ ತಗೊಳತ್ತೆ. ಕೆಲವೊಂದ್ಸತಿ ನೆಗೆಟಿವ್ ಕಮ್ಮಿ ಆಗೂ ತೋರಿಸ್ತಾ ಇರುತ್ತೆ. ಸೊ ಮಕ್ಕಳಲ್ಲಿ ನಾವು ಸೈಕ್ಲೋಪ್ಲೀಜಿಕ್ ರಿಫ್ರಾಕ್ಷನ್ ಅಂತ ಮಾಡ್ತೀವಿ, ಅಂದ್ರೆ ಡ್ರಾಪ್ಸ್ ಹಾಕಿ ಅದೇನು ಅಕಾಮಡೇಷನ್ ಜಾಸ್ತಿ ಸ್ಟ್ರಾಂಗ್ ಇದೆ ಅದನ್ನ ರಿಲ್ಯಾಕ್ಸ್ ಮಾಡಿದ್ರೇನೆ ಆಕ್ಚುಯಲ್ ಪವರ್ ಗೊತ್ತಾಗೋದು. ಕೆಲವೊಂದ್ಸತಿ ಮಕ್ಕಳನ್ನ ಸ್ಕ್ವಿಂಟ್ ಮಾಡ್ತಿರ್ತಾರೆ, ಆ ಮಕ್ಕಳನ್ನ ನಾವು ಮೆಷಿನ್ ಮುಂದೆ ತೋರಿಸಿದ್ರೆ -1 -2 ಪವರ್ ತೋರಿಸ್ತಾ ಇರುತ್ತೆ. ಬಟ್ ಅವ್ರಿಗೆ ಯಾವಾಗ ನಾವು ಮಸಲ್ಸ್ ಎಲ್ಲ ರಿಲ್ಯಾಕ್ಸ್ ಮಾಡ್ಬಿಡ್ತೀವಿ, ಸೀಲಿಯರಿ ಮಸಲ್ಸ್ ಎಲ್ಲ ರಿಲ್ಯಾಕ್ಸ್ ಮಾಡಿ ಮತ್ತೆ ಪವರ್ ತಗೊಂಡ್ರೆ 0 ಇರುತ್ತೆ. ಬಟ್ ಈ ಮಕ್ಕಳು ಮೆಷಿನಲ್ಲಿ ಹೋಗಿ ಎಲ್ಲಾದ್ರು ಡೈರೆಕ್ಟ್ ಆಗಿ ಹಂಗೆ ಗ್ಲಾಸಸ್ ತಗೊಂಡ್ರೆ ದೇ ಆರ್ ಓವರ್ ಕರೆಕ್ಟೆಡ್, -1 ಕೊಡ್ತಾರೆ. ಅದೇ ಹೈಪರ್ಮೆಟ್ರೋಪಿಯಾ ಇರೋರಿಗೆ ಅವ್ರಿಗೂ ಅಷ್ಟೇ, ನಮ್ ಕಮ್ಮಿ ನಂಬರ್ ತೋರಿಸ್ತಿರುತ್ತೆ ಬಟ್ ಆಕ್ಚುಲಿ ಪವರ್ ಜಾಸ್ತಿ ಇರುತ್ತೆ. ಆ ಪ್ಲಸ್ ಇರೋರಿಗೆ ಪ್ಲಸ್ ಇರೋದು ಕಮ್ಮಿ ಬರ್ತಾ ಇರುತ್ತೆ. ಸೊ ಅವ್ರನ್ನ ನಾವು ಯಾವಾಗ ರಿಲ್ಯಾಕ್ಸ್ ಮಾಡ್ತೀವಿ ಆಕ್ಚುಲಿ ಪವರ್ ಇನ್ನ ಜಾಸ್ತಿ ಇದೆ ಅಂತಾನೆ ಬರುತ್ತೆ. ಸೊ ಪವರ್ ಇಲ್ಲದೆ ಇರೋರಿಗೆ ಜಾಸ್ತಿ ತೋರಿಸುತ್ತೆ, ಜಾಸ್ತಿ ಇರೋರ್ಗೂ ಕಮ್ಮಿ ತೋರಿಸುತ್ತೆ. ಡೈರೆಕ್ಟ್ ಆಗಿ ಬಸ್ ಜಸ್ಟ್ ಒಂದು ಎ ಆರ್ ರೀಡಿಂಗ್ ತಗೊಂಡು ಗ್ಲಾಸಸ್ ತಗೊಂಡ್ರೆ, ಕರೆಕ್ಟ್ ಆಗಿ ರಿಫ್ರಾಕ್ಷನ್ ಮಾಡಿ ಡ್ರಾಪ್ಸ್ ಹಾಕಿ ತಗೊಂಡ್ರೆ ಕರೆಕ್ಟ್ ನಂಬರ್ ಗೊತ್ತಾಗುತ್ತೆ
1: ಅಲ್ವಾ. ಹಾಗಾಗಿ ಬಹಳ ಸಲ ಈಗ ಕನ್ನಡಕಗಳನ್ನ ಬಳಸೋರು ಅದರದ್ದು ನಂಬರ್ ಬದಲಾವಣೆ ಆಗಿರ್ಬೋದು ಅಂತಂತೇಳಿ ಸೀದಾ ಹೋಗ್ತಾರೆ ಅಲ್ಲಿಗೆ ಚೆಕ್ ಮಾಡಿಸಿ ಅದೇನು ಇಷ್ಟೇ ತಾನೇ ಅಂತಂತ ಹೇಳಿ ನಿರ್ಲಕ್ಷ್ಯ ಮಾಡ್ತಾರೆ. ಆದ್ರೆ ಅದು ಬರ್ಬರ್ತಾ ಬೇರೆ ಸಮಸ್ಯೆಗೂ ಕೂಡ ಎಡೆ ಮಾಡಿಕೊಡ್ಬೋದು. ಯಾಕಂದ್ರೆ ಕಣ್ಣು ಅದಕ್ಕೆ ಕನ್ನಡಕ ಅಲ್ಲಿಗೆ ಮುಗಿಯಲ್ಲ, ಅಲ್ಲಿ ಏನೇನು ಸಮಸ್ಯೆ ಇದೆ ಒಳಗಡೆ ಬೇರೆ ಬೇರೆ ಸಮಸ್ಯೆ ಇರ್ಬೋದು, ಬೇರೆ ಬೇರೆ ಅನಾರೋಗ್ಯದ ಕಾರಣಗಳಿಂದಾಗಿ ಇನ್ನೇನು ಸಮಸ್ಯೆಗೆ ತುತ್ತಾಗ್ತಾರೆ ಅಂತ ಅನ್ನೋದನ್ನ ನೀವು ವೈದ್ಯರಾದವರು ನೋಡ್ತೀರಿ. ಈಗ ಈ ಬೇರೆ ಬೇರೆ ಈ ಕೂಲಿಂಗ್ ಗ್ಲಾಸು ಜಾತ್ರೆಯಲ್ಲಿ ಎಲ್ಲೋ ಒಂದು ಸಿಗುತ್ತೆ ಅಂತ ಹೇಳಿ ತಗೊಳ್ಳೋದು ಮಾಡ್ತಿರ್ತಾರೆ. ಗ್ರಾಮೀಣ ಭಾಗದಲ್ಲಿ ಒಂದಿಷ್ಟು ಆಟಕ್ಕಾಗಿ ಆಟಿಕೆ ವಸ್ತು ತರ ಅದನ್ನ ನೋಡ್ತಾರೆ. ಅಂಥ ಕನ್ನಡಕಗಳನ್ನ ಬಳಸೋದ್ರಿಂದ ಏನ್ ಸಮಸ್ಯೆ ಆಗತ್ತೆ, ಮತ್ತೆ ಹಳ್ಳಿನಲ್ಲಿ ಗೊತ್ತಾಗಲ್ಲ ಜನರಿಗೆ, ಮಕ್ಕಳು ಬೇಡ್ತಾವೆ ಹಠ ಮಾಡ್ತಾರೆ ಅಂತ ಹೇಳಿ ಕೊಡಿಸ್ಬಿಡ್ತಾರೆ, ಅದರಿಂದ ಏನಾರ ಸಮಸ್ಯೆ ಇದೆಯಾ
0: ಸರ್? ಅದ್ರೊಳಗೆ ಪವರ್ ಇಲ್ಲ ಅಂದ್ರೆ ಏನು ಮಾಡೋದಿಲ್ಲ. ಇಟ್ಸ್ ಪವರ್ ಇಲ್ಲದೆ ಇರೋದು 0 ಪವರ್, ನೀವು ಕೂಲಿಂಗ್ ಗ್ಲಾಸ್ ಹಾಕೊಂಡ್ರೆ ಇಟ್ಸ್ ಓಕೆ, ಇಟ್ಸ್ ಮೋರ್ ಪ್ರೊಟೆಕ್ಟಿವ್. ಯಾಕಂದ್ರೆ ಅಲ್ಟ್ರಾ ವೈಲೆಟ್ ರೇಸ್ ಎಲ್ಲ, ಅದು ಕೂಲಿಂಗ್ ಗ್ಲಾಸ್ ಅಂದ್ರೆ ಏನಂದ್ರೆ ಅದು ಅಲ್ಟ್ರಾ ವೈಲೆಟ್ ರೇಸ್ ನ ತಡೆಗಟ್ಟುತ್ತೆ. ಸೊ ಆ ರೀತಿ ಒಂದ್ ರೀತಿ ಕಣ್ಣಿಗೆ ಒಳ್ಳೇದು ಇದು ಪ್ರಾಪರ್ ಕೂಲಿಂಗ್ ಗ್ಲಾಸ್ ಆದ್ರೆ, ಕೂಲಿಂಗ್ ಗ್ಲಾಸ್ ಇದ್ರೆ. ಇಲ್ಲ ಪವರ್ ಏನಾರ ಇತ್ತು ಗ್ಲಾಸಸ್ ಅನ್ನೆಸೆಸರಿ ಗ್ಲಾಸಸ್ ಎಲ್ಲ ಅದು ಒಳ್ಳೇದಲ್ಲ ಸರ್.
1: ಅಲ್ಲ ಇದು ಒಂಥರ ಸ್ಟೈಲ್ ಆಗಿ ಗ್ಲಾಸ್ ಹಾಕೋರಿಗೆ ಆಯ್ತಿದ್ದು, ಆದ್ರೆ ಈ ಜಾತ್ರೆಯಲ್ಲಿ ಅಲ್ಲಿ ಇಲ್ಲಿ ಸಿಗ್ತದಲ್ಲ ಅವೆಲ್ಲ ಒಂಥರ ಪ್ಲಾಸ್ಟಿಕ್ ಇರುತ್ತೆ.
0: ಗೊತ್ತಾಯ್ತು. ಈಗ ಇನ್ನೊಂದು ರೀತಿ ಈ ತರ ನೀವು ಹೇಳೋ ತರ ಗ್ಲಾಸಸ್ ಬರೋದು ಯಾರಿಗೆ ಅಂದ್ರೆ, ಇದು 40 ಇಯರ್ಸ್ ಆದ್ಮೇಲೆ ಪ್ರೆಸ್ಬಯೋಪಿ ಅಂತ ಏನ್ ಸ್ಟಾರ್ಟ್ ಆಗುತ್ತೆ ಅದು ಹತ್ರದ ದೃಷ್ಟಿ ಕಳ್ಕೊತಾ ಹೋಗುತ್ತೆ, ಕಳ್ಕೊತಾ ಹೋಗ್ತಾರೆ 44 ಇಯರ್ಸ್ ಇಂದ, ಅಂದ್ರೆ 40 ಮೇಲೆ 40 ಅಂತ ಹೇಳ್ತಾರೆ. ಸೊ ಅದಕ್ಕೆ ಏನ್ ಮಾಡ್ತಾರೆ ಅಂತಂದ್ರೆ, ಅವರೆಲ್ಲ ರೋಡ್ ಸೈಡ್ ಎಲ್ಲ ಸಿಗ್ತಾರೆ, ಒಂದು ರಾಡ್ ತರ ಇರುತ್ತೆ ಅಲ್ಲಿ ಗ್ಲಾಸ್ ಇಡ್ತಾ ಹೋಗ್ತಾರೆ, ನಿಯರ್ ಆಡ್ ಗ್ಲಾಸ್ ಇಡ್ತಾ ಹೋಗ್ತಾರೆ. ಯಾವ ಡಿಸ್ಟೆನ್ಸ್ಗೆ ಅವ್ರಿಗೆ ಚೆನ್ನಾಗಿ ಕಾಣುತ್ತೆ ಅಂದ್ರೆ ಅದನ್ನ ಅವ್ರು ಕ್ಯಾಲ್ಕುಲೇಟ್ ಮಾಡಿ ಒಂದು ಗ್ಲಾಸ್ ಕೊಟ್ಬಿಡ್ತಾರೆ. ಬಟ್ ಅದು ಕರೆಕ್ಟ್ ಅಲ್ಲ ಸರ್. ಪ್ರಾಪ್ ನೀವು ಹೇಳ್ದಂಗೆ ಯಾಕೆ ಗ್ಲಾಸ್ ಪವರ್ ಬರ್ತಿದೆ ಅಂತ ಪ್ರಾಪರ್ ಐ ಚೆಕಪ್ ಮಾಡಿ, ಅದು ಕಣ್ಣಿಗೆ ರಿಲ್ಯಾಕ್ಸ್ ಮಾಡಿ ಪೂರ್ತಿ ಕಣ್ ಚೆಕಪ್ ಮಾಡಿ ಕರೆಕ್ಟ್ ಪವರ್ ಕೊಟ್ರೇನೆ ಒಳ್ಳೇದು. ಅಂಡರ್ ಕರೆಕ್ಷನ್ ತಪ್ಪು, ಓವರ್ ಕರೆಕ್ಷನ್ ತಪ್ಪು.
1: ಸಾಮಾನ್ಯ ಒಂದು ಕನ್ನಡಕದಿಂದ ಇನ್ನೊಂದು ಕನ್ನಡಕ ತಗೋಬೇಕಂದ್ರೆ, ಅಂದ್ರೆ ಒಳಗಡೆ ಎಲ್ಲ ಪವರ್ ಗ್ಲಾಸ್ಗಳು ಅಂದ್ರೆ ನಿಮ್ಮ ಚಿಕಿತ್ಸೆ ಅನುಸಾರವಾಗಿ ಅವರು ತಗೊಳ್ಳೋ ಅಂತ ಗ್ಲಾಸ್ಗಳು ಎಷ್ಟು ಅವಧಿ ಬೇಕಾಗತ್ತೆ, ಅಂದ್ರೆ ಎಷ್ಟು ಅವಧಿ ನಂತರ ಅವರು ತಪಾಸಣೆ ಮಾಡಿಸ್ಕೊಳ್ಳೋದು?

0: ಹೋಗಬೇಕು, ಇನ್ನೊಂದು ಕನ್ನಡಕ ತಗೋಬೇಕಂದ್ರೆ?
1: ಸರ್, ಮಕ್ಕಳಲ್ಲಿ ಬೆಳೀತಾ ಇರೋದ್ರಿಂದ ಅವ್ರ ಕಣ್ಣು ಬೆಳೀತಾ ಇರತ್ತೆ. ಸೊ ಅವರು 6 ಮಂತ್ಸ್ ಒನ್ಸ್ ಐ ಚೆಕಪ್ ಮಾಡಿ ಕರೆಕ್ಟ್ ಪವರ್ ತಗೋಬೇಕು. ಇನ್ನು 40 ಇಯರ್ಸ್ ಆಗಿರೋರು ಅಷ್ಟೇ, ವಯಸ್ಸಾಗ್ತಾ ಆಗ್ತಾ ಅವ್ರದ್ದು ಪ್ರೆಸ್ಬಿಯೋಪಿಯಾ ಜಾಸ್ತಿ ಆಗ್ತಾ ಇರತ್ತೆ, ನಿಯರ್ ಆ್ಯಡ್ ಆಗ್ತಾ ಹೋಗುತ್ತೆ. ಇದ್ರ ಜೊತೆಗೆ ಮತ್ತೆ ಕೆಟ್ರಾಕ್ಟ್ ಶುರು ಮಾಡ್ಕೊಳ್ಳುತ್ತೆ. ಡಯಾಬಿಟಿಕ್ ಇರೋರಿಗೆ, ಅನ್ಕಂಟ್ರೋಲ್ ಡಯಾಬಿಟಿಸ್ ಇರೋರಿಗೆ ಡಯಾಬಿಟಿಕ್ ರೆಟಿನೋಪತಿ ಬರ್ಬೋದು, ಇಲ್ಲ ಅಂತಂದರೆ ಅವರಲ್ಲಿ ಕೆಟ್ರಾಕ್ಟ್ ಪ್ರೋಗ್ರೆಸ್ ಆಗ್ಬೋದು. ಇದು ಗ್ಲಾಸಿಂದ ಅಂತ ಅಂದ್ಕೊಂಡು ಬರೀ ಗ್ಲಾಸ್ ಕೊಡ್ತಿದ್ರೆ ಡಯಾಬಿಟಿಕ್ ರೆಟಿನೋಪತಿ, ಹೈಪರ್ಟೆನ್ಸಿವ್ ರೆಟಿನೋಪತಿ ಇದೆಲ್ಲ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಬೆಟರ್ ಇಸ್ 6 ಮಂತ್ಸ್ ಒನ್ಸ್ ಐ ಚೆಕಪ್ ಮಾಡಿಸ್ಕೊಂಡ್ರೆ ಎಲ್ಲರಿಗೂ ಬೆಟರ್ ಅಂತ ಅನ್ಸುತ್ತೆ.
0: ಈಗ ಕಣ್ಣಿನ ರಕ್ಷಣೆ ಆಗಬೇಕು ಅಂತಂದರೆ ಕನ್ನಡಕ ಇದ್ರೆ ಭಾಳ ಚೆನ್ನಾಗಿ, ಅಂದರೆ ಬೇರೆ ಧೂಳ ಕೂತ್ಕೊಳ್ಳೋದಾಗಲಿ ಅಥವಾ ಬೇರೆ ಎಲ್ಲ ಕಾರಣಗಳಿಂದ ರೈಡ್ ಮಾಡ್ತಿರ್ತಾರೆ, ಹೆಲ್ಮೆಟ್ ಹಾಕೊಂಡಿರ್ತಾರೆ, ಬಟ್ ಸ್ಪೆಕ್ಸ್ ಇದ್ರೆ ಭಾಳ ಅವ್ರಿಗೆ ಅನುಕೂಲ. ಈ ರೀತಿ ಕಣ್ಣಿನ ರಕ್ಷಣೆಯಲ್ಲಿ ಕನ್ನಡಕಗಳ ಪಾತ್ರ ಎಷ್ಟಿದೆ
1: ಸರ್? ಪ್ರೊಟೆಕ್ಷನ್ ಗುಡ್. ಮಕ್ಕಳಲ್ಲಿ ಈ ಡಸ್ಟನ್ನು ಅವಾಯ್ಡ್ ಆಗುತ್ತೆ. ಆಕ್ಚುಲಿ ಮಕ್ಕಳಲ್ಲಿ ಯಾರಿಗೆ ಅಲರ್ಜಿ ಇರುತ್ತೆ, ಕೆಲವೊಂದ್ಸತಿ ಅಲರ್ಜಿ ಕಂಜಂಕ್ಟವೈಟಿಸ್ ಅಂತ ಹೇಳ್ತೀವಿ, ವರ್ನಲ್ ಕೆರೆಟೋ ಕಂಜಂಕ್ಟವೈಟಿಸ್ ಅಂತ, ಇದು ಮಕ್ಕಳಲ್ಲಿ ಕಾಮನ್. ಸೊ ಗ್ಲಾಸಸ್ ಒಂದ್ ರೀತಿ ಪ್ರಿವೆಂಟ್ ಮಾಡುತ್ತೆ, ಡಸ್ಟ್ ಕಣ್ಣೊಳಗೆ ಹೋಗ್ದಿರ. ಎರಡನೇದು ಗಾಯಗಳಿಗೆ ಡಸ್ಟ್ ಬಿತ್ತು, ಕಸ ಬಿತ್ತು, ಡ್ರೈವ್ ಮಾಡ್ಬೇಕಾದ್ರೆ ಏನಾದ್ರೂ ಫಸ್ಟ್ ಗ್ಲಾಸಿಗೆ ಬೀಳುತ್ತೆ, ಕಣ್ಣಿಗೆ ಬೀಳೋದಿಲ್ಲ. ಸೊ ಒಂದ್ ರೀತಿ ಇದು ಪ್ರೊಟೆಕ್ಷನ್ ಕೊಡುತ್ತೆ.
0: ಈಗ ಈ ಕಣ್ಣಿನ ಶಸ್ತ್ರಚಿಕಿತ್ಸೆ ಅಂದ್ರೆ ಈ ಪೊರೆಯ ಚಿಕಿತ್ಸೆ ಆದಾಗ ಕೂಡಲೇ ಕನ್ನಡಕಗಳನ್ನ ಬಳಸ್ತಾರೆ, ಅದಕ್ಕೆ ಬೇರೆ ಬೇರೆ ಹಂತದಲ್ಲಿ ಯಾವ್ಯಾವ ಕನ್ನಡಕಗಳನ್ನು ಬಳಸಬೇಕು ಅಂತ ತಾವು ಹೇಳ್ತೀರಾ? ಅಲ್ಲಿ ಅವರ ದೃಷ್ಟಿ ಸುಧಾರಣೆಗೆ ಅಂತಾನೆ ನೀವು ಕನ್ನಡಕಗಳನ್ನು ಬೇರೆ ಬೇರೆ ಕನ್ನಡಕಗಳನ್ನು ಕೊಡ್ತೀರಾ, ಅಥವಾ ಅವರ ಶಸ್ತ್ರಚಿಕಿತ್ಸೆ ಆದ ನಂತರ ಅವರ ನಂಬರ್ಗೆ ಅನುಸಾರವಾಗಿ ನೀವು ಟೆಸ್ಟ್ ಮಾಡ್ತೀರಿ? ಬೇರೆ ಬೇರೆ ಕನ್ನಡಕಗಳನ್ನು ಬಳಸಬೇಕಾಗತ್ತೆ. ಅವರು
1: ಯಾವ ಲೆನ್ಸ್ ಚೂಸ್ ಮಾಡಿದ್ದಾರೆ ಅನ್ನೋದ್ರ ಪ್ರಕಾರ ಹೋಗುತ್ತೆ. ಈಗ ಕೆಟ್ರಾಕ್ಟ್ ಸ್ಟಾರ್ಟಿಂಗ್ ಸ್ಟೇಜ್ ಅಲ್ಲಿ ಇದ್ದಾಗ ಸ್ವಲ್ಪ ರಿಫ್ರಾಕ್ಟಿವ್ ಇಂಡೆಕ್ಸ್ ಚೇಂಜ್ ಆಗಿ ಕೆಲವೊಂದ್ಸತಿ ಅದಕ್ಕೂ ಗ್ಲಾಸಸ್ ಕೊಡ್ತಾರೆ. ಕೆಟ್ರಾಕ್ಟ್ ಸರ್ಜರಿ ಆದ್ಮೇಲೆ ಲೆನ್ಸ್ ಅಂತ ನಾವೇನ್ ಹೇಳ್ತೀವಿ, ಅದು ನ್ಯಾಚುರಲ್ ಲೆನ್ಸ್ ಬಂದ್ಬಿಟ್ಟು ಅವರು ಮೋನೋಫೋಕಲ್ ಅಂತ ತಗೋತಿದಾರ ಅಥವಾ ಟ್ರೈಫೋಕಲ್ ಅಂತ ತಗೋತಿದಾರ ಅನ್ನೋದ್ರ ಮೇಲೆ. ಅಂದ್ರೆ ಇವಾಗ ನಮ್ ನ್ಯಾಚುರಲ್ ಲೆನ್ಸ್ ಹೆಂಗೆ ಅಂದ್ರೆ, ನಾವು ದೂರದ್ ನೋಡ್ಬೇಕು ಅಂದ್ರೆ ಅದು ಫ್ಲಾಟ್ ಆಗುತ್ತೆ, ಹತ್ರದ್ ನೋಡ್ಬೇಕು ಅಂದ್ರೆ ಅದು ಫುಲ್ ಕಾನ್ವೆಕ್ಸ್ ಆಗುತ್ತೆ, ಮಯೋಪಿಕ್. ಈ ನ್ಯಾಚುರಲ್ದು ಆ ಲೆನ್ಸ್ ಅಲ್ಲಿ ಇರೋದಿಲ್ಲ, ಒಂದೇ ಯಾವ್ದಾದ್ರು ಫಿಕ್ಸ್ ಆಗುತ್ತೆ. ಮೋನೋಫೋಕಲ್ ಅಂತ ತಗೊಂಡ್ರೆ ಮತ್ತೆ ಹತ್ರದಕ್ಕೆ ಗ್ಲಾಸಸ್ ಬೇಕು, ಕಂಪ್ಯೂಟರ್ಗೆ ಗ್ಲಾಸ್ ಬೇಕು. ಇಲ್ಲ ಟ್ರೈಫೋಕಲ್ಗೆ ಹೋಗ್ತಾರೆ, ನನಗೆ ಗ್ಲಾಸಸ್ಸೇ ಬೇಡ ಅಂತಂದ್ರೆ ಆ ರೀತಿ ಲೆನ್ಸ್ ಕಣ್ಣೊಳಗೆ ಇಟ್ಟರೆ ಗ್ಲಾಸಸ್ದು ಯೂಸ್ ಕಮ್ಮಿ ಆಗುತ್ತೆ. ಈ ಎಕ್ಸ್ಟೆಂಡೆಡ್ ಡೆಪ್ತ್ ಅಂತಾನೂ ಬರುತ್ತೆ ಲೆನ್ಸಸ್.
0: ಈ ಗ್ಲಾಸ್ಗಳನ್ನ ಕೆಲವೊಬ್ಬರು ಎರಡೆರಡು ಮೂರು ಮೂರು ಗ್ಲಾಸ್ ಇಟ್ಕೊಂಡಿರ್ತಾರೆ,
1: ಕಂಪ್ಯೂಟರ್ಗೆ, ರೀಡಿಂಗ್ ಗ್ಲಾಸ್. ಇದು ಮುಂಚೆ ಕಾಲದಲ್ಲಿ ಪ್ರೋಗ್ರೆಸಿವ್ ಗ್ಲಾಸಸ್ ಇಲ್ಲದೆ ಇದ್ದಾಗ, ಆಫೀಸ್ ಗ್ಲಾಸಸ್ ಇಲ್ಲದೆ ಇದ್ದಾಗ ಏನಾಗ್ತಿತ್ತು ಅಂದ್ರೆ ದೂರದ್ದು ಮೋನೋಫೋಕಲ್ ಲೆನ್ಸ್ ಇಟ್ಬಿಟ್ಟು ದೂರದ್ದೆಲ್ಲ ಚೆನ್ನಾಗಿ ಕಾಣ್ತಿರ್ತದೆ, ಹತ್ರದ್ ನೋಡಿದಾಗ ಈಗ ಮೊಬೈಲ್ ಡಿಸ್ಟೆನ್ಸ್ ನೋಡಬೇಕು ಅಂದ್ರೆ ರೀಡಿಂಗ್ ಗ್ಲಾಸ್ ಅಂತ ಹಾಕೋತಾರೆ, ಇನ್ನೊಂದು ಚೂರದ್ದು ದೂರದ್ದು ಬೇಕು ಅಂತಂದ್ರೆ ಇನ್ನೊಂದು. ಸೊ ಆ ರೀತಿ ಎರಡೆರಡು ಗ್ಲಾಸಸ್ ಮುಂಚೆ ಮಾಡಿಸ್ಕೋತಿದ್ರು, ಈಗೆಲ್ಲ ಒಂದೇ ಗ್ಲಾಸ್ ಅಲ್ಲೇ ಬರುತ್ತೆ ಸರ್, ಪ್ರೋಗ್ರೆಸಿವ್ ಗ್ಲಾಸ್ ಅಲ್ಲಿ ಬರುತ್ತೆ. ದೂರದ್ದು ಇಲ್ಲದೆ ಇರೋರಿಗೆ ಆಫೀಸ್ ಗ್ಲಾಸಸ್ ಅಂತ ಬರುತ್ತೆ, ಅಂದ್ರೆ ಬರೀ ಕಂಪ್ಯೂಟರ್ಗೆ ರೀಡಿಂಗ್ ಮಾತ್ರ ಬೇಕಾಗುತ್ತೆ, ಅಂದ್ರೆ ಇಂಟರ್ಮೀಡಿಯೇಟ್ ನಿಯರ್ ಮಾತ್ರ ಬಂದಿರುತ್ತೆ ಅದರೊಳಗೆ, ದೂರದಕ್ಕೇನು ಗ್ಲಾಸಸ್ ಇರೋದಿಲ್ಲ.
0: ಈಗೆಲ್ಲ ಗ್ಲಾಸ್ ಅಂದ್ರೆ ಅದು ಒಂಥರ ನಮ್ಗೆ ತೊಂದರೆನೇ ಆಗುತ್ತೆ, ಮುಂದೆ ಅದು ಒಂದು ಬೇರೆನೆ ವಸ್ತು ನಮ್ಮ ಮುಖದ ಮೇಲೆ, ಬೇಡ ಬೇಡ ಅಂತ ಹೇಳಿ ಈ ಅದು ಬೇಡ ಅಂದ್ರೆ ಕಾಂಟ್ಯಾಕ್ಟ್ ಲೆನ್ಸ್ ಎಲ್ಲ ಹಾಕ್ಸ್ಕೊಳಕ್ ಹೋಗ್ತಾರೆ. ಇವುಗಳ ಸುರಕ್ಷತೆ ಮತ್ತೆ ಇವುಗಳ ಗುಣಮಟ್ಟ ಅಂದ್ರೆ ಹೇಗೆ, ಅಥವಾ ತಮ್ಮ ದೃಷ್ಟಿ ಒಳ್ಳೆಯದಾಗ್ಲಿಕ್ಕೆ ಎಷ್ಟು ಸಹಾಯಕರಾಗಿದೆ
1: ಸರ್? ಕಾಂಟ್ಯಾಕ್ಟ್ ಲೆನ್ಸ್ ಅಲ್ಲಿ ಯಾರಿಗೆ ಕೊಡ್ತಾರೆ ಅಂತಂದ್ರೆ, ಈಗ ಕೆಲವೊಬ್ರಿಗೆ ಹಾಕೊಳಕ್ ಇಷ್ಟ ಇಲ್ಲ ಅಂತ ಹೇಳೋ, ಈಗ ಕಾಲೇಜ್ಗೆ ಹೋಗ್ತಿರ್ತಾರೆ, ಇಲ್ಲ ಕೆಲವೊಂದು ಪ್ರೊಫೆಷನಲಿ ಸ್ಪೋರ್ಟ್ಸ್ ಅಲ್ಲಿ ಆಡೋರ್ಗೆ, ಈಗ ಕ್ರಿಕೆಟ್ ಆಡ್ತಿರ್ಬೋದು, ಇನ್ನೊಂದು ಗ್ಲಾಸ್ ಬಿದೋಗ್ತಾ ಇರತ್ತೆ. ಸೊ ಕೆಲವೊಂದು ಸ್ಪೋರ್ಟ್ಸಲ್ಲಿ ಕಾಂಟ್ಯಾಕ್ಟ್ ಲೆನ್ಸ್ ಹಾಕೋತಾರೆ, ಕೆಲವೊಂದು ಪ್ರೊಫೆಷನಲ್ಲಿ ಕಾಸ್ಮೆಟಿಕ್ ತರ ಅವ್ರಿಗೆ ನನಗೆ ಬೇಡ ಗ್ಲಾಸಸ್, ಹೌದು ಆ ತರ ಇಲ್ಲ ಏನಾದ್ರ ಫ್ಯಾಷನ್ ರಿಲೇಟೆಡ್ ಫೀಲ್ಡ್ ಅಲ್ಲಿರೋರ್ಗೆಲ್ಲಾನು ಕಾಸ್ಮೆಟಿಕ್ ಲೆನ್ಸ್ ತಗೋತಾರ. ಸೊ ಲೆನ್ಸ್ ತಗೊಂಡ ಮೇಲೆ ಅದರದ್ದು ಕೇರು ಮಾಡ್ಬೇಕಾಗತ್ತೆ. ಸೊ ಈ ರೀತಿ ಅದರದ್ದು ಅಡ್ವಾಂಟೇಜಸ್ ಇದೆ.
0: ಈ ಗ್ಲಾಸ್ಗಳು ಮತ್ತೆ ಅದಕ್ಕೆ ಬೇಕಾಗಿರೋ ಫ್ರೇಮ್ಗಳು, ಈ ಫ್ರೇಮ್ ಅಂತಂದ್ರೆ ಜಸ್ಟ್ ಫಾರ್ ಒಂದು ಲುಕ್ಕಿಗೆ ಅಂತ ಅಥವಾ ಒಂದು ಬಾಳಿಕೆಗೆ ಅಂತ ಮಾತಾಡ್ತೀವಿ ನಾವು. ಈ ಕನ್ನಡಕಗಳ ರಕ್ಷಣೆಯನ್ನು ಹೇಗೆ ಮಾಡ್ಕೋಬೇಕು ನಾವು? ಆಯ್ತು, ನಾವು ಅದನ್ನ ಬ್ಯಾಗಲ್ಲಿ ಇಟ್ಟಿರ್ತೀವಿ ಅಥವಾ ಟೇಬಲ್ ಮ್ಯಾಗ ಇರ್ತದೆ, ಇನ್ನೆಲ್ಲೋ ಬಿದ್ದು ಬಿಡುತ್ತೆ ಕೆಳಗಡೆ, ಹೇಗೆ?
1: ಸೊ ಒಂದು ಗ್ಲಾಸಸ್ ಅಲ್ಲಿ ಅದರದ್ದೇನು ನಮ್ಗೆ ಇಲ್ಲಿ ಕಿವಿ ಹತ್ರ ಬರುತ್ತೆ ಫ್ರೇಮ್, ಅದು ಅದು ಗ್ಲಾಸ್ ದಪ್ಪ ಇದ್ದು ಫ್ರೇಮ್ ತುಂಬಾ ತೆಳು ಇದ್ರೆ ಏನಾಗುತ್ತೆ ಅಂದ್ರೆ, ನಾವು ಅಲ್ಲಿ ಇಲ್ಲಿ ಇಟ್ಟಾಗ ಅದು ಬೆಂಡ್ ಆಗುತ್ತೆ, ಬೆಂಡ್ ಆದಾಗ ಅದು ಟಿಲ್ಟ್ ಆಗುತ್ತೆ. ಸೊ ಟಿಲ್ಟ್ ಆದಾಗ ಏನಾಗುತ್ತೆ ಅಂದ್ರೆ, ನಾವು ಏನು ಕೊಟ್ಟಿರ್ತೀವಿ ಪವರ್ ಅದು ಇನ್ನೆಲ್ಲೋ ಆಕ್ಸಿಸ್ ಅಲ್ಲಿ ಕೆಲಸ ಮಾಡ್ತಿರತ್ತೆ. ಸೊ ಇದು ಏನ್ ಹೇಳ್ತಾರೆ ಬಂದ್ಬಿಟ್ಟು, ಗ್ಲಾಸ್ ನನ್ಗೆ ಹಾಕದ್ಮೇಲೆ ತಲೆನೋವು ಬರ್ತಿದೆ, ಕಣ್ಣೋ ಬರ್ತಿದೆ, ನಂಗೆ ಸೆಟ್ ಆಗ್ತಿಲ್ಲ ಅಂತ ಹೇಳ್ತಾರೆ. ಬಟ್ ಪವರ್ ಎಲ್ಲ ಚೆಕ್ ಮಾಡಿದ್ರೆ ಕರೆಕ್ಟ್ ಆಗಿ ಇರುತ್ತೆ, ಯಾಕೆ ಅಂದ್ರೆ ಅದನ್ನ ಕಣ್ಣಿಗೆ ಹಾಕೊಂಡಾಗ ಅದೆಲ್ಲೋ ಟಿಲ್ಟ್ ಆಗಿರುತ್ತೆ. ಸೊ ಆ ಫ್ರೇಮ್ ನ ಚೆನ್ನಾಗಿ ಮೇಂಟೈನ್ ಮಾಡ್ಬೇಕು ಅಂದ್ರೆ, ನೀವು ಗ್ಲಾಸ್ ತೆಗೆದು ಟೇಬಲ್ ಮೇಲೆ ಇಟ್ಟರೆ ಆ ಗ್ಲಾಸ್ ಏನಿದೆ ಆ ಎಜ್ಜು ಮತ್ತೆ ಫ್ರೇಮ್ ನಾಲ್ಕು ಗ್ಲಾಸ್

0: ಇಲ್ಲಾಂದ್ರೆ ನೀಟಾಗಿ ಕೂತಿರ್ಬೇಕು, ಟಿಲ್ಟ್ ಆಗಿರ್ಬಾರ್ದು. ಸೊ ಅದನ್ನು ಅದು ಮೇನ್ ಫ್ರೇಮ್ ಮೇಂಟೈನ್ ಮಾಡಬೇಕು. ನೆಕ್ಸ್ಟು ಏನಂದರೆ ಅದರಲ್ಲಿ ಎಲ್ಲ ಸ್ಕ್ರಾಚಸ್ ಎಲ್ಲ ಮಾಡ್ಕೋಬಾರ್ದು. ಸೊ ಅದಕ್ಕೆ ಸಪ್ರೇಟ್ ಕ್ಲಾತ್ ಬಂದಿರುತ್ತೆ, ಅದನ್ನು ನೀಟಾಗಿ ಕ್ಲೀನ್ ಮಾಡಿಕೊಂಡು ಮತ್ತೆ ಯೂಸ್ ಮಾಡಿಲ್ಲ ಅಂದ್ರೆ ಕೇಸ್ ಎಲ್ಲ ಇಟ್ಟು ನೀಟಾಗಿ ಮ್ಯಾನೇಜ್ ಮಾಡಿದ್ರೆ ಅದು ಚೆನ್ನಾಗಿ ದೃಷ್ಟಿ ಕೊಡ.
1: ಅದನ್ನ ಸ್ವಚ್ಛತೆ ಅಂದ್ರೆ ನೀವು ಕೊಟ್ಟಿರೋ ವಸ್ತ್ರದಿಂದ ಅಷ್ಟೇ ಮಾಡ್ಬೇಕಾ? ಈ ಕೆಲವೊಬ್ರು ಎಲ್ಲ ನೀರಾಕಿ ತೊಳೆದು ಬಿಡ್ತಾರೆ.
0: ನೀರಾಕಿ ಎಲ್ಲ ಇವಾಗ ಆಯಿಲ್ ಕೈಯಲ್ಲೆಲ್ಲ ಮುಟ್ಟಿ ಎಲ್ಲ ಮಾಡಿದ್ರೆ ಅದು ಒಂಥರ ಇಂಪ್ರೆಷನ್ ಕೊಡುತ್ತೆ, ಮತ್ತೆ ರಫ್ ಇದ್ರಲ್ಲಿ ಏನಾರ ನಾವು ಕ್ಲೀನ್ ಮಾಡಿದ್ರೆ ಸ್ಕ್ರಾಚಸ್ ಇರುತ್ತೆ. ಸೊ ಸಾಫ್ಟ್ ಕ್ಲಾತ್ ಅಲ್ಲಿ ನೀಟಾಗಿ ಮೇಂಟೈನ್ ಮಾಡಿದ್ರೆ
1: ತೊಳಿಬೋದಾ?
0: ಯೂಶ್ವಲಿ ಅಡ್ವೈಸ್ ಮಾಡಲಿಲ್ಲ ಸರ್. ಈಗ ಮಳೆ ಬಂತು ಒದ್ದೆ ಆಯ್ತು ಅಂತ ಸಾಫ್ಟ್ ಕ್ಲಾತ್ ಅಲ್ಲಿ ಕ್ಲೀನ್ ಮಾಡ್ಕೊಂಡ್ರೆ ಸಾಕು.
1: ಅದೇ ಈಗ ಎಷ್ಟು ಬಹಳ ಸುಲಭವಾಗಿ ನೀವು ಒಂದು ಒಳ್ಳೆ ಸಲಹೆ ಕೊಟ್ರಿ ಅಂದ್ರೆ ಅವರಿಗೆ ಪವರ್ ಬದಲಾವಣೆ ಆಗಿರ್ಲಿಕ್ಕಿಲ್ಲ, ಆದ್ರೆ ಅದು ಆ ಫ್ರೇಮ್ ಹೆಚ್ಚು ಕಡಿಮೆ ಆಗಿರ್ಬಹುದು, ಅದನ್ನು ಕೂಡ ನೋಡ್ಕೋಬೇಕಾಗುತ್ತೆ.
0: ಅದನ್ನ ಪ್ರಿಸ್ಮ್ಯಾಟಿಕ್
1: ಸ್ವಲ್ಪದ್ರಲ್ಲೇ ಇನ್ನೊಂದು ಕನ್ನಡಕ ತಗೊಳೋದನ್ನು ತಪ್ಸ್ಕೋಬಹುದು ಅಲ್ವಾ? ಆದ್ರೆ ವೈದ್ಯರ ಕಡೆ ಹೋಗ್ಬೇಕಾಗತ್ತೆ, ಚೂಸ್ ಮಾಡ್ಕೋಬೇಕಾಗತ್ತೆ. ಮತ್ತೆ ಈ ಕೆಲವು ಸಲ ಎಷ್ಟೋ ಅಪಘಾತಗಳಾಗ್ತವೆ, ಅಲ್ಲಿ ಅವರು ಹಾಕೊಂಡಿದ್ದಂತ ಕನ್ನಡಕದಿಂದನೇ ಅವರಿಗೆ ಸಮಸ್ಯೆ ಆಗ್ಬಹುದು. ಹಾಗಾಗಿ ಅದರ ಒಂದು ಸುರಕ್ಷತೆ ಮತ್ತೆ ಹೆಲ್ಮೆಟ್ಗಳನ್ನು ಬಳಸೋದು ಬಹಳ ಮುಖ್ಯ ಆಗತ್ತೆ. ಈಗ ಅಪಘಾತ ಅಂತೂ ಆಗ್ಬಿಡುತ್ತೆ, ಅವಾಗ ಅಲ್ಲಿ ಯಾವ್ಯಾವ ಜಾಗದಲ್ಲಿ ಏನೇನು ಪೆಟ್ಟು ಬೀಳುತ್ತೆ ಹೇಳೋಕ್ಕಾಗಲ್ಲ. ಆದರೆ ಈ ಅದೇ ಕಾಂಟ್ಯಾಕ್ಟ್ ಲೆನ್ಸ್ ಇದ್ದರೆ ನಮಗೆ ಸುರಕ್ಷತೆ ಇರ್ತಿತ್ತು ಅಂತ ಒಂದು ಹೇಳ್ತೀವಿ, ಅಥವಾ ಕನ್ನಡಕ್ಕೆ ಇದ್ದಿದ್ದರಿಂದನೇ ನನ್ನ ದೃಷ್ಟಿ ರಕ್ಷಣೆ ಆಯಿತು ಅಂತ ಇನ್ನೊಂದು ಹೇಳ್ತಾರೆ. ಅದೆಲ್ಲ ಈ ರೀತಿ ಕನ್ನಡಕಗಳ ಒಂದು ಬಳಕೆ ಈಗ ಹೇಗೆ ಜಾಸ್ತಿ ಆಗಿದೆಯಾ? ಗ್ರಾಮೀಣ ಭಾಗದಲ್ಲಿ ಕೂಡ ಅದರ ಒಂದು ಪ್ರಜ್ಞೆ ಜಾಸ್ತಿ ಆಗಿದೆ, ಹೇಗನ್ಸುತ್ತೆ ನಿಮಗೆ?
0: ಗ್ಲಾಸಸ್ಸು ಮುಂಚೆ ಕಾಲದಲ್ಲಿ ಗ್ಲಾಸ್ ಇಂದ ಮಾಡ್ತಿದ್ರು, ಈಗ ಅದು
1: ಬಿದ್ರು ಹೊಡಿಬಾರ್ದು.
0: ಬಿದ್ರು ಹೊಡಿದಿರಂಗೆ ಅದು ಒಂಥರ ಫೈಬರ್ ಪ್ಲಾಸ್ಟಿಕ್ ತರ ಆ ತರ ಮೆಟೀರಿಯಲ್ ಅಲ್ಲಿ ಈಗ ಮಾಡ್ತಿದ್ದಾರೆ. ಸೊ ಅದು ಯೂಶಲಿ ಬ್ರೇಕ್ ಆಗೋದಿಲ್ಲ. ಮುಂಚೆ ಗ್ಲಾಸ್ ಹೊಡಿತಿತ್ತು, ಆ ಗ್ಲಾಸ್ ಪೀಸ್ ಬಂದು ಕಣ್ಣೊಳಗೆ. ಇವಾಗ ಒಂದು ಕಲ್ಲು ಅಥವಾ ಫೈರ್ ಕ್ರ್ಯಾಕರ್ ಇಂಜುರಿ ಆದ್ರೆ ಅದು ಗ್ಲಾಸ್ ಹೊಡೆದು ಗ್ಲಾಸ್ ಪೀಸ್ ಹೋಗಿ ಕಣ್ಣೊಳಗೆ ಹೋಗ್ತಿತ್ತು. ಸೊ ಈಗ ಆ ತರ ಬರೋದಿಲ್ಲ ಮೆಟೀರಿಯಲ್ಸ್, ಈಗ ಮೆಟೀರಿಯಲ್ಸ್ ಎಲ್ಲ ಡಿಫ್ರೆಂಟ್ ಆಗಿದೆ.
1: ಈಗ ವಯಸ್ಸಾದವರಿಗೆ ಸಾಕಷ್ಟು ಸಲ ಗ್ಲಾಸ್ ಅಂತೂ 100% ಇದೇ ಇರುತ್ತೆ ಅವರಿಗೆ ಕಂಪಲ್ಸರಿ. ಅದನ್ನ ಬಳಸುವಲ್ಲಿ ಕೆಲವು ಸಲ ಅವರಿಗೆ ಒಂಥರ ಈ ಮರೆವು ಇರಬಹುದು, ಅಥವಾ ವಯಸ್ಸಿನ ಪ್ರಭಾವದಿಂದ ಏನೋ ಅದನ್ನು ಸರಿಯಾಗಿ ಕಾಪಾಡಿಕೊಳ್ಳೋದು ಆಗಿರ್ಲಿಕ್ಕಿಲ್ಲ. ಸೊ ಅದು ಮತ್ತೆ ಜೊತೆಯಲ್ಲಿ ಇರಬೇಕು ಅಂತಂದಾಗ ಅದಕ್ಕೆ ಒಂದು ದಾರ ಕಟ್ಟಿ ತೂಗಾಕಿರ್ತಾರೆ. ಇದನ್ನೆಲ್ಲ ಇದ್ರ ಬಗ್ಗೆ ಏನು ತಾವು ಸಲಹೆ ಕೊಡಬಹುದು?
0: ಬಟ್ ಅದು ಅಷ್ಟೇ ಎಲ್ಲದಕ್ಕೂ ಎಕ್ಸ್ಪೋಸ್ ಆಗ್ತಿರುತ್ತೆ, ಡಸ್ಟ್ ಎಲ್ಲ ಕೂತ್ಕೋತಾ ಇರ್ಬೋದು, ಸ್ಕ್ರಾಚ್ ಆಗ್ಬೋದು. ಸೊ ಯೂಶಲಿ ಬಾಕ್ಸಲ್ಲಿ ಇಟ್ಟರೆ ಬೆಟರ್ ಸರ್.
1: ಬೆಟರ್. ಈ ಕನ್ನಡಕಗಳನ್ನು ರಕ್ಷಣೆ ಮಾಡ್ಬೇಕಂದ್ರೆ ಈಗ ಬಿಸಿಲಲ್ಲಿ ಹೋದಾಗ ಆ ಬಿಸಿಲಿನ ಒಂದು ಪ್ರಖರತೆಗೆ ಅದು ಹಾಳಾಗಿರ್ಬೋದು ಅಂತ ಹೇಳ್ಬೋದು, ಅಥವಾ ಹೇಗೆ ಅದು ಹಾಳಾಗುವಂಥ ಸಾಧ್ಯತೆಗಳಿಗೆ ಅದಕ್ಕೆ ಇನ್ನು 6 ತಿಂಗಳಾದಮೇಲೆ ನೀವು ಚೆಕಪ್ ಮಾಡಿಸ್ಬೇಕು ಅಂತ ನೀವು ಹೇಳ್ತೀರಿ ನಿಜ, ಅಥವಾ ಅದನ್ನು ತಪಾಸಣೆ ಮಾಡಬೇಕು ಬಳಸ್ತಾ ಇರುವಂಥ ವಸ್ತು ಹೇಗಿದೆ ಅಂಥೇಳಿ, ಅದಂತಾನೇ ಅದರದ್ದು ಒಂದು ಲೈಫ್ ಯಾವಾಗ ಡಿಪ್ಲೀಟ್ ಆಗುತ್ತೆ.
0: ಯೂಶಲಿ ಗ್ಲಾಸ್ ಮೇಂಟೈನ್ ಮಾಡಿದ್ರೆ ಅದಕ್ಕೇನು ಆಗೋದಿಲ್ಲ ಸದ್ದು, ಮತ್ತೆ ಸನ್ಲೈಟ್ ಇಂದನು ಏನು ಆಗೋದಿಲ್ಲ. ಯಾಕೆಂದ್ರೆ ನಿಮಗೆ ಬೇಕಿದ್ರೆ ಇನ್ನ ಎಕ್ಸ್ಟ್ರಾ ಕೋಟಿಂಗ್ಸ್ ಬರುತ್ತೆ ಗ್ಲಾಸಸ್ಗೆ, ಆಂಟಿ ಗ್ಲೇರ್ ಕೋಟಿಂಗ್ ಅಂತ ಅವೆಲ್ಲ ಬರುತ್ತೆ. 6 months once ಚೆಕ್ ಮಾಡಬೇಕು ಅಂತ ಹೇಳೋದು, ಚಿಕ್ಕ ಮಕ್ಕಳಲ್ಲಿ ಐಬಾಲ್ ಗ್ರೋತ್ ಆಗಿ ಪವರ್ ಚೇಂಜ್ ಆಗಿರುತ್ತೆ ಅಂತ. ವಯಸ್ಸಾಗಿರೋರಿಗೆ ಆ ಏಜಿಂಗ್ ಪ್ರೋಸೆಸ್ ಅಲ್ಲಿ ನಂಬರ್ ಚೇಂಜ್ ಆಗಿರ್ಬೋದು, ಇಲ್ಲ ಡಯಾಬಿಟಿಕ್ ಏನಾರ ಬಂದಿದ್ರೆ ರೆಟಿನೋಪತಿ, ಇದನ್ನ ಚೆಕ್ ಮಾಡ್ಲಿಕ್ಕೆ ಹೊರತು ಗ್ಲಾಸ್ ಪವರ್ ಕಳ್ಕೊತಿದೆ, ಅದ್ರದ್ದು ಕ್ವಾಲಿಟಿ ಹೋಗ್ತಿದೆ ಅಂತಲ್ಲ ಸರ್. ಬಟ್ ಸ್ಕ್ರಾಚಸ್ ಎಲ್ಲ ಇದ್ರೆ ಏನಂದ್ರೆ ಒಂದು ನಾವು ಲೈಟ್ ಗೆ ಅಗೇನ್ಸ್ಟ್ ಆಗಿ ನೋಡಬಹುದು ಏನಾರ ಸ್ಕ್ರಾಚಸ್ ಆಗಿದ್ರೆ. ಎಲ್ಲ
1: ಈ ವಯಸ್ಸಾಗ್ತಾ ಹೋದಂಗೆ ದೃಷ್ಟಿ ಕಮ್ಮಿ ಆಗುತ್ತೆ, ಆದ್ರೆ ಅವರು ಧರಿಸಿರುವಂತಹ ಕನ್ನಡಕಗಳಿಂದ ಅವರಿಗೆ ದೃಷ್ಟಿ ಇಂಪ್ರೂವ್ ಆಗತ್ತಾ? ಎರಡನ್ನೂ ನೋಡ್ತೀರಿ ನಿಜ, ದೃಷ್ಟಿನೇ ಕಡಿಮೆ ಆಗ್ತಾ ಇದೆ ಅಂತಂದ್ರೆ ಅಲ್ಲಿ ಪೊರೆ ಚಿಕಿತ್ಸೆ ಇತ್ಯಾದಿಗಳನ್ನೆಲ್ಲ ಮಾಡಿ ಅದ್ರ ತಕ್ಕಂಗೆ ಕೊಡ್ತೀರಿ, ಹೇಗಿರುತ್ತೆ ಅಂತ?
0: ಸರ್ ದೃಷ್ಟಿ ಕಮ್ಮಿ ಆಗ್ತಿದೆ ಅಂದ್ರೆ ಏನು ಕಮ್ಮಿ ಆಗ್ತಿದೆ ಅಂತ ನೋಡ್ತೀವಿ. ಒಂದು ಕೆಟ್ರಾಕ್ಟ್ ಏಜ್ ಅಲ್ಲಿ ಇದ್ರೆ ಕೆಟ್ರಾಕ್ಟ್ ಇಂದ ಜಾಸ್ತಿ ಆಗ್ತಿದ್ಯಾ ಅಂತ. ಸ್ಟಾರ್ಟಿಂಗ್ ಅಲ್ಲಿ ಇರೋ ಕೆಟ್ರಾಕ್ಟ್ಸ್ಗೆ ಯೂಶಲಿ ಅದ್ರದ್ದು ರಿಫ್ರಾಕ್ಟಿವ್ ಇಂಡೆಕ್ಸ್ ಚೇಂಜ್ ಆಗ್ತಿರುತ್ತೆ. ಈಗ ನ್ಯೂಕ್ಲಿಯರ್ ಕೆಟ್ರಾಕ್ಟ್ ಅಂತ ಇದ್ರೆ ಒಳಗಡೆ ಲೆನ್ಸ್ ಇಂದು ಮಧ್ಯಭಾಗದ ರಿಫ್ರಾಕ್ಟಿವ್ ಇಂಡೆಕ್ಸ್ ಚೇಂಜ್ ಆಗಿ ಅವರು ಮೈನಸ್ ನಂಬರ್ಗೆ ಹೋಗ್ತಿರ್ತಾರೆ. ಹೈಪರ್ಮೆಟ್ರೋಪನ್ ಅವ್ರಿಗೆ ಹೊರಗಿನ ಭಾಗ ಇಂಡೆಕ್ಸ್ ಚೇಂಜ್ ಆಗಿ ಅವರು ಪ್ಲಸ್ ನಂಬರ್ಗೆ ಹೋಗ್ತಿರ್ತಾರೆ. ಸ್ವಲ್ಪ ಮಟ್ಟಿಗೆ ಗ್ಲಾಸ್ ಕೊಡ್ಬೋದು ಒಂದು 6 months ಆ ಥರ. ಬಟ್ ಅವ್ರಿಗೆ ಯೂಶಲಿ ಹೇಳ್ತೇವೆ ಕೆಟ್ರಾಕ್ಟ್ ಹೋಗ್ತಿದೆ, ಕೆಟ್ರಾಕ್ಟ್ ಪ್ರೋಗ್ರೆಸ್ ಆಗೋದ್ರಿಂದ ನಿಮ್ದು ನಂಬರು ಚೇಂಜ್ ಆಗ್ತಾ ಇರುತ್ತೆ. ಸೊ ಈ ಕೆಟ್ರಾಕ್ಟ್ ಸರ್ಜರಿ ಮಾಡಿಸ್ಕೊಂಡ್ರೆ ಈ ಪದೇ ಪದೇ ಗ್ಲಾಸ್ ಚೇಂಜ್ ಮಾಡೋದು ಬೇಕಿರೋದಿಲ್ಲ.
1: ಈಗ ದೂರದ ವಸ್ತು ಕಾಣಿಸಲ್ಲ, ಹತ್ತಿರದ ವಸ್ತು ಬಹಳ ಚೆನ್ನಾಗಿ ಕಾಣಿಸುತ್ತೆ. ಆಮೇಲೆ ದೂರದ ಚೆನ್ನಾಗಿ ಕಾಣಿಸ್ಬೋದು, ಹತ್ತಿರದ ಸರಿ ಕಾಣಿಸ್ಲಿಕ್ಕಿಲ್ಲ. ಇದನ್ನ ಸರಿಪಡಿಸೋದು ಬರೀ ಕನ್ನಡಕಗಳೇನಾ ಅಥವಾ ಮತ್ತಿನ್ನ ಏನ ಬೇರೆ ಮಾರ್ಗ ಇದೆಯಾ?
0: ಅದೇ ಒಂದು ಹೇಳದ್ನಲ್ಲ ಸರ್, ಐಬಾಲ್ ಚಿಕ್ಕ ನಾವು ಹುಟ್ಟಿದಾಗ ಚಿಕ್ಕದಾಗಿರುತ್ತೆ, 17 millimeters ಇರುತ್ತೆ ಅದರದ್ದು ಲೆಂತ್. ಬರ್ತಾ ಬರ್ತಾ ಅರೌಂಡ್ 25 millimeters ಅದರದ್ದು ಲೆಂತ್ ಆಗ್ಬೇಕು. ಚಿಕ್ಕ ಕಣ್ಣು ಚಿಕ್ಕ ಕಣ್ಣಾಗೆ ಹೋಲ್ಕೊಂಡ್ರೆ ಅವ್ರನ್ನ ಹೈಪರ್ ಮೆಟ್ರೋಪ್ಸ್ ಅಂತ ಹೇಳ್ತೀವಿ. ಹೈಪರ್ ಮೆಟ್ರೋಪ್ಸ್ಗೆ ದೂರದ ಕಾಣತ್ತೆ, ಹತ್ರದ್ದು

0: ಅಲ್ಲ. ಮಯೋಪಿಕ್ ಅಂದ್ರೆ ಮೈನಸ್ ನಂಬರ್ ಇರೋರ್ಗೆ, ದೊಡ್ಡ ಕಣ್ಣವ್ರಿಗೆ ದೂರದ ಕಾಣಲ್ಲ ಹತ್ರದ ಕಾಣತ್ತೆ. ಬಟ್ ಪ್ರೆಸ್ಬಯೋಪಿ ಅನ್ನೋದು 45 ಇಯರ್ಸ್ ಆದ್ಮೇಲೆ ಹತ್ರದ ಕಾಣಲ್ಲ ದೂರದ ಕಾಣತ್ತೆ. ಸೊ ಇದೆಲ್ಲ ಗ್ಲಾಸ್ ಅಲ್ಲಿ ಕರೆಕ್ಟ್ ಮಾಡಬಹುದು, ಕಾಂಟ್ಯಾಕ್ಟ್ ಲೆನ್ಸ್ ಅಲ್ಲಿ ಮಾಡಬಹುದು, ಇಲ್ಲ ಅಂತಂದ್ರೆ ಸರ್ಜರಿ ಮಾಡಬಹುದು.
1: ಈಗ ಕನ್ನಡಕಗಳನ್ನ ಬಳಸಲಿಕ್ಕೆ ಆಗಲ್ಲ ಬೇರೆ ಬೇರೆ ಕಾರಣಗಳಿಂದ, ಇರುತ್ತೆ ಅವ್ರ ಹತ್ರ ಬಳಸಲ್ಲ ಅಂದ್ರೆ ಅಷ್ಟು ತೊಂದರೆ ಆಗ್ತಿರಂಗಿಲ್ಲ ಅವರಿಗೆ, ಮುಂಬರುವ ದಿನಗಳಲ್ಲಿ ಇನ್ನೇನೋ ಸಮಸ್ಯೆ ಆಗಬಹುದು ಅಂತ ತಾವು ಹೇಳ್ತೀರಿ. ಯಾವುದೋ ಕಾರಣಗಳಿಂದ ಬಳಸೋದಿಲ್ಲ ಅನ್ಕೋಣ, ನೀವು ಹೇಳಿರ್ತೀರಿ ಅವ್ರಿಗೆ ಏನು ಸಮಸ್ಯೆ ಆಗುತ್ತೆ?
0: ಸರ್, ಚಿಕ್ಕ ಮಕ್ಕಳಲ್ಲಿ ಯೂಸ್ ಮಾಡಿಲ್ಲ ಅಂದ್ರೆ ಆಂಬ್ಲಿಯೋಪಿ ಅಂತ ಆಗುತ್ತೆ. ಅಂದ್ರೆ ನಮ್ಗೆ ಏನ್ ಕಾಣುತ್ತೆ ನಮ್ಮ ನರ ಅದು ಬೆಳವಣಿಗೆ ಆಗುತ್ತೆ, ಗ್ರೋತ್ ಅಂಡ್ ಡೆವಲಪ್ಮೆಂಟ್ ಅಂತ ಹೇಳ್ತೀವಿ. ನಮ್ಮ ಕಣ್ಣು ಬೆಳಿಬೇಕಾದ್ರೂ ಏನು ಬೆಳಿಬೇಕಾದ್ರೂ ಏನು ಕಾಣುತ್ತೆ ಅದು. ಈಗ ಒಬ್ಬರು ಬರೀ ಡಾರ್ಕ್ ರೂಮಲ್ಲೇ ಇಳಿಸ್ಬಿಟ್ರೆ, ಊಟದಾಗಿಂದ ಒಂದು ಯಾವುದಾದ್ರೂ ಅನಿಮಲ್ ಡಾರ್ಕ್ ರೂಮಲ್ಲೇ ಇದ್ರೆ ದಟ್ ಐಬಾಲ್ ವಿಲ್ ಗೋ ಫಾರ್ ಮೈನಸ್, ಮಯೋಪಿ ಆಗುತ್ತೆ. ಆ ಥರ ನಮಗೆ ದೃಷ್ಟಿ ಬೇಕು ಅಂತಂದರೆ ಅವ್ರಿಗೆ ಏನಾರ ಕಾಣಬೇಕು. ಮಕ್ಕಳು ಗ್ಲಾಸ್ ಹಾಕಿಲ್ಲ ಅಂದರೆ ಒಂದು ಡಿಸ್ಟೆನ್ಸ್ವರೆಗೂ ಬೆಳೆದು ಅಲ್ಲಿಗೆ ನಿಂತೋಗ್ಬಿಡುತ್ತೆ, ಅದನ್ನು ಆಂಬ್ಲಿಯೋಪಿ ಅಂತ ಹೇಳ್ತೀವಿ. ಆಮೇಲೆ ಅವ್ರು ದೊಡ್ಡವರಾದ್ಮೇಲೆ ನಂಗೆ ದೃಷ್ಟಿ ಈಗ ಬೇಕು ಅಂದರೆ ಬೆಳವಣಿಗೆ ಮುಗಿದೋಗಿದೆ, ಈಗ ಬೆಳೆಯೋದಿಲ್ಲ. ಇದು ಚಿಕ್ಕ ವಯಸ್ಸಲ್ಲಿ, ವಯಸ್ಸಾದ್ಮೇಲೆ ಬೆಳವಣಿಗೆ ಎಲ್ಲ ಆದ್ಮೇಲೆ ಏನೋ ಒಂದು ಸಣ್ಣ ನಂಬರ್ ಬಂತು ಯೂಸ್ ಮಾಡಿಲ್ಲ, ಕಣ್ಣು ಸ್ಟ್ರೈನ್ ಮಾಡಿಕೊಂಡು ಹೆಡೇಕ್ ಬರುತ್ತೆ, ಕಣ್ಣು ಪೇಯ್ನ್ ಬರುತ್ತೆ, ಇದು ಲೇಟರ್ ಏಜ್ ಬೆಳವಣಿಗೆ ಆಗಿರೋರು ಗ್ಲಾಸ್ ಹಾಕಿಲ್ಲ ಅಂದ್ರೆ.
1: ಮಹಿಳೆಯರಿಗೆ ಈ ಕನ್ನಡಕಗಳ ಬಳಕೆ ಬಗ್ಗೆ ಏನಾದರೂ ಸಲಹೆ ಕೊಡ್ತೀರಾ?
0: ಎಲ್ಲರಿಗೂ
1: ಸೇರಿಸಿ ಒಂದೇ ಇದೆ ಅಂದ್ರೆ ಏನಾದ್ರೂ ಅವರು ಅಯ್ಯೋ ಇದು ಸರಿ ಕಾಣಿಸಲ್ಲ ಬೇಡ ಇದು ನಾನು ಕನ್ನಡಕ್ಕೆ ನಾನು ಬಳಸೋದೇ ಇಲ್ಲ ಅಂತ ಹೇಳಿ.
0: ಕಾಸ್ಮೆಟಿಕ್ ರಿಲೇಟೆಡ್ ಸ್ವಲ್ಪ ಹೆಂಗಸರಲ್ಲಿ ಜಾಸ್ತಿ ಅವರು ಕಾಸ್ಮೆಟಿಕ್ ಇದು ಯೋಚನೆ ಮಾಡ್ತಾರೆ.
1: ಮತ್ತೆ ನಾನು ಕನ್ನಡಕ್ಕೆ ಹಾಕೊಂಡಿದ್ದು ಅದು ವಯಸ್ಸಾದವರ ಸಂಕೇತನೋ ಅಥವಾ ದೌರ್ಬಲ್ಯದ ಸಂಕೇತವೋ ಏನೋ, ನನಗೆ ನಾನು ಇದ್ದಂಗೆ ಇರ್ತೀನಿ ಅಂತ ಹೇಳಿ ಅದನ್ನ
0: ಯೂಶಲಿ ಗ್ಲಾಸಸ್ ಹಾಕೋದಿಲ್ಲ. ಆ ಥರ ಡ್ರಾಪ್ಔಟ್ಸ್ ಕಾಮನ್ ಏನಂದ್ರೆ ಯೂಶಲಿ ಫೀಮೇಲ್ಸ್ ಅಲ್ಲೇ ಡ್ರಾಪ್ಔಟ್ಸ್ ಅಂದರೆ ಗ್ಲಾಸ್ ನಂಬರ್ ಕೊಟ್ಟು ಯಾರು ಹಾಕಿಲ್ಲ ಅಂದರೆ ಸ್ವಲ್ಪ ಫೀಮೇಲ್ಸ್ ಕಡೆಗೆ ಹೋಗುತ್ತೆ. ಸೊ ಅವ್ರಿಗೆ ಅದರ್ ಆಪ್ಷನ್ಸು ಕೊಡ್ತೀವಿ ನಾವು, ಕಾಂಟ್ಯಾಕ್ಟ್ ಲೆನ್ಸ್ ಬೇಕಿದ್ರೆ ಹಾಕೊಳ್ಳಿ, ಇಲ್ಲಾಂದ್ರೆ ರಿಫ್ರಾಕ್ಟಿವ್ ಸರ್ಜರಿ ಮಾಡಿಸ್ಕೊಳ್ಳಿ. ಬಟ್ ಗ್ಲಾಸ್ ಹಾಕಿಲ್ಲ ಅಂದರೆ ನೀವು ಕಣ್ಣನ್ನು ಸ್ಟ್ರೈನ್ ಮಾಡ್ಕೋತಾ ಇದ್ದೀರಾ ಅಂತ.
1: ಅದೇ ಆಯಾ ಸಂದರ್ಭಕ್ಕನುಸಾರವಾಗಿ ಅಷ್ಟೇ ಬಳಕೆ ಮಾಡಿ ಆಮೇಲೆ ಬಿಟ್ಬಿಡ್ತಾರೆ. ಎಲ್ಲೋ ಒಂದು ಕಡೆ ನೋಡಬೇಕಂದಾಗ ಅಷ್ಟೇ ಓದೋದಾಗಲಿ ಅಥವಾ ಏನೋ ಸಣ್ಣ ಸಣ್ಣ ವಸ್ತುಗಳ ಸರ್ಚ್ ಮಾಡ್ತಿರ್ತಾರೆ ನೋಡಿ, ಸ್ವಚ್ಛತೆ ಮಾಡುವಾಗ ಕಾಳು ಕಡಿಗಳಾಗಲಿ, ಆವಾಗ ಬಳಸೋದು ಬಿಟ್ಬಿಡ್ತಾರೆ. ಆ್ಯಕ್ಚುಲಿ ಅವರು ನಿರಂತರವಾಗಿ ಬಳಸಬೇಕು ಅಂತ ಹೇಳಿರ್ತೀರಿ, ಆಗಲ್ಲ. ಹಾಗಾಗಿ ಅವರಲ್ಲಿ ಒಂದು ಆರೋಗ್ಯದ ದೃಷ್ಟಿಯಿಂದ ಯಾವುದನ್ನು ನೀವು ಹೇಗೆ ಸಲಹೆ ಕೊಟ್ಟಿದ್ರು ಹಾಗೇ ಬಳಸಬೇಕು.
0: ಹೌದು
1: ಅಲ್ವಾ? ಕನ್ನಡಕಗಳ ಕುರಿತಾಗಿ ಬಹಳಷ್ಟು ವಿಸ್ತಾರವಾಗಿ ತಾವು ಮಾಹಿತಿ ಮಾಡಿಕೊಟ್ಟಿದ್ದೀರಿ. ಕಣ್ಣಿಗೆ ಕಣ್ಣು ಎಷ್ಟು ಅಂದವಾಗಿ ಇರುತ್ತೋ ಅಷ್ಟೇ ರೀತಿ ಕನ್ನಡಕನು ಬಹಳ ಪ್ರಮುಖ ನಮಗೆ, ಅದರ ರಕ್ಷಣೆ ಆಗಿರ್ಬೋದು ಅಥವಾ ಪದೇ ಪದೇ ಚಿಕಿತ್ಸೆ ತಗೊಂಡು ಮರುಪರಿಶೀಲನೆ ಮಾಡ್ಕೋಬೇಕು, ಅದರದ್ದು ಕಡೆಯೂ ಗಮನ ಕೊಡಬೇಕು. ಅದರದ ಒಂದು ಆ ಕನ್ನಡಕದ ರಕ್ಷಣೆ ಕೂಡ ಭಾಳ ಮುಖ್ಯ, ಭಾಳ ಸೇಫಾಗಿ ಇಟ್ಕೋಬೇಕು. ಅದೆಲ್ಲ ತಾವು ಹೇಳಿದಿರಿ, ನಮ್ಮ ಎಲ್ಲ ಕೇಳುಗರ ಪರವಾಗಿ ನಿಮಗೆ ಧನ್ಯವಾದಗಳು ಮೇಡಮ್. ನಮಸ್ಕಾರ.
0: ನಮಸ್ಕಾರ ಸರ್.
2: ಕನ್ನಡಕಗಳ ಸೂಕ್ತ ಬಳಕೆ ಕುರಿತಾಗಿ ಇದುವರೆಗೂ ಡಾಕ್ಟರ್ ಶೈಲಜಾ ಎಸ್ ಅವರೊಂದಿಗಿನ ಸಂದರ್ಶನವನ್ನ ಕೇಳಿದ್ರಿ. ಇವರೊಂದಿಗೆ ಜಾಂಪಣ್ಣ ಆಶಿಹಾಳ್. ರಾಜ್ಯವ್ಯಾಪಿ ಪ್ರಸಾರವಾದ ಆರೋಗ್ಯ ಸಂಚಿಕೆ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

0: ನಾಗಚಂದ್ರಿಕಾ ಭಟ್ ಅವರ ಕಂಠದಲ್ಲಿ ಭಾವಗೀತೆಯನ್ನ ಕೇಳಿದ್ರಿ. ಸಮಯ 1 ಗಂಟೆ, ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಪ್ರಗತಿ ಪಥ. ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಮಾಹಿತಿ ಕಾರ್ಯಕ್ರಮ. ಇಂದಿನ ಕಾರ್ಯಕ್ರಮದಲ್ಲಿ ಪಿಎಂ ಅಗ್ರಿ ಕ್ಲಿನಿಕ್ ಮತ್ತು ಅಗ್ರಿ ಬಿಸಿನೆಸ್ ಯೋಜನೆ, ಈ ಕುರಿತು ಮಾಹಿತಿ ಕೇಳುವಿರಿ. ನಿರೂಪಣೆ ಮಂಜುಳಾ ಸುಬ್ರಹ್ಮಣ್ಯ, ನಿರ್ಮಾಣ ಪ್ರದೀಪ್ ಡಿಎಂ ಹಾವಂಜೆ.
2: ಪಿಎಂ ಅಗ್ರಿ ಕ್ಲಿನಿಕ್ ಮತ್ತು ಅಗ್ರಿ ಬಿಸಿನೆಸ್ ಎಸಿ ಅಂಡ್ ಎಬಿಸಿ ಯೋಜನೆ. ಪಿಎಂ ಅಗ್ರಿ ಕ್ಲಿನಿಕ್ ಮತ್ತು ಅಗ್ರಿ ಬಿಸಿನೆಸ್ ಯೋಜನೆ ಎಂದರೇನು? ಕೇಂದ್ರ ಸರ್ಕಾರದ ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವಾಲಯವು ರಾಷ್ಟ್ರೀಯ ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕ್ ಮತ್ತು ರಾಷ್ಟ್ರೀಯ ಕೃಷಿ ವಿಸ್ತರಣೆ ನಿರ್ವಹಣಾ ಸಂಸ್ಥೆ ಸಹಯೋಗದೊಂದಿಗೆ ಈ ಅಗ್ರಿ ಕ್ಲಿನಿಕ್ ಯೋಜನೆಯನ್ನು ಅನುಷ್ಠಾನಗೊಳಿಸಿದೆ. ಕೃಷಿ ಕ್ಷೇತ್ರದಲ್ಲಿ ಪದವಿ ಅಥವಾ ಡಿಪ್ಲೊಮೋ ಪಡೆದ ಯುವಕರು ಸ್ವಯಂ ಉದ್ಯೋಗಿಗಳಾಗಲು ಹಾಗೂ ರೈತರಿಗೆ ಸ್ಥಳೀಯವಾಗಿ ತಾಂತ್ರಿಕ ಸಲಹೆ ಮತ್ತು ಸೇವೆಗಳನ್ನು ಒದಗಿಸಲು ಈ ಯೋಜನೆ ನೆರವಾಗುತ್ತದೆ. ಅಗ್ರಿ ಕ್ಲಿನಿಕ್ ಮತ್ತು ಅಗ್ರಿ ಬಿಸಿನೆಸ್ ಯೋಜನೆಯ ಪ್ರಮುಖ ಉದ್ದೇಶಗಳು: ಕೃಷಿ ವಿಸ್ತರಣೆ ಸೇವೆಗಳು, ಅಂದರೆ ರೈತರಿಗೆ ಬೆಳೆ ರಕ್ಷಣೆ, ಮಣ್ಣಿನ ಪರೀಕ್ಷೆ, ಗೊಬ್ಬರ ನಿರ್ವಹಣೆ ಮತ್ತು ತಂತ್ರಜ್ಞಾನದ ಕುರಿತು ಆಧುನಿಕ, ಉಚಿತ ಅಥವಾ ಕಡಿಮೆ ವೆಚ್ಚದ ಸಲಹೆ ನೀಡುವುದು. ಸ್ವಯಂ ಉದ್ಯೋಗ ಸೃಷ್ಟಿ, ಕೃಷಿ ಪದವೀಧರರಿಗೆ ಸರಕಾರಿ ಕೆಲಸದ ಮೇಲಿನ ಅವಲಂಬನೆ ತಗ್ಗಿಸಿ ಸ್ವಂತ ಕೃಷಿ ಉದ್ಯಮ ಸ್ಥಾಪಿಸಲು ಪ್ರೋತ್ಸಾಹಿಸುವುದು. ಗ್ರಾಮೀಣ ಅಭಿವೃದ್ಧಿ, ಅಂದರೆ ಗ್ರಾಮೀಣ ಪ್ರದೇಶಗಳಲ್ಲಿ ಕೃಷಿ ಸಂಬಂಧಿತ ಆಧುನಿಕ ತಂತ್ರಜ್ಞಾನ ಮತ್ತು ಸಲಕರಣೆಗಳನ್ನು ತಲುಪಿಸುವುದು ಪ್ರಮುಖ ಉದ್ದೇಶವಾಗಿದೆ. ಪಿಎಂ ಅಗ್ರಿ ಕ್ಲಿನಿಕ್ ಮತ್ತು ಅಗ್ರಿ ಬಿಸಿನೆಸ್ ಯೋಜನೆಯ ಅರ್ಹತಾ ಮಾನದಂಡಗಳು: ಕೃಷಿ ಮತ್ತು ಸಂಬಂಧಿತ ವಿಷಯಗಳಲ್ಲಿ ಪದವಿ ಅಥವಾ ಸ್ನಾತಕೋತ್ತರ ಪದವಿ ಪಡೆದ ಅಭ್ಯರ್ಥಿಗಳು ತೋಟಗಾರಿಕೆ, ಪಶುಸಂಗೋಪನೆ, ಮೀನುಗಾರಿಕೆ, ರೇಷ್ಮೆ ಕೃಷಿ, ಅರಣ್ಯಶಾಸ್ತ್ರ, ಕೃಷಿ ಇಂಜಿನಿಯರಿಂಗ್, ಪರಿಸರ ವಿಜ್ಞಾನ ಇತ್ಯಾದಿ. ಡಿಪ್ಲೊಮಾ ಕೋರ್ಸ್ಗಳು: ರಾಜ್ಯ ಕೃಷಿ ವಿಶ್ವವಿದ್ಯಾಲಯಗಳಿಂದ ಅಥವಾ ತಾಂತ್ರಿಕ ಶಿಕ್ಷಣ ಮಂಡಳಿಯಿಂದ ಕೃಷಿ ಅಥವಾ ಸಂಬಂಧಿತ ವಿಷಯಗಳಲ್ಲಿ ಕನಿಷ್ಠ ಶೇಕಡ 50 ಅಂಕಗಳೊಂದಿಗೆ ಪಡೆದ 2 ವರ್ಷದ ಡಿಪ್ಲೊಮೋ ಪೂರೈಸಿದ ಅಭ್ಯರ್ಥಿಗಳು. ಕೃಷಿ ವಿಜ್ಞಾನ ಪಿಯುಸಿ ಅಥವಾ ಬಯಾಲಜಿ ಗ್ರಾಜ್ಯುಯೇಟ್ಸ್, ಕೃಷಿ ವಿಷಯಗಳನ್ನು ಒಳಗೊಂಡ ಶಿಕ್ಷಣ ಪೂರ್ಣಗೊಳಿಸಿದ ಅಭ್ಯರ್ಥಿಗಳು ಈ ಯೋಜನೆಗೆ ಅರ್ಜಿ ಸಲ್ಲಿಸಬಹುದು. ಆರ್ಥಿಕ ನೆರವು ಮತ್ತು ಬ್ಯಾಂಕ್ ಸಾಲ ಸೌಲಭ್ಯದ ವಿವರಗಳು ಹೀಗಿವೆ. ಪಿಎಂ ಅಗ್ರಿ ಕ್ಲಿನಿಕ್ ಮತ್ತು ಅಗ್ರಿ ಬಿಸಿನೆಸ್ ಯೋಜನೆಯ ಅಡಿಯಲ್ಲಿ ವೈಯಕ್ತಿಕ ಯೋಜನೆಗೆ ರೂಪಾಯಿ 20 ಲಕ್ಷ ಹಾಗೂ ಅತ್ಯುತ್ತಮ ಯೋಜನೆಗೆ ರೂಪಾಯಿ 25 ಲಕ್ಷದವರೆಗೆ ಸಾಲ ಸೌಲಭ್ಯವಿದೆ. ಗುಂಪು ಯೋಜನೆಗೆ 1 ಕೋಟಿಯವರೆಗೆ ಸಾಲ ಸೌಲಭ್ಯವಿದೆ. ವಿಶೇಷ ಗುಂಪುಗಳು ಅಂದರೆ ಮಹಿಳೆಯರು, ಎಸ್ಸಿ ಎಸ್ಟಿ ಅಭ್ಯರ್ಥಿಗಳು, ಈಶಾನ್ಯ ರಾಜ್ಯಗಳ ಮತ್ತು ಬೆಟ್ಟದ ಪ್ರದೇಶದ ಅಭ್ಯರ್ಥಿಗಳಿಗೆ ಶೇಕಡ 44 ಸಬ್ಸಿಡಿ ಲಭ್ಯವಿದೆ. ಸಾಲದ ಸಬ್ಸಿಡಿ ಮೊತ್ತವನ್ನು ನಬಾರ್ಡ್ನಿಂದ ಬ್ಯಾಂಕಿಗೆ ಕ್ಯಾಪಿಟಲ್ ಸಬ್ಸಿಡಿಯಾಗಿ ಬಿಡುಗಡೆ ಮಾಡಲಾಗುತ್ತದೆ. ಸಾಲ ಮರುಪಾವತಿಯ ಕೊನೆಯ ಕಂತುಗಳಲ್ಲಿ ಇದನ್ನು ಜಮಾ ಮಾಡಲಾಗುತ್ತದೆ. ಸಾಲ ಆರಂಭದಲ್ಲಿ 2 ವರ್ಷಗಳ ಗ್ರೇಸ್ ಪೀರಿಯಡ್ ಇದ್ದು 5-10 ವರ್ಷಗಳು ಮರುಪಾವತಿ ಅವಧಿಯಾಗಿರುತ್ತದೆ. ರಾಷ್ಟ್ರೀಯ ಕೃಷಿ ವಿಸ್ತರಣಾ ನಿರ್ವಹಣಾ ಸಂಸ್ಥೆಯಿಂದ ಮಾನ್ಯತೆ ಪಡೆದ ನೋಡಲ್ ತರಬೇತಿ ಕೇಂದ್ರಗಳಲ್ಲಿ 45 ದಿನಗಳ ವಸತಿಯುತ ಉಚಿತ ತರಬೇತಿ ನೀಡಲಾಗುತ್ತದೆ. ಉದ್ಯಮಶೀಲತೆಯ ಅಭಿವೃದ್ಧಿ, ಮಾರ್ಕೆಟಿಂಗ್ ಮತ್ತು ಹಣಕಾಸು ನಿರ್ವಹಣೆ, ಯೋಜನೆ ವರದಿ ಅಂದರೆ ಡಿಪಿಆರ್ ತಯಾರಿ, ಬ್ಯಾಂಕ್ ಸಾಲ ಪಡೆಯುವ ವಿಧಾನಗಳು, ಆರಂಭಿಸಬಹುದಾದ ಸಂಭಾವ್ಯ ಕೃಷಿ ಉದ್ಯಮಗಳು, ಇವು ತರಬೇತಿಯಲ್ಲಿ ತಿಳಿಸಲಾಗುವ ಪ್ರಮುಖ ವಿಷಯಗಳು. ಕೃಷಿ ಕ್ಲಿನಿಕ್ ಅಥವಾ ಅಗ್ರಿ ಕ್ಲಿನಿಕ್ಸ್ ಎಂದರೆ ಮಣ್ಣು ಮತ್ತು ನೀರಿನ ಪರೀಕ್ಷಾ ಪ್ರಯೋಗಾಲಯಗಳು, ಬೆಳೆ ಆರೋಗ್ಯ ಮತ್ತು ಕೀಟ ನಿಯಂತ್ರಣ ಸಲಹಾ ಕೇಂದ್ರಗಳು, ಕಸ್ಟಮ್ ಹೈರಿಂಗ್ ಸೆಂಟರ್,

ಟ್ರ್ಯಾಕ್ಟರ್, ಹಾರ್ವೆಸ್ಟರ್, ಡ್ರೋನ್ ಮುಂತಾದ ಕೃಷಿ ಯಂತ್ರೋಪಕರಣಗಳನ್ನು ಬಾಡಿಗೆಗೆ ನೀಡುವ ಕೇಂದ್ರಗಳು. ಪಿಎಂ ಅಗ್ರಿ ಕ್ಲಿನಿಕ್ ಮತ್ತು ಅಗ್ರಿ ಬಿಸ್ನೆಸ್ ಯೋಜನೆಯ ಅಡಿಯಲ್ಲಿ ತೆರೆಯಬಹುದಾದ ಕೆಲವು ಕೇಂದ್ರಗಳು ಇವು. ಇನ್ಪುಟ್ ಶೋರೂಮ್ಗಳು, ಪ್ರಮಾಣೀಕೃತ ಬೀಜಗಳು, ರಸಗೊಬ್ಬರಗಳು, ಜೈವಿಕ ಕೀಟನಾಶಕಗಳ ಮಾರಾಟ, ಸಂಸ್ಕರಣೆ ಮತ್ತು ಬೆಳೆ ನಿರ್ವಹಣೆ, ಕೋಲ್ಡ್ ಸ್ಟೋರೇಜ್, ಡ್ರೈಯರ್ಸ್, ಪ್ಯಾಕಿಂಗ್ ಮತ್ತು ಗ್ರೇಡಿಂಗ್ ಯೂನಿಟ್ಗಳು, ಸಂಬಂಧಿತ ಉದ್ಯಮಗಳು, ಜೇನು ಸಾಕಾಣೆ, ನರ್ಸರಿ ಅಂದರೆ ಸಸಿ ಬೆಳೆಸುವುದು, ಎರೆಹುಳು ಗೊಬ್ಬರ ತಯಾರಿಕೆ, ಪಶು ಆಹಾರ ಉತ್ಪಾದನಾ ಘಟಕ ಇವುಗಳು. ಈ ಯೋಜನೆಗೆ ಅರ್ಜಿ ಸಲ್ಲಿಸಲು ಬೇಕಾದ ಪ್ರಾಥಮಿಕ ದಾಖಲೆಗಳು: ಅಂಕಪಟ್ಟಿ ಮತ್ತು ಪದವಿ ಪ್ರಮಾಣ ಪತ್ರ, ಅಭ್ಯರ್ಥಿಯ ಗುರುತಿನ ಚೀಟಿ ಅಂದರೆ ಆಧಾರ್ ಕಾರ್ಡ್, ಪಾನ್ ಕಾರ್ಡ್, ಸಬ್ಸಿಡಿ ಪಡೆಯಲು ಅಗತ್ಯವಿದ್ದರೆ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ, ಬ್ಯಾಂಕ್ ವಿವರಗಳು ಅಂದರೆ ಪಾಸ್ಬುಕ್ ಪ್ರತಿ ಮತ್ತು ಸಿಬಿಲ್ ಸ್ಕೋರ್ ವರದಿ, ತರಬೇತಿಯ ಸಮಯದಲ್ಲಿ ಯೋಜನಾ ವರದಿ ಅಂದರೆ DPR ಅನ್ನು ತಯಾರಿಸಲಾಗುತ್ತದೆ, ಸ್ಥಳಾವಕಾಶದ ದಾಖಲೆ, ಜಮೀನಿನ ಪಹಣಿ ಅಂದರೆ RTC ಅಥವಾ ಬಾಡಿಗೆ ಒಪ್ಪಂದ ಪತ್ರ, ಲೀಸ್ ಅಗ್ರಿಮೆಂಟ್ ಇವುಗಳು ಅರ್ಜಿ ಸಲ್ಲಿಸುವ ಸ್ಥಳಾವಕಾಶದ ದಾಖಲೆ, ಜಮೀನಿನ ಪಹಣಿ RTC ಅಥವಾ ಬಾಡಿಗೆ ಒಪ್ಪಂದ ಪತ್ರ ಅಂದರೆ ಲೀಸ್ ಅಗ್ರಿಮೆಂಟ್ ಇವುಗಳು. ಅರ್ಜಿ ಸಲ್ಲಿಸುವ ವಿಧಾನ: ಆನ್ಲೈನ್ ನೋಂದಣಿ ಮಾಡಲು ಅಭ್ಯರ್ಥಿಗಳು ಅಧಿಕೃತ ವೆಬ್ಸೈಟ್ www.agriclinics.net ಭೇಟಿ ನೀಡಿ ಅಪ್ಲಿಕೇಶನ್ ಫಾರ್ ಟ್ರೈನಿಂಗ್ ಎಂಬ ಆಯ್ಕೆಯನ್ನು ಕ್ಲಿಕ್ ಮಾಡಿ ಸ್ವವಿವರಗಳನ್ನು ಭರ್ತಿ ಮಾಡಿ, ಶೈಕ್ಷಣಿಕ ದಾಖಲೆಗಳು ಮತ್ತು ಫೋಟೋ ಅಪ್ಲೋಡ್ ಮಾಡಿ ಹತ್ತಿರದ ನೋಡಲ್ ತರಬೇತಿ ಕೇಂದ್ರವನ್ನು ಅಂದರೆ NTC ಆಯ್ಕೆ ಮಾಡಬೇಕು. ಅರ್ಜಿ ಸಲ್ಲಿಸಿದ ಬಳಿಕ ಆಯ್ಕೆ ಸಮಿತಿಯು ಕಿರು ಸಂದರ್ಶನವನ್ನು ನಡೆಸಿ ನಂತರ 45 ದಿನಗಳ ತರಬೇತಿಗೆ ಪ್ರವೇಶ ದೊರೆಯುತ್ತದೆ. 45 ದಿನಗಳ ತರಬೇತಿ ಪೂರ್ಣಗೊಂಡ ನಂತರ ತಯಾರಿಸಿದ DPR ಆಧಾರದ ಮೇಲೆ ಬ್ಯಾಂಕ್ ಮೂಲಕ ಸಾಲ ಮತ್ತು ಸಬ್ಸಿಡಿಗೆ ಅರ್ಜಿ ಸಲ್ಲಿಸಲಾಗುತ್ತದೆ. ಅಗ್ರಿ ಕ್ಲಿನಿಕ್ ಮತ್ತು ಅಗ್ರಿ ಬಿಸ್ನೆಸ್ ಸೆಂಟರ್ ಯೋಜನೆಯನ್ನು ಆರಂಭಿಸಲು ಇಚ್ಛಿಸುವವರಿಗೆ ಅನುಷ್ಠಾನ ಪ್ರಕ್ರಿಯೆ ಅಂದರೆ ಕರ್ನಾಟಕದಲ್ಲಿನ ಪ್ರಮುಖ ನೋಡೆಲ್ ಕೇಂದ್ರಗಳು, ಬ್ಯಾಂಕ್ ನಿಯಮಗಳು ಮತ್ತು ಯಶಸ್ಸಿನ ಸಲಹೆಗಳು ಸೇರಿದಂತೆ ಹೆಚ್ಚುವರಿ ಉಪಯುಕ್ತ ವಿವರಗಳು ಇಲ್ಲಿವೆ. ಕರ್ನಾಟಕದಲ್ಲಿ ನೋಡಲ್ ತರಬೇತಿ ಕೇಂದ್ರಗಳು ತರಬೇತಿಯನ್ನು ನಿರ್ವಹಿಸಲು ಮ್ಯಾನೇಜ್ ಸಂಸ್ಥೆಯು ರಾಜ್ಯದ ವಿವಿಧ ಪ್ರಮುಖ ಸಂಸ್ಥೆಗಳನ್ನು ಗುರುತಿಸಿದೆ. ಉದಾಹರಣೆಗೆ UAS ಬೆಂಗಳೂರು, ಧಾರವಾಡ, ರಾಯಚೂರು, ಶಿವಮೊಗ್ಗ ಮುಂತಾದಲ್ಲಿನ ಕೃಷಿ ವಿಶ್ವವಿದ್ಯಾಲಯಗಳ ವಿಸ್ತರಣಾ ಶಿಕ್ಷಣ ಕೇಂದ್ರಗಳು, ಸರ್ಕಾರದ ಅನುಮೋದನೆ ಪಡೆದ ಕೃಷಿ ತರಬೇತಿ ಸಂಸ್ಥೆಗಳಾದ KHDP ಅಥವಾ NGO ನಿಸ್ವಾರ್ಥ ಸಂಸ್ಥೆಗಳು, ಗ್ರಾಮೀಣ ಅಭಿವೃದ್ಧಿ ಮತ್ತು ಸ್ವಯಂ ಉದ್ಯೋಗ ತರಬೇತಿ ಸಂಸ್ಥೆಗಳಾದ ರೂಟ್ಸೆಟಿ ಅಥವಾ ರೀಸೆಟ್ಟಿ. ಇವು ಕರ್ನಾಟಕದ ಪ್ರಮುಖ ನೋಡಲ್ ಕೇಂದ್ರಗಳಾಗಿದ್ದು ಇವುಗಳು ತರಬೇತಿ ಕೇಂದ್ರಗಳಾಗಿ ಕಾರ್ಯನಿರ್ವಹಿಸುತ್ತವೆ. ಆನ್ಲೈನ್ ಅರ್ಜಿ ಸಲ್ಲಿಸುವಾಗ ಅರ್ಜಿದಾರರು ತಮ್ಮ ಜಿಲ್ಲೆಗೆ ಹತ್ತಿರವಿರುವ ತರಬೇತಿ ಕೇಂದ್ರವನ್ನು ಆಯ್ಕೆ ಮಾಡಿಕೊಳ್ಳಬಹುದು. 45 ದಿನಗಳ ತರಬೇತಿಯ ಕೊನೆಯ ಹಂತದಲ್ಲಿ ಯೋಜನೆಯ ಆದಾಯ ವೆಚ್ಚಗಳ ಸಂಪೂರ್ಣ ವರದಿಯನ್ನು NTCಯ ತಜ್ಞರ ಮಾರ್ಗದರ್ಶನದಲ್ಲಿ ಸಿದ್ಧಪಡಿಸಲಾಗುತ್ತದೆ. ಬ್ಯಾಂಕ್ ಆಯ್ಕೆ: ಡಿಟೇಲ್ಡ್ ಪ್ರಾಜೆಕ್ಟ್ ರಿಪೋರ್ಟ್ ಅನ್ನು ಸ್ಥಳೀಯ ರಾಷ್ಟ್ರೀಕೃತ ಬ್ಯಾಂಕ್, ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕ್ ಉದಾಹರಣೆಗೆ ಕರ್ನಾಟಕ ವಿಕಾಸ ಗ್ರಾಮೀಣ ಬ್ಯಾಂಕ್, ಕೆನರಾ ಬ್ಯಾಂಕ್ ಇತ್ಯಾದಿ ಅಥವಾ ಸರ್ಕಾರಿ ಬ್ಯಾಂಕಿಗೆ ಸಲ್ಲಿಸಲಾಗುತ್ತದೆ. ಬ್ಯಾಂಕ್ ಯೋಜನೆಯ ಲಾಭದಾಯಕತೆಯನ್ನು ಪರಿಶೀಲಿಸಿ ಸಾಲ ಮಂಜೂರು ಮಾಡುತ್ತದೆ. ಬ್ಯಾಂಕ್ ಸಾಲ ಬಿಡುಗಡೆ ಮಾಡಿದ ತಕ್ಷಣ ಸಬ್ಸಿಡಿ ಮೊತ್ತಕ್ಕಾಗಿ ನಬಾರ್ಡ್ಗೆ ಅರ್ಜಿ ಸಲ್ಲಿಸುತ್ತದೆ. ನಬಾರ್ಡ್ನಿಂದ ಬಂದ ಸಬ್ಸಿಡಿಯನ್ನು ಅರ್ಜಿದಾರರ ಸಾಲದ ಖಾತೆಯಲ್ಲಿ ಅಂದರೆ ಸಬ್ಸಿಡಿ ರಿಸರ್ವ್ ಫಂಡ್ ಅಕೌಂಟ್ನಲ್ಲಿ ಇಡಲಾಗುತ್ತದೆ. ಇದಕ್ಕೆ ಯಾವುದೇ ಬಡ್ಡಿ ವಿಧಿಸಲಾಗುವುದಿಲ್ಲ. ಸಾಮಾನ್ಯವಾಗಿ 5-8 ವರ್ಷಗಳು ಮರುಪಾವತಿಯ ಅವಧಿಯಾಗಿರುತ್ತದೆ. ಮೊರಟೋರಿಯಂ ಅವಧಿ ಅಂದರೆ ಗ್ರೇಸ್ ಪೀರಿಯಡ್. ವ್ಯವಹಾರವನ್ನು ಸ್ಥಿರಗೊಳಿಸಲು ಬ್ಯಾಂಕ್ಗಳು 6-2 ವರ್ಷಗಳವರೆಗೆ ಕಂತು ಪಾವತಿಗೆ ವಿನಾಯಿತಿ ನೀಡುತ್ತವೆ. ಈ ಯೋಜನೆಗೆ ಬ್ಯಾಂಕ್ ಸಾಲ ಪಡೆಯಲು ಉತ್ತಮ ಕ್ರೆಡಿಟ್ ಸ್ಕೋರ್ ಅಂದರೆ ಸಿಬಿಲ್ ಸ್ಕೋರ್ ಇರುವುದು ಸೂಕ್ತ. ನಿಮ್ಮ ಸುತ್ತಮುತ್ತಲಿನ ರೈತರಿಗೆ ಯಾವ ಸೇವೆ ಅಥವಾ ಉತ್ಪನ್ನದ ಅಗತ್ಯವಿದೆ ಅಂದರೆ ಉದಾಹರಣೆಗೆ ಮಣ್ಣಿನ ಪರೀಕ್ಷೆ, ಡ್ರೋನ್ ಸಿಂಪಡಣೆ, ಕೃಷಿ ಯಂತ್ರೋಪಕರಣ ಬಾಡಿಗೆ ಇವುಗಳನ್ನು ಮೊದಲೇ ತಿಳಿದುಕೊಂಡು ನಿಮ್ಮ ಸುತ್ತಮುತ್ತಲಿನ ರೈತರಿಗೆ ಯಾವ ಸೇವೆ ಅಥವಾ ಉತ್ಪನ್ನದ ಅಗತ್ಯವಿದೆ ಅಂದರೆ ಉದಾಹರಣೆಗೆ ಮಣ್ಣಿನ ಪರೀಕ್ಷೆ, ಡ್ರೋನ್ ಸಿಂಪಡಣೆ, ಕೃಷಿ ಯಂತ್ರೋಪಕರಣ ಬಾಡಿಗೆ ಇವುಗಳೆಲ್ಲ ಇದೆ ಎಂಬುದನ್ನು ಮೊದಲೇ ತಿಳಿದುಕೊಂಡು ಮಾರ್ಕೆಟ್ ಸರ್ವೆ, ಸ್ಥಳೀಯ ಅಗತ್ಯತೆಯ ಅಧ್ಯಯನ ಮಾಡಿದಲ್ಲಿ PM ಅಗ್ರಿ ಕ್ಲಿನಿಕ್ ಮತ್ತು ಅಗ್ರಿ ಬಿಸ್ನೆಸ್ ಅಡಿಯಲ್ಲಿ ಯಶಸ್ವಿ ಉದ್ಯಮ ಸ್ಥಾಪನೆ ಸಾಧ್ಯ.

ಇದುವರೆಗೆ ಪ್ರಗತಿ ಪತ್ತ ಪ್ರಸಾರವಾಯಿತು. ಇಂದಿನ ಕಾರ್ಯಕ್ರಮದಲ್ಲಿ ಪಿಎಂ ಅಗ್ರಿ ಕ್ಲಿನಿಕ್ ಮತ್ತು ಅಗ್ರಿ ಬಿಸ್ನೆಸ್ ಯೋಜನೆ ಈ ಕುರಿತು ಮಾಹಿತಿ ಕೇಳಿದಿರಿ. ನಿರೂಪಣೆ ಮಂಜುಳಾ ಸುಬ್ರಹ್ಮಣ್ಯ, ನಿರ್ಮಾಣ ಪ್ರದೀಪ್ ಡಿಎಂ ಹಾವಂಜೆ. ರಾಜ್ಯದ ಎಲ್ಲ ಬಾನುಲಿ ಕೇಂದ್ರಗಳಲ್ಲಿ ಏಕಕಾಲದಲ್ಲಿ ಪ್ರಸಾರವಾದ ಈ ಕಾರ್ಯಕ್ರಮ ಮಂಗಳೂರು ಆಕಾಶವಾಣಿ ಕೇಂದ್ರದ ಕೊಡುಗೆ.

0: ಆಕಾಶವಾಣಿ ಸಮಯ 1:10 ಇನ್ನೀಗ ಕನ್ನಡದಲ್ಲಿ ವಾರ್ತಾ ಪ್ರಸಾರ.
1: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಬಿಎ ಅಜರುದ್ದೀನ್. ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ಸಾರ್ವಜನಿಕ ಜೀವನದ 25ನೇ ವರ್ಷದ ಸ್ಮರಣಾರ್ಥ ಬಿಜೆಪಿಯಿಂದ ಸೇವಾ ಸಂಕಲ್ಪ ಅಭಿಯಾನ. ವಾರಣಾಸಿಯಲ್ಲಿ 9ನೇ ರಾಷ್ಟ್ರೀಯ ಪೋಷಣ್ ಮಾಸಾಚರಣೆಗೆ ಕೇಂದ್ರ ಸಚಿವೆ ಅನ್ನಪೂರ್ಣಾದೇವಿ ಚಾಲನೆ. ಕೊಲಂಬೋದಲ್ಲಿ ಶ್ರೀಲಂಕಾ ಅಧ್ಯಕ್ಷ ಅನುರಾ ಕುಮಾರ ದಿಸ್ಸನಾಯಕೆ ಅವರೊಂದಿಗೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಮಾತುಕತೆ. ಇಂದಿನಿಂದ ಇದೇ 15ರವರೆಗೆ ನಿಜಾರಿ ಇಸ್ಮಾಯಿಲಿಗಳ 50ನೇ ಇಮಾಮ್ ರಾಜಕುಮಾರ 5ನೇ ರಹೀಂ ಅಗಾಖಾನ್ ಭಾರತ ಭೇಟಿ. ಯುಎಸ್ ಓಪನ್ ಗ್ರ್ಯಾಂಡ್ಸ್ಲ್ಯಾಮ್ ಟೆನಿಸ್, ಅಮೆರಿಕದ ಜೆಸ್ಸಿಕಾ ಪಿಗುಲಾ ಸೆಮಿಫೈನಲ್ ಪ್ರವೇಶ. ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿ ಅವರ ಸಾರ್ವಜನಿಕ ಜೀವನದಲ್ಲಿ 25ನೇ ವರ್ಷ ಪೂರೈಸುತ್ತಿರುವ ಸ್ಮರಣಾರ್ಥ ಭಾರತೀಯ ಜನತಾ ಪಕ್ಷ ಬಿಜೆಪಿ ಇದೇ 17ರಿಂದ 1 ತಿಂಗಳ ಸೇವಾ ಸಂಕಲ್ಪ ಅಭಿಯಾನವನ್ನು ಆರಂಭಿಸಲಿದೆ. ಅಂದು ಪ್ರಧಾನಿ ಅವರ ಜನ್ಮದಿನ ಆಗಿರುವುದು ವಿಶೇಷವಾಗಿದೆ. ನವದೆಹಲಿಯಲ್ಲಿಂದು ಈ ಕುರಿತು ಸುದ್ದಿಗೋಷ್ಠಿ ನಡೆಸಿ ಮಾಹಿತಿ ನೀಡಿದ ಬಿಜೆಪಿ ರಾಷ್ಟೀಯ ಅಧ್ಯಕ್ಷ ನಿತಿನ್ ನಬಿನ್, 2001ರಲ್ಲಿ ಗುಜರಾತ್ ಮುಖ್ಯಮಂತ್ರಿಯಾಗಿ ಅಧಿಕಾರ ವಹಿಸಿಕೊಂಡ ಪ್ರಧಾನಿ ನರೇಂದ್ರ ಮೋದಿ ಅವರು ತಮ್ಮ ಸಾರ್ವಜನಿಕ ಸೇವೆಯಲ್ಲಿ ಬರುವ ಅಕ್ಟೋಬರ್ 7ರಂದು 25 ವರ್ಷಗಳನ್ನು ಪೂರೈಸಲಿದ್ದಾರೆ ಎಂದರು. ಈ ಕಾಲಾವಧಿಯಲ್ಲಿ ಪ್ರಧಾನಿ ಸಾರ್ವಜನಿಕ ಸೇವೆಯಿಂದ ರಾಷ್ಟೀಯ ಸೇವೆಗೆ ಎಂಬ ಮಂತ್ರದಿಂದ ಮಾರ್ಗದರ್ಶನ ಪಡೆದು ತಮ್ಮ ಪಯಣವನ್ನು ದೃಢವಾಗಿ ಮುಂದುವರೆಸಿದ್ದಾರೆ ಎಂದು ತಿಳಿಸಿದರು. ಪ್ರಧಾನಿ ನರೇಂದ್ರ ಮೋದಿ ಅವರ ನಾಯಕತ್ವದಡಿ ಭಾರತದ ಪ್ರಗತಿ ಕೇವಲ ಅಭಿವೃದ್ಧಿಗೆ ಸೀಮಿತವಾಗಿರದೆ ಭಾರತದ ಸಾಂಸ್ಕೃತಿಕ ಗುರುತು ಮತ್ತು ಪರಂಪರೆಯನ್ನು ಸಹ ಬಲಪಡಿಸಲಾಗಿದೆ ಎಂದು ಹೇಳಿದರು. ಸೇವಾ ಸಂಕಲ್ಪ ಅಭಿಯಾನ ರಕ್ತದಾನ ಶಿಬಿರದೊಂದಿಗೆ ಆರಂಭಗೊಳ್ಳಲಿದ್ದು 7ನೇ ಅಕ್ಟೋಬರ್ ಪ್ರಧಾನಿಯವರಿಗೆ ಕೃತಜ್ಞತೆ ಸಲ್ಲಿಸಲು ಗ್ರಾಮ ಮತ್ತು ನಗರ ಪ್ರದೇಶಗಳನ್ನು ಸಂಪರ್ಕಿಸುವ ಸೇವಾ ಜ್ಯೋತಿ ಕಲಶಯಾತ್ರೆಯನ್ನು ಸಹ ನಡೆಸಲಾಗುವುದು ಎಂದು ಮಾಹಿತಿ ನೀಡಿದರು. ಕೇಂದ್ರ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯದ ವತಿಯಿಂದ 9ನೇ ರಾಷ್ಟೀಯ ಪೋಷಣ್ ಮಾಸಾಚರಣೆ 2026ಕ್ಕೆ ಇಂದು ಉತ್ತರ ಪ್ರದೇಶದ ವಾರಣಾಸಿಯಲ್ಲಿ ಅಧಿಕೃತವಾಗಿ ಚಾಲನೆ ದೊರೆತಿದೆ. ವಾರಣಾಸಿ ರುದ್ರಾಕ್ಷ ಅಂತಾರಾಷ್ಟೀಯ ಸಹಕಾರ ಮತ್ತು ಸಮುದಾಯ ಭವನದಲ್ಲಿ ಇಂದು ನಡೆದ ಕಾರ್ಯಕ್ರಮದಲ್ಲಿ ಈ ಅಭಿಯಾನವನ್ನು ಕೇಂದ್ರ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವೆ ಅನ್ನಪೂರ್ಣಾದೇವಿ ಹಾಗೂ ಉತ್ತರ ಪ್ರದೇಶ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಉದ್ಘಾಟಿಸಿದ್ದಾರೆ. ಅಪೌಷ್ಟಿಕತೆ ಮುಕ್ತ ಭಾರತ ನಿರ್ಮಾಣದ ದೃಷ್ಟಿಯಿಂದ ಜನರಲ್ಲಿ ಜಾಗೃತಿ ಮೂಡಿಸಲು ರೂಪಿಸಲಾದ ಈ ಅಭಿಯಾನವನ್ನು ಈ ಬಾರಿ ನಮ್ಮ ಅಂಗನವಾಡಿ ನಮ್ಮ ಜವಾಬ್ದಾರಿ ಎಂಬ ಘೋಷವಾಕ್ಯದೊಂದಿಗೆ ಕಾರ್ಯಗತಗೊಳಿಸಲಾಗುತ್ತಿದೆ. ಸೆಪ್ಟೆಂಬರ್ ತಿಂಗಳು ಪೂರ್ತಿ ನಡೆಯಲಿರುವ ಈ ಬೃಹತ್ ಜಾಗೃತಿ ಅಭಿಯಾನ ಸಾರ್ವಜನಿಕರು ಹಾಗೂ ಸಮುದಾಯಗಳ ಸಕ್ರಿಯ ಭಾಗವಹಿಸುವಿಕೆಯೊಂದಿಗೆ ದೇಶಾದ್ಯಂತ ಇರುವ ಅಂಗನವಾಡಿ ಕೇಂದ್ರಗಳು, ಶಾಲೆಗಳು, ಪಂಚಾಯಿತಿಗಳು ಮತ್ತು ಮನೆ ಮನೆಗಳನ್ನು ತಲುಪಲಿದೆ. ಶ್ರೀಲಂಕಾ ಪ್ರವಾಸದಲ್ಲಿರುವ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಕೊಲಂಬೋದಲ್ಲಿಂದು ಶ್ರೀಲಂಕಾ ಅಧ್ಯಕ್ಷ ಅನುರಾ ಕುಮಾರ ದಿಸ್ಸನಾಯಕೆ ಅವರೊಂದಿಗೆ ಸಭೆ ನಡೆಸಿದರು. ಸಭೆಯಲ್ಲಿ ನಾಯಕರು ನಿಕಟ ನಾಗರಿಕತೆಯ ಸಂಬಂಧ ಹೊಂದಿರುವ ಭಾರತ ಮತ್ತು ಶ್ರೀಲಂಕಾ, ನೆರೆಹೊರೆ ರಾಷ್ಟಗಳು ಹಾಗೂ ಕಡಲ ಪಾಲುದಾರರಾಗಿ ಉಭಯ ದೇಶಗಳ ಅಭಿವೃದ್ಧಿ ಮತ್ತು ಜನರ ಕಲ್ಯಾಣಕ್ಕಾಗಿ ಒಟ್ಟಾಗಿ ಕೆಲಸ ಮಾಡಲು ಮುಂದುವರಿಸುವ ಬದ್ಧತೆಯನ್ನು ಪುನರುಚ್ಚರಿಸಿದರು. ಸಾಮಾಜಿಕ ಮಾಧ್ಯಮದ ಸಂದೇಶದಲ್ಲಿ ಸಚಿವ ರಾಜನಾಥ್ ಸಿಂಗ್ ಈ ಪ್ರದೇಶದಲ್ಲಿ ಸುರಕ್ಷತೆ, ಭದ್ರತೆ, ಶಾಂತಿ ಮತ್ತು ಸಮೃದ್ಧಿಯನ್ನು ಖಚಿತಪಡಿಸಲು ಜಂಟಿ ಕ್ರಮ ಕೈಗೊಳ್ಳುವ ಬದ್ಧತೆಯನ್ನು ಪುನರುಚ್ಚರಿಸಿರುವುದಾಗಿ ತಿಳಿಸಿದ್ದಾರೆ. ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಅವರ ಆಹ್ವಾನದ ಮೇರೆಗೆ ನಿಜಾರಿ ಇಸ್ಮಾಯಿಲಿಗಳ 50ನೇ ಇಮಾಮ್ ರಾಜಕುಮಾರ 5ನೇ ರಹೀಂ ಅಗಾಖಾನ್ ಇಂದಿನಿಂದ ಇದೇ 15ರವರೆಗೆ ಭಾರತಕ್ಕೆ ಭೇಟಿ ನೀಡಲಿದ್ದಾರೆ. ನಾಳೆ ಅವರು ಉಪರಾಷ್ಟ್ರಪತಿ ಅವರೊಂದಿಗೆ ಮಾತುಕತೆ ನಡೆಸಲಿದ್ದಾರೆ. ನವದೆಹಲಿಯಲ್ಲಿ ಅವರು ರಾಷ್ಟ್ರಪತಿ ದ್ರೌಪದಿ ಮುರ್ಮು, ಪ್ರಧಾನಿ ನರೇಂದ್ರ ಮೋದಿ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹಾಗೂ ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಅವರನ್ನು ಭೇಟಿ

0: ಮಾತನಾಡುವ ಕಾರ್ಯಕ್ರಮವಿದೆ. ಭಾರತ ಭೇಟಿಯ ಭಾಗವಾಗಿ ಅವರು ಅಗಾಖಾನ್ ಅಭಿವೃದ್ಧಿ ಜಾಲ, ವಿವಿಧ ಕಲ್ಯಾಣ ಹಾಗೂ ಸಮುದಾಯ ಉಪಕ್ರಮಗಳಲ್ಲಿ ತೊಡಗಿಸಿಕೊಂಡಿರುವ ನಗರಗಳಾದ ಅಹಮದಾಬಾದ್, ಮುಂಬೈ ಮತ್ತು ಹೈದರಾಬಾದ್ಗೆ ಭೇಟಿ ನೀಡಲಿದ್ದಾರೆ. ಇಸ್ಮಾಯಿಲಿ ಸಮುದಾಯದ 50ನೇ ಇಮಾಮ್ ಆಗಿ ಅಧಿಕಾರ ವಹಿಸಿಕೊಂಡ ನಂತರ ರಾಜಕುಮಾರ 5ನೇ ರಹೀಂ ಅಗಾಖಾನ್ ಭಾರತಕ್ಕೆ ನೀಡುತ್ತಿರುವ ಮೊದಲ ಭೇಟಿ ಇದಾಗಿದೆ. ನ್ಯಾಯಮೂರ್ತಿ ಮಹೇಶ್ ಚಂದ್ರ ತ್ರಿಪಾಠಿ ಅವರು ಇಂದು ಬಾಂಬೆ ಹೈಕೋರ್ಟ್ನ ನೂತನ ಮುಖ್ಯ ನ್ಯಾಯಮೂರ್ತಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ಮಹಾರಾಷ್ಟ್ರದ ರಾಜ್ಯಪಾಲ ಜಿಷ್ಣುದೇವ್ ವರ್ಮಾ ಪ್ರಮಾಣ ವಚನ ಬೋಧಿಸಿದರು. ಸುಪ್ರೀಂಕೋರ್ಟ್ ಕೊಲಿಜಿಯಂ ಶಿಫಾರಸಿನ ಮೇರೆಗೆ ನ್ಯಾಯಮೂರ್ತಿ ತ್ರಿಪಾಠಿ ಅವರ ನೇಮಕಾತಿಗೆ ರಾಷ್ಟ್ರಪತಿ ಅವರು ಶನಿವಾರ ಅನುಮೋದನೆ ನೀಡಿದ್ದರು. ಅವರು ಬಾಂಬೆ ಹೈಕೋರ್ಟ್ನ 50ನೇ ಮುಖ್ಯ ನ್ಯಾಯಮೂರ್ತಿಯಾಗಿದ್ದಾರೆ. ನೇಮಕಾತಿಗೂ ಮುನ್ನ ಅವರು ಅಲಹಾಬಾದ್ ಹೈಕೋರ್ಟ್ನಲ್ಲಿ ನ್ಯಾಯಮೂರ್ತಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.

0: ಮೂರ್ತಿಯಾಗಿದ್ದಾರೆ. ನೇಮಕಾತಿಗೂ ಮುನ್ನ ಅವರು ಅಲಹಾಬಾದ್ ಹೈಕೋರ್ಟ್ನಲ್ಲಿ ನ್ಯಾಯಮೂರ್ತಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪರಮವೀರ ಚಕ್ರ ಪ್ರಶಸ್ತಿ ಪುರಸ್ಕೃತ ಕ್ಯಾಪ್ಟನ್ ವಿಕ್ರಮ್ ಬಾತ್ರಾ ಅವರ ಜನ್ಮದಿನಾಚರಣೆಯಾದ ಇಂದು ಅವರಿಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಗೌರವ ನಮನ ಸಲ್ಲಿಸಿದ್ದಾರೆ. ಈ ಕುರಿತು ಸಾಮಾಜಿಕ ಮಾಧ್ಯಮದಲ್ಲಿ ಸಚಿವರು, ಕಾರ್ಗಿಲ್ ಯುದ್ದದಲ್ಲಿ ಕ್ಯಾಪ್ಟನ್ ವಿಕ್ರಮ್ ಬಾತ್ರಾ ಕಾರ್ಯತಂತ್ರದ ದೃಷ್ಟಿಯಲ್ಲಿ ಪ್ರಮುಖವಾದ ಶಿಖರಗಳನ್ನು ವಶಪಡಿಸಿಕೊಂಡರಲ್ಲದೆ ತಮ್ಮ ಅಪ್ರತಿಮ ನಾಯಕತ್ವ ಮತ್ತು ಶೌರ್ಯದ ಮೂಲಕ ಸಹ ಸೇನಾಪಡೆಯ ಮನೋಸ್ಥೈರ್ಯವನ್ನು ಬಲಪಡಿಸಿದರು ಎಂದು ಸ್ಮರಿಸಿದ್ದಾರೆ. ತಮ್ಮ 24ನೇ ವಯಸ್ಸಿನಲ್ಲಿ ದೇಶಕ್ಕಾಗಿ ಪ್ರಾಣವನ್ನೇ ಸಮರ್ಪಿಸಿದ ಕ್ಯಾಪ್ಟನ್ ವಿಕ್ರಮ್ ಬಾತ್ರಾ ಅವರ ಜೀವನ ರಾಷ್ಟ್ರ ಕಲ್ಯಾಣವನ್ನು ಎಲ್ಲಕ್ಕಿಂತ ಮೊದಲ ಆದ್ಯತೆಯಾಗಿ ಇರಿಸಲು ನಮ್ಮೆಲ್ಲರಿಗೂ ಸ್ಫೂರ್ತಿ ನೀಡುತ್ತಲೇ ಇರುತ್ತದೆ ಎಂದು ಸಚಿವರು ತಿಳಿಸಿದ್ದಾರೆ. ನೌಕಾಪಡೆಯ ಮುಖ್ಯಸ್ಥ ಅಡ್ಮಿರಲ್ ಕೃಷ್ಣ ಸ್ವಾಮಿನಾಥನ್ ಇಂದಿನಿಂದ ಆಸ್ಟ್ರೇಲಿಯಾ ಮತ್ತು ನ್ಯೂಜಿಲೆಂಡ್ಗೆ ಅಧಿಕೃತ ಪ್ರವಾಸ ಕೈಗೊಳ್ಳಲಿದ್ದಾರೆ. ಪ್ರವಾಸದ ವೇಳೆ ಅಡ್ಮಿರಲ್ ಸ್ವಾಮಿನಾಥನ್ ರಾಯಲ್ ಆಸ್ಟ್ರೇಲಿಯಾ ನೌಕಾಪಡೆಯ ಹಿರಿಯ ಅಧಿಕಾರಿಗಳೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ಆಸ್ಟ್ರೇಲಿಯಾದ ಹಿರಿಯ ರಕ್ಷಣಾಧಿಕಾರಿಗಳೊಂದಿಗೂ ಚರ್ಚೆ ನಡೆಸಲಿದ್ದಾರೆ. ಅವರು ಪ್ರಮುಖ ಕಾರ್ಯಾಚರಣೆ ಮತ್ತು ತರಬೇತಿ ಕೇಂದ್ರಗಳಿಗೆ ಭೇಟಿ ನೀಡಲಿದ್ದು ರಾಯಲ್ ನ್ಯೂಜಿಲೆಂಡ್ ನೌಕಾಪಡೆಯ ಸಿಬ್ಬಂದಿ ಹಾಗೂ ವೃತ್ತಿಪರ ಸೇನಾ ಶಿಕ್ಷಣ ಪಡೆಯುತ್ತಿರುವ ಅಧಿಕಾರಿಗಳೊಂದಿಗೆ ಸಂವಾದ ನಡೆಸಲಿದ್ದಾರೆ. ಜವಾಹರ್ ನವೋದಯ ವಿದ್ಯಾಲಯಗಳಿಗೆ 2025-26 ಸಾಲಿನ 27ನೇ ರಾಷ್ಟೀಯ ಯುವ ಸಂಸತ್ ಸ್ಪರ್ಧೆಯ ಬಹುಮಾನ ವಿತರಣಾ ಕಾರ್ಯಕ್ರಮವು ನಾಳೆ ನವದೆಹಲಿಯ ಸಂಸತ್ ಭವನ ಸಂಕೀರ್ಣದಲ್ಲಿ ನಡೆಯಲಿದೆ. ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ಅವರು ಸಮಾರಂಭದ ಅಧ್ಯಕ್ಷತೆ ವಹಿಸಲಿದ್ದು ಸ್ಪರ್ಧೆಯಲ್ಲಿ ಅತ್ಯುತ್ತಮ ಪ್ರದರ್ಶನ ನೀಡಿದ ವಿದ್ಯಾರ್ಥಿಗಳು ಮತ್ತು ವಿದ್ಯಾಲಯಗಳಿಗೆ ಬಹುಮಾನಗಳನ್ನು ವಿತರಿಸಲಿದ್ದಾರೆ. ಸಂಸದೀಯ ವ್ಯವಹಾರಗಳ ಸಚಿವಾಲಯವು ಕಳೆದ 30 ವರ್ಷಗಳಿಂದ ಜವಾಹರ್ ನವೋದಯ ವಿದ್ಯಾಲಯಗಳಲ್ಲಿ ಯುವ ಸಂಸತ್ ಸ್ಪರ್ಧೆಗಳನ್ನು ಆಯೋಜಿಸುತ್ತಿದೆ. ಜವಾಹರ್ ನವೋದಯ ವಿದ್ಯಾಲಯಗಳಿಗಾಗಿ ರಾಷ್ಟೀಯ ಯುವ ಸಂಸತ್ ಸ್ಪರ್ಧೆಯ ಯೋಜನೆಯಡಿಯಲ್ಲಿ ಸರಣಿಯ 27ನೇ ಸ್ಪರ್ಧೆಯನ್ನು 2025-26 ಭಾರತದಾದ್ಯಂತ 100 ವಿದ್ಯಾಲಯಗಳಲ್ಲಿ ಮತ್ತು ನವೋದಯ ವಿದ್ಯಾಲಯ ಸಮಿತಿಯ 8 ಪ್ರದೇಶಗಳಲ್ಲಿ ಆಯೋಜಿಸಲಾಗಿತ್ತು. ಸೌದಿ ಅರೇಬಿಯಾದ ಪ್ರದೇಶದಲ್ಲಿ ನಾಗರಿಕ ಮತ್ತು ಆರ್ಥಿಕ ಸೌಲಭ್ಯಗಳನ್ನು ಗುರಿಯಾಗಿಸಿ ನಡೆದಿದೆ ಎಂದು ವರದಿಯಾಗಿರುವ ಹೌತಿ ಸಂಘಟನೆಯ ದಾಳಿಗಳನ್ನು ಭಾರತ ಖಂಡಿಸಿದೆ. ಸೌದಿ ಅರೇಬಿಯಾ ಮೇಲಿನ ದಾಳಿಗಳ ಕುರಿತು ಸುದ್ದಿಗಾರರ ಪ್ರಶ್ನೆಗೆ ಉತ್ತರಿಸಿರುವ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದ ವಕ್ತಾರ ರಣಧೀರ್ ಜೈಸ್ವಾಲ್, ಪ್ರಾದೇಶಿಕ ಭದ್ರತೆ ಮತ್ತು ಸ್ಥಿರತೆಗೆ ಧಕ್ಕೆಯನ್ನುಂಟು ಮಾಡುವ ಮತ್ತು ಬಾಬ್ ಎಲ್ ಮಾಂದೆಬ್ನಲ್ಲಿ ಸಂಚಾರ ಸ್ವಾತಂತ್ರ್ಯಕ್ಕೆ ಬೆದರಿಕೆ ಒಡ್ಡುವ ದಾಳಿಗಳು ಸ್ವೀಕಾರಾರ್ಹವಲ್ಲ ಎಂದು ಅವರು ಹೇಳಿದ್ದಾರೆ. ನ್ಯೂಯಾರ್ಕ್ನಲ್ಲಿ ನಡೆಯುತ್ತಿರುವ ಯುಎಸ್ ಓಪನ್ ಗ್ರ್ಯಾಂಡ್ ಸ್ಲಾಮ್ ಟೆನಿಸ್ ಟೂರ್ನಿಯ ಮಹಿಳಾ ಸಿಂಗಲ್ಸ್ ವಿಭಾಗದ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿಂದು ಜೆಸ್ಸಿಕಾ ಪೆಗುಲಾ ಅಮೆರಿಕದವರೇ ಆದ ಎಮ್ಮಾ ನವಾರೋ ವಿರುದ್ದ ಗೆದ್ದು ಸೆಮಿಫೈನಲ್ ಪ್ರವೇಶಿಸಿದ್ದಾರೆ. ಇಂದು ನಡೆದ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಪೆಗುಲಾ ಎಮಾ ನವಾರೋ ವಿರುದ್ದ 3-6, 6-4, 6-3 ಅಂತರದಲ್ಲಿ ಗೆಲುವು ದಾಖಲಿಸಿ ಸೆಮಿಫೈನಲ್ಸ್ಗೆ ಮುನ್ನಡೆದರು. ಇಂದು ನಡೆಯಲಿರುವ ಇನ್ನೆರಡು ಮಹಿಳಾ ಸಿಂಗಲ್ಸ್ನ ಕ್ವಾರ್ಟರ್ ಫೈನಲ್ ಪಂದ್ಯಗಳಲ್ಲಿ ರಷ್ಯಾದ ಮಿರಾ ಆಂಡ್ರಿವಾ ಮತ್ತು ಅಮೆರಿಕದ ಕೋಕೋ ಗೌಫ್ ಹಾಗೂ ಚೀನಾದ ಕ್ವಿನ್ ವೆನ್ ಜೆನ್ ಮತ್ತು ಕಜಕಿಸ್ತಾನದ ಎಲೆನಾ ರೈಬಾಕಿನಾ ಕಣದಲ್ಲಿದ್ದಾರೆ. ಇಸ್ರೇಲ್ ಸರಕುಗಳ ಮೇಲೆ ಯುಕೆ ವಿಧಿಸಿರುವ ವ್ಯಾಪಕ ನಿರ್ಬಂಧಗಳಿಗೆ ಪ್ರತಿಯಾಗಿ ಇಸ್ರೇಲ್ ಪೂರ್ವ ಜೆರುಸೆಲಂನಲ್ಲಿರುವ ಬ್ರಿಟಿಷ್ ಕಾನ್ಸುಲೇಟ್ ಅನ್ನು ಮುಚ್ಚಲು ಆದೇಶಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ಸಾರ್ವಜನಿಕ ಜೀವನದ 25ನೇ ವರ್ಷದ ಸ್ಮರಣಾರ್ಥ ಬಿಜೆಪಿಯಿಂದ ಸೇವಾ ಸಂಕಲ್ಪ ಅಭಿಯಾನ. ವಾರಣಾಸಿಯಲ್ಲಿ 9ನೇ ರಾಷ್ಟೀಯ ಪೋಷಣ್ ಮಾಸಾಚರಣೆಗೆ ಕೇಂದ್ರ ಸಚಿವೆ ಅನ್ನಪೂರ್ಣಾದೇವಿ ಚಾಲನೆ. ಕೊಲಂಬೋದಲ್ಲಿ ಶ್ರೀಲಂಕಾ ಅಧ್ಯಕ್ಷ ಅನುರಾ ಕುಮಾರ ದಿಸ್ಸನಾಯಕೆ ಅವರೊಂದಿಗೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಮಾತುಕತೆ. ಇಂದಿನಿಂದ ಇದೇ 15ರವರೆಗೆ ನಿಜಾರಿ ಇಸ್ಮೈಲಿಗಳ 50ನೇ ಇಮಾಮ್ ರಾಜಕುಮಾರ 5ನೇ ರಹೀಂ ಅಗಾಖಾನ್ ಭಾರತ ಭೇಟಿ. ಯುಎಸ್ ಓಪನ್ ಗ್ರ್ಯಾಂಡ್ ಸ್ಲಾಮ್ ಟೆನಿಸ್ ಅಮೆರಿಕದ ಜೆಸ್ಸಿಕಾ ಪಿಗುಲಾ ಸೆಮಿಫೈನಲ್ ಪ್ರವೇಶ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ಮಧ್ಯಾಹ್ನ

0: 2:30
1: ಇದು ಆಕಾಶವಾಣಿ ಬೆಂಗಳೂರು. 490.1 meter ಅಂದರೆ 612 kHz ಮತ್ತು ODRM ತರಂಗಾಂತರ 603 kHz ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀರಾ. ಚಿತ್ರಗೀತೆಗಳು ಇದೀಗ ಟಿಪ್ಪು ಹಾಗೂ ಸಂಗಡಿಗರು ಹಾಡಿರುವ ಮಂಗಾಟ ಚಿತ್ರದ ಹಾಡು. ಸಾಹಿತ್ಯ ಮತ್ತು ಸಂಗೀತ ಅರ್ಜುನ್ ಚನ್ಯಾ.

0: ಡಾರ್ಲಿಂಗ್.
1: ಪುನೀತ್ ರಾಜ್ಕುಮಾರ್, ಶ್ವೇತಾ ಪ್ರಭು ಹಾಗೂ ಸಂಗಡಿಗರು ಹಾಡಿದ ಕೃಷ್ಣ ರುಕ್ಕು ಚಿತ್ರದಿಂದ ಗೀತೆಯನ್ನ ಕೇಳಿದ್ರಿ. ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಚಿತ್ರಗೀತೆಗಳನ್ನ ಕೇಳ್ತಾರೆ.

ಜೈ ಶ್ರೀನಿವಾಸ್ ಹಾಗೂ ಉಮಾ ನೇಹಾ ಅವರ ಕಂಠದಲ್ಲಿ ಮಧುರ ಸ್ವಪ್ನ ಚಿತ್ರದಿಂದ ಇದ್ದ ಮತ್ತೊಂದು ಗೀತೆಯನ್ನ ಕೇಳಿದ್ರಿ. ಶಂಕರ್ ಮಹಾದೇವನ್ ಹಾಗೂ ಸಂಗಡಿಗರು ಹಾಡಿರುವ ಮಾದ ಮತ್ತು ಮಾನಸಿ ಈ ಚಿತ್ರದಿಂದ ಇದ್ದ ಒಂದು ಹಾಡು.

ಅನೂಪ್ ಸಿಳಿನವರು ಸಂಗೀತ ಸಂಯೋಜಿಸಿ ಗೀತೆಯನ್ನ ಹಾಡಿದ್ರು. ಈ ಒಂದು ಗೀತೆಯನ್ನ ನಾವು ತೆಗೆದುಕೊಂಡದ್ದು ನಟರಾಜ ಸರ್ವಿಸ್ ಚಿತ್ರದಿಂದ. ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಚಿತ್ರಗೀತೆಗಳನ್ನು

2016ರಲ್ಲಿ ತೆರೆಗೆ ಬಂದಂತಹ ನಾಗರಹಾವು ಚಿತ್ರದಿಂದ ಇದ್ದ ಗೀತೆಯನ್ನ ಕೇಳ್ತಾ ಇದ್ದೀರಾ. ಈ ಒಂದು ಗೀತೆಗೆ ಧ್ವನಿಯಾಗಿದ್ದಾರೆ ನಕಾಶ್ ಅಜೀಜ್ ಹಾಗೂ ಚೈತ್ರಾ.

ಮಿಸ್ಟರ್ ಪ್ರೇಮಿ ಚಿತ್ರದ ಈ ಒಂದು ಗೀತೆಗೆ ಧನಿಯಾಗಿದ್ದವರು ಟಿಪ್ಪು.

ಅವಿನಾಶ್ ಚಬ್ಬಿ ಹಾಗೂ ಸಂಗಡಿಗರು ಹಾಡಿದ ಮರೆಯಲಾರೆ ಚಿತ್ರದಿಂದ ಇದ ಗೀತೆಯನ್ನ ಕೇಳ್ತಾ ಇದ್ರಿ. ಸಮಯ 2 ಗಂಟೆ ಆಗ್ತಾ ಇದೆ. ಇನ್ನೀಗ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಹಿಂದಿ ಹಾಗೂ ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಬಿಎ ಅಜರುದ್ದೀನ್. ಮುಖ್ಯಾಂಶಗಳು. ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ನಿವಾಸದ ಮೇಲೆ ಇಡಿ ದಾಳಿ. ಬೆಂಗಳೂರು, ಗೋವಾ ಸೇರಿದಂತೆ 15ಕ್ಕೂ ಹೆಚ್ಚು ಸ್ಥಳಗಳಲ್ಲಿ ಶೋಧ. ಜಾರಿ ನಿರ್ದೇಶನಾಲಯದ ದಾಳಿ ರಾಜಕೀಯ ಪ್ರೇರಿತ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ತಮಿಳುನಾಡಿಗೆ 6 ಟಿಎಂಸಿ ನೀರು ಬಿಡುಗಡೆಗೆ ಆದೇಶ, ನಾಳೆ ಸುಪ್ರೀಂಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಲು ಸರ್ಕಾರ ನಿರ್ಧಾರ. ಕಾವೇರಿ ವಿಷಯದಲ್ಲಿ ರಾಜ್ಯದ ಹಿತ ಕಾಪಾಡುವಲ್ಲಿ

0: ಸರ್ಕಾರ ಸಂಪೂರ್ಣ ವಿಫಲ, ಬಿಜೆಪಿ ಆರೋಪ. ಭಾರತರತ್ನ ಸಿಎನ್ಆರ್ ರಾವ್ ಅವರಿಗೆ ಎಸ್ಐಆರ್ ನೋಟಿಸ್ ಜಾರಿ ಮಾಡಿಲ್ಲ, ಜಿಬಿಎ ಆಯುಕ್ತ ಮಹೇಶ್ವರ ರಾವ್ ಸ್ಪಷ್ಟನೆ. ಲೋಕೋಪಯೋಗಿ ಇಲಾಖೆ ಸಚಿವ ಸತೀಶ್ ಜಾರಕಿಹೊಳಿ ಅವರ ಬೆಂಗಳೂರು ಬೆಳಗಾವಿ ನಿವಾಸಗಳ ಮೇಲೆ ಇಡಿ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಬೆಂಗಳೂರು ಬೆಳಗಾವಿಯ 5 ಕಡೆ, ಗೋವಾ ಸೇರಿದಂತೆ 15 ಹೆಚ್ಚು ಸ್ಥಳಗಳಲ್ಲಿ ಇಡಿ ಶೋಧ ನಡೆಸಿದೆ. 25 ಹೆಚ್ಚು ಅಧಿಕಾರಿಗಳ ತಂಡ ಸಿಆರ್ಪಿಎಫ್ ಭದ್ರತೆಯೊಂದಿಗೆ ಪರಿಶೀಲನೆ ನಡೆಸುತ್ತಿದೆ. ಜಾರಕಿಹೊಳಿ ನಿವಾಸ, ಪುತ್ರಿ ಪ್ರಿಯಾಂಕಾ, ಪುತ್ರ ರಾಹುಲ್, ಸಂಬಂಧಿ ವೈ ಮಂಜುನಾಥ್ ಅವರ ನಿವಾಸಗಳ ಮೇಲೂ ಶೋಧ ಕಾರ್ಯಾಚರಣೆ ನಡೆಯುತ್ತಿದೆ. ಸಚಿವರ ಆಪ್ತರ ಮನೆಗಳಲ್ಲಿ ಪರಿಶೀಲನೆ ವೇಳೆ ಮಹತ್ವದ ದಾಖಲೆಗಳು ಪತ್ತೆಯಾಗಿವೆ. ವಿದೇಶಿ ವಿನಿಮಯ ನಿರ್ವಹಣಾ ಕಾಯ್ದೆ 1999 ಅಡಿಯಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಮತ್ತು ಅವರ ಆಪ್ತ ಸಹಚರರ ನಿವಾಸಗಳಲ್ಲಿ ಶೋಧ ಕಾರ್ಯಾಚರಣೆ ನಡೆಸಲಾಗಿದೆ ಎಂದು ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ತಿಳಿಸಿದ್ದಾರೆ. ವಿದೇಶಗಳಲ್ಲಿ ನಡೆಸಲಾದ ಅಕ್ರಮ ಹೂಡಿಕೆಗಳು ಮತ್ತು ಹಣಕಾಸು ವಹಿವಾಟುಗಳನ್ನು ಅಧಿಕಾರಿಗಳು ಪರಿಶೀಲಿಸುತ್ತಿದ್ದಾರೆ. ವಿದೇಶಿ ಹೂಡಿಕೆಗಳು, ನಿಧಿ ವರ್ಗಾವಣೆ, ಆಸ್ತಿಗಳು ಮತ್ತು ಇತರ ಹಣಕಾಸು ವಹಿವಾಟುಗಳಿಗೆ ಸಂಬಂಧಿಸಿದ ದಾಖಲೆಗಳನ್ನು ಅಧಿಕಾರಿಗಳು ಪರಿಶೀಲನೆ ನಡೆಸುತ್ತಿದ್ದಾರೆ. ಲೋಕೋಪಯೋಗಿ ಇಲಾಖೆ ಸಚಿವ ಸತೀಶ್ ಜಾರಕಿಹೊಳಿ ನಿವಾಸದ ಮೇಲೆ ನಡೆದ ದಾಳಿ ರಾಜಕೀಯ ಪ್ರೇರಿತವಾಗಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಆರೋಪಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಪ್ರಭಾವಿ ಪರಿಶಿಷ್ಟ ನಾಯಕನನ್ನು ಗುರಿಯಾಗಿಸಿಕೊಂಡು ಈ ದಾಳಿ ನಡೆದಿದೆ ಎಂದು ತಿಳಿಸಿದ್ದಾರೆ. ಅಬಕಾರಿ ಇಲಾಖೆ ಅಧಿಕಾರಿ ವೈ ಮಂಜುನಾಥ್ ಅವರಿಗೆ ಸಂಬಂಧಿಸಿದ ಬಿಜೆಪಿ ಶಾಸಕರ ಆಸ್ತಿಗಳನ್ನು ಇಡಿ ಅಧಿಕಾರಿಗಳು ಯಾಕೆ ಶೋಧ ನಡೆಸಿಲ್ಲ ಎಂದು ಪ್ರಶ್ನಿಸಿದ್ದಾರೆ. ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಪ್ರತಿಕ್ರಿಯಿಸಿ, ಇದು ರಾಜಕೀಯ ದಾಳಿಯಾಗಿದ್ದು ವಿರೋಧ ಪಕ್ಷದ ನಾಯಕರನ್ನು ಗುರಿಯಾಗಿಸುವ ಕಾರ್ಯತಂತ್ರದ ಭಾಗವಾಗಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ತಮ್ಮ ಹಾಗೂ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನಿವಾಸದ ಮೇಲೂ ದಾಳಿಯಾಗುವ ನಿರೀಕ್ಷೆ ಇದೆ ಎಂದು ತಿಳಿಸಿದ್ದಾರೆ. ತಮಿಳುನಾಡಿಗೆ ಪ್ರತಿದಿನ 6,000 ಕ್ಯೂಸೆಕ್ ಕಾವೇರಿ ನೀರು ಹರಿಸುವಂತೆ ಕಾವೇರಿ ನೀರು ನಿಯಂತ್ರಣ ಸಮಿತಿ ಹಾಗೂ ಪ್ರಾಧಿಕಾರ ನೀಡಿರುವ ಆದೇಶ ಪ್ರಶ್ನಿಸಿ ರಾಜ್ಯ ಸರ್ಕಾರ ಸುಪ್ರೀಂಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಲು ನಿರ್ಧರಿಸಿದೆ ಎಂದು ಜಲಸಂಪನ್ಮೂಲ ಸಚಿವ ಎನ್ ಚೆಲುವರಾಯಸ್ವಾಮಿ ಸ್ಪಷ್ಟಪಡಿಸಿದ್ದಾರೆ. ವಿಧಾನಸೌಧದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಈ ವಿಚಾರವಾಗಿ ಮುಖ್ಯಮಂತ್ರಿಗಳ ಜೊತೆ ಸುದೀರ್ಘ ಚರ್ಚೆ ನಡೆಸಲಾಗಿದೆ. ಕಾನೂನು ತಜ್ಞರ ತಂಡದೊಂದಿಗೆ ಸಮಾಲೋಚಿಸಿ ನಾಳೆಯೇ ಸುಪ್ರೀಂಕೋರ್ಟ್ಗೆ ಅರ್ಜಿ ಸಲ್ಲಿಸಲು ಸಿದ್ಧತೆ ಮಾಡಿಕೊಳ್ಳಲಾಗಿದೆ ಎಂದು ಹೇಳಿದ್ದಾರೆ. ಇದರ ಜೊತೆಗೆ ಕಾವೇರಿ ನೀರು ನಿಯಂತ್ರಣ ಸಮಿತಿ ಮುಂದೆಯೂ ಮರು ಪರಿಶೀಲನಾ ಅರ್ಜಿ ಸಲ್ಲಿಸುವಂತೆ ಸೂಚಿಸಲಾಗಿದೆ ಎಂದು ತಿಳಿಸಿದ್ದಾರೆ. ಕಾವೇರಿ ವಿಚಾರದಲ್ಲಿ ರಾಜ್ಯದ ಹಿತ ಕಾಪಾಡಲು ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಸಲಹೆ ನೀಡಿರುವಂತೆ ಸುಪ್ರೀಂಕೋರ್ಟ್ನಲ್ಲಿ ವಾದ ಮಂಡಿಸಲು ವಿಶೇಷ ವಕೀಲರನ್ನು ನೇಮಿಸುವ ಕುರಿತು ಸರ್ಕಾರ ಗಂಭೀರವಾಗಿ ಚಿಂತನೆ ನಡೆಸಿದೆ. ಜೊತೆಗೆ ಬೊಮ್ಮಾಯಿ ಅವರೊಂದಿಗೂ ಚರ್ಚಿಸಲಾಗುವುದು ಎಂದು ಸಚಿವ ಚೆಲುವರಾಯಸ್ವಾಮಿ ಸ್ಪಷ್ಟಪಡಿಸಿದ್ದಾರೆ. ಕಾವೇರಿ ನೀರಿನ ವಿಚಾರದಲ್ಲಿ ರಾಜ್ಯ ಸರ್ಕಾರ ಕೈಚೆಲ್ಲಿ ಕೂತಿದೆ ಎಂದು ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಆರೋಪಿಸಿದ್ದಾರೆ. ಎಕ್ಸ್ನಲ್ಲಿ ಪೋಸ್ಟ್ ಮಾಡಿರುವ ಅವರು, ಕೂಡಲೇ ಸಿಡಬ್ಲ್ಯೂಆರ್ಸಿ ಆದೇಶದ ವಿರುದ್ದ ಸುಪ್ರೀಂಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಸುವಂತೆ ಆಗ್ರಹಿಸಿದ್ದಾರೆ. ಪ್ರತಿಪಕ್ಷ ನಾಯಕ ಆರ್ ಅಶೋಕ ಮಾತನಾಡಿ, ಕಾವೇರಿ ವಿಷಯದಲ್ಲಿ ರಾಜ್ಯದ ಹಿತ ಕಾಪಾಡುವಲ್ಲಿ ಸರ್ಕಾರ ಸಂಪೂರ್ಣ ವಿಫಲವಾಗಿದೆ ಎಂದು ದೂರಿದ್ದಾರೆ. ರಾಜ್ಯದ ಹಿತಾಸಕ್ತಿ ಕಾಪಾಡಲು ಪ್ರಾಧಿಕಾರದ ಮುಂದೆ ಸರ್ಕಾರ ಮಂಡಿಸಿರುವ ದಾಖಲೆಗಳು ಯಾವುದು ಎಂಬುದನ್ನು ಬಹಿರಂಗಗೊಳಿಸುವಂತೆ ಆಗ್ರಹಿಸಿದ್ದಾರೆ. ಸರ್ಕಾರ ಕೂಡಲೇ ಕಾನೂನು ಹೋರಾಟ ನಡೆಸುವಂತೆ ಒತ್ತಾಯಿಸಿದ್ದಾರೆ. ಭಾರತ್ ಜೋಡೋ ಯಾತ್ರೆಯ 5ನೇ ವಾರ್ಷಿಕೋತ್ಸವದ ಹಿನ್ನೆಲೆಯಲ್ಲಿ ಬೆಂಗಳೂರಿನಲ್ಲಿಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಈ ವೇಳೆ ಮಾತನಾಡಿದ ಅವರು, ಒಗ್ಗಟ್ಟಿನ ಭಾರತದ ಸಂದೇಶ ಸಾರುವಲ್ಲಿ ಭಾರತ್ ಜೋಡೋ ಯಾತ್ರೆ ಪ್ರಮುಖ ಪಾತ್ರ ವಹಿಸಿದೆ ಎಂದು ತಿಳಿಸಿದ್ದಾರೆ. ಈ ಯಾತ್ರೆಯು ದೇಶದ ಐಕ್ಯತೆ, ಸಮಗ್ರತೆ ಹಾಗೂ ಸೌಹಾರ್ದತೆಯನ್ನು ಬಲಪಡಿಸುವುದರ ಜೊತೆಗೆ ಜನಸಾಮಾನ್ಯರ ಸಮಸ್ಯೆಗಳನ್ನು ನೇರವಾಗಿ ಆಲಿಸುವ ಉದ್ದೇಶದಿಂದ ರಾಹುಲ್ ಗಾಂಧಿ ಕೈಗೊಂಡ ಐತಿಹಾಸಿಕ ಜನಾಂದೋಲನವಾಗಿತ್ತು ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕಾರ

0: ಚುನಾವಣೆಯ ಹಿನ್ನೆಲೆಯಲ್ಲಿ ಮಲ್ಲೇಶ್ವರಂ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿರುವ ಭಾರತ ರತ್ನ ಪ್ರೊಫೆಸರ್ ಸಿಎನ್ಆರ್ ರಾವ್ ಅವರಿಗೆ ಯಾವುದೇ ನೋಟಿಸ್ ಜಾರಿ ಮಾಡಿಲ್ಲ ಎಂದು ಜಿಬಿಎ ಮುಖ್ಯ ಆಯುಕ್ತ ಮಹೇಶ್ವರ ರಾವ್ ಸ್ಪಷ್ಟಪಡಿಸಿದ್ದಾರೆ. ಕೆಲ ಮಾಧ್ಯಮಗಳಲ್ಲಿ ಬಂದಿರುವ ಸುದ್ದಿ ಸುಳ್ಳು ಎಂದು ತಿಳಿಸಿದ್ದಾರೆ. 2002 ಸಾಲಿನ ಮತದಾರರ ಪಟ್ಟಿಯಲ್ಲಿ ಸಿಎನ್ಆರ್ ರಾವ್ ಹೆಸರು ರಾಮ ಎಂದು ನಮೂದಾಗಿತ್ತು. ಪ್ರಸ್ತುತ ಅವರು ಮಲ್ಲೇಶ್ವರಂ ವಿಧಾನಸಭಾ ಕ್ಷೇತ್ರದ ಸಂಖ್ಯೆ 59 ಪ್ರೊಫೆಸರ್ ಸಿಎನ್ಆರ್ ರಾವ್ ಎಂ ಎಂಬ ಹೆಸರಿನೊಂದಿಗೆ ಮತದಾರರಾಗಿ ನೋಂದಾಯಿತರಾಗಿದ್ದಾರೆ. ಅದರಂತೆ ಕರಡು ಮತದಾರರ ಪಟ್ಟಿಯಲ್ಲಿಯೂ ಅವರ ಹೆಸರು ಸೇರ್ಪಡೆಯಾಗಿದೆ ಎಂದು ತಿಳಿಸಿದ್ದಾರೆ. ರಾಜ್ಯ ಸರ್ಕಾರದ ಆಡಳಿತ ವೈಫಲ್ಯದ ವಿರುದ್ದ ಬಿಜೆಪಿ ಆರಂಭಿಸಿರುವ ಬಳ್ಳಾರಿ ಚಲೋ ಪಾದಯಾತ್ರೆ 9 ದಿನಕ್ಕೆ ಕಾಲಿಟ್ಟಿದೆ. ಇಂದು ಬಳ್ಳಾರಿ ತಾಲೂಕಿನ ಕುಡಿತಿನಿ ಗ್ರಾಮದಿಂದ ಆರಂಭಗೊಂಡ ಪಾದಯಾತ್ರೆ ರಾಮೇಶ್ವರಿ ನಗರಕ್ಕೆ ಬಂದು ತಲುಪಿದೆ. ನಾಳೆ ಸಮಾರೋಪ ಸಮಾವೇಶ ನಡೆಯಲಿದೆ. ಪಾದಯಾತ್ರೆಯಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ, ಮುಖಂಡರಾದ ನಳಿನ್ ಕುಮಾರ್ ಕಟೀಲ್, ಸುರೇಶ್ ಕುಮಾರ್, ಹರೀಶ್ ಪೂಂಜಾ, ಶ್ರೀರಾಮುಲು, ಜನಾರ್ದನ ರೆಡ್ಡಿ ಸೇರಿದಂತೆ ಹಲವು ಬಿಜೆಪಿ ನಾಯಕರು ಭಾಗಿಯಾಗಿದ್ದರು. ಮೈಸೂರು ದಸರಾ ಮಹೋತ್ಸವದ ಜಂಬೂ ಸವಾರಿಯ ವೇಳೆ ಕನ್ನಡ ಚಲನಚಿತ್ರ ರಂಗದ ಪ್ರಖ್ಯಾತ ಕಲಾವಿದರು ಭಾಗಿಯಾಗಲಿದ್ದಾರೆ ಎಂದು ಜಿಲ್ಲಾಧಿಕಾರಿ ಜಿ ಲಕ್ಷ್ಮೀಕಾಂತರೆಡ್ಡಿ ತಿಳಿಸಿದ್ದಾರೆ. ಚಲನಚಿತ್ರ ರಂಗದ ಪದಾಧಿಕಾರಿಗಳ ಜೊತೆ ಇಂದು ನಡೆದ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಮುಖ್ಯಮಂತ್ರಿಗಳ ಆಶಯದಂತೆ ಕನ್ನಡ ಚಲನಚಿತ್ರ ರಂಗದ ಪ್ರಖ್ಯಾತ ನಟ ನಟಿಯರು ಹಾಗೂ ಕ್ರೀಡಾ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಕ್ರೀಡಾಪಟುಗಳನ್ನು ಅಂಬಾರಿ ಬಸ್ನಲ್ಲಿ ಅರಮನೆಯ ಆವರಣದಿಂದ ಕೆಆರ್ ಸರ್ಕಲ್ವರೆಗೆ ಮೆರವಣಿಗೆ ಮೂಲಕ ಕರೆದುಕೊಂಡು ಹೋಗಲಾಗುವುದು ಎಂದು ತಿಳಿಸಿದ್ದಾರೆ. ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಅಧ್ಯಕ್ಷೆ ನಟಿ ಡಾ ಜಯಮಾಲಾ ಮಾತನಾಡಿ, ಕನ್ನಡ ಚಿತ್ರರಂಗವು 93 ವರ್ಷಗಳಿಂದ ನಡೆದು ಬಂದ ಹಾದಿ ಕುರಿತ ಮಾಹಿತಿಯನ್ನು ಹೊತ್ತ ಸ್ತಬ್ಧ ಚಿತ್ರ ನಿರ್ಮಾಣ ಮಾಡಲಾಗುವುದು ಎಂದು ತಿಳಿಸಿದ್ದಾರೆ. ನಿಮ್ಹಾನ್ಸ್ ಸಹಯೋಗದೊಂದಿಗೆ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ವಿದ್ಯಾರ್ಥಿಗಳ ಮಾನಸಿಕ ಆರೋಗ್ಯ ಬೆಂಬಲವನ್ನು ಬಲಪಡಿಸಲು ರಾಜ್ಯಾದ್ಯಂತ ಉಪಕ್ರಮ ಕೈಗೊಳ್ಳಲಾಗಿದೆ. ಈ ಉಪಕ್ರಮದ ಭಾಗವಾಗಿ ನಿಮ್ಹಾನ್ಸ್ ರಾಜ್ಯದ ಹಲವು ಕಾಲೇಜುಗಳಲ್ಲಿ ಒಂದು ದಿನದ ಉಪನ್ಯಾಸ ಕಾರ್ಯಕ್ರಮ ಆಯೋಜಿಸಿದೆ. ಅಭಯ ಎಂಬ ಶೀರ್ಷಿಕೆಯ ಈ ಕಾರ್ಯಕ್ರಮವನ್ನು ಆಗಸ್ಟ್ 11 ಬೆಂಗಳೂರಿನ ನಿಮ್ಹಾನ್ಸ್ ಕನ್ವೆನ್ಷನ್ ಸೆಂಟರ್ನಲ್ಲಿ ಆಯೋಜಿಸಲಾಗಿತ್ತು. ಕಾರ್ಯಕ್ರಮದಲ್ಲಿ ಬೆಂಗಳೂರು, ಮೈಸೂರು, ಶಿವಮೊಗ್ಗ ಮತ್ತು ಮಂಗಳೂರು ಪ್ರಾದೇಶಿಕ ಕಚೇರಿಗಳ ವ್ಯಾಪ್ತಿಗೆ ಬರುವ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳ ಪ್ರಾಂಶುಪಾಲರು ಭಾಗವಹಿಸಿದ್ದರು. ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ಕಾವೇರಿ ವನ್ಯಜೀವಿಧಾಮದಲ್ಲಿ ಆಗಸ್ಟ್ 15 ನಡೆದಿದ್ದ ಶೂಟೌಟ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಅರಣ್ಯ ರಕ್ಷಕ ಶಿವರಾಜ್ ಸಾಸಲವಾಡೆ, ಅರಣ್ಯ ವೀಕ್ಷಕ ಶಿವಲಿಂಗ ನಾಯ್ಕ ಮತ್ತು ಗಿರೀಶ್ ಅವರಿಗೆ ಕೊಳ್ಳೇಗಾಲದ ಅಪರ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ ನಿರೀಕ್ಷಣಾ ಜಾಮೀನು ಮಂಜೂರು ಮಾಡಿದೆ. ಹೊಳೆ ಮುರಿದಟ್ಟಿ ಅರಣ್ಯ ಪ್ರದೇಶದಲ್ಲಿ ನಡೆದ ಗುಂಡಿನ ಚಕಮಕಿಯಲ್ಲಿ ಅಂಥೋಣಿ ಸ್ವಾಮಿ, ಡೇವಿಡ್ ಕುಮಾರ್ ಮತ್ತು ಜಾನ್ ರೋಸ್ ಪೀಟರ್ ಎಂಬುವವರು ಮೃತಪಟ್ಟಿದ್ದರು. ಘಟನೆ ಸಂಬಂಧ ಸಿಐಡಿ ತನಿಖೆ ನಡೆಯುತ್ತಿದೆ. ಗ್ರಾಮೀಣ ಪ್ರದೇಶದ ಸಾರ್ವಜನಿಕರಿಗೆ ಕುಡಿಯುವ ನೀರಿನ ತೊಂದರೆಯಾಗದಂತೆ ಅಗತ್ಯ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳಬೇಕು ಹಾಗೂ ಜಲಜೀವನ್ ಮಿಷನ್ ಸೇರಿದಂತೆ ವಿವಿಧ ಯೋಜನೆಗಳ ಕಾಮಗಾರಿಗಳನ್ನು ಡಿಸೆಂಬರ್ ಅಂತ್ಯದೊಳಗೆ ಪೂರ್ಣಗೊಳಿಸಬೇಕು ಎಂದು ವಿಜಯಪುರ ಜಿಲ್ಲಾ ಪಂಚಾಯಿತಿಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ರಿಷಿ ಆನಂದ್ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ನಿವಾಸದ ಮೇಲೆ ಇಡಿ ದಾಳಿ. ಬೆಂಗಳೂರು, ಗೋವಾ ಸೇರಿದಂತೆ 15 ಹೆಚ್ಚು ಸ್ಥಳಗಳಲ್ಲಿ ಶೋಧ. ಜಾರಿ ನಿರ್ದೇಶನಾಲಯದ ದಾಳಿ ರಾಜಕೀಯ ಪ್ರೇರಿತ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ತಮಿಳುನಾಡಿಗೆ 6 ಟಿಎಂಸಿ ನೀರು ಬಿಡುಗಡೆಗೆ ಆದೇಶ, ನಾಳೆ ಸುಪ್ರೀಂಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಲು ಸರ್ಕಾರ ನಿರ್ಧಾರ. ಕಾವೇರಿ ವಿಷಯದಲ್ಲಿ ರಾಜ್ಯದ ಹಿತ ಕಾಪಾಡುವಲ್ಲಿ ಸರ್ಕಾರ ಸಂಪೂರ್ಣ ವಿಫಲ, ಬಿಜೆಪಿ ಆರೋಪ. ಭಾರತ ರತ್ನ ಸಿಎನ್ಆರ್ ರಾವ್ ಅವರಿಗೆ ಎಸ್ಐಆರ್ ನೋಟಿಸ್ ಜಾರಿ ಮಾಡಿಲ್ಲ, ಜಿಬಿಎ ಆಯುಕ್ತ ಮಹೇಶ್ವರ ರಾವ್ ಸ್ಪಷ್ಟನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ಸಂಜೆ 6:40.
1: ರಾಷ್ಟ್ರ ಭಾಷಾ ಭಾರತಿ ವಿಶೇಷ ಹಿಂದಿ ಪಾಠ ಕಾರ್ಯಕ್ರಮ.

0: ಹಿಂದಿ ಪಾಠ ನಡೆಸಿಕೊಡುತ್ತಾರೆ ವೆಂಕಟ ಲಕ್ಷ್ಮಮ್ಮ.
1: ನಮಸ್ತೆ ಬಹನ್ ಜಿ.
2: ಅಚ್ಚಾ ನಮಸ್ತೆ. ಆಜ್ ಆಪ್ ಕ್ಯಾ ಸೀಖನಾ ಚಾಹತೆ ಹೈ?
1: ಕಿಸಿ ಕವಿ ಕಾ ಕವಿತಾ ಕೆ ಬಾರೆ ಮೇ ಸಮಝಾ ದೀಜಿಯೇ ಬಹನ್ ಜಿ.
2: ಠೀಕ್ ಹೈ. ಆಜ್ ಮೈ ಆಪ್ ಲೋಗೋಂ ಕೋ ಶ್ರೀ ಅಯೋಧ್ಯಾ ಸಿಂಹ ಉಪಾಧ್ಯಾಯ ಅರಿಹವ್ ಜಿ ಕಾ ಮನ್ ಕವಿತಾ ಕೆ ಬಾರೆ ಮೇ ಪಡಾನಾ ಚಾಹತಿ ಹೂಂ.
1: ಠೀಕ್ ಹೈ ಬಹನ್ ಜಿ, ವಾಹಿ ಪಡಾ ದೀಜಿಯೇ.
2: ಅಚ್ಚಾ ಕವಿತಾ ಪಡಾನೆ ಕೆ ಸಮಯ ಸಂದರ್ಭ ಔರ್ ಕವಿ ಪರಿಚಯ ಕೋ ಪಹಲೆ ಸಮಜನಾ ಚಾಹಿಯೇ.
1: ಸಂದರ್ಭ ಕಿಸೆ ಕಹತೆ ಹೈ ಬಹನ್ ಜಿ?
2: ಪ್ರಸ್ತುತ ಕವಿತಾ ಕೋ ಕಿಸ್ ಪುಸ್ತಕ ಯಾ ಕಾವ್ಯ ಸೆ ಲಿಯಾ ಗಯಾ ಹೈ ಯಹಿ ಪಹಲೆ ಬತಾನಾ ಪಡೆಗಾ. ಅಬ್ ಪ್ರಸ್ತುತ ಕವಿತಾ ಶ್ರೀ ಹರಿಹವ್ ಜಿ ಕೆ ಚೌಕೆ ಚೌಪದೆ ಕಾವ್ಯ ಸೆ ಲಿಯಾ ಗಯಾ ಹೈ. ಹರಿಹವ್ ಜಿ ಕೆ ಬಾರೆ ಮೇ ಕುಚ್ ಜಾನ್ತೆ ಹೋ?
1: ನಹೀ, ಆಪಿ ಬತಾಯಿಯೇ ಬಹನ್ ಜಿ.
2: ಅಚ್ಚಾ ಧ್ಯಾನ್ ಸೆ ಸುನಿಯೇ. ಹಿಂದಿ ಸಾಹಿತ್ಯ ಮೇ ಶ್ರೀ ಅಯೋಧ್ಯಾ ಸಿಂಹ ಉಪಾಧ್ಯಾಯ ಹರಿಹವ್ ಜಿ ಕಾ ಜೀವನ್ ಭಾರತೀಯ ಸಂಸ್ಕೃತಿ ಕಾ ಜೀತಾ ಜಾಗ್ತಾ ಜ್ವಲಂತ ಆದರ್ಶ ತಾ. ಯೇ ಹಿಂದಿ ಸಂಸ್ಕೃತ ಉರ್ದು ಔರ್ ಫಾರ್ಸಿ ಕೆ ಪ್ರಾಕಣ್ ವಿದ್ವಾನ್ ಥೇ. ಇನ್ಕಾ ಜನ್ಮ ಕೆ ಬಾರೆ ಮೇ ಜಾನ್ತೆ ಹೋ?
1: ನಹೀ ಬಹನ್ ಜಿ.
2: ಇನ್ಕಾ ಜನ್ಮ ಅಜಾಮ್ಗಢ ಜಿಲ್ಲೆ ಕೆ ನಿಜಾಮಾಬಾದ್ ಗಾಂವ್ ಮೇ 1865 ಮೇ ಹುವಾ. ಸಂಸ್ಕೃತ ಗರ್ಭಿತ ಕಡಿ ಬೋಲಿ ಮೇ ರಚಿತ ಇನ್ಕಾ ಕೃಷ್ಣ ಚರಿತ ಸಂಬಂಧಿ ಅತುಕಾಂತ ಚಂದೋಬದ್ಧ ಕಾವ್ಯ ಪ್ರಿಯ ಪ್ರವಾಸ್ ಹಿಂದಿ ಕಾ ಏಕ್ ಶ್ರೇಷ್ಠ ಮಹಾಕಾವ್ಯ ಹೇ. ಔರ್ ಬಿ ಕುಚ್ ರಚನಾಯೇ ಪಾರಿಜಾತ ಚೌಕೆ ಚೌಪದೆ ಚುಬತೆ ಚೌಪದೆ ಆದಿ ಹೈ. ಉನ್ಕಾ ಪ್ರಿಯ ಪ್ರವಾಸ್ ಕಡಿ ಬೋಲಿ ಕಾ ಪ್ರತಿನಿಧಿ ಕಾವ್ಯ ಹೈ. ಇಸ್ ಪರ್ ಆಪ್ಕೋ ಮಂಗಲ ಪ್ರಸಾದ್ ಪಾರಿತೋಷಕ್ ಪ್ರಾಪ್ತ ಹುವಾ ಹೈ.
1: ಪಾರಿತೋಷಕ್ ಮಾನೆ ಕ್ಯಾ ಹೈ ಬಹನ್ ಜಿ?
2: ಪಾರಿತೋಷಕ್ ಮಾನೆ ಉಪಾಧಿ. ಸರಳ ರೂಪ ಸೆ ಕಹನಾ ಚಾಹೆ ತೋ ಬಹುಮಾನ್. ನಾವು ಮಾಡಿರುವ ಸಾಧನೆಗೆ ಸಿಗುವ ಫಲಕ್ಕೆ ಪಾರಿತೋಷಕ ಅನ್ನುತ್ತಾರೆ.
1: ಮಂಗಲ್ ಪ್ರಸಾದ್ ಅಂದರೆ ಏನು ಬಹನ್ ಜಿ?
2: ಅದು ಆ ಬಹುಮಾನದ ಹೆಸರು. ಈಗ ನಮ್ಮ ಕನ್ನಡ ಕವಿಗಳಿಗೆ ಜ್ಞಾನಪೀಠ ಪ್ರಶಸ್ತಿ ಸಿಕ್ಕಿಲ್ವಾ? ಹಾಗೆ
1: ಅಬ್ ಮಾಲೂಮ್ ಹುವಾ ಬಹನ್ ಜಿ.
2: ಉತನಾ ಹಿ ನಹಿ, ಹರಿಹವ್ ಜಿ ಪ್ರಕೃತಿ ಕವಿ ಹೋನೆ ಕೆ ಸಾಥ್ ಸಾಥ್ ಇನ್ಕೆ ಅಂತರ್ಮೇ ರಾಷ್ಟ್ರ ಪ್ರೇಮ್ ಕಿ ಅಜಸ್ತ್ರ ಧಾರಾ ಬಹತಿ ರಹತಿ ಹೈ. ಯಹಿ ಕಾರಣ ಹೈ ಕಿ ಕವಿ ಕಿ ಚೇತನಾ ಪ್ರಕೃತಿ ಪರ್ ಹಿ ಕೇಂದ್ರಿತ ನಾ ರಹಕರ್ ದೇಶ ಪ್ರೇಮ್ ಔರ್ ಜಾತಿಯ ಭಾವನಾ ಸೆ ಮುಖರಿತ ಹೋ ಉಠಿ ಹೈ. ಅಬ್ ಹಮ್ ಉನ್ಕೆ ಪ್ರಕೃತಿ ಸಂಬಂಧಿತ ಕವಿತಾ ಮನ್ ಕೆ ಬಾರೆ ಮೇ ಜಾನ್ಕಾರಿ ಪಾಯೆಂಗೆ. ಹಮ್ ಅಬ್ ಉನ್ಕೆ ಕವಿತೋಂ ಕೋ ಪಡೆಂಗೆ.
1: ಹೋ ಸಕೇಗಾ ಕುಚ್ ನಹಿ ಕಾಯಾ ಕಸೆ ಜೋ ಪರಾಯ ಬನ್ ನಹಿ ಪಾಯಾ ಸಗಾ ಯೋಗ ಜಪ್ ತಪ್ ರಂಗತೋ ಮೇ ಕ್ಯಾ ರಂಗೆ ಜೋ ನಾ ಪಹಿತ ರಂಗ ಮೇ ಮನ್ ಕೋ ರಂಗಾ. ಕಾಯ್ ಕಸೆ ಮಾನೆ ಕ್ಯಾ ಹೈ ಬಹನ್ ಜಿ?
2: ಕಾಯ್ ಕಸೆ ಮಾನೆ ಶರೀರ ಕೋ ಕಷ್ಟ ದೇನಾ.
1: ಮನ್ ಕೋ ರಂಗನಾ ಮಾನೆ ಕ್ಯಾ ಹೈ?
2: ಮನ್ ಕೋ ರಂಗನಾ ಮಾನೆ ಮನ್ ಕೋ ಪ್ರಭಾವಿತ ಕರ್ನ. ಅಬ್ ಮೈ ಭಾವಾರ್ಥ ಬತಾತಿ ಹೂಂ, ಧ್ಯಾನ್ ಸೆ ಸುನಿಯೇ. ಕವಿ ಕಾ ಕಥನ್ ಹೈ ಕಿ ಶರೀರ ಕೋ ಕಷ್ಟ ದೇನೆ ಸೆ ಕೋಯಿ ಲಾಭ ನಹಿ. ಯದಿ ಪರಾಯೇ ಆದ್ಮಿ ಕೋ ಕೋಯಿ ಅಪನಾ ನಾ ಬನಾ ಸಕ ಯದಿ ಪ್ರಾಣಿ ಮಾತ್ರ ಸೆ ಪ್ರೇಮ ನಾ ಕಿಯಾ ತೋ ತತ್ಪಾಶ್ಚರ್ಯ ಕಾ ಕಷ್ಟ ಸಬ್ ವ್ಯರ್ಥ ಹೈ. ಜಬ್ ಪರಾಯೇ ಹಿತ್ ಕೆ ರಂಗ ಮೇ ಹಮ್ನೆ ಅಪನೆ ಮನ್ ಕೋ ನಹಿ ರಂಗ ಆತಾತ್ ಜಬ್ ಪರಾಹಿತ್ ಕಿ ಭಾವನಾ ಹೃದಯ ಮೇ ನಹಿ ಉಠಿ ತೋ ಯೋಗ ತಪ ಜಪ ಆದಿ ಕೆ ರಂಗತೊಮ್ಮೆ ಪ್ರಪಂಚೊಮ್ಮೆ ಪಡ್ನೆ ಸೆ ಕ್ಯಾ ಲಾಭ. ಅಚ್ಚಾ ದೂಸರಾ ಕವಿತಾ ಕೌನ್ ಪಡೆಂಗೆ?
1: ಮೈ ಪಡ್ತಿ ಹೂ ಬಹನ್ ಜಿ.
2: ಅಚ್ಚಾ ಪಡೋ.
1: ಹೇ ಅಗರ್ ಘರ್ ಮೇ ನಹಿ ಗಂಗಾ ವಹಿ ಕೌನ್ ತೋ ಗಂಗಾ ನಹಾ ಕರ್ಕೆ ತರ ತೋ ನಾ ಹೋವೆಂಗೆ ವಿಮಲ್ ಜಲ್ ಸೆ ಧುಲೆ ಹೇ ಅಗರ್ ಮನ್ ಮೇ ಹಮಾರೆ ಮಲ್ ಭರಾ.
2: ಭಾವಾರ್ಥ ಸಮಜ್ ಮೇ ಆಯಾ?
1: ನಹೀ ಬಹನ್ ಜಿ.
2: ಮೈ ಬತಾತಿ ಹೂಂ ಸುನೋ. ಯದಿ ಹೃದಯ ಮೇ ಗಂಗಾ ನಹಿ ವಹಿ ಅರ್ಥಾತ್ ಜಬ್ ಹೃದಯ ಹಿ ಶುದ್ಧ ನಹಿ ಹುವಾ ವಿಕಾರ ರಹಾ ತೋ ಕೇವಲ ಗಂಗಾ ಸ್ನಾನ ಸೆ

ಈ ಸಂಜೆಯ ಪ್ರಸಾರದಲ್ಲಿ ನಮ್ಮ ನಿಲಯದಿಂದ 5:30 ಗಿರ್ಮಿಟ್, 6:15 ಕನ್ನಡ ರತ್ನ ಭಂಡಾರ, ರಸವಾರ್ತೆ ಮೂಡಿ ಬರ್ತಾ ಇದೆ ಸಂಜೆ 6:30. ಕೃಷಿರಂಗ ಕಾರ್ಯಕ್ರಮ 6:51, ಪ್ರಾಣಿಗಳ ಚರ್ಮ ಮತ್ತು ಉಣ್ಣೆಯ ಉಪಯೋಗ ಕುರಿತಾಗಿ ಡಾಕ್ಟರ್ ಚಂದ್ರ ನಾಯಕ್ ಅವರೊಂದಿಗಿನ ಸಂದರ್ಶನ ಪ್ರಸಾರವಾಗ್ತಾ ಇದೆ. ಸಂದರ್ಶಕರು ತಿಮ್ಮಪ್ಪ ಹೆಚ್ಗೌಡ. ಇದಾದ ಬಳಿಕ ತುರುವೇಕೆರೆ ತಾಲೂಕು ದಬ್ಬೆಘಟ್ಟದ ದಾನಮ್ಮ ಮತ್ತು ಸಂಗಡಿಗರಿಂದ ಸೋಬಾನೆ ಪದಗಳನ್ನು ಕೇಳಬಹುದು.

ಕಂಠ 7:45 9:15 ಪ್ರಚಲಿತ ವಿದ್ಯಮಾನ. ಇಂದಿನ ವಿಷಯ ಆನೆಗಳ ಪರಿಸರ ಮತ್ತು ಸಾಂಸ್ಕೃತಿಕ ಮಹತ್ವ. ಕ್ರೀಡಾಲೋಕ ಆಟೋಟಗಳ ಸಾಪ್ತಾಹಿಕ ಕಾರ್ಯಕ್ರಮ ರಾತ್ರಿ 9:30. ಅಂತಾರಾಷ್ಟ್ರೀಯ ಅಥ್ಲೀಟ್ ಕೋಚ್ ಹಾಗೂ ಅರ್ಜುನ ಪ್ರಶಸ್ತಿ ಪುರಸ್ಕೃತರಾದ ಎನ್ಡಿ ಈಶನ್ ಅವರೊಂದಿಗೆ ಸಂವಾದವಿದೆ. ಕ್ರೀಡಾಲೋಕ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ಇನ್ನು ರಾತ್ರಿ 10:00 ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತದಲ್ಲಿ ಧನಂಜಯ್ ಹೆಗಡೆ ಅವರ ಗಾಯನವಿದೆ. ತಬಲಾ ಸಾಥ್ ಪಂಡಿತ್ ರವೀಂದ್ರ ಯಾವಗಲ್, ಹಾರ್ಮೋನಿಯಂ ಸಹಕಾರ ಉಮಾಕಾಂತ್ ಪುರಾಣಿಕ್. 10:30 ಗೀತಚಂದ್ರಿಕೆ ಮೆಲೋಡಿ ಟೈಮ್. ಈ ಎಲ್ಲ ಕಾರ್ಯಕ್ರಮಗಳು ಇಂದಿನ ಸಂಜೆಯ ಪ್ರಸಾರದಲ್ಲಿ. ಆಕಾಶವಾಣಿ ಇದುವರೆಗೂ ನಿಲಯದ ಕಾರ್ಯಕ್ರಮಗಳನ್ನು 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ ಮತ್ತು ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ ಕೇಳ್ತಾ ಇದ್ರಿ. ಇಲ್ಲಿಗೆ ನಿಲಯದ ಈ ಹೊತ್ತಿನ ಪ್ರಸಾರ ಕಾರ್ಯ ಮುಕ್ತಾಯವಾಯಿತು. ಡಿಟಿಎಚ್ ವಾಹಿನಿಯಲ್ಲಿ ಕನ್ನಡ ಕಾರ್ಯಕ್ರಮಗಳು ಮುಂದುವರೆಯುತ್ತೆ. ನಮ್ಮ ನಿಲಯದ ಮುಂದಿನ ಪ್ರಸಾರ ಕಾರ್ಯ ಸಂಜೆ 5:30 ಆರಂಭ. ಈಗ ಸಮಯ 3:02. ಸಂಜೆಯ ಪ್ರಸಾರದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.

0: ಸಮಯ 3:30 ಆಗ್ತಾ ಇದೆ. ಎಫ್ ಎಂ ರೈನ್ಬೋ ಕನ್ನಡ ಕಾಮನ್ ಬಿಲ್ಲು ನೀವು ಕೇಳ್ತಾ ಇದ್ದೀರಾ. ಇದು ಹೊಂಬಿಸಿಲು ಕಾರ್ಯಕ್ರಮ.
1: ಮಾಹಿತಿಯ ಅಲೆಯಲ್ಲಿ ಬುದ್ಧಿಗೆ ಕಸರತ್ತು. ಉತ್ತರಿಸುವ ಉತ್ಸಾಹಕ್ಕೆ ಸಿಗಲಿದೆ ಹೊಸ ಮೆರುಗು. ನಿಮ್ಮ ಜ್ಞಾನಕ್ಕೆ ಸವಾಲೆಸೆಯಲಿದೆ ಹೊಂಬಿಸಿಲು.

ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3:35, ಶನಿವಾರ ಹಾಗೂ ಭಾನುವಾರ ಮಧ್ಯಾಹ್ನ 3:00. ತಪ್ಪದೆ ಉತ್ತರಿಸಿ ಹೊಂಬಿಸಿಲು ಕಾರ್ಯಕ್ರಮದಲ್ಲಿ ನಮ್ಮ ಪ್ರಶ್ನೆಗಳಿಗೆ. ನಿಮ್ಮ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನ ಬಿಲ್ಲು. ಹೊಂಬಿಸಿಲು ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. 3:30 ಆಗ್ತಾ ಇದೆ. ಹೊಂಬಿಸಿಲು ಕಾರ್ಯಕ್ರಮಕ್ಕೆ ನೀವೆಲ್ಲರೂ ಕೂಡ ರೇಡಿಯೋ ಟ್ಯೂನ್ ಮಾಡಿ ಕಾಯ್ತಾ ಇದ್ದೀರಾ ಅಂತ ಗೊತ್ತು. ಹಾಗಿದ್ರೆ ಇವತ್ತಿನ ಹೊಂಬಿಸಿಲು ಕಾರ್ಯಕ್ರಮದ ಮೊದಲನೆಯ ಪ್ರಶ್ನೆಯನ್ನ ತಡ ಮಾಡದೆ ಕೇಳ್ಬಿಡ್ತೀನಿ. ನೀವು ಕೂಡ ಗಮನ ಇಟ್ಟು ಪ್ರಶ್ನೆ ಕೇಳಿಸ್ಕೊಂಡು ಉತ್ತರ ಕೊಟ್ಟು ಹಾಡನ್ನು ಕೂಡ ಎಂಜಾಯ್ ಮಾಡಿ. ಮೊದಲನೇ ಪ್ರಶ್ನೆ, ಭಾರತದ ಮೊದಲ ರಾಷ್ಟ್ರೀಯ ಉದ್ಯಾನವನವು ಉತ್ತರಾಖಂಡ ರಾಜ್ಯದಲ್ಲಿದೆ ಅಲ್ವಾ? ಆಗ ಅಂದರೆ ಮೊದಲು ಇದನ್ನ ಏನಂತ ಕರೀತಾ ಇದ್ರು ಅನ್ನೋದು ನನ್ನ ಪ್ರಶ್ನೆ. ಭಾರತದ ಮೊದಲ ರಾಷ್ಟ್ರೀಯ ಉದ್ಯಾನವನ ಉತ್ತರಾಖಂಡ ರಾಜ್ಯದಲ್ಲಿದೆ ಅಂತ ನಾನೇ ಹೇಳಿಬಿಟ್ಟಿದ್ದೀನಿ. ಮೊದಲು ಈಗ ಅದಕ್ಕೆ ಬೇರೆ ಹೆಸರಿಂದ ಕರೀತಾರೆ. ಮೊದಲಿದ್ದಂಥ ಹೆಸರು ಯಾವುದು, ಈಗಿನ ಹೆಸರು ಯಾವುದು ಅನ್ನೋದನ್ನು ನೀವು ನನಗೆ ತಿಳಿಸ್ಬೇಕು. ಇದು ನನ್ನ ಮೊದಲನೇ ಪ್ರಶ್ನೆ.

ಈ ಪ್ರಶ್ನೆಗೆ ಉತ್ತರ ಕೊಡಿ. ಒಂದು ಹಾಡಿನ ಕಾಲಾವಕಾಶ ನಿಮಗೆ ಎಂದಿನ ಹಾಗೆ ಇದ್ದೇ ಇರುತ್ತೆ. ಹಾಡು ಮುಗಿಯೋದ್ರೊಳಗಾಗಿ ನೀವು ನಿಮ್ಮ ಉತ್ತರವನ್ನ ನಮಗೆ ತಲುಪಿಸಿ 9 4 8 0 9 0 1 0 1 3 ಈ ಸಂಖ್ಯೆಗೆ.

ಸಮಯ 3:36 ಆಗ್ತಾ ಇದೆ. ಎಫ್ಎಂ ರೈನ್ಬೋ ಕೇಳ್ತಾ ಇದ್ದೀರಾ. ಎಸ್, ಭಾರತದ ಮೊದಲ ರಾಷ್ಟ್ರೀಯ ಉದ್ಯಾನವನ ಉತ್ತರಾಖಂಡ ರಾಜ್ಯದಲ್ಲಿದೆ. ಇದನ್ನ ಮೊದಲು ಏನಂತ ಕರೀತಾ ಇದ್ರು ಅಂತ ಪ್ರಶ್ನೆ ಕೇಳಿದ್ದೆ. ಸರಿಯಾದ ಉತ್ತರವನ್ನ ಕೊಟ್ಟವರು ಯಾರು ನೋಡುವಂತ ಸಮಯ. ಈಗಿನ ಹೆಸರನ್ನ ಹೇಳಿದ್ರೂ ಕೂಡ ಬಹಳ ಸಂತೋಷ. ಆದ್ರೆ ಮೊದಲಿನ ಹೆಸರು ಏನಾಗಿತ್ತು ಅನ್ನೋದನ್ನ ಹೇಳೋದು ಕಡ್ಡಾಯ. ಎನ್ ಆರ್ ಪ್ರಸಾದ್ ರಾಜಾಜಿನಗರದಿಂದ ಸರಿಯಾದ ಉತ್ತರವನ್ನ ಕೊಟ್ಟಿದ್ದಾರೆ. ಗಜಾನನ ಭಟ್ ಬೋಳನ ಮಕ್ಕಿಯಿಂದ ಬಿಂದು ಪ್ರಕಾಶ್ ಬೆಂಗಳೂರಿನಿಂದ ಸರಿಯಾದ ಉತ್ತರವನ್ನ ಕೊಟ್ಟಿದ್ದಾರೆ. ಹೆಚ್ ಆರ್ ರುದ್ರಸ್ವಾಮಿ ಕಾಣದಾಳು ಹೊಸ ಬಡಾವಣೆಯಿಂದ, ಹೊನ್ನೂರಾಲಿ ಹನುಮಂತಪುರದಿಂದ, ನಾಗರಾಜ್ ರೆಡ್ಡಿ ರಾಮತೀರ್ಥದಿಂದ ಸಂದೇಶವನ್ನ ಕಳಿಸಿದ್ದಾರೆ. ಹಾಗೆ ನೇತ್ರಾ ಕೆಂಗೇರಿಯಿಂದ ಎರಡೂ ಉತ್ತರವನ್ನ ಕಳಿಸಿದ್ದಾರೆ, ಥ್ಯಾಂಕ್ ಯು. ಬೆಂಗಳೂರಿನಿಂದ ಸುಬ್ರಹ್ಮಣ್ಯ ಜಯಂತ್ ಅವರ ಉತ್ತರ ಕೂಡ ಬಂದಿದೆ, ಎರಡೂ ಉತ್ತರ ಕೊಟ್ಟಿದ್ದಾರೆ. ಹಾಗೆ ಆಶಾ ಶ್ರೀನಿವಾಸ್ ಬಿನ್ನಿಪೇಟೆಯಿಂದ, ಹಾವಿಲ್ ರಾಘವೇಂದ್ರ ಭದ್ರಾವತಿಯಿಂದ ಉತ್ತರವನ್ನ ಕಳಿಸಿದ್ದಾರೆ. ಜಯಶ್ರೀ ಸುನಿಲ್ ರಾಜಾಜಿನಗರದಿಂದ, ಹುಬ್ಬಳ್ಳಿಯ ಲೋಹಿಯಾ ನಗರದಿಂದ ಚನ್ನಬಸಪ್ಪ ಕರಮಡಿ ಅವರ ಉತ್ತರ ಕೂಡ ಬಂದಿದೆ. ಮಂಜುನಾಥ್ ಲಗ್ಗೆರೆಯಿಂದ, ಬಿಎಂ ವಿಶ್ವನಾಥ್ ರಾಮ್ ಸಾಗರ ಬಳ್ಳಾರಿಯಿಂದ ಸಂದೇಶವನ್ನ ಕಳಿಸಿದ್ದಾರೆ, ಆದ್ರೆ ಉತ್ತರ ಕೊಟ್ಟಿಲ್ಲ. ಹಾಗೆ ಯಾರು, ಹಂಪಿಯಿಂದ ಜಾಫರ್ ಅವರ ಉತ್ತರ ಬಂದಿದೆ, ಸರಿಯಾದ ಉತ್ತರ ನಿಮ್ದು. ಹಾಗೆ ಅನ್ನಪೂರ್ಣೇಶ್ವರಿ ನಗರದಿಂದ ಎಸ್ ನಾಗರಾಜ್ ರಾವ್ ಅವರು ಈಗಿನ ಹೆಸರನ್ನ ಮಾತ್ರ ಕೊಟ್ಟಿದ್ದೀರಾ. ಹಳೆಯ ಹೆಸರು ಯಾವುದು, ಹಳೆಯ ಉದ್ಯಾನವನದ ಹಳೆಯ ಹೆಸರೇನು ಅನ್ನೋದನ್ನ ನೀವು ಹೇಳಲಿಲ್ಲ. ಹಾಗೆಯೇ ಇನ್ಯಾರು, ಶೈಲಜಾ ಸುಧೀರ್ ರಾಯಚೂರಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಚಂದ್ರಕಾಂತ್ ಹವಾಲ್ದಾರ್ ರಾಯಚೂರಿನಿಂದ, ಉಸ್ಮಾನ್ ಸುಳ್ಯ ಅವರ ಉತ್ತರ ಬಂದಿದೆ, ಸರಿಯಾದ ಉತ್ತರ. ದಿಲೀಪ್ ಕಲ್ಯಾಣ್ಕರ್ ವಿಜಯನಗರದಿಂದ, ಹಾಗೆಯೇ ಶ್ವೇತಾ ಹೆಸರಾವ್ ಸುಳ್ಯದಿಂದ ಉತ್ತರವನ್ನು ಕಳಿಸಿದ್ದಾರೆ. ಸುಭಾನ್ ಕೋರಿ ಹಂಪಸಾಗರದಿಂದ, ಮತ್ತು ಶಿವಣ್ಣ ಬನಹಳ್ಳಿ ಚಳ್ಳಕೆರೆಯಿಂದ ಉತ್ತರವನ್ನು ಕಳಿಸಿದ್ದಾರೆ. ಯಶೋಧ ಇಚಲ್ಕರಂಚಿ ಮಹಾರಾಷ್ಟ್ರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಹರೀಶ್ ಮಲ್ಲೇಶ್ವರಂಯಿಂದ, ಎಸ್ಎಂ ಶೋಭಾ ಹಾಸನ್ದಿಂದ ಉತ್ತರವನ್ನು ಕಳಿಸಿದ್ದಾರೆ, ಸರಿಯಾದ ಉತ್ತರ. ದೇವಿ ಸಿಂಗ್ ಸರೋಜಾ ಸಿಂಗ್ ಚಾಮರಾಜಪೇಟೆಯಿಂದ, ಬಿಳೆಬಾವಿಯಿಂದ ಮಂಜುನಾಥ್ ಇಂದರಗಿ ಅವರ ಉತ್ತರ ಸರಿಯಾಗಿದೆ. ಇಷ್ಟು ಜನ ಸರಿಯಾದ ಉತ್ತರವನ್ನು ಕಳಿಸಿದ್ದೀರಾ. ಸರಿಯಾದ ಉತ್ತರ ಆಗಿತ್ತು 1936 ಮೊದಲ ರಾಷ್ಟ್ರೀಯ ಉದ್ಯಾನವನ ಸ್ಥಾಪಿತವಾಗಿರುವಂಥದ್ದು. ಇದರ ಮೊದಲ ಹೆಸರು ಹೇಲಿ ರಾಷ್ಟ್ರೀಯ ಉದ್ಯಾನವನ ಅಂತ ಆಗಿತ್ತು. ಆದರೆ ಈಗ ಅದನ್ನ ಜಿಮ್ ಕಾರ್ಬೆಟ್ ರಾಷ್ಟ್ರೀಯ ಉದ್ಯಾನವನ ಅಂತ ಹೇಳಿ ಮರು ನಾಮಕರಣ ಮಾಡಲಾಗಿದೆ. ಸೊ ಇದಾಗಿತ್ತು ನಮ್ಮ ಇವತ್ತಿನ ಮೊದಲನೆಯ ಪ್ರಶ್ನೆ ಮತ್ತೆ ಅದಕ್ಕೆ ಇರುವಂತಹ ಉತ್ತರ. ಮತ್ತೊಂದು ಪ್ರಶ್ನೆ ಗಮನ ಇಟ್ಟು ಕೇಳಿಸ್ಕೊಳ್ಳಿ. ನಾಡಪ್ರಭು ಕೆಂಪೇಗೌಡರನ್ನ ಬೆಂಗಳೂರಿನ ಜನರು ಪ್ರೀತಿಯಿಂದ ಉಯ್ಯಾಲೆ ಮೇಲೆ ಕೂರಿಸಿ ತೂಗಿಸಿ ಸನ್ಮಾನ ಮಾಡಿದಂತಹ ಜಾಗ ಯಾವುದು, ಆ ಬಡಾವಣೆಯ ಹೆಸರನ್ನ ನೀವು ಹೇಳಬೇಕು. ನಾಡಪ್ರಭು ಕೆಂಪೇಗೌಡರನ್ನ ಬೆಂಗಳೂರಿನ ಜನರು ಪ್ರೀತಿಯಿಂದ ಉಯ್ಯಾಲೆ ಮೇಲೆ ಕೂರಿಸಿ ತೂಗಿಸಿ ಸನ್ಮಾನ ಮಾಡಿದಂತಹ ಜಾಗ ಯಾವುದು ಅನ್ನೋದನ್ನ, ಆ ಜಾಗದ ಅಂದ್ರೆ ಆ ಬಡಾವಣೆಯ ಹೆಸರು ಏನು ಅನ್ನೋದನ್ನ ನನಗೆ ಒಂದು ಹಾಡಿನ ಅವಕಾಶದೊಳಗಾಗಿ ನೀವು ನನಗೆ ತಿಳಿಸಬೇಕು. 9480091010 ಈ ಸಂಖ್ಯೆಗೆ ಉತ್ತರವನ್ನು ಕಳುಹಿಸಿಕೊಡಿ.

ಸಮಯ 3:45 ಆಗ್ತಾ ಇದೆ. ಎಫ್ ಎಂ ರೈನ್ಬೋ ಕೇಳ್ತಾ ಇದ್ದೀರಾ. ಪ್ರಶ್ನೆ ಕೇಳಿದ್ದೆ, ನಾಡ ಪ್ರಭು ಕೆಂಪೇಗೌಡರನ್ನ ನಮ್ಮ ಜನರು ಅಂದ್ರೆ ಬೆಂಗಳೂರಿನ ಜನರು ಪ್ರೀತಿಯಿಂದ ಉಯ್ಯಾಲೆ ಮೇಲೆ ಕೂರಿಸಿ ತೂಗಿಸಿ ಸನ್ಮಾನ ಮಾಡಿದಂತಹ ಆ ಜಾಗದ ಆ ಬಡಾವಣೆಯ ಹೆಸರು ಯಾವುದು ಅಂತ ಕೇಳಿದ್ದೆ. ಸರಿಯಾದ ಉತ್ತರವನ್ನ ಯಾರೆಲ್ಲ ಕೊಟ್ಟಿದ್ದಾರೆ ನೋಡುವಂತಹ ಸಮಯ. ಸರಿಯಾದ ಉತ್ತರವನ್ನ ಕೊಟ್ಟಿರುವಂತವರು ರಾಧಾಕೃಷ್ಣ ಚಲ್ಲಹಳ್ಳಿಯಿಂದ, ನೇತ್ರಾ ಕೆಂಗೇರಿಯಿಂದ, ಜಗದಾಂಬಿಕಾ ಹಂಸವೇಣಿಯವರ ಉತ್ತರ ಕೂಡ ಸರಿಯಾಗಿದೆ, ಗಜಾನನ ಭಟ್ಬೋಳನ ಮಕ್ಕಿ ಹೊನ್ನಾವರದಿಂದ, ಬಾಬಾ ಕಲ್ಯಾಣ್ ಬೆಂಗಳೂರಿನಿಂದ, ದಿಲೀಪ್ ಕಲ್ಯಾಣ್ಕರ್ ವಿಜಯನಗರದಿಂದ, ವಾಸಿಮಾಲಿ ಜಗಳೂರು ತಾಲೂಕಿನಿಂದ ಸರಿಯಾದ ಉತ್ತರವನ್ನು ಕೊಟ್ಟಿದ್ದಾರೆ. ಬೆಂಗಳೂರಿನಿಂದ ಸುಬ್ರಹ್ಮಣ್ಯ ಜಯಂತ್, ಹಾಗೆ ಯಾರು, ರಾಯಚೂರಿನಿಂದ ಈರಣ್ಣ ಬೆಂಗಾಲಿಯವರ ಉತ್ತರ ಸರಿಯಾಗಿದೆ. ಸುಧಾ ಕುಲಕರ್ಣಿ ಬಳ್ಳಾರಿಯಿಂದ, ಸುಭಾನ್ ಕೋರಿ ಹಂಪಸಾಗರದಿಂದ ಸರಿಯಾದ ಉತ್ತರವನ್ನು ಕೊಟ್ಟಿದ್ದಾರೆ. ಬಿಳೆಬಾವಿಯಿಂದ ಮಂಜುನಾಥ್ ಇಂದರಿಗೆ ಅವರ ಉತ್ತರ ಕೂಡ ಸರಿಯಾಗಿದೆ. ಹಂಪಿಯಿಂದ ಜಾಫರ್ ಅವರ ಉತ್ತರ ಸರಿಯಾಗಿದೆ. ಹಾಗೆ ಇನ್ಯಾರು, ಶ್ವೇತಾ ಹೆಸರಾವ್ ಸುಳ್ಯದಿಂದ, ಹಳೆಯ ಹೆಸರನ್ನ ಹೇಳಿದ್ದೀರಾ, ಈಗ ಅದನ್ನೇನಂತ ಕರೀತಾರೆ ಗೊತ್ತಾ, ಜಯಶ್ರೀ ಸುನೀಲ್ ರಾಜಾಜಿನಗರದಿಂದ. ಹಾಗೆ ಇನ್ಯಾರು ಸಂದೇಶವನ್ನ ಕಳಿಸಿರುವಂಥದ್ದು, ಪದ್ಮಶ್ರೀ ಕುಟುಂಬ ರಾಮಚಂದ್ರಾಪುರಂ ಇಂದ ಸರಿಯಾದ ಉತ್ತರವನ್ನ ಕೊಟ್ಟಿದ್ದಾರೆ.

ಹಾಗೆ ಇನ್ಯಾರು ಹೆಚ್ಆರ್ ರುದ್ರಸ್ವಾಮಿಯವರು ಕಣದಾಳು ಹೊಸ ಬಡಾವಣೆ ಚಿಕ್ಕಮಗಳೂರಿನಿಂದ ಉತ್ತರವನ್ನು ಕಳಿಸಿದ್ದಾರೆ. ಸರಿಯಾದ ಉತ್ತರ ಸುಧಾಮೂರ್ತಿ ಕೆಹಳ್ಳಿಯಿಂದ. ಹಾಗೆ ಯಾರು ಬಹಳಷ್ಟು ಜನರಿಗೆ ಉತ್ತರ ಗೊತ್ತಿಲ್ಲ. ಶ್ರೀಮಂತ ಹೊಸಮನಿ ಬೀದರಿಂದ ಉತ್ತರವನ್ನು ಕಳಿಸಿದ್ದಾರೆ. ಸರಿಯಾದ ಉತ್ತರ ನಿತ್ಯ ನೆಲಮಂಗಲದಿಂದ ಉತ್ತರವನ್ನು ಕಳಿಸಿದ್ದಾರೆ. ಲಕ್ಷ್ಮೀ ಹುಳಿಯಾರು ಇಲ್ಲಿಂದ ಉತ್ತರವನ್ನು ಕಳಿಸಿದ್ದಾರೆ. ಸರಿಯಾದ ಉತ್ತರ ಹಾಗೆ ಯಾರು ಕಳಿಸಿರುವಂತಹ ಉತ್ತರ ಎಸ್ ಎಂ ಶೋಭಾ ಹಾಸನದಿಂದ ಉತ್ತರವನ್ನು ಕಳಿಸಿದ್ದಾರೆ. ಸರಿಯಾದ ಉತ್ತರ ಇಷ್ಟು ಜನರ ಉತ್ತರ ಸರಿಯಾದ ಉತ್ತರ ಎಸ್. ಬೆಂಗಳೂರಿನ ಜನ ಕೆಂಪೇಗೌಡರು ಮಲ್ಲೇಶ್ವರಂಗೆ ಬಂದಾಗ ಕಾಡು ಮಲ್ಲೇಶ್ವರನ ದರ್ಶನ ಮಾಡ್ತೀನಿ ಅಂತ ಬಂದಾಗ ಆ ವಿಷಯ ಅಲ್ಲಿರೋ ಸುತ್ತಮುತ್ತ ಸಾವಿರಾರು ಜನರಿಗೆ ಗೊತ್ತಾಗಿ ಅವರನ್ನ ಸನ್ಮಾನಿಸಬೇಕು. ಯಾಕೆ ಅಂತಂದರೆ ಬೆಂಗಳೂರಿನ ಕಟ್ಟಿ ಬೆಳೆಸಿ ಅದನ್ನು ನೂರಾರು ಜನರಿಗೆ ಸಾವಿರಾರು ಜನರಿಗೆ ಇವತ್ತಂತೂ ಕೋಟಿಗಟ್ಟಲೆ ಜನರಿಗೆ ಆಶ್ರಯ ಅನ್ನ ಆಹಾರ ಎಲ್ಲವನ್ನ ಕೊಡ್ತಾ ಇರುವಂಥ ಈ ಬೃಹತ್ ಬೆಂಗಳೂರು ಏನಿದೆಯಲ್ವಾ, ಆಗ ಬರೀ ಬೆಂಗಳೂರಾಗಿತ್ತು. ಸೊ ಈ ಬೆಂಗಳೂರನ್ನ ನಿರ್ಮಾಣ ಮಾಡಿದಂಥ ನಿರ್ಮಾತೃ ಕೆಂಪೇಗೌಡರಿಗೆ ಸನ್ಮಾನ ಮಾಡಬೇಕು, ಕೃತಜ್ಞರಾಗಿರಬೇಕು ಅನ್ನುವಂತಹ ಒಂದು ಆಸೆ ಆಶಯವನ್ನು ಇಟ್ಕೊಂಡು ಅಲ್ಲಿನ ಜನ ಉಯ್ಯಾಲೆ ಮೇಲೆ ಕೂರಿಸಿ ಅವರನ್ನು ತೂಗ್ತಾರೆ, ಸನ್ಮಾನ ಮಾಡ್ತಾರೆ, ತಮ್ಮ ಪ್ರೀತಿ ಅಭಿಮಾನವನ್ನು ತೋರಿಸ್ತಾರೆ. ಇದು ವೈಯಾಲೆ ಕಾವಲಾಗಿತ್ತು. ಉಯ್ಯಾಲೆ ಕಾವಲು ಅಂದರೆ ಮಲ್ಲೇಶ್ವರಂಗೆ ಬಹಳನೇ ಅಂಟಿಕೊಂಡಿರುವಂತಹ ಒಂದು ಜಾಗ ಇದು, ಮಲ್ಲೇಶ್ವರಂನ ಒಂದು ಭಾಗನೇ ಅಂತ ಹೇಳ್ಬೋದು. ಸೊ ಉಯ್ಯಾಲೆ ಮೇಲೆ ಕೂರಿಸಿ ತೂಗಿ ಸನ್ಮಾನ ಮಾಡಿ ಪ್ರೀತಿಯನ್ನು ತೋರಿಸಿದಂತಹ ಉಯ್ಯಾಲೆ ಕಾವಲು ಈಗ ವೈಯಾಲೆ ಕಾವಲ್ ಆಗಿದೆ. ಮೂರು ಗಂಟೆ 48 ನಿಮಿಷ ಆಗಿದೆ, ಎಫ್ಎಂ ರೇನ್ಬೋ ಕೇಳ್ತಾ ಇದ್ದೀರಾ. ಮುಂದಿನ ಪ್ರಶ್ನೆ ಗಮನ ಇಟ್ಟು ಕೇಳಿಸ್ಕೊಳ್ಳಿ. ಶಿವರಾಜ್ಕುಮಾರ್ ಅವರು ದ್ವಿಪಾತ್ರದಲ್ಲಿ ಅಭಿನಯಿಸಿದಂತಹ ಮುತ್ತಣ್ಣ ಅನ್ನುವಂಥ ಕನ್ನಡ ಸಿನಿಮಾ ನಿಮ್ಮೆಲ್ಲರಿಗೂ ಕೂಡ ಚಿರಪರಿಚಿತ ಅಂತ ನಾನು ಅಂದ್ಕೊಳ್ತೀನಿ. ಇದು ಯಾವ ಸಿನಿಮಾದ ರೀಮೇಕ್ ಅನ್ನೋದು ನನಗೆ ತಿಳಿಬೇಕಾಗಿದೆ. ಶಿವರಾಜ್ಕುಮಾರ್ ದ್ವಿಪಾತ್ರದಲ್ಲಿ ಅಭಿನಯಿಸಿದಂಥ ಮುತ್ತಣ್ಣ ಅನ್ನುವಂಥ ಕನ್ನಡ ಸಿನಿಮಾ ಯಾವ ಸಿನಿಮಾದ ರೀಮೇಕ್ ಅನ್ನೋದು ನೀವು ನನಗೆ ತಿಳಿಸ್ಬೇಕು. ನಿಮ್ಮ ಉತ್ತರ ಕೊಡುವಂಥ ಸಂಖ್ಯೆ 9480901013. ಈ ಸಂಖ್ಯೆಗೆ ಉತ್ತರವನ್ನು ಬೇಗ ಬೇಗ ಕಳಿಸ್ಕೊಡಿ. ನಿಮಗೋಸ್ಕರ ಒಂದು ಹಾಡಿನ ಕಾಲಾವಕಾಶ ಇರುತ್ತೆ.

ಶಿವರಾಜ್ ಕುಮಾರ್ ದ್ವಿಪಾತ್ರದಲ್ಲಿ ಅಭಿನಯಿಸಿದಂತಹ ಕನ್ನಡದ ಮುತ್ತಣ್ಣ ಸಿನಿಮಾ ಯಾವ ಸಿನಿಮಾದ ರೀಮೇಕ್ ಅಂತ ಕೇಳಿದ್ದೆ. ಸರಿಯಾದ ಉತ್ತರವನ್ನು ಕೊಟ್ಟಿದ್ದಾರೆ ಎನ್ ಆರ್ ಪ್ರಸಾದ್ ರಾಜಾಜಿನಗರದಿಂದ, ಜಯಶ್ರೀ ಸುನಿಲ್ ರಾಜಾಜಿನಗರದಿಂದ, ನೇತ್ರಾ ಕೆಂಗೇರಿಯಿಂದ, ಬಿಂದು ಪ್ರಕಾಶ್ ಬೆಂಗಳೂರಿನಿಂದ, ಹಾಗೆ ಬೆಂಗಳೂರಿನ ಸುಬ್ರಹ್ಮಣ್ಯ ಜಯಂತ್ ಅವರ ಉತ್ತರ ಸರಿಯಾಗಿದೆ. ಹಾಗೆ ದಿಲೀಪ್ ಕಲ್ಯಾಣ್ಕರ್ ವಿಜಯನಗರದಿಂದ, ರಘುನಾರಾಯಣ್ ಬೆಂಗಳೂರಿನಿಂದ, ಗಜಾನನ ಭಟ್ ಬೋಳನಮಕ್ಕಿಯಿಂದ, ಬಾಬಾ ಕಲ್ಯಾಣ್ ಬೆಂಗಳೂರಿನಿಂದ, ಸುಧಾಮೂರ್ತಿ ಕೆಹಳ್ಳಿಯಿಂದ, ಸುಭಾನ್ ಕೋರಿ ಹಂಪಸಾಗರದಿಂದ, ಲಕ್ಷ್ಮೀ ದೇವಮ್ಮ ಸಾತ್ನೂರಿನಿಂದ ಉತ್ತರವನ್ನು ಕಳಿಸಿದ್ದಾರೆ. ಸಿಎನ್ ಲಕ್ಷ್ಮಣ ಮಲ್ಲೇಶ್ವರಂನಿಂದ, ಹೊನ್ನೂರಲಿ ಹನುಮಂತಪುರದಿಂದ, ಮಂಜುನಾಥ್ ಲಗ್ಗೇರೆಯಿಂದ, ಗಿರೀಶ್ ಭೂಮಿಕಾ ಸುಧಾ ಬಳ್ಳಾರಿಯಿಂದ, ಶ್ರೀಮಂತ ಹೊಸಮನಿ ಬೀದರಿಂದ, ಪದ್ಮಶ್ರೀ ಕುಟುಂಬದಿಂದ, ರಾಮಚಂದ್ರಪುರಂನಿಂದ ಉತ್ತರವನ್ನು ಕಳಿಸಿದ್ದಾರೆ. ಸೋಮಶೇಖರ್ ಶಾಮನೂರು ದಾವಣಗೆರೆಯಿಂದ, ಹಾಗೆ ಆಶಾ ಶ್ರೀನಿವಾಸ್ ಬಿನ್ನಿಪೇಟೆಯಿಂದ, ರಮೇಶ್ ಗಂಗಾವತಿ, ಎಚ್ ಆರ್ ರುದ್ರಸ್ವಾಮಿ ಕಾಣದಾಳು ಹೊಸಬಡಾವಣೆ, ಸುಧಾ ಬುದಿಹಾಳ್ ರಾಧಾಕೃಷ್ಣ ಚಲ್ಹಳ್ಳಿ, ನಾಗೇಂದ್ರ ಐಚಲ್ಬೀಡುಯಿಂದ ಉತ್ತರವನ್ನು ಕಳಿಸಿದ್ದಾರೆ. ಹಾಗೆ ಹರೀಶ್ ಮಲ್ಲೇಶ್ವರಂನಿಂದ, ಲತಾ ವಿನಯ್ ಚಿತ್ರದುರ್ಗದಿಂದ, ಚಂದ್ರಶೇಖರ ಅವರ ಉತ್ತರ ಸರಿಯಾಗಿದೆ. ಅಪರ್ಹುತ ಭದ್ರಾವತಿಯಿಂದ, ಹ್ಯಾಬಿಲ್ ರಾಘವೇಂದ್ರ ಅವರ ಉತ್ತರ ಸರಿಯಾಗಿದೆ. ನಾಗರಾಜ್ ರೆಡ್ಡಿ ರಾಮತೀರ್ಥದಿಂದ, ಸೌಮ್ಯ ಪುಣೆಯಿಂದ ಉತ್ತರವನ್ನು ಕಳಿಸಿದ್ದಾರೆ ಸರಿಯಾದ ಉತ್ತರ. ಮತ್ತಿನ್ಯಾರು ಉತ್ತರವನ್ನು ಕಳಿಸಿರುವಂಥದ್ದು, ಎಸ್ ಕಿರಣ್ ರೆಡ್ಡಿ ವಿಜಯಪುರದಿಂದ ಉತ್ತರವನ್ನು ಕಳಿಸಿದ್ದಾರೆ. ಮಂಡಿಕಲ್ ಕೃಪಾ ಮತ್ತು ಉಮಾ ಅವರ ಉತ್ತರ ಸರಿಯಾಗಿದೆ. ಚಂದ್ರಪ್ಪ ಉತ್ತರಹಳ್ಳಿಯಿಂದ ತಪ್ಪಾದ ಉತ್ತರವನ್ನು ಕೊಟ್ಟಿದ್ದೀರಾ ಸರ್. ಹಾಗೆ ಗಣೇಶ್ ಸಾಗರದಿಂದ ತಪ್ಪಾದ ಉತ್ತರ, ಜಾಫರ್ ಹಂಪಿಯಿಂದ ಉತ್ತರವನ್ನು ಕಳಿಸಿದ್ದಾರೆ, ಲತಾ ದಿನೇಶ್ ಗಂಗೊಂಡನಹಳ್ಳಿಯಿಂದ, ಹಾಗೆ ಸಚಿನ್ ಮುಂಬೈಯಿಂದ ಉತ್ತರವನ್ನು ಕಳಿಸಿದ್ದಾರೆ, ಶ್ವೇತಾ ಎಸ್ರಾವ್ ಸುಳ್ಯದಿಂದ, ಜಗದಾಂಬಿಕಾ ಹಂಸವೇಣಿ ಅವರ ಉತ್ತರ ಕೂಡ ಸರಿಯಾಗಿದೆ. ಹಾಗೆ ಚಂದ್ರಕಾಂತ್ ಹವಾಲ್ದಾರ್ ರಾಯಚೂರಿನಿಂದ, ಬಿಳೆಬಾವಿಯಿಂದ ಮಂಜುನಾಥ್ ಇಂದರಗಿ ಅವರ ಉತ್ತರ ಸರಿಯಾಗಿದೆ.

0: ಮತ್ತು ಮತ್ತು ಮತ್ತು ಹಿಂಗ್ ಯಾರು ಸಂದೇಶ ಶಿವರಾಜ್ ಕುಮಾರ್ ಅಭಿನಯಿಸಿದಂತ ಎಸ್ ಎಸ್ ಎಸ್ ಶಾಂತಾಚಾರ ಬಡಿಗೇರ ಅವರ ಉತ್ತರ ಹರಿಹರ ಕೊಕ್ಕನೂರಿನಿಂದ ಸರಿಯಾದ ಉತ್ತರವನ್ನ ಕೊಟ್ಟಿದ್ದಾರೆ. ಹಾಗೆ ಅರಕಲಗೂಡುವಿನಿಂದ ಸತೀಶ್ ಗೌಡ್ರು ಇವರ ಉತ್ತರ ಸರಿಯಾಗಿದೆ. ದೇವಿ ಸಿಂಗ್ ಸರೋಜಾ ಸಿಂಗ್ ಚಾಮರಾಜಪೇಟೆಯಿಂದ ಸರಿಯಾದ ಉತ್ತರವನ್ನ ಕಳಿಸಿದ್ದೀರಾ. ಹಾಗೆ ಇನ್ಯಾರು ಸಂದೇಶವನ್ನು ಕಳಿಸಿರುವಂತದ್ದು ಯಶೋಧ ಇಚಲ್ಕರಿಂಜಿಯಿಂದ ಉತ್ತರವನ್ನು ಕಳಿಸಿದ್ದಾರೆ. ಶಿವಪುರ ಕೊಪ್ಪಳದಿಂದ ಗೋಪಾಲ್ ಕಾಂಬ್ಳೇಕರ್ ಅವರ ಉತ್ತರ. ಹುಬ್ಬಳ್ಳಿಯ ಲೋಹಿಯ ನಗರದಿಂದ ಚನ್ನಬಸಪ್ಪ ಕರಮಡಿ ಮಧುಮತಿ ಕರಮಡಿ ಅವರ ಉತ್ತರ. ಮನೋಜ್ ಹುಳಿಯಾರಿಂದ ಉತ್ತರವನ್ನು ಕಳಿಸಿದ್ದಾರೆ ಸರಿಯಾದ ಉತ್ತರ. ಮಣಿಕಂಠ ದಾವಣಗೆರೆಯಿಂದ. ಹಾಗೆ ಇನ್ಯಾರು ಉತ್ತರವನ್ನು ಕೊಟ್ಟಿರೋದು ನಾಗೇಂದ್ರ ತಾವರೆಕೆರೆಯಿಂದ ವಾಲ್ಮೀಕಿ ಮರಿಲಿಂಗಪ್ಪ ಅವರ ಉತ್ತರ ಸರಿಯಾಗಿದೆ, ಸರಿಯಾದ ಉತ್ತರವನ್ನ ಕಳಿಸಿದ್ದಾರೆ. ಹಾಗೆ ರಾಯಚೂರು ಇಂದ ಯಲ್ಲಪ್ಪ ಯಾದವ್ ಅವರ ಉತ್ತರ ಸರಿಯಾಗಿದೆ. ಶಿವಣ್ಣ ಮತ್ತು ಮಹಿಮಾ ಬಿನ್ನಿಪೇಟೆಯಿಂದ ಉತ್ತರವನ್ನ ಕಳಿಸಿದ್ದಾರೆ. ಶೋಭಾ ಶೆಟ್ಟಿ ಚಿಕ್ಕಮಗಳೂರಿನಿಂದ ಉತ್ತರವನ್ನ ಕಳಿಸಿದ್ದಾರೆ. ಹಾಗೆ ಇನ್ಯಾರು ಉತ್ತರವನ್ನ ಕಳಿಸಿರುವಂತದ್ದು ನಂಬರ್ ಎಂಡ್ ಆಗುತ್ತೆ, ಅಪ್ಪು ಅವರ ಉತ್ತರ ಕೂಡ ಸರಿಯಾಗಿದೆ. ಇಷ್ಟು ಜನ ಸರಿಯಾದ ಉತ್ತರವನ್ನ ಕಳಿಸಿದ್ದೀರಾ. ಯಾರದಾದ್ರೂ ಹೆಸರು ಹೇಳೋದು ಮಿಸ್ ಆಗಿದ್ರೆ ಸಾರಿ. ಸರಿಯಾದ ಉತ್ತರ ಆಗಿತ್ತು ಸಚ್ಚಾ ಝೂಟ. ಸಚ್ಚಾ ಝೂಟ ಅನ್ನುವಂಥದ್ದು ಸರಿಯಾದ ಉತ್ತರ. ಈ ಸಿನಿಮಾದ ರೀಮೇಕ್ ಕನ್ನಡದ ಮುತ್ತಣ್ಣ ರಾಜೇಶ್ ಖನ್ನಾ ದ್ವಿಪಾತ್ರದಲ್ಲಿ ಅಭಿನಯಿಸಿದ್ರು. ಸೊ ಇದಾಗಿತ್ತು ನಮ್ಮ ಇಂದಿನ ಹೊಂಬಿಸಿಲು ಕಾರ್ಯಕ್ರಮ.
1: ಮಾಹಿತಿಯ ಅಲೆಯಲ್ಲಿ ಬುದ್ಧಿಗೆ ಕಸರತ್ತು. ಉತ್ಸಾಹಕ್ಕೆ ಸಿಗಲಿದೆ ಹೊಸ ಮೆರುಗು. ನಿಮ್ಮ ಜ್ಞಾನಕ್ಕೆ ಸವಾಲೆಸೆಯಲಿದೆ ಹೊಂಬಿಸಿಲು.

ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3:35, ಶನಿವಾರ ಹಾಗೂ ಭಾನುವಾರ ಮಧ್ಯಾಹ್ನ 3:00. ತಪ್ಪದೆ ಉತ್ತರಿಸಿ ಹೊಂಬಿಸಿಲು ಕಾರ್ಯಕ್ರಮದಲ್ಲಿ ನಮ್ಮ ಪ್ರಶ್ನೆಗಳಿಗೆ. ನಿಮ್ಮ FM Rainbow 101.3 ಕನ್ನಡ ಕಾಮನಬಿಲ್ಲು.

ಸರಿಯಾಗಿ 3:59:30 ಎಫ್ ಎಂ ರೇನ್ಬೋ ಕೇಳ್ತಾ ಇದ್ದೀರಾ. ಇನ್ನೊಂದು ಗಂಟೆಯ ತರುವಾಯ ಅಂದ್ರೆ 5 ಗಂಟೆಗೆ ಸರಿಯಾಗಿ ಯಾವಾಗ್ಲೂ ಯಾವ ಕಾರ್ಯಕ್ರಮ ಇರುತ್ತೆ ಹೇಳಿ? ಯಾವಾಗ್ಲೂ ಕಾರ್ಯಕ್ರಮ ಇರುತ್ತೆ ನಮ್ಮ ನಾನ್ ಸ್ಟಾಪ್ ಸಂಜೆ. ನಾನ್ ಸ್ಟಾಪ್ ಸಂಜೆ ಇವತ್ತು ಸ್ವಲ್ಪ ವಿಶೇಷವಾಗಿರುತ್ತೆ. ಯಾಕೆ ಅಂತ ಈಗಾಗಲೇ ಸಾಕಷ್ಟು ಸಲ ಹೇಳಿದ್ದೀನಿ. ಇವತ್ತು ಇಂಟರ್ನ್ಯಾಷನಲ್ ಫೆಟಲ್ ಆಲ್ಕೋಹಾಲ್ ಸ್ಪೆಕ್ಟ್ರಮ್ ಡಿಸಾರ್ಡರ್ ಅವೇರ್ನೆಸ್ ಡೇ, ಅಂದರೆ ಅಂತಾರಾಷ್ಟ್ರೀಯ ಭ್ರೂಣದ ಮದ್ಯಪಾನ ಸ್ಪೆಕ್ಟ್ರಮ್ ಅಸ್ವಸ್ಥತಾ ಜಾಗೃತ ದಿನ. ಹೀಗಂದ್ರೂ ಏನು ಅಂತ ನಿಮ್ಗೆ ಅರ್ಥ ಆಗಲಿಲ್ಲ ಅಂತಂದರೆ, ಪೋಷಕರು ಅಂದರೆ ತಂದೆ ತಾಯಿಗಳು ಮದ್ಯಪಾನ ಸೇವನೆ ಮಾಡೋದ್ರಿಂದ ಮಕ್ಕಳ ಆರೋಗ್ಯದ ಮೇಲೆ ಯಾವ ರೀತಿ ದುಷ್ಪರಿಣಾಮ ಬೀರುತ್ತೆ ಅನ್ನೋದ್ರ ಬಗ್ಗೆ ನಿಮಗೆ ಸರಳವಾಗಿ ಬಹಳ ಮನ ಮುಟ್ಟೋ ಹಾಗೆ ನೇರ ಕಾರ್ಯಕ್ರಮದಲ್ಲಿ ಮಾಹಿತಿಯನ್ನ ತಿಳಿಸ್ಕೊಡಲಿದ್ದಾರೆ ಮಕ್ಕಳ ತಜ್ಞರಾದ ಡಾಕ್ಟರ್ ನಿಜಗುಣ ಅವರು. ಸೊ ತಪ್ಪದೆ ಈ ಕಾರ್ಯಕ್ರಮವನ್ನ ಕೇಳ್ತೀರಾ ಅಲ್ವಾ? ಸಂಜೆ 5 ಗಂಟೆಗೆ ನಿಮ್ಮ ನೆಚ್ಚಿನ ಎಫ್ ಎಂ ರೈನ್ಬೋ ಕನ್ನಡ ಕಾಮನ್ ಬಿಲ್ಲಿನಲ್ಲಿ. ಈಗ ಸಮಯ 4 ಗಂಟೆ ಆಗಿದೆ. ಸ್ಫೂರ್ತಿಧಾರೆ ಕಾರ್ಯಕ್ರಮ ಇದು. ಸೊ ಸ್ಫೂರ್ತಿಧಾರೆ ಕಾರ್ಯಕ್ರಮದಲ್ಲಿ ನಾನು ನಿಮ್ಮಿಂದ ತಿಳ್ಕೊಳ್ಬೇಕಾಗಿರುವಂತಹ ಒಂದು ವಿಚಾರ ಏನಪ್ಪ ಅಂತಂದ್ರೆ, ನಮ್ಮ ಸುತ್ತಮುತ್ತ ನಮ್ಮ ಮಧ್ಯೆಯೇ ನಮಗೆ ಸ್ಫೂರ್ತಿಯ ಚೇತನ ಆಗಿರುವಂಥ ಹಲವಾರು ಜನರು ಇರ್ತಾರೆ. ಅದು ನಮ್ಮ ತಂದೆ ತಾಯಿ ಆಗಿರ್ಬೋದು, ಅಥವಾ ನಮ್ಮ ಅಣ್ಣ ಇರ್ಬೋದು, ಅಜ್ಜಿ ತಾತ ಇರ್ಬೋದು, ಅಕ್ಕಪಕ್ಕದ ಮನೆಯವರಾಗಿರ್ಬೋದು, ಸ್ನೇಹಿತರಾಗಿರ್ಬೋದು, ಟೀಚರ್ ಆಗಿರ್ಬೋದು, ಹೀಗೆ ನಮ್ಮ ಕಣ್ಮುಂದೆ ನಮ್ಮ ಜೊತೆಗೆ ಇರುವಂತಹ ಹಲವಾರಲ್ಲಿ ಯಾರೋ ಒಬ್ರು ನಮಗೆ ಬಹಳನೇ ಇನ್ಸ್ಪೈರಿಂಗ್ ಅಂತ ಅನ್ಸುತ್ತೆ. ಅವರಿಂದ ನಾವು ಏನೋ ಕಲ್ತಿರ್ತೀವಿ. ಒಂದು ಚೆನ್ನಾಗಿ ಅಡುಗೆ ಮಾಡೋದಿರ್ಬೋದು, ಅಥವಾ ಮಾತಿನ ಕೌಶಲ್ಯ ಇರ್ಬೋದು, ಜನರ ಜೊತೆ ನಡ್ಕೊಳ್ಳೋಂಥ ರೀತಿ ನೀತಿಗಳಿರ್ಬೋದು, ಅವರ ವ್ಯವಹಾರದ ಚಾತುರ್ಯಗಳಿರ್ಬಹುದು, ಹೀಗೆ ಸಾಕಷ್ಟು ವಿಚಾರಗಳು ನಮ್ಮನ್ನು ಇನ್ಸ್ಪೈರ್ ಮಾಡುತ್ತೆ, ನಮ್ಮ ಬದುಕಿಗೊಂದು ಬುನಾದಿಯನ್ನು ಹಾಕ್ಕೊಡುತ್ತೆ. ಹಾಗಿದ್ರೆ ನೀವು ಯಾರಿಂದ ಸ್ಫೂರ್ತಿಯನ್ನು ಪಡೆದಿದ್ದೀರಿ? ಬದುಕಿದ್ರೆ ಹೀಗೆ ಬದುಕಬೇಕಪ್ಪ.

0: ಅನ್ನುವಂಥ ಒಂದು ಸ್ಫೂರ್ತಿ ನಿಮಗೆ ಯಾರಿಂದ ಸಿಕ್ಕಿದೆ ಅನ್ನುವಂಥ ವಿಚಾರವನ್ನು ನನ್ನ ಜೊತೆ ಹಂಚ್ಕೋಬಹುದು. 9480901033 ಈ ಸಂಖ್ಯೆಗೆ.
1: ಸಾರ್ವಜನಿಕರಿಗಾಗಿ
2: ಸೇವಾನಿರತರು
1: ಕೇಳಿ ವಿಶೇಷ ಕಾರ್ಯಕ್ರಮ ಪ್ರತಿದಿನ ಸಂಜೆ 4:30 ನಿಮ್ಮ ನೆಚ್ಚಿನ FM ರೈನ್ಬೋ 101.3 ಕಂಪನಾಕದಲ್ಲಿ ಭಾಗವಹಿಸುತ್ತಾರೆ RP ರವಿಶಂಕರ್.
3: ವಿಶೇಷ ಕಾರ್ಯಕ್ರಮದ ಪ್ರಾಯೋಜಕರು

ಸಮಯ 4:12 ಆಗ್ತಾ ಇದೆ. ನಮ್ಮ ಸುತ್ತಮುತ್ತಲ ಇರುವಂತಹ ಎಷ್ಟೋ ಜನ ನಮ್ಗೆ ಸ್ಫೂರ್ತಿಯ ಸೆಲೆ ಆಗ್ತಾರೆ. ನಾವು ಅವರನ್ನ ಗಮನ ಇಟ್ಟು ಗಮನಿಸಬೇಕು ಮೊದಲನೇದಾಗಿ. ಯಾಕೆಂತಂದ್ರೆ ನಮ್ಮ ತಾಯಿ ನಮಗೋಸ್ಕರ ಎಷ್ಟೋ ಕಷ್ಟಪಟ್ಟು ದುಡಿತಿರ್ತಾರೆ, ಆದರೆ ನಾವು ಅದನ್ನು ಗಮನಿಸೇ ಇರೋದಿಲ್ಲ. ಅವರೇ ನಮಗೆ ಸ್ಫೂರ್ತಿ ಆಗಬಹುದು. ನಮ್ಮ ಬದುಕು ಚೆನ್ನಾಗಿರಲಿ ಅಂಥೇಳಿ ನಮಗೆ ವಿದ್ಯೆ ಬುದ್ಧಿಯನ್ನು, ವಿದ್ಯೆಯ ಜೊತೆಗೆ ಬುದ್ಧಿಯನ್ನು ಕೂಡ ಕಾಲಕಾಲಕ್ಕೆ ತಿಳಿಸಿಕೊಡುವಂಥ ಗುರುಗಳು ಕೂಡ ನಮಗೆ ಸ್ಫೂರ್ತಿಯ ಸಲಹೆ ಆಗ್ತಾರೆ. ಅದನ್ನು ಕೂಡ ನಾವು ಸರಿಯಾಗಿ ಗಮನಿಸೇ ಇರೋಲ್ಲ. ಹೀಗೆ ನಾವು ಗಮನಿಸದೆ ಎಷ್ಟೋ ನಮ್ಮ ಸುತ್ತಮುತ್ತಲ ಇರುವಂತಹ ಜನರು ಇರ್ತಾರೆ. ಅಂದರೆ ಎಷ್ಟೇ ಕಷ್ಟಗಳು ಬಂದರೂ ಕೂಡ ಧೃತಿಗೆಡದೆ ಜೀವನವನ್ನು ಒಂದು ಸವಾಲಾಗಿ ಸ್ವೀಕರಿಸಿ ಮುನ್ನಡೆಸ್ತಿರ್ತಾರೆ. ಮತ್ತೆ ಕೆಲವರು ಜೀವನವನ್ನು ಕಷ್ಟ ಅಂತ ದೂಡದಲ್ಲೇ ಇಷ್ಟಪಟ್ಟು ಪ್ರೀತಿಯಿಂದ ಬದುಕ್ತಿರ್ತಾರೆ. ಆಹಾ, ಎಷ್ಟು ಚಂದ ಇವರ ಬದುಕು, ಸುಂದರ, ಹೀಗೆ ಸುಂದರವಾಗಿ ಬದುಕಬೇಕು ಅಂತ ನಮಗೆ ಎಷ್ಟೋ ಸಲ ಅನಿಸುತ್ತೆ. ಹಾಗಿದ್ರೆ ಅಂಥ ಒಂದು ಸ್ಫೂರ್ತಿಯ ಸೆಲೆ ನಿಮ್ಮ ಜೀವನದಲ್ಲಿ, ನಿಮ್ಮದೇ ಬದುಕಿನ ವೃತ್ತದಲ್ಲಿ ಬರುವಂತಹ ಸ್ಫೂರ್ತಿಯ ಸೆಲೆಗಳು ಯಾರು ಅಂತ ಕೇಳಿದ್ದೆ. ಯಾರೆಲ್ಲ ತಮ್ಮ ವಿಚಾರವನ್ನು ಹಂಚಿಕೊಂಡಿದ್ದಾರೆ ಅಂತ ನೋಡುವಂಥ ಸಮಯ. ನನಗೆ ಡಾಕ್ಟರ್ ರಾಜ್ಕುಮಾರ್ ಅವರು ಸ್ಫೂರ್ತಿಯ ಸಲಹೆ ಅಂತೇಳಿ ಹೇಳ್ತಾರೆ. ಅವರ ಮಾತು, ಅವರ ವಿನಯ, ಅವರ ವಿಧೇಯತೆ ಯಾವತ್ತಿಗೂ ಕೂಡ ಮರೆಯೋದಕ್ಕಾಗೋದಿಲ್ಲ. ಸೊ ನನ್ನ ಜೀವನದಲ್ಲಿ ಸದಾ ಅವರು ನನಗೆ ಸ್ಫೂರ್ತಿಯ ಸಲಹೆ ಅಂತೇಳಿ ಹೇಳ್ತಾ ಇದ್ದಾರೆ. ಹಾಗೆ ಎನ್ ಕಲ್ಲಪ್ಪ ಅವರು ಚನ್ನಪಟ್ಟಣದ ಹೊಳಲ್ಕೆರೆ ತಾಲೂಕಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ನನ್ನ ಬದುಕಿನಲ್ಲಿ ನನಗೆ ಸ್ಫೂರ್ತಿದಾಯಕ ವ್ಯಕ್ತಿ ಅಂತಂದರೆ ನಮ್ಮ ತಾಯಿ. ಅವರು ನಡ್ಕೊಳ್ತಾ ಇದ್ದಂತಹ ರೀತಿ, ಅವರ ಆದರ್ಶ, ಅವರು ಹೇಳ್ಕೊಟ್ಟಂತಹ ನೀತಿ ಪಾಠ, ಅವರು ನನಗೆ ಹೇಳ್ಕೊಟ್ಟಂತಹ ಕೆಲಸಗಳು, ಅದನ್ನು ಹೇಳ್ಕೊಡ್ತಾ ಇದ್ದಂತಹ ರೀತಿ ಎಲ್ಲವೂ ಕೂಡ ನನಗೆ ಸ್ಫೂರ್ತಿದಾಯಕವಾಗಿತ್ತು. ನಮ್ಮ ತಂದೆಗಿಂತಲೂ ನಾನು ತಾಯಿಯಿಂದ ನೋಡಿ ಕಲ್ತಿದ್ದು ಹೆಚ್ಚು. ತಾಯಿನೇ ನನಗೆ ಸ್ಫೂರ್ತಿ ಅಂತೇಳಿ ಹೇಳ್ತಾ ಇದ್ದಾರೆ ಕಲ್ಲಪ್ಪ ಚನ್ನಪಟ್ಟಣದಿಂದ. ಬಹಳ ಪ್ರೀತಿಯಿಂದ ತಾಯಿ ನನ್ನನ್ನು ಬೆಳೆಸಿದ್ರು ಅನ್ನುವಂಥ ಮಾತುಗಳು. ಥ್ಯಾಂಕ್ ಯು ಸೋ ಮಚ್. ಇವರ DPಯಲ್ಲೂ ಕೂಡ ಅವರ ತಾಯಿಯ ಫೋಟೋ ಇರುವಂಥದ್ದನ್ನು ಗಮನಿಸ್ತಾ ಇದ್ದೀನಿ. ಕಲ್ಲಪ್ಪ ಅವರೇ, ನಿಮ್ಮ ತಾಯಿಯ ಬಗ್ಗೆ ಬಹಳ ಪ್ರೀತಿಯ ಮಾತಾಡಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. 4:15 ಆಗ್ತಾ ಇದೆ, ಫಿಲ್ಮ್ ರೇನ್ಬೋ ಕೇಳ್ತಾ ಇದ್ದೀರಾ. ನಿಮ್ಮ ಜೊತೆಯಲ್ಲಿರುವಂಥ, ನಿಮ್ಮ ಬದುಕಿನ ವೃತ್ತದಲ್ಲೇ ಬರುವಂಥ ನಿಮ್ಮ ಸ್ಫೂರ್ತಿಯ ಸೆಲೆ ಯಾರಾದರೂ ಇದ್ದರೆ ಅವರ ಬಗ್ಗೆ ನನಗೆ ತಿಳಿಸಿ. ಯಾವ ರೀತಿ ಅವರು ನಿಮ್ಮನ್ನು ಏನು ಹುರಿದುಂಬಿಸಿದ್ರು, ಜೀವನದ ಬಗ್ಗೆ ಪ್ರೀತಿಯನ್ನು ತೋರಿಸಿದ್ರು ಅನ್ನೋದನ್ನು ನನ್ನ ಜೊತೆ ಹಂಚ್ಕೋಬೋದು ನೀವು.

ಸಮಯ 4:20 ಆಗ್ತಾ ಇದೆ. ಸೆಪ್ಟೆಂಬರ್ ತಿಂಗಳಲ್ಲೂ ಕೂಡ ನನಗೆ ಜೂನ್ ಮಳೆ ನೆನಪಾಗ್ತಾ ಇದೆ. ಯಾಕೆ ಅಂತಂದ್ರೆ ಹೊರಗಡೆ ಅಂತ ಬಿಸಿಲಿದೆ ಅಲ್ವಾ, ಬೇಸಿಗೆಯನ್ನ ಲೈಟಾಗಿ ನೆನಪಿಸ್ತಾ ಇದೆ. ಆಹಾ, ಈ ಹೊತ್ತಿನಲ್ಲಿ ಜೂನ್ ಮಳೆ ಬಂದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂತ ನನ್ಗೆ ಅನ್ನಿಸ್ತಾ ಇದೆ. ನಿಮಗೂ ಕೂಡ ಹೀಗೆ ಅನ್ನಿಸ್ತಾ ಇದೆಯಾ ಹೇಳಿ. 4:20 ಈ ಹೊತ್ತಿನಲ್ಲಿ FM ರೇನ್ಬೋ ಕೇಳ್ತಾ ಇದ್ದೀರಾ. ಸ್ಫೂರ್ತಿ ಧಾರೆ ಕಾರ್ಯಕ್ರಮ ಇದು. ನಿಮ್ಮ ಒಂದು ನಿಮ್ಮದೇ ವರ್ತುಲದಲ್ಲಿ ನಿಮ್ಮದೇ ಸುತ್ತಮುತ್ತ ಇರುವಂತಹ ನಿಮ್ಮ ಸ್ಫೂರ್ತಿಯ ಸೆಲೆ ಯಾರಾದರೂ ಇದ್ರೆ ನಮ್ಮ ಜೊತೆಗೆ ನಿಮ್ಮ ವಿಚಾರವನ್ನು ಹಂಚ್ಕೊಳ್ಳಿ ಅಂತ ಹೇಳಿದ್ದೆ. ಎನ್ ಆರ್ ಪ್ರಸಾದ್ ರಾಜಾಜಿನಗರದಿಂದ ಹೇಳ್ತಾ ಇದ್ದಾರೆ. ಯಾವತ್ತಿಗೂ ಎನ್ ಆರ್ ಪ್ರಸಾದ್ ಅವರಿಗೆ ಅವರ ತಂದೆ ಆದರ್ಶ, ಸ್ಫೂರ್ತಿಯ ಚೇತನ. ಬಹಳಷ್ಟು ಸಲ ನೀವು ಇದನ್ನು ಹೇಳಿದ್ದೀರಾ, ನನ್ನ ಜೀವನದಲ್ಲಿ ನನ್ನ ತಂದೆ ನನ್ನ ರಿಯಲ್ ಹೀರೋ ಅಂತ ಹೇಳಿ ಹೇಳ್ತಾ ಇದ್ದಾರೆ ಆಲ್ ಟೈಮ್. ಯಾಕೆಂದರೆ ಅವ್ರು ನನ್ನನ್ನು ಇನ್ಸ್ಪೈರ್ ಮಾಡಿದ್ದಾರೆ, ಅವ್ರು ನನಗೆ ಮಾರ್ಗದರ್ಶನ ಕೊಟ್ಟಿದ್ದಾರೆ, ನನ್ನ ನೆರಳಾಗಿ ನನ್ನ ದಾರಿಯನ್ನು ಕಾಪಾಡಿದ್ದಾರೆ. ಅವ್ರ ಎಕ್ಸಲೆಂಟ್ ಸಪೋರ್ಟ್ ಮತ್ತು ಡೆಡಿಕೇಶನ್ನ ಯಾವತ್ತಿಗೂ ಕೂಡ ನಾನು ಮರೆಯೋದಕ್ಕೆ ಆಗೋದಿಲ್ಲ ಅಂತ ಹೇಳಿ ಹೇಳಿದ್ದಾರೆ. ಸೊ ನನ್ನ ಸ್ಫೂರ್ತಿಯ ಶಿಖರ ಅವರು, ನನ್ನ ಪ್ರೀತಿಯ ಸೆಲೆ ಅವರು ಅಂತ ಹೇಳಿ ಎನ್ ಆರ್ ಪ್ರಸಾದ್ ತಮ್ಮ ಪ್ರೀತಿಯ ಅಭಿಮಾನದ ಮಾತನ್ನು ಹೇಳಿದ್ದಾರೆ. ಇನ್ನು ಪದ್ಮನಾಭನಗರದಿಂದ ಶ್ರೀನಿವಾಸ್ ಅವರು ಹೇಳ್ತಾ ಇದ್ದಾರೆ. ನೋಡಿ, ಪದ್ಮನಾಭನಗರದ ಶ್ರೀನಿವಾಸ್ ಅವರು ತಮ್ಮ ಸ್ಫೂರ್ತಿಯ ಸೆಲೆಯನ್ನು ತಮ್ಮ ಪತ್ನಿ ಅಂತ ಹೇಳಿ ಹೇಳ್ತಾ ಇದ್ದಾರೆ, ತಮ್ಮ ಹೆಂಡತಿ ಅಂತ ಹೇಳ್ತಾ ಇದ್ದಾರೆ. ಅಪರೂಪದಲ್ಲಿ ಅಪರೂಪ ಇದು, ಹೆಂಡತಿಯನ್ನು ಆದರ್ಶ ಅಂತ ಕರೆಯುವಂಥದ್ದು. ಯಾಕೆಂದರೆ ಆಕೆ ಯಾವುದೇ ಕೆಲಸ ಮಾಡಿದರೂ ಬಹಳ ಶ್ರದ್ಧೆಯಿಂದ ಮಾಡ್ತಾ ಇದ್ರು. ನನಗೀಗ 78 ವರ್ಷ. ಈ 78 ವರ್ಷದಲ್ಲೂ ಕೂಡ ನನಗೆ ಆಕೆ ರೋಲ್ ಮಾಡೆಲ್ ಅಂತ ಹೇಳಿ ಕರೀತಾ ಇದ್ದಾರೆ. ಸೊ ಪತ್ನಿಯ ಆ ಒಂದು ಶ್ರದ್ಧಾಭಾವನೆ ಮತ್ತು ಆ ಕೆಲಸದಲ್ಲಿರುವಂತಹ ಆ ಒಂದು ಏನು ನಯ ನಾಜುಕು ಆ ಪ್ರೀತಿ, ಇದನ್ನು ನೀವು ಗಮನಿಸಿ ಅವ್ರನ್ನ ಅವರೇ ನಿಮ್ಮ ರೋಲ್ ಮಾಡೆಲ್ ಅಂತ ಹೇಳಿ ನೀವು ಕರೀತಿದ್ದೀರಲ್ವಾ, ಹಾಗಾಗಿ ಅವರು ಕೂಡ ಅಷ್ಟೇ ಅದೃಷ್ಟ ಮಾಡಿದ್ರು ಅಂತ ಹೇಳಿ ನನಗನ್ಸುತ್ತೆ. ಶ್ರೀನಿವಾಸ್ ಅವರೇ, ಥ್ಯಾಂಕ್ ಯು ಸೋ ಮಚ್. ಈ ಇಳಿ ವಯಸ್ಸಿನಲ್ಲೂ ಕೂಡ ನೀವು ರೇಡಿಯೋ ಕೇಳಿ ಕಾರ್ಯಕ್ರಮಕ್ಕೆ ಸ್ಪಂದಿಸ್ತಾ ಇದ್ದೀರಾ, ಬಹಳ ಬಹಳ ಖುಷಿಯಾಯಿತು ನಿಮ್ಮ ಈ ಒಂದು ಸಂದೇಶ ಓದಿ. ಹಾಗೆ ಯಾರು, ಲತಾ ದಿನೇಶ್ ಅವರು ಗಂಗೊಂಡನಹಳ್ಳಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಮೊದಲಿಗೆ ನನ್ನ ಸ್ಫೂರ್ತಿಯ ಸೆಲೆ ಅಂತಂದರೆ ನನ್ನ ತಾಯಿ ಅಂತ ಹೇಳಿ ಹೇಳ್ತಾ ಇದ್ದಾರೆ. ನಂತರ ನಮ್ಮ ಗುರುಗಳು. ಓದಿ ಮುಗಿಸಿದ ಮೇಲೆ ನಾವು ಕೆಲಸಕ್ಕೆ ಸೇರಿದ್ವಲ್ಲ,

ಮೇಡಮ್, ಅಲ್ಲಿ ಶ್ರೀನಿವಾಸ ಮೂರ್ತಿ ಅಂತ ಹೇಳಿ ನಮ್ಮ ಬಾಸ್ ನನಗೆ ಬಹಳಷ್ಟು ವಿಚಾರವನ್ನು ತಿಳಿಸ್ಕೊಟ್ಟಿದ್ದಾರೆ. ಅವರ ತಾಳ್ಮೆ ಆಗಿರಬಹುದು, ಆ ಕೆಲಸದ ಡೆಡಿಕೇಶನ್ ಆಗಿರ್ಬೋದು, ಇವೆಲ್ಲವೂ ಕೂಡ ಸ್ಫೂರ್ತಿಯಾಗಿ ನನ್ನನ್ನು ಒಬ್ಬ ಒಳ್ಳೆಯ ಮನುಷ್ಯನನ್ನಾಗಿ ರೂಪಿಸಿದೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಜೀವನದಲ್ಲಿ ತುಂಬ ಸ್ಫೂರ್ತಿಯ ವ್ಯಕ್ತಿಗಳು ಸಿಗ್ತಾರೆ ಮೇಡಮ್, ಅದರಲ್ಲಿ ಆಯ್ಕೆ ಮಾಡುವಂಥ ಅವಕಾಶ ನಮಗಿರುತ್ತೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಲತಾ ದಿನೇಶ್ ಅವರೇ, ಥ್ಯಾಂಕ್ ಯು ಸೋ ಮಚ್. ಸೊ ಕನ್ನಡನ ಹೇಗೆ ಮಾತಾಡಬೇಕು ಅಂಥೇಳಿ ಕಾಮನಬಿಲ್ಲಿನ ಅರ್ಜಿಗಳು ಕೂಡ ಸ್ಫೂರ್ತಿಯಾಗ್ತಾರೆ ಅಂತ ಹೇಳ್ತಾ ಇದ್ದೀರಾ. ನೀವು ಕೂಡ ಬಹಳ ಏನು ಪ್ರೀತಿಯಿಂದ ಸಂದೇಶವನ್ನು ಕಳಿಸ್ತೀರಾ. ಸಂದೇಶ ಕಳಿಸ್ಬೇಕಾದ್ರೆ ಎಷ್ಟೆಲ್ಲ ಯೋಚನೆ ಮಾಡಿ ಒಳ್ಳೊಳ್ಳೆ ಪದಗಳನ್ನು ನೆನಪು ಮಾಡಿಕೊಂಡು ನೀವು ಟೈಪ್ ಮಾಡ್ತೀರಲ್ಲ, ನಿಮ್ಮ ಡೆಡಿಕೇಶನ್ ಕೂಡ ಅದನ್ನು ಮೆಚ್ಚಲೇಬೇಕಾಗತ್ತೆ. 4:23 ಆಗ್ತಾ ಇದೆ ಎಫ್ಎಂ ರೇನ್ಬೋ ಹೇಳ್ತಾ ಇದ್ದೀರಾ. ಮುಂದಿನ ಗೀತೆ ಸಿದ್ ಶ್ರೀರಾಮ್ ಅವರ ಧ್ವನಿಯಲ್ಲಿರುವಂಥ ಯಾವ ಹಾಡು, ಲವ್ 360 ಸಿನಿಮಾದ ಹಾಡು ಇದು. ಬಹುಶಃ ಈಗಷ್ಟೇ ಈ ಹಾಡಿನ ಭಾವ ಈಗಷ್ಟೇ ಒಂದು ಸಂದೇಶ ಓದಿದ್ನಲ್ಲ, ಪದ್ಮನಾಭನಗರದ ಶ್ರೀನಿವಾಸ್ ಅವರ ಮನಸ್ಸಿನ ಭಾವಕ್ಕೆ ಸರಿಹೊಂದುವಂಥ ಒಂದು ಗೀತೆ ಇದು ಅಂತ ನನಗನ್ಸುತ್ತೆ.

4:28 ಆಗಿದೆ. ಎಫ್ ಎಂ ರೇನ್ಬೋ ಕೇಳ್ತಾ ಇದ್ದೀರಾ. ನಿಮ್ಮ ಒಂದು ಬದುಕಿನ ವೃತ್ತದಲ್ಲಿ ಬರುವಂತಹ ನಿಮ್ಮದೇ ಸ್ಫೂರ್ತಿಯ ಸೆಲೆ ಯಾರು ಅಂತ ಹೇಳಿ ಕೇಳಿದ್ದೆ. ಸಾಕಷ್ಟು ಜನರ ಸಂದೇಶ ಬಂದಿದೆ. ಯಾರ ಸಂದೇಶ ಓದಿದ್ದೆ, ಯಾರ ಸಂದೇಶ ಇನ್ನೂ ಓದಬೇಕಾಗಿದೆ ಅಂಥೇಳಿ ಹುಡುಕಾಡ್ತಾ ಇದ್ದೀನಿ. ಅನಂತಮೂರ್ತಿ ಶೃಂಗೇರಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ನನಗೆ ನನ್ನ ಸ್ಫೂರ್ತಿಯ ಸೆಲೆ ಅಂದರೆ ನನ್ನ ತಾಯಿ, ನನಗೆ ಕಷ್ಟಪಟ್ಟು ದುಡಿಯೋದನ್ನು ಹೇಳ್ಕೊಟ್ರು ಅಂಥೇಳಿ ಹೇಳ್ತಾ ಇದ್ದಾರೆ. ಹಾಗೆಯೇ ಮತ್ತೊಬ್ರು ಹೇಳ್ತಾ ಇದ್ದಾರೆ, ಗೋಪಾಲ ಕಾಂಬ್ಳೇಕರ್ ಶಿವಪುರ ಕೊಪ್ಪಳದಿಂದ, ನನಗೆ ನಮ್ಮ ತಂದೆಯೇ ಸ್ಫೂರ್ತಿಯ ಸೆಲೆ ಅಂತ ಇದ್ದಾರೆ. ಯಾಕೆಂದರೆ ಅವರ ಸರಳ ಜೀವನ, ಅವರ ಸಜ್ಜನಿಕೆಯ ವ್ಯಕ್ತಿತ್ವ, ಯಾವಾಗಲೂ ಆಧ್ಯಾತ್ಮದ ಬಗ್ಗೆ ನಮಗೆ ತಿಳಿ ಹೇಳ್ತಾ ಇದ್ರು. ಇವಾಗಲೂ ಕೂಡ ಅವರು ಪಠಣ ಮಾಡಿದಂತಹ ಗ್ರಂಥಗಳನ್ನು ನಾನು ಕೂಡ ಓದ್ತೀನಿ ಅಂತ ಹೇಳ್ತಾ ಇದ್ದಾರೆ ಗೋಪಾಲ ಕಾಂಬ್ಳೇಕರ್ ಶಿವಪುರದಿಂದ. ಥ್ಯಾಂಕ್ ಯು ಸೋ ಮಚ್ ಸರ್, ನಿಮ್ಮ ತಂದೆಯ ಬಗ್ಗೆ ಒಂದು ಒಳ್ಳೆಯ ಮಾತುಗಳನ್ನು ಹೇಳಿದ್ದೀರಾ. ಹಾಗೆ ಅನಂತಮೂರ್ತಿ ಶೃಂಗೇರಿಯಿಂದ ಅವರು ತಾಯಿಯನ್ನು ನೆನಪು ಮಾಡಿಕೊಂಡಿದ್ದಾರೆ. ಹಾಗೆ ನನಗೆ ನಮ್ಮ ಅಪ್ಪಾಜಿ ಸ್ಫೂರ್ತಿ, ಅವರಲ್ಲಿರುವಂಥ ಸಹನೆ, ತಾಳ್ಮೆ, ಒಂದು ಕೆಲಸವನ್ನು ಮಾಡಲೇಬೇಕು ಅಂತ, ಅಂದರೆ ಹಿಡಿದ ಕೆಲಸವನ್ನು ಮಾಡಲೇಬೇಕು ಅನ್ನುವಂಥ ಛಲ, ಯಾವುದೇ ಕೆಲಸವನ್ನು ಮಾಡೋ ಮೊದಲು ಆ ಕೆಲಸದ ಮೇಲೆ ಸಂಪೂರ್ಣ ನಂಬಿಕೆ ಇಡೋವಂಥದ್ದು, ಆ ಕೆಲಸದ ಬಗ್ಗೆ ಸಕಾರಾತ್ಮಕವಾಗಿ ಯೋಚನೆ ಮಾಡುವಂಥದ್ದು ನನಗೆ ಸ್ಫೂರ್ತಿ ತಂದುಕೊಡುತ್ತೆ. ಹೊಸದಾಗಿ ಏನಾದರೂ ಮಾಡುವಂಥ ತವಕ ಇದೆಯಲ್ಲ, ಇದು ನನಗೆ ಬಹಳ ಇಷ್ಟ ಅಂತ ಹೇಳಿ ಹೇಳ್ತಾ ಇದ್ದಾರೆ. ರೇಖಾ ಎಸ್ ಶಹಾಪುರದಿಂದ ಈ ಸಂದೇಶವನ್ನು ಕಳಿಸಿರುವಂಥದ್ದು. ಹಾಗೆ ಇನ್ಯಾರು ಸಂದೇಶವನ್ನು ಕಳಿಸಿದ್ದಾರೆ, ನೋಬಲ್ ಟೈಲರ್ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಅವರು ಹೇಳ್ತಾ ಇದ್ದಾರೆ, ಮೈ ಡ್ಯಾಡ್ ಈಸ್ ಮೈ ಇನ್ಸ್ಪಿರೇಷನ್ ಹೀರೋ ಮೇಡಮ್ ಅಂತ ಇದ್ದಾರೆ. ಯಾಕೆಂದರೆ ನಮ್ಮ ತಂದೆ ನನಗೆ ಬದುಕಿನಲ್ಲಿ ಎಲ್ಲವನ್ನ ಕೊಟ್ಟಿದ್ದಾರೆ ಅಂತ ಇದ್ದಾರೆ ಡೇವಿಡ್ ನೋಬಲ್. ಇವರು ಸಂದೇಶವನ್ನು ಕಳಿಸಿರುವಂಥದ್ದು. ಮುನಿರಾಬಾದ್ ಡ್ಯಾಮಿಂದ ಸಂದೇಶವನ್ನು ಕಳಿಸಿದ್ದಾರೆ. ಶಾಂತಾಚಾರ ಬಡಿಗೇರ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಬಹಳ ಸ್ವಲ್ಪ, ಬಹಳ ಅಲ್ಲ, ಸ್ವಲ್ಪ ದೊಡ್ಡ ಸಂದೇಶ. ಇದನ್ನು ನಂತರ ನಾನು ನಿಮಗೆ ಓದಿ ತಿಳಿಸ್ತೀನಿ. 4:30 ಆಗಿದೆ. ಈಗ ಸದ್ಯಕ್ಕೆ ಒಂದು ಪ್ರಾಯೋಜಿತ ಕಾರ್ಯಕ್ರಮ ಕೇಳೋಣ. ಈ ಕಾರ್ಯಕ್ರಮ ಆರ್ಯವೈಶ್ಯ ಮಹಾಸಭಾ. ಈ ಕಾರ್ಯಕ್ರಮದ ಪ್ರಾಯೋಜಕರು ಆರ್ಯವೈಶ್ಯ ಮಹಾಸಭಾ.

0: ಆರೋಗ್ಯ ಸೇವೆಯಲ್ಲಿ
1: ಸಾರ್ವಜನಿಕರಿಗಾಗಿ
2: ಸೇವಾನಿರತರು.
3: ಈ ವಿಶೇಷ ಕಾರ್ಯಕ್ರಮದ ಪ್ರಾಯೋಜಕರು
0: ಕರ್ನಾಟಕ ಆರ್ಯ ವೈಶ್ಯ ಮಹಾಸಭಾ.
1: ಕರ್ನಾಟಕ ಆರ್ಯ ವೈಶ್ಯ ಮಹಾಸಭಾ ನೇತೃತ್ವದಲ್ಲಿ
2: ಗ್ಲೋಬಲ್ ಆಕ್ಸಿಲರೇಟರ್ ವಿಷನ್ ಸಮಿಟ್ 2026.
1: ಬನ್ನಿ, ಭಾಗವಹಿಸಿ, ಸಂಪರ್ಕಿಸಿ www.thegavs.com.
4: ನಮಸ್ಕಾರ, ನಾನು ನಿಮ್ಮ ರೇಡಿಯೋ ಮಿತ್ರ ಹುಲಿದೇವರ್ಬನದ ದೀಪಕ್ ಆರ್ ಸಾಗರ್. ಕರ್ನಾಟಕ ಆರ್ಯವೈಶ್ಯ ಮಹಾಸಭಾದ ಅಧ್ಯಕ್ಷರಾದ ಆರ್ ಪಿ ರವಿಶಂಕರ್ ಅವರು ನಮ್ಮ ಜೊತೆಗಿದ್ದಾರೆ.
5: ಹೇಳಿ ಸರ್, ನಿಮ್ಮ ತಂದೆ ತಾಯಿ, ನೀವು ಹುಟ್ಟಿದ ಊರು?
6: ಬೆಂಗಳೂರು ಮಲ್ಲೇಶ್ವರದಲ್ಲೇ ಹುಟ್ಟಿ ಬೆಳೆದವನು. ತಾತ ಮುತ್ತಾತಂದ ಜಾಗ ನೆಲಮಂಗಲ ತಾಲೂಕಿನ ತ್ಯಾಮಗಂಡ್ಲು. ಸುಮಾರು 130-140 ವರ್ಷಗಳಿಂದೇನೆ ಬೆಂಗಳೂರಿಗೆ ನಮ್ಮ ತಾತವರೇ ಬಂದು ಸೆಟ್ಲ್ ಆಗಿದ್ದು. ಅಲ್ಲೇ ಹುಟ್ಟಿ ಬೆಳೆದಿದ್ದು, ಅಲ್ಲೇ ವ್ಯಾಪಾರ ಕೂಡ ಮಾಡಿಕೊಂಡು ನಮ್ಮ ಸೇವಾ ಚಟುವಟಿಕೆಗೆ ನಮಗೆ ಕೇಂದ್ರ ಸ್ಥಾನವೂ ಸಹ ಮಲ್ಲೇಶ್ವರ ಆಗಿದೆ. ನಮಗೆ
5: ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಎಲ್ಲ ಯಾವ ರೀತಿ ಕೊಡ್ತಾ ಇದ್ದೀರಾ ಸರ್?
6: ಒಬ್ಬ ವಿದ್ಯಾರ್ಥಿಗೆ ಗರಿಷ್ಠ 1 ಲಕ್ಷ ರೂಪಾಯಿ ಕೊಡ್ತೇವೆ. ಒಂದು ವೇಳೆ ಒಬ್ಬ ಇಂಜಿನಿಯರಿಂಗ್ ಸ್ಟೂಡೆಂಟ್ ಅನ್ಕೊಂಡು 4 ವರ್ಷಗಳ ಕೋರ್ಸ್ ಇದೆ, ಪ್ರತಿ ವರ್ಷ 1 ಲಕ್ಷವರೆಗೆ ನಾವು ಕೊಡ್ತೇವೆ. ಸಪೋಸ್ ಫೀಸ್ ಕಡಿಮೆ ಇದ್ರೆ ಅಷ್ಟೇ ಕೊಡ್ತೀವಿ, ಕಡಿಮೆನೇ ಕೊಡ್ತೀವಿ, ಜಾಸ್ತಿ ಕೊಡಲ್ಲ. 4 ವರ್ಷದ ನಂತರ 6 ತಿಂಗಳವರೆಗೆ ಗ್ರೇಸ್ ಪಿರಿಯಡ್ ಇರುತ್ತೆ. ನಂತರ 3 ವರ್ಷದಲ್ಲಿ ಅವರು ನಮಗೆ ವಾಪಸ್ ಕೊಡ್ತಾರೆ. ಆ 7.5 ವರ್ಷದ ಪೂರ್ಣ ಬಡ್ಡಿನ ನಾವು ಪೇಮೆಂಟ್ ಮಾಡ್ತೇವೆ. ಇದ್ರ ಜೊತೆಗೆ ಇನ್ನೊಂದು ಲ್ಯಾಪ್ಟಾಪ್ ಸ್ಕೀಮ್ ಇದೆ. ಯಾವ ವಿದ್ಯಾರ್ಥಿಗಳಿಗೆ ಆರ್ಥಿಕವಾಗಿ ತೊಂದರೆ ಇದೆ, ಅವಶ್ಯಕತೆ ಇರುವಂಥ ವಿದ್ಯಾರ್ಥಿಗಳನ್ನ ನಾವೇ ಹುಡುಕಿ ಅಪ್ಲಿಕೇಶನ್ ಕಾಲ್ ಮಾಡ್ತೀವಿ, ಕೆಲವು ಸಹ ನಾವೇ ಹುಡುಕ್ತೀವಿ, ಹುಡುಕಿ ಅಂತವ್ರು ಕೊಡ್ತೇವೆ. ಪ್ರತಿ ವರ್ಷ 200 ಜನ ವಿದ್ಯಾರ್ಥಿಗಳು ಕೊಡ್ತೇವೆ.
2: ಓ ಹಾಯ್ ಸರ್, ಏನ್ ಸರ್ ನಿನ್ನೆ ರಜಾ ಹಾಕೊಂಡು ಗೋಶಾಲೆಗೆ ಹೋಗಿದ್ರಂತೆ?
7: ಹ್ಮ್, ನಾವು ಬೆಂಗಳೂರಿನಲ್ಲಿ ಇರಬಹುದು, ಮೂಲ ರೈತರೇ. ಈ ಕೆಲಸದ ಒತ್ತಡದಲ್ಲಿ ವಾರಕ್ಕೊಮ್ಮೆ, ತಿಂಗಳಿಗೊಮ್ಮೆ, ಒಂದ್ಸರಿ

0: ನಾನು ಗೋಶಾಲೆಗೆ ಹೋಗ್ತೀನಿ. ಗೋವುಗಳ ಲಾಲನೆ ಪಾಲನೆ ಪೋಷಣೆ ಸಂರಕ್ಷಣೆ ಅಂತಹ ಒಂದು ಸಂಸ್ಕಾರಯುತ ಪವಿತ್ರ ಕೆಲಸದಲ್ಲಿ ತೊಡಸ್ಕೊಂಡ್ರೆ ಒಂಥರ ರಿಫ್ರೆಶ್ ಆಗ್ಬಿಡ್ತೀನಿ.
1: ಹೌದು ಸರ್, ನೀವು ಹೇಳಿದ ಸರಿ. ಗೋವು ನಮ್ಮ ಭಾರತೀಯರ ರೈತರ ಜೀವನಾಡಿ.
0: ಗೋಶಾಲೆಯನ್ನ ಕೂಡ ನಡೆಸ್ತಾ ಇದ್ದೀರಿ, ಏನು ಸರ್ ಇದು ಗೋಶಾಲೆ, ಯಾವ ರೀತಿ ನಡೀತಾ ಇದೆ?
2: ಶತಮಾನಗಳಿಂದ ವ್ಯವಸಾಯ ಮತ್ತು ಗೋ ಸಂರಕ್ಷಣೆಯಲ್ಲಿ ನಾವು ನಿರಂತರವಾಗಿ ಬಂದಿದ್ದವರು, ವ್ಯಾಪಾರ ಜೊತೆಗೆ ಬಂದಿದ್ದವರು. ಇತ್ತೀಚಿನ ವರ್ಷಗಳಲ್ಲಿ ಎಲ್ಲರೂ ಕೂಡ ನಗರೀಕರಣಕ್ಕೆ ಬಂದಿದ್ದಾರೆ, ಗೋಶಾಲೆಗಳಲ್ಲಿ ನೋಡ್ಲಿಕ್ಕೂ ಕಷ್ಟನೇ ನಾವು. ಆದರೆ ಗೋ ಸಂರಕ್ಷಣೆ ಬಹಳ ಮುಖ್ಯವಾಗಿರುವಂಥದ್ದು. ಎಲ್ಲರೂ ಹಾಲ್ಕರಿ ಹಸುಗಳನ್ನೇ ನೋಡ್ಕೊಂತಾರೆ, ಹಾಲ್ಕರಿ ನಿಲ್ಲಿಸಿದ ತಕ್ಷಣ ಯಾರಿಗೆ ಮಾಡಬೇಕು ಅಂತ ನೋಡ್ತಾ ಇರ್ತಾರೆ. ನಾವು ಹಾಲ್ಕರಿ ಹಸುನೂ ಇದ್ದಾವೆ, ಹಾಲ್ಕರಿದ್ದ ಹಸುಗಳು ನಮ್ಮ ಹತ್ರ ಇರ್ತವದು. ಅವನ್ನೆಲ್ಲ ಅವರ ಜೀವಿತಾವಧಿಯಲ್ಲಿ ಸಂಪೂರ್ಣವಾಗಿ ಅದರ ಲಾಲನೆ ಪೋಷಣೆ. ಮೈಸೂರು ಜಿಲ್ಲೆ ಹುಣಸೂರು ನಗರದಲ್ಲಿ ನಮ್ಮದೇ ಆದಂಥ ಒಂದು 4.5 ಎಕರೆ ಜಾಗ ಇದೆ. ಅಲ್ಲಿ ಒಂದು 30 ಹಸುಗಳು ನಮ್ಮ ಹತ್ರ ಈಗ ಇದೆ, ಕಳೆದ ಒಂದು 4 ವರ್ಷ ನಡೀತಾ ಇದ್ವಿ. ಇದನ್ನು ಇದಕ್ಕೆ ಅಂತಲೇ ಸಪ್ರೇಟ್ ಸಿಬ್ಬಂದಿ ಇರ್ತಾರೆ, ನೋಡ್ಕೊಂಡು ಹೋಗ್ತಾರೆ. ಇಲ್ಲಿ ಲಾಭ ನಷ್ಟದ ಪ್ರಶ್ನೆ ಇಲ್ಲ, ಗೋ ಸೇವೆ ಮಾಡಬೇಕು, ಮಾಡ್ತಾ ಇದ್ವು ಅಷ್ಟೇ. ಅದನ್ನು
0: ತಮ್ಮ ಸಂಸ್ಥೆಯಿಂದ ಯಾವುದಾದ್ರೂ ಶಾಲಾ ಕಾಲೇಜುಗಳಿದೆಯಾ?
2: ಸಾಕಷ್ಟು ಶಾಲೆಗಳಿಗೆ ಮಹಾಸಭೆ ತನ್ನ ಸಹಾಯಹಸ್ತವನ್ನು ಕೊಡ್ತಾ ಇದೆ. ಇದು ಬಿಟ್ಟು ವಾಸವಿ ಕರ್ಣಾಶ್ರಯ ಅಂತ ಹೇಳಿದ್ದೇನೆ, ನಾವೇ ಒಂದು ವ್ಯವಸ್ಥೆ ಇಟ್ಕೊಂಡಿವಿ, ಒಂದು ಯೋಜನೆ. ಯೋಜನೆ ಅಂದ್ರೆ ಅಕ್ರಾ ಸ್ಟೇಟ್ ಕರ್ನಾಟಕ ರಾಜ್ಯದ ಹಿಂದೂ ಸಮುದಾಯದ ಯಾವುದೇ ಮನೆಯ ಬಡ ಮಕ್ಕಳು ಪ್ರಾಥಮಿಕ ಶಿಕ್ಷಣಕ್ಕೆ ಕಷ್ಟ ಆಗುತ್ತಂತಿದ್ರೆ ಅಂತ ಮಕ್ಕಳನ್ನ ನಾವು ತಗೊಂಡು ಅವ್ರಿಗೆ 5ರಿಂದ 10ನೇ ಕ್ಲಾಸ್ ವರ್ಗೂ ಸಂಪೂರ್ಣವಾಗಿ ಬೋರ್ಡಿಂಗು ಲಾಡ್ಜಿಂಗು ಎಜುಕೇಷನ್ನು ಒಟ್ಟು ಬಟ್ಟೆಲ್ಲ ಆ ಹುಡುಗನ ಕರ್ಕೊಂಡ್ಬಂದು ಬಿಟ್ಟರೆ ಸಾಕು, ಮಿಕ್ಕಿದ್ದೆಲ್ಲ 10ನೇ ಕ್ಲಾಸ್ವರೆಗೂ ನಾವೇ ನೋಡಿ ರೆಡಿ ಮಾಡಿ ಕಳಿಸ್ಕೊಡ್ತೇವೆ. ಕೋವಿಡ್ ಸಂದರ್ಭದಲ್ಲಿ ಬಂದಂತ ವಿಚಾರ ಈಗ ನಾವು ಬೆಳೆಸ್ತಾ ಬಂದಿದ್ವಿ. ಮುಂದಿನ ದಿನಗಳಲ್ಲಿ ನಮ್ಮ ಅರ್ಕೋಲ್ಗೂಡಲ್ಲಿ ಒಂದು ದೊಡ್ಡ ಯೋಜನೆ ಮಾಡಬೇಕು, ಅಲ್ಲೊಂದು 600ರಿಂದ 700 ಮಕ್ಕಳಿಗೆ ಯೋಜನೆ ಮಾಡಬೇಕು ಅಂತಿದೆ. ಬಹುತೇಕ ಮುಂದಿನ ವರ್ಷ ಈ ಯೋಜನೆ ಕೈಗೆತ್ಕೊಂತೀವಿ.
0: ಕರ್ನಾಟಕ ಆರ್ಯ ವೈಶ್ಯ ಮಹಾಸಭಾದ ಗೌರವಾನ್ವಿತ ಅಧ್ಯಕ್ಷರಾದ ಶ್ರೀಯುತ ಆರ್ಪಿ ರವಿಶಂಕರ್ ಇವರೊಂದಿಗೆ ವಿಶೇಷ ಸಂದರ್ಶನವನ್ನ ಕೇಳಿದಿರಿ. ನಾನು ನಿಮ್ಮ ಜೊತೆಗಿರ್ತೇನೆ, ನಿಮ್ಮ ರೇಡಿಯೋ ಮಿತ್ರ ಹುಲಿದೇವರ ಬನದ ದೀಪಕ್ ಆರ್ ಸಾಗರ್. ನಮಸ್ಕಾರ.
3: ಈಗೊಂದು ಆಡಿಯೋ ಕ್ಲಿಪ್ಪಿಂಗ್ ಅನ್ನ ಕೇಳ್ಕೊಂಡು ಬರೋಣ.
4: ತಾನ್ವಿ,
5: ಏನಪ್ಪ?
4: ಬಾ ಮಗಳೇ ಇಲ್ಲಿ, ಇಲ್ಲಿ ನೋಡು, ಪ್ರತಿಭಾವಂತ ಬಡ ವಿದ್ಯಾರ್ಥಿಗಳಿಗೆ ಆರ್ಥಿಕ ನೆರವು ಅಂತ ಇದೆ. ನೀ ಒಂದು ಹಾಕು ಅಪ್ಲಿಕೇಶನ್, ನಿಂಗೂ ಸ್ವಲ್ಪ ದುಡ್ಡು ಸಿಗತ್ತೆ.
5: ಅಪ್ಪ, ಅಲ್ಲಿ ಇನ್ನೊಂದ್ ಪದನೂ ಇದೆ, ಸರಿಯಾಗಿ ಓದಪ್ಪ.
4: ಏನಂತ ಇದೆ? ಬಡತನ ರೇಖೆಗಿಂತ ಕೆಳಮಟ್ಟದ ವಿದ್ಯಾರ್ಥಿಗಳಿಗೆ ಅಂತ ಇದೆ. ಹಾ,
5: ನಮ್ದೇನ್ ಕಡಿಮೆ ಆಗಿದೆ ಅಪ್ಪ? ಬಡ ವಿದ್ಯಾರ್ಥಿಗಳಿಗೆ ಸಿಗೋ ನೆರವನ್ನ ನಾವು ಕಿತ್ಕೊಂಬಾರ್ದಲ್ವಾ?
4: ಸಾರ್ವಜನಿಕರಿಗಾಗಿ
6: ಸೇವಾ ನಿರತರು.
7: ಈ ವಿಶೇಷ ಕಾರ್ಯಕ್ರಮದ ಪ್ರಾಯೋಜಕರು
8: ಕರ್ನಾಟಕ ಆರ್ಯ ವೈಶ್ಯ ಮಹಾಸಭಾ.
4: ಕರ್ನಾಟಕ ಆರ್ಯ ವೈಶ್ಯ ಮಹಾಸಭಾ ನೇತೃತ್ವದಲ್ಲಿ
9: ಗ್ಲೋಬಲ್ ಆಕ್ಸಲರೇಟರ್ ವಿಷನ್ ಸಮಿಟ್ 2026.
4: ಬನ್ನಿ, ಭಾಗವಹಿಸಿ, ಸಂಪರ್ಕಿಸಿ www.thegavs.com.

ಸಮಯ 4:36 ಆಗಿದೆ. ಎಫ್ಎಂ ರೈನ್ಬೋ ಕೇಳ್ತಾ ಇದ್ದೀರಾ, ಸ್ಫೂರ್ತಿಧಾರೆ ಕಾರ್ಯಕ್ರಮ ಇದು. ನಿಮ್ಮ ಒಂದು ಸುತ್ತಮುತ್ತಲ ನಿಮ್ಮ ನಡುವೆ ಇರುವಂತಹ ನಿಮ್ಮ ಸ್ಫೂರ್ತಿಯ ಚೇತನ ಯಾರು ಅಂತ ಹೇಳಿ ಕೇಳಿದ್ದೆ. ಶಾಂತಾಚಾರ ಬಡಿಗೇರ ಹರಿಹರ ಕೊಕ್ಕನೂರಿನಿಂದ ಸಂದೇಶವನ್ನು ಕಳಿಸ್ತಾ ಹೇಳ್ತಾ ಇದ್ದಾರೆ, ನನ್ನ ತಂದೆ ಮತ್ತೆ ನನ್ನ ಅಕ್ಕ ಇಬ್ಬರು ನನ್ನ ಜೀವನದಲ್ಲಿ ಸ್ಫೂರ್ತಿಯ ಚೇತನ. ತಂದೆಯಿಂದ ಶಿಸ್ತು, ಪ್ರಾಮಾಣಿಕತೆ, ಕಷ್ಟಪಟ್ಟು ಬದುಕುವಂತಹ ಪಾಠ ಕಲಿತರೆ. ಅಕ್ಕ ನನಗೆ ಸಾಕ್ಷಾತ್ ತಾಯಿಯಾಗಿದ್ರು. ಪ್ರೀತಿ, ಕಾಳಜಿ ಕೊಟ್ಟು ಕಷ್ಟದ ಸಮಯದಲ್ಲಿ ಧೈರ್ಯ ತುಂಬಿ ಬದುಕಿನ ಬಗ್ಗೆ ಭರವಸೆ ಮೂಡಿಸುವಂತಹ ಪಾಠವನ್ನು ಕಲ್ಸ್ಕೊಟ್ಟಿದ್ದಾರೆ. ಹಾಗಾಗಿ ತಂದೆ ಮತ್ತೆ ಅಕ್ಕನನ್ನ ಯಾವತ್ತಿಗೂ ಕೂಡ ನಾನು ಮರೆಯೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಶಾಂತಾಚಾರ ಅವರೇ ನಿಮ್ಮ ಸಂದೇಶಕ್ಕೆ. ಮಂಡಿಕಲ್ ಕೃಪಾ ಮತ್ತೆ ಉಮೇಶ್, ಮಂಡಿಕಲ್ ಕೃಪಾ ಉಮೇಶ್ ಅವರು ಸಂದೇಶವನ್ನು ಕಳಿಸ್ತಾ ಹೇಳ್ತಾ ಇದ್ದಾರೆ. ನನಗೆ ಸ್ಫೂರ್ತಿ ನಮ್ಮ ತಾಯಿ, ನಮ್ಮ ತಾಯಿಯ ಮನೆ, ನನ್ನ ನೆಚ್ಚಿನ ಬೆಂಗಳೂರು ಆಕಾಶವಾಣಿಯ ನಿಲಯ ಅಂತ ಹೇಳಿ ಹೇಳ್ತಾ ಇದ್ದಾರೆ. ವಾವ್, ಥ್ಯಾಂಕ್ ಯು ಮಂಡಿಕಲ್ ಕೃಪಾ ಅವರೇ. ಇನ್ನು ಸುಳ್ಯದಿಂದ ಶ್ವೇತಾ ಹೆಸರಾವ್ ಸಂದೇಶವನ್ನು ಕಳಿಸ್ತಾ ಹೇಳ್ತಾ ಇದ್ದಾರೆ. ನಮ್ಮ ಸ್ಫೂರ್ತಿಯ ಸೆಲೆ ನನ್ನ ಅತ್ತೆ ಮಾವ, ಅಂದರೆ ಯಜಮಾನರ ತಂದೆ ತಾಯಿ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಯಜಮಾನರ ತಂದೆ ತಾಯಿಯನ್ನು ಸ್ಫೂರ್ತಿಯ ಸೆಲೆ ಅಂತ ಹೇಳೋ

ವಿರಳಾತಿ ವಿರಳಾತಿ ವಿರಳಾತಿ ವಿರಳದಲ್ಲಿ ನೀವು ಒಬ್ರು ಅಂತ ನಾನು ಅನ್ಕೊಂಡಿದ್ದೀನಿ. ನೀವು ಅವರಲ್ಲಿ ಆದರ್ಶವನ್ನು ಕಂಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಇನ್ನು ಸತೀಶ್ ಕಡಬಗೆರೆಯಿಂದ ಸಂದೇಶವನ್ನು ಕಳಿಸ್ತಾ ಹೇಳ್ತಾ ಇದ್ದಾರೆ, ನನ್ನ ಸ್ಫೂರ್ತಿ ನನ್ನ ದೊಡ್ಡಮ್ಮನ ಮಗಳು, ನನಗೆ ಅಕ್ಕ ಆಗಬೇಕು. ಅವಳು ನನ್ನ ಸ್ಫೂರ್ತಿಯ ಚೇತನ. ಕಾರಣ ಅವಳದು ಅವಳದು ಕೂಡು ಕುಟುಂಬ. ಅವರ ಮನೆಯಲ್ಲಿ 8 ಜನ ಇದ್ದಾರೆ. ಇವಳೆ ಎಲ್ಲವನ್ನ ನೋಡ್ಕೋತಾಳೆ. 4 ಜನ ವಯಸ್ಸಾದವರಿದ್ದಾರೆ, ಅವರನ್ನೆಲ್ಲ ನೋಡ್ಕೊಳ್ಳೋದು ಬಹಳ ಕಷ್ಟ. ಎಷ್ಟು ತಾಳ್ಮೆಯಿಂದ ಅವಳು ಸಹ ಕೆಲ್ಸಕ್ಕೆ ಹೋಗಿ ಮಕ್ಕಳನ್ನ ಸ್ಕೂಲ್ಗೆ ಹೋಗಿ ಕರ್ಕೊಂಡು ಬರೋದು, ಸ್ಪೋರ್ಟ್ಸ್ ಆಕ್ಟಿವಿಟಿ ಮಾಡಿಸುವಂಥದ್ದು ಎಲ್ಲವನ್ನು ಕೂಡ ಬಹಳ ಅಚ್ಚುಕಟ್ಟಾಗಿ ನಿಭಾಯಿಸ್ತಾಳೆ. ಕೆಲವೊಮ್ಮೆ ನನಗೆ ತುಂಬ ಟೆನ್ಷನ್ ಆದಾಗ ಅವಳನ್ನು ನೆನಪಿಸ್ಕೊಳ್ತೇನೆ ಅಂಥೇಳಿ ಹೇಳ್ತಾ ಇದ್ದಾರೆ ಸತೀಶ್ ಅವರು ಕಡಬಗೆರೆಯಿಂದ. ಎಸ್, ಇಂಥವರು ನನ್ನ ಒಂದು ಜೀವನದಲ್ಲೂ ಕೂಡ ಇದ್ದಾರೆ. ತುಂಬ ತಲೆಕೆಟ್ಟಾಗ ಅವರನ್ನು ನೆನಪಿಸ್ಕೊಳ್ತೀನಿ, ಏ ಅವ್ರ ಮುಂದೆ ನಂದೇನು ಅಂಥೇಳಿ ಅಲ್ವಾ. ನಮ್ಮ ಸುತ್ತಮುತ್ತಲೇ ನಮ್ಮ ಕಣ್ಮುಂದೇನೆ ಅಂಥವ್ರೊಬ್ರು ಇರ್ತಾರೆ. ಅವರು ಬದುಕನ್ನ ಕಷ್ಟಪಟ್ಟು ಬದುಕೋದಿಲ್ಲ, ಇಷ್ಟಪಟ್ಟು ಬದುಕ್ತಾರೆ. ಅವರಿಗೂ ನಮ್ಮ ಹಾಗೆ ಎಲ್ಲ ರೀತಿಯ ಸಮಸ್ಯೆಗಳಿರುತ್ತೆ, ಎಲ್ಲ ರೀತಿಯ ತೊಂದರೆಗಳಿರುತ್ತೆ. ಆದರೆ ಅವರು ಅದನ್ನು ತೊಂದರೆ ಅಂತ ತಿಳ್ಕೊಳ್ಳೋದಿಲ್ಲ, ಕಷ್ಟ ಅಂತ ತಿಳ್ಕೊಳ್ಳೋದಿಲ್ಲ, ಅದನ್ನು ಕರ್ತವ್ಯ ಅಂತ ತಿಳ್ಕೊಳ್ತಾರೆ, ಪ್ರೀತಿ ಅಂತ ಹೇಳಿ ತಿಳ್ಕೊಳ್ತಾರೆ. ಹಾಗಾಗಿ ಅವ್ರಿಗೆ ಅದನ್ನೆಲ್ಲ ಮಾಡೋದು ಸುಲಭ ಆಗುತ್ತೆ, ಅಥವಾ ಅದೊಂದು ಶಕ್ತಿಯಾಗಿ ಬರುತ್ತೆ ಅಂತ ಅನಿಸುತ್ತೆ. ಏನು ವ್ಯತ್ಯಾಸ ನಮಗೂ ಅವ್ರಿಗೂ ಅಂಥೇಳಿ ಎಷ್ಟೋ ಸಲ ಪ್ರಶ್ನೆ ಮಾಡ್ಕೊಳ್ತೀನಿ ನನಗೆ ನಾನು, ಹೀಗೆ ಯಾಕೆ ನಮಗಾಗೋದಿಲ್ಲ ಅಂಥೇಳಿ ಅಲ್ವಾ. ಸೊ ಸತೀಶ್ ಕಡಬಗೆರೆಯವರೇ, ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಒಂದು ಸಂದೇಶಕ್ಕೆ. ತುಂಬ ಜನರ ಸಂದೇಶ ಬಂದಿದೆ. ಸದ್ಯಕ್ಕೆ ಮಾತಿಗೊಂದು ಅಲ್ಪ ವಿರಾಮವನ್ನು ಕೊಟ್ಟು ಹಾಡನ್ನು ಕೇಳೋಣ.

4:42 ನಿಮಿಷ ಆಗಿದೆ. ಎಫ್ಎಂ ರೇನ್ಬೋ ಕೇಳ್ತಾ ಇದ್ದೀರಾ. ಎಸ್, ಸಂದೇಶವನ್ನು ಕಳಿಸಿದ್ದಾರೆ ಪಿಳ್ಳಗೌಡ ನಾಗಮಣಿ. ಇವರು ಹೇಳ್ತಾ ಇದ್ದಾರೆ ಕೆಜಿಎಫ್ ಇಂದ, ನನ್ನ ಸ್ಫೂರ್ತಿ ನನ್ನ ತಂದೆ. ಯಾವುದೇ ಕೆಲಸ ಮಾಡಿದ್ರು, ಯಾವುದೇ ಕೆಲಸ ಇದ್ರೂ ಮಾಡ್ತಾ ಇದ್ರು, ತಾಳ್ಮೆಗೆ ನನ್ನ ಪತ್ನಿಯವರು ಸ್ಫೂರ್ತಿ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಓಹೋ, ಇಬ್ರು ಇಲ್ಲಿ ತಂದೆ ಮತ್ತೆ ಪತ್ನಿ. ಪತ್ನಿಯನ್ನ ಮತ್ತೊಮ್ಮೆ ಆದರ್ಶ ಅಂತ ಹೇಳ್ತಾ ಇರುವಂತಹ ವ್ಯಕ್ತಿ ಪಿಳ್ಳೇಗೌಡ ಅವರು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್, ನೀವು ಸಂದೇಶವನ್ನು ಕಳಿಸಿದ್ದೀರಾ. ಮತ್ತು ಯಾರು ಸಂದೇಶವನ್ನು ಕಳಿಸಿದ್ದಾರೆ, ನನ್ನ ತಂದೆ ನನ್ನ ಸ್ಫೂರ್ತಿಯ ಸೆಲೆಯಾಗಿದ್ದಾರೆ. ಅವರಿಂದ ನಾನು ಕಲ್ತಿದ್ದು ಶಿಸ್ತು, ಸ್ವಚ್ಛತೆ, ಸಮಯ ಪ್ರಜ್ಞೆ. ಅವರು ಆದರ್ಶ ವ್ಯಕ್ತಿಯಾಗಿದ್ದರು ಅಂತ ಇದ್ದಾರೆ. ಚಂದ್ರಕಾಂತ್ ಹವಾಲ್ದಾರ್ ರಾಯಚೂರಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಯಶೋಧ ಸಂದೇಶವನ್ನು ಕಳಿಸಿದ್ದಾರೆ. ಯಶೋಧ ಇಚಲ್ಕರಂಜಿ ಮಹಾರಾಷ್ಟ್ರದಿಂದ ಸಂದೇಶವನ್ನು ಕಳಿಸಿರುವಂಥದ್ದು, ನನ್ನ ತಾಯಿ ನನ್ನ ಬದುಕಿಗೆ ಹಾಗೆ ನನ್ನ ಜೀವನದ ಆದರ್ಶ ಅಂತ ಹೇಳ್ತೀನಿ. ಚಿಕ್ಕ ವಯಸ್ಸಿನಲ್ಲಿ ನಮ್ಮ ತಂದೆ ಅಂದರೆ ಗಂಡನ್ನ ಕಳ್ಕೊಂಡು ಎಷ್ಟು ಕಷ್ಟಪಡ್ತಾ ಇದ್ದರೂ ಕೂಡ ಧೃತಿಗೆಡದ ಜೀವನ ಸಾಗಿಸಿದ್ರು. ನಮಗೆ ಯಾವುದಕ್ಕೂ ಕಮ್ಮಿ ಬರದೇ ಇರೋ ಹಾಗೆ ಬೆಳೆಸಿದ್ರು, ಓದಿಸಿದ್ರು, ಕಷ್ಟ ಅಂತ ಏನು ತೋರಿಸ್ಕೊಳ್ಳಿಲ್ಲ. ಅವರು ನಮಗೆ ಹಿಮಾಲಯ ಪರ್ವತದ ಥರ ತುಂಬ ಎತ್ತರ ಮತ್ತು ವಿಶಾಲ ಅಂತ ಹೇಳ್ತಾ ಇದ್ದಾರೆ.

ಯಶೋಧಾ ಅವರು ಈಚಲ್ ಕರಂಜಿಯಿಂದ ಸಂದೇಶವನ್ನ ಕಳಿಸ್ತಾ ಇದ್ರು, ಕಳಿಸಿ ಹೇಳ್ತಾ ಇದ್ರು ತಮ್ಮ ತಾಯಿನೇ ಆದರ್ಶ ಅಂತ ಹೇಳಿ. ನನಗೂ ಆ ಒಂದು ಸಂದೇಶವನ್ನು ಪೂರ್ತಿಯಾಗಿ ಓದೋದಕ್ಕೆ ಕಷ್ಟ ಆಯಿತು. ಮತ್ತೊಬ್ಬರು ಸಂದೇಶವನ್ನು ಕಳಿಸಿದ್ದಾರೆ, ಪ್ರತಿಯೊಬ್ಬ ಮನುಷ್ಯನಿಗೂ ಒಬ್ಬೊಬ್ಬರು ಆದರ್ಶ ವ್ಯಕ್ತಿ ಇರ್ತಾರೆ. ಆದರ್ಶ ಅಂತ ಹೇಳಬೇಕು ಅಂತಂದರೆ ಮೊದಲನೇದಾಗಿ ತಂದೆ ತಾಯಿಯೇ, ಯಾಕೆಂದರೆ ನಾವು ಚಿಕ್ಕವರಿದ್ದಾಗ ಮನೆ ಪರಿಸ್ಥಿತಿ ಎರಡೂ ಕೂಡ ಸರಿಯಾಗಿಲ್ಲದ ಸಮಯದಲ್ಲಿ ಅವರ ಸ್ವಾಭಿಮಾನವನ್ನು ಬದಿಗಿಟ್ಟು ನ್ಯಾಯಯುತವಾಗಿ ಬದುಕೋದನ್ನು ಹೇಳ್ಕೊಟ್ಟಿರ್ತಾರೆ. ವಿದ್ಯೆ ಕಲಿಸಿದ ಗುರುಗಳು ಕೂಡ ಇನ್ನೊಬ್ಬರಿಗೆ ಮೋಸ ವಂಚನೆ ಮಾಡದೇ ಇರೋದನ್ನು ಹೇಳ್ಕೊಟ್ಟಿರ್ತಾರೆ. ಹಾಗೆ ಮುಂದುವರೆದು ಸ್ಫೂರ್ತಿಯ ಸೆಲೆ ಅಂತಂದರೆ ಆಕಾಶವಾಣಿ ಅಂತಂದರೆ ತಪ್ಪಾಗಲಾರದು ಅಂಥೇಳಿ ಹೇಳ್ತಾ ಇದ್ದಾರೆ. ಎಂಥೆಂಥ ಸಂದೇಶವನ್ನು ಕಳಿಸ್ತಾ ಇದ್ದೀರಾ ನೀವೆಲ್ಲ, ನನಗೆ ಓದೋದಕ್ಕೆ ಬಹಳ ಕಷ್ಟ ಆಗ್ತಾ ಇದೆ. ಬಿಳೆಬಾವಿಯಿಂದ ಮಂಜುನಾಥ್ ಅವರು ಈ ಸಂದೇಶವನ್ನು ಕಳಿಸಿರುವಂಥದ್ದು.

ಕೂಡ ಸಾಲುತ್ತಿಲ್ಲ ಸಾಲುತ್ತಿಲ್ಲ ಅಂತ ಹೇಳ್ತಾ ಇದ್ದೀನಿ, ನಾನ್ ಸಾಲ್ತಾ ಇಲ್ಲ ಅಂತ ಹೇಳ್ತಾ ಇರೋದು ಸಮಯ. ಯಾಕೆಂದ್ರೆ 4:48 ಆಗೇ ಹೋಯ್ತು. ನಿಮ್ಮ ಸಂದೇಶ ನೋಡಿದ್ರೆ ಬೆಟ್ಟದಷ್ಟಿದೆ, ಸಾಕಷ್ಟು ಜನ ಸಂದೇಶವನ್ನ ಕಳಿಸಿದ್ದೀರಾ, ಥ್ಯಾಂಕ್ ಯು. ನನಗೆ ನನ್ನ ಸ್ಫೂರ್ತಿಯ ಸೆಲೆ, ನನ್ನ ಹೆಂಡತಿ ಅಂತ ಇದ್ದಾರೆ. ಗೀತಾ ನನ್ನನ್ನ ಚೆನ್ನಾಗಿ ನೋಡ್ಕೊಳ್ತಾಳೆ ಅಂತ ಹೇಳಿ ಪಾಪಣ್ಣ ಅವರು ಶೃಂಗೇರಿಯಿಂದ ಸಂದೇಶವನ್ನ ಕಳಿಸಿದ್ದಾರೆ. ಮತ್ತೊಬ್ಬ ಕೇಳುಗ ತಮ್ಮ ಹೆಂಡತಿಯನ್ನ ಸ್ಫೂರ್ತಿಯ ಸೆಲೆ ಅಂತ ಹೇಳಿ ಕರೆದಿದ್ದು ವಾವ್. ರಾಮಕೃಷ್ಣ, ಶೀತಲ್, ಮೋನಿಕಾ, ಬೃಂದಾ, ಜೆ ಪಿ ನಗರ 8 ಹಂತದಿಂದ ಜಂಬೂ ಸವಾರಿ ದಿಣ್ಣೆಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ನನಗೆ ತಂದೆ ತಾಯಿಯ ಆಶೀರ್ವಾದ ಮತ್ತು FM ರೇಡಿಯೋ ಇದು ಆದರ್ಶ ಅಂತ ಹೇಳ್ತಾ ಇದ್ದಾರೆ. ಯಾಕೆಂದ್ರೆ ಎಲ್ಲ ರೀತಿಯ ಅರ್ಥಪೂರ್ಣ ಹಾಡುಗಳು, ಬಗೆ ಬಗೆಯ ವಿಷಯಗಳನ್ನು ತಿಳ್ಕೊಳ್ಳೋದಕ್ಕೆ ಸಹಾಯ ಮಾಡ್ತಿರ್ತಾರೆ, ಅದರಿಂದ ನಾವು ಮುಂದೆ ಬರೋದಕ್ಕೆ ಸಾಧ್ಯ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಹಾಗೆ ನಮಸ್ಕಾರ, ಕಾರ್ಯಕ್ರಮ ಕೇಳ್ತಾ ಇದ್ದೀನಿ. ಸ್ಫೂರ್ತಿ ನನಗೆ ನನ್ನ ತಂದೆ ಅಂತ ಇದ್ದಾರೆ. ನಾನು ಈಗ ತೋಟದಲ್ಲಿ ಕೆಲಸ ಮಾಡ್ತಾ ಇದ್ದೇನೆ. ಇದಕ್ಕೆ ಕಾರಣ ನನ್ನ ತಂದೆಯವರು, ತೋಟದ ಎಲ್ಲ ಕೆಲಸ ಕಲಿಸಿದ್ದು ಅವರೇ ಅಂತ ಇದ್ದಾರೆ ಗಜಾನನ ಭಟ್ ಬೋಳನಮಕ್ಕಿಯಿಂದ. ಇನ್ನು ಸತೀಶ್ ಗೌಡರು ಕಡುವಿನ ಹೊಸಹಳ್ಳಿ ಅರಕಲಗೂಡಿನಿಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ನನ್ನ ಸ್ಫೂರ್ತಿ ಅಂದರೆ ಅಪ್ಪ ಅಮ್ಮನೇ. ಕಷ್ಟದಲ್ಲಿ ಹೇಗೆ ಬದುಕಬೇಕು, ಹೇಗೆ ಸಾಗಬೇಕು, ಸೋಲು ಗೆಲುವು ಹೇಗೆ ಒಂದೇ ಸಮನಾಗಿ ಸ್ವೀಕರಿಸಬೇಕು ಅಂತ ಹೇಳಿ ನೋಡಿ ಕಲಿತುಕೊಂಡು ಇದ್ದೀನಿ ಅವರಿಂದ. ಹಾಗೆ ನಮ್ಮ ಜೆ ಪಿ ನಗರದ ಕಾಲೇಜಿನ ಸವಿತಾ ಮೇಡಮ್ ನನಗೆ ಆದರ್ಶ ಟೀಚರ್, ಹೇಗಿರಬೇಕು ಜೀವನದಲ್ಲಿ ಅಂಥೇಳಿ ತಿಳಿಸ್ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಕಾಂತರಾಜ್ ಹುಳಿಯಾರವರು ಸಂದೇಶವನ್ನ ಕಳಿಸಿದ್ದಾರೆ. ನನಗೆ ಸ್ಫೂರ್ತಿ ರತನ್ ಜೈನ್ ಅಂತ ಹೇಳಿ ಹಿರಿಯೂರಿನವರು ಅಂತ ಹೇಳಿ ಹೇಳ್ತಾ ಇದ್ದಾರೆ. ಹಾಗೆ ಆಕಾಶವಾಣಿ ನನಗೆ ಎಲ್ಲವನ್ನ ಕಲಿಸಿದೆ, ಬುದ್ಧಿ, ಜ್ಞಾನ, ಒಳ್ಳೆಯ ನಡೆ, ನುಡಿ, ಒಳ್ಳೆಯ ದಾರಿ, ಇವೆಲ್ಲವೂ ಕೂಡ ಆಕಾಶವಾಣಿ ರೇಡಿಯೋಯಿಂದ ನಾನು ಕಲ್ತಿದ್ದೇನೆ. ಏನು ಹೇಳಬೇಕು ಅಂಥೇಳಿ ಆಕಾಶವಾಣಿಗೆ ನಾನು ಏನು ಹೇಳಬೇಕು ಅಂಥೇಳಿ ಗೊತ್ತಾಗ್ತಾ ಇಲ್ಲ, ಅಷ್ಟೊಂದು ಕೊಟ್ಟಿದೆ ಅಂಥೇಳಿ ನನಗೆ ಹೇಳ್ತಾ ಇದ್ದಾರೆ. ಎಷ್ಟು ಹೇಳಿದರೂ ಕೂಡ ಕಡಿಮೆನೆ ಅಂಥೇಳಿ ಹೇಳ್ತಾ ಇದ್ದಾರೆ. ಯಲ್ಲಪ್ಪ ಯಾದವ್ ರಾಯಚೂರಿನಿಂದ, ರಾಯಚೂರು ಜಿಲ್ಲೆ ಮಂಡ್ಯ ಗ್ರಾಮನ, ರಾಯಚೂರು ಮತ್ತು ಮಂಡ್ಯ ಹೇಗೆ ಅಂಥೇಳಿ ಗೊತ್ತಾಗ್ತಾ ಇಲ್ಲ, ಬಟ್ ಆಕಾಶವಾಣಿ ಸ್ಫೂರ್ತಿಯ ಸೆಲೆ ಅಂಥೇಳಿ ಹೇಳ್ತಾ ಇದ್ದಾರೆ. ಇಲ್ಲಿ ಬರುವಂತಹ ಒಂದು ಕಾರ್ಯಕ್ರಮಗಳು, ಸದಾಭಿರುಚಿಯ ಕಾರ್ಯಕ್ರಮಗಳು ಮನುಷ್ಯನನ್ನು ರೂಪಿಸುತ್ತೆ ಅಂಥೇಳಿ ಹೇಳ್ತಾ ಇದ್ದಾರೆ. ಖಂಡಿತ ಈ ಮಾತನ್ನು ನಾನು ಒಪ್ತೀನಿ, ಯಾಕೆಂದರೆ ಆಕಾಶವಾಣಿಯನ್ನು ಕೇಳೆ ನಾನು ಕೂಡ ಬೆಳೆದಿರುವಂಥದ್ದು. ನಮ್ಮ ಕಿವಿಗೆ ಒಳ್ಳೆಯ ವಿಷಯಗಳು ಬಿದ್ದಾಗ, ನಮ್ಮ ಕಣ್ಣಿಗೆ ಒಳ್ಳೆಯ ವಿಷಯಗಳನ್ನೇ ನಾವು ನೋಡೋದಕ್ಕೆ ಸಿಕ್ಕಾಗ ನಮ್ಮ ಯೋಚನೆಗಳು ಕೂಡ ಶುದ್ಧವಾಗಿರುತ್ತೆ ಮತ್ತು ಸರಿಯಾಗಿರುತ್ತೆ. ಸೊ ಅಂಥ ಒಳ್ಳೆಯ ವಾತಾವರಣದಲ್ಲಿ ಇದ್ದಾಗಷ್ಟೇ ನಾವು ಒಳ್ಳೆಯ ವ್ಯಕ್ತಿತ್ವವನ್ನು ಬೆಳೆಸ್ಕೊಳ್ಳೋದಕ್ಕೆ ಸಾಧ್ಯ. ಸೊ ಅಂಥ ಒಂದು ಮಾತನ್ನೇ, ಅಂಥ ಒಂದು ಮಾತಿನ ಸಾರವೇ ಯಾದವ್ ಅವರ, ಯಲ್ಲಪ್ಪ ಯಾದವ್ ಅವರ ಮಾತಿನಲ್ಲಿ ಇರುವಂಥದ್ದು ಅಂತ ಹೇಳಿ ಗೊತ್ತಾಗ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್. ಸುರೇಂದ್ರ ಕುಂದಾಪುರದಿಂದ ಸಂದೇಶವನ್ನು ಕಳಿಸ್ತಾ ಹೇಳ್ತಾ ಇದ್ದಾರೆ. ನನ್ನ ಸ್ಫೂರ್ತಿ ಪತ್ರಕರ್ತ ರವಿ ಬೆಳಗೆರೆಯವರು. ವೈಯಕ್ತಿಕ ವಿಚಾರಗಳನ್ನ ಸೈಡ್ಗೆ ಇಟ್ಟರೆ ಅವರ ಪುಸ್ತಕದ ಬರಹಗಳು ಎಲ್ಲವೂ ಕೂಡ ನನಗೆ ಬಹಳನೇ ಇನ್ಸ್ಪೈರ್ ಮಾಡಿದೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಹಾಗೆಯೇ ಹಾಡುಗಳೆಲ್ಲವೂ ಕೂಡ ನನಗೆ ಇಷ್ಟ ಆಯಿತು ಅಂತ ಹೇಳ್ತಾ ಇದ್ದಾರೆ. ಆನಂದ್ ವಸಂತ ನಗರ ಬೆಂಗಳೂರಿನಿಂದ ಸಂದೇಶವನ್ನು ಕಳಿಸಿರುವಂಥದ್ದು. ಬಿ ಎಂ ವಿಶ್ವನಾಥ್ ರಾಮಸಾಗರ ಬಳ್ಳಾರಿಯಿಂದ ಹೇಳ್ತಾ ಇದ್ದಾರೆ. ನನಗೆ ನನ್ನ ಸ್ಫೂರ್ತಿಧಾರೆ ಅಂತಂದರೆ ನಮ್ಮ ಚಿಕ್ಕಪ್ಪ. ಇವರು ನನಗೆ ವ್ಯವಸಾಯದ ಕೃಷಿಯ ಬಗ್ಗೆ ಕಲಿಸ್ಕೊಟ್ರು, ತುಂಬ ಪಾಠ ಕಲ್ತಿದ್ದೀನಿ ಅವರಿಂದ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಹಾಗೆ ಸಾಗರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ತಾಯಿಯನ್ನು ಕಳ್ಕೊಂಡು 8 ವರ್ಷ ಆಯಿತು, ಆದರೆ ಅವರ ನೆನಪನ್ನು ಮರೀಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ನಮ್ಮೆಲ್ಲರ ಆರೋಗ್ಯದ ಬಗ್ಗೆ ತುಂಬ ಕಾಳಜಿ ವಹಿಸಿ ಅವರನ್ನು ಬಹಳ ಚೆನ್ನಾಗಿ ನೋಡಿಕೊಂಡಿದ್ದಾರೆ ಅಂಥೇಳಿ ಹೇಳ್ತಾ ಇದ್ದಾರೆ. ಶೋಭಾ ಶೆಟ್ಟಿ ಚಿಕ್ಕಮಗಳೂರಿನಿಂದ ಸಂದೇಶವನ್ನು ಕಳಿಸ್ತಾ ಹೇಳ್ತಾ ಇದ್ದಾರೆ. ನನಗೆ ಬೆಂಗಳೂರಿನಲ್ಲಿ ಸಿಕ್ಕಂತಹ ಸ್ನೇಹಿತೆಯರು, ಅವರ ಹೆಸರು ಒಂದಷ್ಟು ಜನರ ಹೆಸರು ಹೇಳ್ತಾ ಇದ್ದಾರೆ, ಪೂಜಾ ಅಂಥೇಳಿ. ಓಕೆ, ಇವರು ನನ್ನ ಜೀವನದ ಸ್ಫೂರ್ತಿಯ ಚೇತನ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಶೋಭಾ ಶೆಟ್ಟಿ ಅವರೇ. ಹಾಗೆ ಚಳ್ಳಕೆರೆಯ ಹಿರೇಹಳ್ಳಿಯ ಶಿವು ಅವರು ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ನನ್ನ ತಮ್ಮ ನನಗೆ ಸ್ಫೂರ್ತಿ, ನಾನು ಹಿರಿ ಮಗ ಆದರೂ ಕೂಡ ಮನೆ ಜವಾಬ್ದಾರಿಯನ್ನು ಮತ್ತು ಯಾವುದೇ ಸಮಸ್ಯೆಗಳಿದ್ರೂ ಕೂಡ ಹೆಗಲಿಗೆ ಹೆಗಲು ಕೊಟ್ಟು ನಿಭಾಯಿಸುವಂಥ ರೀತಿ ನನಗೆ ಬಹಳ ಇಷ್ಟ ಆಯಿತು ಅನ್ನೋವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಸೊ ಸಾಕಷ್ಟು ಜನ ಸಂದೇಶವನ್ನು ಕಳಿಸ್ತಾ ನಿಮ್ಮ ಬದುಕಿನ ವೃತ್ತದಲ್ಲಿರುವಂಥ ನಿಮ್ಮ ಒಂದು ಮನಸ್ಸು

ಹತ್ತಿರವಾಗಿರುವಂತಹ ಜನರ ಬಗ್ಗೆ ಹೇಳ್ಕೊಂಡಿದ್ದೀರಾ, ಯಾರೆಲ್ಲ ನಿಮಗೆ ಸ್ಫೂರ್ತಿಯ ಸೆಲೆಯಾಗಿ ಇದ್ದಾರೆ ಇದ್ರು ಅನ್ನುವಂಥ ವಿಚಾರವನ್ನು ಇಷ್ಟೊತ್ತು ಹಂಚಿಕೊಂಡ್ರಿ. ಸ್ಫೂರ್ತಿಯ ಸೆಲೆ ಕಾರ್ಯಕ್ರಮ ಇದಾಗಿತ್ತು. ಎಲ್ಲರಿಗೂ ಕೂಡ ಧನ್ಯವಾದಗಳು, ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಂದೇಶವನ್ನು ಕಳಿಸಿದ್ದೀರಾ. ಹೀಗೆ ಸದಾ FM ರೈನ್ಬೋ ಕನ್ನಡ ಕಾಮನ ಬಿಲ್ಲು ಕೇಳಿಸ್ಕೊಳ್ತಾ ಇರಿ. ಹಾಗೆ ಸರಿಯಾಗಿ 5 ಗಂಟೆಗೆ ಇವತ್ತು ಒಂದು ವಿಶೇಷತೆ ಇದೆ. ಏನು ವಿಶೇಷತೆ ಅಂಥೇಳಿ ನಾನು ಬೆಳಗಿನಿಂದ ಸಾಕಷ್ಟು ಸಲ ಹೇಳಿದ್ದೀನಿ. ನಾನ್ಸ್ಟಾಪ್ ಸಂಜೆ ಕಾರ್ಯಕ್ರಮ ಪ್ರತಿನಿತ್ಯ ಇದ್ದೇ ಇರುತ್ತೆ. ನಾನ್ಸ್ಟಾಪ್ ಸಂಜೆ ಇವತ್ತು ಸ್ವಲ್ಪ ವಿಶೇಷವಾಗಿರುತ್ತೆ ಅಂತ ಹೇಳಿದ್ದೆ. ಕಾರಣ, ಇವತ್ತು ಇಂಟರ್ನ್ಯಾಷನಲ್ ಫೆಟಲ್ ಆಲ್ಕೋಹಾಲ್ ಸ್ಪೆಕ್ಟ್ರಮ್ ಡಿಸಾರ್ಡರ್ ಅವೇರ್ನೆಸ್ ಡೇ ಅಂತ ಹೇಳಿದ್ದೆ. ಏನು ಹೀಗಂದ್ರೆ ಅಂಥೇಳಿ ನಮ್ಗೆ ಅರ್ಥ ಆಗ್ತಾ ಇಲ್ಲ ಅಂತ ಅನ್ಕೊಳ್ಳೋದಾಗಿದ್ರೆ, ಪೋಷಕರು ಮದ್ಯಪಾನ ಸೇವನೆ ಮಾಡೋದ್ರಿಂದ ಮಕ್ಕಳ ಆರೋಗ್ಯದ ಮೇಲೆ ಯಾವೆಲ್ಲ ದುಷ್ಪರಿಣಾಮಗಳು ಬೀರುತ್ತೆ ಅನ್ನುವಂಥ ವಿಚಾರವನ್ನ ಮನದಟ್ಟು ಮಾಡ್ತಾ ಇದ್ದಾರೆ ಮಕ್ಕಳ ತಜ್ಞರಾದ ಡಾಕ್ಟರ್ ನಿಜಗುಣ ಅವರು. ತಪ್ಪದೆ ಈ ಕಾರ್ಯಕ್ರಮವನ್ನು ಕೇಳಿ, ಟ್ಯೂನ್ ಮಾಡಿ. ನಿಮ್ಮ ಯಾವುದೇ ಪ್ರಶ್ನೆಗಳಿದ್ರೂ ಕೂಡ ಇಲ್ಲಿ ಕೇಳಿ, ಅದಕ್ಕೆ ಉತ್ತರವನ್ನು ಪಡ್ಕೊಳ್ಳಿ. 9480910013 ನೀವು ಕರೆ ಮಾಡಬೇಕಾಗಿರುವಂಥ ಸಂಖ್ಯೆ. ಕಡೆಯ ಒಂದು ಹಾಡಿನೊಂದಿಗೆ ಇವತ್ತಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಭೇಟಿಯಾಗೋಣ. ಶುಭ ಸಂಜೆ ಎಲ್ಲರಿಗೂ.

0: ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ.
1: ಇದು ಆಕಾಶವಾಣಿಯ ವಿಜಯಪುರ ಕೇಂದ್ರ 101.8 ಮೆಗಾಹರ್ಟ್ಸ್ ಎಫ್ ಎಂ ಕಂಪನಾಂಕಗಳು. ಸಮಯ 5 ಗಂಟೆ ಆಗುತ್ತಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮವನ್ನು ಇದೀಗ ಆರಂಭಿಸೋಣ. ಈ ಸಂಜೆ ಪ್ರಸಾರ ಕಾರ್ಯದಲ್ಲಿ ನಿಮ್ಮೊಂದಿಗೆ ನಾನು ರೇವಣಸಿದ್ಧ ಚಾಂದಕವಟೆ. ಎಲ್ಲ ಕೇಳುಗರಿಗೂ ಶುಭ ಸಂಜೆ ಹಾಗೂ ರೇವಣಸಿದ್ಧನ ನಮಸ್ಕಾರಗಳು. ಈಗ ಕರೆಗೊಂದು ಗೀತೆ, ನೇರ ಫೋನಿನ ಕಾರ್ಯಕ್ರಮ. ಕೇಳುಗರೆ, ಈ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಲು ಕರೆ ಮಾಡಬೇಕಾದ ದೂರವಾಣಿ ಸಂಖ್ಯೆಗಳು 270-340 ಅಥವಾ 270-350. ಬಳಸಬಹುದಾದ ಎಸ್ ಟಿ ಡಿ ಕೋಡ್ ಸಂಖ್ಯೆ 08352. ಬನ್ನಿ ಸ್ನೇಹಿತರೆ, ಕರೆ ಮಾಡಿ ಭಾಗವಹಿಸಿ, ನಿಮ್ಮ ಇಷ್ಟದ ಹಾಡುಗಳನ್ನು ಆಲಿಸಿ.

0: ಬನ್ನಿ ಮೊದಲ ಕರೆಯತ್ತ ಹೋಗೋಣ. ಹಲೋ, ಆಕಾಶವಾಣಿ ವಿಜಯಪುರ.
1: ನಮಸ್ತೆ ಸರ್.
0: ನಮಸ್ತೆ, ತಮ್ಮ ಹೆಸರು?
1: ದಾವಣಗೆರೆ ಜಿಲ್ಲೆ ಹರಿಹರದಿಂದ ಸುರೇಶ್ ಬೆಣ್ಣಿ ಸರ್.
0: ಸುರೇಶ್ ಬೆಣ್ಣಿ ಅವರು, ನಮ್ಮ ನಿಲಯದಿಂದ ಯಾವ್ಯಾವ ಕಾರ್ಯಕ್ರಮಗಳನ್ನು ಕೇಳ್ತಾ ಇರ್ತೀರಿ?
1: ಬೆಳಗಿನ ಕಾರ್ಯಕ್ರಮ ಅಷ್ಟ ಸರ್, ಸಿಗೀತೆ
0: ಸಂಜೆ ಕಾರ್ಯಕ್ರಮದಲ್ಲಿ ಕೂಡ ಕರೆ ಮಾಡಿದಿರಿ ತಾವು?
1: ಸರ್, ಸಾಯಂಕಾಲ ಫ್ರೀ ಇದ್ರೆ ಮಾಡ್ತೇವೆ ಸರ್, ಕೆಲವು ಸರಿ ಮಾಡಲ್ಲ ಸರ್.
0: ಇವತ್ತು ಯಾವ ಗೀತೆ ಪ್ರಸಾರ ಮಾಡಬೇಕು ತಮಗಾಗಿ?
1: ನಾನಿರುವುದು ನಿನಗಾಗಿ ಸರ್.
0: ಹೇಳಿ, ಅದರಲ್ಲಿ
1: ನನ್ನಲ್ಲೋ ನಿನ್ನಲ್ಲೋ ಅಂತ ಗೀತೆ ಸರ್.

0: ಇದುವರೆಗೆ ನಾನಿರುವುದೇ ನಿನಗಾಗಿ ಚಿತ್ರದ ಗೀತೆಯನ್ನು ಕೇಳಿದ್ರಿ. ಎಸ್ ಜಾನಕಿ ಹಾಗೂ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಡಿರುವ ಈ ಗೀತೆಗೆ ಸಂಗೀತ ನೀಡಿದರು ರಾಜನ್ ಮತ್ತು ನಾಗೇಂದ್ರ. ಸಾಹಿತ್ಯ ಆರ್ ಎನ್ ಜಯಗೋಪಾಲ್ ಅವರದಾಗಿತ್ತು. ಇನ್ನು ಕಾರ್ಯಕ್ರಮದ ಮುಂದಿನ ಕರೆಯ ತಗೋಣ. ಹಲೋ, ಆಕಾಶವಾಣಿ ವಿಜಯಪುರ.
1: ಹಲೋ,
0: ನಮಸ್ಕಾರ. ತಮ್ಮ ಹೆಸರು?
1: ಮೊಹಮ್ಮದ್ ರಫಿ ಸರ್.
0: ಮೊಹಮ್ಮದ್ ರಫಿ ಎಲ್ಲಿಂದ?
1: ಹುಡುಗಿಲಿಂದ ಸರ್.
0: ಏನ್ ಮಾಡ್ತೀರಿ ಅಲ್ಲಿ? ನಾವು ಆರಾಮಿದ್ದೀವಿ, ತಾವು ಕೂಡ ಆರಾಮಿದ್ದೀವಿ ಅಂತ ಬರುತ್ತೆ.
1: ಓಕೆ ಸರ್.
0: ಏನ್ ಮಾಡ್ತೀರಿ ಅಲ್ಲಿ ಎನ್ ಟಿ ಪಿ ಸಿ ಅಲ್ಲಿ?
1: ನಾವು ವರ್ಕ್ ಮಾಡ್ತೀವಿ.
0: ಅದೇ ಏನ್ ವರ್ಕ್ ಅಂತ ಕೇಳದೆ ಇರಲಿ. ಯಾವ ಒಂದು ಕಾರ್ಯಕ್ರಮದಲ್ಲಿ ಯಾವ ಗೀತೆ ಕೇಳಲು ಬಯಸ್ತೀರಿ ತಾವು?
1: ಈ ಸನಾದಪ್ಪನ ಕರೆದವರು ಕೇಳಿದೆ.
0: ಆ ಗೀತೆ ಮೂಡಿ ಬರ್ತಾ ಇದೆ ಕೇಳಿ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು.
1: ನಮಸ್ಕಾರ.

0: ಇವರ ಕಂಠ ಸೀರೆಯಲ್ಲಿ ಸನ್ನದಿ ಅಪ್ಪಣ್ಣ ಚಿತ್ರದ ಗೀತೆಯನ್ನು ಕೇಳಿದ್ರಿ. ಇನ್ನು ಮುಂದಿನ ಕರೆಯಾರದು ನೋಡೋಣ. ಹಲೋ, ಆಕಾಶವಾಣಿ ವಿಜಯಪುರ. ನಮಸ್ತೆ, ತಮ್ಮ ಹೆಸರು?
1: ನಾನು ಅಡಿವ್ಯಾಪುರಿ ಕಟ್ಟಿಗೆ. ಅಡಿವ್ಯಾಪುರಿ
0: ಅಡಿವ್ಯಾಪ ಅವರು ಎಲ್ಲಿಯಿಂದ?
1: ಅಥಣಿ ತಾಲೂಕು ಕಟ್ಟಿಗೆ.
0: ಅಥಣಿ ತಾಲೂಕು ಕಟ್ಗೇರಿಯಿಂದ.
1: ಹ್ಞೂ ಸರ್.
0: ಯಾವ ಗೀತೆಯನ್ನು ಪ್ರಸಾರ ಮಾಡಬೇಕೀಗ?
1: ಜೈ ಹಿಂದ್ ರೀ. ಯೋಗಿ ಬಂದ ಮನೆಗೆ ಶ್ರೀ ಗುರು ಬಂದ. ಹಲೋ ಸರ್.
0: ಹಾಂ ಹಾಂ, ಹೇಳಿ.
1: ಜೈ ಹಿಂದ್ ಸರ್.
0: ಆ ಮೂಡ್ ಬರ್ತಾ ಇದೆ, ಕೇಳಿ. ತಮ್ಮ ಇಷ್ಟಪಟ್ಟಂತ ಗೀತೆ ಕೇಳಿ.
1: ರಾಮನ ಮಾತ್ರ ಭಾಷೆಗಳು.

0: ಜೈ ಹಿಂದ್ ಚಿತ್ರದ ಗೀತೆಯನ್ನು ಹಾಡಿದ್ರು ನಾಗಚಂದ್ರಿಕಾ ಭಟ್. ಸಾಹಿತ್ಯ ಸಂಗೀತ ಕೃಷ್ಣವರ್ಧನ್ ಕುಲಕರ್ಣಿ ಅವರದಾಗಿತ್ತು. ಈಗ ಮುಂದಿನ ಕರೆಯತ್ತ. ಹಲೋ, ಆಕಾಶವಾಣಿ ವಿಜಯಪುರ. ನಮಸ್ತೆ
1: ಸರ್, ನಾವು ಇಲ್ಲಿ ಮಾಲಿ ತಾಲೂಕಿನಿಂದ ಭೀಮನಗೌಡ ಪಟ್ಟಣ ಸರ್.
0: ಭೀಮನಗೌಡ್ರೆ ಏನು ಮಾಡ್ತಿರ್ತಾವೆ
1: ಸರ್ ಹೇಳ್ರಿ?
0: ತಾವು ಏನು ಮಾಡ್ತೀರಿ ಉದ್ಯೋಗ
1: ಸರ್? ನಾವು ಕೃಷಿ ಮಾಡ್ಕೊಂಡಿದ್ದೀವಿ ರೀ.
0: ಸರ್ ಏನು ಬೆಳೀತಾ ಇದ್ದೀರಿ ಈಗ?
1: ಸರ್ ಭತ್ತ ಬೆಳೀತಾ ಇದ್ದೀವಿ ಸರ್, ಆದ್ರೂ ಮಳೆ ಇಲ್ಲ ಸರ್. ಮತ್ತೆ ಹೊಳೆಗೆ ನೀರಿಲ್ಲ ಸರ್.
0: ಯಾವ ಹೊಳೆ ನಿಮ್ಗೆ ನೀರಾವರಿಗೆ ಬಳಸ್ತಿರ್ತಾವ?
1: ತುಂಗಭದ್ರ ಸರ್.
0: ಈಗ ಯಾವ ಗೀತೆ ಪ್ರಸಾರ ಮಾಡಬೇಕು ಈಗ ತಮಗಾಗಿ?
1: ನಮಗ್ರಿ ಇದು ಸರ್, ನೀ ಬರೆದ ಕಾದಂಬರಿ ಚಿತ್ರದಿಂದ ಸರ್. ಅದರಲ್ಲಿ ನೀ ಮೀಟಿದ ನೆನಪೆಲ್ಲವು ಅಂತೇಳಿ ಗೀತೆ ಇದೆ.
0: ಮೂಡಿ ಬರ್ತಾ ಇದೆ ಕೇಳಿ. ಕರೆ ಮಾಡಿದಕ್ಕೆ ಧನ್ಯವಾದಗಳು.
1: ಓಕೆ ಸರ್,
0: ನಮಸ್ಕಾರ.

0: ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಕಂಠ ಸಿರಿಯಲ್ಲಿ ನೀ ಬರೆದ ಕಾದಂಬರಿ ಚಿತ್ರದ ಗೀತೆಯನ್ನು ಕೇಳಿದ್ರಿ. ಈಗ ಮುಂದಿನ ಕರೆಯತ್ತ ಹೋಗೋಣ. ಹಲೋ, ಆಕಾಶವಾಣಿ ವಿಜಯಪುರ.
1: ನಮಸ್ತೆ ಸರ್.
0: ನಮಸ್ತೆ, ತಮ್ಮ ಹೆಸರು?
1: ಚಿತ್ರದುರ್ಗದಿಂದ ಸರ್, ಗೀತಾ ಪಾಂಡುರಂಗ.
0: ಚಿತ್ರದುರ್ಗದಿಂದ?
1: ಹೌದು ಸರ್.
0: ಗೀತಾ ಪಾಂಡುರಂಗ?
1: ಅಲ್ಲ ಸರ್, ರೂಪಾ ಪಾಂಡುರಂಗ.
0: ರೂಪಾ ಪಾಂಡುರಂಗ?
1: ಹೌದು ಸರ್.
0: ಏನು ಮಾಡ್ತೀರಿ ರೂಪಾ ಅವರೇ? ತಾವು?
1: ನಾನು ಗೃಹಿಣಿ ಸರ್.
0: ನಮ್ಮ ನಿಲಯದ ಯಾವ್ಯಾವ ಕಾರ್ಯಕ್ರಮಗಳನ್ನು ಕೇಳ್ತಾ ಇರ್ತೀರಿ
1: ಸರ್? ನಾನು ಇತ್ತೀಚೆಗೆ ಕೇಳ್ತಾ ಇದ್ದೀನಿ ಸರ್ ಆ್ಯಪಲ್ಲಿ. ನಾನು ತುಂಬ ದಿನದಿಂದ ಕೇಳ್ತಾ ಇರಲಿಲ್ಲ ಸರ್, ಇತ್ತೀಚೆಗೆ ನಮಗೆ ಆ್ಯಪ್ ಬಂದಾಗಿಂದ ಕೇಳ್ತಾ ಇದ್ದೀವಿ ಸರ್. ಈಗ ಪ್ರೋಗ್ರಾಮ್ ಇದೆಲ್ಲ ಬರ್ತಾ ಇತ್ತಲ್ಲ ಸರ್, ಕಾಲ್ ಮಾಡಿದೆ. ಸಿಕ್ಕು ಇದೇ ಫಸ್ಟ್ ಕಾಲ್ ಸರ್ ನಂದು.
0: ತುಂಬ ಧನ್ಯವಾದಗಳು ತಮಗೆ ಈ ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದಕ್ಕೆ. ಈಗ ಯಾವ ಚಿತ್ರದ ಗೀತೆ ಪ್ರಸಾರ ಮಾಡಬೇಕು
1: ಸರ್? ಆನಂದ್ ಫಿಲಮ್ ಅಲ್ಲಿ, ಅಲ್ಲ ರಥಸಪ್ತಮಿ ಫಿಲಮ್ ಅಲ್ಲಿ ಸರ್.
0: ಹಾಂ ಹೇಳಿ.
1: ಅದರಲ್ಲಿ ಆನಂದ ಕೂಡಿ ಹಾಡಲು ಆನಂದ ಅಂತ ಒಂದು ಹಾಡಿದ್ದು ಸರ್, ಈ ಹಾಡು ಬೇಕಂತೆ.
0: ಎಸ್ ಜಾನಕಿ ಅವರು ಹಾಡಿದ್ದು ಮತ್ತು
1: ಎಸ್
0: ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರು ಹಾಡಿದ್ದು. ತಮಗಾಗಿ ಮೂಡಿ ಬರ್ತಾ ಇದ್ದು ಕೇಳಿ ಕರೆ ಮಾಡಿದ್ದೆ.
1: ಧನ್ಯವಾದ.

0: ಹಲೋ, ಆಕಾಶವಾಣಿ ವಿಜಯಪುರ. ನಮಸ್ತೆ, ತಮ್ಮ ಹೆಸರು? ಕೇಳಿಸ್ತಾ ಇದೆ, ಮಾತಾಡಿ, ತಮ್ಮ ಹೆಸರು ಹೇಳಿ.
1: ನಮ್ಮ ಹೆಸರು ಮಲ್ಲಪ್ಪ ಚಿಕ್ಕಲ್ಕಿ ಅಂತ ಹೇಳಿ ಸರ್, ತಾಜ್ಪುರದಿಂದ ರೀ.
0: ಏನ್ ಮಾಡ್ತೀರಿ ಮಲ್ಲಪ್ಪ ಅವ್ರೆ?
1: ನಾವು ಫಿಸಿಕಲ್ ಹ್ಯಾಂಡಿಕ್ಯಾಪ್ಟ್ ಇದೀವಿ ಸರ. ಆರಾಮಿದ್ದೀರಿ ಸರ?
0: ಆರಾಮಿದ್ದೀವಿ, ತಾವು ಕೂಡ ಆರಾಮಿದ್ದೀರಿ ಅಂತ ಭಾವಿಸ್ತಾ
1: ಆರಾಮಿದ್ದೀರಿ ಸರ್. ಕಾರ್ಯಕ್ರಮ ಬಹಳ ಚೆನ್ನಾಗಿ ಮೂಡಿಬಿಡ್ತಾರೆ ಸರ್.
0: ಹಾಂ ಹೇಳಿ, ಯಾವ ಗೀತೆ ಬೇಕು ಈಗ ಚೆನ್ನಾಗಿರೋದು ಕೇಳಿ.
1: ನಮ್ದ ಇದು ಸರ್, ಮನೆ ಮಂತ್ರಾಲಯ ಮನಸೆ ದೇವಾಲಯ. ನಾವು ಡಾಕ್ಟರ್ ರಾಜ್ಕುಮಾರ್ ನ ಹಾಡುಗಳಂದ್ರೆ ಬಹಳ ತುಂಬಾ ಇಷ್ಟ ಸರ್. ನಾವು ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿ ಸರ್.
0: ತಮ್ಮ ಇಷ್ಟಪಟ್ಟಂತ ಗೀತೆ ಮೂಡಿ ಬರ್ತಾ ಇದೆ ಕೇಳಿ, ಕರೆ ಮಾಡಿದಕ್ಕೆ ಧನ್ಯವಾದಗಳು.
1: ನಮಸ್ಕಾರ ಸರ್.
0: ನಮಸ್ಕಾರ.

0: ನಮ್ಮ ಸ್ಟುಡಿಯೋ ಸಮಯ ಈಗ 5:33:35. 101.8 MHz FM ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿ ವಿಜಯಪುರ ಕೇಂದ್ರ ಕಾರ್ಯಕ್ರಮದ ಮುಂದಿನ ಕರೆ. ಹಲೋ ಆಕಾಶವಾಣಿ ವಿಜಯಪುರ. ನಮಸ್ತೆ, ತಮ್ಮ ಹೆಸರು?
1: ಕೊಪ್ಪಳ ಜಿಲ್ಲೆ ಗಂಗಾವತಿ ಸರ್. ನಾನು ಗಂಗಪ್ಪ ಬಡಿಗೇರ್ ಅಂತ.
0: ಗಂಗಪ್ಪ ಬಡಿಗೇರ್ ಅವರು, ಯಾವ ಗೀತೆ ಪ್ರಸಾರ ಮಾಡ್ಬೇಕೀಗ?
1: ಸರ್, ಕಥಾನಾಯಕ ಸಂಸ್ಕೃತಿಯೊಳಗೆ ರೀ.
0: ಹ್ಮ್ ಹ್ಮ್.
1: ಅದರಲ್ಲಿ ಬಳ್ಳಿಲಿ ಕುಂಬಳಕಾಯಿ ಮರದಲ್ಲಿ ಬಾದನಕಾಯಿ.
0: ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿದ್ದು, ವಿಷ್ಣುವರ್ಧನ್ ಅವರು ನಡೆಸಿರೋ ಗೀತೆ.
1: ಹೌದು ಸರ್.
0: ಮೂಡಿ ಬರ್ತಾ ಇದೆ ಕೇಳಿ. ಗಂಗಪ್ಪ ಅವರು ಹೀಗೆ ಕರೆ ಮಾಡ್ತಾ ಇರಿ. ನಮಸ್ಕಾರ.
1: ನಮಸ್ಕಾರ ಸರ್. ನಮಸ್ತೆ.

0: ಹಲೋ, ಆಕಾಶವಾಣಿ ವಿಜಯಪುರ.
1: ನಮಸ್ಕಾರ ಸರ್.
0: ನಮಸ್ಕಾರ. ತಮ್ಮ ಹೆಸರು?
1: ಆನಂದ್ ಮಾತ ಸರ್.
0: ಆನಂದ್
1: ವಿಜಯಪುರದಿಂದ ಸರ್.
0: ಯೋಗಾಪುರದಿಂದ?
1: ವಿಜಯಪುರದಿಂದ ಸರ್.
0: ವಿಜಯಪುರದಿಂದ?
1: ಹ್ಞೂ ಸರ್.
0: ಆನಂದ್, ವಿಜಯಪುರದ ಯಾವ ಭಾಗದಿಂದ ಕರೆ ಮಾಡ್ತಾ ಇದ್ದೀರಿ?
1: ರಾಮನಗರ ಸರ್.
0: ಹ್ಞೂ. ಈಗ ಯಾವ ಗೀತೆ ಪ್ರಸಾರ ಮಾಡಬೇಕು ತಮಗೆ ಈ ಕಾರ್ಯಕ್ರಮದಲ್ಲಿ?
1: ಕನಸುಗಾರ ಸರ್.
0: ಕನಸುಗಾರದಿಂದ?
1: ಕೋಟಿ ಪಲ್ಲವ ಸರ್.
0: ಅದು ಕೋಟಿ ಪಲ್ಲವಿ ಮೂಡಿ ಬರ್ತಾ ಇದೆ ಕೇಳಿ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು.
1: ನಮಸ್ಕಾರ ಸರ್.
0: ಚಿತ್ರಾ ಅವರು ಹಾಡಿರುವ ಈ ಗೀತೆ ತಮಗಾಗಿ, ರಾಜೇಶ್ ರಾಮನಾಥ್ ಅವರ ಸಂಗೀತ.

0: ಸಮಯ 5:43:43. ಕಾರ್ಯಕ್ರಮದ ಮುಂದಿನ ಕರೆಯತ್ತ ಹೋಗೋಣ. ಹಲೋ, ಆಕಾಶವಾಣಿ ವಿಜಯಪುರ.
1: ಹಲೋ,
0: ನಮಸ್ತೆ. ತಮ್ಮ ಹೆಸರು?
1: ಸರ್, ಹಗರಿ ಬೊಮ್ಮಳೆ ತಾಲೂಕು ಹಂಪ ಸರ್. ಶುಭಾನ್ ಕೋರಿ ಸರ್.
0: ಶುಭಾನ್ ಕೋರಿ ಅವರು?
1: ಹಾಂ ಸರ್.
0: ರಾಜ್ಯದ ಎಲ್ಲ ಕೇಂದ್ರಗಳಿಗೂ ತೂ ಕೂಡ ಕಾರ್ಯ ಮಾಡ್ತೀರಿ ತಾವು?
1: ಹೌದು ಸರ್.
0: ನಮ್ಮ ನಿಲಯದಿಂದ ಯಾವ ಕಾರ್ಯಕ್ರಮಗಳನ್ನು ಕೇಳ್ತೀರಿ?
1: ಈಗ ಕಾರ್ಯಕ್ರಮ ಕೇಳ್ತೀವಿ, ಮಾಡ್ತೀವಿ.
0: ಯಾವ
1: ಮಾಡೋಕ್ಕಾಗಲ್ಲ.
0: ಈಗ ನಮ್ಮ ನಿಲಯದಿಂದ ಯಾವ್ಯಾವ ಕಾರ್ಯಕ್ರಮಗಳನ್ನು ಕೇಳ್ತೀರಿ
1: ಸರ್? ಅವು ಯಾವಾಗ ಈ ರೈತರ ಬಗ್ಗೆ ಇರ್ತಾವಲ್ಲ, ಸಾಯಂಕಾಲ ಕಾಮಿಡಿ ಬರ್ತಿರೋ ಏನೋ ಚಟ್ನಿ ಏನೋ ಇರ್ತದೆ ಸರ್, ಅದೇ ಇಷ್ಟ ಸರ್ ನನಗೆ. ಹುಳ್ಳಿ ಏನಂತಾರೆ,
0: ಸಜ್ಜಿ ರೊಟ್ಟಿ ಚೌಳಿಕಾಯಿ ಕಾರ್ಯಕ್ರಮ
1: ಸರ್. ಮತ್ತೆ ರಾತ್ರಿ 8 ಗಂಟೆಗೆ ಹಿಂದಿ ಚಿತ್ರಗೀತೆ ಹಾಕಿರ್ತಾರ ಸರ್, ಪುಷ್ಪಹಾರ ಏನಿರ್ತದೆ ಸರ್, ಅವೆಲ್ಲ ಕೇಳ್ತಾರೆ.
0: ಈಗ ಯಾವ ಚಿತ್ರದ ಗೀತೆ ಬಯಸಿ ಕರೆ ಮಾಡಿದ್ರಿ ತಾವು
1: ಸರ್? ಮಾಧುರಿ ಸರ್, ಚಿತ್ರದ ಸರ್.
0: ಮಾಧುರಿಯಿಂದ
1: ಮಲ್ಲಿಗೆಯು ನೀನೆ.
0: ಮೂಡಿ ಬರ್ತಾ ಇದೆ ಕೇಳಿ. ಕರೆ ಮಾಡಿದಕ್ಕೆ ಧನ್ಯವಾದಗಳು. ಹೀಗೆ ಕರೆ ಮಾಡ್ತಾ ಇದ್ರಿ. ನಮಸ್ತೆ.

0: ತಾವು ಕೇಳ್ತಾ ಇದ್ದೀರಿ ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಕರೆಗೊಂದು ಗೀತೆ ಕಾರ್ಯಕ್ರಮ. ಕಾರ್ಯಕ್ರಮದ ಮುಂದಿನ ಕರೆ ಯಾರದು? ಹಲೋ, ಆಕಾಶವಾಣಿ ವಿಜಯಪುರ.
1: ಹಲೋ,
0: ನಮಸ್ತೆ, ತಮ್ಮ ಹೆಸರು?
1: ಹಲೋ
0: ಹಲೋ, ಮಾತಾಡಿ.
1: ಚಿತ್ರ ಅಮೇರಿಕ ಅಮೇರಿಕ
0: ಅಮೇರಿಕ ಅಮೇರಿಕದಿಂದ
1: ಯಾವ ಯಾವ ಮೋಹನ ಮುರಳಿ ಕವಿತು
0: ಮೂಡಿ ಬರ್ತಾ ಇದೆ ಕೇಳಿ. ಕರೆ ಮಾಡಿದಕ್ಕೆ ಧನ್ಯವಾದಗಳು. ತಮ್ಮ ಹೆಸರು ಹೇಳಿಲ್ಲ ತಾವು.
1: ಬಾಬುರಾವ್ ಕುಲಕರ್ಣಿ.
0: ಮೂಡಿ ಬರ್ತಾ ಇದೆ ಕೇಳಿ.

0: ಕಾರ್ಯಕ್ರಮದ ಕೊನೆಯ ಕರೆ ಅತ್ತ ಹೋಗೋಣ. ಹಲೋ, ಆಕಾಶವಾಣಿ ವಿಜಯಪುರ.
1: ನಮಸ್ಕಾರ ರೀ.
0: ನಮಸ್ಕಾರ, ತಮ್ಮ ಹೆಸರು?
1: ನಾನು ವಿಜಯಪುರ ಜಿಲ್ಲೆ ಹಿಂದಿನ ತಾಲೂಕು ಹಂಜಿ ಗ್ರಾಮದಿಂದ ಮಾತಾಡ್ತೇನೆ ಸರ್. ಸುರೇಶ್ ಹುಗಾರ್ ಹೇಳ್ರಿ.
0: ಸುರೇಶ್ ಹುಗಾರ್ ಅವರು ಹೇಳಿ, ಯಾವ ಚಿತ್ರದ ಗೀತೆ ಪ್ರಸಾರ
1: ಮಾಡಬೇಕು ಸರ್?
0: ತವರಿನ ತೊಟ್ಟಿಲು
1: ನೋಡಿ ಸರ್.
0: ಹ್ಮ್,
1: ಅದರಲ್ಲಿ ಸರ್ ಮಲೆನಾಡಿನ ಮಿಂಚಿನ ಅಂತ ಒಂದು ಗೀತೆ ಚಿತ್ರ ಸರ್.
0: ತವರಿನ ತವರಿನ ಕಾಣಿಕೆ ಇದೆ.
1: ತವರಿನ ತೊಟ್ಟಿಲ ಬರ್ತಾರೆ ನೋಡಿ ಸರ್.
0: ತವರಿನ ತೊಟ್ಟಿಲು ಸಿಗ್ತಾ ಇಲ್ಲ.

0: ಮತ್ತೆ ತವರಿನ ಸೀರೆ ನೋಡಿ ಸರ.
1: ಹಾಂ, ತೊಟ್ಟಿಲು ಇದೆ ಹೇಳಿ, ತವರಿನ ತೊಟ್ಟಿಲು.
0: ಹಾಂ ಸರ್, ಆ ಮಲೆನಾಡಿನ ನೆಂಚಿನ ಅಂತ ಒಂದು ಗೀತೆ ಬರ್ತಲ್ಲ ಸರ್ ಅದ್ರಾಗ.
1: ಹಾಂ ಕೇಳಿ, ಸುರೇಶ್ ಶುಗರ್ ಅವರೇ ಕರೆ ಮಾಡ್ತಾ ಇದ್ರಿ, ಕರೆ ಮಾಡಿ ಕೇಳ್ತಾರೆ.
0: ಓಕೆ ಸರ್, ಓಕೆ.

ಇದುವರೆಗೆ ಕರೆಗೊಂದು ಗೀತೆ ಕಾರ್ಯಕ್ರಮದಲ್ಲಿ ನಾನಿರುವುದೇ ನಿನಗಾಗಿ, ಸನಾದಿ ಅಪ್ಪಣ್ಣ, ಜೈ ಹಿಂದ್, ನೀ ಬರೆದ ಕಾದಂಬರಿ, ರಥಸಪ್ತಮಿ, ಮನೆ ಮಂತ್ರಾಲಯ, ಕಥಾನಾಯಕ, ಕನಸುಗಾರ, ಮಾಧುರಿ, ಅಮೆರಿಕ ಅಮೆರಿಕ ಹಾಗೂ ತವರಿನ ತೊಟ್ಟಿಲು ಚಿತ್ರದ ಗೀತೆಗಳನ್ನು ಕೇಳಿದಿರಿ. ಇದು ಆಕಾಶವಾಣಿ ವಿಜಯಪುರ. ಈಗ ಸಮಯ 6:55. ಇನ್ನು ಮುಂದೆ ಉದ್ಯೋಗ ವಾರ್ತೆಗಳು.

ಆಕಾಶವಾಣಿ ಉದ್ಯೋಗ ವಾರ್ತೆ ಓದುತ್ತಿರುವವರು ಮಹಂತೇಶ್ ಕೋತಿನ್. ಆರ್ಆರ್ಬಿಯಲ್ಲಿ ಖಾಲಿ ಇರುವ 4029 ಜೂನಿಯರ್ ಇಂಜಿನಿಯರ್ ಹುದ್ದೆಗಳನ್ನು ಭರ್ತಿ ಮಾಡಲು ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಒಟ್ಟು ಹುದ್ದೆಗಳು 4029. ವಿದ್ಯಾರ್ಥಿ ಸಂಬಂಧಪಟ್ಟ ವಿಷಯದಲ್ಲಿ 3 ವರ್ಷದ ಡಿಪ್ಲೊಮಾ ಅಥವಾ ಬಿಇ ಅಥವಾ ಬಿಟೆಕ್ ಅನ್ನು ಮುಗಿಸಿರಬೇಕು. ವಯೋಮಿತಿ ಕನಿಷ್ಠ 18 ವರ್ಷ, ಗರಿಷ್ಠ 33 ವರ್ಷ. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಅಭ್ಯರ್ಥಿಗಳಿಗೆ 5 ವರ್ಷ ಮತ್ತು ಒಬಿಸಿ ಅಭ್ಯರ್ಥಿಗಳಿಗೆ 3 ವರ್ಷ ವಯೋಮಿತಿಯಲ್ಲಿ ಸಡಿಲಿಕೆಯನ್ನು ಕೊಡಲಾಗಿದೆ. ಅರ್ಜಿ ಶುಲ್ಕ ಸಾಮಾನ್ಯ ಅಭ್ಯರ್ಥಿಗಳಿಗೆ 500 ರೂಪಾಯಿ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಮಾಜಿ ಸೈನಿಕರಿಗೆ, ಮಹಿಳೆಯರಿಗೆ, ತೃತೀಯ ಲಿಂಗಿಗಳಿಗೆ, ಅಲ್ಪಸಂಖ್ಯಾತರಿಗೆ, ಇಬಿಸಿ ಮತ್ತು ಇಡಬ್ಲ್ಯೂಎಸ್ ಅಭ್ಯರ್ಥಿಗಳಿಗೆ 250 ರೂಪಾಯಿ ಶುಲ್ಕವನ್ನು ನಿಗದಿ ಮಾಡಲಾಗಿದೆ. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 13/9/2026. ಹೆಚ್ಚಿನ ಮಾಹಿತಿಗಾಗಿ ವೆಬ್ಸೈಟ್ ವಿಳಾಸ rrb.indianrailways.gov.in ಅನ್ನು ನೋಡಬಹುದು. ಇಸ್ರೋದಲ್ಲಿ ಖಾಲಿ ಇರುವ 175 ಸೈನ್ಸಿಸ್ಟ್ ಕಮ್ ಇಂಜಿನಿಯರ್ ಹುದ್ದೆಗಳನ್ನು ಭರ್ತಿ ಮಾಡಲು ಅರ್ಜಿಯನ್ನು ಕರೆಯಲಾಗಿದೆ. ಒಟ್ಟು ಹುದ್ದೆಗಳು 175. ವಿದ್ಯಾರ್ಥಿ ಸಂಬಂಧಪಟ್ಟ ವಿಷಯದಲ್ಲಿ ಬಿಇ ಅಥವಾ ಬಿಟೆಕ್ ಅನ್ನು ಮುಗಿಸಿರಬೇಕು. ವಯೋಮಿತಿ ಗರಿಷ್ಠ 28 ವರ್ಷ ಮೀರಿರಬಾರದು. ಅರ್ಜಿ ಶುಲ್ಕ ಎಲ್ಲ ಅಭ್ಯರ್ಥಿಗಳಿಗೆ 750 ರೂಪಾಯಿ ನಿಗದಿ ಮಾಡಲಾಗಿದೆ. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 16/9/2026. ಹೆಚ್ಚಿನ ಮಾಹಿತಿಗಾಗಿ ವೆಬ್ಸೈಟ್ ವಿಳಾಸ www.isro.gov.in ಅನ್ನು ನೋಡಬಹುದು. ಇಂಡಿಯನ್ ಪೋಸ್ಟ್ನಲ್ಲಿ ಖಾಲಿ ಇರುವ 23,757 ಗ್ರಾಮೀಣ ಢಾಕಾ ಸೇವಕ್ ಹುದ್ದೆಗಳನ್ನು ಭರ್ತಿ ಮಾಡಲು ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಒಟ್ಟು ಹುದ್ದೆಗಳು 23,757. ವಿದ್ಯಾರ್ಥಿ ಎಸ್ಎಸ್ಎಲ್ಸಿಯನ್ನು ಮುಗಿಸಿರಬೇಕು. ವಯೋಮಿತಿ ಕನಿಷ್ಠ 18 ವರ್ಷ, ಗರಿಷ್ಠ 40 ವರ್ಷ. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಅಭ್ಯರ್ಥಿಗಳಿಗೆ 5 ವರ್ಷ, ಒಬಿಸಿ ಅಭ್ಯರ್ಥಿಗಳಿಗೆ 3 ವರ್ಷ, ಪಿಡಬ್ಲ್ಯೂಬಿಡಿ ಅಭ್ಯರ್ಥಿಗಳಿಗೆ 10 ವರ್ಷ, ಪಿಡಬ್ಲ್ಯೂಬಿಡಿ ಮತ್ತು ಒಬಿಸಿ ಅಭ್ಯರ್ಥಿಗಳಿಗೆ 13 ವರ್ಷ ಮತ್ತು ಪಿಡಬ್ಲ್ಯೂಬಿಡಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಅಭ್ಯರ್ಥಿಗಳಿಗೆ 15 ವರ್ಷ ವಯೋಮಿತಿಯಲ್ಲಿ ಸಡಿಲಿಕೆಯನ್ನು ಕೊಡಲಾಗಿದೆ. ಅರ್ಜಿ ಶುಲ್ಕ ಎಲ್ಲ ಅಭ್ಯರ್ಥಿಗಳಿಗೆ 100 ರೂಪಾಯಿ ನಿಗದಿ ಮಾಡಲಾಗಿದ್ದು, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪಿಡಬ್ಲ್ಯೂಬಿಡಿ ಮತ್ತು ಮಹಿಳೆಯರಿಗೆ ಶುಲ್ಕದಲ್ಲಿ ವಿನಾಯಿತಿಯನ್ನು ಕೊಡಲಾಗಿದೆ. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 21/9/2026. ಹೆಚ್ಚಿನ ಮಾಹಿತಿಗಾಗಿ ವೆಬ್ಸೈಟ್ ವಿಳಾಸ indianpost.gov.in ಅನ್ನು ನೋಡಬಹುದು. ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್ ಕೆಪಿಎಸ್ಸಿಯಲ್ಲಿ ಖಾಲಿ ಇರುವ ಅಸಿಸ್ಟೆಂಟ್ ಕಂಟ್ರೋಲರ್ ಗ್ರೂಪ್ ಎ ಮತ್ತು ಆಡಿಟ್ ಆಫೀಸರ್ ಗ್ರೂಪ್ ಬಿ ಹುದ್ದೆಗಳನ್ನು ಭರ್ತಿ ಮಾಡಲು ಅರ್ಜಿಯನ್ನು ಕರೆಯಲಾಗಿದೆ. ಒಟ್ಟು ಹುದ್ದೆಗಳು 68. ವಿದ್ಯಾರ್ಥಿ ಸಂಬಂಧಪಟ್ಟ ವಿಷಯದಲ್ಲಿ ಮಾಸ್ಟರ್ ಡಿಗ್ರಿ ಇನ್ ಕಾಮರ್ಸ್,

ಫೈನಾನ್ಸ್ ICAI ಅಥವಾ ICMAI ಅನ್ನ ಮುಗಿಸಿರಬೇಕು. ವಯೋಮಿತಿ ಕನಿಷ್ಠ 21 ವರ್ಷ, ಗರಿಷ್ಠ 40 ವರ್ಷ. ಆದರೆ ಜಾತಿವಾರು ಮೀಸಲಾತಿಯಲ್ಲಿ ವಯೋಮಿತಿಯಲ್ಲಿ 5 ವರ್ಷಗಳ ಸಡಿಲಿಕೆಯನ್ನು ಕೊಡಲಾಗಿದೆ. ಅರ್ಜಿ ಶುಲ್ಕ ಸಾಮಾನ್ಯ ಅಭ್ಯರ್ಥಿಗಳಿಗೆ 600 ರೂಪಾಯಿ, ಪ್ರವರ್ಗ 2A 2B, ಪ್ರವರ್ಗ 3A 3B ಅಭ್ಯರ್ಥಿಗಳಿಗೆ 300 ರೂಪಾಯಿ, ಮಾಜಿ ಸೈನಿಕರಿಗೆ 50 ರೂಪಾಯಿ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1 ಮತ್ತು ವಿಕಲಚೇತನರಿಗೆ ಶುಲ್ಕದಲ್ಲಿ ವಿನಾಯಿತಿಯನ್ನು ಕೊಡಲಾಗಿದೆ. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 26 ಸೆಪ್ಟೆಂಬರ್ 2026. ಹೆಚ್ಚಿನ ಮಾಹಿತಿಗಾಗಿ ವೆಬ್ಸೈಟ್ ವಿಳಾಸ kpscionline.karnataka.gov.in ಅನ್ನು ನೋಡಬಹುದು. ಇಲ್ಲಿಗೆ ಉದ್ಯೋಗ ವಾರ್ತೆ ಮುಕ್ತಾಯವಾಯಿತು.

ಮಗಳ ಈ ಹೂನಗೆ ಬೆಳಕಾಗುವುದು ಬಾಳಿಗೆ. ಅವಳು ನದಿ, ಅವಳು ಪ್ರಕೃತಿ, ಅವಳು ಧರಿತ್ರಿ, ಬದುಕ ಕಾವ್ಯದ ಕವಯತ್ರಿ. ಹೆಣ್ಣು ಮಗುವಿಗಾಗಿ ಕಾತರ ಕನವರಿಕೆ ಇರಲಿ, ಹೆಣ್ಣು ಮಗುವಿಗೆ ಅಂತಃಕರಣ ಆತ್ಮೀಯತೆ ಇರಲಿ. ಹೆಣ್ಣು ಮಗು ನಿರಂತರತೆಯ ಪ್ರತೀಕ, ಅಸಡ್ಡೆ ಬೇಡವೇ ಬೇಡ, ಆದರವಿರಲಿ. ಹೆಣ್ಣು ಮಗುವಿಗೆ ಮೊದಲ ಆದ್ಯತೆ ಇರಲಿ, ಮಗಳ ಹೂನಗೆ ಎಂದಿಗೂ ಬಾಡದಿರಲಿ.

0: ಆಕಾಶವಾಣಿ ವಿಜಯಪುರ, ಸಮಯ 6:10.
1: ಕೆಮ್ಮು, ದಮ್ಮು, ಅಲರ್ಜಿ, ಅಸ್ತಮಾ, ಉಸಿರಾಟದ ತೊಂದರೆ, ಕಫದ ತೊಂದರೆ, ನ್ಯುಮೋನಿಯಾ, ಎದೆಯಲ್ಲಿ ಬಿಗಿತ, ಕ್ಷಯರೋಗ, ಈ ಲಕ್ಷಣಗಳು ಯಾರಿಗಾದರೂ ಕಂಡು ಬಂದಲ್ಲಿ ತಕ್ಷಣ ಸಂಪರ್ಕಿಸಿ
2: ಡಾಕ್ಟರ್ ನೇಮಗೌಡ ಶ್ವಾಸಕೋಶ ಮತ್ತು ಎದೆ ರೋಗಗಳ ಆಸ್ಪತ್ರೆ, ಸೈನಿಕ ಶಾಲೆ ಎದುರು, ಅಥಣಿ ರಸ್ತೆ, ವಿಜಯಪುರ.
1: ಡಾಕ್ಟರ್ ಸಂತೋಷ್ ಆರ್ ನೇಮಗೌಡ ಅವರನ್ನು ಸಂಪರ್ಕಿಸಲು ದೂರವಾಣಿ ಸಂಖ್ಯೆ 355926, ಎಸ್ಟಿಡಿ ಕೋಡ್ ಸಂಖ್ಯೆ 08352.
0: ನಿಲಯದಿಂದ ಇಂದು ಮತ್ತು ನಾಳೆ ಬಿತ್ತರಗೊಳ್ಳುವ ಕಾರ್ಯಕ್ರಮಗಳ ವಿವರಣೆ. ಈ ನಂತರ ಅಂದರೆ 6:10 ಚಜ್ಜಿ ರೊಟ್ಟಿ ಚೌಳಿಕಾಯಿ, ನಂತರ ನೀತಿ ಕತೆ. 6:51 ಕಿಸಾನ್ವಾಣಿ ಕಾರ್ಯಕ್ರಮ. 6:30 ರಸವಾರ್ತೆಗಳು. 6:51 ಕಿಸಾನ್ವಾಣಿ ಕಾರ್ಯಕ್ರಮದಲ್ಲಿ ದ್ರಾಕ್ಷಿಯಲ್ಲಿ ಅಕ್ಟೋಬರ್ ಚಾಟ್ನಿಯ ಪ್ರಾಮುಖ್ಯತೆ, ಈ ವಿಷಯ ಕುರಿತು ತಿಡುಗುಂದಿಯ ತೋಟಗಾರಿಕಾ ವಿಜ್ಞಾನಗಳ ಸಂಶೋಧನಾ ಮತ್ತು ವಿಸ್ತರಣಾ ಕೇಂದ್ರದ ಹಣ್ಣು ವಿಜ್ಞಾನ ವಿಭಾಗದಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸುತ್ತಿರುವ ಡಾಕ್ಟರ್ ಬಸವರಾಜ್ ಪಡಸೆಟ್ಟಿ ಅವರೊಂದಿಗೆ ಸಂದರ್ಶನ. ಇವರನ್ನು ಸಂದರ್ಶಿಸುತ್ತಾರೆ ಸಿದ್ದರಾಯ ಎನ್ ಸಾಳುಂಕಿ. ನಂತರ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ರಾಮದುರ್ಗ ತಾಲೂಕಿನ ಸುರೇಬಾನದ ಹನುಮಂತ್ ಈಶ್ವರಪ್ಪ ಶಿರೂರ್ ಮತ್ತು ತಂಡದವರಿಂದ ಹಂತಿ ಪದಗಳು. 7:45 ಚಿತ್ರಗೀತೆಗಳು. 8:00 ಸವಿ ನೆನಪು, ಹಳೆಯ ಕನ್ನಡ ಚಿತ್ರಗೀತೆಗಳು. ಪುಷ್ಪಹಾರ್ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಗುವುದು 8:30. 9:15 ವಾರದ ಹೂರಣ ಮಾಹಿತಿ, ಹೂರಣ ಪ್ರಚಲಿತ ವಿದ್ಯಮಾನ ಬೆಂಗಳೂರು ಕೇಂದ್ರದಿಂದ. 9:30 ಕ್ರೀಡಾಲೋಕ. ಅಂತಾರಾಷ್ಟ್ರೀಯ ಅಥ್ಲೆಟ್, ಅನುಭವಿ ಅಥ್ಲೆಟಿಕ್ ಕೋಚ್ ಹಾಗೂ ಅರ್ಜುನ್ ಪ್ರಶಸ್ತಿ ಪುರಸ್ಕೃತರಾದ ಎಸ್ ಡಿ ಈಶನ್ ಅವರೊಂದಿಗೆ ಸಂವಾದ. 10:00 ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಧನಂಜಯ್ ಹೆಗಡೆ ಅವರಿಂದ ಶಾಸ್ತ್ರೀಯ ಗಾಯನ, ತಬಲಾ ಸಾತ್ ಪಂಡಿತ್ ರವೀಂದ್ ಯಾವಗಲ್. 10:30 ಕನ್ನಡ ಮತ್ತು ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಗೀತ ಚಂದ್ರಿಕೆ. ಇವಿಷ್ಟು ನಮ್ಮ ನಿಲಯದಿಂದ ಇಂದು ಬಿತ್ತರಗೊಳ್ಳುವ ಪ್ರಮುಖ ಕಾರ್ಯಕ್ರಮಗಳು. ಇನ್ನು ನಾಳಿನ ಕಾರ್ಯಕ್ರಮಗಳು ಹೀಗಿವೆ. ನಾಳೆ ಬೆಳಿಗ್ಗೆ 6:00 ನಾಳಿನ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಳ್ಳುತ್ತೀರಿ. 6:10 ವಂದನ ಭಕ್ತಿ ಸಂಗೀತದ ಕಾರ್ಯಕ್ರಮ ಬಿತ್ತರವಾಗುವುದು. 6:30 ಚಿಂತನ ಸುಶೀಲ ಸೋಮಶೇಖರ್ ಅವರಿಂದ. 6:35 ರೈತರಿಗೆ ಸಲಹೆಗಳು. 6:40 ಜನಪದ ಸಂಗೀತ ಕಾರ್ಯಕ್ರಮ. 7:15 ಭಾವಗೀತೆಗಳು. 7:45 8:30 ಹಾಗೂ 9:30 ಚಿತ್ರಗೀತೆಗಳು ನಮ್ಮ ನಿಲಯದಿಂದ. 9:05 ಪ್ರಾಯೋಜಿತ ಕಾರ್ಯಕ್ರಮ, ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿ ಕರ್ನಾಟಕ ಚಾಪ್ಟರ್. 9:10 ಚಜ್ಜಿ ರೊಟ್ಟಿ ಚೌಳಿಕಾಯಿ, ನಂತರ ಸ್ಪೆಷಲ್ ಮಿಕ್ಸ್ ಮಿಶ್ರ ಗೀತೆಗಳ ಕಾರ್ಯಕ್ರಮ.

ಪ್ರಸಾರವಾಗುವುದು. ಇನ್ನು ಮಧ್ಯಾಹ್ನ 12:05 ಮಹಿಳೆಯರಿಗಾಗಿ ಕಾರ್ಯಕ್ರಮ ವನಿತಾ ವಿಹಾರ. ಇದರಲ್ಲಿ ಗೌರಿ ಗಣೇಶ ಹಬ್ಬದ ಪ್ರಯುಕ್ತ ಮಡಿಕೇರಿಯ ಮೇಘಾ ಭಟ್ ಅವರಿಂದ ವಿಶೇಷ ಸಂಯೋಜಿತ ಕಾರ್ಯಕ್ರಮ ವಿಘ್ನ ವಿನಾಶಕ ವಿನಾಯಕ. ನಿರ್ವಹಣೆ ಸುಜಾತ ಎಫ್ತಳವಾರ್. ಇದು ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ. 12:30 ಆರೋಗ್ಯ ಸಂಚಿಕೆ ಕಾರ್ಯಕ್ರಮದಲ್ಲಿ ಆರೋಗ್ಯ ಮತ್ತು ಆಹಾರದ ಬಗ್ಗೆ ಮಾತನಾಡುತ್ತಾರೆ ಡಾಕ್ಟರ್ ಜ್ಯೋತಿ ಖದನಾಪುರ್. ಸಂದರ್ಶಕರು ಸವಿತಾ ದೇಶ್ಮುಖ್. ಇದು ಆಕಾಶವಾಣಿ ವಿಜಯಪುರ ಕೇಂದ್ರದ ಕೊಡುಗೆ. 1 ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳನ್ನು ಆಧರಿಸಿದ ಕಾರ್ಯಕ್ರಮ ಪ್ರಧಾನಮಂತ್ರಿ ಅಗ್ರಿ ಉಡಾನ್. ಈ ಯೋಜನೆ ಕುರಿತು ಮಾತನಾಡುತ್ತಾರೆ ಡಾಕ್ಟರ್ ಎಸ್ ಎಂ ಸುಧಾಕರ್. ಇದು ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ. ಇನ್ನು 2:40 ಸ್ನೇಹ ಭಾರತಿ. ಸಂಜೆ ನಿಲಯದ ಕಾರ್ಯಕ್ರಮದಲ್ಲಿ 5 ಸವಿಗಾನ, 5:55 ಚಜ್ಜಿ ರೊಟ್ಟಿ ಚೌಳಿಕಾಯಿ, 6:10 ಕಾರ್ಯಕ್ರಮಗಳ ವಿವರಣೆ, 6:15 ಕ್ಯಾನ್ಸರ್ ಕುರಿತು ಪ್ರಾಯೋಜಿತ ಕಾರ್ಯಕ್ರಮ, ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿ ಕರ್ನಾಟಕ ಚಾಪ್ಟರ್. 6:30 ಜಿಲ್ಲಾ ವಾರ್ತಾಪತ್ರ, 6:50 ಪ್ರಾಯೋಜಿತ ಕಿಸಾನ್ವಾಣಿ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ. ನಾಳಿನ ಕಾರ್ಯಕ್ರಮದಲ್ಲಿ ತೆಂಗಿನ ನರ್ಸರಿ ಒಂದು ಉಪಕಸುಬಾಗಿ, ಈ ಕುರಿತು ಡಾಕ್ಟರ್ ನಾರಾಯಣ ಸ್ವಾಮಿ ಅವರೊಡನೆ ಸಂದರ್ಶನ. ಸಂದರ್ಶಕರು ತಿಮ್ಮಪ್ಪ ಎಚ್ ಗೌಡ. ಇವಿಷ್ಟು ನಾಳೆ ಬಿತ್ತರಗೊಳ್ಳುವ ಪ್ರಮುಖ ಕಾರ್ಯಕ್ರಮಗಳು. ಇದು ಆಕಾಶವಾಣಿ ವಿಜಯಪುರ. ಸಮಯ 6:05 ಆಗುತ್ತಲಿದೆ. ಇನ್ನೀಗ ದೆಹಲಿ ಕೇಂದ್ರದಿಂದ ಇಂಗ್ಲಿಷ್ನಲ್ಲಿ ವಾರ್ತೆಗಳು.

0: in Mumbai. Previously, the finance ministers and governors had met in Jaipur last month. The Union Ministry of Women and Child Development launched the 9th National Nutrition Month at Varanasi in Uttar Pradesh today. Chief Minister Yogi Adityanath, along with Union Minister for Women and Child Development, Annapurna Devi, inaugurated the program. Speaking on the occasion, the Union Minister said, through the 9th National Nutrition Month, the government reiterates its commitment to a well-nourished and empowered India. The BJP will launch a month-long Seva Sankalp Abhiyan from the 17th of this month to mark Prime Minister Narendra Modi's birthday and the completion of 25 years of his public life. Addressing a press conference in New Delhi today, BJP President Nitin Naveen said, Prime Minister Modi began his tenure as the Chief Minister of Gujarat in 2001. Mr. Naveen said, over the past 25 years, Prime Minister Modi has steadfastly continued his journey of service, guided by the mantra of from public service to national service. Benchmark domestic equity indices ended lower for the third consecutive session today. The Sensex plunged 813 points to close at 74,764. The Nifty also shed 204 points to settle at 23,432. India ended their campaign at Stage 3 of World Archery Para Series in Ahmedabad on a high note, winning 2 gold and 4 bronze medals. On the final day today, double Paralympics medalist Harvinder Singh and reigning world champion and world number one Sheetal Devi led India's medal charge. And with that, we end this news bulletin.
1: Akashvani, Vijayapura. ಇದೀಗ ಕೇಳಿ ಕಾರ್ಯಕ್ರಮ ಛಜ್ಜಿ ರೊಟ್ಟಿ ಚವಳಿಕಾಯಿ.
2: ಹೇಳ್ರಿ ವಾ ಹೇಳ್ರಿ ಲಘು ಹೇಳ್ರಿ. ಸೂರ್ಯ ನತ್ತಿ ಮ್ಯಾಗ ಬಂದಾನೆ, ಇನ್ನಾ ಮಕ್ಕೊಂದಿರಿ, ಹಚ್ಕೊಂದ ಹೇಳ್ರಿ ಲಘು ಹೇಳ್ರಿ. ಕಸ್ಟಮರ್ ಬರ್ತಾರ, ಅಡಿಗೆ ಮಾಡ್ಬೇಕು, ಹೇಳ್ರಿ ಪಟ್ನೆ.
3: ಹ್ಮ್, ಏನ್ ಕಮಲಬಾಯಿ, ಇದು ಏನು ಉದ್ಯೋಗ ನಡೆಸಿಲ್ಲ, ಏನಿದು ಗ್ರಹ ಉದ್ಯೋಗ ಬೋರ್ಡ್ ಬೇರೆ ಐತಿ.
2: ಏ ಏನಿಲ್ಲಪ್ಪ ಅಣ್ಣ, ಬಾ. ಏನಂದ್ರ ಮನ್ಯಾಗ ಕುತ್ ಕೂತ್ ಬ್ಯಾಸರ ಆಗಿತ್ತಾ, ಗ್ರಹ ಉದ್ಯೋಗ ಮಾಡಿದ್ರಾಯ್ತು. ಮನ್ಯಾಗೆ ಅಲ್ಲಿ ಇಲ್ಲಿ ಹೋಗಿ ಅವ್ರ ಇವ್ರ ಕೈಯಾಗ ದುಡಿದ್ರಾಗ ಏನೈತಿ, ನಾವು ಸ್ವಂತ ಒಂದ್ ಬಿಸ್ನೆಸ್ ತೆಗದ್ರಿ ಹಂಗತ್ ಹೇಳಿ ಗ್ರಹ ಉದ್ಯೋಗ ಚಾಲು ಮಾಡಿನ್ ಮನ್ಯಾಗ.
3: ಇಷ್ಟೆಲ್ಲ ಜನ ಅದಾರಲ್ಲ, ಮತ್ ಯಾರು ಇವ್ರೆಲ್ಲ?
2: ಇವರೆಲ್ಲ ನೋಡು, ನಮ್ಮ ಮನ್ಯಾನ್ ಮಂದಿನೇ ತಗೊಂಡಿನ್ ನಾ ಕೆಲ್ಸಕ್ಕ, ಒಂದಿಬ್ರು ಹೊರಗಿನವ್ರ ಅದಾರ. ಮತ್ತ ಅಲ್ಲಿ ಇಲ್ಲಿ ಹೋಗಿ ದುಡಿದ್ರಾಗ ಏನೈತಿ, ನಾನ ಒಂದ್ ಸ್ವತ್ ಬಿಸ್ನೆಸ್ ಮಾಡಿನಿ, ನಮ್ಮ ಮನೆಯವ್ರಿಗೆ ಕೆಲಸ ಸಿಕ್ಕಂಗ ಆಗ್ತೈತಿ, ಒಟ್ಟಿಗೆ ಕೂಡಿ ಎಲ್ಲ ಕೆಲಸ ಮಾಡ್ತೇವಿ.
3: ಹ್ಮ್, ಎಲ್ಲ ಚಲೋ ಅದಾವ. ಇದೇನ್ ಪ್ಯಾಕಿಂಗ್ ಅದೇನು ಚಂದ ಆಗ್ಯಾದಲ್ಲ. ಮತ್ತ ಇದ್ರ ಮ್ಯಾಗ ಏನ್ FSSI ಲೈಸೆನ್ಸ್ ನಂಬರೇ ಇಲ್ಲಲ್ಲ.
2: FSSAI ಅಂದ್ರೆ ಏನ್ ಪಾಯ್ದ?
3: ಇದು ಆಹಾರ ಸುರಕ್ಷತೆ ಗುಣಮಟ್ಟ ಸಲುವಾಗಿ ಒಂದು ಸಂಸ್ಥೆ ಅದ ಇದು. ಇದ್ರದ್ದು ಲೈಸೆನ್ಸ್ ಬಹಳ ಬೇಕೇ ಆಗ್ತದ ನೋಡಿ. ಇಂತ ಆಹಾರ ಪದಾರ್ಥ ನೀವು ಏನೇ ಮಾರಾಟ ಮಾಡ್ತೀನಿ, ತಯಾರ ಮಾಡ್ತೀನಿ, ಪ್ಯಾಕಿಂಗ್ ಮಾಡ್ತೀನಿ ಅಂದ್ರ ಇದು ಲೈಸೆನ್ಸ್ ಇಲ್ಲದೆ ಏನು ಮಾಡ್ಲಕ್ ಬರಂಗಿಲ್ಲ ನೋಡುವ.
2: ಇದೇನು ಸರ್ಕಾರದವ್ರು ಕೊಡ್ತಾರ, ಎಲ್ಲಿ ಹೋಗಿ ತೆಗಿಬೇಕಿದು?
3: ಹಾ, ಇದು ಸರ್ಕಾರದೇ ಒಂದು ಕಚೇರಿ ಇರ್ತೈತಿ, ಜಿಲ್ಲಾ ಆರೋಗ್ಯ ಕೇಂದ್ರ ಏನಿರ್ತೈತಲ್ಲ ಅಲ್ಲಿ ಒಂದು ಕಚೇರಿ ಇರ್ತೈತಿ. ನಮ್ ವಿಜಯಪುರ ಜಿಲ್ಲಾದ್ದು ಸರ್ಕಾರಿ ಆಸ್ಪತ್ರೆ ಅದಲ್ಲ, ಅದ್ರ ಒಳಗೆ ಹೋದ ಕೂಡಲೇ ಆಯುರ್ವೇದ ಪಂಚಕರ್ಮ ಚಿಕಿತ್ಸಾ ಕೇಂದ್ರ ಅಂತದ, ಅದ್ರ ಎದುರಿಗೆ ಇದ್ರ ಆಫೀಸ್ ಐತಿ ನೋಡು.
2: ಇದು ಯಾರ್ಯಾರು ತಗೋಬೇಕತ್ತಿ ನೀನು? ಸಣ್ಣವರು, ದೊಡ್ಡವರು, ದೊಡ್ಡ ಮಟ್ಟ ಒಳಗಿರುವಂತ ಉದ್ಯೋಗ ಮಾಡೋರು ತಗೋಬೇಕ? ನಮ್ಮಂತ ಸಣ್ಣವರು ತಗೋಬೇಕಿದು, ಸಣ್ಣ ಉದ್ಯೋಗ ಮಾಡೋರು
3: ಯಾರು ಬೇಕಾದವ್ರು ತಗೋಬಹುದು ನೋಡುವ ಕಮಲಬಾಯಿ. ಇದನ್ನ ಇದು ನಿಮ್ಮ ಮನೆಯನ್ ಅಡಿಗೆ ಮನಿಗೆ ಸಹಿತಕ್ಕ FSSI ಲೈಸೆನ್ಸ್ ತಗೋಬಹುದು ನೋಡು. ಎಲ್ಲಿ ನಾವು ಆಹಾರ ಪದಾರ್ಥ ಮಾಡ್ತೀವಿ, ತಯಾರ್ ಮಾಡ್ತೀವಿ, ಎಲ್ಲಿ ನಾವು ಪ್ಯಾಕಿಂಗ್ ಮಾಡ್ತೀವಿ, ಎಲ್ಲದಕ್ಕೂ ತಗೋಬಹುದು. ಉಪ್ಪು, ಎಣ್ಣೆ, ನಾವು ಏನ್ ಬಾಯಾಗ ಹಾಕೊಳ್ತೀವಿ, ಏನ್ ಆಹಾರ ಸೇವಿಸ್ತೀವಿ, ಪ್ರತಿಯೊಂದಕ್ಕೂ ಕಾಳ ಕಡಿ ಗೋಧಿ ಹಿಟ್ಟು ಮತ್ ಯಾವ್ದಾದ್ರು ತಿನಿಸು ರೊಟ್ಟಿ
2: ಕಾಯಿಪಲ್ಯಕ್ಕೂ ತಗೋಬೇಕಾ?
3: ಯಾವುದೇ ಒಂದು ನೀವು ಸಂಸ್ಕರಣ ಮಾಡ್ತಿದ್ರಿ, ಪ್ಯಾಕ್ ಮಾಡಿ ಮಾರಾಟ ಮಾಡ್ತಿದ್ರಿ ಅಂದ್ರ ಅದನ್ನ ತಗೊಳ್ಳೋದು ಬಹಳ ಜರೂರಿ ಐತಿ ನೋಡುವ.
2: ಮತ್ ಇದ್ರ ಆಫೀಸ್
3: ಇದು ಹೇಳದನಲ್ಲ ಏನ, ಈಗ ಆಫೀಸ್ ಸರ್ಕಾರಿ ದವಾಖಾನೆ ಆವರಣದೊಳಗ ಇರ್ತೈತಿ, ಇದು ಜಿಲ್ಲಾ ಕೇಂದ್ರದೊಳಗ ಇರ್ತಾವ ಆಫೀಸ್.
2: ಮತ್ ಇದೇನು ಮ್ಯಾಲೆ ಮ್ಯಾಲೆ ಚೆಕ್ ಮಾಡಕ್ ಏನ ಮ್ಯಾಗ್ನವ್ರು ಯಾರು ಬರ್ತಾರೇನ್ಪ?
3: ಏನಿಲ್ಲ, ನೀವು ಲೈಸೆನ್ಸ್ ತಗೊಂಡಿದ್ರಿ ಅಂದ್ರ ನೀವು ಸ್ವಚ್ಛತಾ ಅದಿರಿಲ್ಲೋ, ಅಲ್ಲಿ ಎಲ್ಲಾ ಪದಾರ್ಥಗಳು ಗುಣಮಟ್ಟದ ಬಳಸ್ತಿರೋ ಇಲ್ಲೋ ನೋಡ್ಲಕ್ ಅಂತ ಹೇಳಿ ಅವ್ರು ಬಂದು ನೋಡ್ತಿರ್ತಾರ, ಅವಾಗ ಅವಾಗ ಭೇಟಿ ಕೊಡ್ತಿರ್ತಾರ ನೋಡ್ವಾ.
2: ಏ ನಾನ್ ನಂದ್ ಮಾತ್ರ ಇಲ್ಲಿ ಪ್ರತಿಯೊಂದು ಸಾಮಾನು ಸ್ವಚ್ಛವಾಗಿನೇ ಇರ್ತಾವ.

0: ಪ್ರತಿಯೊಂದು ಸಾಮಾನು ಸ್ವಚ್ಛ ಮಾಡೇ ನಾವು ಅಡಿಗೆ ಮಾಡ್ತೇವೆ.
1: ಇದು ಸ್ವಚ್ಛ ಇದ್ದಿದ್ದು ಜನರಿಗೆ ಹೆಂಗ್ ಗೊತ್ತಾಗಬೇಕು? ಈಗ ಪ್ಯಾಕ್ ಮಾಡಿದ ಆಹಾರ ತಗೊಳ್ಳೋರಿಗೆ ಅವರು FSSAI ಲೈಸೆನ್ಸ್ ನೋಡಿದ್ರ ಅಂದ್ರೆ ಇದೆಲ್ಲಾ ಸುರಕ್ಷತೆ ಗುಣಮಟ್ಟದೊಳಗದ.
0: ಇದು ಏನು ಕನ್ನಡದ ಹೇಳಲ್ಲ ನನಗೆ ಇದ್ರ ಅರ್ಥ ಏನು?
1: ಈ FSSAI ಅಂದ್ರೆ ಫುಡ್ ಸೇಫ್ಟಿ ಅಂಡ್ ಸ್ಟ್ಯಾಂಡರ್ಡ್ಸ್ ಅಥಾರಿಟಿ ಆಫ್ ಇಂಡಿಯಾ ಅಂತ ಹೇಳಿ, ಕನ್ನಡದಾಗ ಹೇಳಬೇಕಂದ್ರ ಭಾರತೀಯ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಪ್ರಾಧಿಕಾರ ಅಂತೇಳಿ. ಇದು 2008 ಸೆಪ್ಟೆಂಬರ್ 5 ಇದು ರೂಪುಗೊಂಡದ. ಎಲ್ಲಾ ಪ್ಯಾಕ್ ಮಾಡಿದ ಆಹಾರ ಪದಾರ್ಥ ಮ್ಯಾಗ ಇದರದು ಲೈಸೆನ್ಸ್ ಇರಬೇಕಾಗ್ತದ. ನೀವು ಬ್ಯಾರೆ ಕಡೆ ತಯಾರು ಮಾಡಿ ನೀವು ಆಹಾರ ಪದಾರ್ಥ ಪ್ಯಾಕಿಂಗ್ ಮಾಡಿ ಮಾರಾಟ ಮಾಡ್ತಿದ್ರಿ ಅಂದ್ರೆ ಅದಕ್ಕೂ ತಗೋಬೇಕು. ಇಲ್ಲ ನೀವೇ ಇಲ್ಲಿ ತಯಾರು ಮಾಡಿ ನೀವೇ ಪ್ಯಾಕ್ ಮಾಡಿ ಮಾರಾಟ ಮಾಡ್ತಿದ್ರು ತಗೋಬೇಕು. ಸಾಗಾಣಿಕೆದಾರರು ತಗೋಬೇಕು. ಇದನ್ನ ಗೋಡೌನ್ದೊಳಗ ಅಂದ್ರೆ ನೀವು ತೆಗೆದಿಡ್ತಿದ್ರಿ ಅಂದ್ರೆ ಅವ್ರು ಸಹಿತ ತಗೋಬೇಕು. ಇದು ಎಲ್ಲೆಲ್ಲಿ ಆಹಾರ ಪದಾರ್ಥಗಳು ಏನೇನು ಬಳಕೆ ಆಗ್ತಾವ ಅಲ್ಲೆಲ್ಲ ಕಡೆ ತಗೋಬೇಕು. ಹಣ್ಣುಗಳದವರು ಮತ್ತು ಕಾಳ ಕಡಿಯವರು, ಮಾಂಸ, ಮೀನು, ಸಿಹಿ ತಿಂಡಿ, ಜೇನುತುಪ್ಪು, ಉಪ್ಪು, ಮಸಾಲೆ ಅಥವಾ ಪಾನೀಯಗಳು, ಎಲ್ಲ ಆಹಾರದ ಪದಾರ್ಥಗಳಿಗೆ ಇದು ತಗೋಬೇಕಾಗ್ತದೆ ನೋಡಿ.
0: ಅಂದ್ರೆ ಈಗ ನೀ ಹೇಳೋದೇನಂದ್ರೆ ನನಗೆ ಅರ್ಥ ಆಯ್ತು. ಈಗ ನಾನು ಬಜಾರ್ನ್ಯಾಗ ಹೋದಾಗ ಮಾರ್ಕೆಟ್ನ್ಯಾಗ ಹೋದಾಗ ಇವೆಲ್ಲ ಐತೆಯೋ ಇಲ್ಲ ಇದ್ರ ಮ್ಯಾಗ ಇದು ಮುದ್ರಾ ಐತೆಯೋ ಇಲ್ಲ ಅಂತ ನೋಡಿ ತಗೊಂಡ್ ಬರ್ಬೇಕು. ನಾ ಸಾಮಾನು ಖರೀದಿ ಮಾಡ್ಬೇಕಂತಂಗಾಯ್ತು.
1: ಹಾ, ನೀನು ಈಗ ಒಂದ್ ರೊಟ್ಟಿ ನೀ ಮಾರಾಟ ಮಾಡ್ತೀಯ ಅಂದ್ರ ನೀನು ಬೀಸ್ಕೊಂಡ್ಬರ್ತೀಯ ಅಂದ ಆ ಗಿರಣಿಗೂ FSSAI ನಂಬರ್ ಇರಬೇಕು.
0: ಹೌದಾ?
1: ಹಾ. ನೀನು ಮಸಾಲೆ ಪದಾರ್ಥ ಆ ಪಲ್ಯಕ್ ಬಳಸ್ತೀಯ ಅಂದ್ರ ಆ ಮಸಾಲೆ ಪದಾರ್ಥಕ್ಕೂ FSSAI ಇರಬೇಕು. ನೀನು ಎಣ್ಣೆ ಬಳಸ್ತೀಯ ಅಂದ್ರ ಎಣ್ಣೆಗೂ FSSAI ಲೈಸೆನ್ಸ್ ಇರಬೇಕು. ಆ FSSAI ಲೈಸೆನ್ಸ್ ಇದ್ದಂತ ಪದಾರ್ಥಗಳನ್ನೇ ನೀನು ಬಳಸಿ ಮಾರಾಟ ಮಾಡಬೇಕು. ಮತ್ತು ನೀ ಮಾರಾಟ ಮಾಡುವಾಗ ನಿನ್ನ ಉದ್ಯಮಕ್ಕೂ FSSAI ಲೈಸೆನ್ಸ್ ಬೇಕು ನೋಡು.
0: ಹೌದು, ಆದ್ರೆ ಇದು ಏನ್ ಈಗ ನಾನು ಒಂದು 10 ರೊಟ್ಟಿ ಕಳಿಸಬೇಕಾಗಿದ್ದ ನಾ ಇಟ್ಕೋರ್ಪ. ಅದಕ್ಕೇನು ಸಿಕ್ಕಾ ಬರ್ತದೆ ಏನಾದ್ರ ಮ್ಯಾಗ ಮುದ್ರಾ ಹೊಡೆದ?
1: ಹಾ, ನೀನೇನ್ ಮ್ಯಾಗ ಈ ಪ್ಯಾಕಿಂಗ್ ಮಾಡಿದಲ್ಲ ಇದ್ರ ಮ್ಯಾಗ ಒಂದ್ ಲೇಬಲ್ ಹಚ್ಚಿದೆ ಅಲ್ಲ ನಿಂದ ಗೃಹ ಉದ್ಯೋಗದ್ದು, ಇದ್ರಾಗೆ FSSAI ಲೈಸೆನ್ಸ್ ನಂಬರ್ ಹಾಕಿ ಅವ್ರೊಂದ್ ನಂಬರ್ ಕೊಟ್ಟಿರ್ತಾರ, ಆ ನಂಬರ್ ಪ್ರಿಂಟ್ ಮಾಡಿಸ್ಬಿಟ್ಟು ಇದಕ್ಕೆ ಅಂಟಿಸ್ಬೇಕು.
0: ಒಂದ್ ಸಿಕ್ಕಾ ತಗೊಂಡ್ ಬಿಡ್ಬೇಕು ನಾನು, ಅದಕ್ಕ ಅಂಟಿಸಿ ಸಿಕ್ಕಾ ಹೊಡೆದು ಅದಕ್ಕೆ ಲಗತಿಸ್ಬೇಕು. ಅರ್ಥ ಆಯ್ತು ಬಿಡಪ್ಪ ನನಗೆ.
1: ಮತ್ತ ಇದನ್ನ ನೀ ಇನ್ನ ಕೇಳಿದ್ದಲ್ಲ ದೊಡ್ಡ ಉದ್ಯೋಗದಾರ ತಗೋಬೇಕೇನಂತೇಳಿ, ಎಲ್ಲರಿಗೆ ಸಂಬಂಧಪಡ್ತದ. ಆದ್ರ ನೋಂದಣಿ ಶುಲ್ಕ ಬ್ಯಾರೆ ಬೇರೆ ಇರ್ತೈತಿ ನೋಡು. ಅಂದ್ರ 12 ಲಕ್ಷಕ್ಕಿಂತ ವಹಿವಾಟಿನಕ್ಕಿಂತಲೂ ಕಡಿಮೆ ಇತ್ತು ಅಂದ್ರ ಅವರಿಗೊಂದು ಬೇರೆ, 12 ಲಕ್ಷದಿಂದ 20 ಕೋಟಿ ತನಕ ಇತ್ತಂದ್ರ ಅವರಿಗೊಂದು ನೋಂದಣಿ ಶುಲ್ಕ ಬೇರೆ ಇರ್ತೈತಿ.
0: ಮತ್ತ ಸಣ್ಣ ಉದ್ಯೋಗದಾರ ನಮಗ
1: ಅವರಿಗೂ ಕೂಡ ಒಂದು ಕಡಿಮೆ ಮೊತ್ತದ ಒಂದು ನೋಂದಣಿ ಶುಲ್ಕ ಇರ್ತೈತಿ ನೋಡು.
0: ಇಷ್ಟೆಲ್ಲ ಮಾಹಿತಿ ನೀಡಿದಿಪ್ಪ ನನಗ, ಚಲೋ ಆಯ್ತು. ಈಗ ನಾ ಇದನ್ನ ಎಲ್ಲಿ ಹೋಗಿ ತಗೊಂಡು ಹೇಳದಿಲ್ಲ, ಈ ಸರ್ಕಾರಿ ದವಾಖಾನೆ ಒಳಗ ಸಿಗ್ತದ ಇದು ಲೈಸೆನ್ಸ್ ಅಂತ ಹೇಳಿಕೇಶಿಂದ FSSAI ಈ ಒಂದು ಏನ್ ಲೈಸೆನ್ಸ್ ಹೆಸರದ, ಇದನ್ನ ಹೋಗಿ ನಾನು ಮಾಡಿಸ್ಕೊಂಡು ನಮ್ಮ ಅಂಗಡಿ ಒಳಗ ತುಗಾಕ್ತೀನಿ ಇದನ್ನ.
1: ಬಾಳ ಚಲೋ ಆಯ್ತು ನೋಡಿ.
0: ಆಯ್ತಪ್ಪ,
1: ಬಾಳ ಬಂಗಾರ ಆಗ್ತದೆ.
0: ಆಯ್ತು, ಈಗ ಬಾ ಚಾ ಕುಡಿಯಾಕಂತ, ಚಾ ಕುಡಿದು ಹೋಗಕಂತ.
1: ಆಯ್ತು ಆಯ್ತು.
2: ಇದುವರೆಗೆ ವಿಶೇಷ ಕಾರ್ಯಕ್ರಮ ಚಜ್ಜಿ ರೊಟ್ಟಿ ಚವಳಿಕಾಯಿ ಕೇಳಿದಿರಿ.
0: ನಿರೂಪಣೆ ರೇವಣಸಿದ್ದ ಚಾಂದಕೌಟೆ, ಇವರೊಂದಿಗೆ ಭಾರತಿ ಸುಣಗಾರ್.
2: ಕಾರ್ಯಕ್ರಮ ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಪ್ರಸಾರವಾಯಿತು.
1: ಬನ್ನಿ ಈಗೊಂದು ನೀತಿ ಕಥೆಯನ್ನ ಕೇಳೋಣ.
3: ಪ್ರಿಯ ಕೇಳುಗರೆ, ಇಂದಿನ ನೀತಿ ಕಥೆಗೆ ಸ್ವಾಗತ ಹಾಗೂ ನಮಸ್ಕಾರ. ಅಕ್ಬರ್ ಮತ್ತು ಬೀರಬಲ್ಲರ ಹಾಸ್ಯಯುತ ನೀತಿ ಕಥೆಗಳು ತುಂಬಾ ಜನಪ್ರಿಯವಾಗಿವೆ. ಅಂತಹದೇ ಜನಪ್ರಿಯವಾದ ಕಥೆಗಳಲ್ಲಿ ಇವತ್ತು ನಿಮಗೆ ಒಂದು ಕಥೆಯನ್ನ ಕೇಳಿಸ್ತಾ ಇದ್ದೇನೆ. ಒಂದಿನ ಅಕ್ಬರ್ ಬಾದ್ಶಾಹನು ತನ್ನ ಅಂಗೈಯನ್ನ ನೋಡುತ್ತಾ ಕುಳಿತಿದ್ದ. ಆಗ ಬೀರಬಲ್ಲನ ಆಗಮನವಾಯಿತು. ಬೀರಬಲ್ಲನನ್ನ ನೋಡಿದ ಬಾದ್ಶಾಹ ಪುನಃ ಅಂಗೈಯನ್ನ ನೋಡತೊಡಗಿದ. ಏನು ಇವತ್ತು ಮಹಾಪ್ರಭುಗಳು ಹಸ್ತ ಸಾಮುದ್ರಿಕದ ಅಭ್ಯಾಸ ನಡೆಸಿದಂತಿದೆ ಅಂತ ಬೀರಬಲ್ಲನು ನಗೆ ಬೀರದ. ಅಭ್ಯಾಸವೇನೋ ಹೌದು, ಆದ್ರೆ ಹಸ್ತ ಸಾಮುದ್ರಿಕವಲ್ಲ. ಬೀರಬಲ್ಲ, ಈ ಅಂಗೈಗಳಲ್ಲಿ ಕೂದಲುಗಳು ಏಕೆ ಇಲ್ಲ? ಇದರ ಕಾರಣ ನಿನಗೆ ಗೊತ್ತಿರಬೇಕಲ್ಲವೇ ಅಂತ ಪ್ರಶ್ನೆ ಮಾಡಿದ ಬಾದ್ಶಾಹ ಬೀರಬಲ್ಲನಿಗೆ. ಗೊತ್ತಿದೆ ಮಹಾಪ್ರಭುಗಳೇ, ಈಗ ನೋಡಿ, ಪಾದರಕ್ಷೆಯಲ್ಲಿದ್ದ ಪಾದಗಳ ಮೇಲಿನ ಚರ್ಮ ಬೆಳ್ಳಗಾಗಿರುತ್ತದೆ, ಉಳಿದ ಮೈಬಣ್ಣ ಸ್ವಾಭಾವಿಕವಾದದ್ದು, ದಿನನಿತ್ಯ ಕೈಯಾಡುವ ಕಬ್ಬಿಣದ ಕೀಲಿ ಕೈ ಸಹ ತನ್ನ ಬಣ್ಣ ಕಳೆದುಕೊಂಡು ಬೆಳ್ಳಗಾಗುತ್ತದೆ. ಹೀಗಿದ್ದಾಗ ಮಹಾಪ್ರಭುಗಳೇ, ಪ್ರಭುಗಳ ಎರಡೂ ಕೈಗಳು ದಾನ ಕೊಡುವಲ್ಲಿ ಪ್ರಶಸ್ತಿ ನೀಡುವಲ್ಲಿ ನಿರಂತರವಾಗಿ ನಿರತವಾಗಿರುವುದರಿಂದ

ಆತ ತಮ್ಮ ಅಂಗೈಯಲ್ಲಿ ಕೂದಲು ಬೆಳೆಯಲು ಅವಕಾಶವಿಲ್ಲ ಅಂತ ಬೀರುಬಲ್ಲ ಸಮಾಧಾನದ ಉತ್ತರ ನೀಡಿ ಸೌಮ್ಯವಾಗಿ ಮುಗುಳುನಗೆ ಬೀರಿದ. ಬಾದ್ಶಾಹನಂತೂ ಬೀರುಬಲ್ಲನ ಮಾತು ಕೇಳಿ ನಗುತ್ತಾ, ಬೀರಬಲ್ಲ, ನಿನ್ನ ಈ ಉತ್ತರದಲ್ಲಿ ನಿಜವಾದ ಕಾರಣವಿಲ್ಲ, ಕೇವಲ ಮುಖಸ್ತುತಿ ತುಂಬಿದೆ. ಇದನ್ನು ನಾನು ಒಪ್ಪಲಾರೆ. ತಾವು ದಯಾಳುಗಳು. ದಾನ ಕೊಟ್ಟಿದ್ದನ್ನು ಮರೆತು ಬಿಡುವವರು. ಒಂದು ಕೈಯಿಂದ ಕೊಟ್ಟದ್ದು ಇನ್ನೊಂದು ಕೈಗೆ ಗೊತ್ತಾಗಬಾರದೆನ್ನುವ ಮಾತಿನಲ್ಲಿ ನಂಬಿಕೆಯನ್ನ ಇಟ್ಟವರು. ಅಂದ ಮೇಲೆ ಈ ಮಾತನ್ನ ತಾವು ಸ್ವೀಕರಿಸುವುದಿಲ್ಲ. ಆದರೂ ನನ್ನ ಮಾತು ನಿಜ ಮಹಾಪ್ರಭು ಅಂತ ಬೀರಬಲ್ಲ ತನ್ನ ಉತ್ತರಕ್ಕೆ ಸಮಜಾಯಿಸಿ ನೀಡಿದ. ಹಾಗಾದ್ರೆ ನಿನ್ನ ಅಂಗೈಗಳಿಗೆ ಏಕೆ ಕೂದಲುಗಳಿಲ್ಲ ಅಂತ ಪತಿ ಪ್ರಶ್ನೆ ಮಾಡಿದ ಅಕ್ಬರ್ ಮಹಾರಾಜ. ಹೌದು ಹುಜೂರ್, ತಮ್ಮಿಂದ ಸಂಭಾವನೆ ಪ್ರಶಸ್ತಿ ತೆಗೆದುಕೊಂಡು ನನ್ನ ಅಂಗೈಯಲ್ಲಿ ಕೂದಲು ಬೆಳೆಯಲು ಆಸ್ಪದವೇ ಇಲ್ಲದಂತಾಗಿದೆ ಅಂತ ಹೇಳ್ದ. ಹಾಗಾದ್ರೆ ಬೀರಬಲ್ಲ, ನಮ್ಮ ಆಸ್ಥಾನದ ಸಭಿಕರು ಉಳಿದ ಪಂಡಿತರ ಅಂಗೈಗಳಲ್ಲಿಯೂ ಕೂದಲುಗಳಿಲ್ಲವಲ್ಲ, ಅದಕ್ಕೇನು ಕಾರಣ ಅಂತ ಬಾದ್ಶಾಹನು ನಗುತ್ತಾ ಕೇಳ್ದ. ಅದರ ಕಾರಣ ಮೇಲೆಯೇ ಇದೆ ಹುಜೂರ್. ತಾವು ನನಗೆ ಮೇಲಿಂದ ಮೇಲೆ ಪಾರಿತೋಷಕ ಕೊಡುವಿರಿ, ಇಂತಹ ಪಾರಿತೋಷಕ ನಮಗಿಲ್ಲವಲ್ಲ ಎಂಬ ಅಸೂಯೆಯಿಂದ ಅವರು ಅಂಗೈಗಳನ್ನ ತಿಕ್ಕಿಕೊಳ್ಳುತ್ತಿರುತ್ತಾರೆ. ಆದ್ದರಿಂದ ಅವರ ಅಂಗೈಯಲ್ಲಿ ಕೂದಲು ಹುಟ್ಟುವುದಕ್ಕೆ ಆಸ್ಪದ

0: ಬೀರ್ಬಲ್ಲ, ನಮ್ಮ ಆಸ್ಥಾನದ ಸಭಿಕರು ಉಳಿದ ಪಂಡಿತರ ಅಂಗೈಗಳಲ್ಲಿಯೂ ಕೂದಲುಗಳಿಲ್ಲವಲ್ಲ, ಅದಕ್ಕೇನು ಕಾರಣ ಅಂತ ಬಾದ್ಶಾಹನು ನಗುತ್ತಾ ಕೇಳ್ದ. ಅದರ ಕಾರಣ ಮೇಲೆಯೇ ಇದೆ ಹುಜೂರ್, ತಾವು ನನಗೆ ಮೇಲಿಂದ ಮೇಲೆ ಪಾರಿತೋಷಕ ಕೊಡುವಿರಿ, ಇಂತಹ ಪಾರಿತೋಷಕ ನಮಗಿಲ್ಲವಲ್ಲ ಎಂಬ ಅಸೂಯೆಯಿಂದ ಅವರು ಅಂಗೈಗಳನ್ನ ತಿಕ್ಕಿಕೊಳ್ಳುತ್ತಿರುತ್ತಾರೆ. ಆದ್ದರಿಂದ ಅವರ ಅಂಗೈಯಲ್ಲಿ ಕೂದಲು ಹುಟ್ಟುವುದಕ್ಕೆ ಆಸ್ಪದವೇ ಇಲ್ಲ ಅಂತ ಹೇಳ್ತಾ ಇದ್ದಂಗೆ ಬೀರ್ಬಲ್ಲನ ಮುಖದಲ್ಲಿ ಹಾಸ್ಯ ತುಂಬಿತು.
1: ಬೀರ್ಬಲ್ಲ, ನೀನು ಮಹಾಪಂಡಿತ, ಮಾತಿನಲ್ಲಿ ಮಹಾಚತುರ, ನಿನಗೆ ಸೋಲೆಂಬುದೇ ಇಲ್ಲ. ಅಂಗೈಗಳಲ್ಲಿ ಕೂದಲುಗಳೇಕಿಲ್ಲವೆಂಬ ನಿನ್ನ ಉತ್ತರವು ಸರಿಯಾದುದಲ್ಲ, ಆದರೂ ಕೂಡ ನಿನ್ನ ಜಾಣ್ಮೆಗೆ ಮೌನವಾಗಬೇಕಾಗಿದೆ ಎಂದು ಬಾದಶಾಹನು ಮೆಚ್ಚುಗೆಯ ಮಾತನ್ನ ಹೇಳಿದ ಬೀರಬಲ್ಲನ್ಗೆ. ಕೇಳಿದ್ರಲ್ಲ ಶ್ರೋತೃಗಳೇ, ಇಂದಿನ ನೀತಿ ಕಥೆ ಬೀರಬಲ್ ಹಾಗೂ ಅಕ್ಬರ್ರ ಮಧ್ಯೆ ನಡೆದಂತಹ ಸಂವಾದವು.
2: ನೀತಿ ಕಥೆಯನ್ನು ಹೇಳಿದವರು ಸುಮಾಖ್ಯರ್ ಅವರು. ಇದು ಆಕಾಶವಾಣಿ ವಿಜಯಪುರ. ಈಗ 6:20 ದೆಹಲಿ ಕೇಂದ್ರದಿಂದ ಸಂಸ್ಕೃತದಲ್ಲಿ ವಾರ್ತೆಗಳು.
3: ಆಕಾಶವಾಣಿ ಸಂಪ್ರತಿ ವಾರ್ತಾಃ ಶ್ರೂಯಂತಾಂ, ಪ್ರವಾಚಕಃ ಜತಿನ ಶರ್ಮಾ. ಆದೌ ಮುಖ್ಯ ವಾರ್ತಾಃ. ಕೇಂದ್ರೀಯ ಮಂತ್ರಿಮಂಡಲೇನ 50,000 crore ವ್ಯಯೇನ 8 ರೇಲ ಬಹುಪಥ ಪ್ರಕಲ್ಪಾಃ ಅನುಮೋದಿತಾಃ. ಸ್ವರ್ಣಿಮ ಚತುರ್ಭುಜ ಮಾರ್ಗಸ್ಯ ಚತುಷ್ಪಥೀಕರಣಾಯ ಚ ಸ್ವೀಕೃತಿಃ ಪ್ರದತ್ತಾ. ಶ್ರೀಲಂಕಾ ವಾಯುಸೇನಾಯಾಃ L-70 ಪ್ರಕ್ಷೇಪಕಾಣಾಂ ಆಧುನಿಕೀಕರಣಾಯ ಭಾರತ ಶ್ರೀಲಂಕಾ ಸೈನ್ಯ ಸಂಧಿಃ ಹಸ್ತಾಕ್ಷರಿತಂಗತಃ. ಸ್ವಭೂಮಿಃ ಭಾರತ ವಿರೋಧಿ ಕೃತ್ಯೇಭ್ಯಃ ನ ಪ್ರಯುಜ್ಯತೆ ಇತಿ ಕೊಲಂಬೋ ಪ್ರಶಾಸನೇನ ಆಶ್ವಾಸಿತಂ. ಆಗಾಮಿನಃ ಬ್ರಿಕ್ಸ್ ಶಿಖರ ಸಮ್ಮೇಳನಸ್ಯ ಪೂರ್ವಾಂಗರೂಪೇಣ ಮುಂಬಯ್ಯಾಂ ಬ್ರಿಕ್ಸ್ ವಿತ್ತಮಂತ್ರಿಣಾಂ ಕೇಂದ್ರೀಯ ಬ್ಯಾಂಕ್ ನಿಯಾಮಕಾನಾಂ ಚ ಅಂತಿಮಾ ಮಹತ್ವಪೂರ್ಣ ಸಂಗೋಷ್ಠಿ ಸಾಂಪ್ರತಂ ಪ್ರಚಲತಿ. ಚೀನದೇಶಸ್ಯ ಶಂಘಾಯ್ ನಗರೆ ಆಯೋಜ್ಯಮಾನಾಯಾಂ ವಿಶ್ವ ಕೌಶಲ ಸ್ಪರ್ಧಾಯಾಂ ಭಾರತಂ ಪ್ರಥಮವಾರಂ ಏಕಾದಶಸು ನವೀನಾಸು ಕೌಶಲಶ್ರೇಣಿಷು ಭಾಗಂ ಗ್ರಹಿಷ್ಯತಿ. ಅಪಿ ಚ ಅಹಮದಾಬಾದೆ ಪ್ರಚಲಂತ್ಯಾಃ ವಿಶ್ವ ದಿವ್ಯಾಂಗ ಧನುರ್ಕ್ರೀಡಾಯಾಃ ಅಂತಿಮೇ ದಿವಸೆ ಭಾರತೇನ ಉತ್ಕೃಷ್ಟ ಪ್ರದರ್ಶನೇನ ದ್ವೇ ಸ್ವರ್ಣ ಪದಕೇ ಚತ್ವಾರಿ ಚ ಕಾಂಸ್ಯ ಪದಕಾನಿ ಸ್ವಾಯತ್ತೀಕೃತಾನಿ. ಅಥ ವಾರ್ತಾಃ ವಿಶದೀಕೃತ್ಯ. ಕೇಂದ್ರೀಯ ಮಂತ್ರಿಮಂಡಲಂ ರೇಲ ಸಂಜಾಲಸ್ಯ ಅಭೂತಪೂರ್ವ ವಿಸ್ತಾರಾಯ ಕ್ಷಮತಾ ಸಂವರ್ಧನಾಯ ಚ 50,000 crore ವ್ಯಯೇನ ನಿರ್ಮೀಯಮಾನೇಭ್ಯಃ 8 ಬಹುಪಥ ರೇಲ ಪ್ರಕಲ್ಪೇಭ್ಯಃ ಸ್ವಾಕೃತಿಂ ಪ್ರಾದಾತ್. ನವದಿಲ್ಲ್ಯಾಂ ಸಂವಾದದಾತ್ರೀನ್ ಸಂಬೋಧಯನ್ ಸೂಚನಾ ಪ್ರಸಾರಣ ರೇಲ ಮಂತ್ರಿ ಅಶ್ವಿನಿ ವೈಷ್ಣವಃ ಪ್ರಾವೋಚತ್ ಯತ್ ಏತೇಷು ಪ್ರಥಮಚರಣೆ ಪಶ್ಚಿಮ ಬಂಗಾಳ ಝಾರ್ಖಂಡ್ ಒಡಿಶಾ ಮಧ್ಯಪ್ರದೇಶ ಛತ್ತೀಸ್ಗಢ ರಾಜ್ಯೇಷು ವ್ಯಾಪ್ತ ಚತುರ್ದಶ ಮಂಡಲೇಷು ನೂತನ ಮಾರ್ಗಸ್ಯ ನಿರ್ಮಾಣಂ ವಿಧಾಸ್ಯತೆ. ಅಸ್ಮಿನ್ ಖಡಗ್ಪುರ ಝಾರ್ಸುಗುಡಾ ಚತುರ್ಥ ಪಥಃ ಕಟನಿ ಪೆಂಡ್ರಾ ರೋಡ್ ಚತುರ್ಥ ಪಥಃ ತಥಾ ಬಿಲಾಸ್ಪುರ್ ಪೆಂಡ್ರಾ ರೋಡ್ ತೃತೀಯ ಪಥಃ ಸಮಾವಿಷ್ಟಾಃ ಸಂತಿ. ಅನೇನ ಸಹೈವ ಮಂತ್ರಿಮಂಡಲೇನ ತಮಿಳುನಾಡು ಆಂಧ್ರಪ್ರದೇಶ ಕರ್ನಾಟಕ ತೆಲಂಗಾಣ ರಾಜ್ಯೇಷು ಚತ್ವರಿಂಶದುತ್ತರ 500 km ಪರಿಮಿತ ವಿಸ್ತಾರಾಯ ಏಕವಿಂಶತ್ಯುತ್ತರ 10,000 crore ಅನ್ಯ 5 ಪರಿಯೋಜನಾಃ ಅಪಿ ಅನುಮೋದಿತಃ. ಮಂತ್ರಿಣಾ ಸವಿಶೇಷಂ ಪ್ರಖ್ಯಾಪಿತಂ ಯತ್ ಸರ್ವಕಾರೇಣ ದೇಶಸ್ಯ ಸಪ್ತೋಚ್ಚ ಸಾಂದ್ರತಾ ರೇಲ ವೀಥೀನಾಂ ಚತುಷ್ಪಥೀಕರಣಂ ವಿಧಾತುಂ ನಿರ್ಣಯಃ ಗೃಹೀತಃ. ಏತೇಷು ದೆಹಲಿ ಹಾವಡಾ ಮುಂಬೈ ಹಾವಡಾ ದೆಹಲಿ ಮುಂಬೈ ದೆಹಲಿ ಗುವಾಹಟಿ ದಿಲ್ಲಿ ಚೆನ್ನೈ ಹಾವಡಾ ಚೆನ್ನೈ ತಥಾ ಮುಂಬೈ ಚೆನ್ನೈ ಇತಿ ಸಪ್ತ ಪ್ರಮುಖಾಃ ಮಾರ್ಗಾಃ ಸಂತಿ ಯೇನ ರೇಲಯಾನ ವಿಳಂಬಸ್ಯ ಸಮಸ್ಯಾ ಮೂಲತಃ ವಿನಂಕ್ಷ್ಯತಿ.
4: ರೈಲ್ವೆ ಕಿ ಮಾಡರ್ನೈಜೇಷನ್ ಕಾ ಜೋ ಕಾಮ ಪಿಛಲೆ 12 ವರ್ಷೋ ಮೇ ಚಲ್ ರಹಾ ಹೈ ಉಸ್ಮೇ ಮಾನ್ಯ ಪ್ರಧಾನ ಮಂತ್ರಿ ಶ್ರೀ ನರೇಂದ್ರ ಮೋದಿ ಜೀ ಕೆ ಕಂಪ್ಲೀಟ್ ಓವರ್ಹಾಲಿಂಗ್ ಜೋ ರೈಲ್ವೆ ಕಿ ಹೋ ರಹೀ ಕಂಪ್ಲೀಟ್ ಮಾಡರ್ನೈಜೇಷನ್ ಹೋ ರಹಾ ಉಸ್ಕೆ ಪ್ರೊಜೆಕ್ಟ್ಸ್. ರೈಲ್ವೆ ಕೆ 7 ಹೈ ಡೆನ್ಸಿಟಿ ಕಾರಿಡೋರ್ಸ್ ಪ್ಲಸ್ ಮೆನಿ ಅದರ್ ಕಾರಿಡೋರ್ಸ್ ಜೋ ಕಿ ಬಹುತ್ ಜ್ಯಾದಾ ಭವಿಷ್ಯ ಮೇ ಟ್ರಾಫಿಕ್ ಲೇನೆ ವಾಲೆ ಉನ್ ಸಬ್ ಕಾರಿಡೋರ್ಸ್ ಕೋ 4-lining quadrupling ಕರ್ ಡೆಲ್ಲಿ ಸೇ ಮುಂಬೈ ಮುಂಬೈ ಸೇ ಚೆನ್ನೈ ಚೆನ್ನೈ ಸೇ ಕೋಲ್ಕತಾ ಕೋಲ್ಕತಾ ಸೇ ವಾಪಸ್ ಮುಂಬೈ ಯೇ ಹೋ ಗ್ಯಾ ಗೋಲ್ಡನ್ ಕ್ವಾಡ್ರಿಲೇಟರಲ್.
3: ಭಾರತಸ್ಯ ರಕ್ಷಾಮಂತ್ರಿ ರಾಜನಾಥ ಸಿಂಹ ಅದ್ಯ ಕೊಲಂಬೋ ನಗರೆ ಶ್ರೀಲಂಕಾಯಾಃ ರಾಷ್ಟ್ರಪತಿನ ಅನುರಾಗ್ ಕುಮಾರ್ ದಿಸಾ ನಾಯಕೆ ಇತ್ಯಮುನಾ ಸಹ ಮಹತ್ವಪೂರ್ಣಾಂ ಮಂತ್ರಣಾಂ ವ್ಯದಧಾತ್. ಉಪವೇಶ

ಆಕಾಶವಾಣಿ ರಸವಾರ್ತೆ ಬರೆದವರು ವಿಜಯಪುರದ ಕಟ್ಟೆ ಗುರುರಾಜ್, ಓದುತ್ತಿರುವವರು ಬಿಎ ಅಜರುದ್ದೀನ್. ಪ್ರಿಯ ಶ್ರೋತೃಗಳೇ, ನಮ್ಮ ದೇಶದಲ್ಲಿ ಸೂಪರ್ ಮಾಮ್ ಅಂತ ಒಬ್ಬಳು ಇದ್ಲು. ಈಕೆಯನ್ನ ಏಕೆ ಸೂಪರ್ ಮಾಮ್ ಅನ್ನೋರು ಅಂದರೆ, ಈಕೆ ವಿವಿಧ ಅವಧಿಗಳಲ್ಲಿ ಜನ್ಮ ನೀಡಿದ್ದು 29 ಮರಿಗಳಿಗೆ, ಬದುಕಿದ್ದು 25 ಮರಿಗಳು. ವಿಶ್ವದಲ್ಲಿ ಇದೇ ಫಸ್ಟು, ಇದೇ ಲಾಸ್ಟು. ಮತ್ತಾವ ಹುಲಿಗಳು ಇಷ್ಟೊಂದು ಮಕ್ಕಳನ್ನು ಹೆತ್ತು ಬಾಣಂತನಕ್ಕೆ ಹೋದ ಸಾಕ್ಷಿ ಇಲ್ಲ. ಸಾಮಾನ್ಯವಾಗಿ ಹುಲಿಗಳು ಮರಿ ಹಾಕ್ತಾ ಹಾಕ್ತಾ ದೈಹಿಕವಾಗಿ ಸುಸ್ತಾಗ್ತಾ ಹೋಗ್ತವೆ. ಇದರ ಜೀವಿತಾವಧಿ 16 ವರ್ಷ. ಇದರಲ್ಲಿ 8 ವರ್ಷ ಒಟ್ಟು 29 ಮರಿಗಳನ್ನು ಹಾಕಿದ್ದಾಳೆ ಪುಣ್ಯಾತ್ಗಿತ್ತಿ. ಕಾಡುಗಳಲ್ಲಿ ಹುಲಿಗಳ ಸಂಖ್ಯೆ ಕಡಿಮೆಯಾದಾಗ ಒಂದೇ ಕುಟುಂಬದ ಹುಲಿಗಳ ನಡುವೆ ಸಂತಾನೋತ್ಪತ್ತಿ ನಡೆಯುತ್ತೆ. ಆಗ ಜೀನ್ಗಳು ದುರ್ಬಲಗೊಳ್ಳೋದು ಕಾಮನ್. ಆದರೆ ಮಧ್ಯಪ್ರದೇಶದ ಪೆಂಚ್ ರಾಷ್ಟ್ರೀಯ ಉದ್ಯಾನವನದಲ್ಲಿ ವಿಸ್ತಾರವಾದ ಅರಣ್ಯ ಪ್ರದೇಶವಿದ್ದರಿಂದ ಈ ಕಾಲರ್ವಾಲಿ ಹುಲಿಗೆ ಬೇರೆ ಬೇರೆ ಗಂಡು ಹುಲಿಗಳೊಂದಿಗೆ ರೊಮ್ಯಾನ್ಸ್ ಮಾಡೋಕೆ ಅವಕಾಶ ಸಿಕ್ತು. ಇದೇ ಕಾಲರ್ವಾಲಿ ವರ್ಲ್ಡ್ ಫೇಮಸ್ ಆಗೋಕೆ ಕಾರಣ ಅಂತ ಸಂಶೋಧಕರು ಹುಡುಕಿದ್ದಾರೆ. ಒಂದೇ ಹುಲಿ ಇದ್ರೂ ಸಾಕು, ಕಾಡು ಮಸ್ತಾಗಿರುತ್ತೆ. ಹುಲ್ಲು ಮೇಯೋ ಜಿಂಕೆ, ಕಾಡೆಮ್ಮೆ ಅಂತ ಪ್ರಾಣಿಗಳನ್ನು ಬೇಟೆಯಾಡೋದ್ರಿಂದ ಕಾಡು ಗ್ರೀನ್ ಆಗಿರುತ್ತೆ. ಹುಲಿ ಅಂದರೆ ವರ್ಷಕ್ಕೆ 80-100 ಬೇಟೆಯಾಡಬೇಕು. ಹುಲ್ಲುಗಾವಲು ಇರೋದ್ರಿಂದ ಅಂತರ್ಜಲ ಮಟ್ಟನೂ ಜಾಸ್ತಿ ಆಗುತ್ತೆ. ನದಿಗಳು ವರ್ಷವಿಡೀ ಹರಿಯುವಂತೆ ಮಾಡೋದಕ್ಕೆ ಹುಲಿ ಕಾಣಿಕೆ ಜಾಸ್ತಿ ಇದೆಯಂತೆ. ಹುಲಿ ಇರೋ ಜಾಗಕ್ಕೆ ಬೇಟೆಗಾರರು ಬರೋಕೆ ಹೆದರೋದ್ರಿಂದನೇ ಹುಲಿನೇ ಕಾಡಿನ ಸೆಕ್ಯುರಿಟಿ. ಕಾಲರ್ವಾಲಿ ಹುಲಿ ಹೀಗೆ ಸೆಕ್ಯುರಿಟಿ ಕೆಲಸ ಮಾಡಿದೆ. ಪರಿಸರ ಪ್ರಿಯರು ಕಾಲರ್ವಾಲಿ ಹೆಸರು ಹೇಳಿದರೆ ಕೈ ಎತ್ತಿ ಮುಗಿಯೋದು ಇದೇ ಕಾರಣಕ್ಕೆ. ವಿದೇಶದಲ್ಲೂ ಈ ಕಾಲರ್ವಾಲಿ ಬಹಳ ಫೇಮಸ್ಸು. ಇದರ 25 ಮರಿಗಳು ಪೆಂಚ್ ಹುಲಿ ಅರಣ್ಯ ಪ್ರದೇಶ ಮಾತ್ರವಲ್ಲ, ಬೇರೆ ಬೇರೆ ಕಡೆ ಹರಡಿಕೊಂಡಿದೆಯಂತೆ. ಕಾಲರ್ ವ್ಯಾಲಿ ಸತ್ತಾಗ ಇಡೀ ಪೆಂಚ್ ರಾಷ್ಟ್ರೀಯ ಉದ್ಯಾನವನವೇ ಕಣ್ಣೀರು ಹಾಕ್ತು. ಸುತ್ತಮುತ್ತಲ ಜನರು, ಅಧಿಕಾರಿಗಳು ಎಲ್ಲ ಸೇರಿ ಕಾಲರ್ ವಾಲಿ ಹುಲಿ ಅಂತ್ಯ ಸಂಸ್ಕಾರ ಮಾಡಿದ್ರಂತೆ. ಹೈಹೀಲ್ಡ್ ಚಪ್ಪಲಿ ಹಾಕೋದು ಇವತ್ತಿನ ಸಂಸ್ಕಾರ ಆಗೋಗಿದೆ. ಹಾಗಾಗಿ ಹೈಹೀಲ್ಡ್ ಚಪ್ಪಲಿ ಅಂದರೆ ಸಾಕು, ಕಿವಿಲಿ ನಿಂಬೆ ಹಣ್ಣಿನಂಥ ಹುಡುಗಿ ಬಂದ್ಲು ನೋಡು ಅನ್ನೋ ಹಾಡು. ಕಣ್ಣ ಮುಂದೆ ರವಿಚಂದ್ರನ್, ಅವರ ಎದುರಿಗೆ ಹೈಹೀಲ್ಡ್ ಚಪ್ಪಲಿ ಹಾಕ್ಕೊಂಡು ನಡ್ಕೊಂಡು ಬರ್ತಾ ಇರೋ ಹೀರೋಯಿನ್ ಬರದೇ ಇದ್ರೆ ಕೇಳಿ. ಹೈಹೀಲ್ಡ್ ಹಾಕೋದು ಪ್ರೆಸ್ಟೀಜ್, ಹೀಲ್ಡ್ ಹೆಚ್ಚಾದಷ್ಟು ಪ್ರೆಸ್ಟೀಜ್ ಜಾಸ್ತಿ ಆಗುತ್ತೆ ಅಂತ ನಂಬಿದ್ದ ಕಾಲವದು. ಕೆಲವರು ಎತ್ತರ ಮ್ಯಾಚ್ ಮಾಡೋಕ್ಕೂ ಹೀಲ್ ಹಾಕೋತಾರೆ. ಹೀಲ್ ಚಪ್ಪಲಿನ ಮೊದಲು ತಯಾರು ಮಾಡಿದ್ದು ಗಂಡಸರಿಗಂತೆ ಅನ್ನೋ ವಿಚಾರನೇ ರಣಕೌತುಕ. 10ನೇ ಶತಮಾನದಲ್ಲಿ ಇಂದಿನ ಇರಾನ್, ಅಂದಿನ ಪರ್ಷಿಯನ್ನರು ಕುದುರೆ ಮೇಲೆ ನಿಂತು ಬೇಟೆಯಾಡೋಕೆ ಸುಲಭವಾಗಲಿ ಅಂತಲೇ ಹೀಲ್ಡ್ ಚಪ್ಪಲಿ ತಯಾರು ಮಾಡಿದ್ರಂತೆ. ಇರಾನ್ ಸೈನಿಕರು ಯುರೋಪಲ್ಲಿ ಓಡಾಡಲು ಶುರು ಮಾಡಿದ ಮೇಲೆ ಹೈ ಹೀಲ್ಡ್ ಶೂಗಳು ಅಲ್ಲಿನ ರಾಜರ ಮನೆಯೊಳಗೆಲ್ಲ ಹೆಜ್ಜೆ ಹಾಕಿದವು. ಎಷ್ಟೆಂದರೆ ಫ್ರಾನ್ಸ್ ರಾಜ ಲೂಯಿಸ್ ಹೈ ಹೀಲ್ಡ್ ಚಪ್ಪಲಿನ ರಾಜಪ್ರಭುತ್ವದ ಸಂಕೇತ ಮಾಡಿಬಿಟ್ಟ. ಆವಾಗಲೇ ಇದು ಮಹಿಳೆಯರ ಮನಸ್ಸೆಳೆದದ್ದು ಅನಿಸುತ್ತೆ. ವೈಯಾರಕ್ಕೆ ಇನ್ನೊಂದು ಹೆಸರು ಹೈ ಹೀಲ್ಡ್ ಚಪ್ಪಲಿ. ಸತ್ಯ ಏನಪ್ಪ ಅಂದರೆ ಹೈ ಹೀಲ್ಡ್ ಬೇರೆ ಕಡೆ ಹರಡೋಕ್ಕಿಂತ ಮೊದಲು ಭಾರತದಲ್ಲೂ ಇತ್ತಂತೆ. ಯುನೆಸ್ಕೋದವರು ಹೇಳೋ ಪ್ರಕಾರ 800 ವರ್ಷಗಳ ಹಿಂದೆಯೇ ಕಾಕತೀಯರು ಹೈ ಹೀಲ್ಡ್ ಧರಿಸಿರುವ ಶಿಲಾಬಾಲಿಕೆಯರನ್ನ ಕೆತ್ತನೆ ಮಾಡಿಸಿದ್ರಂತೆ. ತೆಲಂಗಾಣದ ರಾಮಪ್ಪ ದೇವಾಲಯದ ಬಾಗಿಲಲ್ಲಿ ಬೇಕಾದಷ್ಟು ಸಾಕ್ಷಿಗಳಿವೆಯಂತೆ. ಶಿಲಾಬಾಲಿಕೆಯರು ಹೈ ಹೀಲ್ಡ್ ಹಾಕ್ಕೊಂಡಿದ್ದಾರೆ ಅಂದರೆ ಆ ಕಾಲದ ಜನರು ಬಳಸದೇ ಇರ್ತಾರಾ? ಯುನೆಸ್ಕೋ ಅವರ ಮುಂದೇನೂ ಇದೇ ಪ್ರಶ್ನೆ ಇದೆಯಂತೆ. ಚೀನಾ ಮಂದಿ ಬಹಳ ಜಾಣರು. ಬ್ಯಾಡ್ಮಿಂಟನ್ ಶಟಲ್ ಕಾಕನ್ನ ಇವರು ಬ್ಯಾಟಲ್ಲಿ ಆಡೋಲ್ಲ, ಬದಲಿಗೆ ಕಾಲಲ್ಲಿ ಆಡ್ತಾರೆ. ಕಾಕ್ಗಿಂತ ಭಿನ್ನವಾಗಿರೋ ಪುಟಾಣಿ ಬಾಲ್ನಂತೆ ಓಡುವ ವಸ್ತುನ ಕಾಲಲ್ಲಿ ಒದೀತಾರೆ. ಹೀಗೆ ಒದೆಯೋ ಆಟಕ್ಕೆ ಅವರಿಟ್ಟ ಹೆಸರು ಜಿಯಾಂಜಿ. 4-5 ಮಂದಿ ಸೇರಿ ಆಡೋ ಆಟ, ನೋಡೋಕೆ ಚೆಂದ. ಆಟದ ಮಧ್ಯೆ ಹೊಡಿ, ಅಯ್ಯೋ, ಅಯ್ಯಯ್ಯೋ ಅಂತ ಚೀನಿ ಭಾಷೆಯಲ್ಲಿ ಎದ್ದೇಳುವ ಮಾತುಗಳು ಆಟಕ್ಕೆ ಒಂದು ಸೊಗಸನ್ನು ತಂದುಕೊಟ್ಟಿದೆಯಂತೆ. ಜಿಯಾಂಜಿ ನಿನ್ನೆ ಮೊನ್ನೆಯದಲ್ಲ, 2ನೇ ಶತಮಾನದಲ್ಲಿ ಶುರುವಾದ ಆಟ. ಆಗಿನ ಕಾಲದಲ್ಲಿ ಸೈನಿಕರು ಕಾಲಿನ ಚುರುಕುತನ ಜಾಸ್ತಿ ಮಾಡಿಕೊಳ್ಳೋಕ್ಕೆ ಜಿಯಾಂಜಿ ಆಟ ಶುರು ಮಾಡಿದ್ರಂತೆ. ಈಗ ಅದು ಬೆಳೆದು ಬೆಳೆದು ಜನಸಾಮಾನ್ಯರ ಕಾಲ ಕೆಳಗೆ ಬಂದು ನಿಂತಿದೆ. ಬ್ಯಾಟಿಗೂ ಒಂದು ಕಾಲ ಅಂದರೆ ಕಾಕಿಗೂ ಇನ್ನೊಂದು ಕಾಲ ನೋಡಿ. ದೊಡ್ಡ ದೊಡ್ಡ ಫುಟ್ಬಾಲ್ಗಳನ್ನು ಒದೆಯುವ ಕಾಲದಲ್ಲಿ ಇಂಥ ಕಾಕನ್ನು ಒದೆಯುವುದು ಕೂಡ ಕಾಲನ ನಿರ್ಣಯ ಅಂತ ಹೇಳ್ತಾ ಈ ವಾರದ ರಸವಾರ್ತೆ ಮುಗಿಸೋಣ. ಮುಂದಿನ ವಾರ ಭೇಟಿಯಾಗೋಣ. ಇದುವರೆಗೆ ರಸವಾರ್ತೆ ಕೇಳಿದಿರಿ. ಪ್ರಧಾನ ಸಂಪಾದಕರು ಬೆಂಗಳೂರು ಆಕಾಶವಾಣಿ ಪ್ರಾದೇಶಿಕ ಸುದ್ದಿ ವಿಭಾಗದ ಮುಖ್ಯಸ್ಥರು ಹಾಗೂ ಸಹ ನಿರ್ದೇಶಕರಾದ ಸುಹಾಸ್ ರಾಮ್ ಆರ್.

0: ಇದು ಆಕಾಶವಾಣಿ ವಿಜಯಪುರ ಕೇಂದ್ರ. ಸಮಯ 6:35 ಈಗ ಕಾಣೆಯಾದವರ ಕುರಿತು ಪ್ರಕಟಣೆ. ಆದರ್ಶ್ ತಂದೆ ಮಳಪ್ಪ ಅಮ್ಲ್ಯಾಳ್ ಎಂಬ 19 ವರ್ಷದ ಯುವಕನು ತಾಳಿಕೋಟೆಯ ಬಸವನಗರದಿಂದ ಕಾಣೆಯಾಗಿದ್ದು ಚೇರಾಪಟ್ಟಿ ಹೀಗಿದೆ. ಶಾರೀರಿಕವಾಗಿ ತೆಳ್ಳಗೆ, ಸದೃಢ ಮೈಕಟ್ಟು ಹೊಂದಿದ್ದು ಗೋಧಿ ಮೈಬಣ್ಣ, ದುಂಡುಮುಖ, 5'9" ಎತ್ತರವಿದ್ದು ಕನ್ನಡ, ಹಿಂದಿ ಹಾಗೂ ಇಂಗ್ಲಿಷ್ ಭಾಷೆ ಬಲ್ಲವನಾಗಿರುತ್ತಾನೆ. ಈ ಕಾಣೆಯಾದ ಯುವಕನ ಕುರಿತು ತಮಗೇನಾದರೂ ಸುಳಿವು ಇದ್ದಲ್ಲಿ ಸಮೀಪದ ಪೊಲೀಸ್ ಠಾಣೆ ಅಥವಾ ತಾಳಿಕೋಟೆ ಪೊಲೀಸ್ ಠಾಣೆಗೆ ತಿಳಿಸಲು ಪ್ರಕಟಣೆಯಲ್ಲಿ ಕೋರಲಾಗಿದೆ. ಪ್ರಕಟಣೆ ಕೇಳಿದಿರಿ.
1: ಗುಮ್ಮಟನಗರಿಯ ಇನ್ನೊಂದು ಹೆಮ್ಮೆಯ ಗರಿ ವಿಜಯಪುರ ಆಕಾಶವಾಣಿ.

ಕೇಳಿದ್ರೆ ನಾಳೆ ಮಧ್ಯಾಹ್ನ 12:30 ಆರೋಗ್ಯ ಸಂಚಿಕೆ ಕಾರ್ಯಕ್ರಮದಲ್ಲಿ ಆರೋಗ್ಯ ಮತ್ತು ಆಹಾರದ ಬಗ್ಗೆ ಮಾತನಾಡುತ್ತಾರೆ ಡಾಕ್ಟರ್ ಜ್ಯೋತಿ ಖುದನಾಪುರ್. ಸಂದರ್ಶಕರು ಸವಿತಾ ದೇಶ್ಮುಖ್. ಇದು ಆಕಾಶವಾಣಿ ವಿಜಯಪುರ ಕೇಂದ್ರದ ಕೊಡುಗೆ. ಇದು ಆಕಾಶವಾಣಿ ವಿಜಯಪುರ. ಸಮಯ 6:37 ಆಗುತ್ತಲಿದೆ. ಇನ್ನೀಗ ಕೆಲವು ವಾಣಿಜ್ಯ ಪ್ರಕಟಣೆಗಳು. ಸರಿಯಾಗಿ 6:40 ಪ್ರದೇಶ ಸಮಾಚಾರ ಬೆಂಗಳೂರು ಕೇಂದ್ರದಿಂದ.

0: ಆಕಾಶವಾಣಿ ಸಮಯ 6:37 ಈಗ ಕೆಲವು ಪ್ರಕಟಣೆಗಳು ನಂತರ 6:40 ಸರಿಯಾಗಿ ಪ್ರದೇಶ ಸಮಾಚಾರ
1: ಕೆಲವರೇ ಗಮನಿಸಿ ಇದೇ ಶುಕ್ರವಾರ 11 ಸಂಜೆ 6:50 ಹಲೋ ಕೃಷಿರಂಗ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ನೇರ ಫೋನಿನ್ ಕಾರ್ಯಕ್ರಮ ಪ್ರಸಾರವಾಗ್ತಾ ಇದೆ. ವಿಷಯ ಸಾಕುಪ್ರಾಣಿಗಳಲ್ಲಿ ಕಂಡುಬರುವ ಪ್ರಮುಖ ರೋಗಗಳು ಮತ್ತು ಲಸಿಕಾ ಕಾರ್ಯಕ್ರಮ. ಭಾಗವಹಿಸುವ ಸಂಪನ್ಮೂಲ ವ್ಯಕ್ತಿಗಳು ಪಶು ಸಂಗೋಪನೆ ಮತ್ತು ಪಶು ವೈದ್ಯಕೀಯ ಇಲಾಖೆಯ ನಿರ್ದೇಶಕರಾದ ಡಾ ಶ್ರೀನಿವಾಸ್ ಅವರು. ಕರೆ ಮಾಡಬೇಕಾದ ದೂರವಾಣಿ ಸಂಖ್ಯೆಗಳು 2237-0477 ಅಥವಾ 2237-0488. ಎಸ್ಟಿಡಿ ಕೋಡ್ ಸಂಖ್ಯೆ 0800. ಗಮನಿಸಿ, ಇದೇ ಶುಕ್ರವಾರ ಸೆಪ್ಟೆಂಬರ್ 11 ಸಂಜೆ 6:50 ಹಲೋ ಕೃಷಿರಂಗ ಕಾರ್ಯಕ್ರಮದ ವಿಷಯ ಸಾಕುಪ್ರಾಣಿಗಳಲ್ಲಿ ಕಂಡುಬರುವ ಪ್ರಮುಖ ರೋಗಗಳು ಮತ್ತು ಲಸಿಕಾ ಕಾರ್ಯಕ್ರಮ. ಗಮನಿಸಿ, ರಾಜ್ಯವ್ಯಾಪಿ ಪ್ರಸಾರವಾಗಲಿದೆ ಈ ಪ್ರಾಯೋಜಿತ ನೇರ ಫೋನಿನ್ ಕಾರ್ಯಕ್ರಮ.
2: ರಾಜ್ಯವ್ಯಾಪಿ ಪ್ರಸಾರವಾಗುವ ಹಲೋ ಕೃಷಿರಂಗ ನೇರ ಫೋನಿನ್ ಕಾರ್ಯಕ್ರಮದ ಪ್ರಾಯೋಜಕರು ರಾಜ್ಯ ಕೃಷಿ ಇಲಾಖೆ.
3: ನಿಮ್ಮ ಪ್ರೀತಿಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ

0: ಜೀವಿಗಳು ಹುಟ್ಟಿ ಬೆಳೆಯಲು ಪೋಷಕವಾದ ಪರಿಸರ ಈ ಭೂಮಿಯಲ್ಲಿ ಮಾತ್ರ ಇದೆ.
1: ಗಾಳಿ, ನೀರು, ಮಣ್ಣು, ಈ ಭೌತಿಕ ಅಂಶಗಳೆಲ್ಲ ಸೇರಿದ ಆವರಣ ಪರಿಸರ.
0: ಪಕ್ಷಿ, ಪ್ರಾಣಿ, ಉರಗ, ಜಲಚರ, ಹೀಗೆ ಮನುಷ್ಯನನ್ನು ಹೊರತುಪಡಿಸಿ ಎಲ್ಲ ಜೀವಿಗಳು ಪರಿಸರದ ನೈರ್ಮಲ್ಯವನ್ನು ಉಳಿಸಿಕೊಂಡು ಬರುತ್ತಿವೆ. ಆದರೆ ಮನುಷ್ಯನ
1: ಅನಾದರ, ಸ್ವಾರ್ಥಗಳೇ ಪರಿಸರ ಮಾಲಿನ್ಯ, ಪರಿಸರ ನಾಶಕ್ಕೆ ಕಾರಣ. ಪರಿಸ್ಥಿತಿ ಕೈಮೀರಿ ಹೋಗುವ ಮೊದಲೇ ನಮಗಾಗಿ, ನಮ್ಮ ಮಕ್ಕಳಿಗಾಗಿ ಪರಿಸರವನ್ನು ಉಳಿಸೋಣ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು: ಕರ್ನಾಟಕ ಏರೋಸ್ಪೇಸ್ ನೀತಿ, ವಿದ್ಯಾರ್ಥಿ ಸಂಘದ ಚುನಾವಣೆಗೆ ರಾಜ್ಯ ಸಚಿವ ಸಂಪುಟ ಸಭೆ ಅನುಮೋದನೆ, ರಾಜ್ಯದ ರೈಲು ಜಾಲಕ್ಕೆ ಹೊಸ ಬಲ, ವೈಟ್ಫೀಲ್ಡ್ ಬಂಗಾರಪೇಟೆ ಹೊಸೂರು ಓಮಲೂರು ಡಬ್ಲಿಂಗ್ ಯೋಜನೆಗೆ ಕೇಂದ್ರ ಅಸ್ತು, ಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್ ಆಡಳಿತಕ್ಕೆ 100 ದಿನದ ಸಂಭ್ರಮ, ನಾಳೆ ಗ್ಯಾರಂಟಿ ಫಲಾನುಭವಿಗಳ ಜೊತೆ ಸಂವಾದ, ಭದ್ರಾ ಮೇಲ್ದಂಡೆ ಯೋಜನೆಯ ಪ್ರಾಯೋಗಿಕ ಪರೀಕ್ಷೆ ಯಶಸ್ವಿ, 144 ಕಿಲೋಮೀಟರ್ ಕ್ರಮಿಸಿ ಚಿತ್ರದುರ್ಗದ ಗೋನೂರು ಕೆರೆಗೆ ಹರಿದ ನೀರು, ಬರ ನಿರ್ವಹಣೆ ಕೈಪಿಡಿ ಬದಲಾಯಿಸಲು ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆಯುವಂತೆ ಸಚಿವ ಈಶ್ವರ್ ಖಂಡ್ರೆ ಸರ್ಕಾರಕ್ಕೆ ಸಲಹೆ. ವಾರ್ತೆಗಳ ವಿವರ: ರಾಜ್ಯದಲ್ಲಿ 37 ವರ್ಷಗಳ ಬಳಿಕ ಕಾಲೇಜು ವಿಶ್ವವಿದ್ಯಾಲಯಗಳಲ್ಲಿ ವಿದ್ಯಾರ್ಥಿ ಸಂಘ ಚುನಾವಣೆ ಮರು ಜಾರಿಗೊಳಿಸಲು ಸರ್ಕಾರ ತೀರ್ಮಾನಿಸಿದೆ ಎಂದು ಮುಖ್ಯಮಂತ್ರಿ ಅಧ್ಯಕ್ಷತೆಯಲ್ಲಿ ನಡೆದ ಸಂಪುಟ ಸಭೆಯಲ್ಲಿ ಈ ಹಿಂದಿನ ನಿಷೇಧ ತೆರವುಗೊಳಿಸಿ ಚುನಾವಣೆ ನಡೆಸಲು ಅನುಮತಿ ನೀಡಲಾಗಿದೆ. ಈ ಕುರಿತಂತೆ ಸುದ್ದಿಗಾರರಿಗೆ ಮಾಹಿತಿ ನೀಡಿದ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್, ಕರ್ನಾಟಕ ಏರೋಸ್ಪೇಸ್ ಪಾಲಿಸಿ 2026-2031 ಸಚಿವ ಸಂಪುಟ ಅನುಮೋದನೆ ನೀಡಿದೆ. ಸರ್ಕಾರ ಹಾಗೂ ಖಾಸಗಿ ಸಹಭಾಗಿತ್ವದಲ್ಲಿ ಏರೋಸ್ಪೇಸ್, ರಕ್ಷಣೆ, ವಿಮಾನಯಾನ ಕ್ಷೇತ್ರದ ಉತ್ಪಾದನೆ, ನಾವೀನ್ಯತೆ ಕ್ಷೇತ್ರದಲ್ಲಿ ಬೆಂಗಳೂರನ್ನು ಕೇಂದ್ರವನ್ನಾಗಿ ಸ್ಥಾಪಿಸಲಾಗುವುದು ಎಂದು ತಿಳಿಸಿದ್ದಾರೆ. ಹಂತ ಹಂತವಾಗಿ 60,000 ಕೋಟಿ ರೂಪಾಯಿ ಬಂಡವಾಳ ಹೂಡಿಕೆಗೆ ನಿರ್ಧರಿಸಲಾಗಿದ್ದು ರಾಜ್ಯದಲ್ಲಿ 60,000 ಉದ್ಯೋಗ ಸೃಷ್ಟಿಯ ಗುರಿ ಹೊಂದಲಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಎಚ್ಎಎಲ್ನಲ್ಲಿ 40 ವಿಮಾನ ಉತ್ಪಾದನೆ ಮಾಡುವ ಯೋಜನೆಯಿದ್ದು ಸಬ್ಸಿಡಿ ರೂಪದಲ್ಲಿ ಸಹಾಯ ಮಾಡಲು ಸರ್ಕಾರ ನಿರ್ಧರಿಸಿದೆ ಎಂದು ಹೇಳಿದ್ದಾರೆ. ಮುಖ್ಯಮಂತ್ರಿ ನೇಗಿಲ ಯೋಗಿ ಯೋಜನೆಯನ್ನು ಮೊದಲ ಹಂತದಲ್ಲಿ 31 ತಾಲೂಕುಗಳಲ್ಲಿ ಜಾರಿಗೊಳಿಸಲು ನಿರ್ಧರಿಸಲಾಗಿದೆ. ಬೆಂಗಳೂರಿನ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ಕೃತಕ ಬುದ್ಧಿಮತ್ತೆ ವಿಶ್ವವಿದ್ಯಾಲಯ ತೆರೆಯಲು ತೀರ್ಮಾನಿಸಲಾಗಿದೆ ಎಂದು ಉಪಮುಖ್ಯಮಂತ್ರಿ ಮಾಹಿತಿ ನೀಡಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅಧ್ಯಕ್ಷತೆಯಲ್ಲಿ ನಡೆದ ಆರ್ಥಿಕ ವ್ಯವಹಾರಗಳ ಸಚಿವ ಸಂಪುಟ ಸಮಿತಿಯು 10,021 ಕೋಟಿ ರೂಪಾಯಿ ಹೂಡಿಕೆಯ 5 ಬಹುಹಳಿ ರೈಲ್ವೆ ಯೋಜನೆಗಳಿಗೆ ಅನುಮೋದನೆ ನೀಡಿದೆ. ತಮಿಳುನಾಡು, ಆಂಧ್ರಪ್ರದೇಶ, ಕರ್ನಾಟಕ ಮತ್ತು ತೆಲಂಗಾಣದಾದ್ಯಂತ 17 ಜಿಲ್ಲೆಗಳನ್ನು ಒಳಗೊಂಡ ಈ 5 ಯೋಜನೆಗಳು ಭಾರತೀಯ ರೈಲ್ವೆಯ ಅಸ್ತಿತ್ವದಲ್ಲಿರುವಂತಹ ಜಾಲವನ್ನು ಸುಮಾರು 540 ಕಿಲೋಮೀಟರ್ಗಳಷ್ಟು ಹೆಚ್ಚಿಸಲಿದೆ. ಈ ರೈಲ್ವೆ ಯೋಜನೆಯಲ್ಲಿ 47 ಕಿಲೋಮೀಟರ್ ಉದ್ದದ ವೈಟ್ಫೀಲ್ಡ್ ಬಂಗಾರಪೇಟೆ, 147 ಕಿಲೋಮೀಟರ್ ಉದ್ದದ ಹೊಸೂರು ಓಮಲೂರು ಡಬ್ಲಿಂಗ್ ಯೋಜನೆಗೆ ಅನುಮೋದನೆ ನೀಡಲಾಗಿದೆ. ಅನುಮೋದಿತ ಈ ಯೋಜನೆಯಿಂದ ರಾಜ್ಯದ ಕೋಟಿಲಿಂಗೇಶ್ವರ, ಬಂಗಾರು ತಿರುಪತಿ, ಕೋಲಾರ ಚಿನ್ನದ ಗಣಿ, ಹೊಗೆನಕಲ್ ಜಲಪಾತ ಸೇರಿದಂತೆ ರಾಜ್ಯದ ಹಲವಾರು ಪ್ರಮುಖ ಪ್ರವಾಸಿ ತಾಣಗಳಿಗೆ ಸಂಪರ್ಕವನ್ನು ಸುಧಾರಿಸಲಿದೆ. ಕಲ್ಲಿದ್ದಲು, ಸಿಮೆಂಟ್, ಆಹಾರ, ಧಾನ್ಯಗಳು, ಪೆಟ್ರೋಲಿಯಂ ಉತ್ಪನ್ನಗಳು, ರಸಗೊಬ್ಬರಗಳ ಸರಕು ಸಾಗಣೆಗೂ ಇದು ಸಹಾಯಕವಾಗಲಿದೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನೇತೃತ್ವದ ಆಡಳಿತವು 100 ದಿನಗಳನ್ನು ಯಶಸ್ವಿಯಾಗಿ ಪೂರೈಸಿದ ಹಿನ್ನೆಲೆಯಲ್ಲಿ ದೃಢ ಸಂಕಲ್ಪದ ಕರ್ನಾಟಕದ ಸಂಕಲ್ಪ ಶತಕದ ಪಥ ಪ್ರಗತಿಯ ರಥ ಎಂಬ ವಿಶೇಷ ಕಾರ್ಯಕ್ರಮವನ್ನು ನಾಳೆ ವಿಧಾನಸೌಧದಲ್ಲಿ ಆಯೋಜನೆ ಮಾಡಲಾಗಿದೆ. ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಿದ್ದಾರೆ. ಸರ್ಕಾರದ 5 ಪ್ರಮುಖ ಗ್ಯಾರಂಟಿ ಯೋಜನೆಗಳಾದಂತಹ ಅನ್ನಭಾಗ್ಯ, ಗೃಹಲಕ್ಷ್ಮಿ, ಶಕ್ತಿ, ಯುವ ನಿಧಿ, ಗೃಹ ಜ್ಯೋತಿ ಯೋಜನೆ ಮತ್ತು ವಿವಿಧ ಕ್ಷೇತ್ರದ ಕಾರ್ಮಿಕರನ್ನು ಒಳಗೊಂಡಂತೆ ಸಮಾಜದ ವಿವಿಧ ವರ್ಗಗಳ ಫಲಾನುಭವಿಗಳು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ. ಅವರೊಂದಿಗೆ ನಾಳೆ ಮುಖ್ಯಮಂತ್ರಿ ಸಂವಾದ ನಡೆಸಲಿದ್ದಾರೆ. ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ನಿವಾಸಗಳ ಮೇಲೆ ಇಡಿ ಅಧಿಕಾರಿಗಳು ದಾಳಿ ನಡೆಸಿದ್ದು ಹಣಕಾಸು ಅವ್ಯವಹಾರ ಮತ್ತು ವಿದೇಶಿ ಹೂಡಿಕೆಗಳ ತನಿಖೆಗೆ ಸಂಬಂಧಪಟ್ಟಂತೆ 9 ಗಂಟೆಗಳ ಕಾಲ ಶೋಧ ನಡೆಸಿದ್ದಾರೆ.

0: ಸತೀಶ್ ಜಾರಕಿಹೊಳಿ ಪುತ್ರ ರಾಹುಲ್, ಪುತ್ರಿ ಪ್ರಿಯಾಂಕಾ ಹಾಗೂ ಅವರ ಅತ್ಯಾಪ್ತರ ನಿವಾಸದ ಮೇಲೂ ದಾಳಿ ನಡೆಸಿ ಇಡಿ ಅಧಿಕಾರಿಗಳು ಮಹತ್ವದ ದಾಖಲೆಗಳನ್ನು ವಶಪಡಿಸಿಕೊಂಡಿದ್ದಾರೆ. ಶೋಧದ ವೇಳೆ ಅಧಿಕಾರಿಗಳು ಸತೀಶ್ ಜಾರಕಿಹೊಳಿ ಅವರನ್ನು ವಿಚಾರಣೆ ನಡೆಸಿ ಹೇಳಿಕೆ ದಾಖಲಿಸಿಕೊಂಡಿದ್ದಾರೆ ಎಂದು ಐಎಎನ್ಎಸ್ ಸುದ್ದಿಸಂಸ್ಥೆ ವರದಿ ಮಾಡಿದೆ. ತನಿಖೆಯಲ್ಲಿ ಸಾಗರೋತ್ತರ ಹೂಡಿಕೆಯ ಕುರಿತಂತೆ ಪರಿಶೀಲನೆ ನಡೆಸಲಾಗುತ್ತಿದೆ. 2 ವರ್ಷಗಳ ಹಿಂದೆ ಬೆಳಗಾವಿಯ ಸತೀಶ್ ಜಾರಕಿಹೊಳಿ ನಿವಾಸ ಮತ್ತು ಸಕ್ಕರೆ ಕಾರ್ಖಾನೆಗಳಿಗೆ ಆಗಮಿಸಿದ್ದ ರುವಾಂಡಾ ನಿಯೋಗದ ಕುರಿತಂತೆಯೂ ಪರಿಶೀಲನೆ ನಡೆಯುತ್ತಿದೆ. ಈ ನಡುವೆ ಬೆಂಗಳೂರಿನಲ್ಲಿ ಜಾರಕಿಹೊಳಿ ಬೆಂಬಲಿಗರು ಅವರ ನಿವಾಸ ಹೊರಗೆ ಜಮಾಯಿಸಿ ಭಿತ್ತಿಪತ್ರಗಳನ್ನು ಹಿಡಿದು ಇಡಿ ವಿರುದ್ದ ಘೋಷಣೆಗಳನ್ನು ಕೂಗಿದರು. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ನಿವಾಸ ಮತ್ತು ಆಸ್ತಿಗಳ ಮೇಲೆ ಇಡಿ ದಾಳಿ ನಡೆಸಿರುವ ಬಗ್ಗೆ ರಾಜಕೀಯ ಪ್ರೇರಿತ ಎಂದಿರುವ ಕಾಂಗ್ರೆಸ್ ವಿರುದ್ದ ಬಿಜೆಪಿ ವಾಗ್ದಾಳಿ ನಡೆಸಿದೆ. ಈ ಕುರಿತಂತೆ ಪ್ರತಿಕ್ರಿಯಿಸಿರುವ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ರಾಜಕೀಯ ಪ್ರೇರಿತ ಎಂಬ ಆರೋಪಗಳನ್ನು ತಳ್ಳಿಹಾಕಿದ್ದಾರೆ. ತನಿಖೆಯಿಂದ ಯಾವ ಮಾಹಿತಿ ಹೊರಬರಲಿದೆ ಎಂಬುದನ್ನು ಬಿಜೆಪಿ ಕಾಯುತ್ತಿದೆ ಎಂದು ಹೇಳಿದ್ದಾರೆ. ಇಡಿ ದಾಳಿಯು ಆಪಾದಿತ ಆರ್ಥಿಕ ಅಕ್ರಮಗಳ ತನಿಖೆಯ ಭಾಗವಾಗಿದೆ ಎಂದು ಅವರು ತಿಳಿಸಿದ್ದಾರೆ. ಬರಪೀಡಿತ ಚಿತ್ರದುರ್ಗ ಜಿಲ್ಲೆಯ ಜನರ 3 ದಶಕಗಳ ಸುದೀರ್ಘ ಹೋರಾಟಕ್ಕೆ ಇಂದು ಐತಿಹಾಸಿಕ ಜಯ ಸಿಕ್ಕಿದೆ. ಮಧ್ಯ ಕರ್ನಾಟಕದ ಜೀವನಾಡಿ ಭದ್ರಾ ಮೇಲ್ದಂಡೆ ಯೋಜನೆಯ ಪ್ರಾಯೋಗಿಕ ಪರೀಕ್ಷೆ ಯಶಸ್ವಿಯಾಗಿದ್ದು ಭದ್ರಾ ಜಲಾಶಯದಿಂದ ಬರೋಬ್ಬರಿ 144 ಕಿಲೋಮೀಟರ್ಗಳಷ್ಟು ದೂರ ಕಾಲುವೆಯಲ್ಲಿ ಹರಿದು ಬಂದ ನೀರು ಇಂದು ಗೋನೂರು ಕೆರೆ ತಲುಪಿದೆ. ಜಿಲ್ಲೆಗೆ ಭದ್ರೆ ಆಗಮಿಸುತ್ತಿದ್ದಂತೆ ಗೋನೂರು ಕೆರೆ ಆವರಣದಲ್ಲಿ ನೆರೆದಿದ್ದ ಜನರಿಂದ ಹರ್ಷೋದ್ಗಾರ ಮುಗಿಲು ಮೆಟ್ಟಿತ್ತು. ವರ್ಷಗಳಿಂದ ಒಣಗಿ ಬರಿದಾಗಿದ್ದಂತಹ ಕೆರೆಗೆ ಜೀವ ಕಳೆ ಬಂದದನ್ನ ಕಂಡು ಭಾವುಕರಾದ ಜನಸ್ತೋಮ ಕಾಲುವೆಯತ್ತ ಧಾವಿಸಿ ಹರಿವ ನೀರನ್ನ ಕಂಡುಮಿಕೊಂಡರು. ಜಿಲ್ಲಾ ನೀರಾವರಿ ಅನುಷ್ಠಾನ ಹೋರಾಟ ಸಮಿತಿ ಹಾಗೂ ರೈತ ಸಂಘದ ನೇತೃತ್ವದಲ್ಲಿ ಭದ್ರಾ ನೀರಿಗೆ ಬಾಗಿನ ಅರ್ಪಿಸಲಾಯಿತು. ಹಲವು ಮಠಾಧೀಶರು ಭಾಗಿಯಾಗಿ ವಿಶೇಷ ಪೂಜೆ ನೆರವೇರಿಸಿದರು. ಈ ಯೋಜನೆಯಿಂದಾಗಿ ತುಂಗಾ ಮತ್ತು ಭದ್ರಾ ನದಿಗಳಿಂದ ಒಟ್ಟು 29.9 ಟಿಎಂಸಿ ನೀರು ಹಂಚಿಕೆಯಾಗಿದ್ದು 2.25 ಲಕ್ಷ ಹೆಕ್ಟೇರ್ ಕೃಷಿ ಭೂಮಿಗೆ ನೀರಾವರಿ ಮತ್ತು 367 ಕೆರೆಗಳನ್ನು ತುಂಬಿಸುವ ಬೃಹತ್ ಗುರಿ ಹೊಂದಲಾಗಿದೆ. ಬರಪೀಡಿತ ಘೋಷಣೆಗಾಗಿ ಕೇಂದ್ರ ಸರ್ಕಾರ ರೂಪಿಸಿರುವಂತಹ ಬರ ನಿರ್ವಹಣೆ ಕೈಪಿಡಿಯ ನಿಯಮಾವಳಿಗಳು ಅಸಮರ್ಪಕವಾಗಿದ್ದು ಇದನ್ನು ಬದಲಾಯಿಸುವಂತೆ ಒತ್ತಾಯಿಸಿ ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆಯಬೇಕು ಎಂದು ಗ್ರಾಮೀಣಾಭಿವೃದ್ದಿ ಮತ್ತು ಪಂಚಾಯತ್ ರಾಜ್ ಸಚಿವ ಈಶ್ವರ್ ಬಿ ಖಂಡ್ರೆ ಸಲಹೆ ನೀಡಿದ್ದಾರೆ. ಕಂದಾಯ ಸಚಿವ ಹಾಗೂ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಅಧ್ಯಕ್ಷತೆಯಲ್ಲಿ ನಡೆದಂತಹ ಸಚಿವ ಸಂಪುಟದ ಉಪ ಸಮಿತಿಯ ಸಭೆಯಲ್ಲಿ ಅವರು ಈ ಸಲಹೆ ನೀಡಿದ್ದಾರೆ. ಈ ಬಗ್ಗೆ ಈಗಾಗಲೇ ಹಲವು ಬಾರಿ ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡಿದ್ದರೂ ಪರಿಗಣನೆಗೆ ತೆಗೆದುಕೊಂಡಿಲ್ಲ. ಈ ಹಿನ್ನೆಲೆಯಲ್ಲಿ ಅಂಶವಾರು ಬದಲಾವಣೆಗೆ ಪತ್ರ ಬರೆದು ಒತ್ತಾಯಿಸಬೇಕು ಎಂದು ಆಗ್ರಹಿಸಿದ್ದಾರೆ. ಕಸ್ತೂರಿರಂಗನ್ ವರದಿ ಜಾರಿ ವಿರೋಧಿಸಿ ಇದೇ 11ರಂದು ಶಿವಮೊಗ್ಗದ ಈಸೂರಿನಿಂದ ಶಿಕಾರಿಪುರದವರೆಗೆ ಪಾದಯಾತ್ರೆ ನಡೆಯಲಿದೆ. ಈ ಕುರಿತಂತೆ ಮಾಹಿತಿ ನೀಡಿರುವ ಸಚಿವ ಮಧು ಬಂಗಾರಪ್ಪ ಕಸ್ತೂರಿರಂಗನ್ ವರದಿಯನ್ನು ಯಾವುದೇ ಕಾರಣಕ್ಕೂ ಜಾರಿ ಮಾಡಲು ಅವಕಾಶ ನೀಡುವುದಿಲ್ಲ ಎಂದು ತಿಳಿಸಿದ್ದಾರೆ. ಮಲೆನಾಡಿನ ರೈತರು ಕೃಷಿ ಪರಿಸರ ಹಾಗೂ ಜನರ ಬದುಕನ್ನು ರಕ್ಷಿಸುವುದು ಸರ್ಕಾರದ ಪ್ರಮುಖ ಗುರಿಯಾಗಿದೆ. ಪಾದಯಾತ್ರೆಯಲ್ಲಿ ಪಕ್ಷಾತೀತವಾಗಿ ಜನರು ಭಾಗಿಯಾಗಿ ಕೇಂದ್ರ ಸರ್ಕಾರಕ್ಕೆ ಎಚ್ಚರಿಕೆ ನೀಡುವಂತೆ ಕರೆ ನೀಡಿದ್ದಾರೆ. ಕಸ್ತೂರಿರಂಗನ್ ವರದಿ ಜಾರಿಯಾದರೆ ಪಶ್ಚಿಮಘಟ್ಟ ವ್ಯಾಪ್ತಿಯ 1576 ಗ್ರಾಮಗಳ ರೈತರ ಬದುಕು ಅತಂತ್ರವಾಗಲಿದೆ. ಶಿವಮೊಗ್ಗ ಜಿಲ್ಲೆ 1ರಲ್ಲಿಯೇ 484 ಗ್ರಾಮಗಳ ಜನರ ಬದುಕಿನ ಮೇಲೆ ಪರಿಣಾಮ ಬೀರಲಿದೆ ಎಂದು ಹೇಳಿದ್ದಾರೆ. ಕಸ್ತೂರಿರಂಗನ್ ವರದಿ ಜಾರಿ ಕುರಿತಂತೆ ಬಿಜೆಪಿ ತಮ್ಮ ನಿಲುವು ಸ್ಪಷ್ಟಪಡಿಸಲಿ ಎಂದು ಆಗ್ರಹಿಸಿದ್ದಾರೆ. ಕರ್ನಾಟಕ ದೇಶದಲ್ಲಿ ವೇಗವಾಗಿ ನಗರೀಕರಣಗೊಳ್ಳುತ್ತಿರುವಂತಹ ಹಾಗೂ ಆರ್ಥಿಕವಾಗಿ ಅತ್ಯಂತ ಕ್ರಿಯಾಶೀಲ ರಾಜ್ಯಗಳಲ್ಲಿ ಒಂದಾಗಿದೆ ಎಂದು ನಗರಾಭಿವೃದ್ದಿ ಸಚಿವ ಯತೀಂದ್ರ ಸಿದ್ದರಾಮಯ್ಯ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ನಡೆದಂತಹ ಕರ್ನಾಟಕ ನಗರ ಮೂಲಸೌಕರ್ಯ ಅಭಿವೃದ್ದಿ ಮತ್ತು ಹಣಕಾಸು ನಿಗಮದ ಸಹಯೋಗದಲ್ಲಿ ಆಯೋಜನೆ ಮಾಡಲಾಗಿದ್ದಂತಹ ಶೃಂಗಸಭೆ ಉದ್ಘಾಟಿಸಿ ಮಾತನಾಡಿದ ಅವರು, ಬೆಂಗಳೂರಿನ ಜೊತೆಗೆ ಮೈಸೂರು, ಮಂಗಳೂರು, ಹುಬ್ಬಳ್ಳಿ, ಧಾರವಾಡ, ತುಮಕೂರು ಸೇರಿದಂತೆ ರಾಜ್ಯದ ವಿವಿಧ ನಗರಗಳು ಪ್ರಾದೇಶಿಕ ಆರ್ಥಿಕ ಬೆಳವಣಿಗೆಯ ಪ್ರಮುಖ ಕೇಂದ್ರಗಳಾಗಿ ಹೊರಹೊಮ್ಮುತ್ತಿವೆ ಎಂದು ತಿಳಿಸಿದ್ದಾರೆ. ಜಿಬಿಎ ವ್ಯಾಪ್ತಿಯಲ್ಲಿ ಸಾರ್ವಜನಿಕ ದೂರುಗಳ ಪರಿಹಾರ ವ್ಯವಸ್ಥೆಯನ್ನು ಮತ್ತಷ್ಟು ಜನಸ್ನೇಹಿ, ಪಾರದರ್ಶಕ ಮತ್ತು ಪರಿಣಾಮಕಾರಿಗೊಳಿಸಿ

0: ಉದ್ದೇಶದಿಂದ ಸಹಾಯ 3.0 ತಂತ್ರಾಂಶವನ್ನು ಅಭಿವೃದ್ಧಿಪಡಿಸಲಾಗುತ್ತಿದೆ ಎಂದು ಗ್ರೇಟರ್ ಬೆಂಗಳೂರು ಅಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ನಾಗರಿಕರೊಂದಿಗೆ ನಡೆದಂತಹ ಸಮಾಲೋಚನಾ ಸಭೆ ಉದ್ದೇಶಿಸಿ ಮಾತನಾಡಿದ ಅವರು, ರಸ್ತೆ ಗುಂಡಿ, ಬೀದಿ ದೀಪದಂತಹ ಸಮಸ್ಯೆ ಹಾಗೂ ರಸ್ತೆ ಅಭಿವೃದ್ಧಿ ಕಾಮಗಾರಿಗಳನ್ನು ಕೈಗೆತ್ತಿಕೊಳ್ಳಲು ಬೇರೆ ಬೇರೆ ತಂತ್ರಾಂಶಗಳ ಅಗತ್ಯವಿಲ್ಲ, ಒಂದೇ ತಂತ್ರಾಂಶದ ಮೂಲಕ ಎಲ್ಲಾ ಪ್ರಕ್ರಿಯೆಗಳನ್ನು ಕೈಗೊಳ್ಳುವಂತಿರಬೇಕು ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕರ್ನಾಟಕ ಏರೋಸ್ಪೇಸ್ ನೀತಿ, ವಿದ್ಯಾರ್ಥಿ ಸಂಘದ ಚುನಾವಣೆಗೆ ರಾಜ್ಯ ಸಚಿವ ಸಂಪುಟ ಸಭೆ ಅನುಮೋದನೆ. ರಾಜ್ಯದ ರೈಲು ಜಾಲಕ್ಕೆ ಹೊಸ ಬಲ, ವೈಟ್ಫೀಲ್ಡ್, ಬಂಗಾರಪೇಟೆ, ಹೊಸೂರು, ಓಮಲೂರು ಡಬ್ಲಿಂಗ್ ಯೋಜನೆಗೆ ಕೇಂದ್ರ ಹಸ್ತು. ಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್ ಆಡಳಿತಕ್ಕೆ 100 ದಿನದ ಸಂಭ್ರಮ, ನಾಳೆ ಗ್ಯಾರಂಟಿ ಫಲಾನುಭವಿಗಳ ಜೊತೆ ಸಂವಾದ. ಭದ್ರಾ ಮೇಲ್ದಂಡೆ ಯೋಜನೆಯ ಪ್ರಾಯೋಗಿಕ ಪರೀಕ್ಷೆ ಯಶಸ್ವಿ, 144 ಕಿಲೋಮೀಟರ್ ಕ್ರಮಿಸಿ ಚಿತ್ರದುರ್ಗದ ಗೋನೂರು ಕೆರೆಗೆ ಹರಿದ ನೀರು. ಬರ ನಿರ್ವಹಣೆ ಕೈಪಿಡಿ, ಬದಲಾಯಿಸಲು ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆಯುವಂತೆ ಸಚಿವ ಈಶ್ವರ್ ಖಂಡ್ರೆ ಸರ್ಕಾರಕ್ಕೆ ಸಲಹೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35.
1: ಸಮಯ ಸರಿಯಾಗಿ 6:50. ಆಕಾಶವಾಣಿ ಬೆಂಗಳೂರು.
2: ಆಕಾಶವಾಣಿ ವಿಜಯಪುರ.

0: ರೈತ ಬಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ಇಂದಿನ ಕಾರ್ಯಕ್ರಮದಲ್ಲಿ ದ್ರಾಕ್ಷಿಯಲ್ಲಿ ಅಕ್ಟೋಬರ್ ಚಾಟ್ನಿಯ ಪ್ರಾಮುಖ್ಯತೆಗಳು, ಈ ವಿಷಯ ಕುರಿತು ತಿಡುಗುಂದಿಯ ತೋಟಗಾರಿಕೆ ಸಂಶೋಧನಾ ಮತ್ತು ವಿಸ್ತರಣಾ ಕೇಂದ್ರದ ಹಣ್ಣು ವಿಜ್ಞಾನ ವಿಭಾಗದಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸುತ್ತಿರುವ ಡಾಕ್ಟರ್ ಬಸವರಾಜ್ ಪಡಸಟ್ಟಿ ಅವರೊಂದಿಗೆ ಸಂದರ್ಶನ. ನಂತರ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ರಾಮದುರ್ಗ ತಾಲೂಕಿನ ಸೂರೆಬಾನದ ಹನುಮಂತ್ ಈಶ್ವರಪ್ಪ ಶಿರೂರ್ ಮತ್ತು ತಂಡದವರಿಂದ ಹಂತಿ ಪದಗಳು.
1: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
2: ಸಾಯಿ ಬಾಲ್.
3: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
4: ಎಲ್ಲರಿಗೂ ಸಾಮಾಜಿಕ ಭದ್ರತೆ, ಅಟಲ್ ಪಿಂಚಣಿ ಯೋಜನೆ ಮೋದಿಜಿ ಅವರ ಸಂಕಲ್ಪ.
5: ಯೋಜನಾ ಉನ್ ನೌಜವಾನೋ ಕೆ ಲಿಯೆ ಹೈ ತಾಕಿ ಆಪ್ ಜಬ್ 60 ಸಾಲ್ ಕೆ ಹೋಂಗೆ ಆಪ್ಕೋ ಕಭಿ ಕಿಸಿ ಕೆ ಸಹಾರೆ ಕಿ ಜರೂರತ್ ನ ಪಡೆ, ಆಪ್ ಅಪ್ನಾ ಬುಢಾಪಾ ಭಿ ಗೌರವ ಕೆ ಸಾಥ್ ಬಿತಾ ಸಕೋ.
4: ಇಲ್ಲಿಯವರೆಗೆ 9,50,000 ಹೆಚ್ಚು ಫಲಾನುಭವಿಗಳು ಈ ಯೋಜನೆಗೆ ಸೇರಿದ್ದಾರೆ. ನೀವು 18-40 ವರ್ಷದೊಳಗಿದ್ದರೆ ಮಾಸಿಕ ಅಟಲ್ ಪಿಂಚಣಿ ಸೇರಿದಂತೆ 3 ಗ್ಯಾರಂಟಿ ಯೋಜನೆಗಳ ಕುರಿತು ನಿಮ್ಮ ಬ್ಯಾಂಕ್ ಶಾಖೆಯನ್ನು ಸಂಪರ್ಕಿಸಿ.
6: QR ಕೋಡ್ ಸ್ಕ್ಯಾನ್ ಮಾಡಿ 5,000 ಕ್ಯಾಶ್ ಬ್ಯಾಕ್ ಗಳಿಸಿ. ಅರೆವಾ, ದಿನ ಸುದಿನ
7: ಸಿಕ್ಕಿಬಿದ್ರು.
8: UPI ಪಿನ್ ಹಾಕೋದು ಬರೀ ಹಣ ಕಳುಹಿಸುವುದಕ್ಕಾಗಿ.
9: RBI ಹೇಳುತ್ತೆ,
8: ಜಾಣರಾಗಿರಿ, ಜಾಗರೂಕರಾಗಿರಿ.
10: ತಜ್ಞ ವಾಣಿ.

0: ದ್ರಾಕ್ಷಿಯಲ್ಲಿ ಅಕ್ಟೋಬರ್ ಚಾಟಣೆಯ ಪ್ರಾಮುಖ್ಯತೆಗಳು ಈ ವಿಷಯ ಕುರಿತು ತಿಡಗುಂದಿಯ ತೋಟಗಾರಿಕೆ ಸಂಶೋಧನಾ ಮತ್ತು ವಿಸ್ತರಣಾ ಕೇಂದ್ರದ ಹಣ್ಣು ವಿಜ್ಞಾನ ವಿಭಾಗದಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸುತ್ತಿರುವ ಡಾಕ್ಟರ್ ಬಸವರಾಜ್ ಪಡಸೆಟ್ಟಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಸಿದ್ದರಾಯನ್ ಸಾಳುಂಕೆ.
1: ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಆತ್ಮೀಯರೇ, ಇವತ್ತು ನಮ್ಮ ಜೊತೆ ನಮ್ಮ ಸ್ಟುಡಿಯೋದೊಳಗೆ ಡಾಕ್ಟರ್ ಬಸವರಾಜ್ ಪಡಸೆಟ್ಟಿಯವರು ಅದಾರ, ಸಹಾಯಕ ಪ್ರಾಧ್ಯಾಪಕರು, ಹಣ್ಣು ವಿಜ್ಞಾನ ವಿಭಾಗ, ತೋಟಗಾರಿಕೆ ಸಂಶೋಧನಾ ಮತ್ತು ವಿಸ್ತರಣಾ ಕೇಂದ್ರ, ತಿಡಗುಂದಿ. ಇವತ್ತು ನಮಗೆ ಇವರು ದ್ರಾಕ್ಷಿಯಲ್ಲಿ ಅಕ್ಟೋಬರ್ ಚಾಟ್ನಿಯ ಪ್ರಾಮುಖ್ಯತೆ ಕುರಿತು ನಮಗೆ ಮಾಹಿತಿಯನ್ನು ಮಾಡಿಕೊಡ್ಲಾದ್ದಾರೆ. ಬನ್ನಿ, ಇವ್ರನ್ನ ಮಾತಾಡಿಸಿ ಇವರಿಂದ ನಮ್ಮ ರೈತರಿಗೆ ಈ ದ್ರಾಕ್ಷಿಯಲ್ಲಿ ಅಕ್ಟೋಬರ್ ಚಾಟ್ನಿಯ ಪ್ರಾಮುಖ್ಯತೆಗಳ ಬಗ್ಗೆ ಮಾಹಿತಿಯನ್ನು ಮಾಡಿಕೊಳ್ಳೋಣಂತ. ಡಾಕ್ಟರ್ ಬಸವರಾಜ್ ಪಡಸೆಟ್ಟಿಯವರೇ, ತಮಗೆ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಮತ್ತು ನಮಸ್ಕಾರ.
2: ನಮಸ್ಕಾರಗಳು
1: ಸರ್. ಮೊದಲೇದಾಗಿ ಈ ಅಕ್ಟೋಬರ್ ಚಾಟ್ನಿ ಅಂದರೆ ಏನು?
2: ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರಗಳು. ಅಕ್ಟೋಬರ್ ಚಾಟ್ನಿ ಎಂಬುದರ ಬಗ್ಗೆ ಇವಾಗ ತಮಗೆ ವಿವರವಾಗಿ ತಿಳಿಸ್ತೀನಿ. ಈಗಾಗಲೇ ದ್ರಾಕ್ಷಿ ಬೆಳೆ ಅಕ್ಟೋಬರ್ ಚಾಟ್ನಿ ಹಂತದಲ್ಲಿದ್ದು ದ್ರಾಕ್ಷಿ ಬೆಳೆಯುವ ರೈತರು ಪೂರ್ವ ತಯಾರಿಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ತಮಗೆ ತಿಳಿದ ಹಾಗೆ ದ್ರಾಕ್ಷಿ ಬೆಳೆಯು ಮೂಲತಃ ಶೀತವಲಯದ ಬೆಳೆಯಾಗಿದ್ದು ಇದನ್ನು ಉಷ್ಣ ಮತ್ತು ಸಮಶೀತೋಷ್ಣ ಪ್ರದೇಶದಲ್ಲಿ ಚಾಟಣಿ ಮಾಡುವುದರ ಮೂಲಕ ಯಶಸ್ವಿಯಾಗಿ ಬೆಳೆಯಲಾಗುತ್ತದೆ. ಸೊ ದ್ರಾಕ್ಷಿಯಲ್ಲಿ ಪ್ರತಿ ವರ್ಷ ಎರಡು ಬಾರಿ ಚಾಟಣಿ ಮಾಡುತ್ತಾರೆ. ಸೊ ಮೊದಲನೇ ಚಾಟಣಿಗೆ ಏಪ್ರಿಲ್ ಚಾಟಣಿ ಅಥವಾ ಹಿಂಬದಿ ಚಾಟಣಿ ಅಂತ ಕರೀತಾರೆ. ಯಾಕಂದರೆ ಇದನ್ನು ಏಪ್ರಿಲ್ ತಿಂಗಳಲ್ಲಿ ಮಾಡೋದರಿಂದ ಏಪ್ರಿಲ್ ಚಾಟಣಿ ಅಂತ ಹೆಸರಿಡಲಾಗಿದೆ. ಇನ್ನು ಎರಡನೇ ಚಾಟಣಿಗೆ ಅಕ್ಟೋಬರ್ ಚಾಟಣಿ ಅಥವಾ ಹಣ್ಣು ಚಾಟಣಿ ಅಂತ ಕರೀತಾರೆ. ಈ ಚಾಟಣಿಯನ್ನು ಅಕ್ಟೋಬರ್ ತಿಂಗಳಲ್ಲಿ ಮಾಡೋದರಿಂದ ಅಕ್ಟೋಬರ್ ಚಾಟಣಿ ಅಂತೇಳಿ ಕರೀತಾರೆ. ಇನ್ನು ದ್ರಾಕ್ಷಿ ಬೆಳೆಯಲ್ಲಿ ಅಕ್ಟೋಬರ್ ಚಾಟಣಿ ಒಂದು ಅತಿ ಮುಖ್ಯವಾದಂಥ ಅಂತ ಹೇಳ್ಬೋದು. ಯಾಕೆಂದರೆ ರೈತರು ಮಾರುಕಟ್ಟೆ ವಿಶ್ಲೇಷಣೆ ಹಾಗೂ ಅನುಕೂಲ ತಕ್ಕಂತೆ ಮುಂಚಿತವಾಗಿ ಚಾಟಣಿ ಮಾಡಬಹುದು. ಸಾಮಾನ್ಯವಾಗಿ ರೈತರು ಅಕ್ಟೋಬರ್ ತಿಂಗಳಲ್ಲಿ ಚಾಟಣಿ ಮಾಡಬಹುದು ಅಥವಾ ಅಗತ್ಯಕ್ಕೆ ತಕ್ಕಂತೆ ಆಗಸ್ಟ್ ಸೆಪ್ಟೆಂಬರ್ ತಿಂಗಳಲ್ಲಿ ಅಥವಾ ನವಂಬರ್ ಡಿಸೆಂಬರ್ ತಿಂಗಳಲ್ಲಿ ಕೂಡ ಚಾಟಣೆಯನ್ನು ಮಾಡಬೇಕಾಗ್ತದೆ. ಸೊ ರೈತ ಬಾಂಧವರು ಮೋಡ ಕವಿದ ವಾತಾವರಣ ಮತ್ತು ಮಳೆ ಬರುವಿಕೆ ನೋಡಿಕೊಂಡು ಚಾಟ್ನಿ ಮಾಡುವುದು ಭಾಳ ಉತ್ತಮ ಅಂತ ಹೇಳ್ಬೋದು. ಯಾಕೆಂದರೆ ಮೋಡ ಕವಿದ ವಾತಾವರಣ ಅಥವಾ ಮಳೆ ಏನಾದರೂ ಇದ್ದರೆ ಇಲ್ಲಿ ರೋಗ ಮತ್ತು ಕೀಟಬಾಧೆ ಬರುವ ಸಮಸ್ಯೆ ಜಾಸ್ತಿ ಇರ್ತದೆ. ಆದ್ದರಿಂದ ಈ ಒಂದು ಮಳೆ ಮತ್ತು ಮೋಡದ ವಾತಾವರಣ ನೋಡ್ಕೊಂಡ್ಬಿಟ್ಟು ಚಾಟ್ನಿ ಮಾಡುವುದು ಭಾಳ ಸೂಕ್ತ. ಅಧಿಕ ಇಳುವರಿ, ಗುಣಮಟ್ಟದ ಹಣ್ಣಿನ ಉತ್ಪಾದನೆ ಹಾಗೂ ಕಡಿಮೆ ರೋಗ ಮತ್ತು ಕೀಟಬಾಧೆ ಬಾರದ ಹಾಗೆ ಸೂಕ್ತ ಸಮಯದಲ್ಲಿ ರೈತ ಬಾಂಧವರು ಚಾಟ್ನಿ ಮಾಡುವುದು ಭಾಳ ಮುಖ್ಯ ಅಂತ ಹೇಳ್ಬೋದು ಸರ್.
1: ತುಂಬ ಸಂತೋಷ ಸರ್. ಸರ್, ಅದೇ ರೀತಿ ಈ ಅಕ್ಟೋಬರ್ ಚಾಟ್ನಿ ಮಾಡೋಕ್ಕಿಂತ ಮುಂಚೆ ಪೂರ್ವ ತಯಾರಿ ಬಗ್ಗೆ ನಮ್ಮ ರೈತರಿಗೆ ಏನು ಮಾಹಿತಿ ತಾವು ತಿಳಿಸ್ಕೊಡ್ತೀರಿ?
2: ಅಕ್ಟೋಬರ್ ಚಾಟ್ನಿ ಮುಂಚಿತವಾಗಿ ರೈತರು ಕೆಲವೊಂದು ತಯಾರಿಗಳನ್ನು ಮಾಡಬೇಕಾಗ್ತದೆ. ಇದರಲ್ಲಿ ಮೊದಲನೇದಾಗಿ ಚಾಟಣಿಗೆ ಮುಂಚೆ ರೈತ ಬಾಂಧವರು ಚೆನ್ನಾಗಿ ಕಳೆತ ತಿಪ್ಪಿ ಗೊಬ್ಬರವನ್ನು ನೀವು ದ್ರಾಕ್ಷಿ ಬಳ್ಳಿಗಳಿಗೆ ಕೊಡಬೇಕಾಗ್ತದೆ. ಅದರ ಜೊತೆ ರಾಸಾಯನಿಕ ಗೊಬ್ಬರಗಳಾದ ಸಿಂಗಲ್ ಸೂಪರ್ ಫಾಸ್ಫೇಟ್ ಆಗಿರ್ಬೋದು ಅಥವಾ DAP ಆಗಿರ್ಬೋದು, ಇಂಥ ರಾಸಾಯನಿಕ ಗೊಬ್ಬರಗಳನ್ನು ನೀಡಬೇಕಾಗ್ತದೆ. ಅದರಲ್ಲಿ ಪ್ರಮುಖವಾಗಿ ಪೊಟ್ಯಾಷ್ ಗೊಬ್ಬರವನ್ನು ನೀಡುವುದು ಭಾಳ ಅತಿ ಮುಖ್ಯ ಅಂತ ಹೇಳ್ಬೋದು. ಯಾಕಂದರೆ ಈ ಪೊಟ್ಯಾಷ್ ಗೊಬ್ಬರ ಹಾಕುವುದರಿಂದ ಕಡ್ಡಿ ಬೆಳವಣಿಗೆ ಚೆನ್ನಾಗಿ ಆಗಿ ಮುಂದಿನ ದಿನಗಳಲ್ಲಿ ತಮಗೆ ಒಳ್ಳೆಯ ಫಸಲನ್ನು ನೀಡಲು ಸಹಾಯ ಆಗುತ್ತದೆ. ಮತ್ತು ಒಂದು ವೇಳೆ ರೈತರ ಜಮೀನು ಏನಾದರೂ ಕೆಂಪು ಮಣ್ಣಿಂದ ಕೂಡಿತ್ತಂದ್ರೆ ಬಳ್ಳಿಗಳಿಗೆ ನೀರು ಕೊಡುವುದನ್ನು ಒಂದು ವಾರ ಮುಂಚಿತವಾಗಿ ನಿಲ್ಲಿಸಬೇಕಾಗ್ತದೆ. ಯಾಕಂದರೆ ಬಳ್ಳಿಗಳಿಗೆ ತಾವು ವಿಶ್ರಾಂತಿ ನೀಡಬೇಕಾಗ್ತದೆ. ಅಥವಾ ತಮ್ಮ ಜಮೀನು ಏನಾದರೂ ಕಪ್ಪು ಜಮೀನಿಂದ ಕೂಡಿದ್ರೆ ಬಳ್ಳಿಗಳಿಗೆ ನೀರು ಕೊಡುವುದನ್ನು ಸುಮಾರು ಎರಡು ವಾರ ಮುಂಚಿತವಾಗಿ ನಿಲ್ಲಿಸಬೇಕಾಗ್ತದೆ. ಇಲ್ಲಿ ಚಾಟಣಿ ಮಾಡುವ 15-30 ದಿನಗಳ ಮುಂಚಿತವಾಗಿ ಗೊಂಚಲಿನ ಗರ್ಭದ ಟೆಸ್ಟ್ ಮಾಡಿಸ್ಬೇಕಾಗ್ತದೆ. ಇದಕ್ಕೆ ಬಡ್ ಅನಾಲಿಸಿಸ್ ಟೆಸ್ಟ್ ಅಂತ ಕರಿತೀವಿ ನಾವು ಇಂಗ್ಲೀಷ್ನಲ್ಲಿ. ಸೊ ಈ ಒಂದು ಟೆಸ್ಟ್ಗೆ ರೈತ ಬಾಂಧವರು ಪ್ರತಿ ಎಕರೆಗೆ ಒಂದು 25 ಮಾಗಿದ ಕಡ್ಡಿಗಳನ್ನು ಜಮೀನಿನ ಒಂದು ವಿವಿಧ ಭಾಗಗಳಲ್ಲಿ ಈ ಒಂದು ಕಡ್ಡಿಗಳನ್ನು ಸಂಗ್ರಹಿಸಿ ಕಡ್ಡಿ ಯಾವ ಭಾಗದಲ್ಲಿ ಗೊಂಚಲಿನ ಗರ್ಭವಿದೆ ಎಂದು ಪ್ರಯೋಗಾಲಯದಲ್ಲಿ ವಿಶ್ಲೇಷಣೆ ಮಾಡಬೇಕಾಗ್ತದೆ. ಸೊ ಹೀಗೆ ಮಾಡುವುದರಿಂದ ರೈತ ಬಾಂಧವರು ಚಾಟಣಿ ಯಾವ ಒಂದು ಭಾಗದಲ್ಲಿ ಚಾಟ್ನಿ ಮಾಡಬೇಕಂತೇಳಿ ತಿಳ್ಕೋತದೆ. ಸೊ ಇದನ್ನು ನಮ್ಮ ಸಂಶೋಧನಾ ಕೇಂದ್ರದಲ್ಲಿ ನಾವು ಈ ಒಂದು ಬಡ್ ಅನಾಲಿಸಿಸ್ ಅಂತ ಏನು ಹೇಳಿದ್ನಲ್ಲ, ಈ ಬಡ್ ಅನಾಲಿಸಿಸ್ ಅನ್ನು ಮಾಡ್ತೀವಿ. ಆಸಕ್ತಿ ಉಳ್ಳ ರೈತರು ನಮ್ಮ ಸಂಶೋಧನಾ ಕೇಂದ್ರಕ್ಕೆ ಭೇಟಿ ನೀಡಿದ್ರೆ ತಾವು ತಮ್ಮ ಜಮೀನಿನಿಂದ ಒಂದು 25 ಮಾಗಿದ ಕಡ್ಡಿಗಳನ್ನು ತಗೊಂಬಂದ್ರೆ ನಾವು ತಮಗೆ ಬಡ್ ಅನಾಲಿಸಿಸ್ ಅಥವಾ ಈ ಗೊಂಚಲಿನ ಗರ್ಭದ ಟೆಸ್ಟ್ ಮಾಡಿಸಿ ಕೊಡಲಾಗುವುದು. ಇನ್ನು ಚಾಟಣಿ ಮಾಡೋ ಮುಂಚಿತವಾಗಿ ಅಂದರೆ 4-5 ದಿನಗಳ ಮುಂಚಿತವಾಗಿ ಸೊ ಎಲ್ಲ ಎಲೆಗಳನ್ನು ತೆಗೆದು ಹಾಕಬೇಕಾಗ್ತದೆ. ಇದು ಸಹ ಒಂದು ವಿಶ್ರಾಂತಿ ಕೊಡೋ ವಿಧಾನ. ಇಲ್ಲಿ ಸಾಮಾನ್ಯವಾಗಿ ರೈತರು ಏನು ಮಾಡ್ತಾರಂದ್ರೆ ಈ ಕಡ್ಡಿಗಳಿಂದ ಎಲ್ಲ ಎಲೆಗಳನ್ನು ಸವರು ಮುಖಾಂತರ ತೆಗಿತಾರೆ. ಸೊ ಇದು

0: ಒಂದು ತಪ್ಪು ವಿಧಾನ ಅಂತ ಹೇಳ್ಬೋದು. ಯಾಕಂದರೆ ಇಲ್ಲಿ ಇದರಿಂದ ಕಣ್ಣಿಗೆ ಡ್ಯಾಮೇಜ್ ಆಗುವ ಚಾನ್ಸ್ ಇರ್ತದೆ. ಆದ್ದರಿಂದ ಸಾಧ್ಯವಾದಷ್ಟು ರೈತ ಬಾಂಧವರು ಇದನ್ನು ಈ ಎಲೆಗಳನ್ನು ಉದುರಿಸಲು ಸಸ್ಯ ಪ್ರಚೋದಕವಾದ ಇತ್ರೇಲ್ ಸಿಗುತ್ತೆ ಮಾರುಕಟ್ಟೆಯಲ್ಲಿ. ಸೊ ಈ ಇತ್ರೇಲನ್ನು 2.5 ml ಅದರ ಜೊತೆ DAP 5 gram ಹಾಕಿಬಿಟ್ಟು ನೀವು ಪ್ರತಿ ಲೀಟ್ರಿಗೆ ಬೆರೆಸಿ ನೀವು ಸಿಂಪಡಿಸುವುದರಿಂದ ಎಲೆಗಳನ್ನು ನೀವು ಉದುರಿಸಬಹುದು. ಸೊ ಹೀಗೆ ಮಾಡೋದ್ರಿಂದ ಏನಾಗ್ತದಂದ್ರೆ ಎಲೆಗಳಿರ್ತಕ್ಕಂಥ ಎಲ್ಲ ಪೋಷಕಾಂಶಗಳು ಆ ಬಳ್ಳಿಗೆ ಮತ್ತು ಕಡ್ಡಿಗಳಲ್ಲಿ ಸೇರಿಕೊಂಡು ಕಡ್ಡಿಯ ಬೆಳವಣಿಗೆಯಾಗಲು ಸಹಾಯ ಆಗ್ತದೆ. ಸೊ ಇದರಿಂದ ನಿಮಗೆ ಮುಂದಿನ ದಿನಗಳಲ್ಲಿ ಒಳ್ಳೆಯ ಒಂದು ಇಳುವರಿಯನ್ನು ಪಡೆಯಲು ಇದು ಸಹಾಯ ಆಗ್ತದೆ ಅಂತ ಹೇಳ್ಬೋದು. ಇನ್ನು ಚಾಟಣಿ ಮತ್ತು ಚಿಗುರು ಬೆಳೆಸುವುದು ಮುಂದಿನ ಹಂತ ಹೇಳ್ಬೇಕಂದ್ರೆ ಇದು ಚಾಟಣಿ ಮತ್ತು ಚಿಗುರು ಬೆಳೆಸುವುದು. ಸೊ ಕಡ್ಡಿಗಳ ಗರ್ಭ ಪರೀಕ್ಷೆ ಫಲಿತಾಂಶ ಆಧಾರದ ಮೇಲೆ ಅಥವಾ ಬಳ್ಳಿಯ ಬೆಳವಣಿಗೆ ಆಧಾರದ ಮೇಲೆ ಚಾಟಣಿ ಮಾಡಬೇಕಾಗ್ತದೆ. ಸೊ ಇಲ್ಲಿ ಉಪಕಾಂಡದಲ್ಲಿ ಕಡ್ಡಿಯನ್ನು ಗಂಟಿನ ಸ್ವಲ್ಪ ಮುಂದೆ ಚಾಟಣಿ ಮಾಡಬೇಕು. ಇದಕ್ಕೆ ನಾವು ಸಬ್ ಕೇನ್ ಪ್ರೂನಿಂಗ್ ಅಂತ ಕರಿತೀವಿ. ಸೊ ಅಂದರೆ ಉಪಕಾಂಡದಲ್ಲಿ ಕಡ್ಡಿಯನ್ನು ಗಂಟಿನ ಸ್ವಲ್ಪ ಮುಂದೆ ಚಾಟಣಿ ಮಾಡೋದಕ್ಕೆ ಸಬ್ ಕೇನ್ ಪ್ರೂನಿಂಗ್ ಅಂತ ಕರಿತೀವಿ. ಅಥವಾ ನೇರ ಕಾಂಡವಾದರೆ ಇವು ತಳಿಗೆ ಅನುಸಾರವಾಗಿ ಕಣ್ಣುಗಳನ್ನು ಬಿಟ್ಟು ಚಾಟಣಿ ಮಾಡಬೇಕಾಗ್ತದೆ. ಉದಾಹರಣೆಗೆ ಹೇಳ್ಬೇಕಂದ್ರೆ ಈ ಭಾಗದಲ್ಲಿ ಸಾಕಷ್ಟು ಜನ ರೈತರು ಥಾಮ್ಸನ್ ಸೀಡ್ಲೆಸ್ ತಳಿಯನ್ನು ಬೆಳೀತಿರ್ತಾರೆ. ಸೊ ಅದಕ್ಕೆ ತಾವು 8-10 ಕಣ್ಣುಗಳನ್ನು ಬಿಟ್ಟು ನೀವು ಚಾಟಣಿ ಮಾಡಬೇಕಾಗ್ತದೆ. ಅಥವಾ ರೈತ ಬಾಂಧವರಿಗೆ ತಾವೇನಾದರೂ ವೈನ್ ತಳಿಯನ್ನು ಏನಾದರೂ ತಾವು ಬೆಳೀತಾ ಇದ್ದರೆ ಅದಕ್ಕೆ 5-6 ಕಣ್ಣು ಬಿಟ್ಟು ತಾವು ಚಾಟಣಿ ಮಾಡಬೇಕಾಗ್ತದೆ. ಸೊ ಇಲ್ಲಿ ಒಂದೇ ಸಮನಾಗಿ ಕಣ್ಣುಗಳು ಚಿಗರಲು ಆಯಾ ಸ್ಥಳದ ಉಷ್ಣತೆ ಮತ್ತು ಬೇರು ಸಸಿಯ ಉಪಯೋಗ ಹಾಗೂ ಕಡ್ಡಿಯ ದಪ್ಪವನ್ನು ಆಧರಿಸಿ ಸಸ್ಯ ಪ್ರಚೋದಕವಾದ ಹೈಡ್ರೋಜನ್ ಸೈನಾಮೈಡ್ ಅಂತ ಸಿಗುತ್ತೆ ಮಾರುಕಟ್ಟೆಯಲ್ಲಿ, ಅಥವಾ ಇದಕ್ಕೆ ಡಾರ್ಮೆಕ್ಸ್ ಅಥವಾ ಡಾರ್ಬ್ರೇಕ್ ಅಂತ ಕರೀತಾರೆ. ಸೊ ಇದನ್ನು 1/100 ಉಪಯೋಗಿಸಬಹುದು. ಸೊ ಇದರಿಂದ ಏನಾಗುತ್ತೆ ಅಂದ್ರೆ ಬೇಗ ಚಿಗುರು ಒಡೆಯಲು ರೈತ ಬಾಂಧವರಿಗೆ ಸಹಾಯವಾಗುತ್ತೆ ಅಂತ ಹೇಳ್ಬೋದು.
1: ಸರ್, ಅದೇ ರೀತಿ ಈ ಅಕ್ಟೋಬರ್ ಚಾಟ್ನಿ ನಂತರ ನಮ್ಮ ರೈತರು ತೆಗೆದುಕೊಳ್ಬೇಕಾದಂತಹ ಕ್ರಮಗಳ ಬಗ್ಗೆ ನಮ್ಮ ರೈತರಿಗೆ ತಿಳಿಸಿಕೊಡ್ರಿ.
0: ಸೊ ಈ ಅಕ್ಟೋಬರ್ ಚಾಟಣಿ ಆದ ನಂತರ ಇದನ್ನು ಮಾಡಿದ 48 ಗಂಟೆಗಳ ಒಳಗಡೆ 1% ಬೋರ್ಡೋ ದ್ರಾವಣವನ್ನು ಸಿಂಪಡಿಸಬೇಕು. ತಮಗೆ ತಿಳಿದ ಹಾಗೆ ರೈತ ಬಾಂಧವರು ಬೋರ್ಡೋ ದ್ರಾವಣವನ್ನು ತಯಾರಿಸುವುದು ಬಹಳ ಸುಲಭ. ರೈತರು ತಾವೇ ಇದನ್ನು ತಮ್ಮ ಜಮೀನುಗಳಲ್ಲಿ ತಯಾರಿಸಿಕೊಳ್ಬೋದು. ಸೊ ಇದನ್ನು ತಯಾರಿಸಲು ಮೈಲು ತುತ್ತೆ 1 kg ಮತ್ತು ಸುಣ್ಣ 1 kg ಪ್ರತ್ಯೇಕವಾಗಿ 50 liter ನೀರಿನಲ್ಲಿ ಕರಗಿಸಿ ಒಟ್ಟು 100 liter ದ್ರಾವಣವನ್ನು ತಯಾರಿಸ್ಕೋಬೇಕು. ನಂತರ ಇದನ್ನು ಚೆನ್ನಾಗಿ ಸೋಸಿ ಇದನ್ನು ಸಿಂಪರಣೆಯಾಗಿ ಉಪಯೋಗಿಸಬಹುದು. ಈ ಒಂದು ಈ ಬೋರ್ಡೋ ದ್ರಾವಣ ಏನು ಹೇಳಿದ್ನಲ್ಲ, ಇದು ನಮ್ಮ ದ್ರಾಕ್ಷಿಯಲ್ಲಿ ಬಹಳಷ್ಟು ಉಪಯೋಗ ಇದೆ. ಯಾಕಂದರೆ ಇದರಿಂದ ಬರ್ತಕ್ಕಂಥ ಬೂಜು ತುಪ್ಪಟ ಆಗಿರ್ಬೋದು, ಚಿಬ್ಬು ರೋಗ ಆಗಿರ್ಬೋದು, ಯಾವುದೇ ಒಂದು ರೋಗವನ್ನು ನಾವು ಬೋರ್ಡೋ ದ್ರಾವಣ ಸಿಂಪಡಿಸುವ ಮೂಲಕ ಅವನ್ನು ನಿವಾರಣೆ ಮಾಡಿಸ್ಬೋದು. ಇನ್ನು ಮುಂದೆ ಚಾಟ್ನಿ ಮಾಡಿದ 40 ದಿನಗಳವರೆಗೆ ಬಳ್ಳಿಗಳಿಗೆ ತಾವು ನೀರನ್ನು ಒದಗಿಸ್ತಿರಬೇಕು. ಯಾಕಂದರೆ ಈ ಸಮಯದಲ್ಲಿ ಬಳ್ಳಿಗೆ ನೀರಿನ ಅವಶ್ಯಕತೆ ಹೆಚ್ಚಿರ್ತದೆ. ಆದ್ದರಿಂದ ರೈತ ಬಾಂಧವರು ಈ ಒಂದು 40 ದಿನಗಳವರೆಗೆ ನೀರನ್ನು ಒದಗಿಸ್ತಾ ಹೋಗಬೇಕಾಗ್ತದೆ. ಚಾಟ್ನಿ ನಂತರ ಚಿಗುರುಗಳು ರಭಸವಾಗಿ ಬೆಳೆಯಲು ಸಾರಜನಕವನ್ನು ತಾವು ರೈತ ಬಾಂಧವರು ಈ ಬಳ್ಳಿಗಳಿಗೆ ನೀಡಬೇಕಾಗ್ತದೆ. ಮತ್ತು ಈ ಸಮಯದಲ್ಲಿ ಅಂದರೆ ಕಣ್ಣು ಉಬ್ಬುವ ಸಮಯದಲ್ಲಿ ಚಿಕ್ಕಟ ದುಂಬಿಗಳ ಅಥವಾ ಹುಡದೆ ಅಂತ ಕರೀತಾರೆ ಲೋಕಲ್ ಲ್ಯಾಂಗ್ವೇಜ್, ರೈತ ಬಾಂಧವರು ಹುಡದೆ ಅಂತ ಕರೀತಾರೆ. ಸೊ ಈ ಹುಡದೆಯಾದ ಅವಳೆ ಬಹಳಷ್ಟು ಇರ್ತದೆ. ಸೊ ಇದನ್ನು ರೈತ ಬಾಂಧವರು ನಿಯಂತ್ರಿಸಲು ಅಲ್ಪಾಮೆಥ್ರಿನ್ ಕೀಟನಾಶಕವನ್ನು 1 ml ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಬೇಕು. ಅಥವಾ ಇಮಿಡಾ ಕ್ಲೋರೋಫಿಡ ಸಿಗುತ್ತೆ, ಅದು 0.3 ml ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸುವುದರಿಂದ ಈ ಉಡದೆ ಹಾವಳಿಯನ್ನು ತಪ್ಪಿಸಬಹುದು. ತದನಂತರ ಕಣ್ಣುಗಳಿಂದ ಎಲೆಗಳು ಹೊರಬಂದ ನಂತರ ಪ್ರತಿ ಲೀಟರ್ ನೀರಿಗೆ 1 gram ಕಾರ್ಬನ್ ಡೈಜಮ್ ಬೆರೆಸಿ ಸಿಂಪಡಿಸುವುದರಿಂದ ಈ ದ್ರಾಕ್ಷಿ ಬೆಳೆಗೆ ಬರುವ ಅಂತ್ರಾಗ್ನೋಜ್ ರೋಗವನ್ನು ಸಹ ನಾವು ತಡೆಗಟ್ಟಬಹುದು. ಇನ್ನು 3ನೇ ಎಲೆ ಹಂತದಲ್ಲಿ ದ್ರಾಕ್ಷಿ ಬೆಳೆ 3ನೇ ಎಲೆ ಬಿಡುವ ಹಂತದಲ್ಲಿ ಮೆಟ್ಲಾಕ್ಸಿಲ್ 2 gram ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸುವುದರಿಂದ ಈ ಬೂಜು ತುಪ್ಪಟ ರೋಗ ಅಂತ ಏನು ಕರಿತೀವಲ್ಲ ಈ ರೋಗವನ್ನು ಸಹ ತಾವು ತಡೆಗಟ್ಟಬಹುದು. ಇನ್ನು ಮುಂದುವರೆದು ಸೈಕೋಸಿಲ್ 250 ppm ಅಂತ ಸಿಗುತ್ತೆ ಮಾರುಕಟ್ಟೆಯಲ್ಲಿ, ಇದರ ಹೆಸರು ಲಿಹೋಸಿನ್ ಅಂತ ಹೇಳಿ ಸಿಗುತ್ತೆ. ಸೊ ಇದನ್ನು ಸಿಂಪಡಿಸುವುದರಿಂದ ರಭಸವಾಗಿ ಬೆಳೆಯುವ ಬಳ್ಳಿಯನ್ನು ನಿಯಂತ್ರಿಸಬಹುದು. ಇನ್ನು ಮುಂದುವರೆದು ದ್ರಾಕ್ಷಿ ಬೆಳೆಯ ಉತ್ತಮ ಬೆಳವಣಿಗೆಗಾಗಿ 6-benzyl ಅಡ್ಯಾನಿನ್ ಸಿಗುತ್ತೆ ಮಾರುಕಟ್ಟೆಯಲ್ಲಿ, ಇದು ಒಂದು ಸಸ್ಯ ಪ್ರಚೋದಕ. ಇದನ್ನು 10 ppm ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪಡಿಸುವುದರಿಂದ ಬೆಳೆಗಳ ಉತ್ತಮ ಬೆಳವಣಿಗೆಯನ್ನು ರೈತ ಬಾಂಧವರು ನಿರೀಕ್ಷಿಸಬಹುದು. ಇನ್ನು ಚಿಗುರಿನಲ್ಲಿ ಗೊಂಚಲು ಕಾಣಿಸಿಕೊಳ್ಳುತ್ತಿದ್ದಂತೆ ಚಿಗುರು ಮತ್ತು ಗೊಂಚಲನ್ನು ವಿರಳಗೊಳಿಸಬೇಕಾಗ್ತದೆ. ಯಾಕಂದರೆ ರೈತ ಬಾಂಧವರು 1 ಚದರ ಅಡಿಗೆ ಒಂದೇ ಚಿಗುರು ಮತ್ತು ಗೊಂಚಲು ಬರುವಂತೆ ನೋಡ್ಕೊಳ್ಬೇಕಾಗ್ತದೆ. ನೀವು ಹಾಗೇನಾದರೂ ಮಾಡದಿದ್ದರೆ ಅಲ್ಲಿ ಹಣ್ಣಿನಲ್ಲೇ ಒಂದು ಕಾಂಪಿಟೇಷನ್ ಬೆಳೆದ್ಬಿಟ್ಟು ಹಣ್ಣಿನ ಒಂದು ಗಾತ್ರ ಚಿಕ್ಕದಾಗುವ ಸಾಧ್ಯತೆ ಇರ್ತದೆ. ಆದ್ದರಿಂದ ಹೆಚ್ಚಿನ ಚಿಗುರುಗಳನ್ನು ಮತ್ತು ಗೊಂಚಲುಗಳನ್ನು ತೆಗೆದುಹಾಕಿ ಇದರಿಂದ ದ್ರಾಕ್ಷಿ ಬಳ್ಳಿ ಒಂದೇ ಸಮನಾಗಿ ಬೆಳೆಯಲು ಸಹಾಯ ಮಾಡುತ್ತದೆ.

0: ಗೊಂಚಲು ಗಿಳಿ ಹಸಿರು ಬಣ್ಣದ ಹಂತದಲ್ಲಿದ್ದಾಗ, ಅಂದ್ರೆ ಹೂ ಅರಳುವ ಹಂತದ ಪೂರ್ವದಲ್ಲಿ ಜಿಬ್ಬರ್ಲಿಕ್ ಎಸಿಡ್ ಸಿಗುತ್ತೆ ಮಾರುಕಟ್ಟೆಯಲ್ಲಿ, ಇದನ್ನು 10 PPM ಸಿಂಪಡಿಸಬೇಕು. ಸೊ ಇದರಿಂದ ಪ್ರಾಥಮಿಕ ಮತ್ತು ಎರಡನೇ ನೆಡುಕಾಂಡಗಳ ಉದ್ದವನ್ನು ಹೆಚ್ಚಿಸುವ ಮೂಲಕ ಗೊಂಚಲಿನ ಗಾತ್ರ ಹೆಚ್ಚಿಸಲು ಸಹಾಯ ಮಾಡುತ್ತೆ ಅಂತ ಹೇಳ್ಬೋದು. ಇನ್ನು 1ನೇ ಜೆ ಸಿಂಪರಣೆಯಾದ 3-4 ದಿನಗಳ ನಂತರ ಜಿಬ್ಬರ್ಲಿಕ್ ಎಸಿಡ್ 15 PPM ಸಿಂಪಡಿಸುವುದರಿಂದ ಗೊಂಚಲಿನ ಗಾತ್ರ ಹೆಚ್ಚಿಸಲು ಸಹಾಯ ಮಾಡುತ್ತೆ ಅಂತ ಹೇಳ್ಬೋದು. ಒಂದು ವೇಳೆ ಗೊಂಚಲಿನ ಉದ್ದ ಸರಿಯಾಗಿ ಇರದಿದ್ದಲ್ಲಿ 2ನೇ ಸಿಂಪರಣೆಯಾದ 5-6 ದಿನಗಳಲ್ಲಿ ಗೊಂಚಲುಗಳನ್ನು ಮತ್ತೆ 20 PPM ಜಿಬ್ಬರ್ಲಿಕ್ ಎಸಿಡ್ ದ್ರಾವಣದಲ್ಲಿ ಅದ್ದಬೇಕು. ಸೊ ಇದು ಗೊಂಚಲಿನ ಉದ್ದ ಮಾಡಲು ಸಹಾಯ ಮಾಡುತ್ತೆ ಅಂತ ಹೇಳ್ಬೋದು ಸರ್. ಇನ್ನು ಹೂ ಅರಳುವ ಹಂತ ಮತ್ತು ಕಾಳು ಕಟ್ಟುವ ಹಂತದ ಬಗ್ಗೆ ಹೇಳಬೇಕಂದ್ರೆ, ಗೊಂಚಲಿನಲ್ಲಿರುವ ಹಣ್ಣುಗಳು ವಿರಳಗೊಳಿಸಲು ಹೂ ಅರಳುವ ಹಂತದಲ್ಲಿ ನೀರನ್ನು ಕಡಿಮೆ ಮಾಡಬೇಕು. ಕಡಿಮೆ ಮಾಡುವ ಮುಖಾಂತರ 30% ಹಣ್ಣನ್ನು ವಿರಳಗೊಳಿಸಬಹುದು. ಇನ್ನು ಈ ಸಮಯದಲ್ಲಿ ಸಾಮಾನ್ಯವಾಗಿ ಥ್ರಿಪ್ಸ್ಗಳ ಕಾಟ ಜಾಸ್ತಿ ಇರ್ತದೆ. ಈ ಥ್ರಿಪ್ಸ್ಗಳನ್ನು ನೀವು ಕಂಟ್ರೋಲ್ ಮಾಡಬೇಕಂದ್ರೆ ಇದನ್ನು ಇಮ್ಯಾಮೆಕ್ಟಿನ್ ಬೆಂಜೋಯಿಟ್ ಅದು ಸಿಗುತ್ತೆ, ಒಂದು ಕೀಟನಾಶಕ. ಪ್ರತಿ ಲೀಟರ್ ನೀರಿಗೆ 0.3 gram ಬೆರೆಸುವುದರ ಮುಖಾಂತರ ಈ ಥ್ರಿಪ್ಸ್ ಬಾಧೆಗಳನ್ನು ಸಹ ರೈತ ಬಾಂಧವರು ನಿಯಂತ್ರಿಸಬಹುದು. ಇನ್ನು ಚಾಟನೆಯಾದ 41-70 ದಿನಗಳ ಒಳಗೆ ಬಳ್ಳಿಗಳಿಗೆ ಫಾಸ್ಫರಸ್ ಗೊಬ್ಬರವನ್ನು ನೀಡಬೇಕು. ಇದರಿಂದ ಬಳ್ಳಿಗಳ ಬೆಳವಣಿಗೆ ಚೆನ್ನಾಗಿ ಆಗ್ತದೆ ಮತ್ತು ಇದು ಗೊಂಚಲಿನ ಬೆಳವಣಿಗೆ ಸಹ ಇದು ಸಹಕಾರಿ ಆಗ್ತದೆ ಅಂತ ಹೇಳ್ಬೋದು. ಇನ್ನು ಸರಿಯಾದ ಗೊಂಚಲಿನ ಬೆಳವಣಿಗೆಗಾಗಿ ಪ್ರತಿ ಗೊಂಚಲಿಗೆ ಸುಮಾರು 10-12 ಎಲೆಗಳನ್ನು ರೈತ ಬಾಂಧವರು ಅದನ್ನು ಬಿಡಬೇಕಾಗ್ತದೆ. ತಾವೇನಾದರೂ 10-12 ಎಲೆಗಳು ಬಿಡಲಿಲ್ಲ ಅಂದ್ರೆ ಆ ಗೊಂಚಲಿನ ಬೆಳವಣಿಗೆ ಸರಿಯಾಗಿ ಆಗೋದಿಲ್ಲ, ಅಥವಾ 10-12 ಎಲೆಗಳಿಗಿಂತ ಜಾಸ್ತಿ ಬಿಟ್ಟರು ಅದು ತೊಂದರೆ ಮಾಡ್ತದೆ. ಯಾಕಂದ್ರೆ ಅದು ಸಹ ಗೊಂಚಲಿನ ಒಂದು ಬೆಳವಣಿಗೆಗೆ ಸರಿಯಾಗಿ ಆಗೋದಿಲ್ಲ ಅಂತ ಹೇಳ್ಬೋದು. ಇನ್ನು ಕಾಳು ಕಟ್ಟುವ ಮತ್ತು ಅವುಗಳ ಬೆಳವಣಿಗೆ ಹಂತದ ಬಗ್ಗೆ ಹೇಳಬೇಕಂದ್ರೆ, ಹಣ್ಣುಗಳು ಸುಮಾರು 3-4 mm ಇದ್ದಾಗ, ಸೊ ಅವುಗಳ ಗಾತ್ರ ಹೆಚ್ಚಿಸಲು ಮತ್ತೆ ನೀವು ಜಿಬ್ಬರ್ಲಿಕ್ ಎಸಿಡ್ 40 PPM ಅದನ್ನು ತಾವು ಅದ್ಬೇಕಾಗ್ತದೆ. ಸೊ ಇದರಿಂದ ಹಣ್ಣಿನ ಬೆಳವಣಿಗೆ ಅಥವಾ ಹಣ್ಣಿನ ಗಾತ್ರ ಸ್ವಲ್ಪ ಹೆಚ್ಚು ದಪ್ಪ ಆಗಕ್ಕೆ ಸಾಧ್ಯ ಆಗ್ತದೆ. ಅದರ ಜೊತೆಗೆ ಪ್ರತಿ ಗೊಂಚಲಿನಲ್ಲಿ ಸುಮಾರು 80-100 ಹಣ್ಣುಗಳನ್ನು ಬಿಟ್ಟು ಉಳಿದ ಹಣ್ಣುಗಳನ್ನು ವಿರಳಗೊಳಿಸಬೇಕು. ಸೊ ಇದರಿಂದ ಆಹಾರ ಸಮರ್ಪಕವಾಗಿ ಬಳಕೆಯಾಗಿ ಹಣ್ಣುಗಳು ಚೆನ್ನಾಗಿ ಬೆಳೆಯಲು ಸಹಾಯ ಮಾಡ್ತದೆ. ಇನ್ನು ಹಣ್ಣುಗಳು 4-6 mm ಹಂತದಲ್ಲಿದ್ದಾಗ ಜಿಬ್ಬರ್ಲಿಕ್ ಎಸಿಡ್ 30 PPM ಅನ್ನು 2ನೇ ಬಾರಿಗೆ ಅದ್ದುವುದರ ಜೊತೆಗೆ, ತಾವು ಇನ್ನೂ ಕೆಲವೊಂದು ಸಸ್ಯ ಪ್ರಚೋದಕಗಳು ಮಾರುಕಟ್ಟೆಯಲ್ಲಿ ದೊರೆತವೆ, ಅದರಲ್ಲಿ ಮುಖ್ಯವಾಗಿ ಹೇಳಬೇಕಂದ್ರೆ ಬ್ರಾಸ್ನೋಸ್ಟೆರಾಯ್ಡ್ ಅದು ಸಿಗುತ್ತೆ ಅಥವಾ CPPO ಅದು ಸಿಗುತ್ತೆ. ಇವನ್ನು ಸಹ ತಾವು ಜಿಬ್ಬರ್ಲಿಕ್ ಎಸಿಡ್ ಜೊತೆ ಸೇರಿಸಿ ಸಿಂಪಡಿಸುವುದರಿಂದ ತಮಗೆ ಒಳ್ಳೆಯ ಒಂದು ಗುಣಮಟ್ಟದ ದ್ರಾಕ್ಷಿಯನ್ನು ಬೆಳೆಯಲು ಸಹಾಯ ಆಯ್ತು ಅಂತ ಹೇಳ್ಬೋದು. ಅದರ ಜೊತೆಗೆ ಹಣ್ಣುಗಳು ಬಣ್ಣ ತಿರುಗುವ ಹಂತದಲ್ಲಿ ಕ್ಯಾಲ್ಸಿಯಂ ನೈಟ್ರೇಟ್ ಸಿಂಪಡಿಸುವುದು ಭಾಳ ಮುಖ್ಯ. ಸೊ ಇದರಿಂದ ಹಣ್ಣಿನ ಒಂದು ಕಲರ್ ಒಂದು ಒಳ್ಳೆಯ ರೀತಿಯಾಗಿ ಬರುತ್ತೆ. ತದನಂತರ ಬಳ್ಳಿಗಳಿಗೆ ನೀರು ಹರಿಸುವುದನ್ನು ಮುಂದುವರಿಸಬೇಕು. ಇನ್ನು ಮುಂದಿನ ಹಂತದ ಬಗ್ಗೆ ಹೇಳಬೇಕಂದ್ರೆ, ಕಾಳು ನೀರು ತುಂಬುವ ಅಥವಾ ಹಣ್ಣಾಗುವಿಕೆ ಹಂತ, ಇದಕ್ಕೆ ಸುಮಾರು 90-140 ದಿನಗಳ ತೆಗೆದುಕೊಳ್ಳುತ್ತದೆ. ಕಾಳು ನೀರು ತುಂಬ ಆರಂಭದಿಂದ ಹಣ್ಣು ಮೃದುವಾಗಲು ಪ್ರಾರಂಭಿಸ್ತದೆ. ಸೊ ಇದು ಪಕ್ವವಾಗಿಗೆ ಅಥವಾ ಹಣ್ಣು ಆಗುವಿಕೆಯ ಸೂಚನೆಯನ್ನು ನೀಡ್ತದೆ. ಹಣ್ಣುಗಳು ಸರಿಯಾಗಿ ಬೆಳೆಯಲು ಮತ್ತು ಪಕ್ವವಾಗಿ ನಿಯಮಿತವಾಗಿ ಬಳ್ಳಿಗಳಿಗೆ ನೀರು ಹಾಯಿಸಬೇಕು ಮತ್ತು ನಿಗದಿತ ಪ್ರಮಾಣದಲ್ಲಿ ರಾಸಾಯನಿಕ ಗೊಬ್ಬರಗಳನ್ನು ನೀಡಬೇಕಾಗ್ತದೆ. ಇನ್ನು ಹಣ್ಣು ಪಕ್ವವಾಗುವ ಸಮಯದಲ್ಲಿ ಯಾವುದೇ ಕಾರಣಕ್ಕೂ ನೀರನ್ನು ಕೊಡಬಾರದು ಮತ್ತು ಇದರ ಜೊತೆಗೆ ಪೊಟ್ಯಾಶ್ ರಸಗೊಬ್ಬರವನ್ನು ನೀಡುವುದು ಬಹಳ ಇಲ್ಲಿ ಮುಖ್ಯ ಆಗಿರ್ತದೆ. ಯಾಕಂದರೆ ಈ ಪೊಟ್ಯಾಶ್ ಗೊಬ್ಬರ ಒಂದು ಹಣ್ಣಿನ ಒಂದು ಗುಣಮಟ್ಟವನ್ನು ಕಾಪಾಡುವಲ್ಲಿ ಸಹಾಯ ಆಗ್ತದೆ. ಒಂದು ವೇಳೆ ರೈತ ಬಾಂಧವರು ಈ ಒಂದು ಹಣ್ಣು ಪಕ್ವವಾಗುವ ಸಮಯದಲ್ಲಿ ತಾವೇನಾದರೂ ಬಳ್ಳಿಗೆ ನೀರು ನೀಡಿದ್ರೆ ಅದು ಒಂದು ದ್ರಾಕ್ಷಿಯಲ್ಲಿ ಒಂದು ಫಿಸಿಯಾಲಜಿಕಲ್ ಡಿಸಾರ್ಡರ್ ಅಂತೀವಿ, ಅದಕ್ಕೆ ವಾಟರ್ ಬೆರಿ ಅಂತ ಕರೀತಾರೆ. ಸೊ ವಾಟರ್ ಬೆರಿ ಅಂದರೆ ಈ ಬೆರಿಗಳಲ್ಲಿ ಅದರ ಸಕ್ಕರೆ ಅಂಶ ಕಡಿಮೆ ಆಗ್ತದೆ. ಸೊ ಸಕ್ಕರೆ ಅಂಶ ಕಡಿಮೆ ಆಗುವುದರಿಂದ ಮಾರುಕಟ್ಟೆಯಲ್ಲಿ ಆ ಒಂದು ನಿಮ್ಮ ದ್ರಾಕ್ಷಿಗೆ ಒಂದು ಒಳ್ಳೆಯ ರೇಟ್ ಸಿಗಂಗಿಲ್ಲ. ಆದ್ದರಿಂದ ಸಾಧ್ಯವಾದಷ್ಟು ರೈತ ಬಾಂಧವರು ಹಣ್ಣು ಪಕ್ವವಾಗುವ ಸಮಯದಲ್ಲಿ ದ್ರಾಕ್ಷಿ ಬೆಳೆಗೆ ನೀರನ್ನು ನಿಲ್ಲಿಸುವುದು ಭಾಳ ಸೂಕ್ತ ಅಂತ ಹೇಳ್ತೀನಿ ರೀ.
1: ತುಂಬ ಸಂತೋಷ ಡಾಕ್ಟರ್ ಬಸವರಾಜ್ ಪಡಿಶೆಟ್ಟಿಯವರೇ. ಸರ್, ಅದೇ ರೀತಿ ನಮ್ಮ ರೈತರು ಈ ರಫ್ತು ಗುಣಮಟ್ಟದ ದ್ರಾಕ್ಷಿ ಉತ್ಪಾದನೆಗಾಗಿ ದ್ರಾಕ್ಷಿಯ ಮಾನದಂಡಗಳ ಬಗ್ಗೆ ನಮ್ಮ ರೈತರಿಗೆ ತಿಳಿಸಿಕೊಡ್ತೀರಾ?
0: ಇಲ್ಲಿ ದ್ರಾಕ್ಷಿ ಕೊಯ್ಲು ಮಾಡುವಾಗ ತಾವು ರೈತ ಬಾಂಧವರು ತಾವೇನಾದರೂ ರಫ್ತು ಮಾಡ್ತಿದ್ರಂದ್ರೆ ಕೆಲವೊಂದು ಅಂಶಗಳನ್ನು ತಾವು ಗಮನಿಸಬೇಕಾಗ್ತದೆ. ಅದರಲ್ಲಿ ಪ್ರಮುಖವಾಗಿ ಇರುವಂಥ ಅಂಶಗಳಂದ್ರೆ ಸಸ್ಯ ಪ್ರಚೋದಕಗಳ ಬಳಕೆ. ಯಾವುದೇ ರೈತರು ತಾವು ತಮ್ಮ ಒಂದು ದ್ರಾಕ್ಷಿಯನ್ನು ಬೇರೆ ದೇಶಗಳಿಗೆ ತಾವು ಏನಾದರೂ ರಫ್ತು ಮಾಡ್ತಿದ್ರೆ ತಾವು ಖಂಡಿತವಾಗಿಯೂ ಸಸ್ಯ ಪ್ರಚೋದಕಗಳು, ಈಗಾಗಲೇ ಹೇಳಿದ್ದೆ ನಾನು, ಜಿಬ್ಬರ್ಲಿಕ್ ಎಸಿಡ್ ಆಗಿರ್ಬೋದು ಅಥವಾ ಬ್ರಾಸ್ನೋಸ್ಟೆರಾಯ್ಡ್ ಆಗಿರ್ಬೋದು ಅಥವಾ CPPO ಆಗಿರ್ಬೋದು, ಸೊ ಇವುಗಳ ಬಳಕೆ ಬಹಳ ಮುಖ್ಯ ಅಂತ ಹೇಳ್ಬೋದು. ಅದರ ಜೊತೆಗೆ ಕಡ್ಡಿಗಳ ವಿರಳೀಕರಣ ಮಾಡಬೇಕು. ನಾ ಹೇಳಿದಾಗೆ 1.5 square feet ತಾವು ಒಂದು ಗೊಂಚಲು ಬರುವ ಹಾಗೆ ನೋಡ್ಕೊಳ್ಳೋದು ಬಹಳ

0: ಮುಖ್ಯ. ಇನ್ನು ಗೊನೆಗಳ ವಿರಳೀಕರಣ, ರೈತ ಬಾಂಧವರು ಸುಮಾರು 40-50 ಗೊನೆಗಳನ್ನು ಪ್ರತಿ ಬಳ್ಳಿಗೆ ಬಿಡಬೇಕಾಗ್ತದೆ. ತಾವೇನಾದರೂ ರಫ್ತು ಮಾಡ್ಬೇಕಂದ್ರೆ ಮಿನಿಮಮ್ 40-50 ಗೊನೆಗಳು ರೈತರು ಬಿಡಬೇಕು. ಯಾಕೆಂದರೆ ರೈತ ಬಾಂಧವರು ಸಾಮಾನ್ಯವಾಗಿ ಮಾಡೋದು 100-150 ಗೊನೆಗಳನ್ನು ಬಿಡ್ತೀರಿ. ಇದರಿಂದ ಆ ಒಂದು ಈಗೇನಾಗ್ತಿರಲ್ಲ, ಈ ಗೊನೆಯ ವೇಟು ಕಡಿಮೆ ಆಗುತ್ತೆ, ಅದರ ಜೊತೆಗೆ ಆ ಬೆರಿ ಏನಂತೀವಲ್ಲ, ಆ ಬೆರಿ ವೇಟು ಕಡಿಮೆ ಆಗುತ್ತೆ. ಇದರಿಂದ ತಮಗೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ತಮ್ಮ ಒಂದು ದ್ರಾಕ್ಷಿ ಬೆಳೆಗೆ ಒಳ್ಳೆಯ ರೇಟು ಸಿಗೋಂಗಿಲ್ಲ. ಅದರ ಜೊತೆಗೆ ಕಾಳುಗಳನ್ನು ತಾವು ವಿರಳೀಕರಣ ಮಾಡಬೇಕು, ಮತ್ತು ಕಾಂಡ ಸುತ್ತುವಿಕೆ ಅಂತ ಕರಿತೀವಿ ಇಂಗ್ಲೀಷ್ನಲ್ಲಿ, ಇದಕ್ಕೆ ಗರ್ಡ್ಲಿಂಗ್ ಅಂತ ಕರೀತಾರೆ. ಸೊ ಈ ಥರ ಕಾಂಡ ಸುತ್ತುವಿಕೆ ಮಾಡೋದರಿಂದ ನೀವು ಒಳ್ಳೆಯ ಒಂದು ಕ್ವಾಲಿಟಿಯ ಒಂದು ದ್ರಾಕ್ಷಿಯನ್ನು ಬೆಳಿಬಹುದು. ಮತ್ತು ಮುಖ್ಯವಾಗಿ ಗೊನೆಗಳ ಸಂರಕ್ಷಣೆ ಒಂದು ಬಹಳ ಮಹತ್ವವಾದ ಪಾತ್ರ ವಹಿಸುತ್ತೆ ಅಂತ ಹೇಳ್ಬೋದು. ಇನ್ನು ರಫ್ತು ಗುಣಮಟ್ಟದ ಬಗ್ಗೆ ಹೇಳಬೇಕಂದ್ರೆ, ಯಾವುದೇ ರೈತ ಬಾಂಧವರು ತಮ್ಮ ದ್ರಾಕ್ಷಿಯನ್ನು ರಫ್ತು ಮಾಡಬೇಕಂದ್ರೆ ಕೆಲವೊಂದು ಮಾನದಂಡಗಳಿವೆ. ಉದಾಹರಣೆಗೆ ಹೇಳಬೇಕಂದ್ರೆ ಪ್ರತಿ ಗೊನೆಯು ಸುಮಾರು 350-500 ಗ್ರಾಮ್ನಷ್ಟು ಇರಬೇಕಾಗ್ತದೆ. ಅದರ ಜೊತೆ ದ್ರಾಕ್ಷಿ ಗೊನೆ ತಿಳಿ ಹಸಿರು ಬಣ್ಣ ಹೊಂದಿರಬೇಕು, ಮತ್ತು ದ್ರಾಕ್ಷಿ ಗೊನೆಯ ಕಾಳುಗಳು ಬಿಡಿಬಿಡಿಯಾಗಿರಬೇಕು, ಮತ್ತು ಕಾಳಿನ ತೂಕ ಸುಮಾರು 3-4 ಗ್ರಾಮ್ನಷ್ಟು ಇರಬೇಕಾಗ್ತದೆ, ಮತ್ತು ಕಾಳಿನ ಸುತ್ತಳತೆ ಸುಮಾರು 18 mmಗಿಂತ ಜಾಸ್ತಿ ಇರಬೇಕಾಗ್ತದೆ. ಅದರ ಜೊತೆಗೆ ಸಕ್ಕರೆ ಅಂಶ ಸುಮಾರು 18°B ಇರಬೇಕು, ಮತ್ತು ಹಣ್ಣಿನ ಆಮ್ಲ 0.5%ನಷ್ಟು ಇರಬೇಕು, ಮತ್ತು ಕಾಳಿನ ದೇಟು ತಾಜಾ ಹಾಗೂ ಹಸಿರು ಬಣ್ಣದಿಂದ ಹೊಂದಿರಬೇಕು. ಇದಲ್ಲದೆ ಹಣ್ಣಿನಲ್ಲಿ ಇರತಕ್ಕಂಥ ರಾಸಾಯನಿಕ ಅಂಶದ ಪ್ರಮಾಣ 1%ಕ್ಕಿಂತ ಕಡಿಮೆ ಇರಬೇಕು. ಇದು ಒಂದು ಮುಖ್ಯವಾದ ಮಾನದಂಡ ಅಂತ ಹೇಳ್ಬೋದು. ಯಾಕಂದ್ರೆ ರೈತ ಬಾಂಧವರು ತಾವು ಬೆಳೆದ ದ್ರಾಕ್ಷಿಯಲ್ಲಿ ಈ ಒಂದು ನಾವೇನು ಪೆಸ್ಟಿಸೈಡ್ ರೆಸಿಡ್ಯೂ ಲೆವೆಲ್ ಅಂತ ಏನು ಕರಿತೀವಲ್ಲ, ಇದು 1%ಗಿಂತ ಜಾಸ್ತಿ ಇತ್ತಂದ್ರೆ ಮಾರುಕಟ್ಟೆಯಲ್ಲಿ ತಮ್ಮ ದ್ರಾಕ್ಷಿ ರಿಜೆಕ್ಟ್ ಆಗ್ತದೆ. ಆದ್ದರಿಂದ ಸಾಧ್ಯವಾದಷ್ಟು ರೈತ ಬಾಂಧವರು ಈ ಒಂದು ಹಣ್ಣಿನಲ್ಲಿರ್ತಕ್ಕಂಥ ರಾಸಾಯನಿಕ ಅಂಶದ ಪ್ರಮಾಣ 1%ಗಿಂತ ಕಡಿಮೆ ಇರೋ ಹಾಗೆ ತಾವು ನೋಡ್ಕೋಬೇಕಾಗ್ತದೆ ಅಂತ ಹೇಳ್ಬೋದು ಸರ್.
1: ಸರ್, ಅದೇ ರೀತಿ ದ್ರಾಕ್ಷಿ ರಫ್ತಿಗೆ ಅತಿ ಸೂಕ್ತವಾದ ತಳಿಗಳ ಬಗ್ಗೆ ನಮ್ಮ ರೈತರಿಗೆ ತಿಳಿಸ್ಕೊಡ್ತೀರ?
0: ದ್ರಾಕ್ಷಿಯಲ್ಲಿ ಸಾಕಷ್ಟು ತಳಿಗಳ ಅಭಿವೃದ್ಧಿಪಡಿಸಲಾಗಿದೆ. ಸೊ ಅವುಗಳಲ್ಲಿ ಮುಖ್ಯವಾಗಿ ಹೇಳಬೇಕಂದ್ರೆ ಥಾಮ್ಸನ್ ಸೀಡ್ಲೆಸ್, ತಮಗೆ ತಿಳಿದ ಹಾಗೆ ಈ ಒಂದು ಥಾಮ್ಸನ್ ಸೀಡ್ಲೆಸ್ಸನ್ನು ತಾಜಾ ಹಣ್ಣು ಮತ್ತು ಮನುಕ್ ಮಾಡಲು ತಯಾರಿಸ್ತಾರೆ. ಸೊ ಈ ಒಂದು ನಮ್ಮ ಭಾಗದಲ್ಲಿ ಅಥವಾ ನಮ್ಮ ಕರ್ನಾಟಕದಲ್ಲಿ ಅಂತ ಹೇಳ್ಬೋದು, ಇದನ್ನು ಅತಿ ಹೆಚ್ಚಾಗಿ ಬೆಳೀತಕ್ಕಂಥ ಒಂದು ದ್ರಾಕ್ಷಿ ತಳಿ. ಸೊ ಈ ತಳಿ ಅದರ ಜೊತೆಗೆ ಇನ್ನೂ ಕೆಲವು ತಳಿಗಳಿದ್ದಾವೆ, ಸುನಾಕ್ ಆಗಿರ್ಬೋದು, ಮಾಣಿಕ್ ಚಮನ್ ಆಗಿರ್ಬೋದು, 2A ಕ್ಲೋನ್. ಸೊ ಇನ್ನು ಇದು ಕಲರ್ ವೆರೈಟಿ ಬಗ್ಗೆ ಹೇಳಬೇಕಂದ್ರೆ ಇದರಲ್ಲಿ ಮುಖ್ಯವಾಗಿ ಕ್ರಿಮ್ಸನ್ ಸೀಡ್ಲೆಸ್ ಆಗಿರ್ಬೋದು, ಸರದ್ ಸೀಡ್ಲೆಸ್ ಅಥವಾ ಫ್ಲೇಮ್ ಸೀಡ್ಲೆಸ್, ಫ್ಯಾಂಟಸಿ ಸೀಡ್ಲೆಸ್, ಹೀಗೆ 10 ಈಗ ಕಲರ್ ತಳಿಗಳು ನಮಗೆ ಸಿಗುತ್ತವೆ. ರೈತ ಬಾಂಧವರು ತಾವು ಒಂದೇ ಬರೀ ಥಾಮ್ಸನ್ ಸೀಡ್ಲೆಸ್, ಸುನಾಕ, ಮಾಣಿಕ್ ಚಮನ್ ಬೆಳೆಯುವುದರ ಬದಲು ತಾವೇನಾದರೂ ಒಂದು ಕಲರ್ ಹಣ್ಣಿನ ತಳಿಗಳಾದತಕ್ಕಂಥ ಇವು ಕ್ರಿಮ್ಸನ್ ಸೀಡ್ಲೆಸ್, ಫ್ಲೇಮ್ ಸೀಡ್ಲೆಸ್, ಇವು ಫ್ಯಾಂಟಸಿ ಸೀಡ್ಲೆಸ್ ಇವೆಲ್ಲ ಹೇಳಿದ್ನೆಲ್ಲ, ಇವನ್ನು ಬೆಳೆಯುವುದರಿಂದ ತಮ್ಮ ಆರ್ಥಿಕ ಗುಣಮಟ್ಟವನ್ನು ಇನ್ನೂ ಸ್ವಲ್ಪ ಹೆಚ್ಚಿಗೆ ಮಾಡಬೇಕು. ಯಾಕಂದರೆ ಮಾರುಕಟ್ಟೆಯಲ್ಲಿ ಇವು ಥಾಮ್ಸನ್ ಸೀಡ್ಲೆಸ್ಗಿನ ಈ ತಳಿಗಳ ಒಂದು ರೇಟು ಜಾಸ್ತಿ ಇರುತ್ತೆ. ಥಾಮ್ಸನ್ ಸೀಡ್ಲೆಸ್ 40 rupees ಕೆಜಿ ಮಾರಿದ್ರೆ ಇದು 100 rupees ಕೆಜಿ ತನ ಮಾರ್ತಿರ್ತವೆ. ಆದ್ದರಿಂದ ಸಾಧ್ಯವಾದಷ್ಟು ರೈತ ಬಾಂಧವರು ಈ ಕಲರ್ ವೆರೈಟೀಸ್ ಅಂತ ಏನು ಹೇಳ್ತೀವಲ್ಲ, ಇಂಥವುಗಳನ್ನು ಬೆಳೆಯುವುದು ಭಾಳ ಉತ್ತಮ ಅಂತ ಹೇಳ್ತೀನಿ. ಇನ್ನು ರಫ್ತಿಗೆ ಅತಿ ಸೂಕ್ತವಾದ ತಳಿ ಬಗ್ಗೆ ಹೇಳಬೇಕಂದ್ರೆ ಈಗಾಗಲೇ ಸೋನಾಕ, ಮಾಣಿಕ್ ಚಮನ್, ಮಾಂಜರಿ ನವೀನ್, ಇನ್ನು ಕಲರ್ ತಳಿಗಳಾಗಿರ್ತಕ್ಕಂಥ ಕ್ರಿಮ್ಸನ್ ಸೀಡ್ಲೆಸ್, ಸೆರದ್ ಸೀಡ್ಲೆಸ್, ಫ್ಯಾಂಟಸಿ ಸೀಡ್ಲೆಸ್, ಮತ್ತು ಈಗ ಇತ್ತೀಚೆಗೆ ರೆಡ್ ಗ್ಲೋಬ್ ಅಂತ ಬಂದಿದೆ, ಇದು ಒಂದು ಕಲರ್ ಸೀಡೆಡ್ ವೆರೈಟಿ. ಸೊ ಇದು ಮಾರುಕಟ್ಟೆಯಲ್ಲಿ ಬಹಳಷ್ಟು ಒಂದು ಬೇಡಿಕೆ ಹೊಂದಿದೆ. ಅದರ ಜೊತೆಗೆ ಈ ಕ್ರಿಮ್ಸನ್ ಸೀಡ್ಲೆಸ್ ಅಂತ ಏನು ಹೇಳಿದ್ನಲ್ಲ, ಈ ಕ್ರಿಮ್ಸನ್ ಸೀಡ್ಲೆಸ್ ಇದು ಜಗತ್ತಿನಲ್ಲಿ ಅತಿ ಹೆಚ್ಚು ಜನರು ಇಷ್ಟಪಡ್ತಕ್ಕಂಥ ತಳಿ, ಮತ್ತು ಇದು ಹೈಯೆಸ್ಟ್ ಒಂದು ಎಕ್ಸ್ಪೋರ್ಟ್ ಆಗತಕ್ಕಂಥ ತಳಿ ಆಗಿರುವುದರಿಂದ ರೈತ ಬಾಂಧವರು ಇಂಥ ಕಲರ್ ವೆರೈಟಿಗಳನ್ನು ಬೆಳೆಯುವುದರ ಮುಖಾಂತರ ತಾವು ಇನ್ನೂ ಹೆಚ್ಚಿನ ಲಾಭವನ್ನು ಗಳಿಸಬಹುದು. ಈ ರೀತಿ ಈ ತಳಿಗಳನ್ನು ನಾವು ಮುಖ್ಯವಾಗಿ ಭಾರತ ದೇಶದಿಂದ ಯುರೋಪ್ ದೇಶಕ್ಕೆ ಅಥವಾ ಗಲ್ಫ್ ದೇಶಗಳಿಗೆ ನಮ್ಮ ರೈತರು ರಫ್ತು ಮಾಡುತ್ತಿದ್ದಾರಂತ ಹೇಳ್ಬೋದು ಸರ್.
1: ತುಂಬ ಸಂತೋಷ ಸರ್. ಕೊನೆಯದಾಗಿ ದ್ರಾಕ್ಷಿ ಬೆಳೆಯುತ್ತಿರುವ ನಮ್ಮ ರೈತರಿಗೆ ಏನು ಕಿವಿ ಮಾತು ಹೇಳಕ್ಕೆ ತಾವು ಬಯಸ್ತೀರಿ?
0: ಅದೇ ಇದುವರೆಗೆ ಹೇಳಿದ್ನೆಲ್ಲ, ಈಗ ಯಾರಾದರೂ ತಾವು ದ್ರಾಕ್ಷಿ ಬೆಳೀತಿದ್ರಂದ್ರೆ ಅವಾಗ ಸಂಬಂಧಪಟ್ಟ ರೋಗ ಇರ್ಬೋದು, ಕೀಟ ಆಗಿರ್ಬೋದು, ಮತ್ತು ನ್ಯೂಟ್ರಿಯಂಟ್ಸ್ ನಾವೇನೆತ್ತೀವಿ ಗೊಬ್ಬರಗಳ, ಇವು ನಿಯಮಿತವಾಗಿ ಬಳಸಿಬಿಟ್ಟು ರೈತರು ಹೆಚ್ಚಿನ ಒಂದು ಲಾಭ ಪಡಿಬೋದು ಅಂತ ಹೇಳ್ಬೋದು ಸರ್.
1: ತುಂಬ ಸಂತೋಷ ಸರ್. ಅದೇ ರೀತಿ ನಮ್ಮ ಈ ಕಾರ್ಯಕ್ರಮವನ್ನು ಕೇಳ್ತಕ್ಕಂಥ ನಮ್ಮ ರೈತರು ತಮ್ಮ ಜೊತೆ ಮಾತಾಡಿ ಈ ದ್ರಾಕ್ಷಿ ಕೃಷಿಯ ಕುರಿತು, ಅದರಲ್ಲಿ ಮುಖ್ಯವಾಗಿ ಈ ಅಕ್ಟೋಬರ್ ಚಾಟ್ನಿಯ ಪ್ರಾಮುಖ್ಯತೆಗಳ ಬಗ್ಗೆ ಮಾಹಿತಿಗಳು ಬೇಕಾಗಿರ್ತಾವೆ, ಅದಕ್ಕಾಗಿ ತಮ್ಮ ಜೊತೆ ಮಾತಾಡಿ ತಮ್ಮಿಂದ ಮಾಹಿತಿ ಪಡಿಬೇಕಂದ್ರೆ ತಮ್ಮ ನಂಬರ್ ಕೊಡ್ತೀರಿ?
0: ರೈತ ಬಾಂಧವರು ತಮಗೇನಾದರೂ ಒಂದು ಹೆಚ್ಚಿನ ಮಾಹಿತಿ ಬೇಕಾಗಿದ್ದರೆ ತಾವು ಇಲ್ಲೇ ಹತ್ತಿರದ ತೋಟಗಾರಿಕೆ ಸಂಶೋಧನಾ

0: ಮತ್ತು ವಿಸ್ತರಣಾ ಕೇಂದ್ರ ತಿಡುಗುಂದಿಗೆ ತಾವು ಬಂದು ಭೇಟಿಯಾಗಬಹುದು, ಅಥವಾ ತಾವೇನಾದರೂ ಫೋನ್ ಮುಖಾಂತರ ತಾವು ನಮಗೆ ಸಂಪರ್ಕಿಸಬೇಕಂದ್ರೆ ತಾವು ನನ್ನ ಮೊಬೈಲ್ ನಂಬರಾದ 9741217489 ಈ ಒಂದು ಮೊಬೈಲ್ ನಂಬರ್ಗೆ ತಾವು ಸಂಪರ್ಕಿಸಿದರೆ ತಮಗೆ ಸೂಕ್ತವಾದ ಮಾಹಿತಿಯನ್ನು ನಾವು ನೀಡ್ತೀವಿ.
1: ಆತ್ಮೀಯರಿ, ಡಾಕ್ಟರ್ ಬಸವರಾಜ್ ಪಡಶೆಟ್ಟಿ ಅವರು ಹೇಳಿದಂಥ ನಂಬರನ್ನು ನಾನು ಮತ್ತೊಮ್ಮೆ ಹೇಳ್ತೀನಿ, ತಾವು ಬರ್ಕೋಬೋದು. 9741217489 ಈ ನಂಬರ್ಗೆ ಕರೆ ಮಾಡಿ ಡಾಕ್ಟರ್ ಬಸವರಾಜ್ ಪಡಶೆಟ್ಟಿ ಅವ್ರ ಜೊತೆ ಮಾತಾಡಿ ಈ ದ್ರಾಕ್ಷಿ ಕುರಿತು ಅವರಿಂದ ತಾವು ಸಲಹೆಯನ್ನು ಪಡಿಬೋದು ಅಂತ ಹೇಳ್ತಾ, ಒಳ್ಳೆಯದು ಡಾಕ್ಟರ್ ಬಸವರಾಜ್ ಪಡಶೆಟ್ಟಿ ಅವರೇ, ಇಲ್ಲಿ ತನಕ ನಮ್ಮ ರೈತರಿಗೆ ಈ ದ್ರಾಕ್ಷಿಯಲ್ಲಿ ಅಕ್ಟೋಬರ್ ಚಾಟ್ನಿಯ ಪ್ರಾಮುಖ್ಯತೆಗಳ ಬಗ್ಗೆ ಮಾಹಿತಿಯನ್ನು ಮಾಡಿಕೊಟ್ರಿ. ಅದಕ್ಕಾಗಿ ನಮ್ಮ ಪರವಾಗಿ ಹಾಗೂ ನಮ್ಮ ಆಕಾಶವಾಣಿ ಪರವಾಗಿ ತಮಗೆ ತುಂಬು ಹೃದಯದ ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ.
2: ಇದುವರೆಗೆ ದ್ರಾಕ್ಷಿಯಲ್ಲಿ ಅಕ್ಟೋಬರ್ ಚಾಟಣೆಯ ಪ್ರಾಮುಖ್ಯತೆಗಳು ಈ ವಿಷಯ ಕುರಿತು ತಿಡಗುಂದಿಯ ತೋಟಗಾರಿಕೆ ಸಂಶೋಧನಾ ಮತ್ತು ವಿಸ್ತರಣಾ ಕೇಂದ್ರದ ಹಣ್ಣು ವಿಜ್ಞಾನ ವಿಭಾಗದಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸುತ್ತಿರುವ ಡಾಕ್ಟರ್ ಬಸವರಾಜ ಪಡಶೆಟ್ಟಿ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ಇವರನ್ನು ಸಂದರ್ಶನ ಮಾಡಿದವರು ಸಿದ್ರ ಎನ್ ಸಾಳುಂಕೆ. ಈ ಕಾರ್ಯಕ್ರಮ ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಪ್ರಸಾರವಾಯಿತು.

ಈಗ ಕಿಸನ್ವಾಣಿ ಕಾರ್ಯಕ್ರಮದಲ್ಲಿ ಜನಪದ ಸಂಗೀತ. ರಾಮದುರ್ಗ ತಾಲೂಕಿನ ಸೂರೆಬಾನದ ಹಣಮಂತ್ ಈಶ್ವರಪ್ಪ ಶಿರೂರ್ ಮತ್ತು ತಂಡದವರಿಂದ ಹಂತಿ ಪದಗಳು.

0: ಆಕಾಶವಾಣಿ ವಿಜಯಪುರ, ಸಮಯ 7:34. ಇನ್ನೀಗ ಕೆಲವು ವಾಣಿಜ್ಯ ಪ್ರಕಟಣೆಗಳು. ಸರಿಯಾಗಿ 7:35 ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳು ಬೆಂಗಳೂರು ಕೇಂದ್ರದಿಂದ.
1: ಆಕಾಶವಾಣಿ, ಸಮಯ 7:34. ಈಗ ಒಂದು ಪ್ರಕಟಣೆ, ನಂತರ 7:35 ಸರಿಯಾಗಿ ಕನ್ನಡದಲ್ಲಿ ವಾರ್ತೆಗಳು.
2: ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು: 10,700 ಕೋಟಿ ರೂಪಾಯಿ ಮೊತ್ತದ ರೈಲ್ವೆ ಯೋಜನೆಗಳಿಗೆ ಕೇಂದ್ರ ಸಚಿವ ಸಂಪುಟ ಅನುಮೋದನೆ. ಮುಂಬೈನಲ್ಲಿ ಬ್ರಿಕ್ಸ್ ಹಣಕಾಸು ಸಚಿವರು, ಕೇಂದ್ರ ಬ್ಯಾಂಕ್ ಗವರ್ನರ್ಗಳ ಸಭೆ ಪ್ರಗತಿಯಲ್ಲಿ. ನೇಪಾಳ ಪ್ರವಾಹ, ಇನ್ನು ಪತ್ತೆಯಾಗದ 5,326 ಜನರು. ಯುಎಸ್ ಓಪನ್ ಟೆನಿಸ್ ಪುರುಷರ ಸಿಂಗಲ್ಸ್ ಸೆಮಿಫೈನಲ್ಗೆ ಬೆನ್ ಶೆಲ್ಟನ್ ಲಗ್ಗೆ. ವಾರ್ತೆಗಳ ವಿವರ: ಕೇಂದ್ರ ಸಚಿವ ಸಂಪುಟ ಒಟ್ಟು 10,700 ಕೋಟಿ ರೂಪಾಯಿಗಳಿಗೂ ಹೆಚ್ಚಿನ ಮೊತ್ತದ 3 ಮಲ್ಟಿಟ್ರ್ಯಾಕಿಂಗ್ ರೈಲ್ವೆ ಯೋಜನೆಗಳಿಗೆ ಅನುಮೋದನೆ ನೀಡಿದೆ. ನವದೆಹಲಿಯಲ್ಲಿ ನಡೆದಂತಹ ಸಚಿವ ಸಂಪುಟ ಸಭೆಯ ನಂತರ ಈ ಕುರಿತು ಮಾಧ್ಯಮಗಳಿಗೆ ಮಾಹಿತಿ ನೀಡಿದ ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಸಚಿವ ಅಶ್ವಿನಿ ವೈಷ್ಣವ್, ಈ ಯೋಜನೆಗಳು ಪಶ್ಚಿಮ ಬಂಗಾಳ, ಜಾರ್ಖಂಡ್, ಒಡಿಶಾ, ಮಧ್ಯಪ್ರದೇಶ ಮತ್ತು ಛತ್ತೀಸ್ಗಢದಾದ್ಯಂತ 14 ಜಿಲ್ಲೆಗಳನ್ನು ಒಳಗೊಂಡಿದ್ದು, ಭಾರತೀಯ ರೈಲ್ವೆಯ ಅಸ್ತಿತ್ವದಲ್ಲಿರುವಂತಹ ಜಾಲವನ್ನು ಸುಮಾರು 656 ಕಿಲೋಮೀಟರ್ಗಳಷ್ಟು ಹೆಚ್ಚಿಸಲಿದೆ ಎಂದು ಮಾಹಿತಿ ಹಂಚಿಕೊಂಡಿದ್ದಾರೆ. ಈ ಯೋಜನೆಗಳಲ್ಲಿ ಖರಗ್ಪುರದಿಂದ ಜಾರ್ಸುಗುಡ 4ನೇ ಮಾರ್ಗ, ಕಟ್ನಿಯಿಂದ ಪೆಂಡ್ರಾ ರಸ್ತೆಯ 4ನೇ ಮಾರ್ಗ ಮತ್ತು ಬಿಲಾಸ್ಪುರದಿಂದ ಪೆಂಡ್ರಾ ರಸ್ತೆಯ 3ನೇ ಮಾರ್ಗ ಸೇರಿವೆ ಎಂದು ಹೇಳಿದ್ದಾರೆ. ಕರ್ನಾಟಕ, ತಮಿಳುನಾಡು, ಆಂಧ್ರಪ್ರದೇಶ ಮತ್ತು ತೆಲಂಗಾಣ ರಾಜ್ಯಗಳಾದ್ಯಂತ 17 ಜಿಲ್ಲೆಗಳನ್ನು ಒಳಗೊಂಡಂತಹ 5 ಮಲ್ಟಿಟ್ರ್ಯಾಕಿಂಗ್ ಯೋಜನೆಗಳನ್ನು ಕೇಂದ್ರ ಸಚಿವ ಸಂಪುಟ ಅನುಮೋದನೆ ನೀಡಿದೆ. ಇದು ಭಾರತೀಯ ರೈಲ್ವೆಯ ಅಸ್ತಿತ್ವದಲ್ಲಿರುವಂತಹ ಜಾಲವನ್ನು ಸುಮಾರು 540 ಕಿಲೋಮೀಟರ್ಗಳಷ್ಟು ಹೆಚ್ಚಿಸುತ್ತದೆ ಎಂದು ಅವರು ಮಾಹಿತಿ ನೀಡಿದ್ದಾರೆ. ಯೋಜನೆಗಳ ಒಟ್ಟು ಅಂದಾಜು ವೆಚ್ಚ 10,021 ಕೋಟಿಗಿಂತ ಹೆಚ್ಚಿದ್ದು, ಅವುಗಳನ್ನು 2029-30ರವರೆಗೆ ಪೂರ್ಣಗೊಳಿಸಲು ಯೋಜಿಸಲಾಗಿದೆ. ಈ ಮಾರ್ಗಗಳಲ್ಲಿ ವೈಟ್ಫೀಲ್ಡ್ನಿಂದ ಬಂಗಾರಪೇಟೆ 3ನೇ ಮಾರ್ಗ, ಅರಕ್ಕೋಣಂನಿಂದ ರೇಣುಗುಂಟ 3ನೇ ಮಾರ್ಗ ಮತ್ತು 4ನೇ ಮಾರ್ಗ ಹಾಗೂ 4ನೇ ಮಾರ್ಗ ಮತ್ತು ಹೊಸೂರಿನಿಂದ ಓಮಲೂರು ಮಾರ್ಗದ ದ್ವಿಗುಣಗೊಳಿಸುವಿಕೆ ಸೇರ್ಪಡೆಗೊಂಡಿವೆ. ಅನುಮೋದಿತ ಮಲ್ಟಿಟ್ರ್ಯಾಕಿಂಗ್ ಯೋಜನೆಗಳು ಸುಮಾರು 52 ಲಕ್ಷ ಜನಸಂಖ್ಯೆಯನ್ನು ಹೊಂದಿರುವಂತಹ ಸುಮಾರು 2,100 ಹಳ್ಳಿಗಳಿಗೆ ಸಂಪರ್ಕ ಹೆಚ್ಚಿಸುತ್ತವೆ ಎಂದು ಸಚಿವ ಅಶ್ವಿನಿ ವೈಷ್ಣವ್ ವಿವರಿಸಿದ್ದಾರೆ. ಕೇಂದ್ರ ಸಚಿವ ಸಂಪುಟ ಇಂದು 4 ಪಥಗಳ ರೈಲು ಮಾರ್ಗಗಳಿಗೆ ಅನುಮೋದನೆ ನೀಡಿದೆ. ಇವುಗಳಲ್ಲಿ ದೆಹಲಿಯಿಂದ ಮುಂಬೈ, ಮುಂಬೈನಿಂದ ಚೆನ್ನೈ, ಚೆನ್ನೈಯಿಂದ ಕೋಲ್ಕತ್ತಾ ಮತ್ತು ಕೋಲ್ಕತ್ತಾದಿಂದ ದೆಹಲಿವರೆಗಿನ ಯೋಜನೆಗಳು ಸೇರ್ಪಡೆಗೊಂಡಿವೆ. ಈ ಮಾರ್ಗಗಳು 11,000 ಕಿಲೋಮೀಟರ್ ರೈಲ್ವೆ ಜಾಲಗಳನ್ನು ಒಳಗೊಂಡಿವೆ ಮತ್ತು 2,000 ಕಿಲೋಮೀಟರ್ಗಳ 4 ಲೈನಿಂಗ್ ಪೂರ್ಣಗೊಂಡಿದೆ. 4 ಲೈನಿಂಗ್ಗಾಗಿ ಈ ಅನುಮೋದಿತ ಯೋಜನೆಗಳು ಹೆಚ್ಚಿನ ಸಾಂದ್ರತೆಯ ರೈಲ್ವೆ ಜಾಲಗಳಿಗೆ ಸಂಬಂಧಪಟ್ಟಿವೆ ಎಂದು ಅವರು ತಿಳಿಸಿದ್ದಾರೆ. ಹೆಚ್ಚಿನ ಮಾರ್ಗ ಸಾಮರ್ಥ್ಯವು ಚಲನಶೀಲತೆಯನ್ನು ಗಮನಾರ್ಹವಾಗಿ ಹೆಚ್ಚಿಸುತ್ತದೆ. ಇದರ ಪರಿಣಾಮವಾಗಿ ಭಾರತೀಯ ರೈಲ್ವೆಯ ಸುಧಾರಿತ ಕಾರ್ಯಾಚರಣೆಯ ದಕ್ಷತೆ ಮತ್ತು ಸೇವಾ ವಿಶ್ವಾಸಾರ್ಹತೆ ಹೆಚ್ಚುತ್ತದೆ. ಇದರಿಂದ ರೈಲ್ವೆ ಕಾರ್ಯಾಚರಣೆಗಳನ್ನು ಸುಗಮಗೊಳಿಸಲು ಮತ್ತು ದಟ್ಟಣೆಯನ್ನು ನಿವಾರಿಸಲು ಸಾಧ್ಯವಾಗಲಿದೆ ಎಂದು ಸಚಿವ ಅಶ್ವಿನಿ ವೈಷ್ಣವ್ ಹೇಳಿದ್ದಾರೆ. ಮುಂದಿನ ವರ್ಷ ಮುಂಬೈ ಅಹಮದಾಬಾದ್ ಬುಲೆಟ್ ರೈಲು ಸೇವೆ ಪ್ರಾರಂಭವಾಗಲಿದೆ. ಈ ಕಾರಿಡಾರ್ ನಿರ್ಮಾಣ ಕಾರ್ಯ ವೇಗವಾಗಿ ಪ್ರಗತಿಯಲ್ಲಿದ್ದು, ಆರಂಭದಲ್ಲಿ ಸೂರತ್ನಿಂದ ವಾಪಿವರೆಗಿನ 100 ಕಿಲೋಮೀಟರ್ ವಿಭಾಗವು ಮುಕ್ತಾಯವಾಗಲಿದೆ ಎಂದು ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಖಾತೆ ಸಚಿವ ಅಶ್ವಿನಿ ವೈಷ್ಣವ್ ತಿಳಿಸಿದ್ದಾರೆ. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಇಂದು ಶ್ರೀಲಂಕಾದ ಕೊಲಂಬೋದಲ್ಲಿ ಶ್ರೀಲಂಕಾ ಅಧ್ಯಕ್ಷ ಅನುರಕುಮಾರ ದಿಸ್ಸಾನಾಯ್ಕ ಅವರನ್ನು ಭೇಟಿಯಾಗಿ ಮಾತುಕತೆ ನಡೆಸಿದರು. ಸಭೆಯಲ್ಲಿ ಭಾರತ ಮತ್ತು ಶ್ರೀಲಂಕಾದ ಸುರಕ್ಷತೆ, ಭದ್ರತೆ, ಶಾಂತಿ ಮತ್ತು ಸಮೃದ್ಧಿಯನ್ನು ಖಚಿತಪಡಿಸಿಕೊಳ್ಳಲು ಜಂಟಿಯಾಗಿ ಕೆಲಸ ಮಾಡುವುದನ್ನು ಎರಡೂ ಕಡೆಯವರು ಪುನರುಚ್ಚರಿಸಿದ್ದಾರೆ. ಶ್ರೀಲಂಕಾ ವಾಯುಪಡೆಗೆ L-70 ಬಂದೂಕುಗಳ ರಫ್ತು ಮತ್ತು ಎರಡೂ ದೇಶಗಳ ರಾಷ್ಟೀಯ ಕೆಡೆಟ್ ಕಾರ್ಪ್ಸ್ ಮತ್ತು ರಾಷ್ಟೀಯ ರಕ್ಷಣಾ ಕಾಲೇಜುಗಳ ನಡುವಿನ ಸಹಕಾರದ ಕುರಿತು ಎರಡೂ ಕಡೆಯವರು ತಿಳುವಳಿಕೆ ಪತ್ರಗಳನ್ನು ವಿನಿಮಯ ಮಾಡಿಕೊಂಡರು. ಶ್ರೀಲಂಕಾ ಅಧ್ಯಕ್ಷ ಅನುರಕುಮಾರ ದಿಸ್ಸನಾಯಕ ಮಾತನಾಡಿ, ಭಾರತದ ಭದ್ರತಾ ಹಿತಾಸಕ್ತಿಗಳಿಗೆ ವಿರುದ್ದವಾದಂತಹ ಯಾವುದೇ ಚಟುವಟಿಕೆಗಳಿಗೆ ತನ್ನ ಪ್ರದೇಶವನ್ನು ಬಳಸಲು ಎಂದಿಗೂ ಅನುಮತಿಸುವುದಿಲ್ಲ ಎಂದು ಪುನರುಚ್ಚರಿಸಿದರು. ದಿತ್ವಾ ಚಂಡಮಾರುತದ ಸಮಯದಲ್ಲಿ ಆಪರೇಷನ್ ಸಾಗರ್ ಬಂಧು ಭಾಗವಾಗಿ ಭಾರತ ಒದಗಿಸಿದ ನೆರವು ಮತ್ತು ದ್ವೀಪದ ವಿವಿಧ ಭಾಗಗಳಲ್ಲಿ ಪುನರ್ ನಿರ್ಮಾಣ ಮತ್ತು ಪುನರ್ವಸತಿ ಕಾರ್ಯಗಳನ್ನು ಸುಗಮಗೊಳಿಸಲು ಭಾರತದ ವಿಸ್ತರಿತ ಸಮಗ್ರ ಪುನರ್ವಸತಿ ಪ್ಯಾಕೇಜ್ಗೆ ಅವರು ಕೃತಜ್ಞತೆ ಸಲ್ಲಿಸಿದರು. ಬ್ರಿಕ್ಸ್ ನಾಯಕರ ಶೃಂಗಸಭೆಗೆ ಮುನ್ನ ಅಂತಿಮ ಬ್ರಿಕ್ಸ್ ಹಣಕಾಸು ಸಚಿವರು ಮತ್ತು ಕೇಂದ್ರ ಬ್ಯಾಂಕ್ ಗವರ್ನರ್ಗಳ ಸಭೆ ಮುಂಬೈನಲ್ಲಿ ಪ್ರಗತಿಯಲ್ಲಿದೆ. ಸ್ಥಿತಿಸ್ಥಾಪಕತೆ, ನಾವೀನ್ಯತೆ, ಸಹಕಾರ ಮತ್ತು ಸುಸ್ಥಿರತೆಗಾಗಿ ನಿರ್ಮಾಣ ಎಂಬುದು ಈ ವರ್ಷದ ಬ್ರಿಕ್ಸ್ ಹಣಕಾಸು ಸಚಿವರು ಮತ್ತು ಕೇಂದ್ರ ಬ್ಯಾಂಕ್ ಗವರ್ನರ್ಗಳ ಸಭೆಯ ಧ್ಯೇಯವಾಕ್ಯವಾಗಿದೆ. ಇಂದು ಮತ್ತು ನಾಳೆ ಸಭೆ ನಡೆಯಲಿದೆ. ಬ್ರಿಕ್ಸ್ ಹಣಕಾಸು ಸಚಿವರು ಮತ್ತು ಕೇಂದ್ರ ಬ್ಯಾಂಕ್ ಗವರ್ನರ್

0: ಅಧಿಕಾರಿಗಳು ಕಳೆದ ತಿಂಗಳು ಜೈಪುರದಲ್ಲಿ ಸಭೆಯನ್ನು ನಡೆಸಿದ್ದರು. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಬಿಹಾರದಲ್ಲಿ ಪ್ರವಾಹ ಪರಿಸ್ಥಿತಿ ಸ್ವಲ್ಪ ಸುಧಾರಿಸಿತು. ಗಂಗಾ, ಗಂಡಕ್, ಕೋಸಿ, ಸೋನ್ ಮತ್ತು ಇತರ ನದಿಗಳಲ್ಲಿ ನೀರಿನ ಮಟ್ಟ ಕಡಿಮೆಯಾಗುತ್ತಿದೆ. ಆದರೂ ಇನ್ನೂ ಹಲವಾರು ನದಿಗಳು ಹೆಚ್ಚಿನ ಮಟ್ಟದಲ್ಲಿ ಹರಿಯುತ್ತಿದ್ದು ಪೀಡಿತ ಪ್ರದೇಶಗಳಲ್ಲಿ ಪರಿಹಾರ ಕಾರ್ಯಾಚರಣೆ ಮುಂದುವರೆದಿದೆ. ಮುಂಗೇರ್, ಬಾಘಲ್ಪುರ್ ಮತ್ತು ಕಹಲ್ಗಾಂವ್ನಲ್ಲಿ ನದಿ ನೀರಿನ ಮಟ್ಟ ಏರುವ ಸಾಧ್ಯತೆ ಇದ್ದು ತಗ್ಗು ಪ್ರದೇಶಗಳಲ್ಲಿ ನೀರಿನ ಒತ್ತಡ ಹೆಚ್ಚುತ್ತಿದೆ. ಜಲಸಂಪನ್ಮೂಲ ಇಲಾಖೆ ಮತ್ತು ಜಿಲ್ಲಾಡಳಿತ ತಂಡಗಳು ಒಡ್ಡುಗಳ ಮೇಲೆ ನಿಗಾ ಇಡುತ್ತಿವೆ. ಪಾಟ್ನಾ, ಸರನ್, ವೈಶಾಲಿ, ಬೇಗುಸರಾಯ್, ಖಗಾರಿಯಾ, ಸಮಸ್ತಿಪುರ, ಜೆಹಾನ್ಬಾದ್ ಮತ್ತು ಅರ್ವಾಲ್ ಜಿಲ್ಲೆಗಳ ಪ್ರವಾಹ ಪೀಡಿತ ಪ್ರದೇಶಗಳಲ್ಲಿ ಪರಿಹಾರ ಕಾರ್ಯಾಚರಣೆಗಳು ಮುಂದುವರೆದಿವೆ. 456 ಸಮುದಾಯ ಅಡುಗೆ ಮನೆಗಳನ್ನು ನಡೆಸಲಾಗುತ್ತಿದೆ. ಪರಿಹಾರ ಶಿಬಿರಗಳಲ್ಲಿ ಮಕ್ಕಳಿಗೆ ಹಾಲು, ಮಹಿಳೆಯರಿಗೆ ನೈರ್ಮಲ್ಯ ಕಿಟ್ಗಳು ಮತ್ತು ವೈದ್ಯಕೀಯ ಸೌಲಭ್ಯಗಳನ್ನು ಒದಗಿಸಲಾಗುತ್ತಿದೆ. ನೇಪಾಳದಲ್ಲಿ ಸಂಭವಿಸಿದಂತಹ ಭೀಕರ ಪ್ರವಾಹದಲ್ಲಿ ಮೃತಪಟ್ಟವರ ಸಂಖ್ಯೆ 1,365 ಏರಿಕೆಯಾಗಿದ್ದು ಪೀಡಿತ ಪ್ರದೇಶಗಳಿಂದ ಹೆಚ್ಚಿನ ಮೃತದೇಹಗಳನ್ನು ಹೊರತೆಗೆಯಲಾಗಿದೆ. ಒಟ್ಟು 5,326 ಜನರು ಕಾಣೆಯಾಗಿದ್ದು ಈ ಪೈಕಿ ಕನಿಷ್ಠ 589 ವಿದೇಶಿ ಪ್ರಜೆಗಳಾಗಿದ್ದಾರೆ. ರಕ್ಷಣಾ ತಂಡಗಳು ಶೋಧ ಕಾರ್ಯ ಮುಂದುವರೆಸಿವೆ. ನೇಪಾಳ ಸರ್ಕಾರದ ಪ್ರಕಾರ ರಕ್ಷಣಾ ತಂಡಗಳು ಚಿತ್ವಾನ್ ಜಿಲ್ಲೆಯಿಂದ 366 ಹಾಗೂ ಪಶ್ಚಿಮದಿಂದ 222 ಮತ್ತು ನೋವಾಕೋಟ್ನಿಂದ 192 ಮೃತದೇಹಗಳನ್ನು ವಶಪಡಿಸಿಕೊಂಡಿವೆ. ಅದೇ ರೀತಿ ರಸುವಾ ಜಿಲ್ಲೆಯಿಂದ 124, ಗೋರ್ಖಾದಿಂದ 75, ಧಡಿಂಗ್ನಿಂದ 70 ಮತ್ತು ತಹಾನೋದಿಂದ 38 ಮೃತದೇಹಗಳನ್ನು ಹೊರತೆಗೆಯಲಾಗಿದೆ. ಇಲ್ಲಿಯವರೆಗೆ ಗುರುತಿನ ಪ್ರಕ್ರಿಯೆಗಳನ್ನು ಪೂರ್ಣಗೊಳಿಸಿದ ನಂತರ 102 ಮೃತದೇಹಗಳನ್ನು ಕುಟುಂಬದ ಸದಸ್ಯರಿಗೆ ಹಸ್ತಾಂತರಿಸಲಾಗಿದೆ. ಗುರುತಿಸಲು ಅನುವಾಗುವಂತೆ ಡಿಎನ್ಎ ಮಾದರಿಗಳ ಸಂಗ್ರಹ ಸೇರಿದಂತೆ ಎಲ್ಲ ನಿಗದಿತ ಶಿಷ್ಟಾಚಾರಗಳಿಗೆ ಅನುಗುಣವಾಗಿ ಭದ್ರತಾ ಸಿಬ್ಬಂದಿ ಗುರುತಿಸಲಾಗದ 1,147 ಮೃತದೇಹಗಳನ್ನು ಸುರಕ್ಷಿತವಾಗಿ ಇರಿಸಿದ್ದಾರೆ. ಜವಾಹರ್ ನವೋದಯ ವಿದ್ಯಾಲಯಗಳ 27ನೇ ರಾಷ್ಟೀಯ ಯುವ ಸಂಸತ್ ಸ್ಪರ್ಧೆ 2025-26 ಬಹುಮಾನ ವಿತರಣೆ ಸಮಾರಂಭ ನಾಳೆ ನವದೆಹಲಿಯ ಸಂಸತ್ ಭವನ ಸಂಕೀರ್ಣದಲ್ಲಿ ಜರುಗಲಿದೆ. ಕೇಂದ್ರ ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ಅವರು ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಲಿದ್ದು ಸ್ಪರ್ಧೆಯಲ್ಲಿ ಅತ್ಯುತ್ತಮ ಸಾಧನೆ ಮಾಡಿದ ವಿಜೇತ ವಿದ್ಯಾರ್ಥಿಗಳು ಮತ್ತು ವಿದ್ಯಾಲಯಗಳಿಗೆ ಬಹುಮಾನ ವಿತರಣೆ ಮಾಡಲಿದ್ದಾರೆ. ಕೇಂದ್ರ ಸಂಸದೀಯ ವ್ಯವಹಾರಗಳ ಸಚಿವಾಲಯ ಕಳೆದ 30 ವರ್ಷಗಳಿಂದ ಜವಾಹರ್ ನವೋದಯ ವಿದ್ಯಾಲಯಗಳಲ್ಲಿ ಯುವ ಸಂಸತ್ ಸ್ಪರ್ಧೆಗಳನ್ನು ಆಯೋಜನೆ ಮಾಡುತ್ತಿದೆ. ಕೇಂದ್ರ ಕಾರ್ಮಿಕ ಮತ್ತು ಉದ್ಯೋಗ ಸಚಿವಾಲಯ ಮಹಾರಾಷ್ಟ ಸರ್ಕಾರದ ಸಹಯೋಗದೊಂದಿಗೆ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಕುರಿತ ರಾಷ್ಟೀಯ ಸಮ್ಮೇಳನವನ್ನು ಇದೇ ತಿಂಗಳ 11 ಮತ್ತು 12 ಮುಂಬೈನಲ್ಲಿ ಆಯೋಜನೆ ಮಾಡಿದೆ. ಕೇಂದ್ರ ಕಾರ್ಮಿಕ ಮತ್ತು ಉದ್ಯೋಗ ಸಚಿವ ಡಾ ಮನ್ಸುಖ್ ಮಾಂಡವೀಯ ಸಮ್ಮೇಳನದ ಅಧ್ಯಕ್ಷತೆಯನ್ನು ವಹಿಸಲಿದ್ದಾರೆ. ಯುಎಸ್ ಓಪನ್ ಟೆನಿಸ್ ಪಂದ್ಯಾವಳಿಯ ಪುರುಷರ ಸಿಂಗಲ್ಸ್ ಸೆಮಿಫೈನಲ್ಗೆ ಅಮೆರಿಕದ ಬೆನ್ ಶೆಲ್ಟನ್ ಲಗ್ಗೆಟ್ಟಿದ್ದಾರೆ. ನ್ಯೂಯಾರ್ಕ್ನ ಆರ್ಥರ್ ಆಶ್ ಕ್ರೀಡಾಂಗಣದಲ್ಲಿ ಇಂದು ನಡೆದಂತಹ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಬೆನ್ ಶೆಲ್ಟನ್ ಹಾಲಿ ಚಾಂಪಿಯನ್ ಕಾರ್ಲೋಸ್ ಅಲ್ಕರಾಜ್ ಅವರನ್ನು 5 ಸೆಟ್ಗಳ ಪಂದ್ಯದಲ್ಲಿ 6-7, 6-1, 6-3, 1-6, 7-6 ಸೆಟ್ಗಳಿಂದ ಮಣಿಸಿದರು. ಬೆನ್ ಶೆಲ್ಟನ್ ಸೆಮಿಫೈನಲ್ನಲ್ಲಿ ತಮ್ಮ ದೇಶದವರೇ ಆದಂತಹ ಫ್ರಾನ್ಸಿಸ್ ಟಿಯಾಫೋ ಅವರನ್ನು ಎದುರಿಸಲಿದ್ದಾರೆ. ಅಹಮದಾಬಾದ್ನಲ್ಲಿ ನಡೆದಂತಹ ವಿಶ್ವ ಬಿಲ್ಲುಗಾರಿಕೆ ಪ್ಯಾರಾ ಸರಣಿ 3ನೇ ಹಂತದ ಸ್ಪರ್ಧೆಯಲ್ಲಿ ಭಾರತ 2 ಚಿನ್ನ ಮತ್ತು 4 ಕಂಚಿನ ಪದಕಗಳ ಜೊತೆಗೆ ಅಭಿಯಾನ ಅಂತ್ಯಗೊಳಿಸಿದೆ. ಪ್ಯಾರಾ ಕಾಂಪೌಂಡ್ ಮಹಿಳೆಯರ ವೈಯಕ್ತಿಕ ವಿಭಾಗದಲ್ಲಿ ಶೀತಲ್ ದೇವಿ ಶೂಟ್ ಆಫ್ ಸ್ಪರ್ಧೆಯಲ್ಲಿ ಚಿನ್ನದ ಪದಕ ಗೆದ್ದರು. ಪ್ಯಾರಾ ರಿಕರ್ ಮಿಶ್ರತಂಡ ವಿಭಾಗದಲ್ಲಿ ಹರ್ವಿಂದರ್ ಸಿಂಗ್ ಮತ್ತು ಭಾವನಾ ಜೋಡಿ ಚಿನ್ನದ ಪದಕ ವಿಜೇತರಾದರು. ಮುಂಬೈ ಷೇರು ಮಾರುಕಟ್ಟೆಯಲ್ಲಿಂದು ಷೇರು ಸಮಿತಿ ಸೂಚ್ಯಕ ಸೆನ್ಸೆಕ್ಸ್ 813 ಅಂಕಗಳನ್ನು ಇಳಿಕೆಯೊಂದಿಗೆ ದಿನದ ಅಂತ್ಯಕ್ಕೆ 74,764 ಅಂಕಗಳಷ್ಟು ದಾಖಲಾಗಿದೆ. ಇದೇ ವೇಳೆ ರಾಷ್ಟೀಯ ಸಮಿತಿ ಸೂಚ್ಯಂಕ ನಿಫ್ಟಿ 204 ಅಂಕಗಳಷ್ಟು ಇಳಿಕೆಯನ್ನು ಕಂಡಿದ್ದು ದಿನದ ಅಂತ್ಯಕ್ಕೆ 23,432 ಅಂಕಗಳಷ್ಟು ದಾಖಲಾಗಿದೆ. ವಿದೇಶಿ ವಿನಿಮಯ ಮಾರುಕಟ್ಟೆಯಲ್ಲಿಂದು ಅಮೆರಿಕನ್ ಡಾಲರ್ ಎದುರು ಭಾರತೀಯ ರೂಪಾಯಿ ಮೌಲ್ಯ 95.11 ರೂಪಾಯಿಯಷ್ಟಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. 10,700 ಕೋಟಿ ರೂಪಾಯಿ ಮೊತ್ತದ ರೈಲ್ವೆ ಯೋಜನೆಗಳಿಗೆ ಕೇಂದ್ರ ಸಚಿವ ಸಂಪುಟ ಅನುಮೋದನೆ. ಮುಂಬೈನಲ್ಲಿ ಬ್ರಿಕ್ಸ್ ಹಣಕಾಸು ಸಚಿವರು ಕೇಂದ್ರ ಬ್ಯಾಂಕ್ ಗವರ್ನರ್ಗಳ ಸಭೆ ಪ್ರಗತಿಯಲ್ಲಿ. ನೇಪಾಳ ಪ್ರವಾಹ ಇನ್ನೂ ಪತ್ತೆಯಾಗದ 5,326 ಜನರು.

0: ಯುಎಸ್ ಓಪನ್ ಟೆನಿಸ್ ಪುರುಷರ ಸಿಂಗಲ್ಸ್ ಸೆಮಿಫೈನಲ್ಗೆ ಬೆನ್ ಶೆಲ್ಟನ್ ಲಗ್ಗೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05.
1: ಇದು ಆಕಾಶವಾಣಿ ವಿಜಯಪುರ. ಸಮಯ 7:45. ಈಗ ಚಿತ್ರಗೀತೆಗಳು. ಮೊದಲಿಗೆ ಕೇಳಿ ಪ್ರೇಮಲೋಕ ಚಿತ್ರದ ಗೀತೆ. ಹಾಡಿದ್ದಾರೆ KJ ಯೇಸುದಾಸ್ ಮತ್ತು SJ ಜಾನಕಿ. ಸಾಹಿತ್ಯ ಮತ್ತು ಸಂಗೀತ ಹಂಸಲೇಖ.

ಈಗ ರಣಧೀರ ಚಿತ್ರದ ಗೀತೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ಕೇಳಿ, ಸಾಹಿತ್ಯ ಮತ್ತು ಸಂಗೀತ ಹಂಸಲೇಖ ಅವರದು.

ಎಸ್ ಜಾನಕಿ ಹಾಗೂ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ರಣಧೀರ ಚಿತ್ರದ ಗೀತೆಯನ್ನು ಕೇಳಿದ್ರಿ. ಇನ್ನೀಗ ಕೇಳಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿರುವ ಯುಗಪುರುಷ ಚಿತ್ರದ ಗೀತೆ, ಸಾಹಿತ್ಯ ಮತ್ತು ಸಂಗೀತ ಹಂಸಲೇಖ ಅವರದು. 3 4

ಇದುವರೆಗೆ ಚಿತ್ರಗೀತೆಗಳು ಪ್ರಸಾರವಾದವು. ಇನ್ನು ಮುಂದೆ ಸವಿ ನೆನಪು, ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಮೊದಲಿಗೆ ಧರ್ಮಸೆರೆ ಚಿತ್ರದ ಗೀತೆ. ಉಪೇಂದ್ರ ಕುಮಾರ್ ಅವರ ಸಂಗೀತ ನಿರ್ದೇಶನದಲ್ಲಿ ವಿಜಯ ನಾರಸಿಂಹ ಅವರ ರಚನೆಯನ್ನು ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತು ಎಸ್ ಜಾನಕಿ.

ಧರ್ಮಸಿರಿ ಚಿತ್ರದ ಗೀತೆಯನ್ನು ಕೇಳಿದ್ರಿ. ಇನ್ನೀಗ ವಿಜಯವಾಣಿ ಚಿತ್ರದ ಗೀತೆ, ಸಂಗೀತ ರಾಜನ್ ಮತ್ತು ನಾಗೇಂದ್ರ, ಸಾಹಿತ್ಯ ಆರ್ ಎನ್ ಜಯಗೋಪಾಲ್. ಕೇಳಿ ಬರಲಿರುವ ಧ್ವನಿಗಳು ಎಸ್ ಜಾನಕಿ ಮತ್ತು ವಾಣಿ ಜಯರಾಮ್ ಅವರದು.

ನಾನಿರುವುದೇ ನಿನಗಾಗಿ ಚಿತ್ರದ ಗೀತೆ, ರಾಜನ್ ಮತ್ತು ನಾಗೇಂದ್ರ ಅವರ ಸಂಗೀತದಲ್ಲಿ ಇನ್ನೊಂದು ಗೀತೆ, ಜಿ ಉದಯಶಂಕರ್ ಅವರ ಸಾಹಿತ್ಯ, ಕೇಳಿ ಎಸ್ ಜಾನಕಿ ಅವರ ಕಂಠಸಿರಿಯಲ್ಲಿ.

ನಾನಿರುವುದೇನೇನು ಗಾಗಿ ಚಿತ್ರದ ಗೀತೆಯನ್ನು ಕೇಳಿದ್ರಿ. ಎಸ್ ಜಾನಕಿಯವರ ಕಂಠಸಿರಿಯಲ್ಲಿ ಇನ್ನೊಂದು ಗೀತೆ ಚಿತ್ರ ಬಯಲುದಾರಿ. ಸಂಗೀತ ರಾಜನ್ ಮತ್ತು ನಾಗೇಂದ್ರ, ಸಾಹಿತ್ಯ ಚಿ ಉದಯಶಂಕರ್.

ರಾಜನ್ ಮತ್ತು ನಾಗೇಂದ್ರ ಅವರ ಸಂಗೀತ, ಚಿ ಉದಯಶಂಕರ್ ಅವರ ಸಾಹಿತ್ಯ ಇರುವ ಇನ್ನೊಂದು ಗೀತೆ, ಚಿತ್ರ ಮುಗಿಯದ ಕತೆ. ಕೇಳಿ ಬರಲಿರುವ ಧ್ವನಿಗಳು ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತು ಎಸ್ ಜಾನಕಿ.

ನಾ ಮೆಚ್ಚಿದ ಹುಡುಗ ಚಿತ್ರದ ಗೀತೆ. ಎಸ್ ಜಾನಕಿ ಹಾಡಿರುವ ಈ ಗೀತೆಗೆ ವಿಜಯ ಭಾಸ್ಕರ್ ಅವರ ಸಂಗೀತ, ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯವಿದೆ.

ಇದುವರೆಗೆ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಸವಿನೆನಪು ಕಾರ್ಯಕ್ರಮದಲ್ಲಿ ಧರ್ಮಸಿರೆ, ವಿಜಯವಾಣಿ, ನಾನಿರುವುದೇ ನಿನಗಾಗಿ, ಬಯಲುದಾರಿ, ಮುಗಿಯದ ಕಥೆ, ಸೀತಾ, ನಾ ಮೆಚ್ಚಿದ ಹುಡುಗ ಹಾಗೂ ಚಂದನದ ಗೊಂಬೆ ಚಿತ್ರದ ಗೀತೆಗಳನ್ನು ಕೇಳಿದಿರಿ. ಇದು ಆಕಾಶವಾಣಿ ವಿಜಯಪುರ. ಈಗ ಪುಷ್ಪಹಾರ್ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. ಮೊದಲಿಗೆ ಕೇಳಿ ಹಮ್ ಕಿಸಿ ಸೇ ಕಮ್ ನಹಿ ಚಿತ್ರದ ಗೀತೆ. ಕೇಳಿ ಬರಲಿರುವ ಧ್ವನಿಗಳು ಮೊಹಮ್ಮದ್ ರಫಿ.

ಹಮ್ ಕಿಸಿ ಸಿ ಕಮ್ ನಹಿ ಚಿತ್ರದ ಗೀತೆ ಕೇಳಿ ಬಂತು. ಇನ್ನೀಗ ಕಟಿ ಪತಂಗ್ ಚಿತ್ರದ ಗೀತೆ ಆರ್ ಡಿ ಬರ್ಮನ್ ಅವರ ಸಂಗೀತ ನಿರ್ದೇಶನದಲ್ಲಿ ಹಾಡಿದ್ದಾರೆ ಕಿಶೋರ್ ಕುಮಾರ್, ಸಾಹಿತ್ಯ ಆನಂದ್ ಬಕ್ಷಿ.

ತಾವು ಕೇಳ್ತಾ ಇದ್ರಿ ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಪುಷ್ಪ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. ಈಗ ನೀರಜ್ ಅವರ ಸಾಹಿತ್ಯವನ್ನು ಶಂಕರ್ ಜಯಕಿಶನ್ ಅವರ ಸಂಗೀತ ನಿರ್ದೇಶನದಲ್ಲಿ ಕನ್ಯಾದಾನ್ ಚಿತ್ರಕ್ಕಾಗಿ ಹಾಡಿದ್ದಾರೆ ಮೊಹಮ್ಮದ್ ರಫಿ.

0: ಇದುವರೆಗೆ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಪುಷ್ಪಹಾರ ಪ್ರಸಾರವಾಯಿತು. ಇದು ಆಕಾಶವಾಣಿ ವಿಜಯಪುರ.
1: ರಾಜ ಶರವೇಗದ ಸರದಾರ ಯೋನ್ ಪ್ರಕಾರ ಬೈಕ್ ಹತ್ತು ಹಿಂಗ ಒಂದಿನ ಸಂಜೆ ಮುಂದ ಬೈಕ್ ಅನ್ನ ರಸ್ತೆ ಮೇಲೆ ಓಡಿಸೋ ಮುಂದ ಎದುರಿಗೆ ಬಂತೊಂದು ಭೂತ.
2: ಯಾರು ಯಾರು ನೀ ಯಾರು
1: ಅಂತ ಕೇಳದ ರಾಜ.
3: ನಿನ್ ಹಂಗ ದಿನಾ ನಾನು ಮಾಡ್ತಿದ್ದೆ ಮಜಾ, ಆದ್ರೆ ಹೆಲ್ಮೆಟ್ ಇಲ್ಲದಕ್ಕ ಸಿಕ್ತು ನನಗ ಸಜಾ. ಇವತ್ತು ಇದು ನನ್ನ ಪರಿಸ್ಥಿತಿ, ನೀನು ಬರ್ತೀಯೇನು ನನ್ ಜೊತೆ?
4: ಇಲ್ಲ ಇಲ್ಲ, ನಾನು ಬದುಕಬೇಕು.
0: ಆಕಾಶವಾಣಿ ವಿಜಯಪುರ, ಸಮಯ 8:45 ಆಗುತ್ತಲಿದೆ. ಇನ್ನೀಗ ಕ್ರಮವಾಗಿ ಹಿಂದಿ ಹಾಗೂ ಇಂಗ್ಲಿಷ್ನಲ್ಲಿ ವಾರ್ತಾ ಸಂಚಿಕೆಗಳು ದೆಹಲಿ ಕೇಂದ್ರದಿಂದ.
5: ನಮಸ್ಕಾರ, ಆಕಾಶವಾಣಿ ಸೇ ಸಮಾಚಾರ ಸಂಧ್ಯಾ ಕೆ ಸಾಥ್ ಮೈ ಮುಕೇಶ್ ಕುಮಾರ್. केंद्रीय मंत्रिमंडल ने रेल संपर्क बढ़ाने के लिए 9 राज्यों में 20,800 करोड़ रुपए से अधिक की 8 रेलवे मल्टी ट्रैकिंग परियोजनाओं को मंजूरी दी. भारत और श्रीलंका ने L-70 तोपों में सुधार और दोनों देशों के बीच रक्षा सहयोग पर समझौता ज्ञापनों पर हस्ताक्षर किए.

ಪದಾರ್ಥಗಳ ಮೂಲಕ ಅವುಗಳ ಸಂರಕ್ಷಣೆಯನ್ನು ಬಲಪಡಿಸಿದೆ. ವೈಜ್ಞಾನಿಕ ಮೇಲ್ವಿಚಾರಣೆ, ತಂತ್ರಜ್ಞಾನ ಆಧಾರಿತ ಸಂರಕ್ಷಣೆ ಮತ್ತು ಸಮುದಾಯದ ಭಾಗವಹಿಸುವಿಕೆಯು ಮಾನವ ಮತ್ತು ಆನೆಗಳ ನಡುವಿನ ಸಹಬಾಳ್ವೆಗೆ ಮತ್ತಷ್ಟು ಬೆಂಬಲ ಒದಗಿಸುತ್ತವೆ. ಈ ನಿರಂತರ ಪ್ರಯತ್ನಗಳು ಆನೆಗಳು, ಪರಿಸರ ವ್ಯವಸ್ಥೆ ಮತ್ತು ಭಾರತದ ನೈಸರ್ಗಿಕ ಪರಂಪರೆಯನ್ನು ರಕ್ಷಿಸಲು ಭಾರತ ಸರ್ಕಾರಕ್ಕಿರುವ ಬದ್ಧತೆಯನ್ನು ಪ್ರತಿಬಿಂಬಿಸುತ್ತವೆ. ಭಾರತದಲ್ಲಿ ಆನೆಗಳು ವಿಶೇಷ ಸಾಂಸ್ಕೃತಿಕ ಮಹತ್ವವನ್ನು ಹೊಂದಿವೆ ಮತ್ತು ಆರೋಗ್ಯಕರ ಪರಿಸರ ವ್ಯವಸ್ಥೆಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತವೆ. ಪ್ರಮುಖ ಪ್ರಭೇದವಾಗಿ ಅವು ಅರಣ್ಯಗಳನ್ನು ಪೋಷಿಸುತ್ತವೆ, ಜೈವಿಕ ವೈವಿಧ್ಯವನ್ನು ಬೆಂಬಲಿಸುತ್ತವೆ ಮತ್ತು ಪರಿಸರ ಸಮತೋಲನವನ್ನು ಕಾಯ್ದುಕೊಳ್ಳುತ್ತವೆ. ಸಿಂಕ್ರೋನಸ್ ಆಲ್ ಇಂಡಿಯಾ ಪಾಪ್ಯುಲೇಷನ್ ಎಸ್ಟಿಮೇಷನ್ ಆಫ್ ಎಲಿಫೆಂಟ್ಸ್ 2021-25 ಭಾರತದ ಕಾಡು ಆನೆಗಳ ಸಂಖ್ಯೆಯನ್ನು 22,446 ಎಂದು ಅಂದಾಜಿಸಿದೆ. ಈ ಆನೆಗಳನ್ನು 33 ಆನೆ ಸಂರಕ್ಷಿತ ಪ್ರದೇಶಗಳು ಮತ್ತು 150 ಗುರುತಿಸಲಾದ ಆನೆ ಪಥಗಳಲ್ಲಿ ರಕ್ಷಿಸಲಾಗಿದೆ. ಈ ಸಮೃದ್ಧ ಆನೆ ಪರಂಪರೆಯು ಬೆಳೆಯುತ್ತಿರುವ ಸಂರಕ್ಷಣಾ ಸವಾಲುಗಳನ್ನು ಎದುರಿಸುವ ಜವಾಬ್ದಾರಿಯನ್ನು ತರುತ್ತದೆ. ಪ್ರತಿ ವರ್ಷ August 12 ಆಚರಿಸಲಾಗುವಂತಹ ವಿಶ್ವ ಆನೆಗಳ ದಿನವು ನಿರಂತರ ಜಾಗತಿಕ ಕ್ರಿಯೆಯ ಅಗತ್ಯವನ್ನು ಉಲ್ಲೇಖಿಸುತ್ತದೆ. ಭಾರತದ ಸಂರಕ್ಷಣಾ ಪ್ರಯತ್ನಗಳು ಆವಾಸ ಸ್ಥಾನದ ನಷ್ಟ, ವಿಭಜನೆ, ಅಕ್ರಮ ಬೇಟೆ, ಅಕ್ರಮ ವನ್ಯಜೀವಿ ವ್ಯಾಪಾರ ಮತ್ತು ಮಾನವ ಆನೆ ಸಂಘರ್ಷವನ್ನು ನಿಭಾಯಿಸುತ್ತವೆ. ದೇಶವು ತನ್ನ ಸಂರಕ್ಷಣಾ ಪ್ರಯತ್ನಗಳ ಭಾಗವಾಗಿ ಕಾನೂನು ರಕ್ಷಣೆ, ಆವಾಸ ಸ್ಥಾನ ಸಂರಕ್ಷಣೆ, ವೈಜ್ಞಾನಿಕ ಮೇಲ್ವಿಚಾರಣೆ ಮತ್ತು ಸಮುದಾಯದ ಭಾಗವಹಿಸುವಿಕೆಯನ್ನು ಸಂಯೋಜಿಸುತ್ತದೆ. ತಂತ್ರಜ್ಞಾನ ಆಧಾರಿತ ಕ್ರಮಗಳು ಈ ಪ್ರಯತ್ನಗಳನ್ನು ಮತ್ತಷ್ಟು ಬಲಪಡಿಸುತ್ತವೆ ಮತ್ತು ಕಾಡಿನಲ್ಲಿ ಆನೆಗಳ ದೀರ್ಘಕಾಲೀನ ಉಳಿವನ್ನು ಬೆಂಬಲಿಸುತ್ತವೆ. ಆನೆಗಳು ಭಾರತದ ನೈಸರ್ಗಿಕ ಮತ್ತು ಸಾಂಸ್ಕೃತಿಕ ಪರಂಪರೆಯ ಅವಿಭಾಜ್ಯ ಅಂಗವಾಗಿವೆ. ಅವುಗಳ ಮಹತ್ವವು ಪರಿಸರ ವ್ಯವಸ್ಥೆಯ ಆರೋಗ್ಯ, ಸಾಂಸ್ಕೃತಿಕ ಸಂಪ್ರದಾಯ ಮತ್ತು ಸಮುದಾಯಗಳ ಗುರುತುಗಳನ್ನು ಒಳಗೊಂಡಿವೆ. ಆನೆಗಳು ಅರಣ್ಯದ ರಚನೆ ಮತ್ತು ಪರಿಸರ ವ್ಯವಸ್ಥೆಯ ಕಾರ್ಯನಿರ್ವಹಣೆಯನ್ನು ರೂಪಿಸುವ ಮೂಲಭೂತ ಪ್ರಭೇದಗಳಾಗಿವೆ. ಅವು ವಲಸೆ ಹೋಗುವ ಸ್ವಭಾವವನ್ನು ಹೊಂದಿದ್ದು 100-3000 ಚದರ ಕಿಲೋಮೀಟರ್ಗಳಷ್ಟು ವ್ಯಾಪಿಸಿರುವ ಆವಾಸ ಸ್ಥಾನವನ್ನು ಹೊಂದಿರುತ್ತವೆ. ಅವು ದೀರ್ಘ ದೂರ ಸಂಚರಿಸುವಾಗ ಇತರ ವನ್ಯಜೀವಿಗಳಿಗೆ ಪ್ರಯೋಜನಕಾರಿಯಾದ ದಾರಿಗಳನ್ನು ಮತ್ತು ನೀರಿನ ಗುಂಡಿಗಳನ್ನು ನಿರ್ಮಿಸುತ್ತವೆ. ಅವುಗಳ ಆಹಾರ ಅಭ್ಯಾಸಗಳು ಪೋಷಕಾಂಶಗಳ ಚಕ್ರಕ್ಕೆ ಬೆಂಬಲ ನೀಡುತ್ತವೆ ಮತ್ತು ಅರಣ್ಯ ಪುನರುಜ್ಜೀವನಕ್ಕೆ ನೆರವಾಗುವ ಬೀಜ ಪ್ರಸರಣವನ್ನು ಉಂಟುಮಾಡುತ್ತವೆ. ಇದು ಬೇರ್ಪಟ್ಟ ಅರಣ್ಯಗಳನ್ನು ಸಂಯೋಜಿಸಲು ಮತ್ತು ಸಮೃದ್ಧ ತಳೀಯ ವೈವಿಧ್ಯತೆಗೆ ಅನುಕೂಲಕರ ಪರಿಸ್ಥಿತಿಗಳನ್ನು ಸೃಷ್ಟಿಸಲು ಸಹಾಯ ಮಾಡುತ್ತದೆ. ಆದ್ದರಿಂದ ಆನೆಗಳನ್ನು ರಕ್ಷಿಸುವುದು ಪರಿಸರ ಸಂಪರ್ಕ, ಅರಣ್ಯ ಆರೋಗ್ಯ ಮತ್ತು ವಿಶಾಲವಾದ ಜೈವಿಕ ವೈವಿಧ್ಯತೆಯನ್ನು ಬಲಪಡಿಸುತ್ತದೆ. ಆನೆಗಳು ಶತಮಾನಗಳಿಂದ ಭಾರತದ ಧಾರ್ಮಿಕ ಸಂಪ್ರದಾಯಗಳು, ಸಾಂಸ್ಕೃತಿಕ ಆಚರಣೆ ಮತ್ತು ಸಮುದಾಯಗಳ ಗುರುತುಗಳನ್ನು ರೂಪಿಸಿವೆ. ಉತ್ತರ ಭಾರತದ ಸಂಪ್ರದಾಯಗಳಲ್ಲಿ ಗಣೇಶ ದೇವರು ಬುದ್ಧಿವಂತಿಕೆ ಮತ್ತು ವಿಘ್ನ ನಿವಾರಣೆಯನ್ನು ಪ್ರತಿನಿಧಿಸುತ್ತಾರೆ. ಆನೆಗಳು ಐತಿಹಾಸಿಕವಾಗಿ ರಾಜಮನೆತನದ ಲಾಂಛನಗಳಾಗಿ ಅಧಿಕಾರ ಮತ್ತು ಪ್ರತಿಷ್ಠೆಯ ಸಂಕೇತವಾಗಿದ್ದವು. ದಕ್ಷಿಣ ಭಾರತದಲ್ಲಿ ದೇಗುಲದ ಆನೆಗಳು ಧಾರ್ಮಿಕ ಆಚರಣೆ ಮತ್ತು ಉತ್ಸವಗಳ ಭಾಗವಾಗಿ ಉಳಿದಿವೆ. ಈಶಾನ್ಯ ಭಾರತದಾದ್ಯಂತ ಇರುವ ಸಂಪ್ರದಾಯಗಳು ಗಣೇಶ ದೇವರನ್ನ ತಮ್ಮ ದೇವತೆಗಳ ಸ್ವರೂಪವೆಂದು ಪೂಜಿಸುತ್ತವೆ ಮತ್ತು ಆನೆಗಳನ್ನು ಅಪಾರ ಗೌರವದಿಂದ ಕಾಣುತ್ತವೆ. ಕೆಲವು ಸಮುದಾಯಗಳು ಸಾಂಪ್ರದಾಯಿಕವಾಗಿ ಆನೆಗಳನ್ನು ಹಿರಿಯರು ಮತ್ತು ಜ್ಞಾನದ ಸಂಕೇತವೆಂದು ಭಾವಿಸುತ್ತವೆ. ಈ ಸಂಪ್ರದಾಯಗಳು ಭಾರತದ ಸಾಂಸ್ಕೃತಿಕ ಪರಂಪರೆ ಮತ್ತು ಸಮುದಾಯ ಜೀವನದಲ್ಲಿ ಆನೆಗಳ ಅಳಿಯದ ಸ್ಥಾನವನ್ನು ಉಲ್ಲೇಖಿಸುತ್ತವೆ. ಪ್ರಾಜೆಕ್ಟ್ ಎಲಿಫೆಂಟ್ ಎಂಬುದು ಆನೆ ಸಂರಕ್ಷಣೆಗಾಗಿ ಭಾರತ ಸರ್ಕಾರದ ಪ್ರಮುಖ ಉಪಕ್ರಮವಾಗಿದೆ. ಪರಿಸರ, ಅರಣ್ಯ ಮತ್ತು ಹವಾಮಾನ ವೈಪರೀತ್ಯ ಸಚಿವಾಲಯ ಅನುಷ್ಠಾನಗೊಳಿಸಿರುವ ಈ ಕಾರ್ಯಕ್ರಮವು ಆನೆಗಳ ಆವಾಸ ಸ್ಥಾನಗಳನ್ನು ರಕ್ಷಿಸಲು, ಸಾಕು ಆನೆಗಳನ್ನು ಸಂರಕ್ಷಿಸಲು ಮತ್ತು ಮಾನವ ಆನೆ ಸಂಘರ್ಷವನ್ನು ತಗ್ಗಿಸಲು ರಾಜ್ಯಗಳಿಗೆ ಆರ್ಥಿಕ ಮತ್ತು ತಾಂತ್ರಿಕ ಬೆಂಬಲವನ್ನು ಒದಗಿಸುತ್ತದೆ. ಇದು ಎಐ, ಸಕ್ರಿಯಗೊಳಿಸಿದ ಮೇಲ್ವಿಚಾರಣೆ, ರೇಡಿಯೋ ಕಾಲರಿಂಗ್, ಜೆನೆಟಿಕ್ ಡೇಟಾಬೇಸ್ಗಳು ಮತ್ತು ಆರಂಭಿಕ ಎಚ್ಚರಿಕೆ ವ್ಯವಸ್ಥೆಗಳ ಮೂಲಕ ವಿಜ್ಞಾನ ಆಧಾರಿತ ಸಂರಕ್ಷಣೆಯನ್ನು ಉತ್ತೇಜಿಸುತ್ತದೆ. ಪ್ರಾಜೆಕ್ಟ್ ಎಲಿಫೆಂಟ್ ಅಡಿಯಲ್ಲಿ ನಡೆಸಲಾದ ವೈಜ್ಞಾನಿಕ ಮೇಲ್ವಿಚಾರಣೆಯು ಆನೆಗಳ ಸಂಖ್ಯೆಯ ಅಂದಾಜು ಪ್ರಕ್ರಿಯೆಯನ್ನು ಬಲಪಡಿಸಿದೆ. ಸೈಲಿ 2021-25 ಭಾರತದ ಮೊದಲ ಡಿಎನ್ಎ ಆಧಾರಿತ ಸಮಕಾಲಿಕ ಆನೆ ಗಣತಿಯನ್ನು ಬಳಸಿಕೊಂಡಿದೆ. ವಿಜ್ಞಾನಿಗಳು ಪ್ರತ್ಯೇಕ ಆನೆಗಳನ್ನು ಅವುಗಳ ವಿಶಿಷ್ಟ ಅನುವಂಶಿಕ ಗುರುತುಗಳ ಮೂಲಕ ಪತ್ತೆಹಚ್ಚಲು ಲದ್ದಿಯ ಮಾದರಿಗಳನ್ನು ವಿಶ್ಲೇಷಿಸಿದರು. ಇದು ವಿವಿಧ ಪ್ರದೇಶಗಳಾದ್ಯಂತ ಪುನರಾವರ್ತಿತ ಮಾದರಿಗಳನ್ನು ಪತ್ತೆಹಚ್ಚಲು ಮತ್ತು ಜನಸಂಖ್ಯೆಯ ಅಂದಾಜುಗಳನ್ನು ಸುಧಾರಿಸಲು ನೆರವಾಯಿತು. ಸೈಲಿ ಡಿಎನ್ಎ ಪ್ರೊಫೈಲಿಂಗ್, ವಿಭಾಗೀಯ ಎಣಿಕೆ ಮತ್ತು ಲೈನ್ ಟ್ರಾನ್ಸೆಕ್ಟ್ ಸಮೀಕ್ಷೆಗಳನ್ನು ಸಂಯೋಜಿಸಿ ಆನೆಗಳ ಸಂಖ್ಯೆಯ ಅಂದಾಜಿನ ವೈಜ್ಞಾನಿಕ ನಿಖರತೆಯನ್ನು ಬಲಪಡಿಸಿತು. ಆನೆ ಪಥಗಳು ಭಾರತದಲ್ಲಿ ಆನೆ ಸಂರಕ್ಷಣೆಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತವೆ. ಅವು ಮಾನವನ ಅಭಿವೃದ್ಧಿ ಅಥವಾ ಇತರ ಕಾರಣಗಳಿಂದಾಗಿ ಬೇರ್ಪಟ್ಟ ಹಿಂದಿನ ನೈಸರ್ಗಿಕ ಆವಾಸ ಸ್ಥಾನಗಳನ್ನು ಸಂಪರ್ಕಿಸುತ್ತವೆ. ಆನೆ ಪಥಗಳು ಅಂತಹ ಪ್ರತ್ಯೇಕಗೊಂಡ

ಆವಾಸ ಸ್ಥಾನಗಳನ್ನು ಜೋಡಿಸಲು ಅಭಿವೃದ್ಧಿಪಡಿಸಲಾದ ಪ್ರದೇಶಗಳಾಗಿವೆ. ಅವು ಆವಾಸ ಸ್ಥಾನಗಳ ನಡುವೆ ಸುರಕ್ಷಿತ ಸಂಚಾರವನ್ನು ಸಾಧ್ಯವಾಗಿಸುವ ಮೂಲಕ ಮತ್ತು ಮಾನವ ಆನೆ ಸಂಘರ್ಷವನ್ನು ತಗ್ಗಿಸಲು ನೆರವಾಗುವ ಮೂಲಕ ಆರೋಗ್ಯಕರ ಹಾಗೂ ಅನುವಂಶಿಕವಾಗಿ ವೈವಿಧ್ಯಮಯವಾದ ಆನೆಗಳ ಸಂಖ್ಯೆಯನ್ನು ಕಾಯ್ದುಕೊಳ್ಳಲು ಅಗತ್ಯವಾಗಿವೆ. ಅವು ಪರಿಸರ ಸಂಪರ್ಕವನ್ನು ಕಾಯ್ದುಕೊಳ್ಳುವ ಮೂಲಕ ಆನೆಗಳ ದೀರ್ಘಕಾಲೀನ ಉಳಿವನ್ನು ಸಹ ಬೆಂಬಲಿಸುತ್ತವೆ. ಪ್ರಾಜೆಕ್ಟ್ ಎಲಿಫೆಂಟ್ ಅಡಿಯಲ್ಲಿ ಸರ್ಕಾರವು 14 ಆನೆ ವ್ಯಾಪ್ತಿಯ ರಾಜ್ಯಗಳಾದ್ಯಂತ ಆನೆ ಪಥಗಳನ್ನು ಗುರುತಿಸಿದೆ ಮತ್ತು ದೃಢೀಕರಿಸಿದೆ. ಭಾರತೀಯ ವನ್ಯಜೀವಿ ಸಂಸ್ಥೆ

ಹೊಂದಿದ್ದು, ನಂತರದ ಸ್ಥಾನಗಳಲ್ಲಿ ಈಶಾನ್ಯ 48, ದಕ್ಷಿಣ 32 ಮತ್ತು ಉತ್ತರ 18 ವಲಯಗಳಿವೆ. ಪಶ್ಚಿಮ ಬಂಗಾಳವು 26 ಪಾಠಗಳೊಂದಿಗೆ ಅತ್ಯಂತ ಹೆಚ್ಚಿನ ಸಂಖ್ಯೆಯನ್ನು ಹೊಂದಿದೆ. ಇದು ರಾಷ್ಟೀಯ ಒಟ್ಟು ಸಂಖ್ಯೆಯ ಶೇಕಡಾ 17ಕ್ಕಿಂತ ಹೆಚ್ಚಾಗಿದೆ. ಈ ಜಾಲವು 19 ಅಂತಾರಾಜ್ಯ ಪಾಠಗಳನ್ನು ಮತ್ತು ಭಾರತ ಹಾಗೂ ನೇಪಾಳವನ್ನು ಸಂಪರ್ಕಿಸುವ 6 ಗಡಿಯಾಚೆಗಿನ ಪಾಠಗಳನ್ನು ಒಳಗೊಂಡಿದೆ. ಮೇಲ್ವಿಚಾರಣೆಯು 59 ಪಾಠಗಳಲ್ಲಿ ಶೇಕಡಾ 40ರಷ್ಟು ಆನೆಗಳ ಸಂಚಾರ ಹೆಚ್ಚಿರುವುದನ್ನು, 29ರಲ್ಲಿ ಶೇಕಡಾ 19ರ ಸ್ಥಿರ ಬಳಕೆಯನ್ನು, 29ರಲ್ಲಿ ಶೇಕಡಾ 19ರ ಬಳಕೆ ಕಡಿಮೆಯಾಗಿರುವುದನ್ನು ಮತ್ತು 15 ಪಾಠಗಳಲ್ಲಿ ಕ್ಷೀಣಿಸಿದ ಪರಿಸ್ಥಿತಿಗಳನ್ನು ತೋರಿಸುತ್ತದೆ. ಈ ಪಾಠಗಳನ್ನು ರಕ್ಷಿಸುವುದು ಆವಾಸ ಸ್ಥಾನದ ಸಂಪರ್ಕವನ್ನು ಬಲಪಡಿಸುತ್ತದೆ, ಸಂಘರ್ಷವನ್ನು ತಗ್ಗಿಸುತ್ತದೆ ಮತ್ತು ಭಾರತದ ಆನೆಗಳ ದೀರ್ಘಕಾಲೀನ ಸಂರಕ್ಷಣೆಯನ್ನು ಬೆಂಬಲಿಸುತ್ತದೆ. ವೈಜ್ಞಾನಿಕ ಮೇಲ್ವಿಚಾರಣೆ, ಗಡಿ ಗುರುತಿಸುವಿಕೆ ಮತ್ತು ರಾಜ್ಯ ಕಾರ್ಯಕಾರಿ ಹಾಗೂ ನಿರ್ವಹಣಾ ಯೋಜನೆಗಳಲ್ಲಿ ಸಂಯೋಜಿಸುವ ಮೂಲಕ ಸರ್ಕಾರವು ಈ ಪರಿಸರ ಜೀವನ ರೇಖೆಗಳನ್ನು ಬಲಪಡಿಸುವುದನ್ನು ಮುಂದುವರಿಸಿದೆ. ಪ್ರಸ್ತುತ 150 ಆನೆ ಪಥಗಳು ಆನೆಗಳ ಸಂಚಾರಕ್ಕೆ ನೆರವಾಗುತ್ತಿವೆ. ಈ ನಿರಂತರ ಪ್ರಯತ್ನಗಳು ಆವಾಸ ಸ್ಥಾನದ ಸಂಪರ್ಕವನ್ನು ಬಲಪಡಿಸುತ್ತಿವೆ ಮತ್ತು ಭಾರತದ ಅರಣ್ಯ ಪ್ರದೇಶಗಳಾದ್ಯಂತ ಆನೆಗಳ ಸುರಕ್ಷಿತ ಸಂಚಾರವನ್ನು ಖಚಿತಪಡಿಸುತ್ತಿವೆ. 2014ರಿಂದ ಆನೆ ಸಂರಕ್ಷಿತ ಪ್ರದೇಶಗಳು ಸ್ಥಿರವಾಗಿ ವಿಸ್ತರಿಸಲ್ಪಟ್ಟಿದ್ದು, ಈಗ 14 ಪ್ರಮುಖ ಆನೆ ವ್ಯಾಪ್ತಿಯ ರಾಜ್ಯಗಳಾದ್ಯಂತ 80,777 ಕಿಲೋಮೀಟರ್ ಪ್ರದೇಶವನ್ನು ಆವರಿಸಿವೆ. ಈ ವಿಸ್ತರಣೆಯು ಹೆಚ್ಚುವರಿ 8,610 ಚದರ ಕಿಲೋಮೀಟರ್ ಪ್ರದೇಶವನ್ನು ರಕ್ಷಣೆಯ ಅಡಿ ತಂದಿದ್ದು, ನಿರ್ಣಾಯಕ ಆವಾಸ ಸ್ಥಾನಗಳನ್ನು ಸುರಕ್ಷಿತಗೊಳಿಸಿದೆ ಮತ್ತು ಪರಿಸರ ಸಂಪರ್ಕವನ್ನು ಬಲಪಡಿಸಿದೆ. ಇದು ವೈಜ್ಞಾನಿಕ ನಿರ್ವಹಣೆಯನ್ನು ಸುಧಾರಿಸಿದೆ ಮತ್ತು ಭಾರತದ ಕಾಡು ಆನೆಗಳ ದೀರ್ಘಕಾಲೀನ ಉಳಿವಿಗಾಗಿ ಬಲವಾದ ಅಡಿಪಾಯವನ್ನು ನಿರ್ಮಿಸಿದೆ. ಒಟ್ಟಾರೆಯಾಗಿ ಪ್ರಾಜೆಕ್ಟ್ ಎಲಿಫೆಂಟ್ ವೈಜ್ಞಾನಿಕ ಸಂಖ್ಯೆಯ ಅಂದಾಜು, ಸಂರಕ್ಷಿತ ಪ್ರದೇಶ ಮತ್ತು ಸಂಪರ್ಕಿತ ಪಥಗಳು ಆನೆ ಸಂರಕ್ಷಣೆಯನ್ನು ಒಂದು ಸಂಯೋಜಿತ ಭೌಗೋಳಿಕ ಪ್ರದೇಶ ಮಟ್ಟದ ಕಾರ್ಯಕ್ರಮವನ್ನಾಗಿ ಪರಿವರ್ತಿಸಿವೆ. ಈ ಉಪಕ್ರಮಗಳು ಏಷ್ಯನ್ ಆನೆಯ ಭವಿಷ್ಯವನ್ನು ಸುರಕ್ಷಿತಗೊಳಿಸಲು ಸಾಂಪ್ರದಾಯಿಕ ಸಂರಕ್ಷಣಾ ಮೌಲ್ಯಗಳನ್ನು ಆಧುನಿಕ ವಿಜ್ಞಾನದೊಂದಿಗೆ ಸಂಯೋಜಿಸುವ ಸರ್ಕಾರದ ಬದ್ಧತೆಯನ್ನು ಪ್ರದರ್ಶಿಸುತ್ತವೆ. ಆನೆಗಳ ಸಂಖ್ಯೆಯನ್ನು ಅಂದಾಜಿಸುವುದು ಸಂರಕ್ಷಣೆಯ ಒಂದು ಭಾಗ ಮಾತ್ರ. ದೀರ್ಘಕಾಲೀನ ಯಶಸ್ಸು, ಸುರಕ್ಷಿತ ಆವಾಸ ಸ್ಥಾನಗಳು, ಬಲವಾದ ಕಾನೂನು ರಕ್ಷಣೆ ಮತ್ತು ಸಮುದಾಯದೊಂದಿಗೆ ಶಾಂತಿಯುತ ಸಹಬಾಳ್ವೆಯನ್ನು ಅವಲಂಬಿಸಿದೆ. ಭಾರತ ಸರ್ಕಾರವು ವಿಜ್ಞಾನ, ತಂತ್ರಜ್ಞಾನ, ಮೂಲಸೌಕರ್ಯ ಮತ್ತು ಸಾಮಾಜಿಕ ಕಲ್ಯಾಣವನ್ನು ಸಂಯೋಜಿಸುವ ಸಮಗ್ರ ಸಂರಕ್ಷಣಾ ವಿಧಾನವನ್ನು ಅಳವಡಿಸಿಕೊಂಡಿದೆ. ಈ ಉಪಕ್ರಮಗಳು ಕಾಡಿನ ಒಳಗೆ ಮತ್ತು ಹಂಚಿಕೆಯ ಭೂಪ್ರದೇಶಗಳಾದ್ಯಂತ ಆನೆಗಳನ್ನು ರಕ್ಷಿಸುತ್ತವೆ. ಭಾರತವು ಆನೆಗಳ ಆವಾಸ ಸ್ಥಾನಗಳನ್ನು ನಿರ್ವಹಿಸುವ ವಿಧಾನವನ್ನು ಸುಧಾರಿಸಲು ಶ್ರಮಿಸಿದೆ. ಆನೆ ಸಂರಕ್ಷಿತ ಪ್ರದೇಶಗಳಿಗಾಗಿ ನಿರ್ವಹಣಾ ಪರಿಣಾಮಕಾರಿತ್ವ ಮೌಲ್ಯಮಾಪನ ಚೌಕಟ್ಟನ್ನು 2023ರಲ್ಲಿ ಪ್ರಾರಂಭ ಮಾಡಲಾಯಿತು ಮತ್ತು 4 ಪ್ರಾತಿನಿಧಿಕ ಸಂರಕ್ಷಿತ ಪ್ರದೇಶಗಳಲ್ಲಿ ಪರೀಕ್ಷಿಸಲಾಯಿತು. ಈ ಪ್ರಾಯೋಗಿಕ ಅನುಭವದ ಆಧಾರದ ಮೇಲೆ ಕ್ಯಾಂಪಾ ನಿಧಿಯ ಬೆಂಬಲದೊಂದಿಗೆ ಸರ್ಕಾರವು ಈ ಚೌಕಟ್ಟನ್ನು ದೇಶದಾದ್ಯಂತ ಇರುವ ಆನೆ ಸಂರಕ್ಷಿತ ಪ್ರದೇಶಗಳಿಗೆ ವಿಸ್ತರಿಸುತ್ತಿದೆ. ಇದು ಅಳೆಯಬಹುದಾದಂತಹ ಸಂರಕ್ಷಣಾ ಫಲಿತಾಂಶಗಳ ಆಧಾರದ ಮೇಲೆ ಪಾರದರ್ಶಕ ಮೌಲ್ಯಮಾಪನ ಮತ್ತು ಸೂಕ್ತ ನಿರ್ವಹಣೆಯನ್ನು ಸಾಂಸ್ಥಿಕಗೊಳಿಸುತ್ತದೆ. ಇತ್ತೀಚೆಗೆ ಸಚಿವಾಲಯವು ದೇಶದ ಎಲ್ಲ ಆನೆ ಸಂಚಾರ ಪ್ರದೇಶಗಳಿಗೆ ಪ್ರಾದೇಶಿಕ ಕ್ರಿಯಾ ಯೋಜನೆಗಳನ್ನು ಅಭಿವೃದ್ಧಿಪಡಿಸುವ ಮೂಲಕ ಈ ಭೂದೃಶ್ಯ ಆಧಾರಿತ ವಿಧಾನವನ್ನು ಇನ್ನೊಂದು ಹೆಜ್ಜೆ ಮುಂದೆ ಕೊಂಡೊಯ್ದಿದೆ. ಆನೆಗಳು ರಾಜ್ಯದ ಗಡಿಗಳನ್ನು ದಾಟಿ ಸಂಚರಿಸುತ್ತವೆ ಎಂಬುದನ್ನು ಮತ್ತು ಆವಾಸ ಸ್ಥಾನದ ಸಂಪರ್ಕ, ಮಾನವ ಆನೆ ಸಂಘರ್ಷ ಮತ್ತು ಭೂದೃಶ್ಯ ನಿರ್ವಹಣೆಗೆ ಸಂಬಂಧಿಸಿದ ಸವಾಲುಗಳಿಗೆ ವಿವಿಧ ಅಧಿಕಾರ ವ್ಯಾಪ್ತಿಗಳಲ್ಲಿ ಸಮನ್ವಯದ ಕ್ರಮ ಅಗತ್ಯ ಎಂಬುದನ್ನು ಈ ಯೋಜನೆಗಳು ಗುರುತಿಸುತ್ತವೆ. ಪ್ರಾದೇಶಿಕ ಕ್ರಿಯಾ ಯೋಜನೆಗಳು ರಾಜ್ಯಗಳು ಸ್ಥಳೀಯ ಭೌಗೋಳಿಕ ಮಟ್ಟದಲ್ಲಿ ಆದ್ಯತೆಯ ಸಂರಕ್ಷಣೆ ಮತ್ತು ಸಂಘರ್ಷ ಶಮನ ಕ್ರಮಗಳನ್ನು ಕೈಗೊಳ್ಳಲು ಸಾಮಾನ್ಯ ಚೌಕಟ್ಟನ್ನು ಒದಗಿಸುತ್ತವೆ. ರೈಲ್ವೆ ಪಥಗಳಲ್ಲಿ ಆನೆಗಳ ಸಾವನ್ನು ತಡೆಯಲು ಸರ್ಕಾರವು ನಿರ್ಣಾಯಕ ಕ್ರಮಗಳನ್ನು ಕೈಗೊಂಡಿದೆ. ಜಂಟಿ ಸಮೀಕ್ಷೆ 3,452.4 ಕಿಲೋಮೀಟರ್ ವ್ಯಾಪ್ತಿಯ 127 ಸೂಕ್ಷ್ಮ ರೈಲ್ವೆ ಮಾರ್ಗಗಳನ್ನು ಪರಿಶೀಲಿಸಿವೆ. ಅಲ್ಲದೆ 14 ರಾಜ್ಯಗಳಾದ್ಯಂತ 1,965.2 ಕಿಲೋಮೀಟರ್ ವ್ಯಾಪ್ತಿಯಿರುವಂತಹ 77 ಮಾರ್ಗಗಳಲ್ಲಿ ತಗ್ಗಿಸುವಿಕೆಯ ಕ್ರಮಗಳನ್ನು ಕೈಗೊಳ್ಳಲು ಶಿಫಾರಸು ಮಾಡಲಾಗಿದೆ. ಇವುಗಳಲ್ಲಿ ಅಂಡರ್ಪಾಸ್ಗಳು, ಓವರ್ಪಾಸ್ಗಳು, ರ್ಯಾಂಪ್ಗಳು, ಲೆವೆಲ್ ಕ್ರಾಸಿಂಗ್ ಮತ್ತು ಸೇತುವೆಗಳ ಮಾರ್ಪಾಡು ಸೇರಿದಂತೆ 705 ರಚನೆಗಳು ಸೇರಿವೆ. ಈ ರಚನಾತ್ಮಕ ಸೌಲಭ್ಯಗಳಿಗೆ ಆಪ್ಟಿಕಲ್ ಫೈಬರ್ ಆಧಾರಿತ ಒಳ ನುಸುಳುವಿಕೆ ಪತ್ತೆ, ಸೆಸ್ಮಿಕ್ ಸಂವೇದನೆ ಮತ್ತು ಥರ್ಮಲ್ ಕ್ಯಾಮೆರಾಗಳಂತಹ ತಂತ್ರಜ್ಞಾನಗಳ ಬೆಂಬಲ ನೀಡಲಾಗುತ್ತಿದೆ. ಅಲ್ಲದೆ ಎಐ ಸಕ್ರಿಯಗೊಳಿಸಿದ ಡಿಸ್ಟ್ರಿಬ್ಯೂಟೆಡ್ ಅಕೌಸ್ಟಿಕ್ ಸೆನ್ಸಿಂಗ್ ವ್ಯವಸ್ಥೆಗಳು, ಈಗ ಲೋಕೋ ಪೈಲಟ್ಗಳು, ಸ್ಟೇಷನ್ ಮಾಸ್ಟರ್ ಮತ್ತು ಕಂಟ್ರೋಲ್ ರೂಂಗಳಿಗೆ ನೈಜ ಸಮಯದ ಎಚ್ಚರಿಕೆಗಳನ್ನು ಒದಗಿಸುತ್ತವೆ. ಆನೆಗಳಿಗೆ ಸಂಬಂಧಿಸಿದ ಪ್ರತಿಯೊಂದು ರೈಲು ಡಿಕ್ಕಿಯ ಘಟನೆಯನ್ನು ಸಂಬಂಧಪಟ್ಟ ರಾಜ್ಯ ಅರಣ್ಯ ಇಲಾಖೆಯೊಂದಿಗೆ ಜಂಟಿಯಾಗಿ ತನಿಖೆ ಮಾಡಲಾಗುತ್ತದೆ. ಈ ನಿರಂತರ ಉಪಕ್ರಮಗಳು ರೈಲು ಡಿಕ್ಕಿಯಿಂದ ಸಂಭವಿಸುವ ಆನೆಗಳ ಸಾವನ್ನು

2013ರಲ್ಲಿದ್ದಂತಹ 26ರಿಂದ 2024ರಲ್ಲಿ 12ಕ್ಕೆ ಇಳಿಸಿವೆ. ಇದು ಶೇಕಡ 50ಕ್ಕಿಂತ ಹೆಚ್ಚಿನ ಇಳಿಕೆಯಾಗಿದೆ. ವಿಜ್ಞಾನ ಆಧಾರಿತ ಮೇಲ್ವಿಚಾರಣೆಯ ಮೂಲಕ ಸಾಕು ಆನೆಗಳ ಅಕ್ರಮ ವ್ಯಾಪಾರ ಮತ್ತು ಸಾಗಾಣೆಯ ವಿರುದ್ಧ ಸರ್ಕಾರವು ರಕ್ಷಣಾ ಕ್ರಮಗಳನ್ನು ಬಲಪಡಿಸಿದೆ. ವನ್ಯಜೀವಿ ರಕ್ಷಣೆ ಕಾಯ್ದೆ 1972ರ ಅಡಿಯಲ್ಲಿ ಮಾರಾಟ, ಸಾಗಾಣೆ ಮತ್ತು ಸಂಗ್ರಹಣೆಗೆ ಸಂಬಂಧಿಸಿದ ಪ್ರಕರಣಗಳನ್ನು ಸೂಕ್ತ ಕ್ರಮಕ್ಕಾಗಿ ರಾಜ್ಯದ ಮುಖ್ಯ ವನ್ಯಜೀವಿ ವಾರ್ಡನ್ಗಳಿಗೆ ವಹಿಸಲಾಗುತ್ತದೆ. ಗಜ ಸೂಚನಾ ಮೊಬೈಲ್ ಅಪ್ಲಿಕೇಶನ್, ನೋಂದಾಯಿತ ಪ್ರತಿಯೊಂದು ಸಾಕು ಆನೆಯ ಡಿಎನ್ಎ ಪ್ರೊಫೈಲ್, ಶಾರೀರಿಕ ಗುಣಲಕ್ಷಣ ಮತ್ತು ಮಾಲೀಕತ್ವದ ವಿವರಗಳನ್ನು ಒಳಗೊಂಡ ರಾಷ್ಟೀಯ ಅನುವಂಶಿಕ ಡೇಟಾಬೇಸ್ ಅನ್ನು ರಚಿಸಿದೆ. ಈ ಡೇಟಾಬೇಸ್ ಸ್ಥಳಾಂತರದ ಮೊದಲು ಗುರುತನ್ನು ಪರಿಶೀಲಿಸಲಾಗುತ್ತದೆ ಮತ್ತು ಕಾನೂನು ಪ್ರಕ್ರಿಯೆಗಳ ಸಮಯದಲ್ಲಿ ವಿಶ್ವಾಸಾರ್ಹ ವಿಧಿವಿಜ್ಞಾನ ಸಾಕ್ಷ್ಯವನ್ನು ಒದಗಿಸುತ್ತದೆ. ಸಾಕು ಆನೆಗಳ ಸಂಚಾರವನ್ನು ನಿಯಂತ್ರಿಸಲು ಸರ್ಕಾರವು ಸಾಕು ಆನೆಗಳ ವರ್ಗಾವಣೆ ಅಥವಾ ಸಾಗಾಣೆ ನಿಯಮಗಳು 2024ಅನ್ನು ಅಧಿಸೂಚಿಸಿದೆ. ಉನ್ನತಾಧಿಕಾರ ಸಮಿತಿಯು ಸಾಕು ಆನೆಗಳ ಅಂತಾರಾಜ್ಯ ವರ್ಗಾವಣೆಗಳನ್ನು ಪರಿಶೀಲಿಸುತ್ತದೆ. ಇದನ್ನು March 3, 2026 ಸುಪ್ರೀಂಕೋರ್ಟ್ ಆದೇಶದ ಅಡಿಯಲ್ಲಿ ರಚಿಸಲಾಗಿದೆ. ಈ ಅಪ್ಲಿಕೇಶನ್, ನಿಯಮಗಳು ಮತ್ತು ಸಮಿತಿಯು ಒಟ್ಟಾಗಿ ಪಾರದರ್ಶಕತೆಯನ್ನು ಬಲಪಡಿಸುತ್ತವೆ ಮತ್ತು ಸಾಕು ಆನೆಗಳ ಅಕ್ರಮ ವರ್ಗಾವಣೆಯನ್ನು ತಡೆಯುತ್ತವೆ. ವನ್ಯಜೀವಿಗಳನ್ನು ರಕ್ಷಿಸುವಲ್ಲಿ ಸಮುದಾಯಗಳು ಸಮಾನ ಪಾಲುದಾರರಾದಾಗ ಮಾತ್ರ ಸಂರಕ್ಷಣೆ ಯಶಸ್ವಿಯಾಗುತ್ತದೆ. ಕೇಂದ್ರ ಪ್ರಾಯೋಜಿತ ಯೋಜನೆಗಳಾದ ಪ್ರಾಜೆಕ್ಟ್ ಟೈಗರ್ ಮತ್ತು ಎಲಿಫೆಂಟ್ ಹಾಗೂ ವನ್ಯಜೀವಿ ಆವಾಸ ಸ್ಥಾನಗಳ ಅಭಿವೃದ್ಧಿ ಅಡಿಯಲ್ಲಿ ಸರ್ಕಾರವು ಪರಿಹಾರ ಧನವನ್ನು ಒದಗಿಸುತ್ತದೆ. ಈ ನೆರವು ಸಾವು ಅಥವಾ ಶಾಶ್ವತ ಅಂಗವಿಕಲತೆಗೆ 10 ಲಕ್ಷ ರೂಪಾಯಿ, ಗಂಭೀರ ಗಾಯಗಳಿಗೆ 2 ಲಕ್ಷ ರೂಪಾಯಿ, ಸಣ್ಣಪುಟ್ಟ ಗಾಯಗಳಿಗೆ 25,000 ರೂಪಾಯಿಗಳವರೆಗೆ ಚಿಕಿತ್ಸಾ ವೆಚ್ಚ ಮತ್ತು ರಾಜ್ಯ ಹಾಗೂ ಕೇಂದ್ರಾಡಳಿತ ಪ್ರದೇಶಗಳ ನಿಯಮಗಳಂತೆ ಬೆಳೆ ಮತ್ತು ಆಸ್ತಿ ನಷ್ಟಕ್ಕೆ ಪರಿಹಾರವನ್ನು ಒಳಗೊಂಡಿದೆ. ಮಾನವ ವನ್ಯಜೀವಿ ಸಂಘರ್ಷ ಸಲಹಾ ನಿರ್ದೇಶನದ ಮೂಲಕ ಸರ್ಕಾರವು ಸಂಘರ್ಷ ನಿವಾರಣೆಯನ್ನು ಮತ್ತಷ್ಟು ಬಲಪಡಿಸಿದೆ. ಇದು ಹಾಟ್ಸ್ಪಾಟ್ ಮ್ಯಾಪಿಂಗ್, ಶೀಘ್ರ ಸ್ಪಂದನಾ ಪಡೆಗಳು, ರಾಜ್ಯ ಮತ್ತು ಜಿಲ್ಲಾ ಮಟ್ಟದ ಪರಿಶೀಲನಾ ಸಮಿತಿಗಳು ಮತ್ತು ಶೀಘ್ರ ಪರಿಹಾರ ವಿತರಣೆಯನ್ನು ಶಿಫಾರಸು ಮಾಡುತ್ತದೆ. 2023ರಲ್ಲಿ ಹೊರಡಿಸಲಾದ ಆನೆ ನಿರ್ದಿಷ್ಟ ಸಂಘರ್ಷ ಶಮನ ಮಾರ್ಗಸೂಚಿಗಳು ಪಾಲುದಾರರ ನಡುವಿನ ಸಮನ್ವಯವನ್ನು ಮತ್ತಷ್ಟು ಸುಧಾರಿಸುತ್ತವೆ. ಒಟ್ಟಾರೆಯಾಗಿ ಈ ಕ್ರಮಗಳು ಆನೆಗಳು ಮತ್ತು ಜನರು ಇಬ್ಬರನ್ನು ರಕ್ಷಿಸುತ್ತವೆ. ಭಾರತದ ಆನೆಗಳ ಆವಾಸ ಸ್ಥಾನಗಳಾದ್ಯಂತ ಸುರಕ್ಷಿತ ಮತ್ತು ಸುಸ್ಥಿರ ಸಹಬಾಳ್ವೆಯನ್ನು ಬಲಪಡಿಸುತ್ತವೆ. ಆನೆಗಳೊಂದಿಗಿನ ಭಾರತದ ಸಂಬಂಧವು ನಾಗರಿಕತೆಯ ಮೌಲ್ಯಗಳು ಮತ್ತು ಆಧುನಿಕ ಸಂರಕ್ಷಣೆಯ ನಡುವಿನ ವಿಶಿಷ್ಟ ಸಾಮರಸ್ಯವನ್ನು ಪ್ರತಿಬಿಂಬಿಸುತ್ತದೆ. ಶತಮಾನಗಳಿಂದ ಪೂಜಿಸಲ್ಪಡುವ ಆನೆಗಳು ಪ್ರಕೃತಿಯನ್ನು ರಕ್ಷಿಸುವ ಮತ್ತು ಪರಿಸರ ಸಮತೋಲನವನ್ನು ಕಾಯ್ದುಕೊಳ್ಳುವ ಭಾರತದ ಬದ್ಧತೆಗೆ ಪ್ರೇರಣೆ ನೀಡುವುದನ್ನು ಮುಂದುವರಿಸಿವೆ. ಈ ಪರಂಪರೆಯು ಈಗ ವೈಜ್ಞಾನಿಕ ಸಂಶೋಧನೆ, ತಂತ್ರಜ್ಞಾನ, ಬಲವಾದ ಸಂಸ್ಥೆಗಳು ಮತ್ತು ಸಮುದಾಯದ ಭಾಗವಹಿಸುವಿಕೆಯ ಮೂಲಕ ಮತ್ತಷ್ಟು ಬಲಗೊಂಡಿದೆ. ಭಾರತ ಸರ್ಕಾರವು ಆನೆ ಸಂರಕ್ಷಣೆಗಾಗಿ ಸಮಗ್ರ ಚೌಕಟ್ಟನ್ನು ಅಭಿವೃದ್ಧಿಪಡಿಸಿದೆ. ಆವಾಸ ಸ್ಥಾನಗಳನ್ನು ಸುರಕ್ಷಿತಗೊಳಿಸುವುದು, ಆನೆ ಸಂರಕ್ಷಿತ ಪ್ರದೇಶಗಳನ್ನು ವಿಸ್ತರಿಸುವುದು, ಆನೆ ಪಥಗಳನ್ನು ರಕ್ಷಿಸುವುದು, ರೈಲ್ವೆ ಸುರಕ್ಷತೆಯನ್ನು ಸುಧಾರಿಸುವುದು ಮತ್ತು ಸಾಕು ಆನೆಗಳ ಸಂಚಾರವನ್ನು ನಿಯಂತ್ರಿಸುವುದು ಈ ಪ್ರಯತ್ನಗಳಲ್ಲಿ ಸೇರಿವೆ. ಮಾನವ ಆನೆ ಸಂಘರ್ಷದಿಂದ ಬಾಧಿತರಾದ ಸಮುದಾಯಗಳಿಗೆ ನೀಡಲಾಗುವಂತಹ ಬೆಂಬಲ ಮತ್ತು ವನ್ಯಜೀವಿಗಳ ನಡುವಿನ ಸಹಬಾಳ್ವೆಯನ್ನು ಮತ್ತಷ್ಟು ಬಲಪಡಿಸುತ್ತದೆ. ಆನೆ ಸಂರಕ್ಷಣೆಯ ಕಡೆಗಿನ ಭಾರತದ ಬದ್ಧತೆಯು ಅಚಲವಾಗಿ ಉಳಿದಿದೆ. ಪ್ರತಿಯೊಂದು ಸಂರಕ್ಷಿಸಲ್ಪಟ್ಟಂತಹ ಆವಾಸ ಸ್ಥಾನ, ಪುನರುಜ್ಜೀವನಗೊಂಡ ಪಥ ಮತ್ತು ಸಮುದಾಯದ ಸಹಭಾಗಿತ್ವವು ಏಷ್ಯನ್ ಆನೆಯ ಭವಿಷ್ಯವನ್ನು ಬಲಪಡಿಸುತ್ತದೆ. ವಿಕಸಿತ ಭಾರತದ ಅಡಿಯಲ್ಲಿ ಭಾರತವು ಭವಿಷ್ಯದ ಪೀಳಿಗೆಗಾಗಿ ತನ್ನ ನೈಸರ್ಗಿಕ ಪರಂಪರೆ ಮತ್ತು ನಾಗರಿಕತೆಯ ಪರಂಪರೆ ಎರಡನ್ನೂ ರಕ್ಷಿಸುವುದನ್ನು ಮುಂದುವರಿಸಿದೆ. ಇದುವರೆಗೂ ಪ್ರಚಲಿತ ವಿದ್ಯಮಾನ ಕೇಳಿದ್ದೀರಿ. ಬರಹ ಕೃಪೆ ಭಾರತ ಸರ್ಕಾರದ ವಾರ್ತಾ ಶಾಖೆ ಬೆಂಗಳೂರು. ಓದಿದವರು ಚೇತನ್ ಸಿವಿ. ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದಂತಹ ಸುಹಾಸ್ ಆರ್. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಕೊಡುಗೆ.

0: ಸಮಯ ಸರಿಯಾಗಿ 9:30. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಕ್ರೀಡಾಲೋಕ ಸಾಪ್ತಾಹಿಕ ಕ್ರೀಡಾ ಸಂಚಿಕೆ. ಕೇಳುಗರೆ, ಕ್ರೀಡಾ ಸಂಚಿಕೆಗೆ ಆತ್ಮೀಯವಾದ ಸ್ವಾಗತ. ಇಂದಿನ ಕ್ರೀಡಾ ಸಂಚಿಕೆಯಲ್ಲಿ ಅಂತಾರಾಷ್ಟ್ರೀಯ ಅಥ್ಲೀಟ್, ಅನುಭವಿ ಅಥ್ಲೆಟಿಕ್ಸ್ ಕೋಚ್ ಹಾಗೂ ಅರ್ಜುನ ಪ್ರಶಸ್ತಿ ಪುರಸ್ಕೃತರಾದ ಎಸ್ಡಿ ಈಶನ್ ಜೊತೆಗೆ ಸಂವಾದ. ಅಂತಾರಾಷ್ಟ್ರೀಯ

0: ಅಥ್ಲೀಟ್ ಅನುಭವಿ ಅಥ್ಲೆಟಿಕ್ಸ್ ಕೋಚ್ ಹಾಗೂ ಅರ್ಜುನ ಪ್ರಶಸ್ತಿ ಪುರಸ್ಕೃತರಾದ ಎಸ್ಟಿ ಈಶನ್ ಅವರು ನಮ್ಮ ಜೊತೆಗಿದ್ದಾರೆ. ಎಸ್ಟಿ ಈಶನ್ ಅವರೇ, ಕ್ರೀಡಾಲೋಕ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ.
1: ತುಂಬಾ ಥ್ಯಾಂಕ್ಸ್.
0: ಎಸ್ಟಿ ಈಶನ್ ಅವರೇ, ಮೊದಲಿಗೆ ನಿಮ್ಗೆ ಅಭಿನಂದನೆಯನ್ನ ತಿಳಿಸ್ತೀನಿ. ಏಕೆಂದ್ರೆ ಪ್ಯಾರಾ ಅಥ್ಲೀಟ್ ಎಸ್ ಕೆ ಶಿಲ್ಪಾ ಅವರು ಕಾಮನ್ವೆಲ್ತ್ ಕ್ರೀಡಾಕೂಟದ ಶಾರ್ಟ್ಪುಟ್ ವಿಭಾಗದಲ್ಲಿ ಕಂಚಿನ ಪದಕ ಪಡೆದು ದೇಶಕ್ಕೆ ಕೀರ್ತಿಯನ್ನು ತಂದಿದ್ದಾರೆ. ಅವರ ಕೋಚ್ ನೀವು, ಅಭಿನಂದನೆಗಳು.
1: ತುಂಬಾ ಧನ್ಯವಾದಗಳು, ಇದರಲ್ಲಿ ನನಗೆ ತುಂಬಾ ಸಂತೋಷ ಆಯ್ತದೆ. ನೀವು ಸಹ ಈ ಚಾನೆಲ್ ತುಂಬಾ ಕವರ್ ಮಾಡಿದ್ದೀರಾ, ಶಿಲ್ಪ ಕಾಮನ್ವೆಲ್ತ್ ಗೆ ಹೋಗೋದಕ್ಕಿಂತ ಮೊದಲು ಸಹ ಮತ್ತೆ ಆ ಹಂತದಲ್ಲಿ ಸಹ ನೀವು ಕವರ್ ಮಾಡಿದ್ದೀರಾ. ನಿಮ್ಮ ಒಂದು ಆಕಾಶವಾಣಿ ಚಾನೆಲ್ ಗಳಿಗೆ ನಾನು ತುಂಬಾ ಧನ್ಯವಾದಗಳು.
0: ಸರ್, ನೀವು ಅನುಭವಿ ಕೋಚ್ ಆಗಿ ಈಗ ನಿಮಗೆ ಸಾರ್ಥಕತೆ ದೊರಕಿದೆ ಅಂತ ಹೇಳ್ಬೋದು. ಪ್ಯಾರಾ ಅಥ್ಲೀಟ್ ಶಿಲ್ಪಾ ಅವರ ಕಠಿಣ ಶ್ರಮದ ಜೊತೆಗೆ ನಿಮ್ಮ ಪ್ರಯತ್ನವೂ ಬಹಳ ಇದೆ ಇದರಲ್ಲಿ. ಪ್ಯಾರಾ ಅಥ್ಲೀಟ್ ಗೆ ಕಲಿಸುವ ಕ್ರಮ ಹೇಗೆ, ಹಾಗೆ ಅವರು ಯಾವ ಸ್ಪೋರ್ಟ್ಸ್ ಗೆ ಸರಿ ಹೊಂತಾರೆ ಅನ್ನೋದನ್ನ ಕೋಚ್ ಆಗಿ ನೀವು ಹೇಗೆ ಕಂಡುಹಿಡಿತೀರಿ?
1: ಇದು ಸ್ಪೆಷಲಿ ಪ್ಯಾರಾ ಅಥ್ಲೀಟ್ಸ್ ಗಳಿಗೆ ಡಿಫ್ರೆಂಟ್ಸ್ ಆಗಿ ಒಂದು ನಾವು ಆಂಗಲ್ ಅಲ್ಲಿ ಅವ್ರನ್ನ ನಾವು ಅಬ್ಸರ್ವೇಷನ್ ಮಾಡಬೇಕು, ಮತ್ತೆ ಜೊತೆನಲ್ಲಿ ಅವ್ರು ಎಷ್ಟು ಮಟ್ಟಿಗೆ ಟ್ಯಾಲೆಂಟ್ ಇದ್ದಾರೆ ಆ ಇವೆಂಟ್ ಗಳಲ್ಲಿ, ಮತ್ತೆ ಅವರ ಇಂಟ್ರೆಸ್ಟ್ ಏನು, ಇದ್ರ ಬಗ್ಗೆ ನಾವು ಬಹಳ ತರವಾಗಿ ಅದನ್ನ ತಿಳ್ಕೊಳ್ಬೇಕಾಗತ್ತೆ. ಜೊತೆಯಲ್ಲಿ ಅದನ್ನ ಅವ್ರು ಯಾವ ರೀತಿ ಅವರ ಒಂದು ಬಾಡಿ ಲ್ಯಾಂಗ್ವೇಜ್ ಜೊತೆನಲ್ಲಿ ಅವ್ರ ಮೈಂಡ್ ನ ಹೇಗೆ ಯೂಸ್ ಮಾಡ್ತಾರೆ ನಾವು ಹೇಳಿದಂತಹ ಒಂದು ಸ್ಕಿಲ್ ಗಳಿಗೆ ಟೆಕ್ನಿಕ್ ಗಳಿಗೆ ಅನ್ನೋದು ಬಹಳ ಮುಖ್ಯವಾಗತ್ತೆ. ಫಸ್ಟ್ ಒಂದು ನಾವು ಒಂದು 15 ಡೇಸ್ ಅಲ್ಲಿ ಅವ್ರ ಅಬ್ಸರ್ವೇಷನ್ಸ್ ಇರುತ್ತೆ, ಯಾವ ತರ ಮಾಡ್ತಾರೆ, ಯಾವ ಡೈರೆಕ್ಷನ್ಸ್ ಗಳನ್ನೆಲ್ಲ ನಾವು ಬೇರೆ ಬೇರೆ ಆಂಗಲ್ ಅಲ್ಲಿ ಅಬ್ಸರ್ವ್ ಮಾಡ್ತೇವೆ. ಸೊ ಆಟೋಮೆಟಿಕಲಿ ಅವ್ರ ಏನಂದ್ರೆ ಓಕೆ ಇವರು ಫಿಟ್ ಇದೆ ಈ ಇವೆಂಟ್ ಗೆ ಅಂದ್ರೆ ಅದ್ರಲ್ಲಿ ನಾವು ಪ್ರೆಷರ್ ಹಾಕ್ತಾ ಹೋಗ್ತೇವೆ. ಸೊ ಅವ್ರು ಕಲಿಯೋದ್ರಲ್ಲಿ ಒಂದು ಮಂತ್ ಟೂ ಮಂತ್ಸ್ ತ್ರೀ ಮಂತ್ಸ್ ಗೊತ್ತಾಗ್ತಾ ಇರುತ್ತೆ. ಸೊ ದಟ್ ದೆನ್ ಅವರಿಗೆ ಸ್ಟ್ರೆಂತ್ ವೈಸ್ ಆಗಲಿ, ಸ್ಪೀಡ್ ಅಥವಾ ಟೆಕ್ನಿಕ್ ಅಥವಾ ಸ್ಕಿಲ್ಸ್ ಗಳು ಅಥವಾ ಇನ್ನೋರ್ ಮೆಂಟಲಿ ಎಬಿಲಿಟಿಗಳು ಇವನ್ನೆಲ್ಲ ಒಂದೊಂದೇ ನಾವು ಆಡ್ ಮಾಡ್ತಾ ಹೋಗ್ತೀವಿ. ಶಿಲ್ಪ ಒಂದು ಅವಳ ಒಂದು ಕೆಪಾಸಿಟಿ, ಅವಳ ಒಂದು ಟ್ಯಾಲೆಂಟ್ ಗೆ ನನಗೇನೋ ಒಂದು ಡಿಸ್ಕಸ್ ಅಲ್ಲಿ ಶಾರ್ಟ್ ಪುಟ್ ಅಲ್ಲಿ ಅವ್ರು ಚೆನ್ನಾಗಿ ಮಾಡಬಹುದು ಅನ್ನೋ ದೃಷ್ಟಿಯಿಂದ ಆ ರೀತಿಯಾಗಿ ನಾವು ತಗೊಂಡೋಗ್ತೀವಿ. ಅದ್ರ ಜೊತೆಗೆ ಏನಾಗುತ್ತೆ, ಇಲ್ಲಿ ಪ್ಯಾರಾ ಇದರಲ್ಲಿ ನಿಮ್ಗೆ ಸಾಕಷ್ಟು ಇವೆಂಟ್ ಗಳಿರುತ್ತೆ. ಒಂದೇ ಸಿಟ್ಟಿಂಗ್ ಇರ್ಬೋದು ಚೇರ್ ಅಲ್ಲಿ, ಅಥವಾ ರನ್ನಿಂಗ್ ಇರ್ಬೋದು, ಅಥವಾ ಸ್ಟ್ಯಾಂಡಿಂಗ್ ಇರ್ಬೋದು. ಅದರಲ್ಲಿ ಡಿಸಬಿಲಿಟಿ ಏನೋ ಡಿಫ್ರೆಂಟ್ ಡಿಫ್ರೆಂಟ್ ಆಗಿರುತ್ತೆ. ಸೊ ದಟ್ ಆ ಡಿಫ್ರೆಂಟ್ ಡಿಫ್ರೆಂಟ್ ನಾವು ಅದನ್ನ ತಿಳ್ಕೊಳ್ಳೋದು ಸ್ವಲ್ಪ ಬಹಳ ಕಷ್ಟಕರ, ಎಲ್ಲ ಒಂದು ಇದರಲ್ಲೂ ಅದು ಮಾಡ್ತಾರೆ ಅನ್ನೋದು ನಂಗೆ ಡೌಟ್. ಬಟ್ ಅದನ್ನ ನಾವು ಬಹಳ ಚೆನ್ನಾಗಿ ತಿಳ್ಕೊಳ್ಬೇಕು ಬೇಸಿಕಲಿ.
0: ಸರ್, ಈಗ ಪ್ಯಾರಾ ಅಥ್ಲೀಟ್ ಗಳು ಆಗುವ ಪೂರ್ವದಲ್ಲಿ ಅವ್ರು ಯಾವ್ಯಾವ್ದು ಆದ್ರೂ ಸ್ಪೋರ್ಟ್ಸ್ ಆಡಿರ್ಲೇಬೇಕಾ, ಅಥವಾ ಪ್ಲೇನ್ ಆಗಿ ಬಂದ್ರೆ ನಡೆಯುತ್ತಾ, ಹೇಗೆ ನೀವು ಅವ್ರನ್ನ ರೆಕಗ್ನೈಸ್ ಮಾಡ್ತೀರಾ?
1: ಸಾಮಾನ್ಯವಾಗಿ ಪ್ಯಾರಾ ಇದ್ರಲ್ಲಿ ಅವರು ರೂರಲ್ ಲೆವೆಲ್ ಆಗಿರ್ಬೋದು ಅಥವಾ ತಾಲೂಕ್ ಲೆವೆಲ್ ಅಥವಾ ಡಿಸ್ಟ್ರಿಕ್ಟ್ ಲೆವೆಲ್ ಅಥವಾ ಸ್ಟೇಟ್ ಲೆವೆಲ್ ಯಾರೋ ಅವರಿಗೆ ಒಂದು ಇಂಟ್ರೊಡ್ಯೂಸ್ ಮಾಡಿರ್ತೀವಿ ಇಂಥದ್ದು ಇದೆ ಅಂತ. ಬಟ್ ಏನಾಗಿದೆ, ಈ ನಡುವೆ ಸಾಮಾನ್ಯ ಅವೇರ್ನೆಸ್ ಜಾಸ್ತಿ ಇದೆ ಎಲ್ಲ ಒಂದು ಮಕ್ಕಳಿಗೂ ಒಂಥರ, ಅದ್ರ ಮಾಡಿದ್ರೆ ಏನೋ ಒಂದು ಬೆನಿಫಿಟ್ಸ್ ಇದೆ, ಇದ್ರಲ್ಲಿ ನಾನು ಏನೋ ಒಂದು ಮಾಡಬಹುದು ಸಾಧನೆ ಅನ್ನೋದೊಂದು ಅವ್ರ ತಲೆನಲ್ಲಿ ಇರುತ್ತೆ. ಅಲ್ಲಿ ಯಾರು ಅವ್ರ ಒಂದು ಅವೈಲಬಿಲಿಟಿ ಇರ್ತಾರೆ ಅವರೆಲ್ಲ ಒಂದ್ ಕಡೆ ಡೈರೆಕ್ಷನ್ ಮಾಡಿರ್ತಾರೆ, ಇದ್ ಮಾಡು ಯಾವ್ದಾದ್ರು ಒಂದು ಇವೆಂಟ್ ಮಾಡು ಅನ್ನೋದು ಹೇಳಿರ್ತಾರೆ. ಸೊ ದಟ್ ಅವ್ರು ಏನೋ ಒಂದು ಮಾಡ್ತಾ ಇರ್ತಾರೆ. ನಾವ್ ಇಲ್ಲಿದ್ದೀವಿ ಒಳ್ಳೆ ಕೋಚ್ ಅಂದಾಗ ಅವ್ರೇನಾರು ಅಥ್ಲೆಟಿಕ್ಸ್ ಮಾಡ್ತಾ ಇದ್ರೆ, ಅಥವಾ ಈಗ ಫಾರ್ ಎಕ್ಸಾಂಪಲ್ ಶಿಲ್ಪ ಅವಳು ವಾಲಿಬಾಲ್ ಸಿಟ್ಟಿಂಗ್ ವಾಲಿಬಾಲ್ ಅವಳು ಆಡ್ತಾ ಇದ್ರು, ಸೊ ದಟ್ ಅವಳಿಗೆ ಯಾರೋ ಗೈಡ್ ಮಾಡಿದ್ದಾರೆ ನೀವು ಹೋಗಿ ಈಶನ್ ಕಾಂಟ್ಯಾಕ್ಟ್ ಮಾಡಿ ಇದ್ ಮಾಡಿ ಅಂತ. ಅವ್ರು ಸುಮಾರು ಒಂದು 8-9 ತಿಂಗಳು ಮೊದ್ಲು ಅಂದ್ರೆ ಅವಳು ಸ್ಟಾರ್ಟ್ ಮಾಡೋಕ್ಕಿಂತ ಮೊದ್ಲೇನು ನಂಗೆ ಪ್ರೆಷರ್ ಆಗ್ತಾ ಇದೆ ಸರ್ ನಾ ನಿಮ್ಮಲ್ಲಿ ಕೋಚಿಂಗ್ ತಗೊಳ್ಬೇಕು ಅಂತ. ಸೊ ಈ ದೃಷ್ಟಿಯಿಂದ ಬೇರೆಯವರು ಸಹ ಬೇರೆ ಇವೆಂಟ್ ಅಲ್ಲಿ ಮಾಡಿದ್ರೆ ಅದ್ರ ತುಂಬಾ ಬೆನಿಫಿಟ್ಸ್ ಆಗತ್ತೆ. ಇದರಲ್ಲಿ ಎರಡೂ ಇದೆ, ಒಂದು ನಾನ್ ಆಕ್ಟಿವ್ ಬಾಡಿ ಅಂದ್ರೆ ಅವ್ರು ಏನು ಆಕ್ಟಿವ್ ಮಾಡಿರಲ್ಲ ಸ್ಪೋರ್ಟ್ಸ್ ಆಕ್ಟಿವ್ ಬಾಡಿ. ಸೊ ಮತ್ತೊಂದು ಆಕ್ಟಿವ್ ಸ್ಪೋರ್ಟ್ಸ್ ಸ್ವಲ್ಪ ಏನೋ ಒಂದು ಆಕ್ಟಿವೇಟ್ ಮಾಡಿರ್ತಾರೆ ಏನೋ ಒಂದು ಬೇರೆ ಬೇರೆ ಇದರಲ್ಲಿ. ಸೊ ಅದನ್ನ ನಾವು ಸ್ವಲ್ಪ ನೋಡ್ಕೊಳ್ತೇವೆ, ಅದನ್ನ ಒಂದು ಅಬ್ಸರ್ವೇಷನ್. ಇದರಲ್ಲಿ ನಮಗೆ ಬೆನಿಫಿಟ್ಸ್ ಅಂತ ಏನಿಲ್ಲ, ಯಾಕಂದ್ರೆ ಸ್ಕಿಲ್ ಅದು ಹೊಸದೇ. ಹಾಗಾಗಿ ನಾವು ಸ್ಕಿಲ್ ಕಲಿಸ್ಬೇಕಾದ್ರೆ ಅವರು ಫಸ್ಟ್ ಇಂಟ್ರೆಸ್ಟ್ ಇರಬೇಕು, ಮತ್ತೆ ಕಲಿಯೋ ಅವರಿಗೆ ಜ್ಞಾನ ಇರಬೇಕು. ಇದು ಬಹಳ ಇಂಪಾರ್ಟೆಂಟ್ ಇರುತ್ತೆ. ಮೇಡಮ್,
0: ನೀವು ಯಶಸ್ವಿ ಕ್ರೀಡಾಪಟುವಾಗಿ ಅನೇಕ ಕ್ರೀಡಾ ಪ್ರತಿಭೆಗಳಿಗೆ ತರಬೇತಿಯನ್ನ ನೀಡಿದ್ದೀರಿ. ನೀವು ಅಂತಾರಾಷ್ಟ್ರೀಯ ಅಥ್ಲೀಟ್ ಆಗುವ ಪೂರ್ವದಲ್ಲಿ ನಿಮ್ಮ ಕ್ರೀಡಾ ಬದುಕು ಹೇಗೆ ಆರಂಭವಾಯಿತು? ಮರಳಿ ನಿಮ್ಮ ಬಾಲ್ಯಕ್ಕೆ ಮರಳುವುದಾದರೆ ಯಾವ ವಯಸ್ಸಿಗೆ ಕ್ರೀಡೆ ನಿಮ್ಮನ್ನು ಆಕರ್ಷಿಸಿತು?
1: ನಾನು ಬೇಸಿಕಲಿ ನಾನು ಒಂದು ಸಾಮಾನ್ಯ ಒಂದು ಹಳ್ಳಿಯಿಂದ ಬಂದಂತ ವ್ಯಕ್ತಿ, ಚಿಕ್ಕಮಗಳೂರು ಡಿಸ್ಟಿಕ್ ಕೊಪ್ಪ ತಾಲೂಕು ಅಂತ. ಸುಮಾರು ಇದು 45-46 ವರ್ಷದ ಹಿಂದೆ. ಅದಕ್ಕಿಂತ ಮೊದಲು ನಾನು ಸ್ಪೆಷಲಿ ಹೈಸ್ಕೂಲ್ ಪ್ರೈಮರಿ ಅಲ್ಲಿಂದ ನಂದು ಒಂದು ಅಲ್ಲಿಯ ಒಂದು ಏನು ಟೀಚರ್ಸ್ ಗಳಿರ್ತಾರೆ ಆ ಟೀಚರ್ಸ್ ಗಳು ಪ್ರೈಮರಿ ನಿಮ್ಗೆ ಗೊತ್ತಿದ್ದಂಗೆ ಮೊದಲಿನ ದಿವಸಗಳಲ್ಲಿ ಸಾಮಾನ್ಯವಾಗಿ ಗೌರ್ಮೆಂಟ್ ಸ್ಕೂಲ್ಗಳಲ್ಲಿ ಫಿಸಿಕಲ್ ಟೀಚರ್ಸ್ ಅನ್ನೇ ಕಾನ್ಸಂಟ್ರೇಷನ್ ಮಾಡ್ತಾ ಇರಲಿಲ್ಲ. ಬೇರೆ ಎಲ್ಲಾ ಟೀಚರ್ಸ್ ಗಳು ಅದು ಕ್ರೀಡೆ ಅಂದ್ರೆ ಅವ್ರಿಗೆ ಏನೋ ಒಂದು ಡಿಫ್ರೆಂಟ್ ಆಗಿ ಕಾಣಿಸ್ತಾ ಇದ್ರು. ಅದರಲ್ಲೂ ಒಬ್ಬೊಬ್ರು

0: ಒಬ್ರು ದೇವೇಂದ್ರಪ್ಪ ಅಂತ ನಂಗೆ ನೆನಪಾಗತ್ತೆ, ದೇವೇಂದ್ರಪ್ಪ ಮಾಸ್ಟರ್ ಅಂತ ಅಂತಾರೆಲ್ಲ ತುಂಬಾ ಜನ ಮಾಸ್ಟರ್ಗಳು ನನ್ನ ಬಂದ್ರು. ಹಾಗಾಗಿ ನಾನು ಪ್ರೈಮರಿ ಸ್ಕೂಲ್ ಅಲ್ಲಿ ಇಂಟರ್ ಸ್ಕೂಲ್ಗಳಿಗೆ ಪಾರ್ಟಿಸಿಪೇಷನ್ ಮಾಡಿಸೋದು, ಅದ್ರ ನಾ ಹೈ ಜಂಪ್ ಮಾಡ್ತಿದ್ದೆ, ರನ್ನಿಂಗ್ ಮಾಡ್ತಾ ಇದ್ದೆ, ಶಾರ್ಟ್ ಪಟ್ ಮಾಡ್ತಿದ್ದೆ, ಡಿಸ್ಕಸ್ ಮಾಡ್ತಿದ್ದೆ, ಹೀಗೆಲ್ಲ ಮಾಡ್ತಿದ್ದೆ ಪ್ರೈಮರಿನಲ್ಲಿ. ಸೊ ಅದ್ರ ಬಗ್ಗೆ ನಮ್ಗೆ ಏನು ಅಂತ ಇದರಲ್ಲಿ ಇಷ್ಟು ದೊಡ್ಡ ಒಂದು ಇದು ಸಾಧನೆ ಮಾಡಬಹುದು ಅನ್ನೋದು ನಮ್ಗೆ ಗೊತ್ತಿರಲ್ಲ. ಸೊ ಅಲ್ಲಿ ಆ ಲೆವೆಲ್ ಅಲ್ಲಿ ನಾವು ಗೆಲ್ಲಬೇಕು ಅನ್ನೋದೊಂದು ಪ್ರಯತ್ನ ಪಡ್ಕೊಂಡು ಹೋಗ್ತಾ ಇರ್ತಿದ್ವಿ. ಸೊ ಇದು ಒಂದು, ಮತ್ತೆ ಬೇರೆ ಗೇಮ್ಗಳಲ್ಲಿ ನಾವು ತುಂಬಾ ಚೆನ್ನಾಗಿ ಆಡ್ತಿದ್ದೆ, ಅದರಲ್ಲಿ ಕ್ರಿಕೆಟ್ ಅಂದ್ರೆ ತುಂಬಾ ನಂಗೆ ಕ್ರೇಜಿ ಇತ್ತು, ಕ್ರಿಕೆಟ್ ಸಾಕಷ್ಟು ವರ್ಷ ಆಡಿದೆ. ಸೊ ಆಮೇಲೆ ನಾ ಹೈಸ್ಕೂಲಿಗೆ ಬಂದೆ, ಅದೇ ತರ ಮುಂದುವರಿತು. ಆಮೇಲೆ ಕಾಲೇಜಿಗೆ ನಾನು ಮೈಸೂರಿಗೆ ಬಂದು ಸೆಟ್ಲ್ ಆದೆ, ನಾನು ಏನೋ ಒಂದು ಕ್ರಿಕೆಟ್ ಅಲ್ಲಿ ಚೆನ್ನಾಗಿ ಸಾಧನೆ ಮಾಡಬೇಕು ಅಂತ. ಆದ್ರೆ ಅಲ್ಲಿ ನಾ ಕ್ರಿಕೆಟಿನ ಒಂದು ಇದಿರಲಿಲ್ಲ, ಆದ್ರೆ ಹಿಂದೆ ನಾ ಶಾರ್ಟ್ ಬಿಟ್ಟು ಡಿಸ್ಕಸ್ ಎಲ್ಲ ಮಾಡಿದ್ದು ಒಂದು ಅನುಭವ ಇತ್ತು, ಅದು ಅದನ್ನೇ ನಾನು ಸ್ವಲ್ಪ ಸ್ವಲ್ಪ ಕಂಟಿನ್ಯೂ ಮಾಡಿ ನಂತರ ನಾನೊಂದು ಇಲ್ಲಿ ಬೆಂಗಳೂರಿಗೆ ಎಂಪಿ ಗಣೇಶ್ ಅಂತ ಒಬ್ರು ಒಳ್ಳೆ ಹಾಕಿ ಪ್ಲೇಯರ್, ಅವರು ಸ್ಪೆಷಲ್ ಆಫೀಸರ್ ಆಗಿದ್ರು, ಇಂಡಿಯನ್ ಕ್ಯಾಪ್ಟನ್ ಆಗಿದ್ರು, ಬಹಳ ಒಳ್ಳೆ ವ್ಯಕ್ತಿ. ಅವರು ನನಗೆ ಸ್ವಲ್ಪ ಬೆಂಗಳೂರು ಒಂದು ಹಾಸ್ಟೆಲ್ ಇದೆ ಮಾಡ್ತಾ ಇದೀವಿ, ನಿಮ್ಮಂತ ಅಥ್ಲೆಟ್ಸ್ಗಳು ಬರಬೇಕು ಅಂತ ನನಗೆ ಅಲ್ಲಿಂದ ಒಂದು ಕರ್ಕೊಂಬಂದ್ರು ಬೆಂಗಳೂರಿಗೆ. ಸೊ ದಟ್ ಇಲ್ಲಿ ಹಾಸ್ಟೆಲ್ ನನಗೆ ಅದೊಂದು ಸ್ವಲ್ಪ ಹೆಲ್ಪ್ ಆಯ್ತು ಬೆಂಗಳೂರಿನಲ್ಲಿ ಟ್ರೈನಿಂಗ್ ಮಾಡೋದಕ್ಕೆ. ಹೀಗೆ ಒಂದೊಂದೇ ಸ್ಟೆಪ್ ಅದು.
1: ಇದು ಒಳ್ಳೇದೇ ಆಯ್ತು, ಯಾಕಂದ್ರೆ ಕ್ರಿಕೆಟ್ ಅಂದ್ರೆ ಗ್ರೂಪ್ ಗೇಮ್, ಶಾರ್ಟ್ ಪುಟ್, ಇವೆಲ್ಲ ಇಂಡಿವಿಜುವಲ್ ಗೇಮ್. ಸೊ ಇಲ್ಲಿ ಸ್ವಲ್ಪ ಅವಕಾಶಗಳು ಜಾಸ್ತಿ ಏನೋ.
0: ಆದ್ರೆ ಏನಂದ್ರೆ ಇದು ಸಾಮಾನ್ಯವಾಗಿ ಅಥ್ಲೆಟಿಕ್ಸ್ ಅಂದ್ರೆ ಮದರ್ ಆಫ್ ಸ್ಪೋರ್ಟ್ಸ್, ಇಲ್ಲಿ ಫಿಟ್ನೆಸ್ ಬಹಳ ಇಂಪಾರ್ಟೆಂಟ್, ಎಲ್ಲದು ಕರೆಕ್ಟ್. ಬಟ್ ಏನಂದ್ರೆ ಕ್ರಿಕೆಟ್ ಅಥವಾ ಎನಿ ಗೇಮ್ಸ್ ಆದ್ರೆ ಇದರಲ್ಲಿ ಒಂದು ಎಫರ್ಟ್ ಏನ್ ಹಾಕ್ತೀವಿ ಅಲ್ಲಿ ನಾವು ತುಂಬಾ ನೋಡಿ ಕಲಿಯಂತೂ ಸುಮಾರು ಇರ್ತದೆ. ಯಾಕಂದ್ರೆ ಬೇರೆಯವ್ರ ಆಟ ಆಡ್ತಾರೆ, ತುಂಬಾ ಜನ ಆಡ್ತಾ ಇರ್ತಾರೆ ಗ್ರೂಪ್ ಗ್ರೂಪ್ ಆಗಿ, ಒಬ್ರಿಗೊಬ್ರು ನೋಡಂತದ್ದು ಇರ್ತದೆ. ಆದ್ರೆ ಇಲ್ಲಿ ಆ ಚಾನ್ಸಸ್ ಇರಲ್ಲ, ಇಲ್ಲಿ ಇಂಡಿವಿಜುವಲ್ ಆಗಿ ನಾವು ಟ್ರೈನಿಂಗ್ ಮಾಡಬೇಕಾಗತ್ತೆ ಮತ್ತೆ ಇಂಡಿವಿಜುವಲ್ ಎಫರ್ಟ್ಸ್. ಸೊ ದಟ್ ಇದಕ್ಕೆ ದೇಶದಲ್ಲಿ ಒಂದೇ ಒಂದು ಮಿಡ್ಲಿಗೆ ಎಷ್ಟೋ ಜನ ಎಫರ್ಟ್ ಹಾಕ್ತಾ ಇರ್ತಾರೆ, ಇಟ್ಸ್ ಅ ವೆರಿ ಟಫ್. ಎಲ್ಲೋ ಒಂದ್ ಅನ್ಕೊಂಡಿದ್ದೆ ನಾನು, ನಮ್ಮ ಇಂಟ್ರೆಸ್ಟ್, ನಮ್ಮ ಟ್ಯಾಲೆಂಟ್, ನಮ್ಮ ಇದಕ್ಕೆ ನಾವೆಲ್ಲೋ ಒಂದು ಕ್ರಿಕೆಟ್ ಅಲ್ಲಿ ಮಾಡಿದ್ರೆ ಇದ್ರಲ್ಲಿ ನಾವ್ ಏನ್ ಎಫರ್ಟ್ ಹಾಕಿದ್ವಿ, 15-20% ಎಫರ್ಟ್ ಹಾಕಿ ನಾವು ಕ್ರಿಕೆಟ್ ಅಲ್ಲಿ ಒಳ್ಳೆ ಪ್ಲೇಯರ್ ಆಗಿರ್ಬೋದು ಅಂತ ಒಂದು ಅನಿಸ್ತಾ ಇರ್ತಿತ್ತು ಯಾವಾಗ್ಲೂ. ಅದೆಲ್ಲ ಒಂದು ಒಳ್ಳೇದೇ ಆಯ್ತು ನನಗೆ. ಅಂದ್ರೆ ಇಂಟ್ರೆಸ್ಟ್ ಇಸ್ ವೆರಿ ಇಂಪಾರ್ಟೆಂಟ್. ಆದ್ರೆ ಇಂಡಿವಿಜುವಲ್ ಆದಾಗ ನಮ್ಗೇನಾಗತ್ತೆ, ನಾವು ಬಹಳ ಅಟೆನ್ಷನ್ ಆಗಿ ಒಂದೇ ಒಂದಕ್ಕೆ ಫೋಕಸ್ ಆಗಿ ಮಾಡಬಹುದು, ಬಟ್ ತುಂಬಾನೇ ಕಷ್ಟ ಇದೆ. ಅಥ್ಲೆಟಿಕ್ಸ್ ಅಲ್ಲಿ ನೀವು ಅಚೀವ್ಮೆಂಟ್ ಮಾಡಬೇಕು ಒಂದು ಏಷ್ಯನ್ ಲೆವೆಲ್ ಅಥವಾ ಒಲಿಂಪಿಕ್ ಅಲ್ಲಿ, ಇಟ್ ಇಸ್ ವೆರಿ ಟಫ್ ಚಾಲೆಂಜ್.
1: ಕಾಂಪಿಟೇಷನ್ ಜಾಸ್ತಿ ಇರುತ್ತೆ,
0: ಖಂಡಿತವಾಗಿ ಕಾಂಪಿಟೇಷನ್ ಜಾಸ್ತಿ ಇರುತ್ತೆ. ಬಟ್ ಏನಂದ್ರೆ ಅದರಲ್ಲಿ ಒಂದ್ ನಾವ್ ಯು ಆರ್ ಸ್ಯಾಟಿಸ್ಫೈಡ್, ನಾವು ಒನ್ ಡೈರೆಕ್ಷನ್ ಅಲ್ಲಿ ನಮ್ಮ ಇಂಡಿವಿಜುವಲ್ ಥಾಟ್ಸ್ ಅಲ್ಲಿ ನಾವು ಜಾಸ್ತಿಯಾಗಿ ಪ್ರಯತ್ನ ಪಡಬಹುದು. ಒಳ್ಳೆ ಕೋಚ್ ಸಿಕ್ಬಿಟ್ರೆ ಇಟ್ ಇಸ್ ಅ ವಂಡರ್ಫುಲ್ ಟೈಮ್, ಅಂಡ್ ಜೊತೆನೆ ನಾವು ಒಳ್ಳೆ ಟ್ಯಾಲೆಂಟ್ ಆಗಿರ್ಬೇಕು ಅಥ್ಲೆಟಿಕ್ಸ್ ಅಲ್ಲಿ.
1: ಕ್ರೀಡೆಯ ಸ್ಪರ್ಧಾತ್ಮಕ ಜಗತ್ತಿಗೆ ನೀವು ತೊಡಗಿಸಿಕೊಂಡಿದ್ದು ಯಾವಾಗ, ನಿಮ್ಮ ಮೊದಲ ಸ್ಪರ್ಧೆ ಯಾವುದು ಅಂತ ನೆನಪಿದೆನಾ?
0: ಹೌದು, ನನಗೆ ಈಗಲೂ ನನಗೆ ಒಂದು ನಮ್ಮ ಮನೆಯಲ್ಲಿ ಹೋದಾಗ ನೋಡಿದ್ರೆ ಶೋಕೇಸ್ ಅಲ್ಲಿ ಒಂದು ಬುದ್ಧ ಇಟ್ಟಿದ್ದೀನಿ. ಓಕೆ, ಅದು ಬಹಳ ಇಂಟ್ರೆಸ್ಟಿಂಗ್. ನಾ ಯಾರು ಬಂದಾಗ ಕೇಳ್ತಾ ಇರ್ತಿದ್ದೆ ಇದೇನಿದು, ನನ್ನ ಫಸ್ಟ್ ಪ್ರೈಸ್ ಹುಡುಕಿ ಇಲ್ಲಿ ಅಂತ. ಅದು ನನಗೆ ಈಗ ಅರ್ಜುನ ಪ್ರಶಸ್ತಿ ಬಂದಿದೆ, ಬಿಲ್ಲು ಬಾಣದಲ್ಲಿ ಅವರು ಫಿಶ್ ಅನ್ನು ಇದು ಮಾಡ್ತಾ ಇರೋದು ಒಂದು ಇದಿದೆ, ಅದ್ರ ಮೇಲ್ಗಡೆ ನಾ ಇಟ್ಟಿದ್ದೀನಿ. ಯಾವುದು? ನನ್ನ ಬುದ್ಧನ ಮೂರ್ತಿ. ಸೊ ದಟ್ ಆ ಬುದ್ಧನ ಮೂರ್ತಿ ನನಗೆ ಬಂದಿರೋದು ಸುಮಾರು ನಾನು 6th standard ಇದ್ದಾಗ, ಅದು ಇಂಟರ್ ಸ್ಕೂಲಿಗೆ ಹೋದಾಗ.
1: 12 ವರ್ಷ ಆವಾಗ ನಿಮಗೆ?
0: ಆವಾಗ 12-13 ವರ್ಷದ ಒಳಗೆ ಇದ್ದೆ. ಅದು ನಮ್ಮ ಇಂಟರ್ ಸ್ಕೂಲ್ ಅಲ್ಲಿ ನಾ ಗೆದ್ದಿರೋದು, ಅದು ಫಸ್ಟ್ ಮೂರ್ತಿ ಅದು. ಸೊ ಅದು ನಾನು ಹೈ ಜಂಪ್ ಅಲ್ಲಿ ನಾ 2nd ಬಂದಿರ್ತೀನಿ. ಇದು ನನ್ನ ಒಂದು ಸ್ಟಾರ್ಟಿಂಗ್, ಒಂದು ಇಂಟರ್ ಆ ಸ್ಕೂಲ್ ಬಿಟ್ಟು ಮತ್ತೊಂದ್ ಕಡೆ ನಾ ಮಾಡಿರೋದು. ಸ್ಕೂಲ್ಗಳೇ ಅನೇಕ ಪೇಜ್ ತಗೊಳ್ತಾ ಇದ್ದೆ ಗೇಮ್ಸ್ ಅಲ್ಲಿ ಅದು ಇದು ಅಂತ. ಬಟ್ ಆ ಇದು ನನಗೆ ಇನ್ನೂ ನೆನಪಿದೆ, ಅದೊಂಥರ ಬಹಳ ಒಳ್ಳೆ ಸ್ಫೂರ್ತಿ. ಅದೊಂದು ನಂಗೊಂದು ಒಳ್ಳೆ ಇದು ಸ್ಟೇಜ್ ಅದು, ಅದೇನೋ ಒಂದು ಹೇಳ್ತೀವಲ್ಲ, ನಮ್ಗೆ ಗೊತ್ತಿಲ್ದಿತ್ತು ನಾವು ಅದನ್ನ ಮಾಡಿರೋಂಥದ್ದು ಅಚೀವ್ಮೆಂಟ್, ಮತ್ತೆ ಗೊತ್ತಿಲ್ದಿತ್ತು ನಾವು ದಾರಿನ ಮತ್ತೆ ಮುಂದೆ ಕಂಟಿನ್ಯೂ ಮಾಡಿರೋದು, ಇದೊಂದು ನನಗೊಂದು ಒಳ್ಳೆ ನೆನಪು.
1: ಸೊ ಈಗ ನಿಮ್ಮ ಕ್ರೀಡಾ ಸಾಧನೆಯನ್ನ ಒಂದು ಮಾತಿನಲ್ಲಿ ಹೇಳೋದಾದ್ರೆ, ಬುದ್ಧನಿಂದ ಅರ್ಜುನ ಪ್ರಶಸ್ತಿಯವರೆಗೆ ಅಂತ ಹೇಳ್ಬೋದು.
0: ಖಂಡಿತವಾಗಿ ಮೇಡಮ್, ಇದೆಲ್ಲ ದೇವರ ಆಶೀರ್ವಾದ. ಓಕೆ, ಇದು ನನ್ನ ಒಂದು ಒಳ್ಳೆ, ನೀವೇನ್ ಮಾತು ಹೇಳಿದಿರಿ ಅದು ಕರೆಕ್ಟ್. ಓಕೆ, ನಾನು ಯೋಚನೆ ಮಾಡ್ತಾ ಇದ್ದೆ, ಅದನ್ನ ನೋಡ್ತಾ ಇದ್ರೆ ನನ್ಗೆ ಅನಿಸ್ತಾ ಇದೆ ಹಾಗೆ.
1: ಸರಿ, ಈಗ ಮತ್ತೆ ನಿಮ್ಮ ಕ್ರೀಡಾ ಬದುಕಿಗೆ ಬರೋದಾದ್ರೆ, ಸ್ಟೇಟ್ ಚಾಂಪಿಯನ್ಶಿಪ್ ನಲ್ಲಿ 18 ಬಂಗಾರದ ಪದಕಗಳನ್ನ ತೆಗೆದುಕೊಂಡಿದ್ದೀರಿ. 18 ಪದಕ ಶಾರ್ಟ್ ಪಟ್ ನಲ್ಲೇ ತೆಗೆದುಕೊಂಡಿದ್ದ ಅಥವಾ ಬೇರೆ ಯಾವ್ದಾದ್ರು ಟ್ರ್ಯಾಕ್ ಅಂಡ್ ಫೀಲ್ಡ್ ಗೇಮ್ಸ್ ನಲ್ಲಿ ಇದ್ರಾ ನೀವು?
0: ಇದು 18 ಪದಕಗಳು ಶಾರ್ಟ್ ಪುಟ್ ನಲ್ಲೇ ಗೆದ್ದಿರೋಂಥದ್ದು, ಮತ್ತೆ ಡಿಸ್ಕಸ್ ಜೊತೆ ನಾನು ಮಾಡ್ತಾ ಇದ್ದೆ ಆ ಸಪ್ರೇಟ್. ಓಕೆ, ಶಾರ್ಟ್ ಪುಟ್ನಲ್ಲೇ ನಾನು ಅಷ್ಟು ವರ್ಷಗಳಿಂದ ಮಾಡ್ತಾ ಇದ್ದೆ. ಯಾವಾಗ ನಾನು ಸ್ಟೇಟ್ ಚಾಂಪಿಯನ್ ಆದ್ದೆ, ಅದಕ್ಕಿಂತ ಮೊದಲು ಸಹ ನಾನು 2nd, 3rd ಯಾವತ್ತು ಬಂದಿಲ್ಲ, 2nd ನಾನು ಸ್ಟಾರ್ಟ್ ಮಾಡಿದ್ದೆ. ಫಸ್ಟ್ ಕಾಂಪಿಟೇಷನ್ಸ್ ನಾನು ಬಾಗಲಕೋಟ್ ಅಂತ, ಅಲ್ಲಿ ತುಂಬಾ ಜನ ಅಥ್ಲೆಟ್ಸ್ಗಳು ಬಂದಿದ್ರು. ನಾ ಫಸ್ಟ್ ಎಂಟ್ರಿ ಆದೆ ಅವಾಗ, ಆಲ್ ಇಂಡಿಯಾ ಇಂಟರ್ ಯೂನಿವರ್ಸಿಟಿ ನಾ 3rd ಬಂದಿದ್ದೆ. ಆಲ್ ಇಂಡಿಯಾ ಇಂಟರ್ ಯೂನಿವರ್ಸಿಟಿ ಮೈಸೂರಿನಲ್ಲಿ ಕಂಡಕ್ಟ್ ಮಾಡಿದ್ರು, ಅದನ್ನ ಡೈರೆಕ್ಟ್ ಸ್ಟೇಟ್ ಫಸ್ಟ್ ಟೈಮ್ ನಾನು ಮಾಡಿದೆ. ಆದ್ರೆ

0: ಸೀನಿಯರ್ ಸೆಷನ್ ಅಲ್ಲಿ. ಅವಾಗ ನಾನು ಆಲ್ಮೋಸ್ಟ್ ಜೂನಿಯರ್ ಅಲ್ಲೇ ಇದ್ದೆ. ಸೊ ದಟ್ ಅಲ್ಲಿಂದ ಕಂಟಿನ್ಯೂ ಆಯಿತು. ಸೊ ದಟ್ ನಾ ಶಾರ್ಟ್ ಪಟ್ ನಲ್ಲೇ ಸಾಕಷ್ಟು ವರ್ಷಗಳು ನಾನು ನ್ಯಾಷನಲ್ಸ್ ಆಗಲಿ ಅಥವಾ ಜೂನ್ ಅಥವಾ ಓಪನ್ ನ್ಯಾಷನಲ್ ಚಾಂಪಿಯನ್ಶಿಪ್ಸ್ ಆಗಲಿ ಅಥವಾ ಇಂಟರ್ ನ್ಯಾಷನಲ್ಸ್ ಮತ್ತೆ ಈ ಎಲ್ಲ ಇವೆಂಟ್ ಗಳಿಗೂ ನಾ ಶಾರ್ಟ್ ಪಟ್ ಜಾಸ್ತಿ ಮಾಡಿರೋಂಥದ್ದು.
1: ಸರ್, ಈಗ ನೀವು ಮೊದಲಿಗೆ ನಿಮ್ದು ಕ್ರಿಕೆಟ್ ಆಸಕ್ತಿ ಇತ್ತು, ಶಾರ್ಟ್ ಪುಟ್ ಹೇಳಿದ್ರಿ, ಹೈ ಜಂಪ್ ಅಲ್ಲಿದ್ರಿ, ಹಾಗೆ ಡಿಸ್ಕಸ್ ಥ್ರೋ ಇದ್ರಿ. ಸೊ ನೀವು ಯಾವ ಕ್ರೀಡೆಯಲ್ಲಿ ಜಾಸ್ತಿ ತೊಡಸ್ಕೊಂಡ್ರಿ, ಹಾಗೆ ಬೇರೆ ಇನ್ಯಾವ ಕ್ರೀಡೆಯಲ್ಲಿ ನಿಮಗೆ ಆಸಕ್ತಿ ಇತ್ತು?
0: ನೋಡಿ, ನನಗೆ ಮೇನ್ ಆಗಿ ನಾನು ಅಥ್ಲೆಟಿಕ್ಸ್ ಅಲ್ಲೇ ಜಾಸ್ತಿ ತೊಡಸ್ಕೊಂಡಿದ್ದೆ. ಯಾಕಂದ್ರೆ ಬಿಗಿನಿಂಗ್ ಅಲ್ಲಿ ನಾನು ಏನ್ ಸೆಲೆಕ್ಟ್ ಮಾಡಿದೆ, ಒಂದು ಮೈಸೂರಿಗೆ ಬಂದು ನಾನು ಏನು ಈವೆಂಟ್ ಗಳನ್ನು ಸ್ಟಾರ್ಟ್ ಮಾಡಿದೆ ಶಾರ್ಟ್ ಪಟ್ ಸೀರಿಯಸ್ ಆಗಿ, ನಂಗೆ ಗೊತ್ತು ಗೇಮ್ ಅಲ್ಲಿ ಒಂದ್ ಸ್ವಲ್ಪ ತುಂಬಾ ಜನ ಬೇರೆ ಡಿಪೆಂಡ್ ಆಗಿರ್ಬೇಕು ಅನ್ನೋದು ನನಗೆಲ್ಲ ಅಲ್ಲಿಂದ ಬಂತು. ಅಂದ್ರೆ ಆ ಪ್ರಾಕ್ಟೀಸ್ ಕೂಡ ನಾನು ಸುಮಾರು ಪ್ರಾಕ್ಟೀಸ್ ಮಾಡಿದಾಗ ಕ್ರಿಕೆಟ್ ಅಲ್ಲಿ ಸುಮಾರು ಮೂರು ತಿಂಗಳು ನಾನು ಅಲ್ಲಿ ಪ್ರಾಕ್ಟೀಸ್ ಮಾಡಿದ್ದೆ ತುಂಬಾ ಸೀರಿಯಸ್ ಆಗಿ. ಬಟ್ ತುಂಬಾ ಅಥ್ಲೆಟಿಕ್ ಕಂಪೇರ್ ಮಾಡಿದ ತುಂಬಾ ಡಿಫ್ರೆನ್ಸ್ ಆಗಿ ಅನಿಸ್ತಾ ಇತ್ತು. ಅಂದ್ರೆ ನಮ್ಗೆ ರೆಗ್ಯುಲರ್ ಟ್ರೈನಿಂಗ್ ಮೆಥಡ್ಸ್ ಅಥವಾ ಟ್ರೈನಿಂಗ್ ಇಂಟ್ರೆಸ್ಟ್ ಬೇರೆ ತೋರಿಸೋಂಥದ್ದು, ಕೋಚಸ್ ಇಂಟ್ರೆಸ್ಟ್ ತೋರಿಸೋದು ಬಹಳ ಇದಾಗ್ತಾ ಇತ್ತು. ಅಥ್ಲೆಟಿಕ್ಸ್ ನನಗೆ ಒಂದು ಇಂಟ್ರೆಸ್ಟ್ ಇತ್ತು. ಆಮೇಲೆ ಸೊ ದಟ್ ಐ ಕಂಟಿನ್ಯೂ ಅಥ್ಲೆಟಿಕ್ಸ್ ಅಲ್ಲಿ.
1: ಆಲ್ ಇಂಡಿಯಾ ಯೂನಿವರ್ಸಿಟಿ ಕ್ರೀಡಾಕೂಟದಲ್ಲಿ ಎರಡು ಬಾರಿ ಗೋಲ್ಡ್ ಮೆಡಲಿಸ್ಟ್ ನೀವು, ಅದರ ಕುರಿತಾಗಿ ತಿಳಿಸಿ.
0: ಸಾಮಾನ್ಯವಾಗಿ ಯುವಕರಲ್ಲಿ ಮತ್ತೆ ಒಂದು ವಿದ್ಯಾರ್ಥಿಗಳಲ್ಲಿ ನಾನು ಇವತ್ತು ಮನವಿ ಮಾಡ್ತೀನಿ, ವಿದ್ಯಾರ್ಥಿಗಳು ಯಾವತ್ತಾರು ಕ್ರೀಡೆಯನ್ನು ಮಾಡ್ತಾ ಇದೀವಿ ಅಂದ್ರೆ ಫಸ್ಟ್ ನಮ್ಮ ಫೋಕಸ್ ಏನಿರಬೇಕು ಅಂದ್ರೆ ಆಲ್ ಇಂಡಿಯಾ ಇಂಟರ್ ಯೂನಿವರ್ಸಿಟಿ, ನಮ್ಮ ಯೂನಿವರ್ಸಿಟಿ ಎಸ್ಪೆಷಲಿ, ಅದಾದ್ಮೇಲೆ ಆಲ್ ಇಂಡಿಯಾ ಇಂಟರ್ನಲ್ಲಿ ವಿನ್ ಮಾಡೋಂಥದ್ದು ಬಹಳ ಇಂಪಾರ್ಟೆಂಟ್. ಯಾಕಂದ್ರೆ ಇದು ತುಂಬಾ ರಿಲೇಟೆಡ್, ನೀವು ನೆಕ್ಸ್ಟ್ ಒಂದು ನ್ಯಾಷನಲ್ಸ್ ಇಂಟರ್ನ್ಯಾಷನಲ್ ಹೋಗಕ್ಕೆ ಇದೊಂದು ಪ್ರಿಲಿಮಿನರಿ ಒಂದು ಪ್ಲಾಟ್ಫಾರ್ಮ್. ನಿಮ್ಗೆ ಗೊತ್ತಿದ್ದಂಗೆ ವರ್ಲ್ಡ್ ಯೂನಿವರ್ಸಿಟಿ ಮೀಟ್ ಅಂತ ಆಗುತ್ತೆ. ವರ್ಲ್ಡ್ ಯೂನಿವರ್ಸಿಟಿ ಮೀಟ್ ಗಳಲ್ಲಿ ಚಾಂಪಿಯನ್ಸ್ ಆಗೋರು ಮೋಸ್ಟ್ ಆಫ್ ಪೀಪಲ್ ಆರ್ ಒಲಿಂಪಿಕ್ ಮೆಡಲಿಸ್ಟ್. ಆ ರೀತಿ ಇದೆ ಅಂದ್ರೆ ಆ ಏಜ್ ಅಲ್ಲಿ ನಮ್ಗೆ ಸರಿಯಾಗಿ ಟ್ರೈನಿಂಗು ಸಿಗಬೇಕು. ಮತ್ತೆ ನಮ್ಮ ಒಂದು ಅಥ್ಲೆಟ್ಸ್ ಗಳ ಒಂದು ಏಮ್ ಹೇಗಿರಬೇಕು ಅಂದ್ರೆ ಆಲ್ ಇಂಡಿಯಾ ಇಂಟರ್ ಯೂನಿವರ್ಸಿಟಿ ವಿನ್ ಮಾಡ್ಕೊಳ್ಬೇಕು. ನಾವು ಯಾವ್ದೇ ಒಂದು ರೆಸ್ಪೆಕ್ಟಿವ್ ಇವೆಂಟ್ಸ್ ಮಾಡ್ತಾ ಇದ್ರೆ ಅದ್ ನನ್ನ ಒಂದು ಅನಿಸಿಕೆ. ಮತ್ತೆ ಇದು ಒಂದು ಪ್ರೂವ್ಡ್, ಇದು ಖಂಡಿತವಾಗಿ ಇದಕ್ಕೊಂದು ಇದಿದೆ, ಮಹತ್ವ ಇದೆ.
1: ನೀವು ನ್ಯಾಷನಲ್ ಲೆವೆಲ್ ಕಾಂಪಿಟೇಷನ್ ನಲ್ಲಿ 11 ಬಾರಿ ಗೋಲ್ಡ್ ಮೆಡಲ್ ಪಡೆದಿದ್ದೀರಿ, ಇದು ನೀವು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋಗ್ಲಿಕ್ಕೆ ಹೇಗೆ ಸಹಾಯ ಆಯ್ತು ಅಂತ?
0: ಇದು ನಾರ್ಮಲಿ ನಮ್ಮ ಇಂಡಿಯಾದಲ್ಲಿ ಹೇಗಿತ್ತು ಅಂದ್ರೆ ಆವಾಗ ಮೋಸ್ಟ್ ಆಫ್ 99.5% ಪಂಜಾಬ್ ಅಂಡ್ ನಾರ್ತ್ ಡಾಮಿನೇಟೆಡ್ ಇವೆಂಟ್, ಶಾರ್ಟ್ ಪುಟ್ ಡಿಸ್ಕಸ್ ಜಾವೆಲಿನ್ ಯಾವ್ದೇ ಇದ್ರೆ. ಸೊ ಇದರಲ್ಲಿ ನಮಗೆ ಏನಾಗ್ತಾ ಇತ್ತು, ಅಲ್ಲಿ ನಾನೇನ್ ಕಾಂಪಿಟೇಷನ್ ಮಾಡ್ತಾ ಇದ್ದೆ ಸಾಮಾನ್ಯಕ್ಕೆ ಎಲ್ಲಾ ಇವೆಂಟ್ ಗಳಲ್ಲೂ ಅಥವಾ ಓಪನ್ ನ್ಯಾಷನಲ್ ಚಾಂಪಿಯನ್ಶಿಪ್, ಇಂಟರ್ನೆಟ್ ಎಲ್ಲಾ ನ್ಯಾಷನಲ್ ಚಾಂಪಿಯನ್ಶಿಪ್, ನಮ್ಗೆ ಮೇನ್ ಕಾಂಪಿಟೇಟರ್ಸ್ ಎಲ್ಲರೂ ಪಂಜಾಬಿಸ್ ಇವರು ಅಂದ್ರೆ ನಾರ್ತ್ ಇಂಡಿಯನ್ಸ್. ಅವ್ರ ಮೋಸ್ಟ್ ಆಫ್ ಪೀಪಲ್ ಆರ್ ಇಂಟರ್ನ್ಯಾಷನಲ್ ಮೆಡಲಿಸ್ಟ್, ಏಷ್ಯನ್ ಗೇಮ್ಸ್ ಮೆಡಲಿಸ್ಟ್, ಕಾಮನ್ವೆಲ್ತ್ ಮೆಡಲಿಸ್ಟ್ ಮತ್ತೆ ಒಲಿಂಪಿಕ್ ಹೋಗಿದಂತ ವ್ಯಕ್ತಿಗಳೇ ಇರ್ತಿದ್ರು. ಇದೆಲ್ಲ ನನಗೆ ಅವ್ರನ್ನ ಬೀಟ್ ಮಾಡೋದು ಒಂದು ಚಾಲೆಂಜ್ ಇತ್ತು. ಅವ್ರನ್ನ ಬೀಟ್ ಮಾಡಿದ್ರೆ ಖಂಡಿತವಾಗಿ ಏಷ್ಯನ್ ಗೇಮ್ಸ್ ಅಲ್ಲಿ ನಾನು ಪ್ಲೇಸ್ ಮಾಡಬಹುದು ಅನ್ನೋದೊಂದು ಏಮ್ ಇತ್ತು. ಅದ್ ನಾನು ಯಾವಾಗ್ಲೂ ವರ್ಕ್ ಮಾಡ್ತಾ ಇದ್ದೆ.
1: 1990 ಬೀಜಿಂಗ್ ನಲ್ಲಿ ನಡೆದ ಏಷ್ಯನ್ ಗೇಮ್ಸ್ ನಲ್ಲಿ ಶಾರ್ಟ್ ಪಟ್ ವಿಭಾಗದಲ್ಲಿ ಕಂಚಿನ ಪದಕವನ್ನ ಪಡೆದಿದ್ದು ದೇಶಕ್ಕೆ ಹೆಮ್ಮೆಯ ವಿಷಯ ಅಂತ ಹೇಳ್ಬಹುದು. ಆ ಹರ್ಷದ ಕ್ಷಣಗಳನ್ನ ನಮ್ಮ ಕೇಳುಗರೊಂದಿಗೆ ಹಂಚಿಕೊಳ್ಳಿ.
0: ಏಷ್ಯನ್ ಗೇಮ್ಸ್ ಅಲ್ಲಿ ಆ ವರ್ಷ, ಆದ್ರೆ ಹಿಂದಿನ ವರ್ಷನೂ ಸಹ ನನಗೆ ಏಷ್ಯನ್ ಟ್ರ್ಯಾಕ್ ಅಂಡ್ ಫೀಲ್ಡ್ ಅಲ್ಲಿ ಥರ್ಡ್ ಪ್ಲೇಸ್ ಬಂತು. ಸ್ವಲ್ಪ ನನಗೆ ಆ ಟೈಮ್ ಅಲ್ಲಿ ಸ್ವಲ್ಪ ಇಂಜುರಿ ಹೆಲ್ತ್ ಅಷ್ಟು ಸರಿ ಇರಲಿಲ್ಲ. ಹೆಲ್ತ್ ಅಂದ್ರೆ ನಾರ್ಮಲಿ ಏನೋ ಒಂದು ಅಪ್ಸೆಟ್ ಆಗಿರ್ತದೆ ಬಾಡಿನಲ್ಲಿ, ಲೈಕ್
1: ಸ್ಟಮಕ್ ವಾತಾವರಣ ಬೇರೆ ಇರ್ತದೆ.
0: ಅಲ್ಲಿ ಅಲ್ಲ, ಅಲ್ಲಿಕ್ಕಿಂತ ಪ್ರಿಪರೇಷನ್ ಆಗುವಾಗ ನನ್ನ ಡೆಲ್ಲಿನಲ್ಲಿ ಒಂದು ಕ್ಯಾಂಪ್ ಇತ್ತು. ಆ ಡೆಲ್ಲಿ ಕ್ಯಾಂಪ್ ಅಲ್ಲಿ ನನಗೆ ಏನಾಗ್ತಾ ಇತ್ತು ಅಂದ್ರೆ ಅಲ್ಲಿ ಒಂದು ಫುಡ್ ವಾಟರ್ ನನಗೆ ಇನ್ಫೆಕ್ಷನ್ ತರ ಆಯ್ತು. ಸೊ ದಟ್ ಅದನ್ನ ನಾನು ಎಲ್ಲೂ ತೋರಿಸ್ಕೊಳಕ್ ಹೋಗಿಲ್ಲ. ಕಾರಣ ಯಾಕೆ ಅಂದ್ರೆ ಅದನ್ನ ತೋರಿಸ್ಕೊಂಡೋಗ್ ಹೋದ್ರೆ ಮತ್ತೆ ಆ ಟ್ರೀಟ್ಮೆಂಟ್, ಆ ಆಂಟಿಬಯೋಟಿಕ್ ಎಲ್ಲ ಹಾಕ್ತಾರೆ, ಕಾಂಪಿಟೇಷನ್ ತೊಂದರೆ ಆಗತ್ತೆ. ಇದ್ರಲ್ಲೇ ನಾನು ಫೈಟ್ ಮಾಡಬೇಕು ಅನ್ನೋದೊಂದು ಮನ್ಸಲ್ಲಿ ನಾನು ಇಟ್ಕೊಂಡು ಓಕೆ ನಾನು ಏಷ್ಯನ್ ಗೇಮ್ ರೆಪ್ರೆಸೆಂಟ್ ಮಾಡಿದೆ. ಅದ್ರಲ್ಲಿ ನಾವು ವಿನ್ ಆಗಿದ್ ನನಗೆ ಖುಷಿ ಆಯ್ತು. ಆದ್ರೆ ನನ್ನ ಏಮ್ ಇದ್ದಿದ್ದು ಇನ್ನೂ ಒಳ್ಳೆ ಮೆಡಲ್ ಮಾಡಬೇಕು, ಇನ್ನೂ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡಬೇಕು ಅಂತ ಒಂದು ಖುಷಿ ಇತ್ತು. ಬಟ್ ಅನ್ಫಾರ್ಚುನೇಟ್ ನನಗೆ ಹೆಲ್ತ್ ನನಗೆ ಅವತ್ತು ಒಂದ್ ಸ್ವಲ್ಪ ಪ್ರಾಬ್ಲಮ್ಸ್ ಆಗಿದ್ರಿಂದ ಹೋಲ್ ಆಲ್ಮೋಸ್ಟ್ 1 month ಸಫರ್ ಆಗಿದ್ದೀನಿ. ಅದರಲ್ಲಿ ಸಹ ನನಗೆ ಗೆದ್ದಿರೋದು ತುಂಬಾ ಖುಷಿ ಆಯ್ತು. ಆಮೇಲೆ ನಾವು ಒಂದು ಸಾಮಾನ್ಯಕ್ಕೆ ಒಂದು ಏನು ಮಾಡಿರ್ತೀವಿ ನೆಕ್ಸ್ಟ್ ಏಮ್ ಯೋಚನೆ ಮಾಡಿರ್ತೀವಿ, ಹಾಗಾಗಿ ಅದನ್ನ ನಾವು ಕ್ಯಾಶುವಲ್ ಆಗಿ ತಗೊಳ್ತಿದ್ದೆ. ಏನೋ ಗೆದ್ದಾಗ ಇದೇ ನನ್ನ ಲಾಸ್ಟ್ ಅಂತಲ್ಲ, ಓಕೆ ನಾನು ನೆಕ್ಸ್ಟ್ ಒಲಿಂಪಿಕ್ಸ್ ಮಾಡಬೇಕು, ಏಷ್ಯನ್ ಗೇಮ್ ಕಾಮನ್ವೆಲ್ತ್ ಗೆಲ್ಲಬೇಕು ಅನ್ನೋದೆಲ್ಲ ಒಂದು ಆಸೆಗಳಿರ್ತದೆ. ಮತ್ತೆ ಹೋಲ್ ನನ್ನ ಕೋಚ್ ಅಥವಾ ನಮ್ಮ ಫ್ಯಾಮಿಲಿ ಅಥವಾ ನಮ್ಮ ಒಂದು ಎಲ್ಲ ಒಂದು ಸಪೋರ್ಟ್ ಮಾಡೋದಂತ, ಸ್ಪೆಷಲಿ ಅದು ಕರ್ನಾಟಕ ರಾಜ್ಯ ಅವಾಗ ತುಂಬಾನೇ ಸಪೋರ್ಟ್ ಮಾಡ್ತಾ ಇತ್ತು. DYES ಅಂತ ಒಂದಿತ್ತು ಅವಾಗ, ಅಂದ್ರೆ ಈಗಲೂ DYES ಇದೆ, ಅವಾಗ ಯೂತ್ ಅಂಡ್ ಸ್ಪೋರ್ಟ್ಸ್ ಅಂತ ಇತ್ತು. ಸೊ ದಟ್ ಅವರು ಸಹ ಒಳ್ಳೆ ಹಾಸ್ಟೆಲ್ಸ್ ಅಲ್ಲಿ ಇಟ್ಬಿಟ್ಟು ಒಳ್ಳೆ ನಂಗೆ ಸಹಾಯ ಮಾಡಿದ್ರು, ಸಹಾಯ ಅಂದ್ರೆ ಸಪೋರ್ಟ್ ಕೊಟ್ಟಿದ್ರು. ಸೊ ಇದೆಲ್ಲ ನನಗೆ ಇನಿಷಿಯಲ್ ನಂಗೆ ಖುಷಿ ಆಯ್ತು. ಇನ್ ಮುಂದೆ ನಾ ಚೆನ್ನಾಗಿ ಮಾಡಬೇಕು ಅನ್ನೋ ಒಂದು ಆಸೆನೂ ಬಂತು. ಈ ರೀತಿ ಒಂದು ಕಂಟಿನ್ಯೂ ಆಯ್ತು ಅಷ್ಟೇ.
1: ಸರಿ, ಈಗ

0: ನಿಮ್ಮ ಮನೆಯ ಜನದ ಕುರಿತಾಗಿ ಹೇಳೋದಾದ್ರೆ, ಅಂದ್ರೆ ಮೊದಲಿಗೆ ನೀವು ಸ್ಪೋರ್ಟ್ಸ್ ಆರಿಸಿಕೊಂಡಾಗ ಹೇಗಿತ್ತು ಅವರ ಮನಸ್ಥಿತಿ, ನಂತರ ನೀವು ಏಷ್ಯನ್ ಗೇಮ್ಸ್ ಅಲ್ಲಿ ಕಂಚಿನ ಪದಕ ಪಡೆದಾಗ ಹೇಗಿತ್ತು ಅವರ ಭಾವನೆ, ಅಂದ್ರೆ ಕ್ರೀಡಾ ವಾತಾವರಣ ಇತ್ತ ನಿಮ್ಮ ಮನೆಯಲ್ಲಿ?
1: ಹೌದು, ಸಾಮಾನ್ಯ ನಮ್ಮ ಬ್ರದರ್ಸ್ ಎಲ್ಲ ಒಂದು ಕ್ರಿಕೆಟ್ ನೋಡೋದು ಅಥವಾ ಇನ್ನೊಂದು, ಅವಾಗೆಲ್ಲ ತಿಳಿದಾಗೆ ಅವಾಗ ಯಾವ ತರ ಟಿವಿ ಅಥವಾ ಯಾವ್ದು ಇರಲಿಲ್ಲ, ಇನ್ನು ಬುಕ್ಸ್ ಗಳಲ್ಲಿ ಪೇಪರ್ ಗಳಲ್ಲೇ ನಾವು ಅದನ್ನ ಒಂದು ಇನ್ಸ್ಪಿರೇಷನ್ ಆಗ್ತಾ ಇದ್ವಿ, ಓದಿ ಇದ್ ಮಾಡ್ಕೊಂಡು. ಮತ್ತೆ ಕಾಮೆಂಟ್ರಿಗಳು ಬರ್ತಾ ಇತ್ತು, ಇಂಥದ್ದೆಲ್ಲ ಇನ್ಸ್ಪಿರೇಷನ್ ಆಗ್ತಾ ಇದ್ರು. ಈಗ ನಮ್ಮ ಮನೆಯಲ್ಲೂ ಸಾಮಾನ್ಯಕ್ಕೆ ನಮ್ಮ ತಂದೆ ತಾಯಿಗೆ ಅಷ್ಟು ಸ್ಪೋರ್ಟ್ಸ್ ಅಂದ್ರೆ ಏನು ಮಾಡ್ತೀವಿ ಅವರಿಗೆ ಖುಷಿ ಆಗ್ತಾ ಇತ್ತು, ಏನ್ ಪ್ರೈಸ್ ತರ್ತೀವಿ ಖುಷಿ ಆಗ್ತಿತ್ತು, ಅದ್ರದ್ದು ಏನ್ ವ್ಯಾಲ್ಯೂ ಅದ್ರದ್ದೇನು ಇದು ಅನ್ನೋದು ಇಂಪಾರ್ಟೆನ್ಸ್ ಗೊತ್ತಾಗ್ತಾ ಇರಲಿಲ್ಲ. ಬಟ್ ನಮ್ಮ ಬ್ರದರ್ಸ್ಗೆ ಅದರಲ್ಲೂ ಸ್ಪೆಷಲಿ ನಮ್ಮ ನನ್ನ ಬಹಳ ಕ್ಲೋಸ್ ಒಬ್ರು ಮನೋಜ್ ಅಂತ ನನ್ನ ಬ್ರದರ್ಸ್ ಇರ್ತಾರೆ, ಹರೀಶ್ ಅಂತ ಇದ್ದಾರೆ, ಇವರೆಲ್ಲ ಏನ್ ಮಾಡ್ತಾ ಇದ್ರು ಸಾಮಾನ್ಯಕ್ಕೆ ನಮಗೆ, ನಾನು ಅಲ್ಲಿಂದ ಊರಿನಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇರುವಾಗ, ಸೊ ದಟ್ ನೀನು ಬೇರೆ ಕಡೆ ಹೋಗು, ಮೈಸೂರಿಗೆ ಹೋಗು ಅಥವಾ ಬೆಂಗಳೂರಿಗೆ ಹೋಗು, ಯಾರ ಇದ್ರೆ ಅಲ್ಲೋಗಿ ಪ್ರಾಕ್ಟೀಸ್ ಮಾಡಿ ನೀನು ಉತ್ತಮವಾಗಿ ಬರ್ತೀಯಾ ಅಂತ ಅನ್ನೋ ಒಂದು ಇದು ಕೊಡ್ತಾ ಇದ್ರು, ಬೂಸ್ಟ್ ಕೊಡ್ತಾ ಇದ್ರು. ಯಾಕಂದ್ರೆ ಕ್ರಿಕೆಟ್ ಅಂದ್ರೆ ತುಂಬಾ ಕ್ರೇಜಿ ಇತ್ತಲ್ಲ, ಸೊ ದಟ್ ನಾನು ಬರುವಾಗ್ಲೂ ಸಹ ಅವರಿಗೆ ಸರಿ ನಾವೆಲ್ಲ ಮಿಸ್ ಮಾಡ್ತೀವಿ ನೀನು, ಓಕೆ ನೀನು ಹೋಗಿ ಮೈಸೂರಲ್ಲಿ ಒಂದು ಪ್ರಾಕ್ಟೀಸ್ ಕಂಟಿನ್ಯೂ ಮಾಡು. ಅಲ್ಲೂ ಸಹ ನಮ್ಮ ಸಿಸ್ಟರ್ಸ್ ಒಬ್ರು ವೀಣಾ ಅಂತ ಇದ್ರು, ಆಮೇಲೆ ರಾಮಪ್ಪ ಅಂತ ಅವರು ನಮ್ಮ ಭಾವರು, ಇವರೆಲ್ಲ ತುಂಬಾ ಅವ್ರ ಮನೆಯಲ್ಲಿ ನನ್ನ ಒಂದು ಇಟ್ಕೊಂಡು ಒಳ್ಳೆ ಮಗನ ತರ ನೋಡಿ ಮಾಡಿದ್ರು. ಯಾಕಂದ್ರೆ ತುಂಬಾ ಚೆನ್ನಾಗಿ ನನಗೆ ಆ ಒಂದು ಎರಡು ಮೂರು ವರ್ಷ ಏನಲ್ಲಿ ಕಾಲ ಕಳೆದಿದ್ದೀನಿ ಅದು ನನಗೆ ತುಂಬಾ ಸ್ಪೋರ್ಟ್ಸ್ ಅಲ್ಲಿ ನಾನು ಏನು ಯೋಚನೆ ಮಾಡ್ತೀನಿ, ಅವರೆಲ್ಲ ನನ್ನ ಒಂದು ಫ್ಯಾಮಿಲಿ ಅವರೆಲ್ಲ ನಮ್ಮ ಸಿಸ್ಟರ್ಸ್ಗಳು ಎಲ್ಲರೂ ಸಹ ಒಳ್ಳೆ ಸಪೋರ್ಟ್ ಕೊಟ್ಟು ನನಗೆ ಅಲ್ಲಿ ತುಂಬಾ ಸಂತೋಷನೂ ಆಯ್ತು. ಅದರಿಂದ ನಾನು ವಿನ್ ಮಾಡಕ್ಕೂ ಒಂಥರ ಇವೆಲ್ಲ ಮುಂದೆ ನಾನು ಸ್ಪೋರ್ಟ್ಸ್ ಅಲ್ಲಿ ಡಿಸಿಷನ್ ತಗೊಳಕ್ಕೆಲ್ಲ ಈಸಿ ಆಯ್ತು.
0: ಒಟ್ಟಾರೆಯಾಗಿ ಹೇಳೋದಾದ್ರೆ ನಿಮ್ಮ ಕ್ರೀಡಾ ಸಾಧನೆಯಲ್ಲಿ ನಿಮ್ಮ ಮನೆಯ ಜನರ ಶ್ರಮ ಜಾಸ್ತಿ ಇದೆ ಅಂತ ಹೇಳಬಹುದು.
1: ಖಂಡಿತವಾಗಿಯೂ, ಯಾಕಂದ್ರೆ ನಾವು ಎಲ್ಲೋ ಒಂದ್ ಕಡೆ ಬೇರೆ ಒಂದು ರೂಟ್ ನಲ್ಲಿ ಬೇರೆ ಒಂದು ದಾರಿನಲ್ಲಿ ನಾವು ಆಯ್ಕೆ ಮಾಡ್ತೀವಿ. ನಾರ್ಮಲ್ಲಿ ಎಲ್ಲಾ ಪೇರೆಂಟ್ಸ್ ಗಳಿಗೆ ಏನಿರುತ್ತೆ, ಓದ್ಲಿ ಕೆಲಸ ಸೇರ್ಲಿ ದುಡಿಮೆ ದುಡಿಲಿ ಅದು ಚೆನ್ನಾಗಿರ್ತದೆ ಅವ್ರ ಲೈಫ್ ಅನ್ನೋದು ಎಲ್ಲರಲ್ಲೂ ಭಾವನೆ ಇರುತ್ತೆ. ನಮ್ಮ ಫ್ಯಾಮಿಲಿ ಯಾರು ಸ್ಪೋರ್ಟ್ಸ್ ಮನ್ ಇರಲಿಲ್ಲ, ಆ ಲೆವೆಲ್ ಅಲ್ಲೂ ಇರಲಿಲ್ಲ, ಸುಮ್ಮನೆ ಸ್ಪೋರ್ಟ್ಸ್ ಮನ್ ಕೇಳ್ತಾ ಇದ್ರು ಬಟ್ ಸಪೋರ್ಟ್ ಮಾಡ್ತಿದ್ರು, ಬಟ್ ಯಾರು ಸ್ಪೋರ್ಟ್ಸ್ ಮಾಡೋರಂತ ಯಾರು ನಮ್ಮ ಫ್ಯಾಮಿಲಿ ಇರಲಿಲ್ಲ. ಒಂಥರ ಖುಷಿ ಆಯ್ತು ನಾವು ಮಾಡ್ತಾ ಇರೋದನ್ನ ಅವ್ರಿಗೆಲ್ಲ ಖುಷಿ ಆಗ್ತಾ ಇತ್ತು. ಇದರಿಂದ ಬಹಳ ಖಂಡಿತವಾಗಿ ಅವರಿಂದೆಲ್ಲ ಒಂದು ಎಲ್ಲದಕ್ಕೂ ಮೊದಲು ಅದೆಲ್ಲ ಆಶೀರ್ವಾದ ಅಂತ ನಾ ಹೇಳ್ಬೋದು. ಇದೆಲ್ಲ ನಮ್ಗೆ ದೇವರ ಆಶೀರ್ವಾದ, ಮತ್ತೆ ನಮ್ಮ ಫ್ಯಾಮಿಲಿ ತಂದೆ ತಾಯಿ ಇದೆಲ್ಲ ಒಂದು ಏನೇ ಇದ್ರು ಒಳ್ಳೆ ಬಯಸಿದ್ದಾರೆ, ಒಳ್ಳೆ ಬದುಕು ಕೊಟ್ಟಿದ್ದಾರೆ, ಅದಕ್ಕೆ ನಾನು ಧನ್ಯವಾದಗಳು.
0: ಪಾಲಕರು ಒಂದು ಜಾಬ್ ತಗೊಳ್ಳಿ, ಮಕ್ಕಳು ಒಳ್ಳೆ ರೀತಿಯಿಂದ ವಿದ್ಯಾಭ್ಯಾಸ ಮಾಡ್ಲಿ ಅಂತ ಆಶಿಸ್ತಾರೆ. ಯಾಕಂದ್ರೆ ಕ್ರೀಡಾ ಬದುಕು ಅನ್ನೋದು ಅನಿಶ್ಚಿತತೆಯಿಂದ ಕೂಡಿರ್ತದೆ, ಅದರಲ್ಲಿ ಒಂದು ನಿಶ್ಚಿತವಾದ ಗುರಿ ಇಟ್ಕೊಂಡು ಮುಂದೆ ಹೋದ್ರೂ ಅವಕಾಶಗಳು ಕಡಿಮೆ ಅಂತ ಹೇಳಬಹುದು. ಹಾಗಾಗಿ ಒಂದ್ ಸ್ವಲ್ಪ ಅಂಜುತ್ತಾರೇನೋ ಪಾಲಕರು, ಇಂದಿಗೂ ಕೂಡ ಅನಿಸ್ತದೆ.
1: ಅವಾಗ ತುಂಬಾನೇ ಇದು ಇನ್ಸೆಕ್ಯೂರ್ಡ್, ಬಟ್ ಈಗ ಒಂದ್ ಸ್ವಲ್ಪ ಸೆಕ್ಯೂರ್ಡ್ ಅನಿಸ್ತದೆ. ಯಾಕಂದ್ರೆ ಈಗ ಸಾಕಷ್ಟು ಆ ದಿವಸಗಳಲ್ಲಿ ನಾನು ಹೇಳಬೇಕು ಅಂತಂದ್ರೆ, ಒಂದು ಸಾಮಾನ್ಯವಾಗಿ ಕ್ರೀಡೆ ಅಂದ್ರೆ ಲ್ಯಾಕ್ ಏನ್ ಸಿಗುತ್ತೆ, ಜಾಬ್ ಸಿಗುತ್ತೋ ಇಲ್ಲೋ ಅನ್ನೋದು ಯೋಚನೆ ಮಾಡಂತ ಶಕ್ತಿ ಯಾರಿಗೂ ಇರಲಿಲ್ಲ. ಏನು ಕೆಲವರಿಗೆ ಸಿಕ್ಕಿದೆ, ಬಟ್ ಏನಂದ್ರೆ ನಮ್ಮಂತ ಹಳ್ಳಿ ಜನಗಳಿಗೆ ಅವಾಗ ಏನಾಗ್ತಾ ಇತ್ತು ಅಂದ್ರೆ ಏನ್ ಅದರಿಂದ ಏನ್ ಬೆನಿಫಿಟ್ಸ್ ಅಂತ ಇರದೆ, ಅದರಿಂದ ಸಾಮಾನ್ಯವಾಗಿ ಡಾಕ್ಟರ್ ಮೆಡಿಕಲ್ ಅಥವಾ ಇನ್ನೇನೋ ಒಂದು ಒಳ್ಳೆ ಜಾಬ್ ತಗೊಳ್ಬಹುದು, ಗೌರ್ಮೆಂಟ್ ಜಾಬ್ಸ್ ಬೇಕಾದಷ್ಟಿತ್ತಲ್ಲ ಅವಕಾಶಗಳು. ಅವಾಗ ಈ ಲೈನ್ ಅಲ್ಲಿ ಹೋಗ್ಲಿ ಅನ್ನೋದು ಎಲ್ಲರದು ಒಂದು ಇರುತ್ತೆ. ನಮ್ಮ ಒಂದು ಫ್ಯಾಮಿಲಿಗಳಲ್ಲೂ ಹಾಗೆ ಎಲ್ಲಾ ಮಕ್ಕಳಿಗೂ ಅದೇ ತರ ಎನ್ಕರೇಜ್ಮೆಂಟ್ ಮಾಡಿರೋದು. ನಾನೊಬ್ಬ ಸ್ಪೆಷಲ್ ಆಗಿ ಸ್ಪೋರ್ಟ್ಸ್ ಮಾಡೋದ್ರಿಂದ ಅವರಿಗೊಂದ್ ಸ್ವಲ್ಪ ಕನ್ಫ್ಯೂಷನ್ ಇದ್ದೇ ಇರುತ್ತೆ, ನಾರ್ಮಲಿ ಏನು ಹಾಳು ಮಾಡ್ಕೊಳ್ತಾರೆ ಕ್ಯಾರಿಯರ್ ಅಂತ. ಬಟ್ ಏನಾದ್ರು ನಾವು ಅಚೀವ್ಮೆಂಟ್ ಗಳನ್ನ ಮಾಡೋದು ಒಂದು ಇದ್ ಮಾಡಿದ್ರೆ ಅವ್ರಿಗೂ ಅರ್ಥ ಆಗ್ತಾ ಬಂತು. ಈಗ ಸಾಮಾನ್ಯಕ್ಕೆ ಸೆಕ್ಯೂರ್ಡ್ ಆಗಿದೆ, ಯಾಕಂದ್ರೆ ಸಾಮಾನ್ಯವಾಗಿ ಕಾರ್ಪೊರೇಟ್ ಆಗಿ ಲೆವೆಲ್ ಅಲ್ಲಿ ತುಂಬಾ ಜನ ಸಪೋರ್ಟ್ ಮಾಡ್ತಾ ಇದಾರೆ, ಜೊತೆಲಿ ಹಾಸ್ಟೆಲ್ಸ್ ಗಳಿರ್ಬೋದು, ಆಮೇಲೆ ಪೇರೆಂಟ್ಸ್ ಸಹ ಅವರಿಗೆ ಫೈನಾನ್ಶಿಯಲ್ ಆಗಿ ಎಲ್ಲರೂ ಸಹ ಏನೋ ಒಂದು ಮಕ್ಕಳಿಗೆ ಸಪೋರ್ಟ್ ಮಾಡೋಣ ಅಂತ. ಈಗ ಫಾರ್ ಎಕ್ಸಾಂಪಲ್ ಅವರಿಗೆ ಒಬ್ಬನ್ ಚೈಲ್ಡ್ ಟೂ ಚೈಲ್ಡ್ಸ್ ಇರ್ತಾರೆ, ಅವ್ರಿಗೆ ಕಂಪ್ಲೀಟ್ ಆಗಿ ಫೋರ್ಸ್ ಆಗಿ ಅವ್ರು ಏನ್ ಮಾಡ್ತಾರೆ, ಏನ ಸ್ಪೋರ್ಟ್ಸ್ ಮಾಡ್ಲಿ ಅಥವಾ ಸ್ಟಡೀಸ್ ಮಾಡ್ಲಿ, ಎರಡರಲ್ಲೂ ಈಕ್ವಲ್ ಆಗಿ ಸಪೋರ್ಟ್ ಮಾಡ್ತಾರೆ. ಹಾಗಾಗಿ ಸ್ಟಡೀಸ್ ಅಂಡ್ ಸ್ಪೋರ್ಟ್ಸ್ ಈಕ್ವಲ್ ಆಗಿ ಅವ್ರು ತಗೊಳಕ್ಕೆ ಅವಕಾಶಗಳಿದೆ ಈಗ. ಸೊ ದಟ್ ಇದೊಂದು ಬಹಳ ಒಂದು ಖುಷಿ, ಯಾಕಂದ್ರೆ ಅವರಿಗೆ ಕ್ಯಾರಿಯರ್ ಹಾಳಾಗಂತ ಚಾನ್ಸಸ್ ಇರಲ್ಲ. ಈಗ ಸ್ಪೋರ್ಟ್ಸ್ ಸಕ್ಸಸ್ ಆಗಿಲ್ಲ ಅಂದ್ರೆ ಮತ್ತೊಂದು ಅದರಲ್ಲೂ ಸೆಟ್ಲ್ ಆಗ್ಬಹುದು ಅನ್ನೋದು.
0: ಅಂದ್ರೆ ಪಾಲಕರಿಗೆ ಧೈರ್ಯ ಬಂದಿದೆ, ಈಗ ಕ್ರೀಡಾ ಕ್ಷೇತ್ರದಲ್ಲೂ ಕೂಡ ಬಹಳಷ್ಟು ಅವಕಾಶಗಳಿದೆ ಅಂತ ಪಾಲಕರು ಮನಗೊಂಡಿದ್ದಾರೆ ಅಂತ ಹೇಳ್ಬೋದು.
1: ಖಂಡಿತವಾಗಿಯೂ ನೋಡಿ, ಮತ್ತದು ಒಂದೇ ನಾವು ಯೋಚನೆ ಅಲ್ಲ. ಇವತ್ತು ಮಕ್ಕಳಲ್ಲಿ ನಾವು ಇಷ್ಟು ಸಪೋರ್ಟ್ ಸ್ಪೋರ್ಟ್ಸ್ ಅಲ್ಲಿ ಯಾಕೆ ಮಾಡಬೇಕು ಅಂದ್ರೆ, ಆ ಟೈಮ್ ಅನ್ನು ಅವ್ರು ಏನ್ ಮಾಡ್ತಾರೆ, ಮೊಬೈಲ್ ಅಥವಾ ಟಿವಿಗಳಲ್ಲಿ ವ್ಯರ್ಥ ಮಾಡ್ತಾರೆ. ಅದು ಒಳ್ಳೆ ಒಂದು ಕಲ್ಚರ್ ಇಟ್ಕೊಳ್ಳಲ್ಲ ಅವರಿಗೆ, ಆಮೇಲೆ ಫ್ರೆಂಡ್ಸ್ ಗಳ ಜೊತೆ ಈ ರೀತಿಯಾಗಿ ಬೇಕಾದಷ್ಟು ಅವಕಾಶಗಳು ಅವರಿಗೆ ಫ್ರೀ ಟೈಮ್ ತುಂಬಾ ಸಿಗುತ್ತೆ. ಆ ಫ್ರೀ ಟೈಮ್ ಅನ್ನು ಸ್ಪೋರ್ಟ್ಸ್ ಬಳಸ್ಕೊಳ್ಳೋದ್ರಿಂದ ಅವ್ರಿಗೆ ಯಾವ್ದು ಬೇರೆ ಯೋಚನೆಗಳು ಬೇರೆ ಒಂದು ಹವ್ಯಾಸಗಳು ಅದಕ್ಕೆ ಇನ್ವಾಲ್ವ್ ಆಗಲ್ಲ ಅಂತ ನನ್ನ ಒಂದು ಭಾವನೆ. ನಾವು ಅಬ್ಸರ್ವೇಷನ್ಸ್ ನಾವು ಮಾಡ್ತಿದ್ದೇವೆ, ಕ್ರೀಡೆಗೆ ಬಂದಂತ ಮಕ್ಕಳು ಸ್ಟಡಿ

0: ಬಿಸಿಲು ಚೆನ್ನಾಗಿರ್ತಾರೆ, ಅವರೆಲ್ಲ ಒಂದ್ ಕಡೆ ಸೆಟ್ಲ್ ಆಗಿದೆ. ನನ್ನ ಟ್ರೈನಿಸ್ ತುಂಬಾ ಜನ ಇದ್ದಾರೆ, ಅವ್ರು ಕ್ರೀಡೆನಲ್ಲಿ ಒಂದ್ ಲೆವೆಲ್ ಮಾಡ್ತಾರೆ, ಆಮೇಲೆ ಅವ್ರ ಸ್ಟಡೀಸ್ ಚೆನ್ನಾಗಿದ್ರೆ ಅವರು ಕಂಟಿನ್ಯೂ ಮಾಡ್ತಾರೆ ಸ್ಟಡೀಸ್, ಸೊ ದಟ್ ದೇ ಆರ್ ಗಾನ್ ವೆರಿ ಗುಡ್ ಪೊಸಿಷನ್.
1: ಈಗ ಕೇಂದ್ರ ಸರ್ಕಾರ ಅಥವಾ ರಾಜ್ಯ ಸರ್ಕಾರದಲ್ಲಿ ಈ ಸ್ಪೋರ್ಟ್ಸ್ ಕೋಟಾ ಅನ್ನೋದು ತಂದಿರೋದ್ರಿಂದ ಬಹಳಷ್ಟು ಜನ ಕ್ರೀಡಾಪಟುಗಳಿಗೆ ಒಳ್ಳೆಯ ಅವಕಾಶಗಳು ಸಿಕ್ಕಾಗ ಆಗಿದೆ. ಅಂದ್ರೆ ಕ್ರೀಡೆಯಲ್ಲಿ ನಾವು ಮುಂದುವರಿಬಹುದು, ಸ್ಪೋರ್ಟ್ಸ್ ಕೋಟಾದಿಂದ ನಮ್ಗೆ ಏನಾದ್ರೂ ಉಪಯೋಗ ಆಗುತ್ತೆ ಅನ್ನೋದು ಅವರಿಗೆ ಗೊತ್ತಾಗಿದೆ ಅನಿಸುತ್ತೆ.
0: ಖಂಡಿತವಾಗಿ ಇದು ಗವರ್ಮೆಂಟ್ ಇದ್ರಿಂದ ಲೆವೆಲ್ ಇಂದ ಎಲ್ಲಾ ಸರ್ಕಾರಗಳು, ಕೇಂದ್ರ ಸರ್ಕಾರ ಆಗಿರಲಿ ರಾಜ್ಯ ಸರ್ಕಾರ ಸಹ, ಈಗ ಒಳ್ಳೆ ಸ್ಪೋರ್ಟ್ಸ್ ಗೆ ಒಂದು ಕೋಟ್ಗಳನ್ನ ಇನ್ಕ್ರೀಸ್ ಮಾಡಿದ್ದಾರೆ. ರಾಜ್ಯ ಸರ್ಕಾರಗಳಿಗೆ ಈಗ ಏನು ಮನವಿ ಮಾಡಿದ್ದಾರೆ ಸಾಕಷ್ಟು, ಇನ್ನೂ ಸಹ ಇನ್ನು ಇಂಪ್ರೂವ್ ಮಾಡುವಂತ ಒಂದು ಅವಕಾಶಗಳಿದೆ. ಸೊ ಇದರಿಂದ ತುಂಬಾ ಕ್ರೀಡಾಪಟುಗಳಿಗೆ ಒಂದ್ ಏನೋ ಒಂದು ಕಾನ್ಫಿಡೆನ್ಸ್, ನಾವೇನೋ ಮಾಡಿದ್ರೆ ಒಂದು ಈ ಲೆವೆಲ್ ಹೋದ್ರೆ ನನಗೆ ಇಷ್ಟು ಸರ್ಟಿಫಿಕೇಟ್ಸ್ ಬಂದ್ರೆ ನನಗೆ ಈ ಲೆವೆಲ್ ಅಲ್ಲಿ ನನಗೆ ಜಾಬ್ ಸಿಗುತ್ತೆ ಅನ್ನೋದು ಒಂದು ಕಾನ್ಫಿಡೆನ್ಸ್ ಆಗಿರುತ್ತೆ. ಅದು ಖಂಡಿತವಾಗಿ ಈಗ ರಾಜ್ಯ ಸರ್ಕಾರಗಳು ಮತ್ತೆ ಕೇಂದ್ರ ಸರ್ಕಾರ ಈಗ ಕಂಪ್ಲೀಟ್ ಆಗಿ ಮೊದಲಿನೂ ಸಾಕಷ್ಟು ಸಪೋರ್ಟ್ ಕೊಟ್ಟಿದ್ದಾರೆ, ಈಗಲೂ ಸಹ ಕಂಟಿನ್ಯೂ ಆಗ್ತಾ ಇದೆ.
1: ಎಜುಕೇಶನ್ ಗೂ ಬಹಳ ಉಪಯೋಗ ಆಗ್ತಾ ಇದೆ, ಇಂಜಿನಿಯರಿಂಗ್ ಮೆಡಿಕಲ್ ಹೋಗ್ಲಿಕ್ಕೆ.
0: ಖಂಡಿತವಾಗಿಯೂ ಇದು ಸುಮಾರು ಒಳ್ಳೆ ಅವಕಾಶಗಳು. ಈಗ ನೀವು ಸ್ಕೂಲ್ ಲೆವೆಲ್ ಅಲ್ಲಿಂದನೇ ಅದಕ್ಕೆ ಪೇರೆಂಟ್ಸ್ ಆತರ ಪ್ರೆಷರ್ ಹಾಕ್ತಾರೆ, ಸೊ ದಟ್ ಸ್ಪೋರ್ಟ್ಸ್ ಮಾಡಿದ್ರೆ ಬೆನಿಫಿಟ್ಸ್ ಅಲ್ಲೂ ಸಿಗುತ್ತೆ. ಸೊ ದಟ್ ಆ ಲೆವೆಲ್ ಅಲ್ಲಿ ಸ್ಕೂಲ್ ಲೆವೆಲ್ ಕಾಲೇಜ್ ಯೂನಿವರ್ಸಿಟಿ ಮಾಡಿದಾಗ ನಿಮ್ಗೆ ಆಟೋಮೆಟಿಕಲಿ ನಿಮಗೆ ಇಂಜಿನಿಯರಿಂಗ್ ಅಂಡ್ ಮೆಡಿಕಲ್ ಇಂತಹ ಅವಕಾಶಗಳು ಈಗ ಬೇರೆ ಬೇರೆ ಒಂದು ಅದರ್ ಇದರಲ್ಲೂ ಸಹ ಸೆಕ್ಟರ್ ಗಳಲ್ಲೂ ಸಹ ಸ್ಪೋರ್ಟ್ಸ್ ಗೆ ಒಂದು ಇದಾಗ ಆ ಎಜುಕೇಶನ್ ಗೆ ನಿಮಗೆ ಅಲ್ಲಿ ಎಕ್ಸ್ಟ್ರಾ ಕೋಟ್ಗಳನ್ನು ಈಗ ಕ್ರಿಯೇಟ್ ಮಾಡಿಕೊಡ್ತಾ ಇದ್ದಾರೆ. ಸೊ ದಟ್ ಇದು ಬೆನಿಫಿಟ್ಸ್ ಎಲ್ಲಾ ಕ್ರೀಡಾಪಟುಗಳಿಗೆ ಮತ್ತೆ ಜೊತೆಗೆ ಓದಂತ ಮಕ್ಕಳಿಗೆ.
1: ಈಶನ್ ಅವರೇ, ಟ್ರ್ಯಾಕ್ ಅಂಡ್ ಫೀಲ್ಡ್ ಇವೆಂಟ್ ನಲ್ಲಿ ಬರುವ ಗುಂಡು ಎಸೆತ ಆಟದ ವೈಖರಿಯ ಕುರಿತಾಗಿ ಹೇಳಿ. ಇದು ಆಧುನಿಕ ಒಲಿಂಪಿಕ್ ನಿಂದ ಆರಂಭ ಆಯಿತು ಅಂತ ಹೇಳ್ಬೋದು. ಅಂದ್ರೆ 1896 ಅಥೆನ್ಸ್ ನಲ್ಲಿ ನಡೆದ ಒಲಿಂಪಿಕ್ ಕ್ರೀಡಾಕೂಟದಲ್ಲೂ ಇತ್ತಿದು.
0: ಹೌದು, ಇದು ಸಾಮಾನ್ಯವಾಗಿ ಅಥ್ಲೆಟಿಕ್ಸ್ ಸ್ಟಾರ್ಟ್ ಆಗಿರೋದು ಡಿಫ್ರೆಂಟ್ ಡಿಫ್ರೆಂಟ್ ಆಂಗಲ್ ಅಲ್ಲಿ. ಇದನ್ನ ಆಮೇಲೆ ಒಲಿಂಪಿಕ್ಸ್ ಅಂತ ಯಾವಾಗ ಇದಾಗತ್ತೆ ಆವಾಗ ಅದನ್ನ ಇಂಟ್ರೊಡ್ಯೂಸ್ ಮಾಡ್ತಾರೆ. ಈಗ ಸ್ಟ್ರೆಂತ್ ವೈಸ್ ಕೆಲ ಇವೆಂಟ್ ಗಳು, ಸ್ಪೀಡ್ ವೈಸ್, ಎಕ್ಸ್ಪ್ಲೋಸಿವ್, ಈ ರೀತಿಯಾದ ಒಂದು ಡಿಫ್ರೆಂಟ್ ಡಿಫ್ರೆಂಟ್ ಇವೆಂಟ್, ಈಗ ಜಂಪ್ಸ್ ಇರ್ಬೋದು, ಎಲ್ಲ ಡಿಫ್ರೆಂಟ್ ಡಿಫ್ರೆಂಟ್ ಆಂಗಲ್ ಅಲ್ಲಿ ಸಾಮಾನ್ಯಕ್ಕೆ ಅವರಿಗೆ ಬೇರೆ ಬೇರೆ ಟೆಕ್ನಿಕ್ ಅನ್ನು ಬಳಸ್ತಾ ಇದ್ರು. ಶಾರ್ಟ್ ಪಟ್ ಬಗ್ಗೆ ನಾವ್ ಹೇಳೋದಂದ್ರೆ ಅದನ್ನ ಬೇರೆ ಬೇರೆ ಆಂಗಲ್ ಅಲ್ಲಿ ಥ್ರೋಸ್ ಮಾಡ್ತಾ ಇದ್ರು. ಈ ಬಯೋಮೆಕಾನಿಕ್ ಸಿಸ್ಟಮ್ಸ್ ಅಂದ್ರೆ ನಮ್ಮ ಒಂದ್ ಬಾಡಿ ಮತ್ತೆ ಸ್ಟ್ರೆಂತ್ ಅಂಡ್ ಸ್ಪೀಡ್ ಒಂದೇ ಕಡೆ ಕನ್ವರ್ಟ್ ಆಗಂತದ್ದು ನೆಕ್ಸ್ಟ್ ನಮ್ಮ ಒಂದು ಈ ಸೈಂಟಿಫಿಕ್ ಆಗಿ ವರ್ಕ್ ಆಗ್ತಾ ಸ್ಟಾರ್ಟ್ ಆಗುತ್ತೆ. ಟೆಕ್ನಿಕ್ ಮತ್ತು ಸ್ಕಿಲ್ಗಳು ಶಾರ್ಟ್ ಪುಟ್ ಅಲ್ಲಿ ಅಥವಾ ಡಿಸ್ಕಸ್ ಗ್ರಾಜುವಲಿ ಚೇಂಜ್ ಆಗ್ತಾ ಬರುತ್ತೆ. ಈಗ ಮ್ಯಾಕ್ಸಿಮಮ್ ರೀಚ್ ಆಗಿದೆ, ಎಲ್ಲಾ ಇವೆಂಟ್ ಗಳಲ್ಲೂ ಕಂಪ್ಲೀಟ್ ಆಗಿ ಈ ಟೆಕ್ನಿಕ್ ಇನ್ವಾಲ್ವ್ ಆಗಿದೆ. ಆವಾಗಿನ ಕಂಪೇರ್ ಮಾಡಿದ್ರೆ ನಿಮಗೆ ಈಗ ಟೋಟಲಿ ಅಡ್ವಾನ್ಸ್ಡ್.
1: ಏಷ್ಯನ್ ಟ್ರ್ಯಾಕ್ ಅಂಡ್ ಫೀಲ್ಡ್ ಇವೆಂಟ್ ಹಾಗೂ ಇಂಟರ್ನ್ಯಾಷನಲ್ ಸರ್ಕ್ಯೂಟ್ ಕಾಂಪಿಟೇಷನ್ ನಲ್ಲಿ ಪದಕ ವಿಜೇತರು ನೀವು, ಆ ಅನುಭವವನ್ನು ಹಂಚಿಕೊಳ್ಳಿ ಸರ್.
0: ಈ ಪದಕ ನಾವು ಗೆದ್ದು ಬಂದಂತಹ ಆ ವರ್ಷಗಳು ಆ ಒಂದು ದಿನಗಳಲ್ಲಿ ಅದು ನನಗೆ ಬಹಳ ಖುಷಿ ಕೊಟ್ಟಿದೆ. ಜೊತೆಯಲ್ಲಿ ನನಗೆ ಸೆಕ್ಯೂರ್ಡ್ ಆಗಿ ಜಾಬ್, ನಾನು ಸಹ ರೈಲ್ವೇಸ್ ಅಲ್ಲಿ ಕ್ರೀಡಾ ಜಗತ್ತಿನ ಮತ್ತು ನನ್ನ ಕ್ರೀಡಾ ಪರ್ಫಾರ್ಮೆನ್ಸ್ ಅಲ್ಲಿ ನಾನು ಸೆಂಟ್ರಲ್ ಗವರ್ಮೆಂಟ್ ಅಲ್ಲಿ ತುಂಬಾ ವರ್ಷಗಳು 36 ವರ್ಷ ಸರ್ವಿಸ್ ಮಾಡಿದೆ. ಸೊ ಇದು ಒಂದು ಬಹಳ ನನಗೆ ಒಂದು ಜೀವನ ಕೊಟ್ಟಿದೆ. ಜೊತೆಯಲ್ಲಿ ನನಗಿವತ್ತು ಕೋಚಿಂಗ್ ಏನ್ ಮಾಡ್ತಾ ಇದ್ದೇನೆ ಇದಕ್ಕೂ ಸಹ ನನ್ನ ಒಂದು ಎಲ್ಲ ಸ್ಪೋರ್ಟ್ಸ್ ಕ್ಯಾರಿಯರ್ ಅಲ್ಲಿ ನಾನು ಏನು ಕೋಚಿಂಗ್ ತಗೊಂಡಿದ್ದು ಅಲ್ಲದೆ ನನ್ನ ಒಂದು ಬಾಡಿನ ನಾನು ಒಂದು ಈ ಇವೆಂಟ್ ನಲ್ಲಿ ನಾನು ಸಾಕಷ್ಟು ರಿಸರ್ಚ್ ಮಾಡಿದ್ದೇನೆ. ಸೊ ದಟ್ ಇದು ನನಗೆ ಕೋಚಿಂಗ್ ಇವತ್ತು ನನಗೆ ತುಂಬಾ ಬೆನಿಫಿಟ್ಸ್ ಇದೆ. ಆ ರೀತಿ ಈಗ ಯಂಗ್ಸ್ಟರ್ಸ್ ಗಳಿಗೆ ನಾನು ಈಸಿಯಾಗಿ ನಾನು ಅವರಿಗೆ ಕಾನ್ಫಿಡೆಂಟ್ ಆಗಿ ಮತ್ತೆ ತಪ್ಪಿಲ್ದೀತಿ ಅವರಿಗೆ ಟ್ರೈನಿಂಗ್ ಮಾಡಬಹುದು. ಇದೊಂದು ನನಗೆ ಒಂದು ಒಂದು ಗಿಫ್ಟ್ ಅಂತ ಒಂದು ಬಯಸ್ತೀನಿ ನಾನೀಗ.
1: ಸರ್, ಕಾಮನ್ವೆಲ್ತ್ ಗೇಮ್ಸ್ ಗೂ ಆಯ್ಕೆಯಾಗಿದ್ರೆ ನೀವು, ಹೇಗೆ ಅವಕಾಶ ಸಿಕ್ತು?
0: ಕಾಮನ್ವೆಲ್ತ್ ಆಕ್ಚುಲಿ 2 ಕಾಮನ್ವೆಲ್ತ್ ಗೂ ನಾನು ಅವಕಾಶ ತಗೊಂಡಿದ್ದೆ. ಸೊ ದಟ್ ಆಕ್ಚುಲಿ ನಾನು ಕ್ವಾಲಿಫೈ ಆದೆ. ಆಕ್ಚುಲಿ ಫಸ್ಟ್ ಕಾಮನ್ವೆಲ್ತ್ ಬಂದ್ಬಿಟ್ಟು UK ನಲ್ಲಿ ಇತ್ತು. ಆ ಟೈಮಲ್ಲಿ ಆಲ್ಮೋಸ್ಟ್ ನಮಗೆ ಎಲ್ಲದು ಟೀಮ್ ಅನ್ನು ರೆಡಿ ಮಾಡಿ ನಾನೊಬ್ನೇ ಸೆಲೆಕ್ಟ್ ಆಗಿದ್ದೆ, ನಾನು ಮತ್ತೆ ನನ್ನ ಕಲೀಗ್ ಮತ್ತು ಪಂಜಾಬ್ ಅವರು ಇಬ್ರು ಸೆಲೆಕ್ಟ್ ಆಗಿದ್ದು ನಮ್ಮ ಇವೆಂಟ್ ಅಲ್ಲಿ. ಅದು ನನ್ನ ಫಸ್ಟ್ ಇವೆಂಟ್, ಫಸ್ಟ್ ಟೈಮ್. ತುಂಬಾ ಖುಷಿಯಾಗಿತ್ತು. ಡೆಲ್ಲಿಗೂ ಹೋಗಿದ್ವಿ, ಏರ್ಪೋರ್ಟ್ ವರೆಗೂ ರೀಚ್ ಆಗಿದ್ವಿ, ಆದ್ರೆ ಇಮಿಡಿಯೇಟ್ ಆಗಿ ಟೀಮ್ ಅನ್ನು ವಿತ್ಡ್ರಾ ಮಾಡಿದ್ರು, ಅಂದ್ರೆ ಪಾರ್ಟಿಸಿಪೇಷನ್ ಮಾಡಬಾರ್ದು ಅಂತ. ಕಾರಣ ಯಾಕಂದ್ರೆ ಅವಾಗ ನಾನ್ ಆಲಿಸನ್ ಕಂಟ್ರಿಗೆ ಪ್ರೈಮ್ ಮಿನಿಸ್ಟರ್ ಅಲ್ಲಿಗೆ ಪ್ರೆಸಿಡೆಂಟ್ ಆಗಿದ್ರಂತೆ. ಸೊ ದಟ್ ಇದೇನೋ ಒಂದು ನಡೀತಾ ಇತ್ತು ಅಂಟಿದ ಟೀಮ್ ಗೆ ಗೊತ್ತಾಗ್ತಾ ಇರಲಿಲ್ಲ. ಟೀಮ್ ಕಂಪ್ಲೀಟ್ ಆಗಿ ಏರ್ಪೋರ್ಟ್ ವರೆಗೂ ಮೂವ್ ಆಯ್ತು, ನಮ್ದೆಲ್ಲ ಹೋಲ್ ಕಿಟ್ಸ್ ಎಲ್ಲ ಕೊಟ್ಟಿದ್ರು. ಬಹಳ ಡಿಸಪಾಯಿಂಟ್ ಆಯ್ತು. ಫಸ್ಟ್ ಕಾಮನ್ವೆಲ್ತ್, ಸೆಕೆಂಡ್ ಕಾಮನ್ವೆಲ್ತ್ ಸೆಲೆಕ್ಟ್ ಆಗಿದ್ದೆ ಎಲ್ಲ ಆಯ್ತು, ಆಮೇಲೆ ನನಗೆ ಒಂದು ಇಂಜುರಿ ಆಯ್ತು, ಹಾಗಾಗಿ ಅದಕ್ಕೆ ರೀಚ್ ಆಗಕ್ಕಾಗಿಲ್ಲ. ಇದು ಒಂಥರ ನನಗೆ ಡಿಸಪಾಯಿಂಟ್. ಬಟ್ ಇವತ್ತು ನನ್ನ ಸ್ಟೂಡೆಂಟ್ ಕಾಮನ್ವೆಲ್ತ್ ಅಲ್ಲಿ ಮೆಡಲ್ ಮಾಡಿದ್ದು ಸಂತೋಷ.
1: ಈಗ ಕ್ರೀಡಾಪಟುವಾಗಿ ಸಾರ್ಥಕತೆ ಪಡೆದ ನಂತರ ಕೋಚ್ ಆಗಿ ಅಂತಾರಾಷ್ಟ್ರೀಯ ಕ್ರೀಡಾ ಸಾಧಕರಿಗೆ ಮಾರ್ಗದರ್ಶಕರಾಗಿದ್ದೀರಿ ನೀವು.

0: ಆದ್ರೂ ಆಗಿನ ಪರಿಸ್ಥಿತಿಗೂ ಈಗಿನ ಸನ್ನಿವೇಶಕ್ಕೂ ಏನಾದ್ರೂ ವ್ಯತ್ಯಾಸ ಇದೇನಾ? ಭಾರತದ ಕ್ರೀಡಾ ಕ್ಷೇತ್ರದಲ್ಲಿ ಬದಲಾವಣೆ ಅಥವಾ ಕ್ರಾಂತಿ ಆಗಿದೆನಾ ಈಗ?
1: ಖಂಡಿತವಾಗಿಯೂ. ನಾವು ಆ ದಿನಗಳಲ್ಲಿ, ನಾನು ಜರ್ಮನಿಗೆ ಹೋದಾಗ, ರಷ್ಯಾಕ್ ಹೋದಾಗ ಅಥವಾ ಇನ್ನೇನೋ ಬೇರೆ ದೇಶಕ್ಕೆ ಹೋದಾಗ, ಇಷ್ಟೆಲ್ಲ ಅಡ್ವಾನ್ಸ್ ಆಗಿದೆಯಾ ಇದು ಕ್ರೀಡೆನಾ ಅಂತ ನಮ್ಗೆ ಅನಿಸ್ತಾ ಇತ್ತು. ಬಟ್ ಇವತ್ ಏನು ಅಲ್ಲಿ ನಾವು ನೋಡ್ ಬಂದಿರ್ತೇವೆ, ಅದು ಇಂಡಿಯಾದಲ್ಲೂ ಸಹ ಅದೇ ತರ ಒಂದು ಕ್ರೀಡೆಗೆ ಎನ್ಕರೇಜ್ಮೆಂಟ್ ಮತ್ತೆ ಅದೇ ತರ ಇಂಪ್ಲಿಮೆಂಟ್ ಆಗ್ತಾ ಇದೆ. ಅಂದ್ರೆ ಸೇಮ್ ಫೆಸಿಲಿಟೀಸ್, ಇನ್ಫ್ರಾಸ್ಟ್ರಕ್ಚರ್ಸ್ ಎಲ್ಲದೂ ಸಹ ಬೇರೆ ದೇಶಗಳಿಂದ ನಮ್ಗೆ ನೋಡಿ ಕಲಿಯಂತದಲ್ಲಿ ನಮ್ ದೇಶದಲ್ಲೇ ಬೇಕಾದ ಇಷ್ಟಿದೆ ಅಂತ ನನಗೆ ಅನುಭವ ಆಗ್ತಾ ಇದೆ.
0: ಸರ್, ನಿಮ್ಮ ಅಭೂತಪೂರ್ವ ಕ್ರೀಡಾ ಸಾಧನೆಗೆ ರಾಜ್ಯೋತ್ಸವ ಪ್ರಶಸ್ತಿ, ಏಕಲವ್ಯ ಪ್ರಶಸ್ತಿ, ಅಷ್ಟೇ ಏಕೆ ದೇಶದ ಅತ್ಯುನ್ನತ ಕ್ರೀಡಾ ಪ್ರಶಸ್ತಿಯಾದ ಅರ್ಜುನ ಅವಾರ್ಡ್ ಕೂಡ ದೊರಕಿದೆ ನಿಮ್ಗೆ. ನಿಮ್ಮ ಅರ್ಥಪೂರ್ಣ ಬದುಕು ಇಂದಿನ ಯುವ ಜನಾಂಗಕ್ಕೆ ಮಾದರಿಯಾಗಬೇಕು. ಹಾಗಾಗಿ ನಮ್ಮ ಇಂದಿನ ಯುವ ಪೀಳಿಗೆಗೆ ನಿಮ್ಮ ಕಿವಿ ಮಾತು ಏನು ಸರ್?
1: ಕ್ರೀಡೆಯಲ್ಲಿ ಸಾಮಾನ್ಯವಾಗಿ ಬಂದಂತ ಟ್ಯಾಲೆಂಟ್ ಏನ್ ನೀವು ಇಟ್ಕೊಂಡು ಬಂದಿರ್ತೀರಿ, ನೀವು ತುಂಬಾನೇ ಕಷ್ಟ ಪಡಬೇಕು. ಅಂದ್ರೆ ನೀವು ತುಂಬಾ ಡೆಡಿಕೇಟ್ ಆಗಿ, ಡಿಟರ್ಮಿನೇಷನ್ಸ್ ಮತ್ತೆ ತುಂಬಾ ಡಿಸಿಪ್ಲಿನ್ ಆಗಿ ನೀವು ಸ್ಪೋರ್ಟ್ಸ್ ಅನ್ನ ನೀವು ಮಾಡಿದ್ರೆ ಖಂಡಿತವಾಗಿಯೂ ನೀವು ಅದನ್ನ ಸಾಧನೆ ಮಾಡಬಹುದು. ಜೊತೆನಲ್ಲಿ ನೀವು ಖಂಡಿತವಾಗಿ ಒಳ್ಳೆ ಒಲಿಂಪಿಕ್ ಮೆಡಲ್ ಸಹ ನೀವು ವಿನ್ ಮಾಡೋದಕ್ಕೆ ಯಾವ ತರನೂ ತೊಂದರೆ ಆಗೋದಿಲ್ಲ. ನನ್ನ ಒಂದು ರಿಕ್ವೆಸ್ಟ್, ಸ್ಪೋರ್ಟ್ಸ್ ಬಂದಾಗ ಒಳ್ಳೆ ಡಿಸಿಪ್ಲಿನ್ ಆಗಿ ಮತ್ತೆ ಸೆಲ್ಫ್ ಕಾನ್ಫಿಡೆಂಟ್ ಆಗಿ ಮತ್ತೆ ತುಂಬಾ ಒಬಿಡಿಯಂಟ್ ಆಗಿ ಕೋಚಸ್ ಗಳಿಗೆ ಅಥವಾ ಹಿರಿಯರಿಗೆ ಅಥವಾ ಯಾರಿಗೆ ಒಂದು ಇದಾದ್ರೂ ಒಬಿಡಿಯಂಟ್ ಆಗಿ ನೀವು ವರ್ಕ್ ಮಾಡಿ ಖಂಡಿತವಾಗಿ ನೀವು ಸಕ್ಸಸ್ ಆಗ್ತೀರ.
0: ಒಳ್ಳೇದು ಎಸ್ ಡಿ ಈಶನ್ ಅವರೇ, ನಿಮ್ಮ ಸಾಧನೆ ದೊಡ್ಡದು, ಹಾಗಾಗಿ ನಮ್ಮ ಕಾರ್ಯಕ್ರಮದಲ್ಲಿ ಸಂಪೂರ್ಣವಾಗಿ ಆ ಸಾಧನೆಯನ್ನ ಹಿಡಿದಿಡ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರೂ ನಿಮ್ಮ ಸ್ಫೂರ್ತಿದಾಯಕ ಮಾತುಗಳು ನಮ್ಮ ಕೇಳುಗರಿಗೆ ದಾರಿ ದೀಪ ಆಗ್ಲಿ ಅನ್ನೋದು ನಮ್ಮ ಆಶಯ. ನಿಮ್ಮ ಅಮೂಲ್ಯ ಸಮಯವನ್ನ ನಮಗೆ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ ಸರ್.
1: ತುಂಬಾ ಧನ್ಯವಾದಗಳು ಆಕಾಶವಾಣಿ ಕೇಂದ್ರಕ್ಕೆ. ಸಾಕಷ್ಟು ವರ್ಷಗಳಿಂದ ನನ್ನನ್ನು ಈ ಕ್ರೀಡೆಯಲ್ಲಿ ಪ್ರೋತ್ಸಾಹ ಕೊಟ್ಟಿದ್ದೀರಿ. ನಿಮ್ಮ ಒಂದು ಚಾನೆಲ್ ಇನ್ ಮುಂದೂ ಸಹ ಕ್ರೀಡೆಯ ಜೊತೆಗೆ ಸಹಕರಿಸಿ ಅಂತ ನಾನು ನಿಮ್ಮಲ್ಲಿ ಒಂದು ಮನವಿ ಮಾಡ್ಕೊಳ್ತೀನಿ.
0: ನಮ್ಮ ಆಕಾಶವಾಣಿ ಕಾರ್ಯಕ್ರಮ ಕೇಳ್ತಿರ್ತೀರಾ ಸರ್ ನೀವು?
1: ಖಂಡಿತವಾಗಿಯೂ. ಆಕಾಶವಾಣಿ ಕಾರ್ಯಕ್ರಮ ಮೊದಲೆಲ್ಲ ಇದು ಒಂಥರ ಮನೆ ಮಾತಾಗಿತ್ತು. ನಾವು ಚಿಕ್ಕದಿಂದನೂ ಆಕಾಶವಾಣಿ ಅನ್ನೋದೇ ಒಂದು ನಮಗೊಂದು ಇದಾಗಿತ್ತು. ಯಾಕಂದ್ರೆ ಅವಾಗ ಎಲ್ಲರ ಮನೇಲಿ ಸಹ ರೇಡಿಯೋ ಇರ್ತಿತ್ತು. ಆ ರೇಡಿಯೋದಲ್ಲಿ ನಮ್ಗೆ ಆಕಾಶವಾಣಿ ನ್ಯೂಸ್ ಒಂದೇ ಅಲ್ಲ, ಬೇಕಾದಷ್ಟು ಕಾರ್ಯಕ್ರಮಗಳು ನಮ್ಗೆ ಬಹಳ ಕವರ್ ಆಗ್ತಿತ್ತು. ಆಕಾಶವಾಣಿ ಅನ್ನೋದು ಇದು ಒಂಥರ ಮನೆ ಮಾತು. ಇದು ಹಳ್ಳಿ ಹಳ್ಳಿಯಿಂದನೂ ಇದು ತುಂಬಾನೇ ನಮ್ಗೆ ಇನ್ಸ್ಪಿರೇಷನ್ ಆಗಿರೋದು.
0: ಧನ್ಯವಾದಗಳು ಸರ್. ಅಂತಾರಾಷ್ಟ್ರೀಯ ಅಥ್ಲೀಟ್, ಅನುಭವಿ ಅಥ್ಲೆಟಿಕ್ಸ್ ಕೋಚ್ ಹಾಗೂ ಅರ್ಜುನ ಪ್ರಶಸ್ತಿ ಪುರಸ್ಕೃತರಾದ ಎಸ್ ಡಿ ಈಶನ್ ಜೊತೆಗಿನ ಸಂವಾದವನ್ನ ಕೇಳಿದ್ರಿ. ಇವರನ್ನ ಮಾತನಾಡಿಸಿದವರು ಭಾರತಿ ನಾಗರಮಠ್, ನಿರ್ವಹಣೆ ಜ್ಯೋತಿ ದಾಸ್. ಇದಾಗಿತ್ತು ಕ್ರೀಡಾಲೋಕ ಕಾರ್ಯಕ್ರಮ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

ಸಮಯ ಸರಿಯಾಗಿ 10 ಗಂಟೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. ಇದರಲ್ಲಿ ಧನಂಜಯ್ ಹೆಗ್ಡೆ ಅವರ ಗಾಯನ, ಪಕ್ಕವಾದ್ಯದಲ್ಲಿ ತಬಲಾ ಸಾಥ್ ಪಂಡಿತ್ ರವೀಂದ್ರ ಯಾವಗಲ್, ಹಾರ್ಮೋನಿಯಂ ಉಮಾಕಾಂತ್ ಪುರಾಣಿಕ್. ಕೇಳಿ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. ರಾಗ್ ಛಾಯಾ ನಟ್.

ಇದುವರೆಗೂ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಧನಂಜಯ್ ಹೆಗ್ಡೆ ಅವರ ಗಾಯನ ಕೇಳಿದಿರಿ. ಪಕ್ಕವಾದ್ಯದಲ್ಲಿ ತಬಲಾ ಸಾಥ್ ಪಂಡಿತ್ ರವೀಂದ್ರ ಯಾವಗಲ್, ಹಾರ್ಮೋನಿಯಂ ಉಮಾಕಾಂತ್ ಪುರಾಣೇಕ್.

ಸಮಯ ಆಗಿದೆ 10:30 ಇದು ಆಕಾಶವಾಣಿ ಬೆಂಗಳೂರು ಮೀಡಿಯಂ ವೇವ್ ತರಂಗಾಂತರ 490.1 meters ಅಂದರೆ 612 kHz. ಇದೀಗ ಗೀತಚಂದ್ರಿಕೆ ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. ಆರಂಭದಲ್ಲಿ ಕೇಳಿ ರಾಜೇಶ್ ಕೃಷ್ಣನ್ ಹಾಗೂ ಲಕ್ಷ್ಮೀ ಮನ್ಮೋಹನ್ ಹಾಡಿರುವಂತಹ ಕೃಷ್ಣನ್ ಮ್ಯಾರೇಜ್ ಸ್ಟೋರಿ ಚಿತ್ರದ ಗೀತೆ. ಜಯಂತ್ ಕಾಯ್ಕಿಣಿಯವರ ಸಾಹಿತ್ಯಕ್ಕೆ ಶ್ರೀಧರ್ ಅವರ ಸಂಗೀತವಿದೆ.

0: ಗೀತಚಂದ್ರಿಕೆ ಕೇಳ್ತಾ ಇದ್ರ ಕೇಳುಗರೆ, ಇನ್ನು ಮುಂದೆ ಕೇಳಿ ಸಮೀರ್ ಅವರ ಸಾಹಿತ್ಯಕ್ಕೆ ಸಂದೇಶ್ ಶಾಂಡಿಲ್ಯ ಅವರ ಸಂಗೀತ ಸಂಯೋಜನೆ ಇರುವಂತಹ ಕಭಿ ಖುಷಿ ಕಭಿ ಗಮ್ ಚಿತ್ರದ ಗೀತೆ ಹಾಡಿದ್ದಾರೆ ಸೋನು ನಿಗಮ್, ಅಲ್ಕಾ ಯಾಜ್ಞಿಕ್ ಹಾಗೂ ಸಂಗಡಿಗರು.
1: ಕೌನ್ ಹೇ ಜಿಸ್ನೆ ದುಬಾರಾ ಮುಡ್ಕೆ ಮುಝೆ ನೇ ದೇಖಾ, ಹೂ ಇಸ್ ಹೀ?

ಇದುವರೆಗೂ ಕಾರ್ತಿಕ್ ಹಾಗೂ ಅನುರಾಧ ಭಟ್ ಅವರು ಹಾಡಿದಂತಹ ಪ್ರೇಮ ಪಲ್ಲಕ್ಕಿ ಚಿತ್ರದ ಗೀತೆಯನ್ನ ಆಲಿಸಿದ್ರಿ. ಜಯಂತ್ ಕಾಯ್ಕಿಣಿ ಅವರ ಸಾಹಿತ್ಯಕ್ಕೆ ವಿನೀತ್ ರಾಜ್ ಮೆನನ್ ಅವರ ಸಂಗೀತವಿತ್ತು. ಇನ್ನು ಮುಂದೆ ಕೇಳಿ, ರಹತ್ ಇಂದೋರಿ ಅವರ ಸಾಹಿತ್ಯಕ್ಕೆ ಅನು ಮಲ್ಲಿಕ್ ಅವರು ಸಂಗೀತ ನೀಡಿರುವಂತಹ ಇಶ್ಕ್ ಚಿತ್ರದ ಗೀತೆ ಹಾಡಿದ್ದಾರೆ ಉದಿತ್ ನಾರಾಯಣ್ ಹಾಗೂ ಅಲ್ಕಾಯಾಗ್ನೇಕ್.

ಇದುವರೆಗೂ ಸ್ವದೇಸ ಚಿತ್ರದ ಗೀತೆಯನ್ನು ಕೇಳಿದ್ರಿ. ಮೂಡಿ ಬಂದಂತಹ ಸ್ವರಗಳು ಉದಿತ್ ನಾರಾಯಣ್ ಹಾಗೂ ಸಂಗಡಿಗರು. ಇದುವರೆಗೂ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳ ಗೀತಚಂದ್ರಿಕೆ ಕಾರ್ಯಕ್ರಮ ಮೂಡಿಬಂತು.